ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಆಕಾಶ ಮತ್ತು ಅವಕಾಶ ಎರಡು ಒಂದೇ ತರಹ. ನಾವು ತಲೆ ಎತ್ತಿ ನೋಡದಿದ್ದರೆ ಆಕಾಶ ಕಾಣಿಸಲ್ಲ, ನಾವು ಹುಡುಕಲು ಹೊರಡದಿದ್ದರೆ ಅವಕಾಶ ಸಿಗದು ಎನ್ನುವಂತಹ ಒಂದು ಮಾತು ಎಷ್ಟು ಅರ್ಥಪೂರ್ಣವಾಗಿದೆ. ಇಂಥ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ಗುರುವಾರ, 23/7/2026 ಗುರುವಾರ, ಪರಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ. ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬ್ರಾಡ್ಕಾಸ್ಟಿಂಗ್ ದಿನದ ವಿಶೇಷತೆ ಕುರಿತಾದಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ಶ್ರೀಮತಿ ಪುಷ್ಪ ಸೋಮಶೇಖರ್ ಇವರು ಶಿವಶರಣೆ ಬೋಂತಾದೇವಿಯವರ ವಿಚಾರಧಾರೆಯನ್ನ ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ.
0: ನಂತರ ದಿನೇಶ್ ಹೊಸನಗರ್ ಇವರು ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
1: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬೃಂದಾ ಇವರು ಪುಸ್ತಕವನ್ನ ಪರಿಚಯಿಸಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿನಯ್ ಶ್ರೀನಿವಾಸ್ ಇವರು ಅಡುಗೆಯ ಕುರಿತಾದಂತಹ ಮಾಹಿತಿಯನ್ನ ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ.
1: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ.
0: ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಬಣ್ಣದ ಕುರಿತಾದಂತಹ ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ.
1: ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಆರ್ಸಿ ಮೊಬೈಲ್ ಶಾಪ್ನ ಪರಿಚಯ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತ್ ಅವರು ನಡೆಸಿಕೊಡಲಿದ್ದಾರೆ.
1: ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
0: ಕೃಷಿ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯ ಕುರಿತಾದಂತಹ ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ
1: ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
0: ರಾತ್ರಿ 8:00ಗೆ
1: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279
0: ಈ ನಂಬರ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಎಲ್ಲರಿಗೂ ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊಸ ಆಸೆ ಹೊಸ ಕನಸುಗಳು ಹೊತ್ತು ತಂದಿರೋ ಈ ಸುಂದರ ಬೆಳಕಿನ ಶುಭಾಶಯಗಳು ಹೇಳ್ತಾ ಇವತ್ತು ನಾನೊಂದು ಅದ್ಭುತವಾದ ಸಾಲನ್ನ ಓದಿದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಬದುಕಿಗೆ ಅಂತಿಮ ಎನ್ನುವ ಯಾವುದೂ ಇಲ್ಲ, ಬದುಕು ಸ್ಥಾಯಿಯೂ ಅಲ್ಲ, ಅದು ಒಂದು ನಿರಂತರ ಡೈನಾಮಿಕ್ ಪ್ರೋಸೆಸ್ ಅಂತ. ಎಂತಹ ಮಾತಲ್ವಾ. ನಾವೆಲ್ಲ ಅನ್ಕೊಳ್ತೀವಿ ಒಂದು ಕೆಲಸ ಸಿಕ್ಬಿಟ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ, ಅಥವಾ ಒಂದು ಗುರಿ ಮುಟ್ಟಿದ್ರೆ ಅಲ್ಲಿಗೆ ಎಲ್ಲ ಮುಗ್ದು ಹೋಯ್ತು ಅಂತ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ, ಬದುಕು ಒಂದು ಹರಿಯುವ ನದಿ ಇದ್ದಂತೆ. ನದಿ ಎಲ್ಲೂ ನಿಲ್ಲಲ್ಲ, ನಿಂತರೆ ಅದು ನದಿಯಲ್ಲ ಅಲ್ವಾ. ಸೊ ಇವತ್ತು ಕೇವಲ ಶುಭೋದಯವಲ್ಲ ಸ್ನೇಹಿತರೆ, ಕೆಲವು ಭಾಗದಲ್ಲಿ ಇವತ್ತು ಕೂಡ ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದಾರೆ. ರಾಮಚಂದ್ರನು ಅಯೋಧ್ಯೆಯ ರಾಜಕುಮಾರನಾಗಿದ್ದರೂ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನ ಎದುರಿಸಬೇಕಾಯಿತು. ಅರಮನೆಯ ಸುಖವನ್ನು ಬಿಟ್ಟು 14 ವರ್ಷ ವನವಾಸಕ್ಕೆ ಹೋದರು. ಅರಣ್ಯದಲ್ಲಿ ರಾಕ್ಷಸರೊಡನೆ ಹೋರಾಡಿದರು. ಪತ್ನಿಯನ್ನು ಕಳೆದುಕೊಂಡು ಶ್ರಮಿಸಿದರು. ಆದರೆ ಯಾವತ್ತೂ ಕೂಡ ಹತಾಶರಾಗಲಿಲ್ಲ, ಧರ್ಮದ ದಾರಿಯನ್ನು ಬಿಡಲಿಲ್ಲ. ಶ್ರೀರಾಮನ ಜೀವನವೇ ಈ ನಿರಂತರ ಡೈನಾಮಿಕ್ ಪ್ರೋಸೆಸ್ಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ ಅಂತಾನೆ ಹೇಳಬಹುದು. ಬದುಕಿನ ಎಲ್ಲಾ ಏರಿಳಿತಗಳನ್ನ ಸಮಚಿತ್ತದಿಂದ ಸ್ವೀಕರಿಸಿದರು. ರಾಮನವಮಿಯ ಈ ಶುಭ ದಿನದಂದು ನಾವು ಕೂಡ ಅದೇ ಶ್ರೀರಾಮ ನಮಗೆ ತೋರಿದ ಹಾದಿಯಲ್ಲಿ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸುತ್ತಾ ಬದಲಾವಣೆಯನ್ನ ಪ್ರೀತಿಯಿಂದ ಸ್ವೀಕರಿಸೋಣ. ಹಾಗೆ ಸ್ನೇಹಿತರೆ, ನಮಗೆ ಕೆಲವೊಂದ್ಸರಿ ಸೋಲಾಗಬಹುದು, ಅಥವಾ ಅಂದ್ಕೊಂಡಿದ್ದು ಕೈ ತಪ್ಪಬಹುದು. ಆಗ ಛೇ, ಎಲ್ಲ ಮುಗ್ದು ಹೋಯ್ತು ಅಂತ ಸುಮ್ಮನೆ ಕೂರ್ಬೇಡಿ. ನೆನ್ಪಿಡಿ, ಅಲ್ಲಿಗೆ ಮುಗ್ದಿಲ್ಲ, ಅದು ಕೇವಲ ಒಂದು ತಿರುವಾಗಿರುತ್ತೆ. ಬದುಕು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ಬದಲಾವಣೆಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಬೇಕು. ಈಗ ಗಾಳಿ ಬೀಸುತ್ತಲೇ ಇರುತ್ತೆ, ಮಳೆ ಬರುತ್ತೆ, ಮತ್ತೆ ಬಿಸಿಲು ಸುಡುತ್ತೆ. ಪ್ರಕೃತಿಯೇ ನಿರಂತರವಾಗಿ ಚಲಿಸ್ತಾ ಇರುವಾಗ ನಾವ್ಯಾಕೆ ಒಂದೇ ಕಡೆ ಅಂಟ್ಕೊಂಡು ಕೂರ್ಬೇಕು ಹೇಳಿ. ಸೊ ಕಷ್ಟ ಬಂದಾಗ ಕುಗ್ಬೇಡಿ, ಸುಖ ಬಂದಾಗ ಹಾರಾಡ್ಬೇಡಿ. ಈ ಡೈನಾಮಿಕ್ ಪ್ರೋಸೆಸ್ ಇದೆಯಲ್ಲ, ಇದನ್ನ ಎಂಜಾಯ್ ಮಾಡೋದೇ ನಿಜವಾದ ಜೀವನ. ಸೊ ಇವತ್ತಿನ ಈ ದಿನವನ್ನ ಹೊಸ ಉತ್ಸಾಹದಿಂದ ಆರಂಭಿಸೋಣ. ಯಾವುದೂ ಇಲ್ಲಿ ಶಾಶ್ವತ ಅಲ್ಲ ಸ್ನೇಹಿತರೆ, ನಿಮ್ಮ ಇವತ್ತಿನ ಸಂಕಷ್ಟವೂ ಕೂಡ ಶಾಶ್ವತವಲ್ಲ. ಹಾಗಾಗಿ ಮುಖದ ಮೇಲೆ ಒಂದು ಪುಟ್ಟ ನಗು ಇರಲಿ, ಮನಸ್ಸಿನಲ್ಲಿ ಹೊಸ ಹಾದಿಯ ಹುಡುಕಾಟವಿರಲಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ಜುಲೈ 23. ನಮ್ಗೆಲ್ಲ ಹೇಗೆ ಬರ್ತಡೇ ಇರುತ್ತೋ ಹಾಗೆ ಇವತ್ತು ನಮ್ಮ ಇಡೀ ರೇಡಿಯೋ ಜಗತ್ತಿಗೆ ಒಂದು ದೊಡ್ಡ ಹಬ್ಬ ಇದೆ. ಇವತ್ತು ರಾಷ್ಟ್ರೀಯ ಪ್ರಸಾರ ದಿನ, ಅಂದ್ರೆ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ. ನಾನು ಮೈಕ್ ಮುಂದೆ ಕೂತು ಗುಡ್ ಮಾರ್ನಿಂಗ್ ಅಂತ ಹೇಳಿದ ಕೂಡಲೇ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಮೂಡುತ್ತೆ ಅಲ್ವಾ? ಈ ಅದ್ಭುತ ಮ್ಯಾಜಿಕ್ ಶುರುವಾದ ದಿನವೇ ಇದು. ಒಮ್ಮೆ ಕಾಲಚಕ್ರವನ್ನ ಹಿಂದೆ ತಿರುಗಿಸಿ ನೋಡಿ. ಇವತ್ತಿಗೆ ಸರಿಯಾಗಿ ಹಲವು ದಶಕಗಳ ಹಿಂದೆ, ಅಂದ್ರೆ 1927 ಜುಲೈ 23 ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ರೇಡಿಯೋ ಧ್ವನಿ ಪ್ರಸಾರವಾಯಿತು. ಅಂದು ಬಾಂಬೆ ಕೇಂದ್ರದಿಂದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅನ್ನೋ ಒಂದು ಸಣ್ಣ ಖಾಸಗಿ ಸಂಸ್ಥೆ ಈ ಕ್ರಾಂತಿಗೆ ನಾಂದಿ ಹಾಡಿತು. ಆಮೇಲೆ ಬ್ರಿಟಿಷ್ ಸರ್ಕಾರ ಇದನ್ನ ತನ್ನ ಕೈಗೆತ್ಕೊಂಡು 1936 ಆಲ್ ಇಂಡಿಯಾ ರೇಡಿಯೋ ಅಂತ ಹೆಸರಿಟ್ಟಿತು. ಆದ್ರೆ ಸ್ನೇಹಿತರೆ, ಇಲ್ಲಿ ನಾವೆಲ್ಲ ಹೆಮ್ಮೆ ಪಡೋ ಒಂದು ಮಸ್ತ್ ಕತೆ ಇದೆ. ಏನ್ ಗೊತ್ತಾ, ಈ ಆಕಾಶವಾಣಿ ಅನ್ನೋ ಸುಂದರವಾದ ಹೆಸರು ಎಲ್ಲಿಂದ ಬಂತು ಗೊತ್ತಾ? ನಮ್ಮ ಮೈಸೂರಿನ ಪ್ರೊಫೆಸರ್ MV ಗೋಪಾಲಸ್ವಾಮಿ ಅವರು 1935 ತಮ್ಮ ಮನೆಯಲ್ಲೇ ಒಂದು ಖಾಸಗಿ ರೇಡಿಯೋ ಸ್ಟೇಷನ್ ಶುರು ಮಾಡಿ ಅದಕ್ಕೆ ಆಕಾಶವಾಣಿ ಅಂತ ಹೆಸರಿಟ್ರು. ಆಮೇಲೆ 1956 ಇಡೀ ದೇಶದ ಆಲ್ ಇಂಡಿಯಾ ರೇಡಿಯೋಗೆ ಇದೇ ಹೆಸರನ್ನ ಅಧಿಕೃತವಾಗಿ ಇಡಲಾಯಿತು. ಸೊ ಸ್ನೇಹಿತರೆ, ಒಂದು ಕಾಲ ಇತ್ತು, ಮನೆಯಲ್ಲಿ ಒಂದು ರೇಡಿಯೋ ಬಾಕ್ಸ್ ಇರಬೇಕು ಅಂತಂದ್ರೆ ಅದಕ್ಕೊಂದು ಲೈಸೆನ್ಸ್ ಬೇಕಾಗಿತ್ತು, ಪೋಸ್ಟ್ ಆಫೀಸ್ ನಲ್ಲಿ ಫೀಸ್ ಕಟ್ಟಬೇಕಾಗಿತ್ತು. ಇಡೀ ಊರಿಗೆ ಒಂದೇ ರೇಡಿಯೋ ಇರ್ತಾ ಇತ್ತು. ಸಂಜೆ ಆಗ್ತಿದ್ದ ಹಾಗೆ ಊರಿನ ಚೌಕದಲ್ಲೋ ಕಟ್ಟೆ ಮೇಲೋ ಜನರೆಲ್ಲ ರೇಡಿಯೋ ಸುತ್ತ ಕೂತು ಸುದ್ದಿ ಕೇಳ್ತಾ ಇದ್ದ ದಿನಗಳನ್ನ ಒಮ್ಮೆ ಕಣ್ಮುಂದೆ ತಂದ್ಕೊಳ್ಳಿ. ಆಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮುಹೂರ್ತ ಇರಬಹುದು, ಗಡಿಯಲ್ಲಿ ಯುದ್ಧದ ಅಪ್ಡೇಟ್ ಇರಬಹುದು, ಹಾಗೆ ಕ್ರಿಕೆಟ್ ಕಾಮೆಂಟ್ರಿ ಇರಬಹುದು, ಅಥವಾ ಇವತ್ತಿನ ಮಳೆ ಬೆಳೆ ಹವಾಮಾನ ವರದಿ ಇರಬಹುದು. ಜನರಿಗೆ ತಕ್ಷಣಕ್ಕೆ ಸಿಗ್ತಾ ಇದ್ದ ಏಕೈಕ ನಂಬಿಕಸ್ಥ ಸಂಗಾತಿ ಅಂತಂದ್ರೆ ಅದು ರೇಡಿಯೋ ಮಾತ್ರ. ಅಮೀರ್ ಸಯಾನಿ ಅವರ ಧ್ವನಿಯ ಬಿನಾಕ ಗೀತ್ಮಾಲಾ ಇರಬಹುದು, ನಮ್ಮ ಆಕಾಶವಾಣಿಯ ಚಿತ್ರಗೀತೆಗಳು, ರೈತ ಬಾಂಧವರಿಗಾಗಿ ಮೂಡಿ ಬರ್ತಾ ಇದ್ದ ಕೃಷಿ ರಂಗ, ಇವೆಲ್ಲ ಬರೀ ಶೋಗಳಲ್ಲ ಸ್ನೇಹಿತರೆ, ನಮ್ಮ ಅಜ್ಜ ಅಪ್ಪಂದಿರ ಕಾಲದ ಎಮೋಷನ್ಸ್ ಅಂತಾನೆ ಹೇಳಬಹುದು. ಟಿವಿ ಬಂತು, ಇಂಟರ್ನೆಟ್ ಬಂತು, ಸೋಷಿಯಲ್ ಮೀಡಿಯಾ ಬಂತು, ಆದ್ರೆ ರೇಡಿಯೋ ಕ್ರೇಜ್ ಕಮ್ಮಿ ಆಯ್ತಾ? ಚಾನ್ಸೇ ಇಲ್ಲ ಅಲ್ವಾ? ಇವತ್ತು ರೇಡಿಯೋ ತನ್ನ ರೂಪ ಬದಲಾಯಿಸಿಕೊಂಡು ಮತ್ತಷ್ಟು ಕಲರ್ಫುಲ್ ಆಗಿದೆ. ಅಂದು ಅಜ್ಜಂದಿರು ಕೇಳ್ತಾ ಇದ್ದ ರೇಡಿಯೋ ಬಾಕ್ಸ್ ನಿಂದ ಹಿಡಿದು ಇವತ್ತು ನಮ್ಮ ತರಹದ ಕಮ್ಯುನಿಟಿ ರೇಡಿಯೋ ಹಾಗೂ FM ಚಾನೆಲ್ಗಳು ಮತ್ತು ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೇಳಬಹುದಾದ ಡಿಜಿಟಲ್ ಪಾಡ್ಕಾಸ್ಟ್ಗಳವರೆಗೆ ರೇಡಿಯೋ ಸಖತ್ ಅಪ್ಡೇಟ್ ಆಗಿದೆ. ಹಾಗೆ ಸ್ನೇಹಿತರೆ, ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ಅಥವಾ ಅಕ್ಕ ಮಹಾದೇವಿ ಸರ್ಕಲ್ ಟ್ರಾಫಿಕ್ ನಲ್ಲಿ ನೀವು ಸಿಕ್ಕಾಕೊಂಡ್ರೆ ಬೋರ್ ಹೊಡೆಯದಂತೆ ನೋಡ್ಕೊಳ್ಳೋದಕ್ಕೆ, ಗಾಡಿಯಲ್ಲಿ ಹೋಗುವಾಗ ಮೂಡ್ ಬಿಲ್ಡ್ ಮಾಡೋದಕ್ಕೆ ನಾವಿದ್ದೀವಲ್ವಾ? ಸೊ ಕಣ್ಣಿಗೆ ಕಾಣಿಸದಿದ್ದರೂ ಕೇವಲ ಧ್ವನಿಯ ಮೂಲಕವೇ ನಿಮ್ಮ ಮನೆ ಮನ ತಲುಪೋ ಅದ್ಭುತ ಶಕ್ತಿ ಇರೋದು ರೇಡಿಯೋಗೆ ಮಾತ್ರ. ಇವತ್ತು ಈ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ದಿನ ಇಷ್ಟು ವರ್ಷಗಳಿಂದ ರೇಡಿಯೋ ಮಾಧ್ಯಮವನ್ನ ಹಾಗೂ ನಿಮ್ಮ ಈ RJ ಸ್ಮೈಲಿಂಗ್ ಶ್ವೇತಾಳನ್ನ ಇಷ್ಟಪಟ್ಟು ಬೆಳೆಸಿಕೊಂಡು ಬಂದಿರೋ ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ಹೃದಯದಾಳದ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ನಮ್ಮ ಭಾರತೀಯ ರೇಡಿಯೋ ಇತಿಹಾಸದ ಹೆಮ್ಮೆಯ ಕ್ಷಣ ಅಂದ್ರೆ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ವಿಶೇಷತೆಯ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ರೇಡಿಯೋ ಅನ್ನೋದು ಕೇವಲ ಧ್ವನಿಯಲ್ಲ, ಅದೊಂದು ಕ್ರಾಂತಿ ಭಾವನೆ. ಹಾಗೆ ಕ್ರಾಂತಿ ಅಂತ ಬಂದಾಗ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಪ್ರತಿಯೊಬ್ಬ ಭಾರತೀಯನ ಮನದಲ್ಲೂ ಜಾಗೃತಗೊಳಿಸಿದ ಮಹಾನ್ ನಾಯಕ ನೆನಪಾಗ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಸಿಂಹಸ್ವರ ಲೋಕಮಾನ್ಯ ಬಾಲಗಂಗಾಧರ ತಿಲಕ ಅವರ ಜನ್ಮದಿನ ಇವತ್ತು. ದೇಶ ಪ್ರೇಮದ ಜಾಗೃತಿಗಾಗಿ ಗಣೇಶೋತ್ಸವ, ಶಿವಾಜಿ ಉತ್ಸವಗಳನ್ನು ಆರಂಭಿಸಿ ಜನರನ್ನು ಒಂದೆಡೆ ಸೇರಿಸಿದ ಆ ಮಹಾನ್ ಚೇತನದ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಅವರ ಜೀವನದ ಕೆಲವು ರೋಚಕ ಹಾಗೂ ಸ್ಫೂರ್ತಿದಾಯಕ ಸಂಗತಿಗಳನ್ನ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಬಾಲಗಂಗಾಧರ ತಿಲಕ್ ಅಂತಂದ್ರೆ ಬರೀ ಹೆಸರಲ್ಲ, ಅದೊಂದು ಧಗಧಗಿಸುವ ದೇಶ ಪ್ರೇಮದ ಜ್ವಾಲೆ. 1856 ಜುಲೈ 23 ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ತಿಲಕರು ಬ್ರಿಟಿಷರ ವಿರುದ್ಧ ಹೋರಾಡಲು ಆಯುಧಗಳಿಗಿಂತ ಹೆಚ್ಚಾಗಿ ಬಳಸಿದ್ದು ಅಕ್ಷರಗಳ ಆಯುಧವನ್ನು. ಅವರು ಆರಂಭಿಸಿದ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಬ್ರಿಟಿಷ್ ಸರ್ಕಾರದ ನಿದ್ದೆಗೆಡಿಸಿದ್ವು. ಬ್ರಿಟಿಷರ ನೀತಿಗಳನ್ನು ಎಷ್ಟು ಉಗ್ರವಾಗಿ ಖಂಡಿಸುತ್ತಿದ್ದರು ಅಂತಂದ್ರೆ ಅವರ ಲೇಖನಗಳಿಗೆ ಹೆದರಿ ಬ್ರಿಟಿಷರು ತಿಲಕರನ್ನು ಮ್ಯಾಂಡೇಲೆ ಜೈಲಿಗೆ ಕಳುಹಿಸಿದ್ರು. ಆದರೆ ಜೈಲಿನ ಕತ್ತಲ ಕೋಣೆಯಲ್ಲೂ ಧೃತಿಗೆಡದ ಲೋಕಮಾನ್ಯರು ಅಲ್ಲಿಯೇ ಕುಳಿತು ಗೀತಾ ರಹಸ್ಯ ಎಂಬ ಅದ್ಭುತ ಗ್ರಂಥವನ್ನು ಬರೆದ್ರು. ಇಂತಹ ಅದಮ್ಯ ಚೇತನ ನಮ್ಮ ತಿಲಕರು. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೀವು ಅದ್ಧೂರಿಯಾಗಿ ಆಚರಿಸುವ ಗಣೇಶೋತ್ಸವ ಇದೆಯಲ್ಲ, ಇದರ ಹಿಂದೆ ತಿಲಕರ ದೂರದೃಷ್ಟಿ ಇತ್ತು. ಬ್ರಿಟಿಷರು ಭಾರತೀಯರು ಒಂದೆಡೆ ಸೇರಬಾರದು ಅಂತ ಕಾನೂನು ತಂದಾಗ ಜನರನ್ನು ಧರ್ಮ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಒಗ್ಗೂಡಿಸಲು ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದ್ರು. ಅಂದು ಅವರು ಬಿತ್ತಿದ್ದ ಒಗ್ಗಟ್ಟಿನ ಬೀಜವೇ ಇಂದು ಇಡೀ ದೇಶವನ್ನು ಒಂದು ಮಾಡಿದೆ. ಹೌದು ಸ್ನೇಹಿತರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಸಾರಿದ ಆ ಲೋಕಮಾನ್ಯರ ಆದರ್ಶಗಳು ಇಂದಿಗೂ ನಮಗೆಲ್ಲ ದಾರಿದೀಪ. ಬನ್ನಿ, ಇಂತಹ ಮಹಾನಾಯಕನಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುವರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ಅದ್ಭುತವಾದ ದೇಶಭಕ್ತಿ ಗೀತೆಯನ್ನ ಆಲಿಸಿದಿರಿ. ಇಷ್ಟೊತ್ತು ಬಾಲಗಂಗಾಧರ ತಿಲಕ್ ಅವರ ಜನ್ಮದಿನದ ಬಗ್ಗೆ ಸಖತ್ತಾದ ಮಾಹಿತಿ ತಿಳ್ಕೊಂಡಿದ್ದಾಯ್ತು. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತಂದ್ರೆ ಅದನ್ನೇ ತನ್ನ ರಕ್ತದ ಕಣ ಕಣದಲ್ಲೂ ತುಂಬಿಕೊಂಡು ಬ್ರಿಟಿಷರ ನಡುಕ ಹುಟ್ಟಿಸಿದ ಮತ್ತೊಬ್ಬ ಸಿಂಹ ಸ್ವಪ್ನ ಭಾರತದ ಹೆಮ್ಮೆಯ ಕ್ರಾಂತಿಕಾರಿ ಚಂದ್ರಶೇಖರ ಆಜಾದ್ ಅವರ ಜನ್ಮದಿನ ಕೂಡ ಇವತ್ತೇ. ಹೌದು ಸ್ನೇಹಿತರೆ, ಜುಲೈ 23 ಅಂದರೆ ಇಂದು ಅವರ ಜನ್ಮದಿನ. ನಿಮಗೆ ಗೊತ್ತಾ ಸ್ನೇಹಿತರೆ, ಆಜಾದ್ ಅಂತಂದ್ರೆ ಸ್ವತಂತ್ರ ಅಂತ. ಕೇವಲ 15ನೇ ವಯಸ್ಸಿಗೆ ಬ್ರಿಟಿಷ್ ಕೋರ್ಟ್ ಮುಂದೆ ನಿಂತಾಗ ನ್ಯಾಯಾಧೀಶರು ನಿಮ್ಮ ಹೆಸರೇನು ಅಂತ ಕೇಳಿದಕ್ಕೆ ಆ ಎಳೆ ಹುಡುಗ ಎದೆ ಉಬ್ಬಿಸಿ ಹೇಳಿದ್ದು ಒಂದೇ ಮಾತು, ನನ್ನ ಹೆಸರು ಆಜಾದ್, ನನ್ನ ತಂದೆಯ ಹೆಸರು ಸ್ವತಂತ್ರ, ನನ್ನ ಮನೆ ಜೈಲು. ಅಬ್ಬಬ್ಬಾ, ಎಂತ ಧೀರತನ ಅಲ್ವಾ. ಅಲ್ಲಿಂದ ಶುರುವಾದ ಆ ಕ್ರಾಂತಿಯ ಕಿಡಿ ಮುಂದೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಕಟ್ಟಿ ಬ್ರಿಟಿಷರ ನಿದ್ದೆಗೆಡಿಸಿತು. ಭಗತ್ ಸಿಂಗ್, ಸುಖದೇವ್ ಅವರೆಲ್ಲರಿಗೂ ಇವರೇ ಮಾರ್ಗದರ್ಶಕರಾಗಿದ್ದರು. ಇವರದ್ದೊಂದು ಪವರ್ಫುಲ್ ಶಪಥ ಇತ್ತು ಸ್ನೇಹಿತರೆ, ದುಶ್ಮನ್ ಕಿ ಗೋಲಿಯೋಂ ಕಾ ಹಮ್ ಸಾಮ್ನಾ ಕರೆಂಗೆ, ಆಜಾದ್ ಕಿ ಹೀ ರಹೇ ಆಜಾದ್ ಹೀ ರಹೆಂಗೆ. ಅಂದ್ರೆ ಶತ್ರುಗಳ ಗುಂಡಿಗೆ ಎದೆಯೊಡ್ಡುವೆ ವಿನಃ ಬ್ರಿಟಿಷರ ಕೈಗೆ ಮಾತ್ರ ಜೀವಂತವಾಗಿ ಸಿಗಲ್ಲ ಅಂತ. ಅದರಂತೆಯೇ ಬದುಕಿನ ಆಜಾದ್ ಅಲಹಾಬಾದ್ನ ಆಲ್ಫ್ರೈಡ್ ಪಾರ್ಕ್ನಲ್ಲಿ ಬ್ರಿಟಿಷ್ ಸೈನ್ಯ ಸುತ್ತುವರೆದಾಗ ತಮ್ಮ ಪಿಸ್ತೂಲಿನಲ್ಲಿ ಉಳಿದಿದ್ದ ಕೊನೆಯ ಗುಂಡಿನಿಂದ ತಾವೇ ವೀರಮರಣ ಅಪ್ಪಿದ್ದಾರೆ ಹೊರತು ಬ್ರಿಟಿಷರಿಗೆ ಶರಣಾಗಲಿಲ್ಲ. ಇವತ್ತು ಇಂತಹ ಮಹಾನ್ ಕ್ರಾಂತಿಕಾರಿಯ ಜನ್ಮದಿನ. ನಮ್ಮ ದೇಶಕ್ಕೆ ಸಿಕ್ಕಿರೋ ಈ ಸ್ವಾತಂತ್ರ್ಯದ ಹಿಂದೆ ಇಂತಹ 100 ಬಲಿದಾನಗಳಿವೆ ಅನ್ನೋದನ್ನ ನಾವು ಯಾವತ್ತೂ ಮರೆಯಬಾರದು ಅಲ್ವಾ. ಸ್ನೇಹಿತರೆ, ಚಂದ್ರಶೇಖರ ಆಜಾದ್ ಅವರ ಈ ಅದ್ಭುತ ಶೌರ್ಯಕ್ಕೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 11, ಮುಂದುವರೆದುದು. ಹಿರಿಯಣ್ಣ ಆಲೋಚನೆಯಲ್ಲಿ ಮುಳುಗಿದರು. ಹಣಕ್ಕೆ ಏನು ಮಾಡಲಿ? ಈ ಚಿಕ್ಕ ವಯಸ್ಸಿನವನನ್ನು ಒಬ್ಬಂಟಿಗನಾಗಿ ಹೊರದೇಶಕ್ಕೆ ಕಳುಹಿಸುವುದು ಹೇಗೆ ಎಂದು ನಮ್ಮ ತಾಯಿಯು ದೊಡ್ಡ ಗೊಂದಲದಲ್ಲಿ ಬಿದ್ದರು. ದೂರ ದೇಶಕ್ಕೆ ನನ್ನನ್ನು ಕಳುಹಿಸುವುದು ಅವರಿಗೆ ಇಷ್ಟವಿರಲಿಲ್ಲ. ಆಕೆ ಹೇಳಿದರು, ಈಗ ನಿಮ್ಮ ಚಿಕ್ಕಪ್ಪನೇ ನಮ್ಮ ಸಂಸಾರದಲ್ಲಿ ಹಿರಿಯ. ಮೊದಲು ಅವರ ಸಲಹೆಯನ್ನು ಪಡೆಯಬೇಕು. ಅವರು ಒಪ್ಪಿದರೆ ಆನಂತರ ಯೋಚಿಸೋಣ ಎಂದು ಆಕೆ ನನ್ನ ಪ್ರಯಾಣವನ್ನು ಸದ್ಯಕ್ಕಾದರೂ ಮುಂದಕ್ಕೆ ಹಾಕಿದರು. ನಮ್ಮ ಹಿರಿಯಣ್ಣನಿಗೆ ಮತ್ತೊಂದು ಅಭಿಪ್ರಾಯವೂ ಇದ್ದಿತು. ಆತ ನನಗೆ ಹೇಳಿದ, ಪೋರ್ ಬಂದರ್ ರಾಜ್ಯದ ಮೇಲೆ ನಮ್ಮ ಹಕ್ಕು ಇದೆ. ಲೇಲಿ ಸಾಹೇಬರು ಅಲ್ಲಿಯ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ನಮ್ಮ ಕುಟುಂಬದ ವಿಷಯದಲ್ಲಿ ಅವರಿಗೆ ಒಳ್ಳೆಯ ಅಭಿಪ್ರಾಯವಿದೆ. ಚಿಕ್ಕಪ್ಪನವರಲ್ಲಿ ಅವರಿಗೆ ವಿಶೇಷ ಆದರವಿದೆ. ಆತ ನಿನ್ನ ವಿದೇಶ ವ್ಯಾಸಂಗಕ್ಕಾಗಿ ಸಂಸ್ಥಾನದ ಕಡೆಯಿಂದ ಸಹಾಯ ಮಾಡಬಹುದು. ನನಗೆ ಇದೆಲ್ಲ ಒಪ್ಪಿಗೆಯಾಯಿತು. ನಾನು ಪೋರ್ ಬಂದರ್ಗೆ ಹೊರಡಲು ಸಿದ್ಧನಾದೆ. ಆ ಕಾಲದಲ್ಲಿ ರೈಲು ಇರಲಿಲ್ಲ. 5 ದಿನಗಳ ಎತ್ತಿನ ಗಾಡಿ ಪ್ರಯಾಣ. ನಾನು ಅಂಜುಬುರುಕನಾಗಿದ್ದೇನೆಂದು ಆಗಲೇ ಹೇಳಿದ್ದೇನೆ. ಆದರೆ ಆ ಗಳಿಗೆಯಲ್ಲಿ ಇಂಗ್ಲೆಂಡಿಗೆ ಹೋಗುವ ಉತ್ಕಟ ಇಚ್ಛೆಯಲ್ಲಿ ನನ್ನ ಅಂಜುಬುರುಕುತನ ಮಾಯವಾಯಿತು. ನಾನು ಧೋರಾಜಿವರೆಗೆ ಎತ್ತಿನ ಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಂಡೆ. ಪೋರ್ ಬಂದರ್ಗೆ 1 ದಿನ ಮುಂಚಿತವಾಗಿ ಹೋಗಬಹುದೆಂದು ಧೋರಾಜಿಯಿಂದ ಒಂಟೆಯ ಮೇಲೆ ಪ್ರಯಾಣ ಮಾಡಿದೆ. ಅದು ನನ್ನ ಮೊದಲನೆಯ ಒಂಟೆ ಸವಾರಿ ಅನುಭವ. ಪೋರ್ ಬಂದರ್ ಸೇರಿ ನಮ್ಮ ಚಿಕ್ಕಪ್ಪನವರನ್ನು ಕಂಡು ವಂದಿಸಿ ಎಲ್ಲ ವಿಷಯಗಳನ್ನು ಅವರಿಗೆ ಹೇಳಿದೆ. ಅವರು ಯೋಚನೆ ಮಾಡಿ ಹೀಗೆ ಹೇಳಿದರು, ವಿಲಾಯತಿಗೆ ಹೋಗಿ ನಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳುವುದು ಸಾಧ್ಯವೋ ಇಲ್ಲವೋ ಹೇಳಲಾರೆನು. ದೊಡ್ಡ ದೊಡ್ಡ ಬ್ಯಾರಿಸ್ಟರ್ಗಳನ್ನು ನೋಡಿದಾಗ ಅವರಿಗೂ ಐರೋಪ್ಯರಿಗೂ ನನಗೆ ವ್ಯತ್ಯಾಸ ಕಾಣುವುದಿಲ್ಲ. ಆಹಾರದ ವಿಷಯದಲ್ಲಿ ಅವರಿಗೆ ಯಾವ ನಿಯಮವೂ ಇಲ್ಲ. ಅವರ ಬಾಯಲ್ಲಿ ಚುಟ್ಟ ಇಲ್ಲದ ಕಾಲವೇ ಇಲ್ಲ. ಅವರ ಉಡುಪನ್ನು ನೋಡಿದರೆ ನಾಚಿಕೆಗೇಳು. ಇದೆಲ್ಲ ನಮ್ಮ ಸಂಸಾರಕ್ಕೆ ಕೀರ್ತಿ ತರುವುದಲ್ಲ. ನಾನು ಕೆಲವು ದಿನಗಳಲ್ಲಿಯೇ ತೀರ್ಥಯಾತ್ರೆ ಹೋಗುತ್ತೇನೆ. ನನ್ನ ಆಯುಷ್ಯ ಇನ್ನು ಹೆಚ್ಚು ಕಾಲ ಇಲ್ಲ. ಮೃತ್ಯುವಿನ ದಡಕ್ಕೆ ಬಂದಿರುವ ನಾನು ವಿಲಾಯತಿಗೆ ಹೋಗುವುದಕ್ಕೂ ಸಮುದ್ರವನ್ನು ದಾಟುವುದಕ್ಕೂ ನಿನಗೆ ಹೇಗೆ ಅನುಮತಿ ಕೊಡಲಿ? ಆದರೆ ನಾನು ನಿನ್ನನ್ನು ಅಡ್ಡಿಪಡಿಸುವುದಿಲ್ಲ. ನಿನಗೆ ನಿಜವಾಗಿ ಬೇಕಾಗಿರುವುದು ನಿಮ್ಮ ತಾಯಿಯ ಅಪ್ಪಣೆ. ಅವಳು ಒಪ್ಪಿದರೆ ಸಂತೋಷದಿಂದ ಹೋಗಬಹುದು. ನಾನು ಅಡ್ಡಿಪಡಿಸುವುದಿಲ್ಲವೆಂದು ಅವಳಿಗೆ ಹೇಳು. ನನ್ನ ಆಶೀರ್ವಾದ ನಿನಗೆ ಇದ್ದೇ ಇದೆ. ಇದಕ್ಕಿಂತ ಇನ್ನೇನನ್ನೂ ಹೆಚ್ಚಾಗಿ ನಿಮ್ಮಿಂದ ನಾನು ಕೇಳುವುದಿಲ್ಲ. ಇನ್ನು ತಾಯಿಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಆದರೆ ನನ್ನನ್ನು ಲೇಲಿ ಸಾಹೇಬರಿಗೆ ನೀವು ಶಿಫಾರಸು ಮಾಡುವುದಿಲ್ಲವೇ ಎಂದು ನಾನು ಕೇಳಿದೆನು. ಅದು ಹೇಗೆ ಸಾಧ್ಯ? ಆದರೆ ಆತ ಒಳ್ಳೆಯವ. ನಮ್ಮ ಕುಟುಂಬದ ವಿಷಯ ತಿಳಿಸಿ ಅವರಿಗೆ ನೀನು

0: ಮೆಟ್ಟಿಲುಗಳನ್ನು ಏರುತ್ತಿದ್ದರು. ಬಿಎ ಪರೀಕ್ಷೆಯಲ್ಲಿ ಮೊದಲು ತೇರ್ಗಡೆ ಹೊಂದು, ಈಗ ನಿನಗೆ ಯಾವ ಸಹಾಯವೂ ಸಿಗದು ಎಂದು ಖಂಡಿತವಾಗಿ ಹೇಳಿ ಮಹಡಿ ಮೆಟ್ಟಿಲುಗಳನ್ನು ಬೇಗ ಏರಿ ಹೊರಟು ಹೋದರು. ಅವರನ್ನು ಸಂದರ್ಶಿಸಲು ನಾನು ವಿಶೇಷ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆನು. ನಾನು ಎಚ್ಚರಿಕೆಯಿಂದ ಕೆಲವು ವಾಕ್ಯಗಳನ್ನು ಬಾಯಿಪಾಠ ಮಾಡಿದ್ದೆ, ಆದರೆ ಎಲ್ಲ ವ್ಯರ್ಥ. ಅನಂತರ ನನ್ನ ದೃಷ್ಟಿ ನನ್ನ ಹೆಂಡತಿಯ ಒಡವೆಗಳ ಮೇಲೆ ಹೋಯಿತು. ನನ್ನ ಹಿರಿಯಣ್ಣನೊಡನೆ ಯೋಚಿಸಿದೆ. ಅವನಲ್ಲಿ ನನ್ನ ಭರವಸೆ ಅಪಾರವಾಗಿದ್ದಿತು. ನನ್ನ ವಿಷಯದಲ್ಲಿ ಔದಾರ್ಯಕ್ಕೆ ಎಲ್ಲೆಯೇ ಇರಲಿಲ್ಲ. ಅವನು ನನ್ನನ್ನು ಮಗನಂತೆ ಪ್ರೀತಿಸುತ್ತಿದ್ದ. ನಾನು ಪೋರ್ಬಂದರ್ನಿಂದ ರಾಜಕೋಟೆಗೆ ಹಿಂದಿರುಗಿ ಬಂದು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದೆ. ನಾನು ಜೋಶಿಯವರ ಸಲಹೆ ಕೇಳಿದೆ. ಅವಶ್ಯಕವಾದರೆ ಸಾಲವನ್ನಾದರೂ ಮಾಡು ಎಂದು ಅವರು ಸೂಚಿಸಿದರು. ನನ್ನ ಹೆಂಡತಿಯ ಒಡವೆಗಳನ್ನು ಮಾರೋಣವೆಂದು ನಾನು ಸೂಚಿಸಿದೆ. ಅದರಿಂದ 2-3 ಸಾವಿರ ಬರುತ್ತಿದ್ದಿತು. ಆದರೆ ನಮ್ಮಣ್ಣ ಹೇಗೋ ಹಣ ಒದಗಿಸುತ್ತೇನೆ ಎಂದು ಆಶ್ವಾಸನೆ ಇತ್ತ. ಆದರೂ ನಮ್ಮ ತಾಯಿಗೆ ಇನ್ನೂ ಸಮ್ಮತಿ ಇರಲಿಲ್ಲ. ಅವರು ವಿಲಾಯತಿಯ ಜೀವನದ ವಿಷಯದಲ್ಲಿ ಎಲ್ಲವನ್ನೂ ಕೂಲಂಕುಷವಾಗಿ ವಿಚಾರಿಸತೊಡಗಿದ್ದರು. ಇಂಗ್ಲೆಂಡಿಗೆ ಹೋಗುವ ನವಯುವಕರು ಕೆಟ್ಟು ಹೋಗುವರೆಂದು ಅವರಿಗೆ ಯಾರೋ ಹೇಳಿದ್ದರು. ಮಾಂಸಾಹಾರಿಗಳಾಗುತ್ತಾರೆಂದು ಮತ್ತೊಬ್ಬರು ಹೇಳಿದ್ದರು. ಅಲ್ಲಿಗೆ ಹೋದವರು ಮದ್ಯಪಾನವಿಲ್ಲದೆ ಜೀವಿಸಲಾರರೆಂದು ಬೇರೊಬ್ಬರು ಹೇಳಿದ್ದರು. ತಾಯಿ ನನ್ನನ್ನು ಇದಕ್ಕೆಲ್ಲ ಏನು ಹೇಳುತ್ತೀ ಎಂದು ಕೇಳಿದರು. ನಾನು ಹೀಗೆ ಹೇಳಿದೆ, ನನ್ನಲ್ಲಿ ನಿಮಗೆ ನಂಬಿಕೆಯಿಲ್ಲವೇ? ನಾನು ನಿಮ್ಮೊಂದಿಗೆ ಸುಳ್ಳು ಹೇಳುವುದಿಲ್ಲ. ಅವುಗಳಲ್ಲಿ ಯಾವುದನ್ನೂ ನಾನು ಮುಟ್ಟುವುದಿಲ್ಲವೆಂದು ಪ್ರಮಾಣ ಮಾಡುತ್ತೇನೆ. ಅಲ್ಲಿ ಅಂತಹ ಅಪಾಯವಿದ್ದರೆ ಜೋಶಿ ನನ್ನನ್ನು ಹೋಗಗೊಡುತ್ತಿದ್ದರೆ? ಆಕೆ ಹೇಳಿದರು, ನಾನು ನಿನ್ನನ್ನು ನಂಬುತ್ತೇನೆ, ಆದರೆ ದೂರ ದೇಶದಲ್ಲಿರುವಾಗ ನಿನ್ನನ್ನು ನಂಬುವುದು ಹೇಗೆ? ನನಗೆ ದಿಕ್ಕು ತೋಚದಂತೆ ಆಗಿದೆ. ನಾನು ಬೇಚರಜಿ ಸ್ವಾಮಿಗಳನ್ನು ಕೇಳುತ್ತೇನೆ.
1: ಬೇಚರಜಿ ಸ್ವಾಮಿಯವರು ಮೊದಲು ಮೋಧ್ ಬನಿಯಾ ಆಗಿದ್ದು ಅನಂತರ ಜೈನ ಸಾಧುವಾದವರು. ಅವರೂ ಸಹ ಜೋಶಿಯವರಂತೆ ನಮ್ಮ ಸಂಸಾರದ ಸಲಹೆಗಾರರಾಗಿದ್ದರು. ಅವರು ನನಗೆ ನೇರವಾಗಿ, ನಾನು ಈ 3 ವಿಷಯಗಳಲ್ಲಿಯೂ ಇವನಿಂದ ಪವಿತ್ರ ಪ್ರತಿಜ್ಞೆ ಮಾಡಿಸುತ್ತೇನೆ, ಅನಂತರ ಅವನನ್ನು ಸೀಮೆಗೆ ಕಳುಹಿಸಬಹುದು ಎಂದು ಹೇಳಿದರು. ಅವರು ನನ್ನಿಂದ ಪ್ರತಿಜ್ಞೆಯನ್ನು ಮಾಡಿಸಿದರು. ನಾನು ಮಧ್ಯ, ಮಾಂಸ, ಸ್ತ್ರೀ ಈ 3ನ್ನೂ ಮುಟ್ಟುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆ. ಇದಾದ ಮೇಲೆ ನಮ್ಮ ತಾಯಿ ನನಗೆ ಅನುಮತಿ ಕೊಟ್ಟರು. ಪ್ರೌಢಶಾಲೆಯವರು ನನ್ನ ಗೌರವಾರ್ಥವಾಗಿ ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿದ್ದರು. ರಾಜಕೋಟೆಯ ಯುವಕ ವಿಲಾಯತಿಗೆ ಹೋಗುವ ವಿಚಾರ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ನಾನು ಕೃತಜ್ಞತೆಯನ್ನು ಸೂಚಿಸಲು ಪ್ರತ್ಯುತ್ತರವಾಗಿ ಕೆಲವು ವಾಕ್ಯಗಳನ್ನು ಬರೆದುಕೊಂಡು ಹೋಗಿದ್ದೆ, ಆದರೆ ನನ್ನ ಬಾಯಿಂದ ಮಾತೇ ಹೊರಡಲಿಲ್ಲ. ಓದುವುದಕ್ಕೆ ನಿಂತ ಕೂಡಲೇ ನನ್ನ ತಲೆ ತಿರುಗಿದುದು, ದೇಹವೆಲ್ಲ ನಡುಗಿದುದು ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಹಿರಿಯರ ಆಶೀರ್ವಾದ ಪಡೆದು ನಾನು ಬೊಂಬಾಯಿಗೆ ಹೊರಟೆ. ರಾಜಕೋಟೆಯಿಂದ ಬೊಂಬಾಯಿಗೆ ಅದೇ ನನ್ನ ಮೊದಲ ಪ್ರಯಾಣವಾಗಿತ್ತು. ನನ್ನ ಅಣ್ಣನೂ ನನ್ನ ಜೊತೆ ಬಂದರು. ಆದರೆ ಎಷ್ಟೋ ವೇಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. ಬೊಂಬಾಯಿಯಲ್ಲಿ ನಾನು ಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಇಲ್ಲಿಗೆ ಭಾಗ 1 ಅಧ್ಯಾಯ 11 ಮುಕ್ತಾಯವಾಯಿತು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಶಿವಶರಣೆ ಬೋಂತಾದೇವಿಯವರು 12ನೇ ಶತಮಾನದ ಪ್ರಮುಖ ಶರಣರಲ್ಲಿ ಒಬ್ರು ಅಂತಾನೆ ಹೇಳ್ಬೋದು. ಇವರು ತಮ್ಮ ವಚನಗಳ ಮೂಲಕ ಶಿವಭಕ್ತಿಯ ನಿಷ್ಠೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ನಾವು ತಿಳಿಯೋದಕ್ಕೆ ಸಾಧ್ಯ. ಕಾಶ್ಮೀರದ ರಾಜಕುಮಾರಿಯಾದಂಥ ಶಿವಶರಣೆ ಬೋಂತಾದೇವಿಯವರು ವೈರಾಗ್ಯವನ್ನ ತಾಳಿ ಶಿವಶರಣೆ ಆಗ್ತಾರೆ. ಹಾಗೆ ಬಸವಣ್ಣನವರ ಪ್ರೇರಣೆಯಿಂದ ಕೂಡ ಇವರು ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಎಲ್ಲ ಶಿವಶರಣರೊಂದಿಗೆ ಸೇರಿ ವಚನಗಳನ್ನ ರಚಿಸ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಶಿವಶರಣೆ ಬೋಂತಾದೇವಿಯವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ ಜೊತೆಗೆ ಇವತ್ತು ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂಥ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ನಮ್ ಜೊತೆಗಿದ್ದಾರೆ. ಇವರು ಶಿವಶರಣೆ ಬೋಂತಾದೇವಿಯವರ ಪರಿಚಯ ಹಾಗೆ ಅವರ ಹಿನ್ನೆಲೆ ಜೊತೆಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಬೋಂತಾದೇವಿಯವರ ವಿಚಾರಧಾರೆಯನ್ನ ಹೇಳ್ಬೋದಾ?
1: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಪುಷ್ಪಾ ಸೋಮಶೇಖರ್, ಸಮಾಜ ಸೇವಕಿ, ನಾಗದೇವನಹಳ್ಳಿ, ಬೆಂಗಳೂರು. ವಚನ ಕಲಿಕಾ ಪಿನಾಕಪಾಣಿಯವರ ಸಾರಥ್ಯದಲ್ಲಿ ವಚನ ಸಾಹಿತ್ಯವು ಜನರ ಮನಸ್ಸಿಗೆ ಸಂಗಾತಿಯಾಯಿತು, ಅರಿತುಕೊಳ್ಳಲು ಅನುಕೂಲವಾಯಿತು. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು ಎಂದರ್ಥ. ಸಮಗ್ರ ವಚನ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು. 11ನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ 12ನೇ ಶತಮಾನದವರೆಗೂ ಬಸವಣ್ಣನವರ ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂದು ಇದು ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ. ಇಂದು ನಾನು ಶರಣೆ ಬೋಂತಾದೇವಿಯವರ ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಬೋಂತಾದೇವಿ ಅರಸು ಕುಮಾರಿಯಾಗಿದ್ದು ರಾಜಭೋಗವನ್ನು ತ್ಯಜಿಸಿ ಬಸವಣ್ಣನವರ ವಿಚಾರಧಾರೆಗೆ ಮಾರು ಹೋಗಿ ಕಲ್ಯಾಣದಲ್ಲಿ ಇತರ ವಚನಕಾರ್ತಿಯವರೊಂದಿಗೆ ಸತ್ಯ ಶುದ್ಧ ಕಾಯಕ ಮಾಡಿದ ಶಿವಶರಣೆ ಈಗಿನ ಕಾಶ್ಮೀರದ ಮಾಂಡವ್ಯಪುರದ ಅರಸರ ಮಗಳು. ಕಾಯಕ ಕಲಿ ಎಂದೇ ಹೆಸರುವಾಸಿಯಾಗಿದ್ದಾರೆ. ಬೋಂತಾದೇವಿ ಅಕ್ಕಮಹಾದೇವಿಯಂತೆ ವಿವಾಹ ಬಂಧನಕ್ಕೆ ಸಿಲುಕದೆ ಶರಣ ದೀಕ್ಷೆ ಸ್ವೀಕರಿಸಿದರು. ಉಟ್ಟ ಬಟ್ಟೆಯಿಂದ ಹೊರಬಂದು ಶರಣೆ ಬೋಂತಾದೇವಿ 12ನೇ ಶತಮಾನದ ಪ್ರಮುಖ ಶರಣೆಯಾಗಿದ್ದರು. ಅವರು ಕೌದಿ ಒಲೆದು ಬಡವರ ಸೇವೆಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದರು. ಅವರ ವಚನಗಳಲ್ಲಿ ಅಪಾರವಾದ ಆಧ್ಯಾತ್ಮಿಕ ಅರ್ಥ ತುಂಬಿದ್ದು ಶಿವನನ್ನು ಬಯಲು, ಶೂನ್ಯ, ಬಿಡಾಡಿ ಇಂತಹ ಪರಮ ಶಬ್ದಗಳನ್ನು ಬಳಸಿದ್ದಾರೆ. ಬೋಂತಾದೇವಿಯವರ ಪ್ರಮುಖ ಗುಣಗಳು: 1, ವೈರಾಗ್ಯ ಮತ್ತು ನಿಷ್ಠೆ; 2, ಸಮಾಜ ಸೇವೆ ಮತ್ತು ಕಾಯಕ; 3, ಆಧ್ಯಾತ್ಮಿಕ ಸಾಧನೆ; 4, ಜಾತಿ ವ್ಯವಸ್ಥೆಯ ವಿರೋಧ. ವಚನಗಳು: ಘಟದೊಳಗಣ ಬಯಲು, ಘಟದೊಳಗಣ ಬಯಲು, ಮಠದೊಳಗಣ ಬಯಲು, ಮಠದೊಳಗಣ ಬಯಲು, ಬಯಲು ಬಯಲು ಬಯಲು, ತಾನೆಲ್ಲ ಬಯಲು, ಬಿಡಾಡಿ ಬಯಲು, ಎಲ್ಲೂ ಶಿವನೇ, ಬಯಲು ಎಂದರೆ ಶಿವನು. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಒಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಒಲೆಯರ ಬಯಲೊಂದುಂಟೆ. ಎಲ್ಲಿ ನೋಡಿದರೆ ಬಯಲು ಒಂದೇ, ಭಿತ್ತಿಯಿಂದ ಒಳಗೇ ಹೊರಗೆಂಬ ನಾಮ ವಹಿಸಿ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ. ನಾವು ಮಾಡಿಕೊಂಡಿರುವ ಒಳಗೆ ಹೊರಗೆ ಎಂಬುದನ್ನು ಪ್ರತಿಬಿಂಬಿಸಿ ಶಿವನನ್ನು ಓ ಎಂಬಾತನೇ ಬಿಡಾಡಿ ಎಂದು ಶಿವನನ್ನು ಕರೆಯುತ್ತಾಳೆ.
0: ಶಿವಶರಣೆ ಬೋಂತಾದೇವಿಯವರ ಪರಿಚಯ ಹಾಗೆ ಅವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ತಿಳಿಸಿದ್ರು. ನಂತರದಲ್ಲಿ ಸಹ ಶಿವಶರಣೆ ಬೋಂತಾದೇವಿಯವರ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಬೊಂತಾದೇವಿಯವರ ವಿಚಾರಧಾರೆಯನ್ನ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್.
3: ಶಿವನ ಪರಮ ಭಕ್ತಿಯಾಗಿದ್ದ ಬೋಂತಾದೇವಿಯನ್ನು ಪರೀಕ್ಷಿಸಲು ಶಿವನೇ ಬಂದು ಅವಳಿಗೆ ಒಂದು ಬೋಂತೆ ಕೊಟ್ಟು ಇದನ್ನು ಒದಿದುಕೊಳ್ಳುತ್ತಾನೆ. ಶಿವನು ಕೊಟ್ಟ ಬೋಂತೆಯನ್ನು ಒದಿದುಕೊಳ್ಳುತ್ತಾಳೆ. ಬೋಂತೆಯನ್ನು ಒದ್ದ ನಿಜದೇವಿಯನ್ನು ಅಲ್ಲಿನ ಜನರು ಬೋಂತಾದೇವಿ ಎಂದು ಕರೆಯುತ್ತಾರೆ. ಆಕೆಯ ಮೂಲ ಹೆಸರು ನಿಜದೇವಿ. ಕೌದಿ ಒಲೆದು ಕಾಯಕ ಮಾಡಿ ಬಡವರ ಸೇವೆಯಲ್ಲಿ ತೊಡಗುತ್ತಾಳೆ. ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳುವುದು ಶಿವನ ಪರೀಕ್ಷೆಯಲ್ಲಿ ವೈರಾಗ್ಯ ಮತ್ತು ನಿಷ್ಠೆ. ಕೌದಿ ಒಲೆದು ಬಡವರ ಸೇವೆ, ಸಮಾಜ ಸೇವೆ ಮತ್ತು ಕಾಯಕವನ್ನು ಕಾಣುತ್ತೇವೆ. ಶಿವನ ಪರಮ ಭಕ್ತಿಯಾಗಿದ್ದ ಬೋಂತಾದೇವಿಯನ್ನು ಪರೀಕ್ಷಿಸಲು ಶಿವನೇ ಬಂದು ಅವಳಿಗೆ ಒಂದು ಬೋಂತೆ ಕೊಟ್ಟು ಇದನ್ನು ಒದಿದುಕೊಳ್ಳುತ್ತಾನೆ. ಶಿವನು ಕೊಟ್ಟ ಬೋಂತೆಯನ್ನು ಒದಿದುಕೊಳ್ಳುತ್ತಾಳೆ. ಬೋಂತೆಯನ್ನು ಒದ್ದ ನಿಜದೇವಿಯನ್ನು ಅಲ್ಲಿನ ಜನರು ಬೋಂತಾದೇವಿ ಎಂದು ಕರೆಯುತ್ತಾರೆ. ಆಕೆಯ ಮೂಲ ಹೆಸರು ನಿಜದೇವಿ. ಕೌದಿ ಒಲೆದು ಕಾಯಕ ಮಾಡಿ ಬಡವರ ಸೇವೆಯಲ್ಲಿ ತೊಡಗುತ್ತಾಳೆ. ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳುವುದು ಶಿವನ ಪರೀಕ್ಷೆಯಲ್ಲಿ ವೈರಾಗ್ಯ ಮತ್ತು ನಿಷ್ಠೆ. ಕೌದಿ ಒಲೆದು ಬಡವರ ಸೇವೆ, ಸಮಾಜ ಸೇವೆ ಮತ್ತು ಕಾಯಕವನ್ನು ಕಾಣುತ್ತೇವೆ. ಶರಣೆ ಬೋಂತಾದೇವಿಯವರ ವಿಚಾರಗಳನ್ನು
2: ಶಿವಶರಣೆ ಬೋಂತಾದೇವಿ ಶಿವಶರಣೆ ಬೋಂತಾದೇವಿಯವರು 12ನೇ ಶತಮಾನದ ಪ್ರಮುಖ ಶಿವಶರಣೆಯಾಗಿದ್ರು. ಹಾಗೆ ಅವರ ವಚನಗಳಲ್ಲಿ ಶಿವಾನುಭವ, ಪ್ರಸಾದದ ಮಹತ್ವ, ಕಾಯಕ ತತ್ವ, ಭಕ್ತಿ ಮತ್ತು ಪ್ರೇಮ ಇವೆಲ್ಲವುಗಳನ್ನ ಕೂಡ ಬೋಂತಾದೇವಿಯವರು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಹೀಗೆ ಬೋಂತಾದೇವಿಯವರ ಸಾಕಷ್ಟು ವಿಚಾರಧಾರೆಯನ್ನ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ಮಾಹಿತಿಯನ್ನ ತಿಳಿಸಿದ್ರು. ನಂತರದಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾರ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪುಷ್ಪ ಸೋಮಶೇಖರ್ ಅವರು ಶಿವಶರಣೆ ಬೋಂತಾದೇವಿಯವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಐದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನ ಹೇಳ್ತಾರೆ, ಕೇಳೋಣ. ಬರೆದು
1: ವಚನ ಮನ ಶುದ್ಧವಿಲ್ಲದಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳಕ್ಕರ ಮನ ಶುದ್ಧವಿಲ್ಲದಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮೀ ತಾಲಾಗಿಪ್ಪಳು. ನಿರ್ವಚನ ಮನ ಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡಿದಾಗ ಸದ್ಭಕ್ತರಿಗೆ ಎಲ್ಲಿ ನೋಡಿದರೂ ಲಕ್ಷ್ಮಿಯನ್ನು ಕಾಣುತ್ತಾರೆ. ಭಕ್ತಿ ಇಲ್ಲದ ಕಾಯಕ ಮತ್ತು ಕಾಯಕ ಇಲ್ಲದ ಭಕ್ತಿ, ಅವಳಿಗೆ ಅರ್ಥ ಏನ? ಕಾಯಕದಿಂದ ಮಾತ್ರವೇ ಭಕ್ತಿಗೆ ಶಕ್ತಿ ಎನ್ನುತ್ತಾಳೆ ಲಕ್ಕಮ್ಮನವರು. ಧನ್ಯವಾದಗಳು. 90.8 FM ಶಿವಮೊಗ್ಗ ವಚನ ವಿಹಾರ ಕಾರ್ಯಕ್ರಮ ಹಾಗೂ ನಡೆಸಿಕೊಡುತ್ತಿರುವ ಪವಿತ್ರ ದಿನೇಶ್ ರವರಿಗೂ ವಂದನೆಗಳು.
2: ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು.
0: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣೆ ಬೋಂತಾದೇವಿ ಹಾಗೂ ಐದಕ್ಕಿ ಲಕ್ಕಮ್ಮನವರ ವಿಚಾರಧಾರೆಯನ್ನ ತಿಳಿಸಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕಾಯಕವೇ ಕೈಲಾಸವೆಂಬ ಅದ್ವಿತೀಯ ತತ್ವವನ್ನ ತಿಳಿಸಿದಂಥ ಶರಣೆ ಆಯ್ದಕ್ಕಿ ಲಕ್ಕಮ್ಮ ಇವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಅಂದ್ರೆ ಆಯ್ದಕ್ಕಿ ಲಕ್ಕಮ್ಮ ಅವರು ಕಾಯಕ ಮತ್ತೆ ದಾಸೋಹದಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡವರು. ಕಲ್ಯಾಣದಲ್ಲಿ ಇವರ ಕಾಯಕ ಹೊಲಗಳಲ್ಲಿ ಕೆಲಸ ಮಾಡುವುದು, ಭತ್ತದ ಅಕ್ಕಿಯನ್ನ ಬಿದ್ದಂತ ಅಕ್ಕಿಯನ್ನ ಆಯ್ದು ತಂದು ಅದರಿಂದ ದಾಸೋಹವನ್ನ ಮಾಡ್ತಾ ಇರ್ತಾರೆ. ಹೀಗೆ ಕಾಯಕದಲ್ಲಿ ತೊಡಗಿದಂತಹ ಐದಕ್ಕಿ ಲಕ್ಕಮ್ಮ ಅವರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವಿಟ್ಕೊಂಡು ಉಳಿದಿದ್ದನ್ನ ದಾಸೋಹವನ್ನ ಮಾಡ್ಬೇಕು, ಉಳಿದವರಿಗೆ ಹಂಚಬೇಕು ಎಂಬ ನೀತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ಹಾಗಾಗಿ ಅವರ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ದೂರ ಕಾಣ ಅಂತ ಹೇಳಿ ತನ್ನ ಗಂಡನನ್ನೇ ಪ್ರಶ್ನಿಸ್ತಾರೆ. ಅಂದ್ರೆ ಅವರು ಅಕ್ಕಿಯನ್ನ ಆಯ್ದು ತರುವಂತಹ ಕೆಲಸ ಮಾಡ್ತಿದ್ದಂಥ ಮಾರಯ್ಯನವರು ಒಂದು ದಿನ ಸ್ವಲ್ಪ ಅಕ್ಕಿಯನ್ನ ಜಾಸ್ತಿ ತಂದಾಗ ಈ ವಚನದ ಮೂಲಕ ಅವರನ್ನ ಪ್ರಶ್ನಿಸ್ತಾಳೆ. ಹಾಗೆ ಶಿವಭಕ್ತರಿಗೆ ಆಸೆ ಎಂಬುದು ಇರಬಾರದು ಎಂಬುದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಆಯ್ದಕ್ಕಿ ಲಕ್ಕಮ್ಮವರು ಹಲವು ಪವಾಡಗಳನ್ನ ಕೂಡ ಮಾಡ್ತಿದ್ರಂತೆ. ಅಂದ್ರೆ ಒಮ್ಮೆ ಶರಣೆ ಲಕ್ಕಮ್ಮವರು ಹಿಡಿ ಅಕ್ಕಿಯಿಂದಲೇ 196,000 ಜಂಗಮರಿಗೆ ಊಟ ನೀಡಿ ಬಸವಣ್ಣನವರಿಂದ ಸೈ ಅಂತ ಎನ್ಸ್ಕೊಳ್ತಾರಂತೆ. ಅಂದ್ರೆ ಅಂಥ ಒಬ್ಬ ಶರಣೆ ಈಕೆಯ ಭಕ್ತಿಗೆ ಮೂಕ ವಿಸ್ಮಯತರಾದಂಥ ಬಸವಣ್ಣನವರು ಭಕ್ತಿಯ ಮುಂದೆ ಎಲ್ಲವೂ ಮಿಥ್ಯ ಎಂಬ ಆಶ್ಚರ್ಯ ವ್ಯಕ್ತಪಡಿಸ್ತಾರಂತಂದ್ರೆ ಕಾಯಕ ನಿಷ್ಠೆಯಲ್ಲಿ ಬಸವಣ್ಣನವರನ್ನೇ ಮೀರಿಸುವಂತೆ ಬೆಳೆದಂಥ ಆಯ್ದಕ್ಕಿ ಲಕ್ಕಮ್ಮ ಅವರು ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ, ಕಾಯಕದಲ್ಲಿ ನಿರತರಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಅಂತ ಹೇಳ್ತಾರೆ. ಅಂದ್ರೆ ಕಾಯಕದ ಶ್ರೇಷ್ಠತೆಯನ್ನ ಇಡೀ ಜಗತ್ತಿಗೆ ಸಾರಿ ತಿಳಿಸಿದಂಥ ಮಹಾನ್ ಶಿವಶರಣೆ ಅಂತ ಹೇಳ್ಬೋದು. ಅಂದ್ರೆ ಏನೇ ನಿಂತರೂ ಕಾಯಕ ನಿಲ್ಬಾರ್ದು ಅನ್ನುವಂತಹ ಮನೋಧರ್ಮವನ್ನ ಹೊಂದಿದಂತ ಆಯ್ದಕ್ಕಿ ಲಕ್ಕಮ್ಮ ಅವರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇದೇ ರೀತಿ ಶಿವಶರಣೆ ಬೋಂತಾದೇವಿಯವರು ಸಹ ಕಾಯಕ ಮತ್ತು ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಕುರಿತಾಗಿ ಹೇಳಿದ್ದಾರೆ. ಹಾಗೆ ಇವರು ಸಹ ಭಕ್ತಿಯ ಕುರಿತಾಗಿ ಕೂಡ ತಮ್ಮ ವಚನದಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿದ ಕೇಳಿದ್ರಲ್ಲ ಸ್ನೇಹಿತರೆ, ವಚನಗಳನ್ನ ಎಷ್ಟು ಕೇಳಿದ್ರು ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಆ ವಚನಗಳಲ್ಲಿ ಇರುವಂತಹ ಮೌಲ್ಯಗಳೇ ನಮ್ಮನ್ನ ವಚನಗಳತ್ತ ಸೆಳೆಯುತ್ತೆ. ಆದ್ರಿಂದ ನಮ್ಮ ವಚನ ವಿಹಾರ ಕಾರ್ಯಕ್ರಮದ ಮೂಲ ಉದ್ದೇಶವೂ ಸಹ ಇಂತಹ ವಚನಗಳನ್ನ ನಮ್ಮ ಇಂದಿನ ಪೀಳಿಗೆಗೆ ಹಾಗೆ ಇಂದಿನ ಜನರಿಗೆ ತಿಳಿಯಪಡಿಸೋದು, ಹಾಗೆ ವಚನಗಳಲ್ಲಿ ಇರುವಂತಹ ಸಾಕಷ್ಟು ಮೌಲ್ಯಯುತವಾದಂತಹ ವಿಚಾರ ಇರ್ಬೋದು, ಹಾಗೆ ವಚನಗಳಲ್ಲಿ ಅಡಗಿರುವಂತಹ ಸತ್ಯಾಂಶಗಳನ್ನ ನಾವೆಲ್ಲ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬಹುದು ಎಂಬುದೇ ನಮ್ಮ ಮೂಲ ಉದ್ದೇಶ. ಹಾಗೆ ಇಂತಹ ಮೌಲ್ಯಯುತವಾದಂತಹ ಅಮೂಲ್ಯ ಗ್ರಂಥ ಸಾಹಿತ್ಯವಾದಂತಹ ವಚನ ಸಾಹಿತ್ಯವನ್ನ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಸನಾತನ ಧರ್ಮದ ದಾಳಿಯಿಂದ ಸುಟ್ಟಾಕಲಾಯಿತು. ಸಾಕಷ್ಟು ವಚನಗಳು, ನಮ್ಮ ಶಿವಶರಣರು ಬರೆದಂತಹ ಸಾಕಷ್ಟು ವಚನಗಳ ಗಂಟನ್ನ ಸುಟ್ಟಾಕಲಾಯಿತು. ಆದ್ರೆ ಅಂತ ಅಳಿದು ಉಳಿದಂತಹ ಇಂತಹ ಮೌಲ್ಯಯುತವಾದಂತಹ ವಚನಗಳು ನಮ್ಗೆ ಜೀವನಕ್ಕೆ ದಾರಿದೀಪ ಆಗ್ತಾ ಇದೆ. ಇಂತಹ ವಚನಗಳು, ಸುಟ್ಟೋದಂತ ಎಲ್ಲ ವಚನಗಳು ಸಿಕ್ಕಿದ್ರೆ ನಿಜಕ್ಕೂ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯ ಒಂದು ಅಮೂಲ್ಯವಾದಂತಹ ಗ್ರಂಥ ಭಂಡಾರ ಅಂತಾನೆ ಹೇಳ್ಬೋದು. ಆದ್ರಿಂದ ಇರುವಂತಹ ಅಳಿದು ಉಳಿದಂತಹ ವಚನಗಳನ್ನೇ ನಾವು ಉಳಿಸೋಣ, ಅದರ ಅರ್ಥ ವಿವರಣೆಯನ್ನ ತಿಳ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಹಾಗೆ ಮುಂದಿನ ಪೀಳಿಗೆಗೂ ಕೂಡ ಇದನ್ನ ಸಂರಕ್ಷಿಸೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರಿಗೆ, ಹಾಗೆ ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇದೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮಹಾಲಕ್ಷ್ಮಿ ಸ್ವೀಟ್ಸ್.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
10: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
12: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಹಂಗಿಸುವನೆ, ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗೊಳಿಪುದರ ಸಿರಿಯರೆ ಗಳಿಗೆಯಲರುಳ್ ಪೊಂಗುವಾನಂದವದನನುಭವಿಸಿದವನ್ ಅಜನ ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ. ತಿಂಗಳಾರರ ದುಡಿತ, ಆರು ತಿಂಗಳುಗಳ ದುಡಿತದಿಂದ ಚೆಂಗುಲಾಬಿಯ ಬೆಳೆತ, ಚೆಂಗುಲಾಬಿ ಕೆಂಪು ಗುಲಾಬಿಯ ಬೆಳವಣಿಗೆ ಆಗತ್ತೆ. ಕಂಗೊಳಿಪು ದದರ, ಕಣ್ಣಿಗೆ ಹೊಳಪು ಬರುತ್ತೆ ಅಂದರೆ ಕಂಗೊಳಿಸ್ತಾ ಇದೆ ಅದರ ಸಿರಿ, ಅದರ ಶ್ರೀಮಂತಿಕೆ, ಅದರ ಚಂದ. ಅರೆಗಳಿಗೆ ಎಲರೊಳ್, ಅರೆಗಳಿಗೆಯಲ್ಲಿ ಆ ಹೂವು ಅರಳಿದಾಗ ಪೊಂಗುವಾನಂದ ವದನನು ಭವಿಸಿ ದವನ್, ಪೊಂಗುವ ಅಂದರೆ ಹೊಂದುತ್ತಾನೆ ಪಡಿತಾನೆ ಅದರ ಆನಂದವನ್ನು ಅನುಭವಿಸಿದವನು. ಅಜನ ಬ್ರಹ್ಮನ ಹಂಗಿಪನೆ ಹಂಗಿಸ್ತಾನ ಕೃಪಣತೆಗೆ ಜಿಪುಣತನಕ್ಕೆ. ಈ ಕಗ್ಗನ ಇನ್ನೊಮ್ಮೆ ಓದ್ತೀನಿ ನೋಡಿ. ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗೊಳಿಪುದರ ಸಿರಿಯರೆಗಳಿಗೆಯಲರುಳ್ ಪೊಂಗುವಾನಂದವದನನು ಭವಿಸಿದವನ್ ಅಜನ ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಆರು ತಿಂಗಳ ಕಾಲದ ದುಡಿತದ ಫಲವಾಗಿ ಚೆಂಗುಲಾಬಿ ಬೆಳೆಯುತ್ತೆ. ಸುಗಂಧದ ಸಿರಿ ಬೀರಿ ಅರೆಗಳಿಗೆಯ ಕಾಲ ಆನಂದಗೊಳಿಸುತ್ತೆ. ಹಿಂಗಿ ಹೋಗೋ ಆನಂದನ ಅನುಭವಿಸಿದವನು ಬ್ರಹ್ಮನ ಜಿಪುಣತನನ್ನ ಹಂಗಿಸ್ತಾನ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗಕ್ಕೆ ಪೂರಕವಾಗಿ ಒಂದು ಪುಟ್ಟ ಕಥೆ ಹೇಳ್ತೀನಿ ನೋಡಿ. ಅವನೊಬ್ಬ ಚಾರ್ಲ್ಸ್ ಬ್ರಾನ್ಸನ್ ಅನ್ನೋ ಮಹಾ ಉದ್ಯಮಿ ನಟ ಕೂಡ. ಅವನೊಂದು ಕನಸು ಕಾಣ್ತಾನೆ, ಆಕಾಶಯಾನನ ಒಂದು ಪ್ರವಾಸವನ್ನಾಗಿ ಮಾಡಬೇಕು. ಜನ ಭೂಮಿಯ ಗುರುತ್ವಾಕರ್ಷಣೆನ ದಾಟಿ ಹೋಗಿ ನಿರ್ವಾತದಲ್ಲಿ ತೇಲಾಡಿ ಈ ಭೂಮಿಯ ವಕ್ರತೆನ ಕಂಡು ಬರಬೇಕು ಅನ್ನೋದು ಅವನ ಅಪೇಕ್ಷೆ. ಅದಕ್ಕಾಗಿ ಏನೆಲ್ಲ ಪ್ರಯತ್ನಗಳಾಗತ್ತೆ, ಸಾವಿರಾರು ಕೋಟಿ ಹಣ ತೊಡಗಿಸಿ ಗಗನ ನೌಕೆಯ ತಯಾರಿ, ಅದನ್ನು ಗಗನಕ್ಕೇರಿಸು ಮತ್ತು ಕೆಳಗಿಳಿಸು, ಎಲ್ಲ ಸುರಕ್ಷಾ ವಿಧಾನಗಳ ಸಿದ್ಧತೆ ವರ್ಷಗಟ್ಟಲೆ ಕಾಲ ನಡೆಯುತ್ತೆ. ಕೊನೆಗೂ ಒಂದಿನ ಆ ಕ್ಷಣ ಬರುತ್ತೆ. ಬ್ರಾನ್ಸನ್ನ ಜೊತೆಗೆ ಇನ್ನೂ ಐದು ಜನ ಆಕಾಶ ನೌಕೆಯಲ್ಲಿ ಕೂತ್ಕೊಂಡು ಆಕಾಶಕ್ಕೆ ನಭಕ್ಕೆ ಏರಿ ನಿರ್ವಾತನ ಅನುಭವಿಸಿ ಈ ಪೃಥ್ವಿಯ ಗೋಲನ ಕಂಡು ಮರಳಿ ಭೂಮಿಗೆ ಬರ್ತಾರೆ. ಆದರೆ ಇವೆಲ್ಲ ಆದದ್ದು ಬರೀ ಎರಡು ತಾಸಲ್ಲಿ. ಈ ಎರಡು ತಾಸಿನ ಅನುಭವಕ್ಕೆ ಅದೆಷ್ಟು ವರ್ಷಗಳ ತಯಾರಿ, ಅದೆಷ್ಟು ಹಣದ ಖರ್ಚಾಯಿತು? ಹಾಗಾದ್ರೆ ಈ ಪ್ರಯತ್ನ ಎಲ್ಲ ವ್ಯರ್ಥ ಅಂತೀರಾ? ಇಲ್ಲ, ಆ ಎರಡು ತಾಸಿನ ಅನುಭವ ಮಾತ್ರ ವರ್ಣನಾತೀತವಾದದ್ದು. ಅದು ಆ ವ್ಯಕ್ತಿಗಳೆಲ್ಲ ಬದುಕಿರೋವರೆಗೂ ಉಳಿಯುವಂಥದ್ದು. ಹೌದು ತಾನೆ, ಬೆಳಗಿಂದ ಅಡುಗೆ ಮನೇಲಿ ಒದ್ದಾಡಿ ಒಲೆ ಬಿಸಿಲು ಕೈ ಸುಟ್ಕೊಂಡು ಪರಿಶ್ರಮ ಪಟ್ಟು ಆ ತಾಯಿ ತಯಾರಿಸಿದ ಎಷ್ಟೋ ಪದಾರ್ಥಗಳು 10 ನಿಮಿಷದಲ್ಲಿ ಊಟದಲ್ಲಿ ಮುಗ್ದು ಹೋಗುತ್ತೆ. ಅದು ವ್ಯರ್ಥನಾ? ಇಲ್ವೇ ಇಲ್ಲ. ಊಟ ಮಾಡಬೇಕಾದ್ರೆ ತನ್ನವರ ಮುಖದಲ್ಲಿ ಹೊಳೆದ ತೃಪ್ತಿಯ ಮಿಂಚು, ಆ 4 ತಾಸಿನ ಪ್ರಯತ್ನಕ್ಕೆ ಸಿಕ್ಕಂತಹ ಪ್ರತಿಫಲ, ಹೀಗೆ ಕ್ಷಣಕಾಲದ ತೃಪ್ತಿಗೆ ದೀರ್ಘಕಾಲದ ಪರಿಶ್ರಮದ ಅಗತ್ಯ ಇರುತ್ತೆ. ಒಂದು ಯುವಕ ಯುವತಿ 15 ವರ್ಷ ಸತತವಾಗಿ ಪ್ರಯತ್ನ ಪಟ್ಟು ದೇಹನ ಬಾಗಿಸಿ ದುಡಿಸಿ ಹದ ಮಾಡಿ ಆಹಾರನ ಅದಕ್ಕೆ ಹೊಂದಿಸಿ ಒಂದೇ ಲಕ್ಷ್ಯದಿಂದ ಸಾಧನೆ ಮಾಡಿದಾಗ ಒಲಿಂಪಿಕ್ ಬಂಗಾರದ ಪದಕ ಕೊರಳಿಗೆ ಬೀಳುತ್ತೆ. ಆ ಪದಕ ಹಾಕಿಸ್ಕೊಂಡಿದ್ದೆ ಎಷ್ಟು ಕ್ಷಣ? ಆದರೆ ಆ ಕ್ಷಣ ಪಟ್ಟ ಪರಿಶ್ರಮನ ಸಾರ್ಥಕ ಮಾಡುತ್ತೆ ಮತ್ತು ಆ ಕ್ಷಣನ ಅಮೃತವಾಗಿಸುತ್ತೆ. 6 ತಿಂಗಳು ಸತತ ದುಡಿತದಿಂದ ಬೆಳೆಸಿದ ಒಂದು ಗುಲಾಬಿ ಗಿಡ ತನ್ನ ಸಿರಿತನನ ತನ್ನಲ್ಲಿ ಬಿಡೋ ಮೊದಲ ಹೂವಲ್ಲೇ ಪ್ರಕಟಗೊಳಿಸುತ್ತೆ. ಅದರ ಅಂದ ಚಂದಗಳು ಒಂದು ದಿನ ಇದ್ದು ಬಾಡಿ ಹೋಗುತ್ತೆ. ಹಾಗೆ ಆ ಗಿಡದಲ್ಲಿ ಹೂವಿನ ರೂಪದಲ್ಲಿ ಉಕ್ಕೋ ಆನಂದನ ನೋಡಿ ಖುಷಿ ಪಡದೇ ಇರೋನು ಆ ಹೂವನ್ನು ಅರೆಗಳಿಗೆಯ ಸಂತೋಷಕ್ಕೆ ಸೃಷ್ಟಿಸಿದ ಆ ಸೃಷ್ಟಿಕರ್ತನ ಜಿಪುಣತನನ್ನ ಹಳಿದ್ರೆ ಏನು ಪ್ರಯೋಜನ ಅಂತ ಜಗತ್ ಸೃಷ್ಟಿಯನ್ನು ಮತ್ತು ಅದರಲ್ಲಿನ ಸಂತೋಷನ ಅನುಭವಿಸೋ ಪರಿಯ ಬಗ್ಗೆ ಉಲ್ಲೇಖ ಮಾಡಿದಾರಿಲ್ಲಿ ಗುಂಡಪ್ಪನವರು. ಪ್ರಕೃತಿಯಲ್ಲಿ ಸಿಗೋ ಯಾವುದೇ ಸುಂದರ ಅನುಭವ ಅಥವಾ ಜೀವನದ ಸಣ್ಣ ಖುಷಿ ಕೂಡ ಅಪರೂಪದ್ದು. ಅದು ಎಷ್ಟು ಸಮಯ ಇರುತ್ತೆ ಅನ್ನೋದಕ್ಕಿಂತ ಆ ಕ್ಷಣದಲ್ಲಿ ನಮಗೆ ಸಿಗೋ ಆನಂದ ಮತ್ತು ಅನುಭೂತಿ ಮುಖ್ಯವಾದದ್ದು. ಸೃಷ್ಟಿಯ ಅಲ್ಪಕಾಲದ ಸೊಬಗನ್ನ ನೋಡಿ ಆನಂದಿಸೋದನ್ನು ಬಿಟ್ಟು ಕೊರಗೋದು ಸರಿಯಲ್ಲ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
10: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಮಹಾಲಕ್ಷ್ಮಿ ಸ್ವೀಟ್ಸ್.
0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ವಿಶಾಖ ಮಳೆಯ ಕುರಿತು, ಹಾಗೆ ಈ ವಿಶಾಖ ಮಳೆಗೆ ಇರುವಂತಹ ಗಾದೆ ಮಾತಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
15: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವಿಶಾಖ ಮಳೆಯ ಬಗ್ಗೆ ಹೇಳ್ತೇನೆ. ಇದು ನವೆಂಬರ್ 9 ರಿಂದ 22 ಅವಧಿಯಲ್ಲಿ ಬರುವಂತ ಮಳೆ. ಸ್ವಲ್ಪ ಒಣ ಹವೆ ಇರುವಂತಹ ಪ್ರದೇಶಗಳಲ್ಲಿ ಅಥವಾ ಹಿಂಗಾರು ಬೆಳೆ ಪ್ರದೇಶಗಳಲ್ಲಿ ಈ ಮಳೆಗೆ ಸ್ವಲ್ಪ ವಿಶೇಷ ಪ್ರಾಶಸ್ತ್ಯತೆ ಇದೆ. ಈ ಅದಕ್ಕೆ ಅಲ್ಲೊಂದು ಗಾದೆ ಇದೆ, ವಿಶಾಖ ಮಳೆ ಬಿದ್ರೆ ವಿಶಾಲ ಬೆಳೆ ಬರುತ್ತೆ. ಅಂದ್ರೆ ಈಗಾಗಲೇ ಚಳಿಗಾಲ ಆರಂಭವಾಗಿದ್ದು ಸ್ವಲ್ಪ ಒಣಗಿರುವಂತಹ ಭೂಮಿಗಳಿಗೆ ಜೋಳ, ಕಡಲೆ, ಗೋಧಿ ಇಂತಹ ಬೆಳೆಗಳು ಒಣಗು ಹಂತದಲ್ಲಿದ್ದಾಗ ಈ ಮಳೆ ಬಂದ್ರೆ ಅದೆಲ್ಲ ತಂಪಾಗ್ಬಿಟ್ಟು ಭೂಮಿಯೆಲ್ಲ ತಂಪಾಗಿ ಚೆನ್ನಾಗಿ ಬೆಳೆ ಬರುತ್ತೆ. ಅದಕ್ಕೆ ವಿಶಾಖ ಮಳೆ ಬಂದ್ರೆ ವಿಶಾಲ ಬೆಳೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ನಮ್ಮ ಮಲೆನಾಡಲ್ಲಿ ವಿಶಾಖ ಮಳೆ ಬೇಡ, ನಿಂತ ಫಸಲು ಉದುರೋದ್ ಬೇಡ. ಅಂದ್ರೆ ಇಲ್ಲಾಗ್ಲೇ ಭತ್ತ ಕಟ್ಬಿಟ್ಟು ಈ ತೆನೆ ಗಟ್ಟಿಯಾಗಿರುತ್ತೆ. ಈ ಮಳೆ ಬಂದ್ರೆ ಹೆಚ್ಚಾಗಿ ತೆನೆ ಕಟ್ಟಾಗಿ ಬೀಳೋ ಸಾಧ್ಯತೆ ಇರುತ್ತೆ, ಮತ್ತೆ ಹುಳ ಬೀಳುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಈ ಮಳೆ ಬರೋದೇ ಬೇಡ ಅಂತ. ಅಂದ್ರೆ ಒಂದೊಂದು ರೀತಿಲಿ ಒಂದೊಂದು ಕಡೆ. ಹಾಗೆ ಮತ್ತೆ ಹಿಂಗಾರು ಬೆಳೆ ಕಡೆ ಹೋದ್ರೆ ಅಲ್ಲೊಂದು ಜಾನಪದ ಗೀತೆ ಹೀಗಿರುತ್ತೆ. ವಿಶಾಖ ಮಳೆ ಬಂದು ಹೊಲವೆಲ್ಲ ಹಾಳುಗೆಡವಿ, ವಿಶಾಖ ಮಳೆ ಬಂದು ಹೊಲವೆಲ್ಲ ಹಾಳುಗೆಡವಿ, ಪಿಶಾಚಿ ಹಿಡಿದಂತೆ ಕಾಡ್ತಾವ ಬಿಡದಂಗೆ, ಪಿಶಾಚಿ ಹಿಡಿದಂತೆ ಕಾಡ್ತಾವ ಬಿಡದಂಗೆ, ವಿಷದ ಕಂಬಳಿ ಹುಳು ತಂದಾವ ಜಗಕ್ಕೆಲ್ಲ, ವಿಷದ ಕಂಬಳಿ ಹುಳು ತಂದಾವ ಜಗಕ್ಕೆಲ್ಲ ಅಂತ ತಮ್ಮ ಜಾನಪದ ಗುರು ತಮ್ಮ ಜಾನಪದ ಗೀತೆಯಲ್ಲಿ ತಮ್ಮ ಅಳದನ್ನು ತೋರ್ಕೊಳ್ತಾರೆ. ಈ ವಿಶಾಖ ಮಳೆ ಬ್ಯಾಡಿತ್ತು, ಇವಾಗ ಯಾಕೆ ಬಂದ್ಬಿಡ್ತಾ ಇದು, ಬಂದಿದ್ದೆಲ್ಲ ಎಲ್ಲ ಹೊಲನ ಹಾಳುಗೆಡ್ತಿದೆ. ಸಣ್ಣ ಸಣ್ಣ ಕೆಲವು ಇದ್ರ ಜೋರಾಗಿ ಬರುತ್ತಿದ್ದು ವಿಪರೀತ ಬರುತ್ತೆ. ಆ ವಿಪರೀತ ಬಂದಾಗ ಇದನ್ನ ತಡ್ಕೊಳಕ್ ಆಗೋದಿಲ್ಲ, ಆ ತರ ಮಳೆ ಬರುತ್ತೆ. ಅದಕ್ಕಾಗಿ ಅದನ್ನ ವಿಶಾಖ ಮಳೆ ಪಿಶಾಚಿ ಹಿಡಿದ ಹಾಗೆ ಅಂತ ಗಾದೆ ಮಾತಿದೆ. ಈ ಮಳೆ ಹಿಡಿದ್ರೆ ಬಿಡೋದೇ ಇಲ್ಲ, ರೈತರಿಗೆಲ್ಲ ತುಂಬಾ ತೊಂದರೆ ಕೊಡುತ್ತೆ. ಅದಕ್ಕಾಗಿ ಆ ಒಂದು ಸಣ್ಣ ಜಾನಪದ ಕತೆ ಇದೆ. ಸ್ವಾತಿ ಮಳೆ ಬಂದು ಹೋಗಿ ಸುಭಿಕ್ಷವಾಗಿದ್ದಕ್ಕೆ ಜನ ಸ್ವಲ್ಪ ಜಾನುವಾರುಗಳ ಸಮೃದ್ಧಿ ಆಗಿರ್ತದೆ. ಜನ ಏನ್ ಮಾಡ್ತಾರೆ, ಈ ಸ್ವಾತಿ ಮಳೆ ಬಂದಿದ್ದ ಒಳ್ಳೆ ಬೆಳೆ ಬಂದಿದ್ದ ಸ್ವಲ್ಪ ಸುಖದ ಹಾಲ ಅಮಲ್ನಲ್ಲಿ ತಮ್ಮ ಕೃತಜ್ಞತೆಯನ್ನು ಮರೆತು ಬಿಡ್ತಾರೆ, ಜೊತೆ ಸ್ವಲ್ಪ ಅಹಂಕಾರ ಬರ್ತಾ ಇರುತ್ತೆ. ಇದು ಮಳೆ ರಾಜನಿಗೂ ಗೊತ್ತಾಗುತ್ತೆ. ಅವರು ಅಲ್ಲಿ ಕುತ್ಕೊಂಡಾಗ ಮಾತಾಡ್ತಿರುವಾಗ ಹೀಗೆ ಜನ ಎಲ್ಲ ತುಂಬಾ ಅಹಂಕಾರದಿಂದ ಇದು ಮಾಡ್ತಾ ಇದ್ದಾರೆ, ಹಿಂಗೆ ಆಗ್ಬಾರ್ದು, ಏನ್ ಮಾಡ್ಬೇಕು. ಅದಕ್ಕೆ ಅಲ್ಲಿದ್ದ ಮಂತ್ರಿ ಹೇಳ್ತಾರೆ, ನಾವು ಕಾಲ ಕಾಲಕ್ಕೆ ಅವ್ರಿಗೆ ಸಣ್ಣ ಮಟ್ಟಕ್ಕೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ. ಅದಕ್ಕೆ ಮಳೆರಾಜ ಹೇಳ್ತಾನೆ, ಹೌದು, ಆದ್ರೆ ನಾವು ಪ್ರಕೃತಿಯ ಕರ್ತವ್ಯವನ್ನು ಮರೆಯಂಗಿಲ್ಲ, ನಾವು ಅವ್ರಿಗೆ ಮಳೆ ಕಳಿಸ್ಲೇಬೇಕು. ಮಳೆ ನಿಲ್ಸಕ್ ಬರೋದಿಲ್ಲ, ಆದ್ರೆ ಮಳೆ ಕಳಿಸ್ತೇನೆ ಏನ್ ಮಾಡ್ಬೋದು ಅಂತ. ಅದಕ್ಕಾಗಿ ಮಂತ್ರಿ ಹೇಳ್ತಾರೆ, ಸರಿ, ಮಳೆ ನಿಲ್ಸೋದ್ ಬೇಡ, ಆ ಮಳೆನೇ ಅವ್ರಿಗೆ ಬುದ್ಧಿ ಕಲಿಸುವಂತ ಮಳೆನ ಕಲಿಸ್ಬೇಕು ಅಂತ. ಅಷ್ಟರಲ್ಲೇ ವಿಶಾಖ ಮಳೆ ಆಸ್ಥಾನ ಪ್ರವೇಶ ಮಾಡ್ತಾರೆ, ಅದ್ರ ಜೊತೆಗೆ ಕೆಲವು ಕೀಟ ಸಂಕುಲದ ರಾಜರುಗಳು ಸಹ ಅದ್ರ ಜೊತೆಗೆ ಬಂದಿರ್ತಾರೆ. ಅವಾಗ ವಿಶಾಖ ಮಳೆ, ಇವರೆಲ್ಲ ಕೀಟ ಸಂಕುಲದ ರಾಜರು, ಇವ್ರು ನನ್ನ ಹುಡ್ಕೊಂಡು ಬಂದಿದ್ದಾರೆ, ಇವರಿಗೂ ಸಹ ಏನೋ ಹೇಳಬೇಕಿದೆ. ಎಲ್ಲ ರಾಜರಲ್ಲಿ ಪರವಾಗಿ ಒಬ್ರು ಹೇಳ್ತಾರೆ, ಸ್ವಾಮಿ, ನಾವು ಭೂಮಿಲಿ ಬದುಕುವಂಥವ್ರು, ನಮಗೂ ಭೂಮಿಲಿ ಬದುಕುವ ಹಕ್ಕಿದೆ, ನಮ್ಮನ್ನ ಬೇರೆ ಎಲ್ಲರೂ ನೀವು ಹೇಗೆ ಕಾಪಾಡ್ತಿರೋ ಹಂಗೆ ನಮಗೂ ಒಂದು ಸಣ್ಣ ಅವಕಾಶ ಕೊಡಬೇಕು, ಕೊನೆ ಪಕ್ಷ ಈ ಒಂದು 15 ದಿವಸ ನಮಗೆ ಒಳ್ಳೆ ಆಹಾರ ತಿನ್ನಲಿಕ್ಕೆ ಮೊಟ್ಟೆ ಮರಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಇದನ್ನೇ ಕಾಯ್ತಾ ಇದ್ದಂಥ ಮಳೆ ರಾಜ, ಸರಿ, ಹಾಗಾದ್ರೆ ಆಗಲಿ ಅಂತ ವಿಶಾಖ ಮಳೆಗೆ ಆ ಜವಾಬ್ದಾರಿ ಕೊಡ್ತಾರೆ. ನೀವು ಇವ್ರನ್ನ ಕರ್ಕೊಂಡು ಭೂಮಿಗೆ ಹೋಗಿ ಇವ್ರಿ ಬೇಕಾದಷ್ಟು ಮಾಡಕ್ಕೆ ಬಿಡು ಅಂತ. ಜೊತೆಗೆ ವಿಧಾನವಾಗಿ ಕರ್ದು ಹೇಳುತ್ತೆ, ಅವ್ರನ್ನ ಕೀಟದನ್ನು ಕರ್ಕೊಂಡು ಹೋಗಿ ಅರೆ ನಿಯಂತ್ರಣ ಮಾಡೋ ಶಕ್ತಿ ನಿಮಗೆ ಇರಬೇಕು ಅಂತ. ಅದಕ್ಕೆ ವಿಶಾಖ ಮಳೆ ಹೇಳುತ್ತೆ, ನನ್ನ ಮೊದಲನೇ ಹೆಜ್ಜೆಯಲ್ಲಿ ಅವರು ಮೊಟ್ಟೆ ಮರಿ ತುಂಬಿಸ್ಕೊಂಡು ಹೋಗ್ತೀನಿ, ಎರಡನೇ ಹೆಜ್ಜೆಯಲ್ಲಿ ಅವ್ರು ನಿಯಂತ್ರಿಸುವಂತ ಔಷಧಿ ತುಂಬಿಕೊಂಡು ಹೋಗ್ತೀನಿ. ಹಾಗಾಗಿ ವಿಕಾಸ ಮಳೆಯ ಮೊದಲನೇ ಪಾದ ಹುಳ ಬಿದ್ರೆ ಎರಡನೇ ಪಾದ ಅದು ಹುಳ ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಹೆಂಗ್ ಕಾಡುತ್ತೆ ಇದು ಅಂತ ಹೇಳಿದ್ರೆ ಜನರನ್ನ ಪಿಶಾಚಿ ಕಾಡ್ದಂಗೆ ಕಾಡುತ್ತೆ ಅಂತ. ಅಂದ್ರೆ ವಿಕಾಸ ಮಳೆ ಬಂದು ಹಂಗೆ ಅವ್ರನ್ನೆಲ್ಲ ಸರಿಯಾಗಿ ಅವ್ರ ಅಹಂನೆಲ್ಲ ಸರಿ ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ವಿಕಾಸ ಮಳೆ ಮಾಡುತ್ತೆ ಅನ್ನೋದು ಒಂದು ಜಾನಪದ ಕಥೆಯ ನಂಬಿಕೆ. ಹಾಗಾಗಿ ನಾವು ವಿಶಾಖ ಮಳೆಗೂ ಸಹ ಇಂಥದ್ದೊಂದು ಮಾನ್ಯತೆ ನೀಡಬೇಕು. ವಿಶಾಖ ಮಳೆ ಬಿದ್ರೆ ಹುಳ ಗಿಡವೇ ಇರುತ್ತೆ ಅನ್ನೋ ಮಾತು ಇದೆ. ಹಂಗಾಗಿ ಈ ಮಳೆ ಬಂದಾಗ ಸಾಮಾನ್ಯವಾಗಿ ಚಳಿಗಾಲ ಆದ್ರಿಂದ ಮತ್ತೆ ಆ ಸಮಯದಲ್ಲಿ ಮೊಟ್ಟೆಗಳು ಎಲ್ಲ ಆಗುವಂತ ಕಾಲ ಆದ್ರಿಂದ ಆ ಮಳೆ ಬಂದ ತಕ್ಷಣ ಅದಕ್ಕೊಂದು ಪುಷ್ಟಿ ಸಿಗ್ದಂಗೆ ಆಗ್ಬಿಡುತ್ತೆ. ಪಟ್ಟಂತ ಅದು ಎಲ್ಲ ಏರ್ಕೊಂಡು ಚೆನ್ನಾಗಿ ತಿನ್ನಕ್ ಮಾಡ್ತದೆ. ಅಂದ್ರೆ ಆಗಾಗಲೇ ಬೆಳೆಗಳು ಚೆನ್ನಾಗಿ ತಿನ್ನುವ ಹಂತಕ್ಕೆ ಬಂದಿರುತ್ತಲ್ಲ, ಹಾಗಾಗಿ ಅದನ್ನ ಚೆನ್ನಾಗಿ ಬಳಸ್ಕೊಳುತ್ತೆ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಸಹ ಇನ್ನೊಂದು ಮಾತಿದೆ, ವಿಶಾಖ ಮಳೆ ಗಿಡವೆಲ್ಲ ವಿಷ ಅಂತ. ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ವಿಶಾಖ ಮಳೆ ಬಂದಾಗ ಇಡೀ ಗಿಡವೆಲ್ಲ ವಿಷ ಆಗ್ತಂಗಾಗಿ ಯಾವ ಗಿಡಗಳು ಹುಳದ ಬಾಧೆಗೊಳಗಾಗಿತ್ತು ಆ ಗಿಡವೆಲ್ಲ ಅದರಲ್ಲಿರೋ ಹುಳ ಎಲ್ಲ ಈ ಮಳೆಯಿಂದನೇ ನಾಶವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿಶಾಖ ಬಿದ್ದರೆ ವಿಷ ಇಲ್ಲ ಅಮೃತ ಅಂತ. ಯಾಕೆ ಅಂದರೆ ಭೂಮಿ ತೇವಾಂಶ ಜಾಸ್ತಿ ಆಗಿಬಿಟ್ಟು, ಸ್ವಲ್ಪ ಒಣ ಹವೆ ಇರೋ ಜಾಗದಲ್ಲಿ ಭೂಮಿ ತೇವಾಂಶ ಜಾಸ್ತಿ ಆಗಿಬಿಟ್ಟು ಎಲ್ಲ ಗಿಡಗಳು ಸಮೃದ್ಧವಾಗಿ ಬೆಳೀಲಿಕ್ಕೆ ಇದು ಅಮೃತವಾಗಿತ್ತು, ವಿಷ ಅಲ್ಲ ಅಂತ. ಎಷ್ಟೋ ಜನ ಇದನ್ನ ವಿಷ ಅಂತ ಅಂದ್ಕೊಂಡಿದ್ರಿ, ಇದು ವಿಷ ಅಲ್ಲ ಅಮೃತ. ಹಾಗಾಗಿ ಒಂದೊಂದು ಭಾಗದವರಿಗೆ ಒಂದೊಂದು ರೀತಿಯ ಆಗಿ ಈ ವಿಶಾಖ ಮಳೆ ಕಾಣುತ್ತೆ. ಮಲೆನಾಡವರಿಗೆ ಆಗ ಮಳೆ ಬೇಡ ಅನ್ಸಿರುತ್ತೆ, ಕೆಲವು ಮಕ್ಕಿಗೆದ್ದಲ್ಲಿದ್ದವರಿಗೆ ಮಳೆ ಬೇಕು ಅನ್ಸಿರುತ್ತೆ, ಹಾಗೆ ಬಯಲುಸೀಮೆಯಲ್ಲಿ ಇದ್ದಂತ ಒಣಹವೆ ಬೆಳೆಯವರಿಗೆ ಇದು ಬೇಕು ಅನ್ಸುತ್ತೆ, ಕೆಲವು ಮಧ್ಯದಲ್ಲಿದ್ದಂಥವರಿಗೆ ಇದು ಹುಳ ಬೀಳುವ ಮಳೆ ಮತ್ತು ಕಂಬಳಿ ಹುಳ ಸಿಕ್ಕಾಪಟ್ಟಿ ಬರುತ್ತೆ ಈ ಸಂದರ್ಭದಲ್ಲಿ, ಹಾಗಾಗಿ ಈ ಮಳೆ ಬೇಡ. ಹೀಗೆ ಒಂದಿಷ್ಟು ಮಿಶ್ರ ಅಭಿಪ್ರಾಯಗಳು, ಭಿನ್ನ ಭಿನ್ನ ಅಭಿಪ್ರಾಯಗಳು ಆಯಾ ಕಾಲಕ್ಕೆ ಸರಿಯಾಗಿ ಆಯಾ ಪ್ರದೇಶದಲ್ಲಿ ಸರಿಯಾಗಿ ಈ ಮಳೆ ಹೇಗೆ ಅಂತ ಅವರು ಒಂದೊಂದು ರೀತಿ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಇಲ್ಲಿವರೆಗೆ ನಾನು ವಿಶಾಖ ಮಳೆ ಬಗ್ಗೆ ಹೇಳ್ತಾ ಇದ್ದೆ, ನಾಳೆ ಮತ್ತೊಂದು ಮಳೆ ಅನುರಾಧ ಮಳೆ ಬಗ್ಗೆ ಹೇಳಲಿಕ್ಕೆ ಬರ್ತೀನಿ. ಇಷ್ಟೊತ್ತಿನವರೆಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದ.
0: ಕೇಳಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶಾಖ ಮಳೆಯ ಕುರಿತಾದಂತಹ ಮಾಹಿತಿ, ಹಾಗೆ ಈ ವಿಶಾಖ ಮಳೆಗೆ ಇರುವಂತಹ ಗಾದೆ ಮಾತಿನ ಬಗ್ಗೆ ದಿನೇಶ್ ಹೊಸನಗರ್ ಅವರು ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು.
14: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
16: ಪೊನ್ನಜ್ಜಿ, ರಾಮರಾಜ್ಯ ಅಂದ್ರೆ ಏನೆ?
17: ರಾಮರಾಜ್ಯ ಅಂದ್ರೆ ಅಲ್ಲಿ ಎಲ್ಲಾರು ಸುಖವಾಗಿರ್ತಾರೆ
18: ಮತ್ತೆ ಎಲ್ಲವೂ ಪ್ರಜೆಗಳ ಹಿತಕ್ಕೆ ತಕ್ಕ ಹಾಗೆ ಇರುತ್ತೆ ಅಲ್ವಾ?
19: ಹೌದು ಮಕ್ಕಳೇ, ಸರಿಯಾಗಿ ಹೇಳಿದ್ರಿ. ರಾಮ ತನ್ನ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬರ ಕಷ್ಟ ಸುಖ ವಿಚಾರಿಸ್ತಾ ಇದ್ದ, ಜನರೇನು ಪ್ರಾಣಿಗಳಿಗೂ ನ್ಯಾಯವನ್ನ ಒದಗಿಸಿಕೊಡ್ತಾ ಇದ್ದ.
16: ಏನು, ಪ್ರಾಣಿಗಳಿಗೂ ನ್ಯಾಯನ?
19: ನಾಯಿ ಕೊಟ್ಟ ತೀರ್ಪು ಅಂತ ಅದಕ್ಕೊಂದು ಕತೆನೇ ಇದೆ, ಬನ್ನಿ ಕೇಳಿ ಕತೆನ. ಶ್ರೀರಾಮ ದಶಕಂಠ ರಾವಣನನ್ನ ಕೊಂದು ಲಕ್ಷ್ಮಣ ಸೀತೆಯ ಜೊತೆಗೆ ಅಯೋಧ್ಯ ನಗರಕ್ಕೆ ಬರ್ತಾನೆ. ಅಯೋಧ್ಯೆಯ ಪ್ರಜೆಗಳು ಬಯಸಿದ ದಿನ ಬಂದೇ ಬಿಟ್ಟಿತ್ತು. ಬಹಳ ವಿಜೃಂಭಣೆಯಿಂದ ಶ್ರೀರಾಮನ ಪಟ್ಟಾಭಿಷೇಕ ನಡೆಯುತ್ತೆ. ರಾಮ ಅಯೋಧ್ಯೆಯ ರಾಜನಾಗಿ ಪ್ರಜೆಗಳ ಹಿತ ಚಿಂತಕನಾಗಿದ್ದ. ಪ್ರತಿ ಪ್ರಜೆಗೂ ನ್ಯಾಯ ದೊರಕಬೇಕು ಅನ್ನೋದು ರಾಮನ ಸಿದ್ಧಾಂತವಾಗಿತ್ತು. ಆತ ಪ್ರತಿದಿನ ಪ್ರಜೆಗಳ ಅಹವಾಲನ್ನ ತಾಳ್ಮೆಯಿಂದ ಕೇಳ್ತಾ ಇದ್ದ ಮತ್ತೆ ಪ್ರತಿಯೊಬ್ಬರಿಗೂ ತಕ್ಕ ನ್ಯಾಯವನ್ನ ದೊರಕಿಸಿಕೊಡ್ತಾ ಇದ್ದ. ಹಾಗಾಗಿ ಅತ್ಯಲ್ಪ ಸಮಯದಲ್ಲೇ ಅಯೋಧ್ಯ ನಗರ ರಾಮರಾಜ್ಯ ಅಂತ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಹೀಗಿರಬೇಕಾದ್ರೆ ಒಂದಿನ ಪ್ರಾತಃ ಕಾಲದಲ್ಲಿ ಶ್ರೀರಾಮ ಎಲ್ಲರ ದೂರು ಮನವಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದ. ಬಂದಂತಹ ಪ್ರಜೆಗಳು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರವನ್ನು ಪಡೆದು ಹಿಂದಿರುಗ್ತಾರೆ. ಆಗ ಶ್ರೀರಾಮ ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ, ನೀನು ಹೊರಗೆ ಹೋಗಿ ದೂರು ಕೊಡುವವರು ಯಾರಾದರೂ ಇದ್ದಾರೆಯೇ ಅಂತ ನೋಡ್ಕೊಂಡು ಬಾ ಅಂತ ಆದೇಶವನ್ನು ನೀಡ್ತಾನೆ. ಲಕ್ಷ್ಮಣ ಅಣ್ಣನ ಮಾತಿಗೆ ಹೊರಗೆ ಬಂದು ಸುತ್ತಲೂ ನೋಡ್ತಾನೆ. ಅವನಿಗೆ ಅಲ್ಲಿ ಯಾರೂ ಕಾಣೋದಿಲ್ಲ. ಆತ ಒಳಗೆ ಬಂದು, ಅಲ್ಲಿ ಯಾರೂ ಇಲ್ಲ ಅಣ್ಣ ಅಂತ ಹೇಳ್ದ. ಆದರೆ ರಾಮನಿಗೆ ಸಮಾಧಾನ ಆಗಲಿಲ್ಲ. ಅವನು, ಇಲ್ಲ, ಯಾರೋ ಇರಬೇಕು, ನೀನು ಸರಿಯಾಗಿ ನೋಡಿರ್ಲಿಕ್ಕಿಲ್ಲ, ಇನ್ನೊಂದು ಸಲ ಸರಿಯಾಗಿ ನೋಡ್ಕೊಂಡು ಬಾ ಅಂತ ಪುನಃ ಲಕ್ಷ್ಮಣನನ್ನು ಹೊರಗೆ ಕಳಿಸ್ತಾನೆ. ಲಕ್ಷ್ಮಣ ಹೊರಗೆ ಬಂದು ಅತ್ತ ಇತ್ತ ಸುತ್ತಮುತ್ತ ಅಂತ ಎಲ್ಲ ಕಡೆ ನೋಡ್ತಾನೆ. ಅವನಿಗೆ ಆಗಲೂ ಯಾರೂ ಕಾಣಿಸ್ಲಿಲ್ಲ. ಅಲ್ಲೊಂದು ನಾಯಿ ಮುಖ ಮೇಲೆತ್ತಿ ಊಳಿಡ್ತಾ ಇತ್ತು. ಲಕ್ಷ್ಮಣ ಒಳಗೆ ಬಂದು, ಅಣ್ಣ, ಅಲ್ಲಿ ಯಾರೂ ಇಲ್ಲ, ಒಂದು ನಾಯಿ ಊಳಿಡ್ತಾ ಇದೆ ಅಷ್ಟೇ ಅಂತಂದ. ಅದಕ್ಕೆ ರಾಮ, ಹೌದೇ, ಅದನ್ನೇ ಒಳಗೆ ಕರ್ತ ಅಂತ ಹೇಳ್ದ.
16: ಇದಪ್ಪ ಮಜಾ, ಏನು ನಾಯಿಗೂ ನ್ಯಾಯನ?
19: ಲಕ್ಷ್ಮಣ ಹೊರಗೆ ಹೋಗಿ ನಾಯಿಯನ್ನು ಹಿಡಿದು ಶ್ರೀರಾಮನ ಮುಂದೆ ತಂದು ನಿಲ್ಲಿಸ್ತಾನೆ. ನಾಯಿ ರಾಮನನ್ನು ಕಂಡು ಕೂಡಲೇ ತನ್ನ ಬಾಲ ಅಲ್ಲಾಡಿಸ್ತಾ ಅವನನ್ನೇ ದಿಟ್ಟಿಸಿ ನೋಡ್ತಾ ಕೂತ್ಕೊಳ್ಳುತ್ತೆ. ಆಗ ರಾಮ, ಏನು ನಿನ್ನ ಸಮಸ್ಯೆ ಅಂತ ನಾಯಿಯನ್ನು ಕೇಳ್ದ. ಅದಕ್ಕೆ ಆ ನಾಯಿ ಮನುಷ್ಯರ ಹಾಗೆ ಮಾತನಾಡ್ತಾ, ಮಹಾರಾಜ, ನಾನು ದೇವಸ್ಥಾನದ ಹೊರಗಡೆ ಮೆಟ್ಟಲಿನ ಮೇಲೆ ನನ್ನ ಪಾಡಿಗೆ ನಾನು ಮಲಗಿದ್ದೆ. ಆಗ ದೇವಸ್ಥಾನದ ಕರ್ಮಚಾರಿ ಒಬ್ಬ ನಾನು ಮಲಗಿದ್ದನ್ನು ನೋಡಿ ನನ್ನನ್ನು ಸುಖ ಸುಮ್ಮನೆ ಹೊಡೆಯೋಕ್ಕೆ ಶುರು ಮಾಡ್ದ. ಇದೆಂಥ ರೀತಿ ಮಹಾರಾಜ, ನಿರಪರಾಧಿಗಳನ್ನು ಈ ರೀತಿಯಾಗಿ ಹಿಂಸೆ ಮಾಡೋದೆ? ನಿನ್ನ ರಾಜ್ಯದಲ್ಲಿ ಸರ್ವರಿಗೂ ಸಮನಾದ ನ್ಯಾಯ ಇದೆ ಅಂತ ನಾನು ಕೇಳಿದ್ದೆ. ನನಗೆ ನ್ಯಾಯ ದೊರಕಿಸಿಕೊಡು ಪ್ರಭುವೇ ಅಂತ ಆ ನಾಯಿ ಕೇಳುತ್ತೆ. ಆಗ ರಾಮ, ಸರಿ, ನಿನ್ನನ್ನು ವಿನಾಕಾರಣವಾಗಿ ಹೊಡೆದು ಹಿಂಸೆ ಮಾಡಿದ ಆ ಕರ್ಮಚಾರಿಗೆ ಶಿಕ್ಷೆ ಕೊಡುವುದು ಸರಿಯಾಗೇ ಇದೆ. ಅವನಿಗೆ ಎಂತಹ ಶಿಕ್ಷೆ ಕೊಡಬೇಕು ಅನ್ನೋದನ್ನು ನೀನೇ ಹೇಳಿಬಿಡು, ಅದೇ ಶಿಕ್ಷೆಯನ್ನು ನಾನು ಅವನಿಗೆ ವಿಧಿಸ್ತೀನಿ ಅಂತ ರಾಮ ಹೇಳ್ತಾನೆ. ಆಗ ಆ ನಾಯಿ, ಅವನನ್ನು ಪಕ್ಕದ ಊರಿನ ಮಠದ ಧರ್ಮದರ್ಶಿಯನ್ನಾಗಿ ಮಾಡಿಬಿಡು, ಆ ಶಿಕ್ಷೆಯನ್ನು ಆತ ಅನುಭವಿಸ್ಲಿ ಅಂತ ನಾಯಿ ಹೇಳುತ್ತೆ. ರಾಮ ಮತ್ತು ಅಲ್ಲೇ ಇದ್ದ ಲಕ್ಷ್ಮಣ ಇಬ್ಬರಿಗೂ ನಾಯಿಯ ಮಾತನ್ನು ಕೇಳಿದಾಗ ತುಂಬ ಸೋಜಿಗೆ ಆಗುತ್ತೆ.
18: ಅಲ್ವಾ ಮತ್ತೆ, ಶಿಕ್ಷೆ ಅಂತ ಹೇಳಿ ಧರ್ಮದರ್ಶಿ ಮಾಡಿಬಿಡು ಅಂತ ಹೇಳ್ತಾ ಇದೆಯಲ್ಲ ಆ ನಾಯಿ,
17: ಇದು ಖುಷಿ ಕೊಡೋ ಶಿಕ್ಷೆ.
19: ಹ್ಞೂ, ರಾಮ ಲಕ್ಷ್ಮಣರಿಗೂ ಕೂಡ ಹಾಗೆ ಅನಿಸುತ್ತೆ. ಆಗ ರಾಮ, ಎಲೇ ಶ್ವಾನವೇ, ಆಯಿತು, ನೀನು ಹೇಳಿದ ಹಾಗೆ ಆ ಶಿಕ್ಷೆಯನ್ನು ಆ ಕರ್ಮಚಾರಿಗೆ ನೀಡ್ತೀನಿ. ಅವನನ್ನು ಸಕಲ ಮರ್ಯಾದೆ ಗೌರವ ಆದರಗಳಿಂದ ಆ ಮಠದ ಧರ್ಮದರ್ಶಿಯನ್ನಾಗಿ ಮಾಡ್ತೀನಿ. ಆದರೆ ನನ್ನದೊಂದು ಸಂದೇಹ ಇದೆ. ಆ ಕರ್ಮಚಾರಿ ನಿನಗೆ ಕೇಡನ್ನು ಉಂಟು ಮಾಡಿದ್ದಾನೆ, ಆದರೂ ಕೂಡ ಅವನಿಗೆ ಧರ್ಮದರ್ಶಿಯಂತಹ ಉನ್ನತ ಪದವಿ ಸಿಗಲಿ ಅಂತ ನೀನು ಕೇಳ್ತಾ ಇದೀಯಾ, ಇದಕ್ಕೆ ಕಾರಣ ಏನು ಅಂತ ಕೇಳ್ದ. ಆಗ ಆ ನಾಯಿ, ಪ್ರಭುವೇ, ನಾನು ನನ್ನ ಹಿಂದಿನ ಜನ್ಮದಲ್ಲಿ ಆ ಮಠದ ಧರ್ಮದರ್ಶಿಯಾಗಿದ್ದೆ. ಅಲ್ಲಿನ ಘನತೆ ಗೌರವ ಮತ್ತು ಆದಾಯಗಳು ನನ್ನನ್ನು ಭ್ರಷ್ಟನನ್ನಾಗಿ ಮಾಡ್ತು. ನಾನು ಅಹಂಕಾರಿಯಾಗಿ ಧನಮದದಿಂದ ಮಾಡಬಾರದ ಕೆಲಸ ಎಲ್ಲ ಮಾಡಿದೆ, ಜನರ ಮೇಲೆ ದೌರ್ಜನ್ಯವನ್ನು ಎಸಗಿದೆ. ಅದರ ಫಲ ಎನ್ನುವ ಹಾಗೆ ನನಗೆ ಈ ನಾಯಿ ಜನ್ಮದ ಪಾಡು ಬಂದಿದೆ. ನಾನು ಇಂಥ ಹೀನ ಬದುಕನ್ನು ಈಗ ಬಾಳ್ತಾ ಇದ್ದೀನಿ. ನನ್ನನ್ನು ಕಾರಣವಿಲ್ಲದೆ ಹೊಡೆದ ಆ ಕರ್ಮಚಾರಿ ಕೂಡ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಜನಿಸಲಿ, ನನ್ನ ಹಾಗೆ ಪಡಬಾರದ ಪಾಡನ್ನು ಪಡಲಿ ಅಂತ ಸಿಟ್ಟಿನಿಂದ ಉಳಿಡುತ್ತೆ. ರಾಮ ಮರು ಮಾತನಾಡದೆ ನಾಯಿಗೆ ತಕ್ಕ ನ್ಯಾಯವನ್ನು ಒದಗಿಸ್ತಾನೆ. ಅವನ ಹತ್ರ ನಿಂತ ಲಕ್ಷ್ಮಣ, ಅಣ್ಣ, ಇದಲ್ವೇ ನಮ್ಮ ನಮ್ಮ ಕರ್ಮಫಲ ಅಂತ ಹೇಳೋದು ಅಂತಂದ. ಅದಕ್ಕೆ ರಾಮ, ಹೌದು ಲಕ್ಷ್ಮಣ, ನಮ್ಮ ಭಾವನೆ ಪರಿಶುದ್ಧವಾಗಿರಬೇಕು, ನಮ್ಮ ಕಾರ್ಯಗಳು ಸ್ವಾರ್ಥರಹಿತವಾಗಿರಬೇಕು, ನಮ್ಮ ಕೆಟ್ಟ ಕರ್ಮಗಳು ನಮ್ಮನ್ನು ನುಂಗದೇ ಇರೋದಿಲ್ಲ ಅಂತ ಹೇಳ್ತಾನೆ.
17: ರಾಮ ಹೇಳೋದು ಎಷ್ಟು ಸತ್ಯ ಅಲ್ವಾ?
19: ಹೌದು ಮಕ್ಕಳೇ, ವಿಶ್ವದ ಬಹುದೊಡ್ಡ ನೀತಿ ಕರ್ಮಫಲ, ಅದರ ಕಪಿಮುಷ್ಟಿಯಿಂದ ಯಾರೂ ತಪ್ಪಿಸಿಕೊಳ್ಳಕ್ಕೆ ಆಗೋದಿಲ್ಲ.
14: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
10: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ

0: ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-2404142. ಮೊಬೈಲ್ ಸಂಖ್ಯೆ 9535191545.
6: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
7: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯದ ಜೇನು ಸಾಕಾಣಿಕೆ ಕಾರ್ಯಕ್ರಮದಡಿ ಜೇನು ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ಗಳಿಗೆ ಸಹಾಯಧನ ನೀಡಲು ಆಸಕ್ತ ರೈತರಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ರೈತರು ವೆಬ್ಸೈಟ್ ಬಳಸಿ ಅಗತ್ಯ ದಾಖಲಾತಿಗಳೊಂದಿಗೆ August 17 ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 0818-2-27-9415 ಅಥವಾ 9980000438 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯಿತ ಸಮಾಜ ಸೇವಾ ಸಂಘದ ವತಿಯಿಂದ ಗಾಂಧಿ ಬಜಾರ್ ಶ್ರೀ ಬಸವೇಶ್ವರ ದೇವಸ್ಥಾನದ ನವೀಕರಣದ ಪ್ರಯುಕ್ತ ಕೊಣಂದೂರು ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಏಕಾದಶಿ ರುದ್ರಾಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ SS ಜ್ಯೋತಿ ಪ್ರಕಾಶ್, SP ದಿನೇಶ್, ಸಹ ಕಾರ್ಯದರ್ಶಿ ಬಳ್ಳಾಕೆರೆ ಸಂತೋಷ್, ಕೋಶಾಧ್ಯಕ್ಷ ತಾರಾನಾಥ್, ಪಿ ರುದ್ರೇಶ್, ಮಹೇಶ್ ಮೂರ್ತಿ, ಮಹಲಿಂಗಯ್ಯ ಶಾಸ್ತ್ರಿ, ಜಗದೀಶ್, ರೇಣುಕಾರಾಧ್ಯ, ಅನಿತಾ ರವಿಶಂಕರ್, ಬಾಳೆಕಾಯಿ ಮೋಹನ್, ಸೊಸೈಟಿ ನಿರ್ದೇಶಕರಾದ ಶಶಿಧರ್, ಪುರೋಹಿತರು ಮತ್ತು ಸಮಾಜದ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಮುಂದಿನ ವಿವರ. ಇತ್ತೀಚೆಗೆ ನಿಧನರಾದ ಶ್ರೇಷ್ಠ ಗಾಯಕಿ ಎಸ್ ಜಾನಕಿ ಅವರಿಗೆ ವಿಶಿಷ್ಟ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಚಿರಂತನ ಯೋಗ ಮತ್ತು ಸಂಗೀತ ಕೇಂದ್ರದ ಮತ್ತು ಜಿಲ್ಲಾ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷೆ ಶಾಂತಾ ಶೆಟ್ಟಿ, ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 150 ಮಂದಿ ಗಾಯಕ ಗಾಯಕಿಯರು ಎಸ್ ಜಾನಕಮ್ಮನವರು ಹಾಡಿರುವ 88 ಹಾಡುಗಳನ್ನು ಹಾಡಿದರು. ಮಥುರಾ ಪ್ಯಾರಡೈಸ್ ಆವರಣದಲ್ಲಿ ಆಯೋಜಿಸಿದ್ದ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಂತಾ ಶೆಟ್ಟಿ ಅವರು ತಮ್ಮ ಮತ್ತು ಜಾನಕಿಯವರ ನಡುವಿನ ಅನುಭವವನ್ನ ಹಂಚಿಕೊಂಡರು. ಲೇಖಕ ಎಂಎನ್ ಸುಂದರ್ರಾಜ್ ಮಾತನಾಡಿ, ಜಾನಕಿ ಅಮ್ಮನವರು ಅದೆಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಸರಳತೆಯ ಸಾಕಾರ ಮೂರ್ತಿಯಾಗಿದ್ದರು ಎಂದು ವರ್ಣಿಸಿದರು. ಖ್ಯಾತ ಗಾಯಕಿ ಸುರೇಖಾ ಅವರು ಜಾನಕಿಯವರ ಎರಡು ಗೀತೆಯನ್ನ ಹಾಡಿ ತಮ್ಮ ಸಂಗೀತ ಯಾನದಲ್ಲಿ ಜಾನಕಿಯವರು ಬಹುದೊಡ್ಡ ಸ್ಫೂರ್ತಿಯಾಗಿದ್ದರು ಎಂದರು. ಖಜಾಂಜಿ ಜಿ ವಿಜಯ್ಕುಮಾರ್ ಎಲ್ಲರನ್ನೂ ಸ್ವಾಗತಿಸಿ ವಂದಿಸಿದರು. ಹೊಸ ಕಲಾವಿದರಾದ ಸುರೇಶ್ ಭಾಗವಹಿಸಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕಾರ್ಯಾಚರಿಸುತ್ತಿರುವ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ಅವಧಿ ಮುಗಿದಿರುವ ಸಂಸ್ಥೆಗಳು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ತಿಳಿಸಿರುತ್ತಾರೆ. ಅಂಗವಿಕಲರ ಅಧಿನಿಯಮ 2016 ಸೆಕ್ಷನ್ 51-52 ಮತ್ತು ಪೋಷಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007 ಅಡಿಯಲ್ಲಿ ಸಂಸ್ಥೆಗಳು ನೋಂದಣಿಯಾಗುವುದು ಕಡ್ಡಾಯವಾಗಿದೆ. ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರತಿಯನ್ನ ಸಲ್ಲಿಸಬೇಕು. ಈಗಾಗಲೇ ನೋಂದಣಿಯಾಗಿದ್ದು ಅವಧಿ ಮುಕ್ತಾಯವಾಗಿದ್ದರೆ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿ ಅದರ ಪ್ರತಿಯೊಂದಿಗೆ ಕಚೇರಿಗೆ ಮಾಹಿತಿ ನೀಡತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ 0818225167 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹದಿಹರೆಯದ ಮಕ್ಕಳಿಗೆ ಮತ್ತು ಶಿಕ್ಷಕರು ಹಾಗೂ ಪೋಷಕರಿಗೆ ಮಾರ್ಗದರ್ಶನ ನೀಡುವ ಕಿಶೋರ ದೀಪಿಕಾ ಪುಸ್ತಕದ ಲೋಕಾರ್ಪಣಾ ಸಮಾರಂಭವು ಜುಲೈ 25ರಂದು ಸಂಜೆ 5 ಗಂಟೆಗೆ ಶಿವಮೊಗ್ಗದ ತಿಲಕ್ ನಗರದ ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ 1ನೇ ಮಹಡಿಯ ಧನ್ವಂತರಿ ಸಭಾಂಗಣದಲ್ಲಿ ನಡೆಯಲಿದೆ. ಸಂಸ್ಕಾರ ಭಾರತಿ ಶಿವಮೊಗ್ಗ ಹಾಗೂ ಮಂಥನ ಶಿವಮೊಗ್ಗದ ಸಹಯೋಗದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ವಿಕಾಸ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಎಜೆ ರಾಮಚಂದ್ರ ಹಾಗೂ ಉಡುಪಿಯ ಡಯಟ್ನ ಡಾಕ್ಟರ್ ಅಶೋಕ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ ಹೆಚ್ಎಂ ರುಕ್ಮಿಣಿ ನಾಯಕ್ ಮತ್ತು ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ ಉಪಸ್ಥಿತರಿರಲಿದ್ದು ಡಾಕ್ಟರ್ ಆಕಾಶ್ ಹೊಸತೋಟ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಬಾಲಗೋಕುಲ ಶಿವಮೊಗ್ಗ ಸಹಯೋಗದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನು ಆತ್ಮೀಯವಾಗಿ ಆಹ್ವಾನಿಸಲಾಗಿದೆ. 300 ರೂಪಾಯಿ ಮುಖಬೆಲೆಯ ಪುಸ್ತಕವು ಬಿಡುಗಡೆಯ ದಿನದಂದು 250 ರೂಪಾಯಿಗಳ ರಿಯಾಯಿತಿ ದರದಲ್ಲಿ ಲಭ್ಯವಿರಲಿದೆ. ಮುಂದಿನ ವಿವರ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಹಾಗೂ ಶಿವಮೊಗ್ಗ ಬಿಎಚ್ ರಸ್ತೆಯ ಬಿದಿರೆ ಕ್ರಾಸ್ನಲ್ಲಿರುವ ಶಿವಮೊಗ್ಗದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ವತಿಯಿಂದ ಬಿದಿರೆಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಬರುವ ಜುಲೈ 29ರ ಬುಧವಾರ ವೈಭವದ ಗುರುಪೂರ್ಣಿಮೆ ಆಚರಿಸಲು ಸಕಲ ಸಿದ್ಧತೆ ನಡೆಸಲಾಗಿದೆ. ಶಿರಡಿ ಸಾಯಿಬಾಬಾ ದೇಗುಲದಂತೆಯೇ ನಿರ್ಮಾಣವಾಗಿರುವ ಸಾಯಿಬಾಬಾ ಮಂದಿರದಲ್ಲಿ ಈ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಎಂದಿನಂತೆ ಈ ವರ್ಷವೂ ಆಚರಿಸಲು ಹಾಗೂ ಅದಕ್ಕೂ ಪೂರ್ವದಲ್ಲಿ 3 ದಿನಗಳ ಕಾಲ ವೈಭವದ ಶ್ರದ್ಧಾಭಕ್ತಿಯ ಪೂಜಾರಾಧನೆ ಸಮಾರಂಭ ನಡೆಸಲಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಶ್ರೀ ಗುರುಪೂರ್ಣಿಮೆಗೆ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸಾಯಿಬಾಬಾ ಗುರುಗಳ ಕೃಪಾಶೀರ್ವಾದ ಪಡೆಯಲು ಕೋರಲಾಗಿದೆ. ವೈಭವದ ಹಾಗೂ ಶ್ರದ್ಧಾಭಕ್ತಿಯ ಗುರುಪೂರ್ಣಿಮೆ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಮತ್ತು ವಿಶೇಷ ಪೂಜಾ ಆರಾಧನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಮೊಬೈಲ್ ಸಂಖ್ಯೆ 9845732240 ಮತ್ತೊಂದು ಸಂಖ್ಯೆ 9448767667 ಈ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ವಿವರ. ರಾಜ್ಯದಲ್ಲಿಯೇ ಮೊದಲ ಬಾರಿ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗ ಮಿಡ್ ಟೌನ್ ರೋಟರಿ ಚಾರಿಟಿ ಫೌಂಡೇಶನ್, ರೋಟರಿ ರಕ್ತನಿಧಿ, ಪ್ರಾದೇಶಿಕ ರಕ್ತ ಸಂಗ್ರಹಣ ಕೇಂದ್ರ, ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕೇಂದ್ರ ಕಾರಾಗೃಹದ ಸಂಯುಕ್ತಾಶ್ರಯದಲ್ಲಿ ಕಾರಾಗೃಹದ ಸಂಜೀವಿನಿ ವಿಭಾಗದಲ್ಲಿ ರಕ್ತದಾನ ಶಿಬಿರ ಮತ್ತು ದಂತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನ್ಯಾಯಾಧೀಶರಾದ ಸಂತೋಷ್ ಮಾತನಾಡಿ, ಒಂದು ಚಾಕುವಿನಿಂದ ಹಣ್ಣುಗಳನ್ನು ಕತ್ತರಿಸಿ ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅದೇ ಚಾಕುವನ್ನು ಬೇರೆ ಬೇರೆ ಅಪರಾಧ ಕೃತ್ಯಗಳಿಗೂ ಬಳಸಬಹುದು ಹಾಗೂ ಯಾವ ಕೆಲಸಕ್ಕೆ ಯಾವ ವಸ್ತುವನ್ನು ಬಳಸಬೇಕು ಎನ್ನುವುದು ಗೊತ್ತಿರಬೇಕು ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾರಾಗೃಹದ ಮುಖ್ಯ ಅಧೀಕ್ಷಕ ಡಾ ಪಿ ರಂಗನಾಥ್ ಅವರು, ಜೈಲಿಗೆ ಬಂದವರು ತಾವು ಕೆಟ್ಟವರು ಎಂಬ ಹಣೆಪಟ್ಟಿಯನ್ನು ಹೊತ್ತು ಬಾಳಬೇಕಿಲ್ಲವೆಂದು ಮತ್ತು ಬಂದಿಗಳಿಗೂ ಜೀವ ಉಳಿಸುವ ಶಕ್ತಿ ಹಾಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಎಂಬುದನ್ನು ಈ ಶಿಬಿರವು ಸಾಬೀತುಪಡಿಸಿದೆ ಎಂದು ತಿಳಿಸಿದರು. ಜೈಲಿನಲ್ಲಿರುವವರ ಬಗ್ಗೆ ಸಮಾಜದಲ್ಲಿರುವ ನಕಾರಾತ್ಮಕ ಭಾವನೆಯನ್ನು ತಿದ್ದುವ ಪ್ರಯತ್ನಕ್ಕೆ ಬಂದಿಗಳು ಮುನ್ನುಡಿ ಬರೆದಿದ್ದಾರೆ. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ನಂತರ ಬಂದಿಗಳ ಮುಖದಲ್ಲಿ ವಿಶೇಷವಾದ ಕಳೆ, ಸಮಾಧಾನ ಮತ್ತು ಸಂಭ್ರಮದ ಭಾವನೆಗಳು ಮೂಡಿಬಂದಿದ್ದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ ಎಂದು ಅವರು ತಿಳಿಸಿದರು. ಈ ರಕ್ತದಾನ ಮತ್ತು ದಂತ ತಪಾಸಣಾ ಶಿಬಿರದಲ್ಲಿ ಒಟ್ಟು 65 ಶಿಕ್ಷಾಬಂದಿಗಳು ಹಾಗೂ 21 ಅಧಿಕಾರಿ ಸಿಬ್ಬಂದಿಯವರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದು ಒಟ್ಟು 86 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 15 ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆ ಸಂಸ್ಥೆಗಳಲ್ಲಿ ನರ್ಸಿಂಗ್ ಶಿಕ್ಷಣ ಪೂರೈಸಿರಬೇಕು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಈ ನೇಮಕಾತಿಯು ನಿಯಮಾನುಸಾರ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಅರ್ಜಿ ನಮೂನೆಯನ್ನು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, ಬಿಎಚ್ ರಸ್ತೆ, ಶಿವಮೊಗ್ಗ ಇಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಜುಲೈ 30ರೊಳಗಾಗಿ ಕಚೇರಿಗೆ ಸಲ್ಲಿಸಬೇಕು.
ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2026-27 ಸಾಲಿನ ಸಾಮಾನ್ಯ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಗಳ ಉಪಯೋಜನೆಯಡಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕಲಾವಿದರಿಗೆ ಸಹಾಯಧನ ನೀಡಲು ಅರ್ಜಿಯನ್ನು ಆಹ್ವಾನಿಸಿದೆ. ನಾಡಿನ ಭಾಷಾ ಸಂವರ್ಧನೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಮತ್ತು ನೃತ್ಯ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸಲು ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲಾಗುವುದು. ಜೊತೆಗೆ ಕಲಾವಿದರಿಗೆ ವಾದ್ಯ ಪರಿಕರ ಹಾಗೂ ವೇಷಭೂಷಣ ಮತ್ತು ಚಿತ್ರಕಲೆ ಅಥವಾ ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಲು ಸಹಾಯಧನ ಒದಗಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು 20 August ಕೊನೆಯ ದಿನವಾಗಿದ್ದು, ಸೇವಾ ಸಿಂಧು ಪೋರ್ಟಲ್ sevasindhu.karnataka.gov.in ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ಕಚೇರಿಯಲ್ಲಿ ನೇರವಾಗಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ನಿಗದಿತ ದಿನಾಂಕದ ನಂತರ ಬರುವ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಯನ್ನು ಸೇವಾ ಸಿಂಧು ಪೋರ್ಟಲ್ ಹಾಗೂ ಇಲಾಖೆಯ ಅಧಿಕೃತ ವೆಬ್ಸೈಟ್ www.kannadasiri.karnataka.gov.in ಇಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0804410574 ಅಥವಾ 0802213530 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಶಿವಮೊಗ್ಗ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿ, ಕುವೆಂಪು ರಂಗಮಂದಿರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಆಯಾ ಜಿಲ್ಲಾ ಸೇವಾ ಸಿಂಧು ವ್ಯವಸ್ಥಾಪಕರನ್ನ ಸಂಪರ್ಕಿಸಬಹುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 23 ಬೆಳಗ್ಗೆ 10 AM ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಡೆಲಿವರಿ ಅಭಯ್ ಪ್ರೈವೇಟ್ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗಾಗಿ ಅಭ್ಯರ್ಥಿಯನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಯಾವುದೇ ಪದವಿ ಪೂರೈಸಿದ 18-30 ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2nd cross, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗಬೇಕು. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9308663606 ಅಥವಾ 9108235132 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಜುಲೈ 31 ವಿಸ್ತರಿಸಿದೆ. ಸ್ನಾತಕೋತ್ತರ ಪದವಿ, ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನು ಮರು ನಿಗದಿಪಡಿಸಲಾಗಿದೆ. ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಮೆರಿಟ್ ಪಟ್ಟಿ ಪ್ರಕಟ 10 August. ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ಹೆಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಕಾರ್ಯಕ್ರಮ. ಕೇಳುಗರೆ, ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಇವತ್ತು ಕಾಡಿನ ರಾಜ ಸಿಂಹನ ಬಗ್ಗೆ ಮಾತನಾಡೋಣ ಅಂತ. ಅರೆ, ಕಾಡಿನ ರಾಜ ಸಿಂಹ ಎಲ್ರಿಗೂ ಒಂದು ರೀತಿ ಇಷ್ಟ ಆಗುವಂಥ ಪ್ರಾಣಿ. ಕಾಡಿನ ರಾಜ ಅನ್ನುವಾಗಲೇ ಗೊತ್ತಾಗುತ್ತೆ, ಅದಕ್ಕಿರುವಂತಹ ಗಾಂಭೀರ್ಯತೆ, ಗತ್ತು ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತೆ ಅಂತ. ಆದ್ರೆ ಕೇಳುಗರೆ, ಕಾಡಲ್ಲಿ ಓಡಾಡುವಂತಹ ಸಿಂಹದ ಬಗ್ಗೆ ನೀವು ಕೇಳಿರ್ಬೋದೇನೋ, ಆದ್ರೆ ಕಡಲ ತೀರದಲ್ಲಿ ಓಡಾಡುವಂತಹ ಸಿಂಹದ ಬಗ್ಗೆ ನೀವು ಕೇಳಿದಿರಾ? ಹೌದಾ ಅರ್ಪಿತಾ, ಸಿಂಹಗಳು ಕಡಲ ತೀರದಲ್ಲೂ ಓಡಾಡುತ್ತಾ? ಇದು ಒಂದ್ ರೀತಿ ವಿಶೇಷವಾಗಿದೆಯಲ್ವಾ ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ವಿಶೇಷವಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರಾವಳಿ ಸಿಂಹದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡೋಣ ಅಂತ. ನಬೀಬಿಯಾದ ಕರಾವಳಿ ಪ್ರದೇಶದಲ್ಲಿ ಮರಳುಗಾಡಿನ ಬಿಸಿಲಿನಲ್ಲಿ ಬದುಕುವಂತಹ ಸಿಂಹಗಳ ತಂಡವೊಂದು ಸಮುದ್ರದ ತೀರಕ್ಕೆ ಬಂದು ಸೀಲ್ಗಳನ್ನ ಬೇಟೆಯಾಡ್ತಾ ಇದೆ. ಕಾಡಿನ ರಾಜನಿಗೆ ಸಮುದ್ರದ ಮೀನುಗಳ ರುಚಿ ಹತ್ತಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಹವಾಮಾನ ಬದಲಾವಣೆ ಹಾಗೆ ಬದುಕಿನ ಹೋರಾಟಕ್ಕೆ ಪ್ರಾಣಿಗಳು ಎಷ್ಟು ಅದ್ಭುತವಾಗಿ ಹೊಂದಿಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದ್ ರೀತಿಯ ಸಾಕ್ಷಿ ಅಂತಾನೆ ಹೇಳ್ಬೋದು. ಯೋಚನೆ ಮಾಡಿ, ಸಮುದ್ರದ ಅಲೆಗಳ ಅಬ್ಬರದ ಮಧ್ಯೆ ಮಲ್ಲಿನ ಮೇಲೆ ಆ ದೈತ್ಯ ಸಿಂಹ ಬೇಟೆಗಾಗಿ ಕಾಯ್ತಾ ನಿಂತಿದೆ. ಎಂಥ ರೋಚಕವಾದ ದೃಶ್ಯ ಅಲ್ವಾ? ಹೌದು, ಹೀಗೂ ಆಗಬಹುದಾ? ಖಂಡಿತವಾಗ್ಲೂ ಆಗಬಹುದು. ನಾವೇ ಎಲ್ಲದಕ್ಕೂ ಉದಾಹರಣೆ, ನಾವೇ ಎಲ್ಲವನ್ನು ಅನುವು ಮಾಡಿಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ, ಕಾಡಿನಲ್ಲಿರುವಂಥ ಸಿಂಹಗಳಿಗೆ ಆಹಾರ ಸಿಗದಲೆ ಅವು ಕಡಲ ತೀರಕ್ಕೆ ಹೋಗ್ತಾ ಇದೆ ಅಂದರೆ ಇದು ಒಂದು ರೀತಿ ವಿಪರ್ಯಾಸವೇ ಸರಿಯಲ್ವಾ ಕೇಳುಗರೆ? ಹೌದು, ಇಂಥ ಅದ್ಭುತ ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ನಮ್ಮ ಈ ವೈಲ್ಡ್ ಅಡ್ವೆಂಚರ್ ಸರಣಿಯಲ್ಲಿ ಇದೇ ತರಹದ ಸಾಕಷ್ಟು ಅಚ್ಚರಿಯ ವಿಷಯಗಳೊಂದಿಗೆ ನಿಮಗೆ ಮಾಹಿತಿನ ನೀಡ್ತಾನೆ ಇರ್ತೀನಿ ಅಲ್ವಾ ಕೇಳುಗರೆ? ಹಾಗಿದ್ರೆ ಈ ಒಂದು ಕೋಸ್ಟಲ್ ಲಯನ್ ಬಗ್ಗೆ ಮತ್ತಷ್ಟು ಮಾಹಿತಿನ ಹೇಳೋದಾದ್ರೆ, ನಬೀಬಿಯಾದ ಸ್ಕೆಲಿಟಿನ್ ಕೋಸ್ಟ್ ಸಿಂಹಗಳು ಇವು ಆಫ್ರಿಕಾದ ನಬೀಬಿಯಾದ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವಂತ ವಿಶಿಷ್ಟವಾದ ಸಿಂಹಗಳು. ಇವುಗಳನ್ನ ಡೆಸರ್ಟ್ ಲಯನ್ಸ್ ಅಥವಾ ಮರುಭೂಮಿಯ ಸಿಂಹಗಳು ಅಂತ ಕೂಡ ಕರೀತಾರೆ. ಇವು ಪ್ರಪಂಚದ ಏಕೈಕ ಸಿಂಹಗಳಾಗಿದ್ದು ಸಮುದ್ರದ ಜೀವಿಗಳನ್ನ ಬೇಟೆಯಾಡುತ್ತೆ. ಇವುಗಳು ಕರಾವಳಿಯ ಸೀಲ್ ಹಾಗೆ ಸಮುದ್ರದ ಹಕ್ಕಿಗಳನ್ನ ಆಹಾರಕ್ಕಾಗಿ ಅವಲಂಬಿಸಿದೆ. ಮರುಭೂಮಿಯಲ್ಲಿ ಬೇಟೆಯಾಡೋಕೆ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾದಾಗ ಈ ಸಿಂಹಗಳು ತಮ್ಮ ಆಹಾರ ಕ್ರಮವನ್ನ ಬದಲಾಯಿಸಿಕೊಂಡು ಕರಾವಳಿ ಪ್ರದೇಶಕ್ಕೆ ವಲಸೆ ಬಂದಿದೆ. ಇದೊಂದು ರೀತಿ ಚೆನ್ನಾಗಿದೆ ಅಲ್ವಾ? ಹೌದು, ನಮಗೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಆಹಾರವನ್ನ ಹುಡುಕೊಂಡು ಹೋಗ್ತಿವಲ್ಲ, ಹಾಗೆ ಸಿಂಹಗಳು ಮರಳು ಭೂಮಿಯಲ್ಲಿ ಆಹಾರ ಸಿಗ್ದಲೆ ಕಡಲ ತೀರಕ್ಕೆ ಬಂದಿದೆ, ಅಲ್ಲಿ ಆಹಾರವನ್ನ ಹುಡುಕ್ತಾ ಇದೆ. ಅದರಲ್ಲೂ ಕರಾವಳಿಯ ತೀರದಲ್ಲಿರುವಂತಹ ಸೀಲ್ಗಳಾಗಿರ್ಬೋದು, ಸಮುದ್ರದ ಹಕ್ಕಿಗಳನ್ನ ಬೇಟೆಯಾಡ್ತಾ ಇದೆ. ಇದು ಹವಾಮಾನ ಬದಲಾವಣೆಗೆ ಪ್ರಾಣಿಗಳು ಕೂಡ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದ ಉದಾಹರಣೆಯಾಗಿದೆ. ಕೇಳುಗರೆ, ಈ ಸಿಂಹಗಳನ್ನ ಸಂರಕ್ಷಿಸೋಕೆ ನಬೀಬಿಯಾದ ಸರ್ಕಾರ ಹಾಗೆ ಸಂಶೋಧಕರು GPS ಕಾಲರ್ಗಳನ್ನ ಬಳಸಿ ಅವುಗಳ ಚಲನವಲನಗಳನ್ನ ನಿಗಾವಹಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ವಿಷಯದ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಹಾಗೆ ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಹಾವಿನ ದೇಶ ಹನ್ನೆರಡು ವರುಷ, ಹಾವಿನ ದೇಶ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

0: ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೋಸ್ಟಲ್ ಲಯನ್ಸ್ ಅಥವಾ ಕರಾವಳಿಯ ಸಿಂಹಗಳ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇದೆ. ಹೌದು ಕೇಳುಗರೆ, ಆಫ್ರಿಕಾದ ನಬೀಬಿಯಾದ ಕರಾವಳಿ ಪ್ರದೇಶದಲ್ಲಿ ವಾಸಿಸುವಂತಹ ವಿಶಿಷ್ಟವಾದ ಸಿಂಹಗಳಾಗಿದ್ದು, ಇನ್ನು ಭಾರತದಲ್ಲಿ ಗುಜರಾತ್ನ ಗೀರ್ ಅರಣ್ಯ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂತಹ ಏಷ್ಯಾಟಿಕ್ ಸಿಂಹಗಳನ್ನ ಕೆಲವೊಮ್ಮೆ ಕರಾವಳಿ ಪ್ರದೇಶಗಳಿಗೆ ಸಮೀಪದಲ್ಲಿ ಕಾಣಸಿಗೋದ್ರಿಂದ ಆ ಭಾಗದಲ್ಲಿ ಕೂಡ ಇದನ್ನು ನಾವು ನೋಡಬಹುದು. ಇವು ಮುಖ್ಯವಾಗಿ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೆಲೆಸಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವು ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದ್ದು ಕರಾವಳಿ ಜಿಲ್ಲೆಗಳಾದಂಥ ಜುನಾಗಢ್, ಅಮ್ರೇಲಿ ಹಾಗೆ ಭಾವನಾ ನಗರದ ಕಡೆಗೂ ಕೂಡ ಕಾಣಿಸಿಕೊಳ್ತಾ ಇದೆ. ಭಾರತದಲ್ಲಿ ಇವುಗಳನ್ನ ರಕ್ಷಿಸೋಕೆ ವಿಶೇಷ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದ್ದು, ಇವುಗಳ ಜನಸಂಖ್ಯೆಯು ಸ್ಥಿರವಾಗಿ ಏರಿಕೆ ಆಗ್ತಾ ಇದೆ. ಕೇಳುಗರೆ, ಈ ಒಂದು ಕೋಸ್ಟಲ್ ಲಯನ್ ಅಥವಾ ಕರಾವಳಿ ಸಿಂಹಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುವುದಾದ್ರೆ, ಈ ಸಿಂಹಗಳ ವಿಶೇಷತೆ ಎಂದ್ರೆ ಅವುಗಳು ಬೇಟೆಯಾಡುವಂತಹ ತಂತ್ರ ಕೇವಲ ದೈಹಿಕ ಸಾಮರ್ಥ್ಯವಲ್ಲ, ಬದಲಿಗೆ ಅವು ತಾಯಿಯಿಂದ ಮರಿಗಳಿಗೆ ವರ್ಗಾಯಿಸಲ್ಪಡುವಂತಹ ಪಾರಂಪರಿಕ ಜ್ಞಾನ ಕೂಡ. ಹೌದು, ಸಮುದ್ರದ ಅಲೆಗಳ ಶಬ್ದದ ಮಧ್ಯೆ ಸೀಲ್ಗಳು ಹೇಗೆ ಬೇಟೆಯಾಡಬೇಕು, ಮರಳಿನ ಮೇಲೆ ಹೇಗೆ ಸದ್ದಿಲ್ಲದೆ ಅಡಿ ಇಡಬೇಕು ಅನ್ನೋದು ಈ ಸಿಂಹಗಳ ವಂಶವಾಹಿನಿಯಲ್ಲಿ ಬಂದಿರುವಂತಹ ಕಲಿಕೆ. ಹಾಗೆ ಕೇಳಿದರೆ ಇಲ್ಲಿ ಕೆಲವರು ಕನ್ಫ್ಯೂಷನ್ ಆಗ್ತಾರೆ, ಸೀ ಲಯನ್ಗೂ ಕೋಸ್ಟಲ್ ಲಯನ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಏನಪ್ಪಾ ಅಂದ್ರೆ, ಕೋಸ್ಟಲ್ ಲಯನ್ಗಳು ಮಾಮೂಲಿ ಕಾಡಿನಲ್ಲಿ ವಾಸಿಸುವಂತಹ ಮಾಂಸಾಹಾರಿ ಪ್ರಾಣಿಯಾಗಿದ್ದು ಅದು ಈಗ ಆಹಾರ ಸಿಗದಲೇ ಕಡಲ ತೀರಕ್ಕೆ ಬರ್ತಾ ಇದೆ. ಆದರೆ ಸೀ ಲಯನ್ಗಳೇನಿದೆ, ಮೂಲತಃ ನೀರಿನಲ್ಲೇ ಹುಟ್ಟು ಬೆಳೆದು ಇರುವಂತಹ ಒಂದು ಪ್ರಾಣಿಯಾಗಿದೆ. ಹಾಗೆ ಈ ಒಂದು ಕೋಸ್ಟಲ್ ಲಯನ್ಸ್ ಅಂದ್ರೆ ಏನು ಅರ್ಪಿತ? ಹಾಗೆ ಈ ಒಂದು ಸೀ ಲಯನ್ಸ್ ಅಂದ್ರೆ ಏನು, ಅವುಗಳು ಹೇಗಿರುತ್ತೆ, ಅವುಗಳು ಕೂಡ ಸಿಂಹ ತರನೇ ಇರುತ್ತಾ ಅಂತ ನೀವು ಕೇಳಿದ್ರೆ, ಹೌದು, ಇದನ್ನ ಕರಾವಳಿ ಸಿಂಹಗಳು ಅಂತ ಕೂಡ ಕರೀತಾರೆ. ಈ ಸಿಂಹಗಳ ವಿಶೇಷತೆ ಏನಪ್ಪಾ ಅಂದ್ರೆ, ಅವುಗಳು ಬೇಟೆಯಾಡುವ ತಂತ್ರ ಕೇವಲ ದೈಹಿಕ ಸಾಮರ್ಥ್ಯವಲ್ಲ, ಬದಲಿಗೆ ಅವು ತಾಯಿಯಿಂದ ಮರಿಗಳಿಗೆ ವರ್ಗಾಯಿಸಲ್ಪಡುವಂತಹ ಪಾರಂಪರಿಕ ಜ್ಞಾನ. ಸಮುದ್ರದ ಅಲೆಗಳ ಶಬ್ದದ ಮಧ್ಯೆ ಸೀಲ್ಗಳನ್ನ ಹೇಗೆ ಬೇಟೆಯಾಡಬೇಕು, ಮರಳಿನ ಮೇಲೆ ಹೇಗೆ ಸದ್ದಿಲ್ಲದೆ ಅಡಿ ಇಡಬೇಕು ಅನ್ನೋದನ್ನ ಈ ಸಿಂಹಗಳ ವಂಶವಾಹಿನಿಯಲ್ಲಿ ಬಂದಿರುವಂತಹ ಒಂದು ಕಲಿಕೆ. ಹೊಸದಾಗಿ ಹುಟ್ಟುವ ಮರಿಗಳು ಕೂಡ ತಮ್ಮ ತಾಯಿಯನ್ನ ಗಮನಿಸುತ್ತಲೇ ಈ ಕಠಿಣ ಪರಿಸರದಲ್ಲಿ ಬದುಕುವ ಪಾಠವನ್ನ ಕಲಿತಾ ಹೋಗುತ್ತೆ. ಹಾಗಿದ್ರೆ ಈ ಒಂದು ಸೀ ಲಯನ್ಗಳು ಯಾವ ಬಣ್ಣ ಇರುತ್ತೆ, ಯಾವ ಆಕಾರ ಇರುತ್ತೆ ಅಂತ ನೀವು ಕೇಳೋದಾದ್ರೆ, ಈ ಸಿಂಹಗಳು ಸಾಮಾನ್ಯ ಸಿಂಹಗಳಿಗಿಂತ ಸ್ವಲ್ಪ ಭಿನ್ನವಾಗಿನೇ ಕಾಣುತ್ತೆ. ಮರುಭೂಮಿಯ ಬಿಸಿಲು ಅಥವಾ ಮರಳಿನ ಬಣ್ಣಕ್ಕೆ ಹೊಂದಿಕೊಳ್ಳೋಕೆ ಇವುಗಳು ತುಪ್ಪಳದ ಬಣ್ಣವನ್ನ ಕೊಂಚ ತಿಳಿಯಾಗಿರುತ್ತೆ. ಇದು ಬಿಸಿಲಿನಲ್ಲಿ ಇವುಗಳಿಗೆ ಉತ್ತಮವಾದ ಮರೆಮಾಚುವಿಕೆಯನ್ನ ನೀಡುತ್ತೆ. ಇವು ಸಾಮಾನ್ಯವಾಗಿ ಸಾಮಾನ್ಯ ಸಿಂಹಗಳಿಗಿಂತ ಸ್ವಲ್ಪ ಕಿರಿದಾದ ಹಾಗೆ ದೃಢವಾದ ದೇಹ ರಚನೆಯನ್ನ ಹೊಂದಿರುತ್ತೆ. ಇದು ದೀರ್ಘಕಾಲದವರೆಗೆ ಮರಳಿನಲ್ಲಿ ನಡೆಯೋಕೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಈ ಸಮುದ್ರ ಸಿಂಹಗಳು ಆರೋಗ್ಯವಾಗಿದೆಯಾ, ಅವುಗಳಿಗೆ ಯಾವ ತೊಂದರೆ ಇಲ್ವಾ ಅರ್ಪಿತಾ ಅಂತ ನೀವು ಕೇಳಿದಾದ್ರೆ, ಕರಾವಳಿಯ ಸಿಂಹಗಳು ಎದುರಿಸುವಂತಹ ದೊಡ್ಡ ಸವಾಲು ಅಂದ್ರೆ ಅದು ಸಮುದ್ರದ ಹವಾಮಾನ. ಕರಾವಳಿಯಲ್ಲಿ ಮಂಜು ಹೆಚ್ಚಾಗಿರುತ್ತೆ. ಈ ಸಿಂಹಗಳು ದಟ್ಟವಾದ ಮಂಜಿನ ಸಮಯದಲ್ಲಿ ಬೇಟೆಯಾಡೋಕೆ ಇಷ್ಟಪಡುತ್ತೆ, ಯಾಕಂದ್ರೆ ಮಂಜು ಅವುಗಳನ್ನ ಸೀಲ್ಗಳಿಗೆ ಕಾಣದಂತೆ ಮರೆ ಮಾಡಿಬಿಡುತ್ತೆ. ಹಾಗೆ ಸಮುದ್ರದ ಉಪ್ಪು ಮಿಶ್ರಿತ ಗಾಳಿ ಅವುಗಳ ಚರ್ಮಕ್ಕೆ ಹಾನಿ ಮಾಡದಂತೆ ಅವುಗಳ ದೇಹ ವಿಶೇಷವಾದ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ. ವಿಶೇಷವಾಗಿ ಈ ಒಂದು ಸಮುದ್ರದ ಸಿಂಹಗಳನ್ನ ನೋಡೋದಕ್ಕೆ ಪ್ರವಾಸಿಗರು ಕೂಡ ಹೆಚ್ಚಾಗಿನೇ ಬರ್ತಾರೆ. ನಬೀಬಿಯಾದ ಈ ಸಿಂಹಗಳು ಈಗ ಜಾಗತಿಕ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಪ್ರವಾಸಿಗರು ಸಿಂಹಗಳ ಜೀವನಕ್ಕೆ ಅಡ್ಡಿಪಡಿಸದಂತೆ ಕಟ್ಟುನಿಟ್ಟಿನ ನಿಯಮಗಳು ಕೂಡ ಮಾಡಿದರೆ, ಸಿಂಹಗಳು ಬೇಟೆಯಾಡೋಕೆ ಅವುಗಳ ಹತ್ತಿರ ಹೋಗೋದನ್ನ ಕೂಡ ನಿಷೇಧಿಸಲಾಗಿದೆ. ಹಾಗಿದ್ರೆ ಕೇಳುಗರೆ, ಈ ಒಂದು ಸಿಂಹಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಲಕ್ಷ್ಮಣ, ಅವತ್ ನಂಗೇನ್ ಭಾಷೆ ಕೊಟ್ಟಿದ್ದೆ ಹೇಳು ಹೇಳು. ನನ್ ತಮ್ಮನಾಗಿ ಕೊಲೆ ಮಾಡ್ತೀಯಾಳು? ನಿಂಗ್ ಸರಿಯಾಗಿ ಮಾಡ್ತೀನಿ. ನೀನ ತಮ್ಮ ಅಲ್ಲ, ನೀನ ತಮ್ಮ ಲಕ್ಷ್ಮಣ.

0: ರಚಿ ನನ್ನ ಲಕ್ಷ್ಮಣ ಕೆಟ್ಟನಾಗ್ಬಿಟ್ಟ, ನನ್ನ ಲಕ್ಷ್ಮಣ ಕೆಟ್ಟನಾಗ್ಬಿಟ್ಟ.
1: ಇಲ್ಲ ರಾಮು, ಇಲ್ಲ ರಾಮು. ಸ್ಕೂಲ್ನಲ್ಲಿ ನಮ್ಮೆಷ್ಟೊಂದು ಹಾಡು ಹೇಳ್ಕೊಟ್ಟಿದ್ರಲ್ಲ, ಜ್ಞಾಪಕ ಇದೆಯಾ?

0: ಲಕ್ಷ್ಮಣ, ಲಕ್ಷ್ಮಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಎರಡು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಒಂದು, ಕಾಡಿನಲ್ಲಿರುವಂತಹ ಸಿಂಹಗಳು ಸಮುದ್ರದ ತೀರಕ್ಕೆ ಬೇಟೆಯನ್ನು ಹುಡುಕೊಂಡು ಹೋಗ್ತಾ ಇರುವಂತದ್ದು. ಆ ಸಿಂಹಗಳನ್ನ ಕೋಸ್ಟಲ್ ಲಯನ್ಸ್ ಅಂತ ಕರೀತಾರೆ. ಮತ್ತೊಂದು, ಸಮುದ್ರದಲ್ಲೇ ಹುಟ್ಟಿ ಬೆಳೆಯುವಂತಹ ಜೀವಿಗಳಾಗಿದ್ದು ಇವುಗಳ ಗಾತ್ರಕ್ಕೂ ಕಾಡಿನಲ್ಲಿರುವಂತಹ ಸಿಂಹದ ಗಾತ್ರಕ್ಕೂ ಸಾಕಷ್ಟು ಬದಲಾವಣೆಗಳಿದೆ. ಹಾಗೆ ಕೇಳುಗರೆ, ಈ ಒಂದು ಕಾಡಿನ ರಾಜ ಸಿಂಹ ಸಮುದ್ರದ ತೀರಕ್ಕೆ ಹೋಗಿದಾದರೂ ಯಾಕೆ, ಇದು ಹೇಗೋಯ್ತು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡಿದವರು ಯಾರು ಅಂತ ನೀವು ಕೇಳೋದಾದ್ರೆ, ಇದ್ರ ಬಗ್ಗೆ ಅಂದ್ರೆ ಈ ಒಂದು ಕೋಸ್ಟಲ್ ಲಯನ್ಸ್ಗಳ ಬಗ್ಗೆ ಪ್ರಪಂಚಕ್ಕೆ ತಿಳಿಯುವಂತೆ ಮಾಡಿದವರು ಡಾಕ್ಟರ್ ಫಿಲಿಪ್ ಸ್ಟ್ಯಾಂಡರ್ಡ್. ಇವರು ದಶಕಗಳ ಕಾಲ ಸಿಂಹಗಳನ್ನೇ ಹಿಂಬಾಲಿಸಿ ಅವುಗಳ ಜೀವನ ಕ್ರಮದ ಬಗ್ಗೆ ಅದ್ಭುತವಾದ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದಾರೆ. ಅವರು

0: ಮನುಷ್ಯನ ಜೀವನಕ್ಕೆ ಉಳಿಗಾಲ ಇದೆಯಾ? ಹಾಗೆ ಯೋಚನೆ ಮಾಡಿ, ಅಕಸ್ಮಾತ್ ಹುಲಿಗಳೆಲ್ಲ ಗುಂಪಾಗಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಬದುಕೋದುಂಟಾ? ಹಾಗೆ ಮನೆ ಹತ್ರ ನಾಯಿಗಳ ತರನೇ ಚಿರತೆಗಳು ಎಲ್ಲ ಬಂದು ಒಂದು ವಿಸಿಟ್ ಕೊಟ್ರೆ ನಾವೆಲ್ಲ ಏನಾಗ್ಬೇಕು? ಈಗ ಸಿಂಹಗಳು ಕೂಡ, ಅಂದ್ರೆ ಕಾಡಿನಲ್ಲಿರುವಂತಹ ಸಿಂಹಗಳು ಕೂಡ ಕರಾವಳಿ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇದೆ ಅಂದ್ರೆ, ಅವುಗಳಿಗೆ ಒಂದು ಸ್ವಾತಂತ್ರ್ಯ ಇಲ್ಲ, ಜೊತೆಗೆ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗೆ ಅವುಗಳ ಪೋಷಣೆ ಮಾಡ್ಕೊಳಕ್ ಕೂಡ ಆಗ್ತಾ ಇಲ್ಲ, ಅವುಗಳ ಆವಾಸ ಸ್ಥಾನಕ್ಕೆ ಕೊರತೆ ಆಗಿದೆ ಅಂತ. ಹೀಗೆಲ್ಲ ಇರುವಾಗ ಎಲ್ಲಾ ಪ್ರಾಣಿಗಳು ಇದೇ ರೀತಿ ಆದಾಗ ನಾವು ಜೀವಿಸದಾದ್ರೂ ಎಲ್ಲಿ? ಖಂಡಿತ ಅಲ್ವಾ? ಅದಕ್ಕೆ ಕೇಳುಗರ, ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಮನುಷ್ಯನ ಪಾಡಿಗೆ ಸುಮ್ಮನಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಯಾವ ಪ್ರಾಣಿಗಳಿಗಾಗಿ, ಯಾವ ಪ್ರಾಣಿಗಳಿಗೆ ಆಗಿರ್ಬೋದು ಅಥವಾ ಪರಿಸರಕ್ಕೆ ಹಾನಿ ಮಾಡದಲೇ ತನ್ನ ಪಾಡಿಗೆ ತಾನಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ಈಗ ಸಿಂಹಗಳು ಮೂಲತಃ ಕರಾವಳಿ ಪ್ರದೇಶಕ್ಕೆ ಬರ್ತಾ ಇರೋ ಕಾರಣ ಕೂಡ ಅದೇ ಅಲ್ವಾ? ಆಹಾರ ಸಿಗ್ತಿಲ್ಲ ಅನ್ನೋದು ಅಲ್ಲಿ ಮನುಷ್ಯನ ಹಸ್ತಕ್ಷೇಪ ಆಗಿದೆ. ಅದಕ್ಕಾಗಿ ಅವುಗಳ ಆಹಾರಕ್ಕೂ ಕೂಡ ಕೊರತೆ ಆಗಿದೆ. ಕೇಳುಗರೆ, ಮನುಷ್ಯ ಎಷ್ಟೇ ಅಭಿವೃದ್ಧಿ ಹೊಂದಿದ್ರು ಕೂಡ ಪ್ರಾಣಿ ಪಕ್ಷಿಗಳನ್ನ ಎದುರಾಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪರಿಸರ ಅದರದೇ ಆದಂತಹ ಒಂದು ನಿಯಮವನ್ನ ಮಾಡಿದೆ. ಇಂಥ ಪ್ರಾಣಿ ಸಸ್ಯಾಹಾರಿಯಾಗೇ ಇರಬೇಕು, ಇಂಥ ಪ್ರಾಣಿ ಮಾಂಸಾಹಾರಿಯಾಗೇ ಇರಬೇಕು, ಇಂಥ ಪ್ರಾಣಿಗೆ ಇಂಥದ್ದೇ ಆಹಾರ ಅಂತ. ಅದನ್ನ ನಾವು ಅದಲು ಬದಲು ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಅಲ್ಲಿ ಉಳಿಗಾಲ ಇರೋದಿಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಮನುಷ್ಯ ಎಷ್ಟೇ ಬುದ್ಧಿವಂತ ಆದ್ರೂ ಕೂಡ ಪ್ರಾಣಿ ಪಕ್ಷಿಗಳ ಹಾಗೆ ನಾವು ಬದುಕಲಿಕ್ಕೆ ಆಗಲ್ಲ. ಜೊತೆಗೆ ಪ್ರಾಣಿ ಪಕ್ಷಿಗಳ ತಂಟೆಗೆ ನಾವು ಹೋಗೋದು ಕೂಡ ಒಳ್ಳೆಯದಲ್ಲ. ಪರಿಸರವನ್ನ ಹಾಗೆ ಪ್ರಾಣಿ ಪಕ್ಷಿಗಳನ್ನ ಅದರ ಪಾಡಿಗೆ ಅದನ್ನ ಬಿಟ್ಬಿಡೋಣ, ಏನಂತೀರಾ? ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ!
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
2: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್

0: ಸ್ಥಾಪಿಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಟ್ರಾವೆಲಿಂಗ್ ಮಾಡೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಅಲ್ಲ ಹೇಳಿ. ನಾವು ನಮಗೇನಾದರೂ ತುಂಬ ಬೇಜಾರಾಗಿದ್ರೆ ಅಥವಾ ತುಂಬ ಖುಷಿಯಾಗಿದ್ರೆ, ಹಾಗೆ ಜೀವನದಲ್ಲಿ ಏನೋ ಹೊಸದು ಬೇಕು ಅಂದಾಗ ಎಲ್ಲರೂ ಕೂಡ ಟ್ರಾವೆಲಿಂಗ್ ಮೊರೆ ಹೋಗ್ತೀವಿ ಅಲ್ವಾ. ಈ ಟ್ರಾವೆಲಿಂಗ್ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಮಾತನಾಡುವ ಭಾಷೆ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಚಾರ ವಿಚಾರ, ಆಹಾರ ಪದ್ಧತಿ ಎಲ್ಲವನ್ನ ಕೂಡ ತಿಳ್ಕೊಳ್ತೀವಿ ಅಲ್ವಾ. ಹಾಗೆ ಆ ಒಂದು ಟ್ರಾವೆಲಿಂಗ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತೀವಿ ಅಂತಾನೆ ಹೇಳಬಹುದು. ಸೊ ಅದೇ ರೀತಿಯಾಗಿ ನಾನು ಕೂಡ ನಿಮಗಾಗಿ ಇವತ್ತು ಹೊಸ ಪ್ಲೇಸ್ ಬಗ್ಗೆ ತಿಳಿಸ್ಬೇಕು ಅಂತ ಹೊರಟಿದ್ದೀನಿ. ಹಾಗೆ ಆ ಪ್ಲೇಸ್ಗೆ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೀನಿ. ಸೊ ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಇವತ್ತು ರೆಡಿ ಆಗಿದ್ದೀರಾ? ಹಾಗಿದ್ರೆ ನಾನು ನಿಮ್ಮನ್ನ ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿರುವಂತಹ ಸಾವನದುರ್ಗ ಬೆಟ್ಟಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಬೆಟ್ಟ ಎಲ್ಲಿರೋದು ಅಂತ ಹೇಳಿದ್ರೆ, ಇದು ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿಂದ ಕೇವಲ 54 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಟ್ಟ ಇದೆ. ಹಾಗೆ ನಾನಾಗ್ಲೇ ಹೇಳ್ದ ಹಾಗೆ ಇದೊಂದು ಏಕಶಿಲಾ ಬೆಟ್ಟ ಆಗಿದೆ. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 1226 ಮೀಟರ್ಗಳಷ್ಟು ಎತ್ತರದಲ್ಲಿ ಇದೆ. ಹಾಗೆ ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಬೆಟ್ಟ ಇದಾಗಿದೆ. ಹಾಗೆನೆ ಈ ಬೆಟ್ಟ ಕ್ರಿಸ್ತ ಶಕ 1340ರಲ್ಲಿ ಹೊಯ್ಸಳರ ರಾಜ ಬಲ್ಲಾಳನ ಕಾಲದಲ್ಲಿ ಇದು ಕಂಡು ಬಂದಿದೆ ಅಂತ ಹೇಳಲಾಗುತ್ತೆ. ಇಲ್ಲಿನ ಸ್ಥಳೀಯರದನ್ನ ಕರಿಗುಡ್ಡ ಮತ್ತೆ ಬಿಳಿ ಗುಡ್ಡ ಅಂತ ಹೇಳಿ ಕರೀತಾರೆ. ಇನ್ನು ಇದು ಡೆಕ್ಕನ್ ಪ್ರಸ್ಥ ಭೂಮಿಯ ಒಂದು ಭಾಗವಾಗಿ ರೂಪುಗೊಂಡಿದೆ. ಹಾಗೆ ಈ ಬೆಟ್ಟಕ್ಕೆ ಬರೋದಕ್ಕೆ ಜನ ತುಂಬಾ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಇದು ದಟ್ಟ ಕಾಡುಗಳ ಮಧ್ಯೆ ಇರುವಂತಹ ಒಂದು ಬೆಟ್ಟವಾಗಿದೆ. ಅಷ್ಟೇ ಅಲ್ಲದೆ ಬೆಟ್ಟದ ಕೆಳಭಾಗದಲ್ಲಿ 2 ಸುಂದರವಾಗಿರುವಂತಹ ದೇವಾಲಯಗಳು ಕೂಡ ಇದೆ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ, ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ಮತ್ತೆ ಇನ್ನೊಂದು ದೇವಸ್ಥಾನ, ಹಾಗೆ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಶೈವ ಮತ್ತೆ ವೈಷ್ಣವ ಪಂಥಕ್ಕೆ ಸೇರಿದಂತಹ ದೇವಸ್ಥಾನ ಆಗಿದೆ. ಶೈವ ಮತ್ತೆ ವೈಷ್ಣವ ಪಂಥಕ್ಕೆ ಸೇರಿದಂತಹ ಎರಡೂ ದೇವಾಲಯಗಳು ಕೂಡ ಒಟ್ಟಿಗೆ ಇದೆ. ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಇಲ್ಲಿ ಬರ್ತಾರೆ, ಜೊತೆಗೆ ಬೆಟ್ಟವನ್ನ ವೀಕ್ಷಿಸೋದಕ್ಕೆ ಬರುವಂತಹ ಪ್ರವಾಸಿಗರು ಕೂಡ ಇಲ್ಲಿ ಬರ್ತಾರೆ. ಸೊ ಹಾಗಾಗಿ ಪ್ರವಾಸಿಗರ ನೆಚ್ಚಿನ ತಾಣ ಅಂತಾನೆ ಹೇಳಬಹುದು ಈ ಒಂದು ಸಾವಂದಿ ದುರ್ಗವನ್ನ. ಹಾಗಿದ್ರೆ ಈ ಸಾವಂದಿ ದುರ್ಗದ ಇತಿಹಾಸ ಏನು, ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟವಾಗಿರುವಂತಹ ಸಾವನದುರ್ಗದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಆ ಬೆಟ್ಟದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಅಲ್ಲೇ ತಿಳಿಸ್ತಾ ಇದೆ. ಸಾವನದುರ್ಗದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ಸಾವನದುರ್ಗ, ನಾನಾಗ್ಲೇ ಹೇಳಿದ ಹಾಗೆ, ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಸಾವನದುರ್ಗ ಎರಡು ದೊಡ್ಡ ಬಂಡೆಗಳನ್ನ ಹೊಂದಿದೆ, ಹಾಗೆ ಅದ್ಭುತವಾದಂತಹ ರಚನೆಯನ್ನ ಕೂಡ ಇದು ಹೊಂದಿದೆ ಅಂತಾನೆ ಹೇಳಬಹುದು. ಇದು 4,000 ಅಡಿ ಎತ್ತರ ಮತ್ತೆ 13 ಕಿಲೋಮೀಟರ್ ಸುತ್ತಳತೆಯನ್ನ ಈ ಒಂದು ಪ್ರದೇಶ ಹೊಂದಿದೆ. ಹಾಗೆ ನಾನಾಗ್ಲೇ ಹೇಳ್ತಿದ್ದೆ ಅಲ್ವಾ, ಈ ಸ್ಥಳವನ್ನ ಕರಿಬೆಟ್ಟ ಮತ್ತೆ ಬಿಳಿ ಬೆಟ್ಟ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕರೀತಾರೆ ಅಂತ ಹೇಳಿ. ಸೊ ಇಲ್ಲಿ ಏನು ಎರಡು ಬೆಟ್ಟಗಳಿದೆ, ಅದಕ್ಕೆ ಒಂದು ಕರಿಯ ಬೆಟ್ಟ, ಹಾಗೆ ಬಿಳಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಇನ್ನು ಈ ಒಂದು ಪ್ಲೇಸ್ನಲ್ಲಿ ರಾತ್ರಿ ಚಾರಣ ಸಾಕಷ್ಟು ಜನಪ್ರಿಯವಾಗಿದೆ. ಹೆಚ್ಚಿನ ಜನರು ರಾತ್ರಿ ಟೈಮಲ್ಲೇ ಇಲ್ಲಿ ಬಂದು ಉಳಿದುಕೊಳ್ಳೋದನ್ನು ನೋಡಬಹುದು. ಅದರಲ್ಲೂ ಹೆಚ್ಚಾಗಿ ಹುಣ್ಣಿಮೆಯ ಟೈಮ್ನಲ್ಲಿ ಇಲ್ಲಿ ಜನ ಬರ್ತಾರೆ. ಇನ್ನು ಇಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹತ್ತೋದಕ್ಕೆ 2-2.5 ಗಂಟೆ ಬೇಕಾಗುತ್ತೆ. ಇನ್ನು ಕೆಳಗೆ ಇಳಿಯೋದಕ್ಕೆ 1.5-2 ಗಂಟೆಗಳು ಬೇಕಾಗುತ್ತೆ. ಇನ್ನು ಈ ಒಂದು ಪ್ಲೇಸ್ಗೆ ತುಂಬಾ ಜನ ಯಾತ್ರಿಕರು ಬರೋದನ್ನ ನೋಡಬಹುದಾಗಿದೆ. ಸಾವನದುರ್ಗ ತಪ್ಪಲಿನಲ್ಲಿ ಇರುವಂತಹ ದೇವಾಲಯವನ್ನ ಭೇಟಿ ನೀಡಲಿಕ್ಕೆ, ಹಾಗೆ ಇದು ಆಧ್ಯಾತ್ಮಿಕ ಅನುಭವವನ್ನು ಕೂಡ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಎತ್ತರವಾದ ಬೆಟ್ಟ, ಸುತ್ತಲೂ ಕಾಡು, ಹಾಗೆ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇವಸ್ಥಾನ ನಿಜಕ್ಕೂ ಕೂಡ ಒಂದು ಅದ್ಭುತವಾಗಿರುವಂತಹ ತಾಣ ಇದು ಅಂತಾನೆ ಹೇಳಬಹುದಾಗಿದೆ. ಬೆಟ್ಟಕ್ಕೆ ನೀವು ತಲುಪುವಂತಹ ಟೈಮ್ನಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ಕೆಂಪೇಗೌಡರು ನಿರ್ಮಿಸಿರುವಂತಹ ಭವ್ಯವಾದ ಕೋಟೆಯ ಅವಶೇಷಗಳನ್ನು ಕೂಡ ನೀವು ನೋಡಬಹುದು. ಹಾಗೆ ಇಲ್ಲಿ ಗುಹೆಗಳು ಕೂಡ ಇದೆ, ಅದು ಕೂಡ ನಿಮ್ಮನ್ನು ಆಕರ್ಷಿಸುತ್ತೆ. ಇದು ಟ್ರಕ್ಕಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಇದು ಸಮುದ್ರ ಮಟ್ಟದಿಂದ ಸುಮಾರು 1,226 ಮೀಟರ್ ಎತ್ತರದಲ್ಲಿ ಇರೋದ್ರಿಂದ ಇದು ತುಂಬಾ ಕಡಿದಾದ ಇಳಿಜಾರು ಪ್ರದೇಶವನ್ನ ಹೊಂದಿದೆ. ಸೊ ಹಾಗಾಗಿ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಟ್ರಾವೆಲ್ ಮಾಡುವಾಗ ಸರಿಯಾದ ರೀತಿಯ ಟ್ರಕ್ಕಿಂಗ್ ಶೂಗಳನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಹಾಗೆ ಈ ಒಂದು ಸಾವನದುರ್ಗಕ್ಕೆ ಮೊದಲು ಸಾವಂಧಿ ಎನ್ನುವಂತಹ ಹೆಸರಿತ್ತು. ಇನ್ನು ಈ ಸಾವನದುರ್ಗಕ್ಕೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಅಲ್ಲೇ ಪರ್ಮಿಷನ್ ತಗೊಂಡು ನಿಮ್ಮ ಫುಲ್ ಡೀಟೇಲ್ಸ್ ನ ಕೊಟ್ಟು ನಂತರದಲ್ಲಿ ನೀವು ಈ ಒಂದು ಸಾವನದುರ್ಗ ಬೆಟ್ಟವನ್ನ ಹತ್ತಬೇಕಾಗುತ್ತೆ. ಇನ್ನು ಈ ಒಂದು ಪ್ಲೇಸ್ನಲ್ಲಿ ನಾನಾಗ್ಲೇ ಹೇಳ್ತಾ ಇದ್ದೆ ಕಾಡು ಪ್ರದೇಶ ಅಂತ ಹೇಳಿ. ಕಾಡು ಪ್ರದೇಶ ಅಂತ ಹೇಳಿದ್ರೆ ವನ್ಯಜೀವಿಗಳ ರಕ್ಷಣಾ ತಾಣ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸಾವನದುರ್ಗದಲ್ಲಿ ಅನೇಕ ರೀತಿಯ ವನ್ಯಜೀವ ಸಂಕುಲವನ್ನ ಕೂಡ ನಾವು ನೋಡಬಹುದಾಗಿದೆ. ಇಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಹಳದಿ ಕತ್ತಿನ ಬುಲ್ಬುಲ್ಗಳಿವೆ, ಹಾಗೆ ಉದ್ದ ಕೊಕ್ಕಿನ ರಣಹದ್ದುಗಳನ್ನ ಕೂಡ ಇಲ್ಲಿ ನೋಡಬಹುದಾಗಿದೆ, ಹಾಗೆ ಬಿಳಿ ಹದ್ದುಗಳನ್ನ ಕೂಡ ಇಲ್ಲಿ ನೋಡಬಹುದಾಗಿದೆ. ಸ್ಲಾತ್ ಕರಡಿಗಳು ಕೂಡ ಇಲ್ಲಿ ಇದೆ, ಚಿರತೆಗಳು ಕೂಡ ಇದೆ, ಹಾಗೆನೆ ಅನೇಕ ರೀತಿಯ ಓತಿ ಕ್ಯಾತಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಇದೆ. ಹಾಗಾಗಿ ಇದು ವನ್ಯಜೀವಿಗಳ ತಾಣವಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಒಂದು ಪ್ಲೇಸ್ನಲ್ಲಿ ಬೆಟ್ಟವನ್ನು ಹತ್ತಕ್ಕೆ ಈಸಿ ಆಗಲಿ ಅಂತ ಹೇಳಿ ಎಲ್ಲಾ ಕಡೆ ಕೂಡ ಆರೋ ಮಾರ್ಕ್ ಅನ್ನ ಹಾಕಲಾಗಿದೆ. ಸೊ ಅದನ್ನ ನೋಡಿಕೊಂಡು ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಆಗ್ಲೇ ಪ್ರಾಣಿ ಸಂಕುಲದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಇಲ್ಲಿ ಅನೇಕ ಸಸ್ಯ ಸಂಪತ್ತುಗಳನ್ನ ಕೂಡ ನಾವು ನೋಡಬಹುದಾಗಿದೆ. ಕುರುಚಲು ಪೊದೆಗಳಿಂದ ಕೂಡಿದ ಎಲೆ ಉದುರುವ ಅರಣ್ಯ ಪ್ರದೇಶವನ್ನ ಇದು ಹೊಂದಿದೆ. ಇಲ್ಲಿ ಸುಮಾರು 59 ಮರಗಳು ಮತ್ತೆ 119 ಪೊದೆ ಜಾತಿಯ ಸಸ್ಯಗಳನ್ನ ಈ ಒಂದು ಪ್ರದೇಶ ಹೊಂದಿದೆ. ಆದ್ರಿಂದ ಇಲ್ಲಿ ನೀವು ಹೋಗ್ತೀರಾ ಅಂದ್ರೆ ಸ್ವಚ್ಛಂದವಾಗಿರುವಂತಹ ಗಾಳಿಯನ್ನ ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಹಾಗೆ ಸ್ನೇಹಿತರೆ, ಈ ಸಾವನದುರ್ಗದ ಬಗ್ಗೆ, ಸಾವನದುರ್ಗದ ಇತಿಹಾಸದ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಆ ಸ್ಥಳಕ್ಕೆ ಭೇಟಿ ನೀಡಿದಂತಹ ಮಂಜುನಾಥ್ ಎನ್ನುವರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗೆ ಈ ಒಂದು ಪ್ಲೇಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ, ಹಾಗೆ ಇಲ್ಲಿನ ಇತಿಹಾಸವನ್ನೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಸೊ ಹಾಗಿದ್ರೆ ಮಂಜುನಾಥ್ ಸರ್ ಜೊತೆ ಮಾತಾಡೋಣ, ಈ ಪ್ಲೇಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ಸಾವನ ದುರ್ಗದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಈ ಸ್ಥಳ ನೋಡೋದಕ್ಕೆ ಹೇಗಿದೆ, ಹಾಗೆ ಇಲ್ಲಿ ಹೋಗಬೇಕಾದ್ರೆ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೆ. ಸೊ ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ಈ ಸ್ಥಳಕ್ಕೆ ಭೇಟಿ ನೀಡಿ ಬಂದಂತಹ ಪ್ರವಾಸಿಗರಾದಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ. ಸೊ ಹಾಗೆ ಅವರು ಸಾವನ ದುರ್ಗದ ಬಗ್ಗೆ, ಅಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಸೊ ಹಾಗಿದ್ರೆ ಸರ್ ಜೊತೆ ಮಾತಾಡೋಣ, ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾವನ ದುರ್ಗದ ಬಗ್ಗೆ ಹಾಗೆ ಇಲ್ಲಿನ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್?
3: ಸಾವನ ದುರ್ಗಕ್ಕೆ ಮೊದಲಿದ್ದ ಹೆಸರು ಸಾವಂದಿ ಅಂತ ಹೇಳಿ. ಮದಬಾಳು ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಈ ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನಿಗೆ ಸೇರಿದಂತಹ ಕ್ರಿಸ್ತಿಶಕ 1340 ಟೈಮ್ ನಲ್ಲಿ ಕೆತ್ತನೆ ಮಾಡಿದಂತ ಒಂದು ಶಿಲಾಶಾಸನ ಇದೆ. ಅದರಲ್ಲಿ ಈ ಸಾವಂದಿ ಅನ್ನುವ ಒಂದು ಊರಿನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಕೆಂಪೇಗೌಡರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಹೆಡ್ ಕ್ವಾರ್ಟರ್ ಅನ್ನ ಮಾಗಡಿಗೆ ಶಿಫ್ಟ್ ಮಾಡ್ತಾರೆ ಕ್ರಿಸ್ತಿಶಕ 1631. ಸೊ ಅವಾಗ ಈ ಸಾವನದುರ್ಗ ಕೆಂಪೇಗೌಡರ ಮಣಿತನದ ಉಪ ರಾಜಧಾನಿ ಅಂತ ಕರೀತಾರೆ, ಅಂದ್ರೆ ಸಬ್ ಕ್ಯಾಪಿಟಲ್ ಇದಾಗಿತ್ತು. ಆ ಟೈಮಲ್ಲಿ ಅವರು ಒಂದಿಷ್ಟು ಕೋಟೆಗಳನ್ನ ಕೂಡ ಈ ಬೆಟ್ಟದ ಮೇಲೆ ಕಟ್ಟಿಸ್ತಾರೆ. ನಂತರ ಇದು ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಟಿಪ್ಪು ಕೂಡ ಈ ಕೋಟೆಯನ್ನ ವಶಪಡಿಸ್ಕೊಳ್ತಾನೆ. ಟಿಪ್ಪು ಸುಲ್ತಾನ್ಗೂ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ಗೂ ಒಂದು ಯುದ್ಧ ಆಗುತ್ತಲ್ವಾ ಕ್ರಿಸ್ತಿಶಕ 1792. ಅವಾಗ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ, ಈ ಕೋಟೆಯನ್ನ ತನ್ನ ವಶಕ್ಕೆ ಪಡ್ಕೋತಾನೆ. ಸಂದರ್ಭದಲ್ಲಿ ನಿಮ್ಗೊಂದು ಆಶ್ಚರ್ಯ ಸಂಗತಿ ಹೇಳ್ಬೇಕು. ಲಾರ್ಡ್ ಕಾರ್ನ್ವಾಲಿಸ್ ಇದ್ನಲ್ಲ, ಅವನು ಟಿಪ್ಪು ಸುಲ್ತಾನ್ ಅನ್ನ ಸೋಲಿಸೋದಕ್ಕೆ ನಿಜಾಮರ ಸಹಾಯವನ್ನ ಪಡ್ಕೊಂಡಿದ್ನಂತೆ. ಈ ಬೆಟ್ಟ ಸಮುದ್ರ ಮಟ್ಟದಿಂದ 4024 ಫೀಟ್ ಹೈಟ್ ಇದೆ. ಬ್ರಿಟಿಷ್ ಒಬ್ಬ ಅಧಿಕಾರಿ ಕರ್ನಲ್ ವಿಕ್ಸ್ ಅನ್ನೋರು ಹೇಳೋ ಪ್ರಕಾರ ಈ ಸಾವನದುರ್ಗ ಬೆಟ್ಟ ಬೆಂಗಳೂರಿನಿಂದಾನು ಕಾಣಿಸ್ತಿತ್ತಂತೆ ಮೊದಲು. ಈಗೆಲ್ಲ ಕಾಣಿಸುತ್ತೆ ಬಿಡಿ, ಅದಕ್ಕಿಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬೆಂಗಳೂರಲ್ಲಿ ಆಗ್ಬಿಟ್ಟಿದಾವೆ. ಮಾಗಡಿಗೆ ಬಂದು ಮಾಗಡಿಯಿಂದ ರಾಮನಗರಕ್ಕೆ ಹೋಗೋ ರೋಡಲ್ಲಿ ನಾಯಕನ ಪಾಳ್ಯ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿದ್ದ 3.5 ಕಿಲೋಮೀಟರ್ ಬಂದ್ರೆ ನಾವು ಒಳಗಡೆ ಸಾವನದುರ್ಗ ಬೆಟ್ಟಕ್ಕೆ ಬರ್ತೀವಿ. ಇಲ್ಲಿ ಪ್ಯಾಸೆಂಜರ್ ಆಟೋಗಳು ಸಿಗ್ತವೆ, ಬಟ್ ಟೈಮ್ ಹೇಳಕ್ ಆಗಲ್ಲ. ಸ್ವಂತ ವೆಹಿಕಲ್ ಇದ್ರೆ ತುಂಬಾ ಒಳ್ಳೇದು. ನೀವು ನಡೆಯೋಕೆ ಗಟ್ಟಿ ಇದ್ರೆ 3.5 ಕಿಲೋಮೀಟರ್ ಏನ್ ದೊಡ್ಡದಲ್ಲ. BMTC ಬಸ್ಗಳು ಬರ್ತವೆ, ಎಷ್ಟೊತ್ತಿಗೆ ಬರ್ತವೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ.
2: ಓಕೆ, ಧನ್ಯವಾದಗಳು ಸರ್ ಸಾವನ ದುರ್ಗದ ಬಗ್ಗೆ ಹಾಗೆ ಅಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಸಾವನ ದುರ್ಗದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ. ಸೊ ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686927962797 ಈ ಸಂಖ್ಯೆಗೆ ತಿಳಿಸ್ಕೊಡ್ಬಹುದಾಗಿದೆ. ಜೊತೆಗೆ ನೀವು ಕೂಡ ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ, ಹಾಗೆ ನಿಮ್ಮ ಮನೆಯ ಸುತ್ತಮುತ್ತ ಕೂಡ ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಹಾಕೋದ್ರ ಮೂಲಕವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದಾಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಬ್ಬ ಸ್ವಾಮೀಜಿ ಅನೇಕ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇರ್ತಾರೆ. ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಕಾಪಾಡಬೇಕು ಅಂದರೆ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ ಅನ್ನೋದನ್ನು ಇವರು ನಂಬಿದ್ರು. ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇವರ ಒಂದು ಸಿದ್ಧಾಂತ ಕೂಡ ಆಗಿತ್ತು. ಜೊತೆಗೆ ಅದರಲ್ಲೇ ಕೂಡ ಒಂದು ದೃಢ ನಂಬಿಕೆಯನ್ನು ಇಟ್ಕೊಂಡಿದ್ರು ಕೂಡ. ಇದಕ್ಕಾಗಿ ಇವರು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಒಂದು ನಿಯಮಗಳನ್ನು ಕೂಡ ಪಾಲಿಸ್ತಾ ಇದ್ರು. ಯಾವ ಒಂದು ಇನ್ಫ್ಲೂಯೆನ್ಸ್ಗೂ ಇವರು ಜಗ್ತಾ ಇರಲಿಲ್ಲ. ಯಾರಾದರೂ ಬಂದು ಶಿಫಾರಸು ಮಾಡಿದರೆ ಅವ್ರು ನಮ್ಮ ಹುಡುಗ, ನಮಗೆ ತುಂಬ ಬೇಕಾದವರು, ಅವ್ರನ್ನ ಸೇರಿಸ್ಕೊಳ್ಳಿ, ಅವ್ರಿಗೊಂದು ಸೀಟ್ ಕೊಡಿ, ಅವ್ರನ್ನ ಟೀಚರಾಗಿ ಕರ್ಕೊಳ್ಳಿ ನಿಮ್ಮ ಶಾಲೆಗೆ ಅಥವಾ ಕಾಲೇಜಿಗೆ ಅಂತ ಹೇಳಿದಾಗ ಅವರಲ್ಲಿ ಆ ಗುಣಮಟ್ಟ ಇದ್ರೆ ಸೇರಿಸ್ಕೊಳ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಮುಲಾಜಿಲ್ಲದೆ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ರು ಆ ಸ್ವಾಮೀಜಿ. ಹೀಗೆ ಇವರ ಒಂದು ಕಾಯಕದ ಕೆಲಸ ನಡೀತಾ ಇತ್ತು. ಒಂದಿನ ಹೀಗೆ ಶಿಕ್ಷಕ ವೃತ್ತಿಗೆ ಸಾಕಷ್ಟು ಜನರು ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ 4 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಆ 4 ಜನರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಒಬ್ಬರನ್ನು ಆಯ್ಕೆ ಮಾಡಲಿಕ್ಕೆ ಸ್ವಾಮೀಜಿ ಅವರ ಹತ್ರ ಕಳಿಸ್ತಾರೆ. ಈ 4 ಜನ ಅಭ್ಯರ್ಥಿಗಳಲ್ಲಿ 3 ಜನ ಅಭ್ಯರ್ಥಿಗಳು ತುಂಬಾ ಚೆನ್ನಾಗಿ ಮಾರ್ಕ್ಸನ್ನು ಪಡೆದಿರ್ತಾರೆ. ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಗಳೇ ಆಗಿರ್ತಾರೆ. ಒಬ್ಬ ಮಾತ್ರ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರ್ತಾನೆ. ಈ 4 ಜನರನ್ನು ಸೆಲೆಕ್ಟ್ ಮಾಡಿ ಸ್ವಾಮೀಜಿಗಳ ಹತ್ರ ಕಳಿಸ್ತಾರೆ, ಅಂತಿಮ ಸುತ್ತಿಗಾಗಿ, ಅಂತಿಮ ಆಯ್ಕೆಗಾಗಿ. ಈ 3 ಹುಡುಗರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ನಾವು ರ್ಯಾಂಕ್ ಸ್ಟೂಡೆಂಟು, ನಾವು ಮಾರ್ಕ್ಸ್ ಚೆನ್ನಾಗಿ ತೆಗೆದುಕೊಂಡಿದ್ದೀವಿ, ನಮಗೆ ಬಂದೇ ಬರುತ್ತೆ ಬಿಡು, ನಾವು ಸೆಲೆಕ್ಟ್ ಆಗೇ ಆಗ್ತೀವಿ. ಆ ಹುಡುಗ ಮಾರ್ಕ್ಸ್ ಕಡಿಮೆ ತೆಗೆದುಕೊಂಡಿದ್ದಾನೆ, ಅವನು ಸೆಲೆಕ್ಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಇವರು ತಂಪಾಡಿಗೆ ತಾವು ಮಾತಾಡ್ಕೊಳ್ತಾ ಇರ್ತಾರೆ. ಮುಂದೆ 4 ಜನ ಅಭ್ಯರ್ಥಿಗಳನ್ನು ಸ್ವಾಮೀಜಿಯವರು ಮತ್ತೊಮ್ಮೆ ಮಾತಾಡಿಸ್ತಾರೆ. ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಬಾರ್ದು ಅಂತ ಅವರು ಕೂಡ ಡಿಸೈಡ್ ಮಾಡ್ತಾರೆ. ಕೊನೆಗೆ ಫೈನಲ್ ಆಗಿ ಅಂತಿಮ ಆಯ್ಕೆ ಪಟ್ಟಿ ರೆಡಿಯಾದಾಗ ಈ ನಾಲ್ಕು ಜನರಲ್ಲಿ ಕಡಿಮೆ ಅಂಕವನ್ನು ಪಡ್ಕೊಂಡಿರ್ತಾನಲ್ವ, ಈ ಅಭ್ಯರ್ಥಿ ಕಡಿಮೆ ಅಂಕವನ್ನು ಪಡ್ಕೊಂಡಿದ್ದಾನೆ, ಇವನು ಯಾವುದೇ ಕಾರಣಕ್ಕೂ ಆಯ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತಾರಲ್ವ, ಆ ಹುಡುಗನನ್ನು ಆಯ್ಕೆ ಮಾಡಿಬಿಡ್ತಾರೆ ಸ್ವಾಮೀಜಿಗಳು. ಮಿಕ್ಕಿರುವಂತಹ ರ್ಯಾಂಕ್ ಸ್ಟೂಡೆಂಟ್ಗಳು ಮೂರು ಜನ ಇರ್ತಾರಲ್ವ, ಆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಇಲ್ಲ. ಅವರಿಗೆಲ್ಲ ತುಂಬಾ ಗೊಂದಲ ಉಂಟಾಗತ್ತೆ, ನಾವು ಇಷ್ಟೊಂದು ಮಾರ್ಕ್ಸ್ ತೆಗೆದುಕೊಂಡಿದ್ದೀವಿ, ರ್ಯಾಂಕ್ ಸ್ಟೂಡೆಂಟು ನಮ್ಮನ್ನು ಆಯ್ಕೆ ಮಾಡೋದು ಬಿಟ್ಟು ಅವರು ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ರಲ್ಲ ಅಂತ ಇವರಲ್ಲೇ ಒಂದು ರೀತಿಯ ಗೊಂದಲ ಶುರುವಾಗತ್ತೆ. ಮೂರು ಜನ ಕೂಡ ಗುಸುಗುಸುಗುಸು ಮಾತಾಡ್ಕೊಳ್ತಾರೆ, ನಾನು ಆ ಥರ ಅಂದ್ಕೊಂಡಿದ್ದೆ, ಈ ಥರ ಅಂದ್ಕೊಂಡಿದ್ದೆ, ಹೀಗಾಯಿತು ಹಾಗಾಯಿತು ಹಾಗೆ ಹೀಗೆ ಅಂತ. ಆ ಮೂರು ಜನರಲ್ಲಿ ಒಬ್ಬ ಅಭ್ಯರ್ಥಿ ಪ್ರಶ್ನೆ ಮಾಡೇ ಬಿಡ್ತಾರೆ ಸ್ವಾಮೀಜಿಯವರಿಗೆ, ನಾವೆಲ್ಲರೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡಿದ್ದೀವಿ, ರ್ಯಾಂಕ್ ಸ್ಟೂಡೆಂಟ್ ಬೇರೆ, ರ್ಯಾಂಕನ್ನು ಪಡ್ಕೊಂಡಿದ್ದೀವಿ, ಆದರೆ ನೀವು ನಮ್ಮನ್ನು ಆಯ್ಕೆ ಮಾಡಲಿಲ್ಲ, ಅವರನ್ನು ಆಯ್ಕೆ ಮಾಡಿದ್ದೀರಿ, ಅವ್ರು ನಮ್ಮಷ್ಟು ಅಂಕಗಳನ್ನು ಪಡ್ಕೊಂಡಿಲ್ಲ ಆದರೆ ಅವರನ್ನು ಆಯ್ಕೆ ಮಾಡಿದ್ದೀರಿ ಯಾಕೆ ಅಂತ ಸ್ವಾಮೀಜಿಯವರನ್ನು ಪ್ರಶ್ನೆ ಮಾಡ್ತಾರೆ. ಆಗ ಅವ್ರಿಗೊಂದು ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಆ ನಾಲ್ಕು ಜನರಿಗೆ, ಆ ಕ್ವಶನ್ ಪೇಪರನ್ನು ತೆಗೆದು ಸ್ವಾಮೀಜಿ ಅವರ ಕೈಗೆ ಕೊಡ್ತಾರೆ. ಸ್ವಾಮೀಜಿ ಹೀಗೆ ಹೇಳ್ತಾರೆ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ನಾಲ್ಕು ಜನರಿಗೂ ಕೂಡ ಒಂದೇ ಪ್ರಶ್ನೆಯನ್ನು ಕೇಳಿರ್ತಾರೆ, ನಿಮ್ಮನ್ನು ಶಿಕ್ಷಕರಾಗಿ ಈ ಕೆಲಸಕ್ಕೆ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಾರೆ. ಮೊದಲನೆಯವರು ಈ ರೀತಿಯಲ್ಲಿ ಉತ್ತರ ಕೊಟ್ಟಿರ್ತಾರೆ, ನಾನು ಬಹುಕಾಲದಿಂದ ನಿರುದ್ಯೋಗಿ, ಹೊಟ್ಟೆಪಾಡಿಗಾಗಿ ಪರದಾಡ್ತಾ ಇದ್ದೀನಿ, ಈ ಹುದ್ದೆಗೆ ನನ್ನನ್ನು ಆಯ್ಕೆ ಮಾಡೋದ್ರಿಂದ ನನಗೆ ಅನ್ನ ಕೊಟ್ಟ ಪುಣ್ಯ ನಿಮಗೆ ಬರುತ್ತದೆ ಅಂತ ಬರೆದಿರ್ತಾನೆ. ಇನ್ನು ಎರಡನೆಯವರು, ನನ್ನ ವಿದ್ಯಾರ್ಹತೆಗೆ ಇದಕ್ಕಿಂತ ಒಳ್ಳೆಯ ಕೆಲಸ ಸಿಗುವುದು ಕಷ್ಟ, ನನ್ನ ವಯಸ್ಸಿನ ಮಿತಿಯೂ ಕೂಡ ಮೀರುತ್ತಿದೆ, ಆದ್ದರಿಂದ ನನ್ನನ್ನು ಆಯ್ಕೆ ಮಾಡಬೇಕು ಅಂತ ಎರಡನೆಯವರು ಬರೆದಿರ್ತಾರೆ. ಇನ್ನು ಮೂರನೆಯವರು, ನಾನು ಸ್ವಾಮೀಜಿಯವರ ಜಾತಿಗೆ ಸೇರಿದವನು, ನಾನು ಸ್ವಾಮೀಜಿ ಒಂದೇ ಜಾತಿಯವರು, ನನ್ನ ವಂಶಸ್ಥರೆಲ್ಲ ಸ್ವಾಮೀಜಿಯವರಿಗೆ ನಿಷ್ಠೆಯಿಂದ ನಡೆದುಕೊಂಡಿರುವವರು, ಈ ಕಾರಣಕ್ಕಾಗಿ ನನ್ನನ್ನೇ ಆಯ್ಕೆ ಮಾಡಬೇಕು ಅಂತ ಬರೆದಿರ್ತಾರೆ. ಇನ್ನು ನಾಲ್ಕನೆಯವರ ಉತ್ತರ ಹೀಗಿರುತ್ತೆ, ನನಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಬಹಳ ಪ್ರೀತಿ, ವಿದ್ಯಾರ್ಥಿಗಳೊಂದಿಗೆ ಸಮಯ ಕಳೆಯುವುದು, ಅವರಿಗೆ ಮಾರ್ಗದರ್ಶನ ಮಾಡುವುದು ನನಗೆ ಇಷ್ಟವಾದ ಕೆಲಸ, ನನ್ನನ್ನೇನಾದರೂ ಆಯ್ಕೆ ಮಾಡಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವ ಅವಕಾಶ ನನಗೆ ಕೊಟ್ಟಂತಾಗುತ್ತದೆ ಅಂತ ಬರೆದಿರ್ತಾರೆ ಅವರು. ಈ ರೀತಿ ನಾಲ್ಕನೆಯವರ ಉತ್ತರ ಆಗಿರುತ್ತೆ. ಮುಂದುವರಿತ ಯಾರೆಲ್ಲ ಪ್ರಶ್ನೆ ಮಾಡಿರ್ತಾರಲ್ವ ಸ್ವಾಮೀಜಿ ಅವರಿಗೆ, ಅವ್ರಿಗೆ ಈ ಉತ್ತರ ತೋರಿಸ್ತಾರೆ, ಈ ನಾಲ್ಕು ಉತ್ತರದಲ್ಲಿ ನೀವೇ ಆಯ್ಕೆ ಮಾಡಿ, ಇದರಲ್ಲಿ ಬೆಸ್ಟ್ ಆನ್ಸರ್ ಯಾವುದು ಅಂತ ಸ್ವಾಮೀಜಿಯವರು ಆಯ್ಕೆಯನ್ನು ಅವ್ರಿಗೆ ಬಿಟ್ಬಿಡ್ತಾರೆ. ಆಗ ಸ್ವಾಮೀಜಿಯವರು ಹೇಳ್ತಾರೆ, ನೀವೇ ಆಯ್ಕೆ ಮಾಡೋದಾದರೆ ಯಾವ ಉತ್ತರವನ್ನು ಆಯ್ಕೆ ಮಾಡ್ತೀರಿ ನೋಡಿ ಅಂತ ಅವ್ರಿಗೆ ಪ್ರಶ್ನೆಯನ್ನು ಮಾಡಿಬಿಡ್ತಾರೆ. ಆಗ ಆ ಮೂರು ಜನ ಅಭ್ಯರ್ಥಿಗಳು ಕೂಡ, ನನಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿ ಎನ್ನುವವರನ್ನೇ ಆಯ್ಕೆ ಮಾಡುತ್ತೇನೆ ಅಂತ ಆ ಮೂರು ಜನ ಅಭ್ಯರ್ಥಿಗಳು ಕೂಡ ಉತ್ತರ ಕೊಡ್ತಾರೆ. ಆ ಅಭ್ಯರ್ಥಿ ಕಡಿಮೆ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾದರೂ ಅವರಿಗೆ ಅವರು ಮಾಡುವಂತಹ ಕೆಲಸದಲ್ಲಿ ಪ್ರೀತಿ ಮತ್ತು ಆಸಕ್ತಿ ಇರೋದ್ರಿಂದ ನಾನು ಅವರನ್ನು ಆಯ್ಕೆ ಮಾಡಿದೆ ಅಂತ ಸ್ವಾಮೀಜಿಯವರು ಉತ್ತರ ಕೊಡ್ತಾರೆ. ಪ್ರಶ್ನೆ ಮಾಡಲಿಕ್ಕೆ ಬಂದವರು ಕೂಡ ಸ್ವಾಮೀಜಿಯವರ ಮಾತಿಗೆ ಒಪ್ಕೊಳ್ತಾರೆ. ಅಂದರೆ ಸ್ನೇಹಿತರೆ, ಈ ಆಧುನಿಕ ಯುಗದಲ್ಲಿ ಕೂಡ ಈ ನಿರುದ್ಯೋಗಿತನ, ಹೊಟ್ಟೆಪಾಡು, ಜಾತಿ, ನಿಷ್ಠೆ ಇವುಗಳು ಆಯ್ಕೆಯ ಅರ್ಹತೆಗಳಲ್ಲ. ನಮ್ಮ ಕೆಲಸದ ಆಯ್ಕೆಯ ಮುಖ್ಯವಾದ ಅರ್ಹತೆಗಳೆಂದರೆ, ಮೊದಲು ನಾವು ಕೆಲಸ ಮಾಡುವಂತಹ ವೃತ್ತಿಯನ್ನು ಪ್ರೀತಿಸಬೇಕು, ಅದರ ಬಗ್ಗೆ ಗೌರವಿಸಬೇಕು, ಜೊತೆಗೆ ಕೆಲಸದಲ್ಲಿ ಆಸಕ್ತಿ, ಹಾಗೆ ಮಾಡುವ ಕೆಲಸವನ್ನು ಪ್ರೀತಿಸುವವನಿಗೆ ಯಾವ ಕೆಲಸವೂ ಕೂಡ ಹೊರೆಯಾಗೋದಿಲ್ಲ, ಯಾವ ಕೆಲಸವೂ ಕೂಡ ಅತಿ ಹೆಚ್ಚು ಅನಿಸೋದಿಲ್ಲ. ಆ ಕೆಲಸ ಅವರಿಗೆ ಖುಷಿ ಕೊಡತ್ತೆ, ಆನಂದ ಕೊಡತ್ತೆ, ನೆಮ್ಮದಿ ಕೊಡತ್ತೆ ಬಿಟ್ಟರೆ ಅವರಿಗೆ ಆ ಕೆಲಸದಿಂದ ಸಮಸ್ಯೆಗಳು ಉಂಟಾಗೋದಿಲ್ಲ. ನಾವು ಯಾವ ಕೆಲಸವನ್ನು ಮಾಡ್ತೀವೋ ಅದನ್ನು ಪ್ರೀತಿಯಿಂದ ಮಾಡಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಖುಷಿ ಸಿಕ್ಕೇ ಸಿಗತ್ತೆ. ಅದು ಸಣ್ಣ ಕೆಲಸ ಆದರೂ ಸರಿ, ದೊಡ್ಡ ಕೆಲಸ ಆದರೂ ಸರಿ, ಆ ಕೆಲಸದಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಆ ಕೆಲಸದಿಂದ ಆನಂದ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡುವ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೃಂದಾರವರು ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕವನ್ನು ಪರಿಚಯ ಮಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಶಿವಮೊಗ್ಗದ ಬೃಂದ ಅವರಿಂದ ಲೈಫ್ ಸೂಪರ್ ಗುರು ಅನ್ನುವ ಪುಸ್ತಕದ ಬಗ್ಗೆ ತಿಳಿತಾ ಹೋಗೋಣ. ಆ ಎಲ್ಲ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಬೃಂದಾರವರಿದ್ದಾರೆ. ಈ ದಿನ ಶಿವಮೊಗ್ಗದ ಬೃಂದಾರವರು ಲೈಫ್ ಈಸ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಂದಾಗೆ ಈ ಪುಸ್ತಕದ ಲೇಖಕರು ಋತುಪರ್ಣ ಶರ್ಮಾ ಅವರಾಗಿದ್ದಾರೆ. ತಡ ಮಾಡೋದು ಬೇಡ, ಲೈಫ್ ಸೂಪರ್ ಗುರು ಅನ್ನುವ ಪುಸ್ತಕದ ಬಗ್ಗೆ ಬೃಂದಾ ಅವರಿಂದ ತಿಳಿತಾ ಹೋಗೋಣ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೃಂದಾ. ನಾನಿಂದು ನಿಮಗೆ ಪರಿಚಯಿಸುತ್ತಿರುವ ಪುಸ್ತಕ ಲೈಫ್ ಸೂಪರ್ ಗುರು. ಇದರ ಲೇಖಕರು ಋತುಪರ್ಣ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿರುವವರು ಹಾಜ ನಟೇಶ್ ಬಾಬು. ಸಾವಣ್ಣ ಪ್ರಕಾಶನದಿಂದ ಹೊರಬಂದಿರುವಂತಹ ಪುಸ್ತಕ. ಇದರ ಬೆಲೆ 120 ರೂಪಾಯಿಗಳು. ವ್ಯಕ್ತಿತ್ವ ವಿಕಸನಕ್ಕಾಗಿ ಹಾಗೂ ಬದುಕನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ರೂಪಿಸಿಕೊಳ್ಳಬೇಕೆಂದು ಯೋಚಿಸುತ್ತಿರುವವರಿಗೊಂದು ಸೂಕ್ತವಾದಂತಹ ಪುಸ್ತಕ ಅಂತಲೇ ಹೇಳಬಹುದಾಗಿದೆ. ಜೀವನದಲ್ಲಿ ಯಶಸ್ಸನ್ನು ಕಾಣಲು ತುಂಬ ದೊಡ್ಡ ದೊಡ್ಡ ತತ್ವಗಳು ಹಾಗೂ ಸೂತ್ರಗಳನ್ನು ಪಾಲಿಸಬೇಕು ಅಂತ ಏನೂ ಇಲ್ಲ. ನಮ್ಮ ದಿನನಿತ್ಯದ ಬದುಕಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಸಣ್ಣ ಸಣ್ಣ ಅಭ್ಯಾಸಗಳು, ಸಕಾರಾತ್ಮಕ ಚಿಂತನೆಗಳು ಹಾಗೂ ಸ್ಪಷ್ಟವಾದ ಗುರಿಯೇ ಯಶಸ್ಸಿನ ಮೂಲ ಮಂತ್ರ ಎಂಬ ಸಂದೇಶವನ್ನು ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ಓದುಗರಿಗೆ ತಿಳಿಸುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಪುಸ್ತಕದಲ್ಲಿ ಒಟ್ಟು 30 ಉಪಕಥೆಗಳಿದೆ. ಈ ಪುಸ್ತಕದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ, ಸಮಯದ ಮಹತ್ವ, ಜೀವನದ ಸವಾಲುಗಳನ್ನು ಎದುರಿಸುವ ಕೌಶಲ್ಯ, ಉತ್ತಮ ಸಂಬಂಧಗಳ ನಿರ್ಮಾಣ ಹಾಗೂ ಯಶಸ್ಸಿನತ್ತ ಸಾಗಲು ಬೇಕಾದ ಮನೋಭಾವವನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದ್ದಾರೆ. ಬದುಕಿನ ಅನುಭವಗಳ ಮೂಲಕ ವಿಚಾರಗಳನ್ನು ಸುಲಭವಾಗಿ ಓದುಗರ ಮನಸ್ಸನ್ನು ತಲುಪಿದ್ದಾರೆ. ಸ್ನೇಹ, ಸಂಬಂಧ, ಆತ್ಮವಿಶ್ವಾಸ, ನಾಯಕತ್ವ, ಶಿಸ್ತು, ಗುರಿ, ಕನಸುಗಳು ಹಾಗೂ ಅವುಗಳ ಸಕಾರಗೊಳಿಸುವ ಮಾರ್ಗಗಳ ಕುರಿತು ಲೇಖಕರು ನೀಡಿರುವ ಉದಾಹರಣೆಗಳು ಓದುಗರನ್ನು ಆಲೋಚನೆಗೆ ದೂಡುತ್ತದೆ. ಧನಾತ್ಮಕ ಮನೋಭಾವ ಎಷ್ಟು ಮುಖ್ಯ ಎಂಬುದನ್ನು ಕೃತಿ ತುಂಬ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ. ಹಾಗೆಯೇ ಯಶಸ್ಸು ಒಂದು ಜೀವನದ ಭಾಗ, ಅದುವೇ ಜೀವನದ ಅಂತಿಮ ಗುರಿಯಲ್ಲ ಎನ್ನುವುದನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ನಮ್ಮ ಸುತ್ತಮುತ್ತ ದಿನನಿತ್ಯ ನಡೆಯುವಂತಹ ಘಟನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಅವುಗಳಲ್ಲೇ ತುಂಬ ಮನಮುಟ್ಟುವಂತೆ ಆಪ್ತವಾಗಿ ಕಥೆಗಳನ್ನು ಹೆಣ್ದಿದ್ದಾರೆ. ಪುಸ್ತಕದಲ್ಲಿ ಪ್ರತಿಯೊಂದು ಅಧ್ಯಾಯವು ಪ್ರಶ್ನೆಯಿಂದನೇ ಪ್ರಾರಂಭ ಆಗ್ತದೆ. ಇದಕ್ಕೆ ಸಂಬಂಧಿಸಿದಂತೆಯೇ ಆ ಅಧ್ಯಾಯ ಮುಂದುವರಿಯುತ್ತೆ. ಇದು ತುಂಬ ಸುಲಭವಾಗಿ ಓದು ಮುಗಿಸಬಹುದಾದಂತಹ ಪುಸ್ತಕ. ಆದರೆ ನೀವು ಪ್ರತಿಯೊಂದು ಅಧ್ಯಾಯವನ್ನು ಓದಿದ ನಂತರ ಅದನ್ನು ಯೋಚಿಸಲು ಹಾಗೂ ಅದನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನು ಸಮಯ ನೀಡಿದರೆ ತುಂಬ ಒಳ್ಳೆಯದು ಅಂತ ಅನಿಸ್ತದೆ. ಈ ಪುಸ್ತಕದಲ್ಲಿ ಇರುವ ಮೊದಲ ಕತೆ ಅವಳು ಸಾಧಿಸಿದ್ದೇನು. ಈ ಕಥೆಯಲ್ಲಿ ಬರುವ ಸನ್ನಿವೇಶ ಏನಪ್ಪ ಅಂತ ಅಂದರೆ, ಅಂತಿಮ ವರ್ಷದ ವಿದ್ಯಾರ್ಥಿ ಪರೀಕ್ಷೆ ಬರೆದ ನಂತರ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಆಕೆ ಎದುರಿಸಿದಂತಹ ಆತಂಕದ ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಕಣ್ಣಿಗೆ ಕಟ್ಟುವಂತೆ ಲೇಖಕರು ತಿಳಿಸಿದ್ದಾರೆ. ಅದು ಏನಪ್ಪ ಅಂತ ಅಂದರೆ, ಕಾಲೇಜಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಒಬ್ಬ ಹುಡುಗಿ ಪ್ರತಿ ವರ್ಷನೂ ಅವಳು ತನ್ನ ಪದವಿ ಓದುತ್ತಿರುವಾಗ ಅವಳೇ ಟಾಪರ್ ಆಗಿರ್ತಾಳೆ. ಹಾಗೆಯೇ ಅಂದು ಕೂಡ ಆ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಯಾರು ವರ್ಷದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಆಗಿರ್ತಾರೆ ಅದನ್ನು ಕೊನೆಗೆ ಪ್ರಕಟಿಸ್ತೀವಿ ಅಂತಲೂ ಹೇಳಿರ್ತಾರೆ. ಅದನ್ನು ಕೇಳಿದಾಗಿಂದ ಅವಳಿಗೆ ಒಂಥರ ಮನದಲ್ಲಿ ಚಡಪಟಿಕೆ ಆಗ್ತಿರುತ್ತದೆ. ಏನಪ್ಪ ಅಂದರೆ, ಈ ವರ್ಷ ನಾನೇ ಟಾಪರ್ ಆಗ್ತೀನಿ ಅಥವಾ ಬೇರೆ ಯಾರಾದರೂ ಟಾಪರ್ ಆಗ್ತಾರ ಅಂತ ಹೇಳಿ, ನಾನು ಟಾಪರ್ ಆಗಿಲ್ಲ ಅಂತ ಹೇಳಿದರೆ ನನ್ನ ಸುತ್ತಮುತ್ತಲಿನವರಿಗೆ ನಾನು ಸಂತೋಷ ನೀಡೋಕ್ಕಾಗೋದಿಲ್ಲ ಅನ್ನೋ ಯೋಚನೆಗಳು, ಹೀಗೆ ನಾನಾ ಥರದ ಯೋಚನೆಗಳೇ ಆಕೆಯನ್ನು ಆವರಿಸಿಕೊಂಡು ಬಿಟ್ಟಿರುತ್ತದೆ. ಬೀಳ್ಕೊಡುಗೆ ಸಮಾರಂಭ ಅಂದಮೇಲೆ ಬೇರೆ ವಿದ್ಯಾರ್ಥಿಗಳು ಮೋಜು ಮಸ್ತಿ, ಹಾಡು ಕುಣಿತ ಹೀಗೆ ಎಲ್ಲವೂ ಸಹ ಇರುತ್ತದೆ. ಅವಳ ಸ್ನೇಹಿತರು ಎಷ್ಟೇ ಕರೆದ್ರೂ ಸಹ ಅವಳು ಆ ಮೋಜು ಮಸ್ತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಇಷ್ಟನೇ ಪಡೆದಿಲ್ಲ. ಅವಳ ಆಲೋಚನೆ ಏನಿರ್ತದೆ ಅಂದರೆ, ನಾನು ಈ ಕಾಲೇಜಿನ ಟಾಪರ್ ಆಗ್ತೀನೋ ಇಲ್ವೋ ಅಥವಾ ನನಗೆ

0: ಸಿಗುವಂಥ ಸಾರಾಂಶ ಅಂದರೆ ಕಾರ್ಯಕ್ರಮ ಒಂದು ಸಮಯ ಹಾಗೂ ಆ ಸಮಯದಲ್ಲಿ ನಡೆದಿರುತ್ತೆ, ಮತ್ತು ಅದೇ ಥರ ಕಾರ್ಯಕ್ರಮ ಬೇರೆ ಬೇರೆ ಇರುತ್ತೆ. ಆದ್ರೂ ಅಂತಹ ಅನುಭವ ಸಿಗುವುದು ಅವತ್ತು ಮಾತ್ರ. ಹಳೆ ಕಾರ್ಯಕ್ರಮಕ್ಕೆ ಅಥವಾ ಹಳೆ ಅನುಭವ ಭಿನ್ನ ಆಗಿರುತ್ತೆ. ಹೀಗೆ ದಿನವೂ ಕ್ಷಣವೂ ಪ್ರತಿ ಕಾರ್ಯಕ್ರಮ ಅಥವಾ ಸಂದರ್ಭ ಭಿನ್ನ ಆಗಿರುತ್ತೆ, ವೈಶಿಷ್ಟ್ಯಗಳೇ ಬೇರೆ. ಬದುಕು ಎನ್ನುವುದು ಪದೇ ಪದೇ ಮರುಕಳಿಸುವ ಘಟನಾವಳಿಗಳ ಸರಣಿಯಲ್ಲ. ಯಾವುದೋ ಒಂದು ಘಟನೆ ನಡೆಯುತ್ತೆ, ಅದು ಅಲ್ಪಾವಧಿ ಮಾತ್ರ ಇರುತ್ತದೆ. ಆದರೆ ಸಂದರ್ಭ ಅಥವಾ ಸನ್ನಿವೇಶ ಅನುಭವಿಸಿದ್ರ ಅಥವಾ ಸಂಭ್ರಮಿಸಿದ್ರ ಅಥವಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗುತ್ತೆ. ಹೀಗೆ ಈ ಕಥೆಯಲ್ಲಿ ಆ ಯುವತಿಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಮಗೆ ಅನಿಸೋದು ಸಂಭ್ರಮದಿಂದ ಕಳೆಯಲು ಸಾಕಷ್ಟು ಅವಕಾಶಗಳು ಅವಳ ಎದುರಿಗಿತ್ತು. ಆದರೆ ಅವಳ ಆತಂಕ ಅವಳಿಗೆ ಸಂತೋಷದಿಂದ ಕಳೆಯಲು ಬಿಡಲಿಲ್ಲ. ಅಂದರೆ ಆಕೆ ಸಂಭ್ರಮಿಸುವ ಸಾಕಷ್ಟು ಅವಕಾಶ ಅವಳಲ್ಲಿದ್ರೂ ಸಹ ಭಯ ಅವಳನ್ನು ಕಟ್ಟಿ ಹಾಕ್ತು. ನಂತರ ಗೆಳೆಯರೊಂದಿಗೆ ಸಂಭ್ರಮಿಸುವ ಬಯಕೆ ಮೂಡುತ್ತೆ. ಆದರೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಮುಗ್ದು ಹೋಗಿತ್ತು. ಅಂದರೆ ಅಳಲು ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಥರ ಅವಳಿಗಾಗತ್ತೆ. ಹಾಗಾಗಿ ಇದೊಂದೇ ಕತೆ ಅಥವಾ ಸಂದರ್ಭ ಅಲ್ಲ, ಇದು ನಮ್ಮ ಬದುಕಿನ ಚಿತ್ರಣ. ನಮ್ಮ ಮುಂದೆ ತುಂಬ ಈ ಥರ ಸನ್ನಿವೇಶಗಳು ದಿನನಿತ್ಯ ನಡೀತಾ ಇರುತ್ತೆ. ಆದರೆ ನಾವು ಯಾರೂ ಅದನ್ನು ಸೂಕ್ಷ್ಮವಾಗಿ ಗಮನಿಸಿರುವುದಿಲ್ಲ. ಹಾಗಾಗಿ ಬದುಕು ಅನ್ನೋದು ನಿಮಗೆ ದೇವರು ನೀಡಿದ ಕೊಡುಗೆ ಅಲ್ಲದೆ, ನೀವು ಬದುಕುವ ರೀತಿ ನೀತಿಯ ದೇವರಿಗೆ ನೀಡುವ ಉಡುಗೊರೆಯಂತಿರಬೇಕು ಅನ್ನುವಂಥ ಒಂದು ವಿಶೇಷ ಸಾಲು ಸಹ ಇದೆ ಈ ಪುಸ್ತಕದಲ್ಲಿ. ಇದೇ ಥರ ತುಂಬ ವಿಶಿಷ್ಟ ಸಾಲುಗಳು ಪ್ರತಿಯೊಂದು ಕಥೆಯಲ್ಲೂ ಸಿಗ್ತಾ ಹೋಗ್ತವೆ.
1: ಸ್ನೇಹಿತರೆ, ಒಂದು ಅದ್ಭುತವಾದಂತಹ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ ಬೃಂದಾ ಅವರು. ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ವ್ಯಕ್ತಿತ್ವ ವಿಕಸನದ ಬಗ್ಗೆ, ಬದುಕನ್ನು ಸುಂದರವಾಗಿರಿಸಿಕೊಳ್ಳಲು ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಅನ್ನೋದನ್ನು ತಿಳಿಸ್ಕೊಡತ್ತೆ ಈ ಪುಸ್ತಕ. ಸೊ ಹಾಗಾದರೆ ಸ್ನೇಹಿತರೆ, ಲೈಫ್ ಸೂಪರ್ ಗುರು ಪುಸ್ತಕದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶಿವಮೊಗ್ಗದ ಬೃಂದಾ ಅವರಿಂದ ತಿಳಿಯೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವುದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೃಂದಾರವರು ಲೈಫ್ ಸೂಪರ್ ಗುರು ಅನ್ನುವ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕ ಸಾಕಷ್ಟು ಉತ್ತಮ ವಿಷಯಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಇದಾಗಿದೆ. ಇದರ ಲೇಖಕರು ಋತುಪರ್ಣ ಶರ್ಮಾ ಅವರಾಗಿದ್ದಾರೆ. ಇದರಲ್ಲಿ ಏನಿದೆ, ನಾವು ಯಾಕೆ ಓದಬೇಕು, ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದ ಬೃಂದಾರವರು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ವಿಷಯಗಳನ್ನು ಬೃಂದಾ ಅವರಿಂದ ಕೇಳೋಣ.
0: ಮತ್ತೆ ಇನ್ನೊಂದು ಈ ಪುಸ್ತಕದಲ್ಲಿ ನನಗೆ ತುಂಬ ಇಷ್ಟವಾದಂತಹ ಒಂದು ಸಾಲು ಅಂತ ಅಂದರೆ ಲೇಖಕರು ಹೇಳಿರುವಂತಹ BCD ಎಂಬ ಪರಿಕಲ್ಪನೆ, ಬೋಲ್ಡ್ಲಿ ಚೂಸ್ ಯುವರ್ ಡ್ರೀಮ್ಸ್. ಅದು ಏನಪ್ಪ ಅಂದರೆ, ಕನಸು ಕಾಣುವುದಷ್ಟೇ ಅಲ್ಲ, ಅದನ್ನು ಧೈರ್ಯದಿಂದ ಆರಿಸಿಕೊಂಡು ಸಾಧಿಸುವ ನಿಟ್ಟಿನಲ್ಲಿ ದೃಢ ಹೆಜ್ಜೆ ಇಡುವಂತೆ ಪ್ರೇರೇಪಿಸುತ್ತದೆ. ಜೀವನದಲ್ಲಿ ಬದಲಾವಣೆ ಬೇಕಾದರೆ ಮೊದಲು ನಮ್ಮ ಆಲೋಚನೆಗಳು ಬದಲಾಗಬೇಕೆಂಬ ಸಂದೇಶವನ್ನು ಈ ಕತೆ ತಿಳಿಸುತ್ತೆ. ಹೀಗೆ ಲೇಖಕರು ಅತ್ಯಂತ ಸರಳ ಸ್ಪಷ್ಟ ಭಾಷೆಯನ್ನು ಉಪಯೋಗಿಸಿರೋದ್ರಿಂದ ಓದುಗರೊಂದಿಗೆ ನೇರ ಸಂವಾದ ಮಾಡಿದಂತ ಅನಿಸುತ್ತದೆ. ಪ್ರತಿಯೊಂದು ಲೇಖನವು ಓದಿ ಮುಗಿಸಿದ ನಂತರ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಒಂದು ಉತ್ತಮ ವಿಚಾರವನ್ನು ನೀಡುತ್ತೆ. ಆದ್ದರಿಂದ ಈ ಪುಸ್ತಕವನ್ನು ಒಂದೇ ಸಲ ಓದಿ ಮುಗಿಸುವುದಕ್ಕಿಂತ ಆಗಾಗ ಓದಿ ಅದರಲ್ಲಿರುವ ವಿಚಾರಗಳನ್ನು

0: ಜೀವನದಲ್ಲಿ ಅಳವಡಿಸಿಕೊಂಡರೆ ಹೆಚ್ಚು ಪ್ರಯೋಜನವಾಗಬಹುದು. ಈ ಪುಸ್ತಕದಲ್ಲಿ ಬರುವ ಮತ್ತೊಂದು ಕತೆ ಉದ್ಯಮಿಯ ಜೊತೆ ಒಂದು ಸಂದರ್ಶನ. ಇದರಲ್ಲಿ ಬರುವ ಕೆಲವು ಸಾಲುಗಳು: ಬದುಕು ಅನ್ನೋದು ಬಿ ಮತ್ತು ಡಿ ಮಧ್ಯೆ ಇದೆ. ಬಿ ಎಂದರೆ ಜನನ, ಡಿ ಎಂದರೆ ಡೆತ್, ಸಾವು ಎಂದರ್. ಇವೆರಡರ ಮಧ್ಯೆ ಇರುವುದೇ ಸಿ, ಅಂದರೆ ಆಯ್ಕೆ ಅಥವಾ ಚಾಯ್ಸ್ ಅನ್ನು ಪ್ರತಿನಿಧಿಸುತ್ತದೆ. ನೀವು ತೀರ್ಮಾನ ಕೈಗೊಳ್ಳಿ. ಬದುಕಿನ ಪ್ರಮುಖ ಹಂತಗಳಲ್ಲಿ ನೀವು ಆಯ್ಕೆದಾರರಾಗಿರಿ. ಹಾಗೆಯೇ ಬಿ ಸಿ ಡಿ ಅನ್ನುವುದು ಬೋಲ್ಡ್ಲಿ ಚೂಸ್ ಡ್ರೀಮ್ಸ್ ಎಂದು ಸಹ ಹೇಳಬಹುದಾಗಿದೆ. ಈಗ ನೀವು ನಿಮ್ಮ ಬದುಕಿನಲ್ಲಿ ಇರುವ ಸಾಧ್ಯತೆಗಳನ್ನು ಗಮನಿಸಿ ಆಯ್ಕೆಯ ಶಕ್ತಿಯನ್ನು ಬಳಸಿ ಸಾಧ್ಯತೆಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಹಾಗೆಯೇ ಇಲ್ಲಿರುವ ಅನುವಾದಕರ ಮಾತು ಸಹ ತುಂಬ ಚೆನ್ನಾಗಿದೆ. ಅದನ್ನು ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಬದುಕು ಅನ್ನುವುದು ಸಾವಿರಾರು ಕಂತುಗಳ ಮೆಗಾ ಸೀರಿಯಲ್ ಅಲ್ಲ. ನೋಡ ನೋಡುತ್ತಲೇ ಕ್ಯಾಲೆಂಡರ್ ಬದಲಾಗುತ್ತದೆ. ಇನ್ನೇನು, ಕಾಲೇಜ್ ಮುಗಿಯಿತು, ಕೆಲಸ ಸಿಕ್ಕಿತು, ಮದುವೆಯಾಯಿತು ಅನ್ನುವಾಗಲೇ ಬಿ ಪಿ, ಡಯಾಬಿಟಿಸ್, ಮಾತ್ರೆ ನುಂಗುವ ಸಂದರ್ಭ ಎದುರಾಗಿರುತ್ತದೆ. ಕರಿ ಕೂದಲು ಬಿಳಿಯಾಗುತ್ತವೆ, ಚರ್ಮ ಸುಕ್ಕುಗಟ್ಟುತ್ತದೆ, ಹಲ್ಲುಗಳು ಉದುರಿ ಬಾಯಿ ಬೋಳಾಗುತ್ತದೆ, ಬಾಲ್ಯ ಯೌವನ ಮುಪ್ಪು ಹೀಗೆ ಎಲ್ಲವೂ ನಮಗರಿವಿಲ್ಲದೆಯೇ ಬಂದು ಕೂರುತ್ತವೆ. ಗಡಿಯಾರದ ಜೊತೆ ಹೆಜ್ಜೆ ಹಾಕಿದರಷ್ಟೇ ಇಲ್ಲಿ ಗೆಲ್ಲಲು ಸಾಧ್ಯ. ಇಲ್ಲದೆ ಹೋದರೆ ಬದುಕಿದ್ದಕ್ಕೆ ಕುರುಹುಗಳೇ ಉಳಿಯುವುದಿಲ್ಲ. ಸಾವಿನ ಬಳಿಕವೂ ಬದುಕುವುದು ಹೇಗೆ ಎನ್ನುವುದಕ್ಕೆ ಸಾಧಕರ ಬದುಕಿ ನಿದರ್ಶನ. ಸಾಕ್ಷಿಗಳಿಲ್ಲದ ಬದುಕು ಬೇಡ ಎನ್ನುವುದಾದರೆ ನೀವು ಸರಿಯಾದ ಪುಸ್ತಕವನ್ನೇ ಓದುತ್ತಿದ್ದೀರಿ ಎಂದರ್ಥ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಬೃಂದ. ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದ ಪರಿಚಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸ್ನೇಹಿತರೆ, ಇದು 120 ರೂಗಳ ಪುಸ್ತಕವಾಗಿದೆ. ವ್ಯಕ್ತಿತ್ವ ವಿಕಸನ ಮತ್ತು ಬದುಕನ್ನು ಸುಂದರವಾಗಿರಿಸಿಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸಲಹೆಗಳು ಈ ಪುಸ್ತಕದಲ್ಲಿ ಸಿಗತ್ತೆ. 30 ಉಪಕಥೆಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಇದಾಗಿದೆ, ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕ. ಈ ಪುಸ್ತಕದ ಲೇಖಕರು ಋತುಪರ್ಣ ಶರ್ಮಾ ಅವರಾಗಿದ್ದಾರೆ. ಕನ್ನಡಕ್ಕೆ ಅನುವಾದಿಸಿದವರು ನಟೇಶ್ ಬಾಬು. ನೀವು ಕೂಡ ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಬೃಂದಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ಅಕ್ಷರದಿಂದ ಸಂಸ್ಕಾರ, ಸಂಸ್ಕಾರದಿಂದ ಬದುಕು ವಿಸ್ತಾರವಾಗತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
8: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
7: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ. ಏಕೆಂದರೆ ರೋಗ ನಿರ್ಣಯವೇ ಗೆಲುವು ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
8: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986759661. ಸಂಖ್ಯೆ ಮತ್ತೊಮ್ಮೆ 9986759661.
9: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
10: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು, ಏನು ಟಾಪಿಕ್ಕು, ಯಾವ ವಿಷಯವಾಗಿ ಮಾತಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಗಾದೆಗಳ ಬಗ್ಗೆ ಮಾತನಾಡಬೇಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವಂತಹ ಮಾತಿದೆ ಅಲ್ವಾ? ಸೊ ಹಾಗಾಗಿ ಹಿರಿಯರೆಲ್ಲ ಅಂತೂ ತುಂಬಾ ಗಾದೆ ಮಾತುಗಳನ್ನ ಬಳಸ್ತಾ ಇದ್ರು. ಹಾಗೆ ಒಂದು ಗಾದೆ ಮಾತಿನಲ್ಲೇ ಎಷ್ಟೊಂದೆಲ್ಲ ಅರ್ಥ ಅಡಗಿರ್ತಿತ್ತು ಅಲ್ವಾ? ಜೀವನದ ಮೌಲ್ಯಗಳು ಗಾದೆ ಮಾತಿನಲ್ಲಿ ಇತ್ತು ಅಂತಾನೆ ಹೇಳಬಹುದು. ಅಂತಹ ನಿಮ್ಮ ನೆಚ್ಚಿನ ಗಾದೆ ಮಾತುಗಳ ಬಗ್ಗೆ ಇವತ್ತು ಮಾತನಾಡಬಹುದು. ನೀವು ಯಾವ ಗಾದೆನ ಹೆಚ್ಚಾಗಿ ಬಳಸ್ತೀರಾ, ಹಾಗೆ ನಿಮಗೆ ತುಂಬ ಇಷ್ಟವಾಗಿರುವ ಗಾದೆ ಮಾತು ಯಾವುದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ ನಿಮ್ಮ ನೆಚ್ಚಿನ ಗಾದೆಯ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಅದನ್ನು ವಿವರಿಸಬೇಕು. ಈಗ ಒಂದು ಗಾದೆ ಹೇಳ್ತೀರಾ ಅಂದರೆ ಅದರ ಅರ್ಥ ಏನು ಅಂತ ಹೇಳಿ ಹೇಳಬೇಕು. ಹಾಗೆ ಯಾವುದೇ ಗಾದೆಯನ್ನು ತಗೊಂಡ್ರೂ ಕೂಡ ಅದರ ಒಂದು ಗೂಢಾರ್ಥ ಇರುತ್ತೆ ಅಲ್ವಾ? ಹಾಗೆ ಒಂದು ಮೇಲಿನ ಅರ್ಥಕ್ಕೆ ಒಂದು ರೀತಿ ಅನಿಸಿದ್ರೆ ಅದರ ಗೂಢಾರ್ಥ ಬೇರೆಯೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಮಾತನಾಡಿ ತಿಳಿಸ್ಕೊಡ್ಬಹುದಾಗಿದೆ. ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ. ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
11: ಆರಾಮಿದ್ದೀರಿ?
10: ನಾವು ಕೂಡ ಆರಾಮಿದ್ದೀವಿ ಮ್ಯಾಮ್.
11: ಬನ್ನಿ, ಸರಿ ಕೇಳಿಸ್ತಾ ಇಲ್ಲ ಮೇಡಮ್, ಸೌಂಡ್ ಕಡಿಮೆ ಅದನ್ನ.
10: ಓಕೆ, ಇವಾಗ ಕೇಳಿಸ್ತಿದ್ಯಾ?
11: ಈಗ ಕೇಳಿಸ್ತದ ಮೇಡಮ್.
10: ಓಕೆ, ತಿಂಡಿ ಆಯ್ತಾ?
11: ತಿಂಡಿ ಆಯ್ತು ರೀ.
10: ಏನ್ ಮಾಡಿದ್ರಿ?
11: ಉಪ್ಪಿಟ್ಟು.
10: ಉಪ್ಪಿಟ್ಟು, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತೇನ್ರಿ?
11: ಒಂದು ಗಾದೆ ಮಾತು ಹೇಳ್ತಾರಿ, ನಮ್ ಮನಿ ಗುರು ಅಂದ್ರೆ ಉಪ್ಪಿಟ್ಟು ಅಂತ ಹೇಳಿ
10: ಗಾದೆ ಮಾತೇ ಹೇಳ್ತಾರ? ಉಪ್ಪಿಟ್ಟಿಗೆ ಒಂದು ಗಾದೆ ಮಾತು.
11: ನಮ್ಮ ಮನೆ ಗುರು ರೀ ಅದು ಉಪ್ಪಿಟ್ಟು. ಅಂದ್ರೆ ದಿನಾನು ಮಾಡಿದ್ ಹಂಗಂತಾರಿ ಅದನ್ನ.
10: ಓಕೆ,
11: ಅಪ್ರೂಫ್ ಮಾಡಿದ್ರೆ ನನಂಗಿಲ್ಲ. ದಿನಾಲು ಯಾರು ಏನು ಊಟ ಮಾಡ್ತಿರ್ತಾರಲ್ಲ, ಒಬ್ಬೊಬ್ರು ಹೇಳ್ತಿರ್ತಾರ ಬದ್ನಿಕಾಯಿ ಪಲ್ಯ ಅಂದ್ರೆ ನಮ್ಮ ಮನೆ ಗುರು. ಮತ್ತ ಮದ್ವೆಗೆ ಮದಿಮಗಳು ಇರ್ಲಿಲ್ಲ ಅಂದ್ರೆ ನಡೀತದಂತ ಮೇಡಮ್, ಬದ್ನಿಕಾಯಿ ಇರ್ಲಿಲ್ಲ ಅಂದ್ರೆ ಮದ್ವೆ ಆಗಂಗಿಲ್ಲ ಅಂತ ಹೇಳ್ತಾರ.
10: ಓಕೆ,
11: ಮದಿಮಗಳು ಇರ್ಲಿಲ್ಲ ಅಂದ್ರೆ ಮದ್ವೆ ಆಗ್ತೈತಿ, ಬದ್ನಿಕಾಯಿ ಪಲ್ಯ ಇರ್ಲಿಲ್ಲ ಅಂದ್ರೆ ಮದ್ವೆ ಆಗಂಗಿಲ್ಲ ಅಂತ.
10: ಓಕೆ,
11: ಹಲೋ
10: ಹಲೋ. ಓಕೆ,
11: ಮತ್ತೇನ್ ಹೇಳ್ತೀರಿ ಮೇಡಮ್?
10: ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಸೌಮ್ಯ ಅವರು ಕರೆ ಮಾಡಿದ್ರು, ಹಾಗೆ ಅವ್ರ ಕಡೆ ಹೆಚ್ಚಾಗಿ ಬಳಸುವಂತಹ ಒಂದು ರೀತಿಯ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಅವರು ಯಾವೆಲ್ಲ ಗಾದಿ ಮಾತುಗಳನ್ನ ಬಳಸ್ತಾರೆ ಏನು ಅಂತ ಕೇಳೋಣ. ಹಲೋ
12: ಮೇಡಮ್, ನಮಸ್ತೆ.
10: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
12: ಆರಾಮಿದ್ದೀನಿ ಮೇಡಮ್.
10: ಓಕೆ, ಊಟ ಮಾಡಿದ್ರಾ?
12: ಈಗ ಮಾಡಬೇಕು ಮೇಡಮ್ ಈಗ.
10: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
12: ಗೊತ್ತಾಯ್ತು ಮೇಡಮ್, ನೀವು ಈ ಕಾನೆ ಹೋಗ್ಬಿಟ್ಟು. ಒಳ್ಳೆ, ನಿಜ ಮೇಡಮ್, ಈ ಗಾದೆಗಳು ನೀವು ನಾವು ಕೆಲವೊಂದು ಗಾದೆಗಳನ್ನ ಈಗ ನಾನು ಕೆಲವು ಗಾದೆಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಮೇಡಮ್. ಅಂದ್ರೆ ಆ ದಾದೆಗಳನ್ನ ನಿಯಮಿತವಾಗಿ ನಾವು ಅದನ್ನ ಪಾಲಿಸ್ತಾ ಹೋದ್ರೆ ಖಂಡಿತ ಬದುಕು ಹಸನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಒಂದ್ ಎರಡು ಗಾದೆ ತುಂಬಾ ನನಗೆ ಇಷ್ಟ ಆಗಿರ್ತಕ್ಕಂಥದ್ದು, ಕಾಯಕವೇ ಕೈಲಾಸ ಅಂತ ಮೇಡಮ್
13: ಮೊದಲು.
12: ಆಮೇಲೆ ಅದರ ಪೂರಕವಾಗಿ ಬರುತ್ತೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ.
13: ಹೌದು,
12: ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಅದೇ ಅರ್ಥ ಕೊಡ್ತಕ್ಕಂಥ ಗಾದೆಗಳು. ಮೇಡಮ್, ಯಾವ್ದೇ ಒಬ್ಬ ವ್ಯಕ್ತಿ ಅವನು ಕಾಯಕದಲ್ಲಿ ನಿರತನಾಗಿದ್ದಾನೆ ಅಂದ್ರೆ, ಶರಣರು ಕೂಡ ಹೇಳ್ತಾರೆ ಮೇಡಮ್, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು ಅಂತ.
13: ಹೌದು ಹೌದು,
12: ನೀವ್ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಆ ಕೆಲ್ಸದ ಬಗ್ಗೆ ಆ ತಲ್ಲಿನತೆ ಇರ್ಬೇಕು, ಅದ್ರ ಕಡೆ ಗಮನ ಇರ್ಬೇಕು. ಯಾರೇ ಬರ್ಲಿ ಯಾರೇ ಹೋಗ್ಲಿ ಅವ್ರನ್ನ ಆಮೇಲೆ ಮಾತಾಡ್ಸ್ಬೋದು. ನೀವ್ ಕೆಲ್ಸ ಬಿಟ್ಟು ಮಾತಾಡ್ಸಕ್ ಹೋದ್ರೆ ನಿಮ್ ಕೆಲ್ಸ ಅರ್ಧಂಬರ್ದ ಬೀಳುತ್ತೆ, ಆಮೇಲೆ ಅದು ನಿಮ್ಗೆ ಅದ್ ಪರಿಪೂರ್ಣತೆ ಸಿಗೋದಿಲ್ಲ, ನಿಮ್ಗೆ ಏನು ಫಲಿತಾಂಶ ಸಿಗಬೇಕಾಗುತ್ತೆ ಅದ್ ಸಿಗೋದಿಲ್ಲ ಅಂತ ಮೇಡಮ್.
13: ಹೌದು, ನಿಜ ಸರ್.
12: ಹಾಗಾಗಿ ಕಾಯಕ ಇದೆಯಲ್ಲ, ವರ್ಕ್ ಇಸ್ ವರ್ಷಿಪ್ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ ನೋಡಿ, ಕಾಯಕದಲ್ಲಿ ಅದು ವಿವರಿಸ್ಬೇಕು ಅಂದ್ರೆ ಕೆಲಸದಲ್ಲಿ ಮೇಡಮ್, ಕೆಲಸ ಮಾಡ್ತಾ ನಾವು ಕೆಲಸ ಮಾಡ್ತಾ ಅದ್ರ ಪ್ರತಿಫಲವನ್ನ ತಗೊಳ್ತೀವಿ ಅಂದ್ರೆ ಅವಾಗ ನಮ್ಮ ಬದುಕು ಹಸನಾಗುತ್ತೆ. ಕೈಲಾಸ ಏನು, ಕೈಲಾಸದಲ್ಲಿ ಎಲ್ಲಾ ಸುಖ ಸಿಗುತ್ತೆ ಅಂತ ಏನ್ ನಮ್ಗೆ ಬಿಂಬಿಸಿದಾರೆ, ಆ ರೀತಿ ನಮ್ಮ ಬದುಕು ತುಂಬಾ ಚೆನ್ನಾಗಿರುತ್ತೆ ಅಂತ ಮೇಡಮ್.
13: ಹೌದು ಹೌದು ಸರ್.
12: ಅದೇ ಸೋಮಾರಿ ಆದವನಿಗೆ ಸುಖ ಇಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ದಾನೆ ತಿರುಗ್ತಾ ಇದ್ದಾನೆ ಅಂತಂದ್ರೆ ಅವನ ಜೀವನ ಸುಖವಾಗಿರೋದಿಲ್ಲ, ನೋವಿನಿಂದ ಕೂಡಿರುತ್ತೆ ಅಂತ.
13: ನಿಜ.
12: ಅದಕ್ಕೆ ಪೂರ್ವಕವಾಗಿ ಮೇಡಮ್, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಕೈ ಕೆಸರು ಯಾವಾಗ ಆಗುತ್ತೆ ಅಂದ್ರೆ ನಾವು ಮಣ್ಣು ಮುಟ್ಟಿಸಾಗಿ ಕೆಸರಾಗುತ್ತೆ ಮೇಡಮ್, ಅಂದ್ರೆ ನಾವು ದುಡಿತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಅಂತ.
13: ಹೌದು,
12: ಅಲ್ಲಿ ನಾವು ದುಡಿದ ಮೇಲೆ ನಮ್ಮ ಬಾಯಿ ಹೆಂಗ್ ಮೊಸರಾಗುತ್ತೆ ಅಂದ್ರೆ ನಮ್ಗೆ ಉತ್ಪನ್ನ ಸಿಗುತ್ತೆ, ಅದ್ರ ನಾವು ಸುಖವಾಗಿರ್ತೀವಿ ಅಂತ.
13: ನಿಜ ನಿಜ ಸರ್.
12: ಹಾಗಾಗಿ ಈ ಜಾಗಗಳು ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮೇಡಮ್. ಏನು ಅನುಭವಶಾಲಿಗಳು ನಮ್ಮ ಪೂರ್ವಿಕರು ಮಾಡಿಟ್ಟಿರ್ತಕ್ಕಂಥದ್ರಲ್ಲಿ ಇದರಲ್ಲಿ ಅದಕ್ಕೆ ಹೇಳ್ತಾರೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಅಂತ. ಹಾಗಾಗಿ ಈ ಗಾದೆಗಳು ಏನಿದೆ ಇದನ್ನ ಒಂದ್ ಸ್ವಲ್ಪ ಅನುಸರಿಸಿ ಅಳವಡಿಸ್ಕೊಂಡು ಹೋದ್ರೆ ಬದುಕು ಹಸನಾಗಿರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ.
13: ಓಕೆ ಸರ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕಾಯಕದ ಕುರಿತಾದಂತಹ ಗಾದೆ ಮಾತುಗಳನ್ನ ತಿಳಿಸಿದ್ರಿ, ಹಾಗೆ ಅದನ್ನ ವಿವರಿಸಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
12: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
13: ಥ್ಯಾಂಕ್ ಯು. ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಹಾಗೆ ಅವರು ಕಾಯಕವೇ ಕೈಲಾಸ, ಹಾಗೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದಾಗಿ ಎಲ್ಲ ಹೇಳ್ತಾ ಇದ್ರು. ನಿಜ ಅಲ್ವಾ, ಕಷ್ಟಪಟ್ಟು ದುಡಿಬೇಕು, ಹಾಗೆ ಆರಾಮಾಗಿ ಬದುಕಬೇಕು ಅಂತ ಹೇಳಿ. ಅಂದ್ರೆ ಕಷ್ಟಪಟ್ಟು ದುಡ್ದಿದ್ದು ಕೈ ಕೆಸರಾದ್ರೇನೆ ಬಾಯಿ ಮೊಸರು ಅಂದ್ರೆ ನಮಗೆ ಏನು ಬೇಕು ಅದು ಸಿಗಬೇಕು ಅಂದ್ರೆ ನಾವು ಕಷ್ಟ ಪಡ್ಬೇಕಲ್ವಾ. ತುಂಬಾ ಚೆನ್ನಾಗಿ ಆ ಗಾದೆಗಳನ್ನ ತಿಳಿಸ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರು ಯಾವ ಗಾದೆಯನ್ನ ಫಾಲೋ ಮಾಡ್ತಾರೆ, ಅವರ ನೆಚ್ಚಿನ ಗಾದೆ ಯಾವುದು ಅಂತ ಕೂಡ ಕೇಳೋಣ. ಹಲೋ.
14: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
13: ನಮಸ್ತೆ ಉಮಾ ಮ್ಯಾಮ್, ಹೇಗಿದ್ದೀರಾ?
14: ಆರಾಮಿದ್ದೀವಪ್ಪ, ನೀವು?
13: ನಾನ್ ಕೂಡ ಆರಾಮಿದ್ದೀನಿ ಮ್ಯಾಮ್.
14: ಅದೇ ಅವ್ರು ಹೇಳಿರೋ ಗಾದೆನೆ ನಾನು ತಗೊಂಡಿದ್ದೀನಿ. ಅದ್ರ ಹಾಡು ಬರತ್ತೆ ರಾಜ್ಕುಮಾರ್ ಎಂದು, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಂದೇಳಿ, ಕಷ್ಟಪಟ್ಟು ದುಡಿದ್ರೇನೆ ಸುಖ ಅಲ್ವಾ?
13: ಹೌದು ಹೌದು.
14: ಹಂಗಾಗಿ ಅದು ಹಾಡು ಒಂದು ಒಂದೆರಡು ಲೈನ್ ಹಾಡ್ತೀನಮ್ಮ.
13: ಓಕೆ.
14: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರು ಅನುಭವ ಸತ್ಯ, ಇದು ನೆನಪಿಡೇನೆ ನೆನಪಿಡಲು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲ್ಲಿ ಬೆಳೆ ಬರುವುದು ಬೆಳಕು, ನಮ್ಮ ಬಾಳಲ್ಲಿ ಬೆಳೆ ಬರುವುದು ಬೆಳಕು. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸಿದ್ದರೆ ಮಾರ್ಗ ಅಲ್ವಮ್ಮ?
13: ಹೌದು ಹೌದು ಮ್ಯಾಮ್.
14: ಕೈ ಕೆಸರಾದ್ರೆ ತಾನೇ ದುಡಿಮೆ ಆಗೋದು, ಹೊಟ್ಟೆ ತುಂಬೋದು, ಇಲ್ಲಾಂದ್ರೆ ಕೈ ಕುತ್ಕೊಂಡ್ರೆ ಆಗತ್ತೆ ಆಗಲ್ಲ. ಇಲ್ಲ ಇಲ್ಲ
13: ಸಾಕು, ಧನ್ಯವಾದಗಳು.
14: ನಾನು ಹೇಳ್ಬಿಟ್ನಲ್ಲ ಹಂಗಾಗಿ.
13: ಓಕೆ, ಧನ್ಯವಾದಗಳು ಮ್ಯಾಮ್. ಎಸ್, ಉಮಾ ಅವರು ಕೂಡ ಕರೆ ಮಾಡಿದ್ರು, ಹಾಗೆ ಕಾಯಕವೇ ಕೈಲಾಸ ಎನ್ನುವಂತಹ ಗಾದಿಗೆ ಬಗ್ಗೆ ಹೇಳ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಯಾವ ಗಾದಿಗೆ ಬಗ್ಗೆ ಮಾತನಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
15: ನಮಸ್ತೆ ಮೇಡಮ್.
13: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
15: ಆರಾಮಿದ್ದೀವಿ ನೋಡ್ರಿ ಮೇಡಮ್, ತಾವ್ ಹೇಗಿದ್ದೀರಿ?
13: ನಾವು ಆರಾಮಿದೀವ್ರಿ, ನ್ಯಾರಿ ಆಯ್ತೇನ್ರಿ?
15: ನ್ಯಾರಿ ಆಯ್ತಿರಿ ಮೇಡಮ್ ಇವಾಗ.
13: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ಏನ್ರಿ?
15: ಏನ್ರಿ ಮೇಡಮ್? ಅದು ಬಸವಣ್ಣ ಅವ್ರ ಬಗ್ಗೆ ರೀ ಇದು.
13: ಇಲ್ರಿ, ಗಾದೆ ಮಾತುಗಳು. ಯಾವ ಗಾದೆ? ನೀವು ನಿಮ್ಮ ಕಡೆ ಬಳಸುವಂತಹ ಗಾದೆ ಮಾತು, ನೀವು ಹೆಚ್ಚಾಗಿ ಬಳಸೋ ಗಾದೆ ಮಾತ್ ಬಗ್ಗೆ ಕೂಡ ಹೇಳ್ಬೋದ್ರಿ.
15: ಅದೇ ರೀ ಮೇಡಮ್, ಅದೇ ರೀ, ನಮ್ಮ ಕಡೆ ಯಾವ್ದಾದ್ರು ಬಸವಣ್ಣವ್ರ ವಚನಗಳ ಹೆಸರು ಏನೈತ್ರಿ, ಅವ್ ಗಾದೆ ಮಾತ ಅವ ಬಳಸ್ತಾರ್ರಿ ಎಲ್ಲಾರು. ಆದ್ರೆ ಇನ್ನೊಂದ್ ಏನಿರ್ತಾವ್ ಮೇಡಮ್, ದಾನ ಕೊಟ್ಟು ಎತ್ತಿನ ಕೆಡಿ ಹಲ್ಲು ಹೊಡಿದ್ರಂತ, ಇದು ಒಂದು ಗಾದೆ ರೀ ಮೇಡಮ್.
13: ಓಕೆ.
15: ಆಮೇಲೆ ಒಬ್ಬಕಿ ಹೆಣ್ಮಗಳು ಒಮ್ಮೆ ನರ್ಮನೆ ಹಾಕಿ ಇದ್ ಮಾಡಿರ್ತಾರ, ಹೋಳಿಗೆ ಮಾಡಿರ್ತಾರ, ಕೊಟ್ಟಿರ್ತಾರ್ರಿ ಅವ್ರು. ಅದ್ ಗಂಡನ್ ತುಳಿದ ಕೊಟ್ಟಿರ್ತಾವ ಅಕ್ಕಿ, ಗಂಡ ತುಳಿದ ಕೊಡಲ್ಲ. ಮತ್ತಕ್ಕಿ ಮುಂಜಾ ತಿಂದ ಮುಂಜಾನೆ ಬರ್ತಾವ. ಏನ ಬೆಲ್ಲ ಹೋಳಿಗೆ, ಬೆಲ್ಲ ಹೋಳಿಗೆ ಬೆಲ್ಲ ನೈತಿರ್ಲಿಲ್ಲ ಅಂತ ಹೇಳ್ತಾವ. ಕದ್ಲೆ ಹೋಳಿಗೆ ಕೊಟ್ರ ಬೆಲ್ಲ ಇಲ್ಲಂದ್ರಂತ, ಕದ್ಲೆ ಹೋಳಿಗೆ ಕೊಟ್ರ ಬೆಲ್ಲ ಇಲ್ಲಂದ್ರಂತ ಮೇಡಮ್. ಅದ್ರ ಅದೊಂದು ಗಾದೆ ಮೇಡಮ್. ಮತ್ತೆ ಇದು ಕಾಯಕವೇ ಕೈಲಾಸ ಅಂತ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಿದ್ದೆ ಮೇಡಮ್. ಆಮೇಲೆ ಕುಳಿತು ಅಂದ್ರೆ ಕುಡಿಕೆ ಒಂದ ಸಾರದು, ಇವೆಲ್ಲ ಇವೆಲ್ಲ ಮಾಮೂಲಿ ಮೇಡಮ್ ಇವೆಲ್ಲ. ಅದ್ರ ಸಲುವಾಗಿ ಏನೋ ಒಂದ್ ಹಿರಿಯರು ಹೇಳ್ತಾರ, ಎತ್ತಿನ ಕೂಡ ಕೋಣ ಉಡಬಾರ್ದಂತ. ಅದಕ್ಕೆ ಏನಪ್ಪ, ಎತ್ತೆರಿ ಹೊಳಿತತ್ತ ಕೋಣ ಕೆರಿ ಹೇಳಿತತ್ತ. ಹಂಗ ಯಾವ್ದೇ ಒಂದ್ ಗಾದೆ ಮಾತಿದ್ರು ಮೇಡಮ್, ಪ್ರತಿಯೊಂದ್ ಎಲ್ಲಾನು ಗೊತ್ತಿದ್ದ ಗಾದೆನ ಹೆತ್ತದವ್. ಈಗ ನಾವು ಅದೇ ಹೇಳ್ಕೊತ ಹೋಗ್ಬೇಕು, ಅದನ್ನೇ ಹೊಸದ್ ಹೊಸದ್ ಅವನೇ ಮಾಡ್ಬೇಕು ನಾವು. ಅದಕ್ಕೆ ಒಟ್ಟು ಬಾತ್ ಬಿಟ್ಟು ಏನ ಸುಧಾರಣೆ ಮಾಡ್ಬೇಕು ಮೇಡಮ್. ಅದಕ್ಕೆ ನಾವು ಅದಕ್ಕೆ ಸ್ವಲ್ಪ ಉಪ್ಪಕಾರ ಹಾಕಿದ್ರೆ ಮಾತ್ರ ರುಚಿ ಆಗುತ್ತೆ. ಅದು ಆ ರೀತಿ ನಾವು ಗಾದೆಗಳನ್ನ ಹೇಳ್ಬೇಕು ಮೇಡಮ್. ಇವಾಗ
13: ನಿಜ ನಿಜ ಸರ್,
15: ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಮೇಡಮ್.
13: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ.
15: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
13: ಓಕೆ, ಶಿವಶರಣ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವರ ಕಡೆ ಬಳಸುವಂತಹ ಗಾದೆ ಮಾತುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
16: ಹಲೋ, ಗುಡ್ ಮಾರ್ನಿಂಗ್.
13: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
16: ಚೆನ್ನಾಗಿದ್ದೀವಿ.
13: ತಿಂಡಿ ಆಯ್ತಾ?
16: ತಿಂಡಿ ಆಯ್ತು, ಉಪ್ಪಿಟ್ಟು.
13: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
16: ಇವತ್ತು ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ. ಇವತ್ತು 1927 ಅಲ್ಲಿ ರೇಡಿಯೋ ಪ್ರಸಾರ ಫಸ್ಟ್ ದಿನ, ಬ್ರಾಡ್ಕಾಸ್ಟಿಂಗ್ ಅಂತ ಹೇಳಿ ಬಾಂಬೆ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿದ್ದು, ರೇಡಿಯೋ ಸ್ಟಾರ್ಟ್ ಆಗಿದ್ದ ದಿವಸ. ಅದರ ಶುಭಾಶಯ ನಿಮಗೆ.
13: ಧನ್ಯವಾದಗಳು ಮ್ಯಾಮ್. ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
16: ಕೈ ಕೆಸರ ಆದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಕಷ್ಟಪಟ್ಟು ದುಡಿದ್ರೆ ಜೀವನದಲ್ಲಿ ಸುಖ ಫಲ ಸಂಪತ್ತು ಸಿಗುತ್ತೆ, ಸೋಮಾರಿ ಆದ್ರೆ ಏನು ಸಿಗಲ್ಲ ಅಂತ. ಹಲೋ,
13: ಹಲೋ ಹೇಳಿ ಮ್ಯಾಮ್, ಮತ್ತೆ ಯಾವ ಗಾದೆ ಬಳಸ್ತೀರಾ ನೀವು?
16: ಅದ ಅತಿ ಆಸೆ ಗತಿ ಇತ್ತು ಅಂತಾರೆ. ಯಾವ್ದೇ ವಿಷಯದೊಳಗೆ ಮಿತಿ ಮೀರಿ ಆಸೆ ಇಟ್ಕೊಳ್ಬಾರ್ದು, ಇತಿ ಮಿತಿವಾಗಿ ಇಟ್ಕೊಳ್ಬೇಕು. ಅದು ಆಯ್ತು. ಓಕೆ ಮ್ಯಾಮ್.
13: ಓಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಗಾದೆ ಬಗ್ಗೆ ತಿಳಿಸ್ಕೊಟ್ರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಹಾಗೆ ಗಾದೆಯ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
17: ಗುಡ್ ಮಾರ್ನಿಂಗ್ ರಕ್ಷಿತಾ.
13: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
17: ಹಾ, ಚೆನ್ನಾಗಿದ್ದೇನೆ ರಕ್ಷಿತಾ, ನೀವು ಚೆನ್ನಾಗಿದ್ದೀರಾ?
13: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
17: ಹಾ, ತಿಂಡಿ ಆಯ್ತು, ತರಕಾರಿ ಉಪ್ಪಿಟ್ಟು ತಿಂದಾಯ್ತು. ನಿಮ್ ತಿಂಡಿ ಆಯ್ತಾ?
13: ಓ, ನಮ್ದು ಕೂಡ ಆಯ್ತು.
17: ಏನ್ ತಿಂದ್ರಿ
13: ಇವತ್ತು? ಖಾರ ಪೊಂಗಲ್.
17: ಖಾರ ಪೊಂಗಲ್, ವೆರಿ ಗುಡ್. ಇವತ್ತು ಗಾದೆ ಮಾತುಗಳು ತಗೊಂಡಿದ್ದೀರಾ?
13: ಹೌದು,
17: ಖಂಡಿತ. ಇವನ್ನ ಪದೇ ಪದೇ ನೆನೆಸ್ತಾ ಇದ್ರೆ ಅಟ್ ಲೀಸ್ಟ್ ಒಂದು ಒಂದು ಸಂಸ್ಕಾರ, ಒಂದ್ ಒಳ್ಳೆ ರೀತಿ ನಡೀಲಿಕ್ಕೆ ಒಳ್ಳೆ ಕಾರ್ಯಕ್ರಮ ಅನ್ಕೊಂತೀನಿ. ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರಲ್ವಾ ರಕ್ಷಿತಾ?
13: ಹೌದು.
17: ಹಾಗಾಗಿ ನಾವು ಈಗ ನಾನು ಈ ಒಂದು ಟಾಪಿಕ್ ಅಲ್ಲಿ ಮಾತು ಬಗ್ಗೆ ತಗೊಂಡಿದ್ದೀನಿ. ಮಾತಿನ ಬಗ್ಗೆ ಸಾಕಷ್ಟು ಗಾದೆ ಇದೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಎಲುವಿಲ್ಲದ ನರಿಗೆ ಹೇಗಾದ್ರೂ ತಿರುಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಅದು ಈಗಿನ ಒಂದು ಸಿಚುಯೇಷನ್ ಅಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಯಾವ ಸಂದರ್ಭದಲ್ಲಿ ಯಾವಾಗ ಯಾರಿಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅನ್ನೋದು ಈ ಮಾತಿನ ಗಾದೆಯ ಅರ್ಥ ಆಗಿರುತ್ತೆ. ನಾವು ಮಾತು ಜ್ಯೋತಿರ್ಲಿಂಗ ಅಂತ ಹೇಳ್ತೀವಲ್ವಾ? ಮಾತಾಡಿದ್ರೆ ಮಾಣಿಕ್ಯದಂತೆ ಇರ್ಬೇಕು, ಮಿತುವಾಗಿರ್ಬೇಕು. ಅತಿಯಾಗಿ ಮಾತನಾಡುವಾಗ ಮಾತಿಗೆ ಮಾತು ಬರ್ತು ಜಗಳ ಆಗ್ಬಿಡುತ್ತೆ. ಅದಕ್ಕೆ ಮೌನವಾಗಿರ್ಬೇಕು, ಮೌನನೇ ಬಂಗಾರ ಅಂತ ಹೇಳಿ ಮಾತು ಬೆಳ್ಳಿ ಮೌನ ಬಂಗಾರ. ಮಿತಿಯಾದ ಮಾತು ಹಿತ ಇರುತ್ತೆ, ಮಾತು ಬೆಳ್ಳಿ ಆದರೆ ಮೌನ ಬಂಗಾರ. ಬಂಗಾರ ಇನ್ನೂ ಬೆಲೆ ಹೆಚ್ಚಲ್ವಾ? ಹಾಗಾಗಿ ನಾವು ಮಾತಾಡೋ ಮಾತುಗಳು ಹೆಚ್ಚು ತೂಕ ಇರ್ಬೇಕು, ಹೆಚ್ಚು ಬೆಲೆ ಉಳ್ಳದಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನ ನಾಲ್ಗೆ ನಮ್ಗಿದೆ ಅಂತ ಹೇಳಿ ಅಂದ್ರೆ ನಾಲ್ಗೆಗೆ ಎಲುಬಿಲ್ಲ ಅಂತ ಹೇಳ್ತಾರಲ್ವಾ? ಎಷ್ಟು ಬೇಕಾದ್ರೂ ತಿರುಗಿಸ್ಬೋದು, ಹೇಗ್ ಬಾತ್ ಬೇಕಾದ್ರೂ ಯಾವ ಸಂದರ್ಭದಲ್ಲಿ ಮಾತನ್ನ ಉಲ್ಟಾ ಪಲ್ಟಾ ಆಡ್ಬೋದು ಅಂತ ಎಲ್ಲ ಹೇಳೋದಕ್ಕೆ ಈ ಮಾತು ಅನ್ನೋದು ಅಷ್ಟು ಒಂದು ಮಹತ್ವ ಇರುತ್ತೆ. ಈ ಮನುಷ್ಯನಿಗೆ ಮಾತ್ರ ಮಾತಾಡ್ಲಿಕ್ ಬರುತ್ತೆ,
13: ಹೌದು,
17: ಇನ್ನ ಯಾವ್ದೇ ಒಂದ್ ಪ್ರಾಣಿಗೆ ಮಾತು ಬರಲ್ಲಲ್ವಾ? ಹಾಗಾಗಿ ನಾವು ಮಾತಾಡುವಾಗ ತುಂಬಾ ಎಲ್ರಿಗೂ ಹಿತವಾಗಿರುವಂತೆ ಮಧುರವಾಗಿ ಪ್ರೀತಿಯಿಂದ ಮಾತಾಡಿದ್ರೆ ಎಂತ ಸಂದರ್ಭದಲ್ಲೂ ಕೂಡ ಒಳ್ಳೇದಾಗುತ್ತೆ. ಹಾಗಾಗಿ ನಾವು ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಖುಷಿ ಖುಷಿಯಾಗಿ ಇರುವಂತೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಆಗಿ ಮಾತಾಡ್ಬೇಕು. ಸುಮ್ಮನೆ ಒಬ್ರಿಗೊಬ್ರಿಗೆ ಸಂಬಂಧ ಹಾಳು ಮಾಡ್ಕೊಳ್ಳೋಂತ ಮಾತುಗಳನ್ನ ಆಡ್ಬಾರ್ದು ಅಂತ ಹೇಳಿ ಹೇಳುವಂತ ಅರ್ಥ ಕೊಡುತ್ತೆ. ಹಾಗಾಗಿ ಹಿತಮಿತವಾಗಿ ಮಾತಾಡ್ಬೇಕು, ಬಂಗಾರದಂಗೆ ಮಾತಾಡ್ಬೇಕು ಅನ್ನೋ ಒಂದು ಅರ್ಥ ಇದು.
13: ನಿಜ ನಿಜ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಿನ ಕುರಿತಾದ ಗಾದೆ ಬಗ್ಗೆ ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
17: ಥ್ಯಾಂಕ್ ಯು ರಕ್ಷಿತಾ.
13: ಎಸ್ ಕುಸುಮ ಅವರು ಕರೆ ಮಾಡಿದ್ರು, ಹಾಗೆ ಗಾದೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
18: ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
13: ಶುಭೋದಯ ಪಂಕಜ ಮ್ಯಾಮ್, ಹೇಗಿದ್ದೀರಾ?
18: ಹಾ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
13: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್.
18: ಗಾದೆಗಳು ಹೇಳ್ತಾ ಇದ್ರಲ್ಲ ಮೇಡಮ್.
13: ಹೌದು, ನೀವು ಹೆಚ್ಚಾಗಿ ಯಾವ ಗಾದೆ ಬಳಸ್ತೀರಾ, ನಿಮ್ಮ ನೆಚ್ಚಿನ ಗಾದೆ ಯಾವುದು ಅನ್ನೋದ್ರ ಬಗ್ಗೆ ಮಾತನಾಡಬಹುದು.
18: ಹಲೋ
13: ಹಲೋ, ಕೇಳಿಸ್ತಾ ಇಲ್ವಾ ಮ್ಯಾಮ್?
18: ಹಲೋ.
13: ಓಕೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇರಬಹುದು, ಸೊ ಕೇಳಿಸ್ತಾ ಇಲ್ಲ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡಿಸೋಣ. ಹಲೋ
19: ಹಲೋ,
13: ನಮಸ್ತೆ.
19: ನಮಸ್ತೆ ನಮಸ್ತೆ ಅಮ್ಮ, ಹೇಳಿ.
13: ನಾರಾಯಣಪ್ಪ ಅವರು, ಹೇಗಿದ್ದೀರಾ ಸರ್?
19: ಆರಾಮ್, ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ?
13: ಹೌದು, ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
19: ಗೊತ್ತಾಗಿದೆ ಗೊತ್ತಾಗಿದೆ.
13: ಓಕೆ ಹೇಳಿ ಸರ್, ನೀವು ಯಾವ ಗಾದೆಯನ್ನ ಹೆಚ್ಚಾಗಿ ಬಳಸ್ತೀರಾ?
19: ಸ್ವಲ್ಪ ಪದ್ಯದ ಮೂಲಕ ಹೇಳೋಣ ಅನಿಸ್ತದೆ ನಂಗೆ. ಎರಡು ಸಾಲು.
13: ಓಕೆ ಹೇಳಿ ಸರ್.
19: ಆಸೆಯೇ ದುಃಖಕ್ಕೆ ಮೂಲ, ಹಸುಯೇ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದಿಲ್ಲ ಹಾಲಲ್ಲ. ನೋಡಿ, ಇದೊಂದು ಎರಡು ಗಾದೆ ಇದೆಯಲ್ಲ, ನಾವು ಬೆಳ್ಳಗಿದ್ದಾಯ್ತಂತ ನೋಡ್ಬಿಟ್ರೆ ಏನಾಗತ್ತಂದ್ರೆ ನಾವು ಮೋಸ ಹೋಗ್ತೀವಲ್ವಾ? ಅದನ್ನ ಸೂಚನೆ ಮಾಡುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದಾರೆ ನೋಡಿ. ಹಾಗೆ ಅತಿ ಆಸೆ ಗತಿಗೇಡು ಅಂತಾರಲ್ಲ, ಹಾಗೆ ಒಂದು ಒಂದು ಲಿಮಿಟ್ ಅಲ್ಲಿ ಆಸೆ ಪಟ್ರೆ ಅಡ್ಡಿಲ್ಲ. ಅತಿಯಾಗಿ ಆಸೆ ಪಡಕ್ ಹೋಗಿ ಕೆಳಗ್ ಬಿದ್ದವ್ರು ನಾವು ನೋಡ್ತೀವಲ್ವಾ? ಅದಕ್ಕಾಗಿ ಈ ಗಾದೆ ಮಾಡಿದ್ದಾರೆ ಅಲ್ವಾ?
13: ಹೌದು ಹೌದು ಸರ್.
19: ಆಮೇಲೆ ಆಸೆಯ ದುಃಖಕ್ಕೆ ಮೂಲ, ಆಮೇಲೆ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ನಾವು ಒಂದೊಂದ್ಸಲ ಒಳ್ಳೆಯವ್ರಂತ ನಂಬ್ತೀವಿ, ಮೋಸ ಹೋಗ್ತೀವಿ, ಎಷ್ಟೋ ಸಲ ಮೋಸ ಹೋಗಿದೀವಿ ಅಲ್ವಾ?
13: ನಿಜ ಸರ್.
19: ಅದಕ್ಕಾಗಿ ಈ ಗಾದೆ ಮಾಡಿದಾರಮ್ಮ.
13: ಓಕೆ, ಸೋ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
19: ಧನ್ಯವಾದಗಳು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ತಮಗೂ ಧನ್ಯವಾದಗಳು ಕಣಮ್ಮ.
13: ಥ್ಯಾಂಕ್ ಯು ಎಸ್ ನಾರಾಯಣಪ್ಪ ಅವರು ಕರೆ ಮಾಡಿದ್ರು. ಹಾಗೇನೆ ಅವರು ಆಸೆಯ ಕುರಿತಾಗಿ ಅತಿ ಆಸೆ ಒಳ್ಳೆಯದಲ್ಲ ಅನ್ನುವಂತಹ ಗಾದೆಯನ್ನ ಹೇಳ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
20: ಹಲೋ
13: ಹಲೋ, ನಮಸ್ತೆ.
20: ನಮಸ್ತೆ,
13: ಯಾರಿದು?
20: ಯೋಗೀಶಪ್ಪ ಅವರು.
13: ಓಕೆ ಯೋಗೀಶಪ್ಪ ಸರ್, ಹೇಗಿದ್ದೀರಾ?
20: ಓ ಚೆನ್ನಾಗಿದ್ದೀವಿ ಮೇಡಮ್.
13: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಸರ್?
20: ಹೋ ಟಾಪಿಕ್ ಗೊತ್ತಾಯ್ತು, ಎಲ್ಲ ಹೇಳ್ತಾ ಇದಾರೆ.
13: ಹೌದು, ನೀವು ಹೇಳಿ ಸರ್, ಯಾವ ಗಾದೆ ಬಗ್ಗೆ?
20: ಗಾದೆಗಳು. ಅದು ಕಾರ್ಯಕ್ರಮ ಇದು ನಾನೇ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಅಂದ್ರೆ ನಾನಿಲ್ದೆ ಹೋದ್ರೆ ಪ್ರಪಂಚ ನಡೆಯಲ್ಲ ಅನ್ನೋರ್ಗೆ ಹೇಳ್ತಾರಲ್ಲ, ಅದಕ್ಕೆ ನಮ್ ಭಾಗದಲ್ಲಿ ಅಕ್ಕಿ ಇಲ್ಲ ಅಂದ್ರೆ ಮದುವೆ ನಿಲ್ಲುತ್ತೆ, ಅಕ್ಕ ಇಲ್ಲ ಅಂದ್ರೆ ಮದುವೆ ನಿಲ್ಲಲ್ಲ ಅಂತ ಹೇಳ್ತಾರೆ. ನಾನು ಶ್ರೇಷ್ಠ ಅಂತ ಹೇಳೋರ್ಗೆ ಹೇಳೋದಿದು. ಆಮೇಲೆ ಅವ್ರಿಗೆ ಸಿಗ್ಲೇ ಇರೋದಕ್ಕೆ ಹೇಳ್ತಾರೆ ಅಂದ್ರೆ, ಯಾವ್ದು ಅವ್ರಿಗೆ ಆಪರ್ಚುನಿಟಿ ಸಿಗದೆ ಇದ್ದಾಗ, ನರಿಗೆ ಸಿಗದೆ ದ್ರಾಕ್ಷಿ ನರಿಗೆ ಸಿಗದೆ ಇದ್ದಕ್ಕೆ ಅದ ನರಿ ಹುಳಿ ಅದ ಹುಳಿ ಇದೆ ಅಂತ ಹೇಳಿ ಹೋಗುತ್ತಂತೆ. ಆತರ ಅದಕ್ಕೆ ಹೇಳ್ತಾ ಹೋಗ್ತಾರೆ. ಮತ್ತೆ ಓಡೋಗಳು ಹಾಲಿಗೆಪ್ಪ ಆಗ್ತಾಳ ಅಂತಾರೆ. ಇದು ನಮ್ಮ ಭಾಗದಲ್ಲಿ ಗ್ರಾಮೀಣ ಭಾಷೆದಿದು. ಅವರು ಅಂದ್ರೆ ಈ ವಯಸ್ಸಿಗೆ ಬಂದಿರೋರು ಬೇರೆ ರೀತಿ, ಅವರು ಪ್ರೇಮ ವಿವಾಹಕ್ಕೆ ಆತರ ಇದ್ದವರು. ಓಡೋಗಳು ಹಾಲಿಗೆ ಎಪ್ಪ ಹಾಕೋದು ಅಂದ್ರೆ ರಾತ್ರಿ ಅಲ್ವಾ, ಮೊದಲು ಹಾಲಿಗೆಲ್ಲ ಎಪ್ಪ ಬಿಡೋದು. ಅಕ್ಕಿ ಬೇರೆ ಜ್ಞಾನ ಇರುತ್ತೆ, ಹಾಲಿಗೆ ಎಪ್ಪ ಹಾಕ್ಬೇಕು ಅಂದ್ರೆ ಅದೆಲ್ಲ ಹಾಲು ಕಾಯಿಸಿ ಆರಿಸಿ ನಿಧಾನಕ್ಕೆ ಹಾಕ್ಬೇಕಲ್ವಾ, ಆ ಜ್ಞಾನ ಎಲ್ಲಿರುತ್ತೆ ಅಂತ. ಓಡೋಗೋರು ಹಾಲಿಗೆ ಎಪ್ಪ ಹಾಕ್ತಾರ ಅಂತಾರೆ. ಆಮೇಲೆ ಇನ್ನೊಂದು ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಏನು ಕನಿಷ್ಠವಾಗಿ ಕಾರಣ ಅಂತಾರಿಗೆ, ಹೂ ಯಾರು ಊಸ್ಬಿಟ್ಟಾರು ಅಂದ್ರೆ ಮಾಸ್ಲು ಬಟ್ಟೆ ಅವರು ಅಂತ. ನಾನು ಗ್ರಾಮೀಣವಾಗಿ ಹೇಳ್ತೀನಿ, ದಯಮಾಡಿ ಅದನ್ನ
13: ಇದಾಗ್ಬೇಕು
20: ಅಂದ್ರೆ ಅಲ್ಲಿ ಅಲ್ಲೆಲ್ಲ ಇದ್ದಾಗ ಅವ್ರ ಕಡೆ ಗಮನ ನೋಡೋದ್ ಜಾಸ್ತಿ ಅಂತ, ಯಾರು ಕನಿಷ್ಠವಾಗಿರ್ತಾರೆ ಅವ್ರ ಕಡೆ ಗಮನ ಇರ್ತಾರೆ ಅಂತ. ಸಾಕಷ್ಟು ಇದೆ, ಇನ್ನು ಮುಂದವ್ರು ಮಾತಾಡ್ಲಿ, ನಾನು ಆಲಿಸ್ತೀನಿ. ಧನ್ಯವಾದಗಳು.
13: ಓಕೆ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಗ್ರಾಮೀಣ ಗಾದೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಯೋಗೀಶಪ್ಪ ಅವರು ಕರೆ ಮಾಡಿದ್ರು. ಹಾಗೆ ಗ್ರಾಮೀಣ ಗಾದೆಗಳ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಅವರ ಒಂದು ಪ್ರದೇಶಗಳಲ್ಲಿ ಬಳಸುವಂತಹ ಗಾದೆ ಬಗ್ಗೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
21: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
23: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
22: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
23: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
22: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
23: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
24: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
13: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರು, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತನಾಡ್ತಾ ಇದ್ದದ್ದು ಗಾದೆಯ ಬಗ್ಗೆ, ಗಾದೆ ಮಾತುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಯಾವ ಗಾದೆಯನ್ನ ಹೆಚ್ಚಾಗಿ ಬಳಸ್ತಾರೆ, ಅವರಿಗೆ ಇಷ್ಟವಾಗುವಂತಹ ಗಾದೆ ಯಾವುದು ಅಂತ ಕೇಳೋಣ. ಹಲೋ,
25: ಶುಭೋದಯ ಮೇಡಮ್.
13: ಶುಭೋದಯ ಷಡಕ್ಷರಿ ಸರ್, ಹೇಗಿದ್ದೀರಾ?
25: ಆರಾಮಿದ್ದೀರಿ?
13: ಓಕೆ, ತಿಂಡಿ ಆಯ್ತಾ ಸರ್?
25: ತಿಂಡಿ ಆಯ್ತಾ?
13: ನಮ್ದಾಯ್ತು, ನಿಮ್ದಾಯ್ತಾ?
25: ನಮ್ದು ಇವಾಗ ಆಯ್ತು.
13: ಏನ್ ತಿಂಡಿ?
25: ರೊಟ್ಟಿ, ಬೆಂಡೆಕಾಯಿ ಚಟ್ನಿ ಹಾಗೂ
13: ಪಲಾವ್. ಡಬಲ್ ಧಮಾಕ.
25: ಹೌದು, ಸಾಟೆಕಾಯಿ ಪಚಡಿ ಮಾಡಿದ್ರು.
13: ಓಕೆ, ಸೂಪರ್.
25: ತಿನ್ಕೊಂಡಿ.
13: ಸೋ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
25: ಕೇಳ್ತಾ ಇದ್ದೇನೆ.
13: ಹಾಗೆ ಹೇಳಿ ಸರ್, ನಿಮ್ಗೆ ಯಾವ ಗಾದೆ ಹೆಚ್ಚಾಗಿ ಬಳಸ್ತೀರಾ, ನಿಮ್ಗೆ ಇಷ್ಟ ಆಗೋ ಗಾದೆ?
25: ತುಂಬಾ ಇದೆ ಗಾದೆಗಳು, ಆ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾದಂತ ಗಾದೆಗಳನ್ನ ಬಳಸ್ತೀವಿ. ಈಗ ಒಂದ್ ಗಾದೆ ಇದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಂಚೆ ನೋಡ್ಕೊಂಡ್ರ ಅಂತ.
13: ಹೌದು,
25: ಯಾರ ನಮ್ ಹೊಲದಲ್ಲಿ ಕುಂಬಳಕಾಯಿ ಒಯ್ದಾರೆ ಅಂದ್ರೆ ಅವ್ನ್ ಹೆಗಲ್ ಮುಟ್ಟು ನೋಡ್ಕೊಂತಾನೆ, ನಾನು ಒಯ್ದಿದ್ದಿಲ್ಲ
13: ಅಂತಂದ್ರೆ.
25: ಆಮೇಲೆ ಇದೇ ಒಂದು ಇದಕ್ಕ ಸರಿ ಸರಿ ಹೊಂದುವಂತ ಒಂದ್ ಇನ್ನೊಂದ್ ಗಾದೆ ಇದೆ, ಕಳ್ಳನ ಮನ್ಸು ಹುಳ್ಳುಳ್ಳಿಗೆ ಅಂತ. ಇವತ್ ನಮ್ ತೋಟದಲ್ಲಿ ಈ ತರ ಯಾರು ಒಯ್ದು ಬಿಡದಾರೆ ಅಂದ್ರೆ ಅವನ್ ಮನ್ಸು ಹುಳ್ಳುಳ್ಳಿಗಾಗಿರುತ್ತೆ, ಯಾಕಂದ್ರೆ ಒಯ್ದಿರ್ತಾನ ಅವನು. ಈ ತರ ಗಾದೆಗಳಿದೆ. ಆಮೇಲೆ ಇನ್ನೊಂದು ಅಂದ್ರೆ ಇದು ಹಾಸಿಗೆ ಅಂಬ್ರ ಕುಡಿದ್ರೆ ಹಾಸಿಗೆ ಎಲ್ಲ ಆತು ಅಂತ ಒಂದ್ ಗಾದೆ ಇದೆ.

0: ಓಕೆ,
1: ಅಂದ್ರೆ ನಾವು ಎಷ್ಟು ಊಟ ಮಾಡ್ಬೇಕು ಅಷ್ಟನ್ನೇ ಊಟ ಮಾಡ್ಬೇಕು, ಅತಿ ಆದ್ರೆ ಅದು ಏನೋ ಆಗುತ್ತೆ ಅಂತ. ಹಲೋ,
0: ಹೌದು ಹೌದು ಸರ್.
1: ಆಮೇಲೆ ಇನ್ನೊಂದು ಅಂದ್ರೆ ಇನ್ನೊಂದು ಮರ್ತೇ ಹೋಯ್ತು, ತುಂಬಾ ಇದೆ.
0: ಹೌದು ಸರ್, ತುಂಬಾ ಗಾದೆಗಳು ಇದೆ, ಹಾಗೆ ಆ ಗಾದೆಗಳ ಅರ್ಥ ಕೂಡ ಅಷ್ಟೇ ಚೆನ್ನಾಗಿದೆ.
1: ಆಮೇಲೆ ಕತ್ತೆಲ್ಲ ಕರಕರ ಅಂದ್ರೆ ದಂಬಿಗೆ ಬಿಡ್ತಾನ ಅಂತ.
0: ಓಕೆ,
1: ಅಂದ್ರೆ ಎಲ್ಲರೂ ಕೂಡಿ ದುಡಿದ್ರೆ ಒಂದು ಬೆಳೆ ಆಗ್ಲಿ ಯಾವ್ದೇ ಆಗ್ಲಿ ಕೈ ಸಮೃದ್ಧಿ ಆಗಿ ಸಿಗುತ್ತೆ. ಈಗ ಯಾರೋ ಒಬ್ಬನ್ ದುಡಿದ್ರೆ ಯಾರೋ ಒಬ್ಬನ್ ಅಡ್ಡಾಡೋದು ಅಂದ್ರೆ ಬರೋದಿಲ್ಲ. ಅಂದ್ರೆ ಕತ್ತಿ ಎಲ್ಲ ಕರಕರ ಅಂದ್ರೆ ದಂಬಿಗೆ ಯಾಕೆ ಬರ್ತಾನ ಅಂದ್ರೆ ಕತ್ತೆಲ್ಲ ಕರಕರ ಅಂದ್ರೆ ದಂಬ್ ತೋಡ್ತಾ ಇದ್ರೆ ದಂಬಿ ಬರ ಇರಲ್ಲ ಅಂತ. ಆಮೇಲೆ ಉಂಡು ಹೋದ ಕೊಂಡು ಹೋದ ಅಂತ ಒಂದ್ ಗಾದೆ ಇದೆ.
0: ಹೌದು ಹೌದು,
1: ಸುಮಾರು ಗಾದಿಗಳಿದೆ. ಕೈ ಕೆಸರಾದ್ರೆ ಬಾಯಿ ಮೊಸರು, ಕಾಯ್ಕೋಬೇಕ ಇಲ್ಲ ಆಸ, ದುಡಿಮೆಯ ನಂಬಿ ಬದುಕು, ಅತ್ತಿಗೊಂದ್ ಕಾಲ ಸಸಿಗೊಂದ್ ಕಾಲ, ಈ ತರ ಹಲವಾರು ಇದಾವೆ. ಆಯಾ ಸಂದರ್ಭಕ್ಕೆ ಸರಿಯಾದಂತ ಗಾದೆಗಳನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅಷ್ಟುದ್ದ ಹೇಳೋದನ್ನ ನಾ ಎರಡೇ ಪದದಲ್ಲಿ ಮುಗಿಸುವಂತ ಒಂದು ಸಂಸ್ಕೃತಿ ನಮ್ದು.
0: ನಿಜ ನಿಜ,
1: ಇತ್ತೀಚೆಗೆಲ್ಲ ಮರೆಯಾಗ್ತಿದಾವೆ. ಇನ್ನೊಂದು ಧಾರವಾಹಿಯಲ್ಲಿ ಅಣ್ಣಯ್ಯ ಧಾರವಾಹಿಯಲ್ಲಿ ನಾನು ಕೂತ್ಕೊಂಡದೇ ಅವರ ಒಂದು ಇದನ್ನ ಗಾದೆಗಳು, ಒಂದ್ ಪ್ರತಿ ಒಂದ್ ಮಾತಿಗೆ ಒಂದೊಂದ್ ಗಾದೆ ಹೇಳ್ತಾರೆ. ಆ ಗಾದೆಗಳು ಕೇಳಕಾಗಿ ಆ ಧಾರವಾಹಿ ನೋಡ್ತೀನಿ, ನಾನು ಧಾರವಾಹಿ ನೋಡೋದಿಲ್ಲ. ಆತರ ಒಂದ್ ಗಾದೆಗಳನ್ನ ಪ್ರತಿ ಮಾತಿಗೆ ಒಂದೊಂದ್ ಗಾದೆ ಹೇಳಿ ಮುಂದಿನ ಪದಗಳನ್ನು ಉಪಯೋಗಿಸ್ತಾ ಇದಾರೆ. ಆತರ ಒಂದ್ ಗಾದೆಗಳು ತುಂಬಾ ಚೆನ್ನಾಗಿದಾವೆ, ಅವ್ನ್ ಬರ್ದಿಡ್ಬೇಕು ಅಂತ ನನ್ನ ಆಸೆ ಆಗಿದೆ. ನೋಡೋಣ, ಬರ್ದಿಡತು ಅನ್ನೊಂದು.
0: ಓಕೆ ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿದಕ್ಕೆ, ತುಂಬಾ ಚೆನ್ನಾಗಿ
1: ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು. ಎಸ್, ಷಡಕ್ಷರಿ ಅವರು ಕರೆ ಮಾಡಿದ್ರು, ಸೊ ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅನೇಕ ಗಾದೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಅದರ ಅರ್ಥ ವಿವರಣೆಯನ್ನ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್. ನಮಸ್ಕಾರ, ಆರಾಮಿದ್ದೀರಿ?
0: ನಾವ್ ಆರಾಮಿದೀವಿ. ಯಾರಿದು?
2: ಮೇಡಮ್, ಗಂಗಾವತಿಯಿಂದ ಈರಣ್ಣ ಅಂತ. ಮೇಡಮ್,
0: ಈರಣ್ಣ ಸರ್, ಹೇಗಿದ್ದೀರಾ?
2: ಆರಾಮಾಗಿದ್ದೀನಿ ಮೇಡಮ್. ನೀವ್ ಹಂಗಿದೀರಿ?
0: ನಾವು ಆರಾಮಿದೀವಿ
2: ಮೇಡಮ್. ಮೊದಲನೇದಾಗಿ ನಮ್ಮೆಲ್ಲ ಈ ಒಂದು ರೇಡಿಯೋ ಬಾನುಲಿ ಸಮುದಾಯ ಕೇಳೋದ ರೇಡಿಯೋ ಕೇಳೋದರಿಗೆ ಮತ್ತು ಸಿಬ್ಬಂದಿಗೆ, ಆಕಾಶವಾಣಿ ಅಭಿಮಾನಿಗಳಿಗೆ ರಾಷ್ಟ್ರೀಯ ಪ್ರಸಾರ ದಿನದ ಹಾರ್ದಿಕ ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು ಸರ್.
2: ಯಾಕೆಂತಂದ್ರೆ ನಮ್ಮ ಆಕಾಶವಾಣಿ ಕೇಂದ್ರಗಳು ಮತ್ತು ಸಮುದಾಯ ಬಾನುಲಿ ಕೇಂದ್ರಗಳು, ಈ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳು ನಮ್ಗೆ ಎಷ್ಟೊಂದು ಮಾಹಿತಿ ಮತ್ತು ಮನೋರಂಜನೆ ನೀಡ್ತವೆ ಅಂದ್ರ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೊತೆಯಲ್ಲಿ ಇರುವಂತ ಒಬ್ಬ ಉತ್ತಮ ಗೆಳೆಯ ಮತ್ತು ಒಂದು ಜ್ಞಾನದ ಭಂಡಾರಗಳ್ರಿ ಮೇಡಮ್. ಹಲೋ.
0: ಹೌದು ಹೌದು ಸರ್.
2: ಆಮೇಲೆ ಇವತ್ತಿನ ದಿನ ನೋಡಿ ವಿಶೇಷವಾದಂತ ಒಂದು ಟಾಪಿಕ್ ಇಟ್ಕೊಂಡ್ ಬಂದಿರ್ರಿ, ಬಹಳ ಖುಷಿ ಆಗುತ್ತೆ. ನಾವು ಪ್ರತಿದಿನ ಈ ಒಂದು ಜಾನಪದ ಶೈಲಿಯಲ್ಲಿರುವಂತ ವಿಷಯಗಳನ್ನ ಉಟ್ಕೊಂಡ್ ಬಂದಾಗ ಕೆಲವು ಮರೆತು ಹೋದಂತ ನೆನಪುಗಳು ಮತ್ತೆ ಮರ್ಕಳಿಸ್ತಾವ್ರಿ. ಈಗ ಅದರಲ್ಲಿ ವಿಶೇಷವಾಗಿ ಮೇಡಮ್ ಹಿಂದೆ ಇದ್ದಂತ ಗಾದೆ ಮಾತುಗಳಿಗೂ ಇವಾಗ ಪ್ರೆಸೆಂಟ್ ನಾವು ದಿನಮಾನಗಳಲ್ಲಿ ಹಾಕ್ತಾ ಇರುವಂತ ಕೆಲವೊಂದು ಸಂದರ್ಭಕ್ಕೂ ವ್ಯತ್ಯಾಸಗಳನ್ನ ಅದಾವಂತ ಅನ್ಬೋದ್ರಿ. ಈಗ ನೋಡಿ ಎಷ್ಟೋ ಜನ ಒಳ್ಳೊಳ್ಳೆ ಒಂದು ಗಾದೆ ಮಾತುಗಳು ಹೇಳ್ತಾ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಈಗ ಹಲೋ ಮೇಡಮ್,
0: ಕೇಳಿಸ್ತಾ ಇದೆ? ದಯವಿಟ್ಟು ಮಾತಾಡಿ ಸರ್.
2: ಅದೇ ಓದೋ ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾ ಇರ್ತಾರೆ.
0: ಹೌದು.
2: ಹಲೋ,
0: ಕೇಳಿಸ್ತಾ ಇದೆ? ದಯವಿಟ್ಟು ನೀವು ಮಾತಾಡಿ ಸರ್, ಮಾತನ್ನ ಮುಂದುವರಿಸಿ.
2: ಇಲ್ಲ ಮೇಡಮ್, ನಮ್ಮ ಧ್ವನಿಗೆ ನೀವು ಪ್ರತಿಕ್ರಿಯೆ ಕೊಟ್ರೆ ನಮಗೆ ಅದು.
0: ಇಲ್ಲ, ನಾನು ಮಾತಾಡ್ತಾ ಇದೀನಿ, ನಿಮಗೆ ಬಹುಶಃ ಕೇಳಿಸ್ತಾ ಇಲ್ಲ ನನ್ನ ಧ್ವನಿ, ದಯವಿಟ್ಟು ನೀವು ಮಾತಾಡಿ ಸರ್.
2: ಸರಿ ಮೇಡಮ್. ಈಗ ನೋಡಿ ಹಿಂದಕ್ಕೆಲ್ಲ ಏನಾಗ್ತಾ ಇತ್ತು, ಓದಿದ್ರೇನೆ ಒಂದ್ ಬೆಲೆ, ಓದಿದ್ರೇನೆ ಒಂದು ಗೌರವ, ಓದಿದ್ರೇನೆ ನಮ್ಮ ಸಮಾಜದಲ್ಲಿ ಸ್ಥಾನಮಾನ, ಓದಿದ್ರೆ ತುಂಬಾ ಬೆಲೆ ಕೊಡ್ತಾರೆ, ಓದ್ಬೇಕು ಏನಾದ್ರೂ ಪಡಿಬೇಕು ಅಂತ ಅನ್ಕೊಂತಿದ್ರು.
0: ಹೌದು.
2: ಇವಾಗ ಜೀವನ ಹೆಂಗಾಗಿದೆ ಅಂತ, ಯಾವ್ದೇ ಡಿಗ್ರಿ ಸರ್ಟಿಫಿಕೇಟ್ ಇದ್ರು ಕೂಡ, ಯಾವ್ದೇ ಎಂಕಾಮ್ MBBS MSc ಏನೇ ಮಾಡಿದ್ರು ಕೂಡ ಎಬ್ಬಟ್ಟಿಲ್ದೇನೆ ಜೀವನ ಎಲ್ಲಂಗ್ ಆಗಿದೆ.
0: ಹೌದು ಹೌದು.
2: ಅಂದ್ರೆ ಈಗ ನಮ್ಗೆ ಆಡ್ಕೊಳ್ಳೋ ಅಂತ ಮತ್ತಂದ್ರೆ ಒಳ್ಳೆ ಗಾದೆ ಮಾತುಗಳು ಒಳ್ಳೇದೇ ಇಲ್ಲ ಅಂತಲ್ಲ, ಕೆಲವೊಬ್ರು ಹೇಳ್ತಾ ಇದ್ರೆ ನೀನೇನೋ ಎಬ್ಬಟ್ಟು ನಿನಗೇನಾಗುತ್ತೆ ಅನ್ನೋ ಅಂತ ಇದ್ರಲ್ಲ ಓದ್ದವ್ರು. ಇವಾಗ ಏನಾಗಿದೆ, ಏ ಎಬ್ಬಟ್ಟು ಇಲ್ದೇನೆ ಜೀವನ ಇಲ್ಲ, ನೀನ್ ಎಷ್ಟೇ ಡಿಗ್ರಿ ಸರ್ಟಿಫಿಕೇಟ್ ಬಂದು ಕೂಡ ಅಲ್ಲಿ ಬಂದು ಮೊದ್ಲು ಎಬ್ಬಟ್ಟು ಹಾಕಿದ್ರೆ ನೀನ್ ಜೀವನ ಮುಂದೆ ನೀನ್ ಪ್ರಿಂಟ್ ಬಿಡೋದು ಅಂತ ಹೇಳ್ತಾರೆ.
0: ನಿಜ ನಿಜ.
2: ಆ ರೀತಿ ಇವಾಗ ಎಷ್ಟೋ ಜನ ನೋಡಿ ಮೇಡಮ್, ಕಲ್ದೇ ಇದ್ದವರು ಕೂಡ ಏನಾಗಿದೆ ಅಂದ್ರೆ ಸಹ ಒಂದು ಪ್ರೇರಣೆಯಿಂದ ಕಲ್ತುಕೊಂಡು ಅಥವಾ ಈ ಒಂದು ಮೊಬೈಲ್ ಅನ್ನೋ ದುನಿಯಾದಲ್ಲಿ ಬಂದ ಮೇಲೆ ಅದನ್ನ ನೋಡ್ಕೊಂಡು ಕಲ್ತುಕೊಂಡು ಎಷ್ಟೋ ಜನ ಈ ಆಂಗ್ಲ ಭಾಷೆ ಬರದೇ ಇದ್ರು ಕೂಡ, ಕನ್ನಡ ತಿಳಿದೇ ಇದ್ರು ಕೂಡ, ಕೆಲವೊಂದು ಟೆಕ್ನಾಲಜಿ ಮುಖಾಂತರ ಆಪ್ ಮುಖಾಂತರ ಕಲ್ತುಕೊಂಡು ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ಕೊಂಡು ತುಂಬಾ ಮೇಲ್ ಬಂದ್ಬಿಟ್ಟಾರ್ರಿ ಮೇಡಮ್.
0: ಹೌದು ಹೌದು ಸರ್.
2: ಹಂಗಾಗಿ ಇವಾಗಿನ

0: ಮನಕ್ಕೆ ಓದಿದ್ರೇನು ಇಲ್ದಿದ್ರೇನು ಒಂದು ಚಾಣಾಕ್ಷತೆನೆ ಒಂದು ಬುದ್ಧಿಮಟ್ಟ ಇತ್ತು ಅಂತಂದ್ರ ಅವ ಯಾವ್ದೇ ಒಂದು ಕೆಲಸದಲ್ಲಿ ಮುಂದ್ ಬರ್ಲಿಕ್ಕೂ ಸಾಧ್ಯ ಆಗುತ್ತೆ ಮೇಡಮ್. ಅಥವಾ ಅವನು ಬೇರೆ ಒಂದು ಓಪನ್ ಯೂನಿವರ್ಸಿಟಿಯಿಂದ ಪಡ್ಕೋ ಸರ್ಟಿಫಿಕೇಟ್ ಪಡ್ಕೊಂಡು ಮುಂದೆ ಬರ್ಲಿಕ್ಕೂ ಆಗುತ್ತೆ, ಅಥವಾ ತನ್ನ ವಯಸ್ಸಿನ ಆಧಾರವಾಗಿ ಓದನ್ನ ಕಲ್ತ್ಕೊಂಡು ತನ್ನಲ್ಲಿ ಶಕ್ತಿ ಇತ್ತು ಅಂದ್ರೆ ಮುಂದ್ ಬರ್ಲಿಕ್ಕೂ ಆಗುತ್ತೆ.
1: ಹೌದು ಹೌದು,
0: ನಿಜವಾಗಲ್ರಿ ಮೇಡಮ್. ಎಷ್ಟೊಂದು ಟೆಕ್ನಾಲಜಿ ಬಂದ್ಬಿಟ್ಟದ ಈಗ ನೋಡ್ರಿ, ಉದಾಹರಣೆಗೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಹೆಂಗ ಆಗ್ಬಿಟ್ಟದ ಅಂತಂದ್ರೆ ನಮ್ ಕುಂತಲ್ಲೇ ಪ್ರಪಂಚ ಒಂದು ಅಂಗೈಯಲ್ಲಿ ಆಕಾಶ ಸಿಕ್ಕಂಗ ಆಗ್ಬಿಟ್ಟು. ಹಾಗಾಗಿ ಯಾರನ್ನು ಯಾವ್ದೇ ಗಾದೆ ಮಾತುಗಳ ಮುಖಾಂತರ ಅಳೆಯೋದಕ್ಕಿಂತ ಮುಂಚೆ ನಾವು ನಮ್ಮಲ್ಲಿ ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು. ಕೆಲವೊಬ್ರು ಅಂತಿರ್ತಾರೆ, ಏ ಇನ್ನೊಬ್ರು ತಟ್ಟೆಯಲ್ಲಿ ನೊಣ ಬಿದ್ದಿದ್ದೇನ್ ನೋಡ್ತೀನಿ, ನಿನ್ ತಟ್ಟೆಯಲ್ಲಿ ಹೆಗ್ಣ ಬಿದ್ದೈತೆ ನೋಡಪ್ಪ ಅಂತಿರ್ತಾರೆ.
1: ಹೌದು,
0: ಹಾಗಾಗಿ ಪ್ರತಿಯೊಂದು ಮಾತುಗಳು ಹಿಂದೆ ಮಾಡಿರುವಂತ ಮಾತುಗಳು ಬಹಳ ಒಂದು ಒಳ್ಳೆಯ ಮಾತುಗಳೇ ಮೇಡಮ್. ಅವನ್ನ ಆಗಾಗ ನಮ್ಮ ಆಕಾಶವಾಣಿ ಮುಖಾಂತರ ಅಥವಾ ಈ ಒಂದು ಸಮುದಾಯ ಬಾನಿ ಮುಖಾಂತರ ನಿರೂಪಕರು ಬಂದಂತವ್ರು ಒಳ್ಳೆಯ ಮಾತುಗಳನ್ನ ಹೇಳಿಕೊಂಡು ಈ ತರ ವಿಷಯಗಳನ್ನ ಮಾತಾಡಿಸಿದ್ರೆ ಪ್ರತಿಯೊಬ್ಬರಿಗೂ ನಾವು ನಮ್ಮತನವನ್ನ ಮರೆಯದೇ ಇರಂಗ ಆಗತ್ರಿ ಮೇಡಮ್.
1: ಓಕೆ ಓಕೆ ಸರ್, ಧನ್ಯವಾದಗಳು ಈರಣ್ಣ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಮತ್ತೊಮ್ಮೆ ಮೊಗದೊಮ್ಮೆ ನಮ್ಮೆಲ್ಲ ಶಿವಮೊಗ್ಗ ರೇಡಿಯೋ ಬಾನುಲಿ ಕೇಂದ್ರದ ಸ್ನೇಹಿತರಿಗೆ ಗಂಗಾ ಉದ್ರಣಕದಿಂದ ಶುಭೋದಯ, ನಮಸ್ಕಾರ ರೀ.
1: ಧನ್ಯವಾದಗಳು,
0: ನಮಸ್ತೆ.
1: ನಮಸ್ತೆ, ಈರಣ್ಣ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಗಾದೆ ಮಾತುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ? ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಖಾರ ಚಟ್ನಿ ಮೇಡಮ್.
1: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಪ್ರೇಮ ಮ್ಯಾಮ್?
2: ನಾವು ಗಾದೆಗಳ ಹೇಳಿ ಅದನ್ನ ಅರ್ಥ ಹೇಳ್ಬೇಕಲ್ಲ.
1: ಹೌದು ಹೌದು ಮ್ಯಾಮ್,
2: ಹೇಳ್ತೀನಿ ಮೇಡಮ್. ಗಾದೆಗಳು ಅಂದ್ರೆ ಸಮಯಕ್ಕೆ ತಕ್ಕನಾಗೆಲ್ಲ ಇರ್ತವೆ ಮೇಡಮ್. ಅವು ಅಂದ್ರೆ ಒಂದ್ ಗಾದೆ ಹೇಳ್ತಾರೆ, ಆಯುಧದಿಂದ ಗಾಯ ಬೇಗ ಮಾಯಿತ್ತಂತೆ ಮೇಡಮ್, ನಾಲಿಗೆಯಿಂದ ಆದ ಗಾಯ ಬೇಗ ಮಾಯಲ್ಲ ಅಂತಂದ್ರೆ ಆಯುಧದಿಂದ ಒಂದ್ಸರಿ ಹೊಡೆದ್ರೆ ಅದಕ್ಕೆ ಏನಾದ್ರೂ ನಾವು ಔಷಧಿ ಹಚ್ಚಿ ಮಾಯಿಸ್ಕೊಳ್ಬೋದು, ಅದು ಮುಗಿಸ್ಬೋದು. ಅಲ್ಲಿ ಈ ನಾಲಿಗೆಯಿಂದ ಬಂದಿರುತ್ತಲ್ಲ ಮೇಡಮ್ ಮಾತುಗಳು, ಅದು ನಮ್ಮ ಜೀವ ಇರೋವರೆಗೆ ಅದು ಒಂದಲ್ಲ ಒಂದ್ ದಿನ ಬರ್ತಾನೆ ಇರುತ್ತೆ ಮೇಡಮ್. ಅದ್ ನೆನಪಾದಾಗೆಲ್ಲ ಮಾತುಗಳು ನಮ್ಗೆ ನೆನಪುಗಳು ಬರ್ತಾನೆ ಇರ್ತವೆ.
1: ನಿಜ ನಿಜ ಮ್ಯಾಮ್,
2: ಈತರ ಹೇಳಿದ್ರಲ್ಲ, ಈ ತರ ಹೇಳಿದ್ರಲ್ಲ ಅಂತ ಏನು ತಪ್ಪು ಮಾಡಿ ನಮ್ಗೆ ಹೇಳಿದ್ರಲ್ಲ ಅನ್ನೋ ಮಾತುಗಳು ಯಾವತ್ತು ನಮ್ಮನ್ನ ಕಾಡ್ತಾ ಇರುತ್ತೆ ಮೇಡಮ್. ಅದು ಒಂದು ಗಾಯ ಮಾಯ್ದು ಹೋಗ್ಬಿಡುತ್ತೆ, ಒಂದು ಆಯುಧನೋ ಶಸ್ತ್ರಾಸ್ತ್ರದಿಂದ ಯಾವ್ದೋ ಒಂದು ಮಾಡಿದ ಗಾಯ ಅದನ್ನ ಮಾಯಿಸ್ಬೋದು.
1: ನಿಜ,
2: ಅದು ನಾಲ್ಗೆಯಿಂದ ಬಂದಿದ್ ಮಾತ್ರ ಮಾಯಿಸಕ್ ಆಗಲ್ಲ ಮೇಡಮ್. ಅದಕ್ಕೆ ನಾವು ಮಾತಾಡ್ಬೇಕು, ಎಷ್ಟು ಯೋಚನೆ ಮಾಡಿ ಮಾತಾಡ್ಬೇಕು. ಒಬ್ರಿಗೆ ಕತ್ತಿಲ್ಲದೆ ಇದ್ದಾಗ ಏನ್ ಮಾತಾಡ್ತೀವಿ ಅವ್ರ ಬಗ್ಗೆ, ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ಅದು ಗಾಯ ಆಗ್ಬೋದು ಅಂತ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ ಮೇಡಮ್.
1: ನಿಜ ನಿಜ ಮ್ಯಾಮ್. ಓಕೆ, ತುಂಬಾ ಚೆನ್ನಾಗಿ ಗಾದೆ ಮಾತಿನ ಬಗ್ಗೆ ತಿಳಿಸ್ಕೊಟ್ರಿ ಮ್ಯಾಮ್, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಗಾದೆಯನ್ನು ಕೂಡ ವಿಸ್ತರಿಸ್ತಾ ಇದ್ರು. ಏನು ಮಾತಿನ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಎಷ್ಟೊಳ್ಳೆ ಗಾದೆ ಅಲ್ವಾ, ಮಾತಿನಿಂದ ಏನು ಯಾವುದೇ ಒಂದು ಆಯುಧದಿಂದ ಆದ ಗಾಯವನ್ನ ಕಮ್ಮಿ ಮಾಡ್ಕೋಬಹುದು, ಮಾತಿನಿಂದ ಆದಂತಹ ಗಾಯ ನಾಲಿಗೆಯಿಂದ ಆದ ಗಾಯವನ್ನ ಸರಿಪಡಿಸುವುದು ಅಷ್ಟು ಈಸಿ ಆಗಿರೋದಿಲ್ಲ ಅನ್ನುವಂತಹ ಒಂದು ಗಾದೆಯನ್ನ ಹೇಳ್ತಾ ಇದ್ರು. ನಿಜ ಅಲ್ವಾ, ನಾವು ಯಾರ ಹತ್ರನೇ ಮಾತನಾಡ್ಬೇಕಾದ್ರೂ ಕೂಡ ಒಂದ್ಸರ್ತಿ ತಲೆಯಿಂದ ಯೋಚನೆ ಮಾಡಿ ನಂತರ ಅದು ಬಾಯಿಂದ ಬಂದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು. ಸೊ ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಸರ್, ಹೆಂಗಿದ್ದೀರಿ?
3: ಆರಾಮದೇ ನೋಡ್ರಿ ಮೇಡಮ್, ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತದ್ರಿ, ಕಾರ್ಯಕ್ರಮ ಕೇಳ್ಕೋತ ಕೂತಿದ್ದವ್ರಿ ಮೇಡಮ್.
1: ಹೌದೇನ್ರಿ?
3: ಹಾ, ಗಾದೆಗಳ ಬಗ್ಗೆ ರೀ ಮೇಡಮ್. ಅದಕ್ಕಲ್ಲಿ ಅತ್ತಾರ್ರಿ, ಗಾದೆ ಸುಳ್ಳು ವೇದ ಸುಳ್ಳು ಆದ್ರೂ ಗಾದೆ ಸುಳ್ಳು ಆಗಲ್ಲತ್ರಿ ಮೇಡಮ್.
1: ಹೌದ್ರಿ, ಹೌದು.
3: ಅದ್ರ ಸಲುವಾಗಿ ಈ ಗಾದೆಗಳು ನಮ್ಗೆ ಅನ್ವಯಿಸುವಂತವ್ ಬಹಳ ಅದಾವ್ರಿ ಮೇಡಮ್ ಈಗಿನ ವಾತಾವರಣದಾಗ್ರಿ. ಯಾಕಂದ್ರೆ ಹಿಂದಿನ ಹಿರಿಯರು ಮಾಡಿಟ್ಟು ಹೋಗುದು ಅವು ಗಾದೆಗಳು ಯಾವ ತಪ್ಪಿಲ್ಲರಿ ಮೇಡಮ್, ಪ್ರತಿಯೊಂದು ಕರೆಕ್ಟ್ ಅದಾವ್ರಿ ಅವು.
1: ಹೌದ್ರಿ, ಹೌದ್ರಿ.
3: ಹಾ, ಯಾಕಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು, ಬಾಕಿ ಕೈ ಕೆಸರಾದಕ್ರೆ ಬಾಯಿ ಮೊಸರು ಆಗ್ತದ್ರಿ ಮೇಡಮ್.
1: ನಿಜ ನಿಜ ಸರ್.
3: ಇವತ್ ನಾವು ನೌಕರಿನೇ ಮಾಡ್ಲಿ, ಇವತ್ ಯಾವಾದ್ರೂ ಬ್ಯಾರೆ ಕೆಲಸ ಮಾಡಿದ್ರಿ, ನಾವು ಅಲ್ಲಿ ದುಡ್ದಕ್ರೆ ನಮ್ಗೆ ಸಿಗುದ್ರಿ.
1: ಹೌದ್ರಿ.
3: ಅದ್ರ ಸಲುವಾಗಿ ಏನಾದ್ರು ದುಡಿತವೆ ದುಡ್ಡಿನ ತಾಯಿ ಅಂತ ಹಿಂಗ್ ಪ್ರತಿಯೊಂದ್ ಆದವ್ರಿ ಮೇಡಮ್. ನಮ್ಗೆ ಅನ್ವಯಿಸುದ್ ಅಂದ್ರೆ ನಾವೊಂದು ಗಾದೆ ಆದ್ರಿ ಮೇಡಮ್, ಅದು ಒಟ್ ನಾ ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ ಅದ್ರ ಮೇಗೆ ನಾ ಯಾಕಪ್ಪ ಅಂತಂದ್ರ ಅದು ಏನಂದ್ರಪ್ಪ ಅಂದ್ರೆ ಇದು ಏನಂದ ಇದು ಆದ್ರಿ ಮೇಡಮ್ ಅದು ಗಾದಿ, ಮಗ ಮಾಡುದು ಮಧ್ಯಮ, ಆಳ ಮಾಡುದು ಹಾಳ, ತಾ ಮಾಡುದೇ ಉತ್ತಮ. ಇದು ಇವರ ಅರ್ಥ ಏನಪ್ಪ ಅಂತಂದ್ರ ಈಗ ಯಾವಾಗ ಆಗ್ಲಿ ನಾವ್ ಮಾಡುದೇ ನಮ್ಗ ಚಲೋ ಅನಿಸ್ತದ್ರಿ ಮೇಡಮ್. ಈಗ ಆಳ ಮಾಡುದ್ ಹಚ್ಚದಪ್ಪ ಅಂದ್ರ ಆಳಿಗೆ ಅವ ಹಾಳ ಮಾಡ್ತಾನ್ರಿ.
1: ನಿಜ ನಿಜ.
3: ಯಾವಾಗೇ ಕೆಲ್ಸ ರೀ. ಮತ್ ಈಗ ಮಗ ಅಂದ್ರ ಅವ್ ಮಧ್ಯಮ ರೀ. ಯಾಕಪ್ಪ ಅಂತಂದ್ರ ಮಗ ಏನ್ ಮಾಡ್ದ ಇಲ್ಲಿ ಬಿಟ್ಟ ಏನ್ ಮನ್ಸಿ ಬಂದಂಗ ಅವ ಮಾಡವ ಅದು ನಮ್ ಮನ್ಸಿ ಬರಂಗಿಲ್ಲ. ಅದ್ರ ಸಲುವಾಗಿ ಮಗ ಮಾಡುದು ಮಧ್ಯಮ, ಆ ಮಾಡುದು ಹಾಳು, ತಾ ಮಾಡುದಂತ್ರು ಅತಿ ಉತ್ತಮ ಅಂತ ಹೇಳಿ ನಮ್ಮ ಅಭಿಪ್ರಾಯ ರೀ ಮೇಡಮ್ ಇದಕ್ಕ.
1: ಓಕೆ ಓಕೆ ರೀ.
3: ಹೂನ್ರಿ ಮೇಡಮ್ ಅಂತ ಬಹಳ ಅನ್ವಯಿಸ್ತಾವ್ರಿ. ಅದ್ರ ಸಲುವಾಗಿ ಯಾವಾದೇ ಗಾದಿ ಆಗ್ಲಿ ನಾವ್ ಆ ಗಾದಿ ಮ್ಯಾಗ ನಡ್ಕೋತ ಹೋದ್ವಪ್ಪ ನಮ್ಗೆ ಅನುಕೂಲ ಆಗ್ತದ್ರಿ.
1: ಹೌದ್ರಿ ಹೌದ್ರಿ
3: ಹೂನ್ರಿ ಮೇಡಮ್.
1: ಓಕೆ ಧನ್ಯವಾದಗಳು ನವಾಜ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
3: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಥ್ಯಾಂಕ್ ಯು. ಎಸ್, ನವಾಜ್ ಅವರು ಕರೆ ಮಾಡಿದ್ರು ಬಿಜಾಪುರದಿಂದ, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಗಾದಿಗೆ ಬಗ್ಗೆ ವಿಸ್ತರಿಸಿ ತಿಳಿಸ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
4: ನಮಸ್ಕಾರ ಮೇಡಮ್.
1: ನಮಸ್ತೆ ರೀ ರಮೇಶ್ ಸರ್, ಹೆಂಗಿದ್ದೀರಿ?
4: ಆರಾಮದೇರಿ ಮೇಡಮ್, ನೀವ್ ಹೆಂಗದಿರಿ?
1: ನಾವು ಆರಾಮಿದೀವ್ರಿ.
4: ನಾಷ್ಟಾ ಆಯ್ತ್ರಿ ಮೇಡಮ್?
1: ನಾಷ್ಟಾ ಆಯ್ತ್ರಿ ನಮ್ದು, ನಿಮ್ದ ಆಯ್ತೇನ್ರಿ?
4: ಹಾ ನಮ್ದು ಆಯ್ತ್ರಿ ಮೇಡಮ್.
1: ಏನಾಯ್ತ್ರಿ ನಾಷ್ಟಾ?
4: ಜೋಳದ ರೊಟ್ಟಿ ಬೆಂಡಿಕಾಯಿ ಪಲ್ಯ ರೀ ಮೇಡಮ್.
1: ಓಕೆ ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
4: ಹೌದ್ರಿ ಮೇಡಮ್, ಗೊತ್ತಾಯ್ತ್ರಿ. ಬಾಳ ಒಳ್ಳೆ ವಿಷಯ ತಂದಿರಿ ಮೇಡಮ್.
1: ಓಕೆ ಹೇಳ್ರಿ.
4: ಈ ಬಾಯಿಂದ ಬಾಯಿಗೆ ಹಳ್ಳಿ ಒಳಗ್ ಬರುವ ಅಲ್ಲಿ ಎಲ್ಲಿ ಪಟ್ಟಣದಲ್ಲೇ ಬರುವ ಅಲ್ರಿ ಮೇಡಮ್, ಅವತ್ತು ಸುಳ್ಳಾಗಂಗ್ರಿ. ಹಿರಿಯರು ಮಾಡಿಬಿಟ್ಟು ಹೋಗ್ಯಾರಿ ಮೇಡಮ್. ಅರಮನೆ ಇದ್ರ ಮೆರಮನೆ ಬೇಕಂದಾರಿ ಮೇಡಮ್. ಅಂದ್ರೆ ಅವ್ರ ಗುಡಿಸಲ್ನವ್ರಿದ್ರು ಇವ್ರ ಮನಿ ಮೇಲೆ ಒಂದು ಕಣ್ಗಾವಲು ಇರ್ತಾರಂದಂಗ್ರಿ ಮೇಡಮ್. ಕೈಗಾಯಿ ಕನ್ನಡಿ ಹಾಕತ್ತಂದಾರಿ, ಎಲ್ಲಾ ಗೊತ್ತಿರ್ತತಿ, ಅದಕ್ಕೆ ಕನ್ನಡಿ ಹಿಡಿದು ನೋಡುದತ್ತಂದಾರಿ ಮೇಡಮ್. ಮಾತ್ ಮಾತಿಗೆ ಬಾಯಿಂದ ಬಾಯಿಗೆ ಬರು ಜನಪದ ಗೀತೆ ಆಗ್ಲಿ ಜನಪದ ಸೊಗಡಾಗ್ಲಿ ಗಾದೆ ಮಾತಾಗ್ಲಿ ಮೇಡಮ್, ಈ ಪರಂಪರೆ ಉಳಿಸ್ಕೊಂಡು ಹೋಗ್ಬೇಕ್ರಿ. ಈಗಿನ ಮಕ್ಳಿಗೆ ಗೊತ್ತೇ ಆಗಂಗ್ರಿ ಮೇಡಮ್. ಬರೀ ಓದುದು ಓದುದು ಓದುದು, ಬಸ್ ಅಲ್ಲಿ ಹೋಗುದು ಮನೆಗ್ ಬರುದು ಓದುದೇ ಮಾಡ್ತಾರೆ ಮೇಡಮ್. ನಮ್ ತಾಯಿಯವ್ರು ಹೇಳ್ತಿದ್ರು, ಹೂ ಮಾರೋರ್ ಅಂಗಡಿಯಾಗ ಹುಲ್ ಮಾರ್ತತ್ತ, ಒಳ್ಳೆತನ ಕಲ್ಕೊರಿ ನಕ್ತಿರಿ, ನಕ್ಕೋರ್ ಬಾಯಲ್ಲಿ ಹಲ್ ಕಂಡ್ಬೋತ. ನಗು ವಿಷಯ ಕಟ್ಟ ನಗುದು, ಸುಮ್ ಸುಮ್ನೆ ನಗುದು, ನೀವು ಕಾಲ್ ಹರಣ ಮಾಡ್ಬೇಡ್ರಿ. ಸಮಯ ಯಾರ್ ಸ್ವಂತಿದ್ದು ಅಲ್ಲ, ಸಮಯ ಹೋಗ್ತದ, ಹರಣ ಮಾಡ್ಬೇಡ್ರಿ ಕಾಲ. ಒಳ್ಳೆಯವರಾಗಿ ಬೆಳಿರತ್ತೆ ಯಾವಾಗ್ಲೂ ಹೇಳ್ತಿದ್ರಿ ಮೇಡಮ್. ನಾವು 10 ಜನ ಮಕ್ಕಳ್ರಿ, ಅವ್ರು ಹೇಳ್ದಂಗ ಅವ್ರ ಇಂತಾವ್ ಮಾತುಗಳು ಕೇಳ್ಕೊಂಡೆ ಬೆಳೆದವ್ರಿ ಮೇಡಮ್. ಹೂ ಮಾರದವ್ರ ಅಂಗಡಿಯಾಗ ಹುಲ್ ಮಾರ್ತಂದ್ರ ಅವ್ರ ಹೂವ ಮಾರೋರ್ ಬಂದು ಒಟ್ಟು ಏನೋ ಒಂದ್ ಸ್ವಲ್ಪ ಅವ್ರದ್ದು ಇವು ಇಜ್ಜತ್ ಕಡಿಮೆ ಆದಾಗ ಹುಲ್ ಮಾರ್ತಂದಂಗ್ರಿ ಮೇಡಮ್. ಅವ್ರ ಬಾಯಿಂದ ಬಾಯಿಗೆ ಸಡಲ್ಲನಾಗಿ ಹೇಳ್ಬಿಟ್ಟಾರೆ ಆ ಮಾತ.
1: ಹೌದ್ರಿ ಹೌದ್ರಿ.
4: ಈ ತರದು ಬಾಳ ಅದಾವ್ರಿ ಮೇಡಮ್. ಒಳ್ಳೆಯವ್ರ ಮಾನ್ ಹಳ್ಳಿಯಾಗ ಹೋಯ್ತತ್ತ, ಅಡಿಕೆಗ್ ಹೋದ ಮಾನ್ ಹಣಿ ಕೊಟ್ರು ಬರ್ಲಿಲ್ಲ ಅಂತ, ಇಂತ ಸುಮಾರು ಅದಾವ್ರಿ ಮೇಡಮ್ ಅವ್ರು. ಇನ್ನು ಈಗಾಗ್ಲೇನು ಎಷ್ಟೋ ಜನ ಎಷ್ಟು ಒಳ್ಳೊಳ್ಳೆ ಹೇಳಿದ್ರಿ ಮೇಡಮ್, ಅವ್ರು ಕೇಳಿದ್ರು. ಇನ್ನು ಹೇಳ್ರಿ, ಮತ್ ನೀವ್ ಅಷ್ಟು ನಿಮಗ್ ಗೊತ್ತಿದ್ದಷ್ಟು ಹೇಳ್ರಿ, ನಿಮ್ಮಿಂದನು ಕೇಳುವ ಅಪೇಕ್ಷೆ ರೀ ಮೇಡಮ್ ನಮ್ಗ.
1: ಓಕೆ ಓಕೆ ರೀ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ನಿಮಗೂ ಧನ್ಯವಾದ.
1: ಥ್ಯಾಂಕ್ ಯು. ರಮೇಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಗಾದೆಗಳ ಬಗ್ಗೆ ಕೂಡ ವಿವರಿಸ್ತಾ ಇದ್ರು. ಎಲ್ಲರೂ ಕೂಡ ಒಳ್ಳೊಳ್ಳೆ ಗಾದೆಗಳನ್ನ ಆಯ್ಕೆ ಮಾಡ್ಕೊಂಡು ತಿಳಿಸ್ಕೊಡ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ರಕ್ಷಿತಾ ಹೊಳ್ಳ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689 0999 ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ

0: ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818385803. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗಾದೆಗಳು, ನಿಮ್ಗೆ ಇಷ್ಟ ಆಗಿರೋ ಗಾದೆಗಳು, ಹಾಗೆ ನೀವು ಫಾಲೋ ಮಾಡುವಂತಹ ಒಂದಿಷ್ಟು ಗಾದೆಗಳನ್ನ ನೀವು ಇವತ್ತು ನನಗೆ ತಿಳಿಸ್ಕೊಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಅದರ ಬಗ್ಗೆ ಮಾತನಾಡಬಹುದು ಅನ್ನೋದಾಗಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಗಾದೆಗಳನ್ನ ಆಯ್ಕೆ ಮಾಡಿಕೊಂಡು ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
1: ಹಲೋ, ನಮಸ್ತೆ. ಶುಭೋದಯ ರಕ್ಷಿತಾ.
0: ಶುಭೋದಯ ಬೀನಾ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
1: ಹ್ಮ್ ಆಯ್ತಮ್ಮ, ಚಪಾತಿ, ಆಮೇಲೆ ಇದು ಪಲ್ಯ.
0: ಪಲ್ಯ, ಓಕೆ.
1: ಬೀಟ್ರೂಟ್, ಬೀಟ್ರೂಟ್ ಪಲ್ಯ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ಆಯ್ತಪ್ಪ, ಗೊತ್ತಾಯ್ತು. ದೂರದ ಬೆಟ್ಟ ನುಣ್ಣಿಗೆ ಇದನ್ನ ಹೇಳಿದಾರಾ?
0: ಇಲ್ಲ, ಹೇಳಿಲ್ಲ.
1: ದೂರದ ಬೆಟ್ಟ ನುಣ್ಣಿಗೆ ಅಂತ ಒಂದು ಗಾದೆ ಇದೆ.
0: ಹೌದು,
1: ನಾವು ಈಗ ದೂರದಿಂದ ಇಲ್ಲಿಂದ ನೋಡಿದಾಗ ಅದೇನು ಬಹಳ ಚೆನ್ನಾಗಿದೆ ಅನ್ಸುತ್ತೆ. ಅಲ್ಲಿ ಅಲ್ಲಿ ಹತ್ರ ಹೋದ್ಮೇಲೆ ತಾನೇ ಗೊತ್ತಾಗೋದು ಕಲ್ಲು ಮುಳ್ಳು ಎಲ್ಲ ಇದೆ ಅಂತ. ಹಾಗೆ ಇದು ಎಲ್ಲದಕ್ಕೂ ಎಲ್ಲಾ ವಿಷಯಕ್ಕೂ ಅನ್ವಯಿಸುತ್ತೆ. ಈಗ ನಾವು ಒಬ್ಬರು ನೋಡ್ಬಿಟ್ಟು, ಏ ಅವ್ರು ಬಹಳ ಚೆನ್ನಾಗಿದ್ದಾರೆ, ಪಾಪ ಅವ್ರ ಕೆಲ್ಸ ಬಹಳ ಚೆನ್ನಾಗಿದೆ, ಅಯ್ಯೋ ನಮ್ಮಿದೆ ಕೆಲ್ಸ ಕಷ್ಟ ಅಂತ ನಾವು ಅನ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ನೋಡಿದಾಗ, ಅವ್ರನ್ನ ಕೇಳಿದಾಗ, ಅವ್ರ ಮಾಡೋ ಕೆಲ್ಸ ನೋಡಿದಾಗ, ಅಯ್ಯೋ ಇದ್ರಲ್ಲೂ ಕಷ್ಟ ಇದೆ ಅಲ್ವಾ, ಇವ್ರಿಗೂ ತುಂಬಾ ತೊಂದ್ರೆ ಇದೆ ಅನ್ನೋದು ಅವಾಗ ಗೊತ್ತಾಗುತ್ತೆ ನಮ್ಗೆ. ನಾವು ಈಗ ಕೂತ್ಕೊಂಡ್ಬಿಟ್ಟು, ಇಲ್ಲ ಬಿಡ, ಅವ್ರು ಬಹಳ ಚೆನ್ನಾಗಿದ್ದಾರೆ, ಅವ್ರು ಇವ್ರು ಚೆನ್ನಾಗಿದ್ದಾರೆ ಅಂತ ನಾವು ಅನ್ಕೊಳ್ಳೋದು ತಾವು ತುಂಬಾ ತಪ್ಪು. ಯಾಕಂದ್ರೆ ದೂರದ ಬೆಟ್ಟ ನುಣಿಗೇನೆ ಕಾಣೋದು, ಅದು ಹತ್ರ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಅದನ್ನ, ಅದ್ರಲ್ಲಿ ಏನೇನು ಕಷ್ಟ ನಷ್ಟಗಳು ಇದಾವೆ.
0: ಖಂಡಿತ, ಹೌದು.
1: ಆದ್ರಿಂದ ಯಾವುದೇ ಆಗ್ಲಿ ನೋಡಿದ ತಕ್ಷಣ ಜಡ್ಜ್ ಮಾಡೋಕ್ ಆಗೋದೇ ಇಲ್ಲ.
0: ಹೌದು,
1: ಸತ್ಯ. ಅದೇನ್ ಹೇಳ್ತಾರಲ್ಲ, ಪ್ರಮಾಣಿಸಿ ನೋಡು, ಕಣ್ಣಿಗೆ ಕಂಡ್ರು ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ.
0: ಹೌದು,
1: ಹಂಗೆ ನೋಡ್ಬೇಕಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆನಪ್ಪ. ಒಂದೇ ಅಲ್ವಾ
0: ನಿಮ್ಗೆ ಇಷ್ಟ ಆಗುವ ಎರಡರಿಂದ ಮೂರು ಗಾದೆ?
1: ಇನ್ನೊಂದು, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಚೆನ್ನಾಗಿದೆ, ಅದನ್ನು ನನ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಯಾವುದೇ ಆಗ್ಲಿ ಈ ಒಂದು ಎಕ್ಸಾಮೇ ಆಗ್ಲಿ, ಈಗ ಮಕ್ಕಳು ಮೊದ್ಲಿಂದ ಓದಿದ್ರೆ ಪರೀಕ್ಷೆ ಎದುರಿಸಬಹುದು.
0: ಹೌದು,
1: ಇವನ್ ನಾವು ಕೂಡ ಅಷ್ಟೇ, ಮಹಿಳೆಯರು ಗೃಹಿಣಿಯರು ಕೂಡ ಅಡಿಗೆ ಮಾಡುವಾಗ ಹೋಗ್ಬಿಟ್ಟು ಅವಾಗ ಯೋಚನೆ ಮಾಡಿ ಅದು ನೋಡಿಬಿಟ್ಟು ಇದು ಇದ್ರಲ್ಲಿ ನೋಡ್ಬಿಟ್ಟು ಮಾಡೋಣ ಅಂತ ಹೋದ್ರೆ ಆಗೋದಿಲ್ಲ. ಮೊದ್ಲೇ ಅದ್ರಲ್ಲೆಲ್ಲ ನಾವು ಒಂದ್ ಸ್ವಲ್ಪ ಪರಿಣಿತಿ ಮಾಡ್ಕೊಂಡಿರ್ಬೇಕು, ಅವಾಗ ಮಾತ್ರನೇ ಯಾವುದೇ ಕೆಲ್ಸ ಆಗ್ಲಿ ನಾವ್ ಮಾಡ್ಲಿಕ್ಕೆ ಚೆನ್ನಾಗಿ ಅಂತ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು, ಮೊದ್ಲೇ ನಾವು ರೆಡಿ ಆಗಿರ್ಬೇಕು ಅಂತ. ಇದೊಂದರ ಚೆನ್ನಾಗಿದೆ. ಇನ್ನು ಇನ್ನೊಂದು ಏನಪ್ಪ ಅಂದ್ರೆ, ಹೋದ್ಯ ಪುಟ ಬಂದ್ಯಾ ಪುಟ ಅಂತ ಒಂದು ಚಿಕ್ಕ ಗಾದೆ ಇದು.
0: ಹೌದು,
1: ಏನೋ ನಾವು ಒಂದು ಏನೋ ಇನ್ನು ವಿಚಾರ ಹೇಳ್ತಾ ಇರ್ತೀವಿ, ಹಿಂಗೆ ಹೆಂಗೋಗ್ಬಿಟ್ಟು ಹಂಗ್ ಮಾಡ್ಕೊಂಡ್ ಬರ್ಬೇಕು ಅನ್ನೋದ್ರಲ್ಲೇ ನಮ್ಮ ಕೆಲವು ಸರಿ ಮಕ್ಕಳು ಓಡೋಗ್ಬಿಡ್ತಾರೆ, ಓಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿರ್ತಾರೆ. ಏನ್ ಮಾಡ್ದೇವ್ ಅಂದ್ರೆ, ಏಯ್ ಹೋದೆ.
0: ಹೌದೌದು, ಕುಟ್ಟಿ ಕುಂದಾಪುರಕ್ ಹೋದಂತೆ ಅಂತ ಕೂಡ ಒಂದು ಗಾದೆ ಇದೆ ಇದಕ್ಕೆ ರಿಲೇಟೆಡ್ ಆಗಿನೇ.
1: ಹೌದೌದು, ಕರೆಕ್ಟ್, ಕುಟ್ಟಿ ಕುಂದಾಪುರಕ್ ಹೋಗ್ಬಂದ್. ಇನ್ನು ಹೇಳೋದು ಮುಂಚೆನೆ ಓಡೋಗ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಬಂದ್ಬಿಡೋದು, ಅದನ್ನ ಏನು ಮಾಡ್ಕೊಳ್ಳದೇನೆ. ಅದೊಂದು ಒಂದ್ ಚೆನ್ನಾಗಿದೆ.
0: ಓಕೆ ಓಕೆ, ಧನ್ಯವಾದಗಳು ಬೀನಾ ಮ್ಯಾಮ್, ತುಂಬಾ ಚೆನ್ನಾಗಿ ಗಾದೆಗಳನ್ನ ತಿಳಿಸಿದ್ರಿ. ಥ್ಯಾಂಕ್ ಯು. ಎಸ್, ಬೀನಾ ವಸಂತ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಗಾದೆ ಮಾತುಗಳನ್ನ ತಿಳಿಸ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ.
2: ಹಲೋ,
0: ನಮಸ್ತೆ.
2: ನಮಸ್ತೆ ರಕ್ಷಿತಾ ಮೇಡಮ್.
0: ನಮಸ್ತೆ ಅನಂತರಾಜ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್. ಟಿಫನ್ ಆಯ್ತಾ ಮೇಡಮ್?
0: ಟಿಫನ್ ಆಯ್ತು. ನಿಮ್ದು ಆಯ್ತಾ?
2: ನಮ್ದು ಊಟ ಆಯ್ತು ಮೇಡಮ್, ಒಂದೇ ಸರಿ ಮುದ್ದೆ ಸಾಂಬಾರ್.
0: ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗಾದೆಗಳನ್ನ ಹೇಳ್ಬೇಕು.
0: ಹೌದು
2: ಹೌದು ಮೇಡಮ್, ನಾನಿವತ್ತು ಮಳೆಗೆ ಸಂಬಂಧಪಟ್ಟಂತ ಗಾದೆಗಳನ್ನ ನಮ್ಮ ಜನಪದರು ಇಂದ್ರಿಂದ ಕಟ್ಕೊಟ್ಟಿದ್ದಾರೆ ಮೇಡಮ್.
0: ಓಕೆ,
2: ಅವನ್ನ ಹೇಳ್ತೀನಿ ಮೇಡಮ್.
0: ಸರಿ ಸರ್ ಹೇಳಿ.
2: ಮೇಡಮ್, ಮೊದಲನೇದಾಗಿ ಅಶ್ವಿನಿ ಮಳೆಗೆ. ಅಶ್ವಿನಿ ಆಗದಿದ್ದರೆ ಶಿಶುವಿಗೆ ಹಾಲಿಲ್ಲ ಅಂತ ಹೇಳ್ತಾರೆ ಮೇಡಮ್.
0: ಓಕೆ,

0: ಆಮೇಲೆ ಸ್ವಾತಿ ಮಳೆ ಏತೇನಂದ್ರೆ ಬಿಟ್ಟ ಬಿಡಲ್ಲದಿಲ್ಲ ಅಂತ ಅಂದ್ರೆ ಹೊರಗಡೆ ಹೋದಾಗ ಬಿಡಲ್ಲ ಹಂಗ ಇಡ್ಕೊಳ್ತದೆ ಅಂತ ಈ ತರ ಹೇಳ್ತಾರೆ ಮೇಡಮ್ ಮಳೆ ನಕ್ಷತ್ರಗಳಿಗೆ ಗಾದೆಗಳನ್ನ.
1: ತುಂಬಾ ಚೆನ್ನಾಗಿ
0: ಗಾದೆಗಳಂದ್ರೆ ಮೇಡಮ್ ಹಿಂದೆ ನಮ್ಮ ಪೂರ್ವಿಕರು ಬಾಯಿಂದ ಬಾಯಿಗೆ ಬಂದಂತ ಅನುಭವದ ಸತ್ಯಗಳು ಮೇಡಮ್.
1: ನಿಜ ನಿಜ ಸರ್, ಹೌದು.
0: ಅವು ಯಾವತ್ತಿಗೂ ಸುಳ್ಳಾಗೋದಿಲ್ಲ ಮೇಡಮ್, ಅವರು ಅನುಭವದಿಂದ ಕಟ್ಟಿರ್ತಕ್ಕಂತ ಮಾತುಗಳು ಅವು ಅಷ್ಟು ಪ್ರಾಸಬದ್ಧವಾಗಿರ್ತಾವ ಮೇಡಮ್.
1: ಹೌದು ಹೌದು ಸರ್,
0: ಅವನು ಕೇಳೋದೇ ಒಂದ್ ಚೆನ್ನ ಮೇಡಮ್.
1: ನಿಜ ನಿಜ,
0: ಹೌದು ಮೇಡಮ್.
1: ಓಕೆ, ಅನಂತರ ಸರ್ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಹಾಗೆ ಮಳೆ ಕುರಿತಾದ ಗಾದೆ ಕೇಳೇ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು.
0: ಥ್ಯಾಂಕ್
1: ಯು. ಎಸ್ ಅನಂತರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಗಾದೆಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ
1: ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ? ನಾವು ಕೂಡ ಆರಾಮಿದೀವಿ ಮ್ಯಾಮ್. ತಿಂಡಿ ಆಯ್ತಾ?
2: ಹಾ, ತಿಂಡಿ ರೊಟ್ಟಿ ತಿಂದು ಕಾಲ್ ಟ್ರೈ ಮಾಡಿ ಸಿಗ್ಲಿಲ್ಲ ಅಂತ ತಿಂಡಿ ತಿಂದಾಯ್ತು.
1: ಓಕೆ, ಸೊ ಹಾಗೆ ಇತ್ರ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್.
1: ಓಕೆ ಹೇಳಿ ಮ್ಯಾಮ್, ನಿಮ್ಗೆ ಇಷ್ಟವಾಗಿರೋ ಗಾದೆ.
2: ನಮಗ್ ಇಷ್ಟವಾದ ಗಾದೆಗಳು ತುಂಬಾ ಇದಾವ್ ಮೇಡಮ್.
1: ಓಕೆ,
2: ಅದ್ರಲ್ಲಿ ಹಿತ್ಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ.
1: ಹೌದು ಹೌದು,
2: ಅದು ತುಂಬಾ ಜನಕ್ಕೆ, ಈಗಿನ ಜನಕ್ಕೆ ನಾವೆಲ್ಲರ ಕಸ ಹಾಕ್ಬೇಡಿ, ಅಲ್ಲ ಹಾಕ್ಬೇಡಿ, ಇಲ್ಲ ಹಾಕ್ಬೇಡಿ ಅಂತ ಅಂದ್ರೆ ನಮ್ಮ ಮಾತೇನು ಕೇಳಲ್ಲ ಅಕ್ಕಪಕ್ಕದಲ್ಲಿ. ಆಮೇಲೆ ಮನೆಯಿಂದ ಏನಾದ್ರೂ ಕವರ್ ತಗೊಂಡು ಹೋಗ್ರಿ, ಸ್ವಲ್ಪ ಆದಷ್ಟು ಪರಿಸರ ನಾವು ಕಾಪಾಡೋಣ ಅಂದ್ರೆ ಕೇಳಲ್ಲ. ಅದೇ ಯಾರು ಯೂಟ್ಯೂಬರ್ಸ್ ಮಾಡಿ ಹಾಕ್ಬಿಟ್ರೆ ನೋಡೋದು ಹೇಳೋದು, ಅವರಿಗೆಲ್ಲ ಬೆಲೆ, ನಮ್ಮಂತವ್ರಿಗೆಲ್ಲ ಎಲ್ ಬೆಲೆ ಇರುತ್ತೆ ಮೇಡಮ್. ಆ ತರ ಮಕ್ಳನ್ನು ಅಷ್ಟೇ, ಆ ತರ ಈ ತರ ಬೆಳೆಸಿ ಹಿಂಗೆ ಮನೆದೇ ಸ್ವಲ್ಪ ತಿನ್ಸಿ, ಹೊರಗಿಂದೆಲ್ಲ ತಿನ್ಸ್ಬೇಡಿ ಅಂದ್ರೆ ಕೇಳಲ್ಲ. ಅದೇ ಯಾರಾದ್ರೂ ಸ್ವಲ್ಪ ಟಿವಿ ಹ್ಯಾಂಕರ್ಗಳು ಇದೆ, ಯಾರಾದ್ರೂ ಸ್ವಲ್ಪ ಹೆಸರು ಮಾಡಿದಾರೆ ಹೇಳಿದ್ರೆ ತುಂಬಾ ಬೇಗ ನಾಟುತ್ತೆ ಅವ್ರಿಗೆ. ಮನೆ ಗಿಡ ಮದ್ದಲ್ಲ, ಇತ್ಲ ಗಿಡ ಮದ್ದಲ್ಲ ಅಂತ ಮೇಡಮ್ ಅದು. ಆಮೇಲೆ ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ
1: ಬಲ್ಲವನಿಗೆ
2: ರೋಗವಿಲ್ಲ ಅಂತ ಮೇಡಮ್. ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಮೂರ್ ಟೈಮ್ ಊಟ ಮಾಡಿ ಮನೆಗೆ, ಮನೆಯದು ಆರೋಗ್ಯವಾಗಿರೋದು ಒಳ್ಳೇದು ಮೇಡಮ್. ಎಷ್ಟೇ ಕೆಲ್ಸ ಒತ್ತಡ ಇರ್ಲಿ ಏನೇ ಇರ್ಲಿ ಅದು ಮೇಡಮ್. ಇನ್ನೊಂದು ಗಾದೆ, ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗದು ಅಂತ ಇನ್ನೇನ ಎಲ್ಲಾರು ಹೇಳ್ತಾ ಇದಾರಲ್ಲ ಮೇಡಮ್ ಫಸ್ಟ್ ಇಂದ, ಅದು ಒಂದಿದೆ. ಆಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ, ಸಣ್ಣ ಮಕ್ಳಿದ್ದಾಗ ಆದಷ್ಟು ನಮ್ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮಕ್ಳಿಗೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು. ಮಕ್ಳು ಅಂತಲ್ಲ, ನಾವು ಅಷ್ಟೇ, ನಾವು ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಮಕ್ಳನ್ನು ಒಳ್ಳೆ ರೀತಿಯಲ್ಲಿ ಬೆಳೀತಾರೆ. ಮಕ್ಳ ಮೇಲೆ ಹಾಕ್ಬಾರ್ದು ಯಾವತ್ತು, ನಮ್ಮಲ್ಲೂ ಒಳ್ಳೆ ಒಳ್ಳೇದಾಗಿ ಬೆಳೆಸ್ಕಂತಿರ್ಬೇಕು ಮೇಡಮ್, ಅದು ಒಂದು ಅನ್ವಯಿಸುತ್ತೆ.
1: ಸರಿ, ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿ ಗಾದೆಗಳನ್ನ ತಿಳಿಸ್ಕೊಟ್ರಿ. ಎಸ್ ಕಲ್ಪನಾ ಅವರು ಕರೆ ಮಾಡಿದ್ರು, ಒಳ್ಳೊಳ್ಳೆ ಗಾದೆಗಳನ್ನ ಅವ್ರು ಕೂಡ ಹೇಳ್ತಾ ಇದ್ರು, ಹಾಗೆ ಅದರ ಅರ್ಥವನ್ನ ಕೂಡ ಹೇಳ್ತಾ ಇದ್ರು. ಹಾಗೆ ತುಂಬಾ ಗಾದೆಗಳಿದೆ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಹೇಳಿ, ಹಾಗೆ ಕೂಸಿದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ, ದೇಶ ನೋಡು ಕೋಶ ಓದು, ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋದಾಗಿ, ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರಂತೆ ಅನ್ನುವಂತಹದ್ದು, ಇಲ್ಲದವನಿಗೆ ಒಂದ್ ಚಿಂತೆ ಆದ್ರೆ ಇದ್ದವನಿಗೆ ನೂರ್ ಚಿಂತೆ, ಇದು ಕೂಡ ನಿಜ ಅಲ್ವಾ? ಹಾಗೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ, ಆಳಾಗಿ ಬಲ್ಲವನು ಅರಸನಾಗಬಲ್ಲ, ಹಾಗೆ ಆಯ ನೋಡಿ ಪಾಯ ಹಾಕು ಅನ್ನುವಂತಹ ಗಾದೆ ಇದೆ. ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರದು ಅನ್ನೋದಾಗಿ, ಈ ರೀತಿ ಸಾಕಷ್ಟು ಗಾದೆಗಳಿದೆ, ಹಾಗೆ ಒಳ್ಳೊಳ್ಳೆ ಅರ್ಥಗಳು ಕೂಡ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹೊಸ ಒಂದಿಷ್ಟು ಗೊತ್ತಿರದ ಗಾದೆಗಳನ್ನ ಕೂಡ ತಿಳ್ಕೊಂಡ್ವಿ ಅಲ್ವಾ? ಹಾಗೆ ಎಲ್ಲ ಗಾದೆಗಳು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಹಾಗೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಯಾರಿಗೆಲ್ಲ ಕಾಲ್ ಸಿಕ್ಕಿಲ್ವೋ, ಯಾರಿಗೆಲ್ಲ ಕರೆ ಮಾಡಲಿಕ್ಕೆ ಆಗಿಲ್ವೋ, ಅವರಿಗೆ ಮುಂದಿನ ಕಾರ್ಯಕ್ರಮದಲ್ಲಿ, ಸಂಜೆಯ ಕಾರ್ಯಕ್ರಮದಲ್ಲಿ ಮತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಮಾತುಗಳನ್ನ ತಿಳಿಸಬಹುದಾಗಿದೆ ಆಗಿನ ಟಾಪಿಕ್ಗೆ ಸರಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನ್ನಿಸ್ತು, ಗಾದೆಗಳ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ 9686096279 ನಾನು ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ.

0: ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 9039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಏನಪ್ಪ ಅಂತ ಹೇಳಿದ್ರೆ, ದೇವನಿರುವನೆಲ್ಲಿ ಅನ್ನುವಂತಹ ಕಥೆ. ವಿವೇಕಾನಂದರಿಗೆ ಸಂಬಂಧಪಟ್ಟಂತಹ ಕಥೆಯಾಗಿದೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನ, ತಾವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ, ನಮಗೆ ಯಾವಾಗಲೂ ದೇವರ ಬಗ್ಗೆಯೇ ಹೇಳುತ್ತಿರುತ್ತೀರಿ, ಅವನಿರೋದಾದ್ರೆ ಅವನೇಕೆ ನಮಗೆ ಕಾಣೋದಿಲ್ಲ, ನಾವು ನೋಡಲಾಗುವುದಿಲ್ಲ, ನೋಡಲಾಗದವನು ಇದ್ದಾನೆ ಅಂತ ಹೇಳಿ ನಂಬೋದಾದ್ರೂ ಹೇಗೆ ಅಂತ ಪ್ರಶ್ನಿಸಿದ್ನಂತೆ. ಅದಕ್ಕೆ ವಿವೇಕಾನಂದರು ಅವನನ್ನ ಹೊರಗಡೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನ ನೋಡು ಎಂದ್ರಂತೆ. ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ, ಮಧ್ಯಾಹ್ನದ ಹೊತ್ತು ಸೂರ್ಯನನ್ನ ನೋಡು ಅಂದ್ರೆ ಹೇಗೆ? ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗಾಯಿತು. ನಂತರ, ನೋಡೋದಕ್ಕೆ ಸಾಧ್ಯವಿಲ್ಲ ಗುರುಗಳೇ, ಸ್ವಾಮೀಜಿಯವರು ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ, ಇದನ್ನ ನೋಡಲು ಸಾಧ್ಯವಾಗದಿದ್ರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದಾಗ, ದೇವರು ಇರುವಿಕೆಯನ್ನ ಅರ್ಥ ಮಾಡಿಕೊಂಡು ದೇವರಿಲ್ಲದೆ ಈ ಸೃಷ್ಟಿ ಇಲ್ಲ ಎಂಬ ನಂಬಿಕೆ ಅವನಲ್ಲಿ ಉಂಟಾಯಿತು. ಪ್ರಕೃತಿ, ಗಿಡ, ಮರ, ಹೂ, ಹಣ್ಣು, ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ. ಸರ್ವಮುಖ, ಸರ್ವವ್ಯಾಪಕ ವಿವೇಕರು ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯಿತು. ನನ್ನ ಕಣ್ತರಿಸಿದ ನೀವೇ ನನ್ನ ದೇವರೆಂದು ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ. ಎಂತಹ ಒಂದು ಅದ್ಭುತವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜವಾಗ್ಲೂ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಆಗಲೇ ನಿಮಗಾಗಿ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಸಂತ ಜ್ಞಾನೇಶ್ವರ ಅಂತ ಹೇಳಿ. ಸುಮಾರು 16 ವರ್ಷಗಳ ಹುಡುಗನೊಬ್ಬ ತನ್ನ ಊರಿನ ಗುರುಗಳ ಬಳಿ ಹೋಗಿ ಉದ್ದಂಡ ಪ್ರಣಾಮ ಮಾಡಿ, ಗುರುಗಳೇ, ನನಗೆ ಜೀವನದಲ್ಲಿ ವೈರಾಗ್ಯ ಬಂದಿದೆ, ಆದ್ರಿಂದ ನನಗೆ ಸನ್ಯಾಸ ದೀಕ್ಷೆ ನೀಡಿ ನನ್ನನ್ನು ಈ ಭವಬಂಧನದಿಂದ ಬಿಡುಗಡೆ ಮಾಡಬೇಕು ಎಂದು ಬೇಡಿಕೊಂಡ. ಗುರುಗಳಿಗೆ ಅವನಾಡುವ ಮಾತು ಕೇಳಿ ದಿಗ್ಭ್ರಮೆಯಾಯಿತು. ಗುರುಗಳು, ಮಗು, ನೀನಿನ್ನು ತುಂಬ ಚಿಕ್ಕವನು, ಗೆಳೆಯರೊಂದಿಗೆ ಆಡಿ ನಲಿದಾಡುತ್ತಾ ಬೆಳೆಯಬೇಕಾದವನು. ಚಂಚಲವಾದ ಮನಸ್ಸು ಏಕಾಗ್ರತೆಯಿಂದ ಪರಮಾತ್ಮನಲ್ಲಿ ನೆಲೆಗೊಳಿಸಿ, ದೇಹ ದಂಡಿಸಿ ಪ್ರಾಪಂಚಿಕವಾದ ಎಲ್ಲ ಸುಖ ಸಂತೋಷಗಳನ್ನು ತೊರೆದು ವಿರಕ್ತನಾಗಬೇಕು. ಇದು ನಿನ್ನಿಂದ ಸಾಧ್ಯವೇ? ಅದಕ್ಕೂ ಒಂದು ಕಾಲವಿದೆ, ವಯಸ್ಸಿದೆ. ಆಗ ಬಾ ನೋಡೋಣ, ಈಗ ಮನೆಗೆ ಹೋಗು ಎಂದು ಹೇಳಿ ತಪೋಮಗ್ನರಾದರು. ಆದರೆ ತನ್ನ ಬಿಗಿ ಪಟ್ಟು ಬಿಡದ ಆ ಬಾಲಕ ನನಗೆ ದೀಕ್ಷೆಯನ್ನ ಕೊಡಲೇಬೇಕೆಂದು ದುಂಬಾಲು ಬಿದ್ದ. ಅವನ ಬೇಡಿಕೆಯಲ್ಲಿ ಅಚಲವಾದ ಛಲವಿತ್ತು. ಬೇರೆ ದಾರಿ ಕಾಣಿದ ಗುರುಗಳು, ಮಗು, ಹಾಗಾದ್ರೆ ನಾನು ನಿನಗೊಂದು ಪರೀಕ್ಷೆ ಮಾಡುತ್ತೇನೆ, ಅದರಲ್ಲಿ ನೀನು ವಿಜಯಿ ಆದ್ರೆ ಮಾತ್ರ ನಿನಗೆ ಸನ್ಯಾಸ ದೀಕ್ಷೆ ನೀಡುವೆನು ಎಂದು ನುಡಿದರು. ಆ ಹುಡುಗ, ನೀವು ನೀಡುವ ಯಾವುದೇ ಪರೀಕ್ಷೆಗೂ ನಾನು ಸಿದ್ಧನಿದ್ದೇನೆ ಎಂದು ನುಡಿದಾಗ ಗುರುಗಳು, ಎಲ್ಲಿ, ನಿನ್ನ ನಾಲಿಗೆಯನ್ನ ಹೊರಚಾಚು ಎಂದ್ರು. ಹುಡುಗ ಹಾಗೆ ಮಾಡಿದ. ಬಳಿಕ ಗುರುಗಳು ಅವನ ನಾಲಿಗೆಯ ಮೇಲೆ ಒಂದು ಕಲ್ಲು ಸಕ್ಕರೆಯ ತುಂಡನ್ನ ಇರಿಸಿ ನೋಡುತ್ತಾ ಕುಳಿತರು. ಎಷ್ಟು ಹೊತ್ತಾದರೂ ಕಲ್ಲು ಸಕ್ಕರೆಯ ಒಂದಂಶವೂ ಕರಗಲಿಲ್ಲ, ಹಾಗೆಯೇ ಬಾಯಿಂದ ಒಂದು ಹನಿ ಜೊಲ್ಲು ಕೂಡ ಬೀಳಲಿಲ್ಲ. ಹುಡುಗನು ಮಾತ್ರ ಪದ್ಮಾಸನ ಹಾಕಿಕೊಂಡು ಕಣ್ಮುಚ್ಚಿ ಕಲಾ ಪ್ರತಿಮೆಯಂತೆ ಕುಳಿತಿದ್ದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳು ಆ ಹುಡುಗನಿಂದ ಅದೆಂದೋ ದೂರವಾಗಿದ್ದವು. ಇನ್ನು ಜೀವಹ ಚಾಪಲ್ಯವೆಲ್ಲಿ, ಕಲ್ಲು ಸಕ್ಕರೆ ಕರಗಲೇ ಇಲ್ಲ. ಅದನ್ನು ಕಂಡು ಗುರುಗಳು ಮೂಕ ವಿಸ್ಮಿತರಾದರು. ಅವರು, ಮಗು, ನಾನು ನಿನ್ನಂತಾಗಲು ಅದೆಷ್ಟೋ ವರ್ಷ ಕಷ್ಟಪಟ್ಟಿದ್ದೆ, ನಿನ್ನ ಮುಂದೆ ನಾನು ತೀರಾ ಚಿಕ್ಕವನಾಗ್ಬಿಟ್ಟೆ. ಸಾಧನೆಗೆ ವಯಸ್ಸು ಮುಖ್ಯವಲ್ಲ, ಅದಕ್ಕೆ ಶ್ರದ್ಧೆ, ಆತ್ಮವಿಶ್ವಾಸ ಮುಖ್ಯ. ಅದು ನಿನ್ನಲ್ಲಿದೆ. ನೀನು ನಾನಿಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯೇ, ದೀಕ್ಷೆ ಪಡೆಯಲು ಸಮರ್ಥನಾಗಿದ್ದೀಯೇ. ಇಂದು ನಾನು ನಿನಗೆ ಮನಪೂರ್ವಕವಾಗಿ ಸನ್ಯಾಸ ದೀಕ್ಷೆಯನ್ನು ನೀಡುತ್ತೇನೆ, ವಿಜಯೀ ಭವ ಎಂದು ಎರಡೂ ಕೈ ಎತ್ತಿ ಆಶೀರ್ವದಿಸಿದರು. ಆ ಹುಡುಗನೇ ಸಾಧು ಸಂತ ಶ್ರೇಷ್ಠನೆನಿಸಿದ ಸಂತ ಜ್ಞಾನೇಶ್ವರ. ಎಂತಹ ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಜೀವನದಲ್ಲಿ ವಯಸ್ಸು ಮುಖ್ಯವಲ್ಲ, ಏಜ್ ಇಸ್ ಜಸ್ಟ್ ನಂಬರ್. ಸಾಧನೆ ಮಾಡುವುದಕ್ಕೆ ವಯಸ್ಸು ಮುಖ್ಯವಲ್ಲ, ನಮ್ಮ ಧೈರ್ಯ, ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ತುಂಬಾ ಮುಖ್ಯವಾಗುತ್ತದೆ. ಸೊ ಒಳ್ಳೆಯ ಕಥೆ ಇದಾಗಿತ್ತು, ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9662796860969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೌದು ಸ್ವಾಮಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಾಮಾನ್ಯ ಜನರು ಸಮೃದ್ಧ ಜೀವನ ನಡೆಸುತ್ತಿದ್ದಾರೆ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಪೊಲೀಸ್ ಇಲಾಖೆ.

ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೈ ವಿಜಯ್ ಕುಮಾರ್ ಹೇಳಿದರು. ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳನ್ನು

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ. ದೇಶದಂತೆ

0: ದಿನ ವಿವರ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಯಶೋಧಮ್ಮ ರಂಗಪ್ಪ, 48 ವರ್ಷ, ಜುಲೈ 19th.

0: ಮುಂದಾಗಲಿದ್ದು ನಿಮಗೆ ಇಷ್ಟ.
1: ವೃತ್ತ ನಿರೀಕ್ಷಕಿ ಮತ್ತು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮೂವತ್ತು ವರ್ಷದ ಪ್ರತಿಯೊಬ್ಬರೂ ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ
1: ಸಿಕ್ಕಾಪಟ್ಟೆ ಶೇಖೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864698.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಉಚಿತ
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way.

ಎಲ್ಲರಿಗೂ ನಮಸ್ಕಾರ. ಕರಡು ಸಂವಿಧಾನ ಕುರಿತು ಭಾಗ 4. ಸಂವಿಧಾನದಲ್ಲಿ ಹೆಚ್ಚು ಟೀಕೆಗೆ ಒಳಗಾಗಿರುವ ಭಾಗವೆಂದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವ ಭಾಗವಾಗಿದೆ. ಮೂಲಭೂತ ಹಕ್ಕುಗಳನ್ನು ಪರಿಭಾಷಿಸುವ 13ನೇ ಅನುಚ್ಛೇದವು ಹಲವಾರು ವಿನಾಯಿತಿಗಳಿಂದ ಕೂಡಿದ್ದು, ಆ ವಿನಾಯಿತಿಗಳು ಹಕ್ಕುಗಳನ್ನು ತಿಂದು ಹಾಕುತ್ತವೆ. ಇದನ್ನು ಒಂದು ಬಗೆಯ ಮೋಸ ಎಂದು ಖಂಡಿಸಲಾಗಿದೆ. ಟೀಕಾಕಾರರ ಅಭಿಪ್ರಾಯದಲ್ಲಿ ಮೂಲಭೂತ ಹಕ್ಕುಗಳು ನಿರುಪಾಧಿಕ ಹಕ್ಕುಗಳಾಗಿರದಿದ್ದಲ್ಲಿ ಅವು ಮೂಲಭೂತ ಹಕ್ಕುಗಳೇ ಅಲ್ಲ. ಟೀಕಾಕಾರರು ತಮ್ಮ ವಾದಕ್ಕೆ ಸಮರ್ಥನೆಯಾಗಿ ಅಮೆರಿಕದ ಸಂವಿಧಾನವನ್ನು ಮತ್ತು ಆ ಸಂವಿಧಾನದ ಮೊದಲ 10 ತಿದ್ದುಪಡಿಗಳಲ್ಲಿರುವ ಹಕ್ಕುಗಳ ಮಸೂದೆಯನ್ನು ಮುಂದಿಡುತ್ತಾರೆ. ಹಕ್ಕುಗಳ ಮಸೂದೆಯಲ್ಲಿನ ಮೂಲಭೂತ ಹಕ್ಕುಗಳು ನಿಜವಾದವು ಎನ್ನಲಾಗಿದೆ, ಏಕೆಂದರೆ ಅವು ಮಿತಿಗಳಿಗೆ ಮತ್ತು ವಿನಾಯಿತಿಗಳಿಗೆ ಒಳಪಡುವುದಿಲ್ಲ. ಮೂಲಭೂತ ಹಕ್ಕುಗಳ ಬಗೆಗೆ ಮಾಡಲಾಗಿರುವ ಎಲ್ಲ ಟೀಕೆಗಳು ತಪ್ಪು ತಿಳುವಳಿಕೆಯಿಂದ ಕೂಡಿದವುಗಳಾಗಿವೆ ಎಂದು ಹೇಳಲು ನನಗೆ ವಿಷಾದವಾಗುತ್ತದೆ. ಮೊದಲನೆಯದಾಗಿ, ಮೂಲಭೂತ ಹಕ್ಕುಗಳನ್ನು ಮೂಲಭೂತವಲ್ಲದ ಹಕ್ಕುಗಳಿಂದ ಬೇರ್ಪಡಿಸಿ ನೋಡುವಷ್ಟರ ಮಟ್ಟಿಗೆ ಈ ಟೀಕೆಯು ಸಮರ್ಪಕವೆನಿಸಿತು. ಮೂಲಭೂತ ಹಕ್ಕುಗಳು ನಿರುಪಾಧಿಕವಾದವುಗಳೆಂದು ಮತ್ತು ಮೂಲಭೂತವಲ್ಲದ ಹಕ್ಕುಗಳು ನಿರುಪಾಧಿಕವಲ್ಲದವುಗಳೆಂದು ಹೇಳುವುದು ಸರಿಯಲ್ಲ. ಇವೆರಡರ ನಡುವಣ ನಿಜವಾದ ವ್ಯತ್ಯಾಸವೆಂದರೆ, ಮೂಲಭೂತವಲ್ಲದ ಹಕ್ಕುಗಳು ಪಕ್ಷಕಾರರ ನಡುವಿನ ಒಪ್ಪಂದದಿಂದ ಸೃಷ್ಟಿಸಲ್ಪಡುತ್ತವೆ, ಆದರೆ ಮೂಲಭೂತ ಹಕ್ಕುಗಳು ಕಾನೂನಿನ ಮೂಲಕ ಕೊಟ್ಟ ಹಕ್ಕುಗಳಾಗಿರುತ್ತವೆ. ಮೂಲಭೂತ ಹಕ್ಕುಗಳು ರಾಜ್ಯವು ಕೊಟ್ಟವುಗಳಾಗಿರುವ ಕಾರಣ ರಾಜ್ಯವು ಅವನ್ನು ಪರಿಮಿತಗೊಳಿಸಲಾಗದು ಎಂದು ತಿಳಿಯುವಂತಿಲ್ಲ. ಎರಡನೆಯದಾಗಿ, ಅಮೆರಿಕದಲ್ಲಿ ಮೂಲಭೂತ ಹಕ್ಕುಗಳು ನಿರುಪಾಧಿಕವಾಗಿವೆ ಎಂಬುದು ತಿಳಿಯುವುದು ಸರಿಯಲ್ಲ. ಅಮೆರಿಕ ಸಂವಿಧಾನ ಮತ್ತು ನಮ್ಮ ಕರಡು ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವ್ಯತ್ಯಾಸವು ರೂಪದಲ್ಲಿ ಮಾತ್ರವೇ ಹೊರತು ವಸ್ತುವಿನಲ್ಲ. ಅಮೆರಿಕದಲ್ಲಿನ ಮೂಲಭೂತ ಹಕ್ಕುಗಳು ನಿರುಪಾಧಿಕವಲ್ಲವೆಂಬುದು ವಿವಾದಾತೀತ. ಕರಡು ಸಂವಿಧಾನದಲ್ಲಿ ನಿರೂಪಿತವಾಗಿರುವ ಮೂಲಭೂತ ಹಕ್ಕುಗಳ ಸಂಬಂಧದಲ್ಲಿ ನೀಡಿರುವ ಪ್ರತಿಯೊಂದು ವಿನಾಯಿತಿಗೆ ಸಮರ್ಥನೆ ಒದಗಿಸಲು ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪನ್ನಾದರೂ ಇಲ್ಲಿ ಯಾರಾದರೂ ಗಮನಿಸಬೇಕು. ಕರಡು ಸಂವಿಧಾನದ 13ನೇ ಅನುಚ್ಛೇದದಲ್ಲಿ ಒಳಗೊಂಡಿರುವ ವಾಕ್ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ಮಿತಿಯನ್ನು ಸಮರ್ಥಿಸುವ ಆ ಸರ್ವೋಚ್ಚ ನ್ಯಾಯಾಲಯದ ಅಂಥ ಒಂದು ತೀರ್ಪನ್ನು ಉದ್ಧರಿಸಿದರೆ ಸಾಕಾಗುತ್ತದೆ. ಗಿಟ್ಲೋ ವರ್ಸಸ್ ನ್ಯೂಯಾರ್ಕ್ ಮೊಕದ್ದಮೆಯಲ್ಲಿ ಹಿಂಸಾತ್ಮಕ ಬದಲಾವಣೆಯನ್ನು ತರುವಂತೆ ಉದ್ರೇಕಿಸುವ ಹೇಳಿಕೆಗಳು ದಂಡಿಸುವ ಉದ್ದೇಶವಿರುವ ನ್ಯೂಯಾರ್ಕ್ನ ಅಪರಾಧಿಕ ಅರಾಜಕತೆ ಕಾನೂನು ಸಂವಿಧಾನಬದ್ಧವಾಗಿದೆಯೇ ಇಲ್ಲವೇ ಎಂಬ ಬಗ್ಗೆ ಆ ನ್ಯಾಯಾಲಯವು ಹೀಗೆ ಹೇಳಿದೆ. ಸಂವಿಧಾನವು ಖಾತರಿಗೊಳಿಸಿರುವ ವಾಕ್ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯವು ಮನಸ್ಸಿಗೆ ಬಂದ ಹಾಗೆ ಯಾವುದೇ ಜವಾಬ್ದಾರಿ ಇಲ್ಲದೆ ಏನನ್ನಾದರೂ ಹೇಳುವ ಅಥವಾ ಬರೆಯುವ ನಿರುಪಾಧಿಕ ಹಕ್ಕನ್ನು ಪ್ರದಾನ ಮಾಡುವುದಿಲ್ಲ ಮತ್ತು ಭಾಷೆಯನ್ನು ಬೇಕಾದಂತೆ ಬಳಸುವ ಅನಿರ್ಬಂಧಿತ ಹಾಗೂ ಅನಿಯಂತ್ರಿತ ಪರವಾನಗಿಯನ್ನು ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಈ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನು ದಂಡಿಸುವುದನ್ನು ತಡೆಯುವುದಿಲ್ಲ. ಇದು ಬಹಳ ಕಾಲದಿಂದ ಸುಸ್ಥಾಪಿತವಾಗಿ ಬಂದಿರತಕ್ಕ ಮೂಲಭೂತ ತತ್ವ. ಆದ್ದರಿಂದ ಅಮೆರಿಕದ ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳು ನಿರುಪಾಧಿಕವೆಂದು ಕರಡು ಸಂವಿಧಾನದಲ್ಲಿನವುಗಳು ನಿರುಪಾಧಿಕವಲ್ಲವಾಗಿಲ್ಲವೆಂದು ಹೇಳುವುದು ತಪ್ಪು. ಯಾವುದೇ ಮೂಲಭೂತ ಹಕ್ಕು ಪರಿಮಿತಿಯನ್ನು ಅಗತ್ಯಪಡಿಸಿದರೆ ಅಮೆರಿಕದ ಸಂವಿಧಾನದಲ್ಲಿ ಮಾಡಿರುವಂತೆ ಸಂವಿಧಾನವು ತಾನೇ ಅಂಥ ಪರಿಮಿತಿಯನ್ನು ವಿಧಿಸಬೇಕೆಂದು ಹಾಗೆ ಮಾಡದೆ ಹೋದಾಗ ಸುಸಂಬದ್ಧ ಸಂಗತಿಗಳನ್ನು ನ್ಯಾಯಾಂಗವು ನಿರ್ಧರಿಸಿ ತೀರ್ಮಾನಿಸಲು ನ್ಯಾಯಾಂಗಕ್ಕೆ ಬಿಡಬೇಕು ಎಂದು ವಾದಿಸಲಾಗಿದೆ. ಅಮೆರಿಕ ಸಂವಿಧಾನದ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಎಂದು ಹೇಳಲಾರೆನಾದರೂ ಆ ಬಗ್ಗೆ ತಪ್ಪಾಗಿ ನಿರೂಪಿಸಲಾಗಿದೆ ಎಂದು ಹೇಳಲು ನನಗೆ ಖೇದವಾಗುತ್ತದೆ. ಅಮೆರಿಕದಲ್ಲಿ ಅಂಥ ವ್ಯವಸ್ಥೆಯೇನೂ ಇಲ್ಲ. ಅಮೆರಿಕದ ಸಂವಿಧಾನವು ಅಮೆರಿಕದ ಜನರಿಗೆ ಖಾತರಿಪಡಿಸಲಾದ ಮೂಲಭೂತ ಹಕ್ಕುಗಳ ಪೈಕಿ ಸಭೆ ಸೇರುವ ಹಕ್ಕಿನ ವಿಚಾರವೊಂದನ್ನುಳಿದು ಇನ್ಯಾವುದೇ ಹಕ್ಕಿನ ಮೇಲೆ ಯಾವುದೇ ಮಿತಿಯನ್ನು ಹೇರಿರುವುದಿಲ್ಲವೆಂದು, ಅಮೆರಿಕದ ಸಂವಿಧಾನವು ಮೂಲಭೂತ ಹಕ್ಕುಗಳ ಮೇಲೆ ಮಿತಿ ಹೇರುವುದನ್ನು ನ್ಯಾಯಾಂಗಕ್ಕೆ ಬಿಡುತ್ತದೆ ಎಂದು ತಿಳಿಯುವುದು ಸರಿಯಲ್ಲ.
ಪರಿಮಿತಿ ಕಲ್ಪಿಸುವ ಹಕ್ಕು ಕಾಂಗ್ರೆಸ್ಸಿಗೆ ಸೇರಿದೆ. ವಾಸ್ತವ ಸಂಗತಿ ಟೀಕಾಕಾರರು ಭಾವಿಸಿರುವುದಕ್ಕಿಂತ ಭಿನ್ನವಾಗಿದೆ. ಅಮೆರಿಕದ ಸಂವಿಧಾನದಲ್ಲಿ ಅಧಿನಿಯಮಿಸಿರುವ ಮೂಲಭೂತ ಹಕ್ಕುಗಳು ನಿಸ್ಸಂದೇಹವಾಗಿ ನಿರುಪಾಧಿಕವಾಗಿದ್ದವು. ಆದರೆ ಈ ಮೂಲಭೂತ ಹಕ್ಕುಗಳ ಮೇಲೆ ಮಿತಿಗಳನ್ನು ವಿಧಿಸುವುದು ಅತ್ಯವಶ್ಯಕ ಎಂಬುದನ್ನು ಕಾಂಗ್ರೆಸ್ ಬೇಗನೆ ಕಂಡುಕೊಂಡಿತು. ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ಮಿತಿಗಳ ಸಂವಿಧಾನಾತ್ಮಕತೆಯ ಪ್ರಶ್ನೆ ಬಂದಾಗ ಸಂವಿಧಾನವು ಅಂಥ ಮಿತಿಗಳನ್ನು ವಿಧಿಸಲು ಅಮೆರಿಕ ಕಾಂಗ್ರೆಸ್ಗೆ ಅಧಿಕಾರಗಳನ್ನು ಕೊಟ್ಟಿಲ್ಲವೆಂದು ವಾದಿಸಲಾಯಿತು. ಸರ್ವೋಚ್ಚ ನ್ಯಾಯಾಲಯ ಪೊಲೀಸ್ ಅಧಿಕಾರದ ಸಿದ್ಧಾಂತವನ್ನು ಸೃಷ್ಟಿಸಿತು. ಸಂವಿಧಾನದಲ್ಲಿ ವ್ಯಕ್ತವಾಗಿ ನೀಡಲಾಗದಿದ್ದರೂ ಪ್ರತಿ ರಾಜ್ಯವು ಪೊಲೀಸ್ ಅಧಿಕಾರವನ್ನು ತನ್ನಲ್ಲಿ ಅಂತರ್ಗತಗೊಳಿಸಿಕೊಂಡಿರುತ್ತದೆ ಎಂದು ಹೇಳುವ ಮೂಲಕ ಮೂಲಭೂತ ಹಕ್ಕುಗಳು ನಿರುಪಾಧಿಕವೆಂದು ವಾದಿಸುವವರಿಗೆ ವಾಸ್ತವ ಸ್ಥಿತಿ ಹಾಗಲ್ಲವೆಂದು ತಿಳಿಸಿತು. ನಾನೀಗಾಗಲೇ ಪ್ರಸ್ತಾಪಿಸಿರುವ ಸರ್ವೋಚ್ಚ ನ್ಯಾಯಾಲಯದ ಭಾಷೆಯಲ್ಲೇ ಹೇಳುವುದಾದರೆ, ಒಂದು ರಾಜ್ಯವು ತನ್ನ ಪೊಲೀಸ್ ಅಧಿಕಾರವನ್ನು ಚಲಾಯಿಸಿ ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಸಾರ್ವಜನಿಕ ನೈತಿಕತೆಯನ್ನು ಭ್ರಷ್ಟಗೊಳಿಸುವ, ಅಪರಾಧವನ್ನು ಪ್ರೇರೇಪಿಸುವ ಅಥವಾ ಸಾರ್ವಜನಿಕ ಶಾಂತಿಯನ್ನು ಕದಡುವ ಹೇಳಿಕೆಗಳ ಮೂಲಕ ಈ ಸ್ವಾತಂತ್ರ್ಯವನ್ನು ಅವಹೇಳನ ಮಾಡುವವರನ್ನು ಶಿಕ್ಷಿಸಬಹುದು. ಇದನ್ನು ಪ್ರಶ್ನಿಸುವಂತಿಲ್ಲ. ಕರಡು ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ನಿರುಪಾಧಿಕ ರೀತಿಯಲ್ಲಿ ರೂಪಿಸಿ ಪೊಲೀಸ್ ಅಧಿಕಾರದ ಸಿದ್ಧಾಂತದ ಮೂಲಕ ಪಾರ್ಲಿಮೆಂಟ್ ರಕ್ಷಣೆಗೆ ಸರ್ವೋಚ್ಚ ನ್ಯಾಯಾಲಯವನ್ನು ಅವಲಂಬಿಸಿರುವುದಕ್ಕೆ ಬದಲು ರಾಜ್ಯವೇ ನೇರವಾಗಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಮಿತಿಗಳನ್ನು ವಿಧಿಸುವ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಒಟ್ಟು ಪರಿಣಾಮದಲ್ಲಿ ನಿಜವಾಗಿ ಏನೂ ವ್ಯತ್ಯಾಸವಿಲ್ಲ. ಒಬ್ಬರು ನೇರವಾಗಿ ಮಾಡಿದ್ದನ್ನು ಉಳಿದವರು ಪರೋಕ್ಷವಾಗಿ ಮಾಡುತ್ತಾರೆ. ಎರಡೂ ಸಂದರ್ಭಗಳಲ್ಲೂ ಮೂಲಭೂತ ಹಕ್ಕುಗಳು ನಿರುಪಾಧಿಕವಲ್ಲ. ಕರಡು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಂತರ ನಿರ್ದೇಶಕ ತತ್ವಗಳು ಬರುತ್ತವೆ. ಸಂಸದೀಯ ಪ್ರಜಾತಂತ್ರ ರಚಿಸಿದ ಸಂವಿಧಾನದಲ್ಲಿ ಅದು ಒಂದು ಅಪೂರ್ವ ಲಕ್ಷಣ. ಅಂಥ ತತ್ವಗಳನ್ನು ಒಳಗೊಂಡ ಇನ್ನೊಂದು ಸಂವಿಧಾನವೆಂದರೆ ಐರಿಷ್ ಸ್ವತಂತ್ರ ರಾಜ್ಯದ ಸಂವಿಧಾನ. ಈ ನಿರ್ದೇಶಕ ತತ್ವಗಳು ಕೂಡ ಟೀಕೆಗೆ ಒಳಗಾದವು. ಅವು ಕೇವಲ ಅಲಂಕಾರಿಕ ಘೋಷಣೆಗಳೇ ಹೊರತು ಅವುಗಳಿಗೆ ಕಾನೂನಿನ ಬಂಧಕ ಶಕ್ತಿ ಇಲ್ಲ ಎಂದು ಟೀಕಿಸಲಾಗಿದೆ. ಈ ಟೀಕೆಯಲ್ಲಿ ಯಾವ ಹುರುಳೂ ಇಲ್ಲ ಹಾಗೆಂದು ಸಂವಿಧಾನದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. ನಿರ್ದೇಶಕ ತತ್ವಗಳಿಗೆ ಕಾನೂನಿನ ಬಲವಿಲ್ಲವೆಂದು ಹೇಳಲಾಗಿದೆ. ಅದನ್ನು ನಾನು ಒಪ್ಪಿಸಲು ಸಿದ್ಧನಿದ್ದೇನೆ. ಆದರೆ ಅವುಗಳಲ್ಲಿ ಯಾವುದೇ ಶಕ್ತಿ ಇಲ್ಲ ಎಂಬ ಮಾತನ್ನು ಒಪ್ಪಲಾರೆ. ಹಾಗೆಯೇ ಅವುಗಳಿಗೆ ಕಾನೂನಿನಲ್ಲಿ ಬಂಧಕ ಶಕ್ತಿ ಇಲ್ಲದಿರುವುದರಿಂದ ಅವು ನಿರುಪಯುಕ್ತವೆಂಬ ಮಾತನ್ನು ನಾನು ಒಪ್ಪಲು ಸಿದ್ಧನಿಲ್ಲ. ನಿರ್ದೇಶಕ ತತ್ವಗಳು 1935 ಅಧಿನಿಯಮದಲ್ಲಿ ಗವರ್ನರ್ ಜನರಲ್ಗೆ ಮತ್ತು ವಸಾಹತುಗಳ ಗವರ್ನರುಗಳಿಗೆ ಹಾಗೂ ಭಾರತದಲ್ಲಿನ ಗವರ್ನರ್ಗಳಿಗೆ ಬ್ರಿಟಿಷ್ ಸರ್ಕಾರವು ನೀಡಿದ ಆಜ್ಞೆಗಳ ಲಿಖಿತಗಳಂತೆ ಇವೆ. ಸಂವಿಧಾನದ ಕರಡಿನಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಅಂಥ ಲಿಖಿತಗಳನ್ನು ನೀಡಲು ಪ್ರಸ್ತಾಪಿಸಲಾಗಿದೆ. ಸಂವಿಧಾನದ 4ನೇ ಅನುಚ್ಛೇದದಲ್ಲಿ ಈ ಆಜ್ಞೆಗಳ ಲಿಖಿತಗಳ ಪಾಠವನ್ನು ಕಾಣಬಹುದು. ನಿರ್ದೇಶಕ ತತ್ವಗಳೆಂದರೆ ಆಜ್ಞೆಗಳ ಲಿಖಿತಕ್ಕೆ ಇನ್ನೊಂದು ಹೆಸರು ಅಷ್ಟೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಅವು ವಿಧಾನಮಂಡಲ ಮತ್ತು ಕಾರ್ಯಾಂಗಗಳಿಗೆ ನೀಡಲಾದ ಆಜ್ಞೆಗಳಾಗಿರುತ್ತವೆ. ಆದ್ದರಿಂದ ಅವನ್ನು ಸ್ವಾಗತಿಸಬಹುದೆಂದು ನನಗನಿಸುತ್ತದೆ. ಎಲ್ಲೆಲ್ಲಿ ಶಾಂತಿ, ಶಿಸ್ತು ಮತ್ತು ಒಳ್ಳೆಯ ಸರ್ಕಾರದ ಸಲುವಾಗಿ ಅಧಿಕಾರ ನೀಡಲಾಗಿದೆಯೋ ಅಲ್ಲೆಲ್ಲ ಅದರ ಪ್ರಯೋಗಗಳನ್ನು ನಿಯಂತ್ರಿಸತಕ್ಕ ಆಜ್ಞೆಗಳನ್ನು ನೀಡುವುದು ಅಗತ್ಯವಾಗಿದೆ. ಕರಡಿನಲ್ಲಿ ಸೂಚಿಸಿರುವಂತೆ ಸಂವಿಧಾನದಲ್ಲಿ ಅಂಥ ಆಜ್ಞೆಗಳ ಸೇರ್ಪಡೆ ಸಮರ್ಥನೀಯವಾಗಲು ಇನ್ನೊಂದು ಕಾರಣವಿದೆ. ರಚನೆಗೊಂಡಿರುವ ಕರಡು ಸಂವಿಧಾನವು ದೇಶದ ಸರ್ಕಾರಕ್ಕೆ ಒಂದು ಆಡಳಿತ ಯಂತ್ರವನ್ನು ಒದಗಿಸುತ್ತದೆ. ಇದು ಬೇರೆ ದೇಶಗಳಲ್ಲಿರುವಂತೆ ಯಾವುದೇ ಒಂದು ನಿರ್ದಿಷ್ಟ ಪಕ್ಷವನ್ನು ಅಧಿಕಾರಕ್ಕೆ ತರುವ ಯಂತ್ರವಲ್ಲ. ಯಾರು ಅಧಿಕಾರದಲ್ಲಿರಬೇಕು ಎಂಬ ವಿಚಾರವನ್ನು ನಿರ್ಣಯಿಸುವುದು ಜನರಿಗೆ ಬಿಟ್ಟದ್ದು. ಪ್ರಜಾತಂತ್ರದ ತತ್ವವನ್ನು ಪಾಲಿಸುವ ದೃಷ್ಟಿಯಿಂದ ಇದೊಂದು ಉತ್ತಮ ಪದ್ಧತಿ. ಅಧಿಕಾರಕ್ಕೆ ಬಂದವರು ತಮಗೆ ಇಷ್ಟವಾದದ್ದನ್ನು ಮಾಡಲು ಸ್ವತಂತ್ರರಾಗಿರುವುದಿಲ್ಲ. ಅವರು ಅಧಿಕಾರವನ್ನು ನಡೆಸುವಾಗ ನಿರ್ದೇಶಕ ತತ್ವಗಳೆಂದು ಕರೆಯತಕ್ಕ ಈ ಆಜ್ಞೆಗಳ ಲಿಖಿತಗಳನ್ನು ಗೌರವಿಸಬೇಕಾಗುತ್ತದೆ. ಅವುಗಳನ್ನು ಕಡೆಗಣಿಸಲಾಗದು. ಅವನ್ನು ಉಲ್ಲಂಘಿಸಿದರೆ ಯಾರೂ ನ್ಯಾಯಾಲಯದಲ್ಲಿ ಉತ್ತರ ಹೇಳಬೇಕಾಗದಿರಬಹುದು. ಆದರೆ
ಚುನಾವಣೆಯ ಸಮಯದಲ್ಲಿ ಮತದಾರರ ಸಮುದಾಯದ ಎದುರು ನಿಜವಾಗಿ ಉತ್ತರ ಹೇಳಬೇಕಾಗುತ್ತದೆ. ಅಧಿಕಾರದ ಶಕ್ತಿಗಳು ಅಧಿಕಾರ ಗ್ರಹಣಕ್ಕಾಗಿ ಪ್ರಯತ್ನಿಸುವಾಗ ಈ ನಿರ್ದೇಶಕ ತತ್ವಗಳು ಎಂಥ ಬೆಲೆಯನ್ನು ಹೊಂದಿವೆ ಎಂಬುದು ಮನದಟ್ಟಾಗುತ್ತದೆ. ನಿರ್ದೇಶಕ ತತ್ವಗಳಿಗೆ ಬಂಧಕ ಶಕ್ತಿ ಇಲ್ಲವೆಂಬ ಕಾರಣಕ್ಕಾಗಿ ಅವುಗಳನ್ನು ಸಂವಿಧಾನದಲ್ಲಿ ಸೇರಿಸಬಾರದೆಂಬ ವಾದ ಸರಿಯಲ್ಲ. ಸಂವಿಧಾನದಲ್ಲಿ ಅವಕ್ಕೆ ಯಾವ ನಿರ್ದಿಷ್ಟ ಸ್ಥಾನವನ್ನು ಕೊಡಬೇಕೆಂಬ ಬಗ್ಗೆ ಅಭಿಪ್ರಾಯ ಭೇದವಿರಬಹುದು. ಸಕಾರಾತ್ಮಕ ಹೊಣೆಗಾರಿಕೆಗಳನ್ನು ಹೊಂದಿಲ್ಲದ ಉಪಬಂಧಗಳನ್ನು ಸಕಾರಾತ್ಮಕ ಹೊಣೆಗಾರಿಕೆಗಳನ್ನು ಹೊಂದಿರತಕ್ಕ ಉಪಬಂಧಗಳ ಜೊತೆ ಸೇರಿಸುವುದು ಒಂದು ರೀತಿಯ ವಿಲಕ್ಷಣ ಎಂಬುದನ್ನು ನಾನು ಒಪ್ಪುತ್ತೇನೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಂಬಂಧಿಸಿದ ಆಜ್ಞೆಗಳ ಲಿಖಿತಗಳನ್ನು ಒಳಗೊಂಡ ಅನುಸೂಚಿ 3A ಮತ್ತು ಅನುಸೂಚಿ 4 ಅವುಗಳ ಸರಿಯಾದ ಜಾಗ ಎಂಬುದು ನನ್ನ ತೀರ್ಮಾನ. ಏಕೆಂದರೆ ನಾನು ಈಗಾಗಲೇ ಹೇಳಿರುವಂತೆ ನಿಜವಾಗಿ ಅವು ಕಾರ್ಯಾಂಗ ಮತ್ತು ವಿಧಾನ ಮಂಡಲಗಳಿಗೆ ತಮ್ಮ ಅಧಿಕಾರಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕೆಂಬ ಬಗ್ಗೆ ನೀಡಿದ ಆಜ್ಞೆಗಳ ಲಿಖಿತಗಳಾಗಿರುತ್ತವೆ. ಇವೆಲ್ಲ ವ್ಯವಸ್ಥೆಗೊಳಿಸುವುದಕ್ಕೆ ಸಂಬಂಧಿಸಿದ ವಿಚಾರವಷ್ಟೆ. ಕೇಂದ್ರವು ಅತ್ಯಧಿಕ ಅಧಿಕಾರವನ್ನು ಹೊಂದಿದೆ ಎಂದು ಕೆಲವು ಟೀಕಾಕಾರರು ಹೇಳಿದ್ದಾರೆ. ಮತ್ತೆ ಕೆಲವರು ಅದನ್ನು ಇನ್ನಷ್ಟು ಬಲಗೊಳಿಸಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಕರಡು ರಚನಾ ಸಮಿತಿಯು ಇವೆರಡರ ಸಮತೋಲನವನ್ನು ಕಾಪಾಡಿಕೊಂಡಿದೆ. ಕೇಂದ್ರಕ್ಕೆ ಅಧಿಕಾರ ನೀಡುವುದನ್ನು ಎಷ್ಟೇ ನಿರಾಕರಿಸಿದರೂ ಅದು ಬಲಗೊಳ್ಳುವುದನ್ನು ತಪ್ಪಿಸಲಾಗದು. ಆಧುನಿಕ ಪ್ರಪಂಚದ ಸ್ಥಿತಿ ಹೇಗಿದೆ ಎಂದರೆ ಅಧಿಕಾರದ ಕೇಂದ್ರೀಕರಣ ಅನಿವಾರ್ಯವಾಗಿ ಬಿಟ್ಟಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿನ ಸಂಯುಕ್ತ ಸರ್ಕಾರದ ಬೆಳವಣಿಗೆಯನ್ನು ನಾವು ಗಮನಿಸಬೇಕು. ಸಂವಿಧಾನವು ಅದಕ್ಕೆ ಬಹಳ ಮಿತವಾದ ಅಧಿಕಾರಗಳನ್ನು ನೀಡಿದ್ದರೂ ಅದು ಎಷ್ಟು ಬೆಳೆಯಿತೆಂದರೆ ಅದರ ಮುಂದೆ ರಾಜ್ಯ ಸರ್ಕಾರಗಳು ಮಂಕಾದವು, ಗ್ರಹಣ ಹಿಡಿದಂತಾದವು. ಆಧುನಿಕ ವಿದ್ಯಮಾನಗಳೇ ಇದಕ್ಕೆ ಕಾರಣ. ನಿಜವಾಗಿ ಈ ವಿದ್ಯಮಾನಗಳೇ ಭಾರತ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತಿವೆ. ಹೀಗಾಗಿ ಅದು ಬಲಯುತಗೊಳ್ಳುತ್ತಲೇ ಹೋಗುವುದನ್ನು ಯಾರೂ ತಪ್ಪಿಸಲಾಗದು. ಮತ್ತೊಂದು ರೀತಿಯಲ್ಲಿ ಯೋಚಿಸಿದರೆ ಅದನ್ನು ಬಲಗೊಳಿಸುವ ಪ್ರವೃತ್ತಿಯನ್ನು ತಡೆಯಬೇಕೆಂದೆನಿಸುತ್ತದೆ. ಏಕೆಂದರೆ ಅದು ಅರಗಿಸಿಕೊಳ್ಳಲಾಗದಷ್ಟನ್ನು ತಿನ್ನಬಾರದು. ಅದರ ಶಕ್ತಿಯು ಅದರ ಭಾರಕ್ಕೆ ತಕ್ಕಂತಿರಬೇಕು. ತನ್ನ ಭಾರಕ್ಕೆ ತಾನೇ ಕುಸಿದು ಬೀಳುವಷ್ಟರ ಮಟ್ಟಿಗೆ ಅದನ್ನು ಬಲಗೊಳಿಸುವುದು ಸರಿಯಲ್ಲ. ಕರಡು ಸಂವಿಧಾನದಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಂವಿಧಾನಾತ್ಮಕ ಸಂಬಂಧಗಳು ಒಂದು ತೆರನಾಗಿವೆ ಎಂದು ಮತ್ತು ಕೇಂದ್ರ ಮತ್ತು ದೇಶೀಯ ಸಂಸ್ಥಾನಗಳ ನಡುವೆ ಇರುವ ಸಂವಿಧಾನಾತ್ಮಕ ಸಂಬಂಧಗಳು ಇನ್ನೊಂದು ತೆರನಾಗಿವೆ ಎಂದು ಟೀಕೆ ಮಾಡಲಾಗಿದೆ. ರಕ್ಷಣಾ ಇಲಾಖೆ, ವಿದೇಶಿ ವ್ಯವಹಾರಗಳು ಮತ್ತು ಸಂಪರ್ಕ ಇಲಾಖೆಗಳಲ್ಲಿ ಬರುವ ವಿಷಯಗಳನ್ನು ಬಿಟ್ಟು ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನೆಲ್ಲ ದೇಶೀಯ ಸಂಸ್ಥಾನಗಳು ಒಪ್ಪಿಕೊಳ್ಳಲೇಬೇಕಾಗಿಲ್ಲ. ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳನ್ನು ಒಪ್ಪಲೇಬೇಕೆಂದಿಲ್ಲ. ಕರಡು ಸಂವಿಧಾನ ಒಳಗೊಂಡಿರುವ ರಾಜ್ಯ ಪಟ್ಟಿಯನ್ನು ಒಪ್ಪಬೇಕಾಗಿಲ್ಲ. ತನ್ನದೇ ಆದ ಚುನಾಯಿತ ಸಭೆಗಳನ್ನು ರೂಪಿಸಿಕೊಳ್ಳಲು ಮತ್ತು ತಮ್ಮವೇ ಸಂವಿಧಾನಗಳನ್ನು ರಚಿಸಿಕೊಳ್ಳಲು ಅವು ಸ್ವತಂತ್ರವಾಗಿರುತ್ತವೆ. ಇದು ದುರದೃಷ್ಟಕರ, ನಿಜ, ಮತ್ತು ಅವು ಖಂಡಿತವಾಗಿ ಸಮರ್ಥನೀಯವಲ್ಲವುಗಳೆಂದು ನಾನು ನಿವೇದಿಸ ಬಯಸುತ್ತೇನೆ. ಈ ವಿಷಮತೆ ರಾಜ್ಯದ ಕಾರ್ಯ ಸಮರ್ಥನೆಗೆ ಅಪಾಯಕಾರಿಯಾಗಬಹುದು. ಈ ವಿಷಮತೆ ಇರುವವರೆಗೂ ಸಮಸ್ತ ಭಾರತಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲಿನ ಕೇಂದ್ರದ ಅಧಿಕಾರವು ಅಷ್ಟೊಂದು ಪರಿಣಾಮಕಾರಿಯಾಗುವುದಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಚಲಾಯಿಸಲಾಗದ ಅಧಿಕಾರವು ಅಧಿಕಾರವೇ ಅಲ್ಲ. ಯುದ್ಧದಿಂದ ಸಂಭವಿಸಬಹುದಾದ ಸನ್ನಿವೇಶಗಳಲ್ಲಿ ಕೆಲವು ಪ್ರದೇಶಗಳಲ್ಲಿನ ಮುಖ್ಯ ಅಧಿಕಾರಿಗಳ ಚಲಾವಣೆಯ ಮೇಲಿನ ಮಿತಿಗಳ ಪರಿಣಾಮವಾಗಿ ರಾಜ್ಯದ ಇಡೀ ಜೀವನಕ್ಕೆ ಗಂಡಾಂತರ ಒದಗಬಹುದು. ಇದಕ್ಕಿಂತ ಮಿಗಿಲಾದ ಕೆಟ್ಟ ಸಂಗತಿ ಎಂದರೆ ಕರಡು ಸಂವಿಧಾನದಲ್ಲಿ ದೇಶೀಯ ಸಂಸ್ಥಾನಗಳು ತಮ್ಮವೇ ಆದ ಸೈನ್ಯಗಳನ್ನು ವ್ಯವಸ್ಥೆಗೊಳಿಸಿಕೊಳ್ಳಲು ಅನುಮತಿಸಿರುವುದು. ನಾನು ಇದನ್ನು ಪ್ರತಿಗಾಮಿಯೂ ಹಾಗೂ ಅಪಾಯಕಾರಿಯೂ ಆದ ಉಪಬಂಧವೆಂದು ಪರಿಗಣಿಸುತ್ತೇನೆ. ಆ ಮೂಲಕ ಭಾರತದ ಏಕತೆಗೆ ಭಂಗ ಉಂಟಾಗಿ ಕೇಂದ್ರ ಸರ್ಕಾರವನ್ನು ಬುಡಮೇಲು ಮಾಡಲು ಅವಕಾಶ ಉಂಟಾಗಬಹುದು. ನಾನು ಕರಡು ಸಂವಿಧಾನ ಸಮಿತಿಯ ಅಭಿಪ್ರಾಯವನ್ನು ತಪ್ಪಾಗಿ ನಿರೂಪಿಸಿಲ್ಲವೆಂದು ಹೇಳುವುದಾದರೆ ಆ ಸಮಿತಿಗೆ ಈ ವಿಷಯದಲ್ಲಿ ಎಳ್ಳಷ್ಟು ಸಂತೋಷವಾಗಲಿಲ್ಲ. ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಕೇಂದ್ರದೊಡನೆ ಹೊಂದಿರುವ ಸಂವಿಧಾನಾತ್ಮಕ ಸಂಬಂಧದಲ್ಲಿ ಸಮಾನತೆ ಇರಬೇಕೆಂದು ಬಹುವಾಗಿ ಅಪೇಕ್ಷಿಸಲಾಗಿತ್ತು. ದುರದೃಷ್ಟವಶಾತ್ ಈ ಬಗ್ಗೆ ಸುಧಾರಣೆ ಉಂಟುಮಾಡಲು ಆ ಸಮಿತಿಗೆ ಸಾಧ್ಯವಾಗಲಿಲ್ಲ. ಸಮಿತಿಯು ಸಂವಿಧಾನ ರಚನಾ ಸಭೆಯ ತೀರ್ಮಾನಗಳಿಗೆ ಬದ್ಧವಾಗಿತ್ತು ಮತ್ತು ಸಂವಿಧಾನ ರಚನಾ ಸಭೆಯಾದರೂ ಎರಡು ಸಂಧಾನಗಳ ಸಮಿತಿಗಳ ನಡುವೆ ಏರ್ಪಟ್ಟ ಒಪ್ಪಂದಕ್ಕೆ ಬದ್ಧವಾಗಿತ್ತು.
ಜರ್ಮನಿಯಲ್ಲಿ ನಡೆದ ಘಟನೆಯಿಂದ ನಾವು ಧೈರ್ಯ ತಂದುಕೊಳ್ಳಬೇಕು. ಬಿಸ್ಮಾರ್ಕನು 1870 ಸ್ಥಾಪಿಸಿದ ಜರ್ಮನ್ ಸಾಮ್ರಾಜ್ಯವು 25 ವಿಭಾಗಗಳ ಒಂದು ಸಂಘಟಿತ ರಾಜ್ಯವಾಗಿತ್ತು. ಈ 25 ಘಟಕಗಳಲ್ಲಿ 22 ಘಟಕಗಳು ರಾಜಪ್ರಭುತ್ವವುಳ್ಳ ಘಟಕಗಳಾಗಿದ್ದರೆ ಉಳಿದ 3 ಘಟಕಗಳು ಪ್ರಜಾಪ್ರಭುತ್ವದ ನಗರ ರಾಜ್ಯಗಳಾಗಿದ್ದವು. ನಮಗೆಲ್ಲ ತಿಳಿದಿರುವಂತೆ ಅಲ್ಲಿ ಈ ತಾರತಮ್ಯವು ಕ್ರಮೇಣ ಕಾಣೆಯಾಯಿತು. ಜರ್ಮನಿಯು ಏಕ ಸಂವಿಧಾನದ ಅಡಿಯಲ್ಲಿ ವಾಸವಾಗಿರತಕ್ಕ ಏಕ ಜನ ಸಮುದಾಯದ ಏಕ ರಾಷ್ಟ್ರವಾಯಿತು. ನಮ್ಮಲ್ಲಿ ದೇಶೀಯ ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆ ಜರ್ಮನಿಯ ಪ್ರಕ್ರಿಯೆಗಿಂತ ಹೆಚ್ಚು ಶೀಘ್ರವಾಗಬಹುದು. 1947 ಆಗಸ್ಟ್ 15 ನಮ್ಮಲ್ಲಿ 600 ದೇಶೀಯ ಸಂಸ್ಥಾನಗಳಿದ್ದವು. ದೇಶೀಯ ಸಂಸ್ಥಾನಗಳು ಭಾರತ ಪ್ರಾಂತ್ಯದಲ್ಲಿ ವಿಲೀನವಾಗಿ ಅಥವಾ ತಮ್ಮ ತಮ್ಮಲ್ಲಿ ವಿಲೀನವಾಗಿ ಕೇಂದ್ರವು ಅವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳಾಗಿ ರೂಪಿಸಿ ಹೀಗೆ 20-30 ರಾಜ್ಯಗಳು ಉಳಿದಿವೆ. ಇದು ಬಹಳ ಶೀಘ್ರವಾದ ಪ್ರಕ್ರಿಯೆ ಮತ್ತು ತ್ವರಿತ ಪ್ರಗತಿ. ಉಳಿದ ರಾಜ್ಯಗಳು ಕೂಡ ಭಾರತದ ಒಕ್ಕೂಟದಲ್ಲಿ ಭಾರತೀಯ ಪ್ರಾಂತ್ಯಗಳಿಗಿರುವ ನಿರ್ಬಂಧನೆಗಳ ಮೇಲೆ ಒಗ್ಗೂಡಬೇಕೆಂದು ಕೋರುತ್ತೇನೆ. ಆ ಮೂಲಕ ಅವರು ಭಾರತ ಒಕ್ಕೂಟಕ್ಕೆ ಅವಶ್ಯವಾದ ಬಲವನ್ನು ನೀಡಿದಂತಾಗುತ್ತದೆ. ತಮ್ಮದೇ ಆದ ಸಂವಿಧಾನ ರಚನಾ ಸಭೆಗಳನ್ನು ರಚಿಸಿ ತಮ್ಮದೇ ಸಂವಿಧಾನವನ್ನು ರಚಿಸುವಂತಹ ತೊಂದರೆಯಿಂದ ಅವರು ಪಾರಾಗಬಹುದು. ಇದರಿಂದ ಅವರು ಏನನ್ನೂ ಕಳೆದುಕೊಳ್ಳುವುದಿಲ್ಲ, ಬದಲು ಗಳಿಸಿಕೊಳ್ಳುತ್ತಾರೆ. ನನ್ನ ಮನವಿ ನಿರರ್ಥಕವಾಗಲಿಕ್ಕಿಲ್ಲವೆಂಬ ಭರವಸೆ ನನಗಿದೆ. ಸಂವಿಧಾನವು ಅಂಗೀಕಾರವಾಗುವುದಕ್ಕೆ ಮುಂಚೆಯೇ ಪ್ರಾಂತ್ಯಗಳ ಮತ್ತು ದೇಶೀಯ ಸಂಸ್ಥಾನಗಳ ನಡುವಣ ವ್ಯತ್ಯಾಸವನ್ನು ತೊಡೆದುಹಾಕಲು ನಮಗೆ ಸಾಧ್ಯವಾಗಬಹುದೆಂದು ನಾನು ಆಶಿಸುತ್ತೇನೆ. ಕರಡು ಸಂವಿಧಾನದ 1 ಅನುಚ್ಛೇದದಲ್ಲಿ ಭಾರತವನ್ನು ಕುರಿತು ಹೇಳುವಾಗ ರಾಜ್ಯಗಳ ಒಕ್ಕೂಟ ಎಂದಿರುವ ಬಗ್ಗೆ ಕೆಲವು ಟೀಕಾಕಾರರು ಆಕ್ಷೇಪವೆತ್ತಿ ಆ ಪದ ರಾಜ್ಯಗಳ ಫೆಡರೇಷನ್ ಎಂದಿರಬೇಕೆಂದು ಹೇಳುತ್ತಾರೆ. ಏಕೀಕೃತ ರಾಜ್ಯವಾದ ದಕ್ಷಿಣ ಆಫ್ರಿಕಾವನ್ನು ಒಕ್ಕೂಟವೆಂದು ಕರೆಯಲಾಗಿದೆ ಎಂಬುದು ನಿಜ. ಆದರೆ ಸಂಯುಕ್ತ ರಾಜ್ಯವಾದ ಕೆನಡಾವನ್ನು ಕೂಡ ಒಕ್ಕೂಟವೆಂದು ಕರೆದಿದ್ದಾರೆ. ಆದ್ದರಿಂದ ಭಾರತವನ್ನು ಅದರ ರಚನೆ ಸಂಯುಕ್ತವಾದರೂ ಒಕ್ಕೂಟವೆಂದು ಕರೆದಿರುವುದು ಬಳಕೆಗೆ ತೊಂದರೆಯಾಗದು. ಮುಖ್ಯವಾದ ಮಾತೆಂದರೆ ಒಕ್ಕೂಟದ ಬಳಕೆ ಬುದ್ಧಿಪೂರ್ವಕವಾದುದು. ಕೆನಡಾದ ಸಂವಿಧಾನದಲ್ಲಿ ಒಕ್ಕೂಟ ಪದ ಏಕೆ ಬಳಕೆಯಾಯಿತೆಂಬುದು ನನಗೆ ತಿಳಿಯದು. ಆದರೆ ಅದನ್ನು ಕರಡು ರಚನಾ ಸಮಿತಿ ಏಕೆ ಬಳಸಿತ್ತು ಎಂಬುದನ್ನು ನಾನು ಹೇಳುತ್ತೇನೆ. ಕರಡು ರಚನಾ ಸಮಿತಿಯು ಒಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕಾಗಿತ್ತು. ಭಾರತವು ರಾಜ್ಯಗಳ ಫೆಡರೇಷನ್ ನಿಜ, ಆದರೆ ಫೆಡರೇಷನ್ ಅನ್ನು ಸೇರಲು ರಾಜ್ಯಗಳು ಮಾಡಿಕೊಂಡ ಒಪ್ಪಂದದ ಪರಿಣಾಮದಿಂದ ಸೃಷ್ಟಿಯಾದುದಲ್ಲ, ಮತ್ತು ಆ ಫೆಡರೇಷನ್ ಒಪ್ಪಂದದ ಪರಿಣಾಮವಾಗಿ ಆಗದ ಕಾರಣ ಯಾವ ರಾಜ್ಯವೂ ಅದರಿಂದ ಪ್ರತ್ಯೇಕವಾಗುವ ಹಕ್ಕನ್ನು ಹೊಂದಿಲ್ಲ. ಈ ಫೆಡರೇಷನ್ ಒಂದು ಒಕ್ಕೂಟ, ಏಕೆಂದರೆ ಅದನ್ನು ಒಡೆಯುವಂತಿಲ್ಲ. ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ದೇಶ ಮತ್ತು ಜನ ಅನೇಕ ರಾಜ್ಯಗಳಾಗಿ ವಿಭಾಗವಾಗಬಹುದು, ಆದರೂ ದೇಶ ಒಂದೇ. ಅಖಂಡ ಜನರು ಒಂದೇ ಮೂಲದಿಂದ ಹುಟ್ಟಿ ಒಂದೇ ಕೃಪಾಛಾತ್ರದಡಿ ಜೀವಿಸುವ ಒಂದು ಜನಾಂಗ. ರಾಜ್ಯಗಳು ಒಕ್ಕೂಟದಿಂದ ಹೊರಹೋಗುವ ಹಕ್ಕನ್ನು ಹೊಂದಿಲ್ಲ. ಫೆಡರೇಷನ್ ಒಡೆಯುವಂಥದ್ದಲ್ಲ ಎಂಬುದನ್ನು ಸ್ಥಾಪಿಸಲು ಅಮೆರಿಕಾದಲ್ಲಿ ಯಾದವಿ ಯುದ್ಧವೇ ನಡೆಯಿತು. ಕರಡು ಸಂವಿಧಾನ ರಚನಾ ಸಮಿತಿಯು ಈ ವಿಚಾರವನ್ನು ಊಹಾಪೋಹಕ್ಕೆ ಅಥವಾ ವಾದವಿವಾದಕ್ಕೆ ಎಡೆಕೊಡದೆ ಹಾಗೆ ಮೊದಲೇ ಸ್ಪಷ್ಟಪಡಿಸುವುದು ವಿಹಿತವೆಂದು ಭಾವಿಸಿತ್ತು. ಸಂವಿಧಾನ ತಿದ್ದುಪಡಿಗಳಿಗೆ ಸಂಬಂಧಿಸಿದ ಉಪಬಂಧಗಳು ಕರಡು ಸಂವಿಧಾನದ ವಿಮರ್ಶಕರಿಂದ ಉಗ್ರ ಟೀಕೆಗೊಳಗಾಗಿವೆ. ಸಂವಿಧಾನದಲ್ಲಿರುವ ಉಪಬಂಧಗಳು ತಿದ್ದುಪಡಿಗಳನ್ನು ಮಾಡಲು ತೊಂದರೆ ಉಂಟು ಮಾಡುತ್ತವೆ ಎನ್ನಲಾಗಿದೆ. ಕನಿಷ್ಠ ಕೆಲವು ವರ್ಷಗಳವರೆಗಾದರೂ ಸಂವಿಧಾನವು ಸರಳ ಬಹುಮತದಿಂದ ತಿದ್ದುಪಡಿಗೊಳಗಾಗಲಿ ಎಂದು ಪ್ರಸ್ತಾಪಿಸಲಾಗಿದೆ. ಈ ವಾದವು ಸೂಕ್ಷ್ಮವಾದ ಹಾಗೂ ಚಾಣಾಕ್ಷತನದಿಂದ ಕೂಡಿದೆ. ಈ ಸಂವಿಧಾನ ರಚನಾ ಸಭೆಯು ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿತವಾಗಲಿಲ್ಲ. ಮುಂಬರುವ ಸಂಸತ್ತು ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿಸಲ್ಪಡುತ್ತದೆ. ಆದಾಗ್ಯೂ ಸಂವಿಧಾನ ರಚನಾ ಸಭೆಯು ಸರಳ ಬಹುಮತದಿಂದ ಸಂವಿಧಾನವನ್ನು ಅಂಗೀಕರಿಸುತ್ತದೆ. ಆದರೆ ಸಂಸತ್ತಿಗೆ ಆ ಅಧಿಕಾರವನ್ನು ನಿರಾಕರಿಸಲಾಗಿದೆ. ಇದು ಕರಡು ಸಂವಿಧಾನದ ಅಸಂಗತಗಳಲ್ಲಿ ಒಂದು ಎಂದು ಎತ್ತಿ ತೋರಿಸಲಾಗುತ್ತದೆ. ನಾನು ಈ ಆರೋಪವನ್ನು ನಿರಾಕರಿಸುತ್ತೇನೆ, ಏಕೆಂದರೆ ಅದು ಬುನಾದಿಯಿಲ್ಲದ ವಾದ. ಕರಡು ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಉಪಬಂಧಗಳು ಎಷ್ಟು ಸರಳವಾಗಿವೆ ಎಂದು ತಿಳಿಯಲು ಅಮೆರಿಕ ದೇಶದ ಮತ್ತು ಆಸ್ಟ್ರೇಲಿಯಾ ದೇಶದ ಸಂವಿಧಾನಗಳಲ್ಲಿ ತಿದ್ದುಪಡಿಗಿರುವ ಉಪಬಂಧವನ್ನು ಅಧ್ಯಯನ ಮಾಡಬೇಕು.
ಅದಕ್ಕೆ ಹೋಲಿಸಿದರೆ ನಮ್ಮ ಕರಡು ಸಂವಿಧಾನದಲ್ಲಿರುವ ಉಪಬಂಧಗಳು ತೀರಾ ಸರಳ. ಪ್ರಜಾಭಿಪ್ರಾಯದ ಮೂಲಕ ಅಥವಾ ಜನಮತಗಣನೆಯ ಮೂಲಕ ನಿರ್ಣಯ ಕೈಗೊಳ್ಳಬೇಕಾದಂಥ ಸವಿಸ್ತಾರವಾದ ಹಾಗೂ ಕಷ್ಟಕರವಾದ ಪ್ರಕ್ರಿಯೆಗಳನ್ನು ಕರಡು ಸಂವಿಧಾನವು ಕೈಬಿಟ್ಟಿದೆ. ತಿದ್ದುಪಡಿ ಮಾಡುವ ಅಧಿಕಾರವನ್ನು ಕೇಂದ್ರ ಮತ್ತು ಪ್ರಾಂತೀಯ ವಿಧಾನ ಮಂಡಲಗಳಿಗೆ ಕೊಟ್ಟಿದೆ. ಕೆಲವು ವಿಶೇಷ ವಿಷಯಗಳಿಗೆ ಸಂಬಂಧಪಟ್ಟ ತಿದ್ದುಪಡಿಗಳಿಗೆ ರಾಜ್ಯ ವಿಧಾನಮಂಡಲಗಳ ಅನುಮೋದನೆ ಬೇಕು. ಸಂವಿಧಾನದ ಇತರ ಎಲ್ಲ ಅನುಚ್ಛೇದಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದಾಗಿದೆ. ಆದರೆ ಹೀಗೆ ಮಾಡಲು ಸಂಸತ್ತಿಗೆ ಉಭಯ ಸದನಗಳ ಸದಸ್ಯರಲ್ಲಿ ಹಾಜರಿದ್ದು ಮತ ನೀಡುವ ಮೂರನೇ ಎರಡು ಭಾಗದಷ್ಟು ಸದಸ್ಯರ ಬಹುಮತವಿರಬೇಕು. ಹೀಗಾದಾಗ ತಿದ್ದುಪಡಿಯು ಅಂಗೀಕಾರವಾಗುತ್ತದೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಇದಕ್ಕಿಂತಲೂ ತೀರಾ ಸರಳವಾದ ವಿಧಾನವನ್ನು ರೂಪಿಸುವುದು ಕಷ್ಟ. ತಿದ್ದುಪಡಿಯ ಉಪಬಂಧಗಳಲ್ಲಿ ಅಸಂಗತವೆಂದು ಹೇಳಲಾದ ವಿಷಯವು ಸಂವಿಧಾನ ರಚನಾ ಸಭೆಯ ಮತ್ತು ಸಂವಿಧಾನದಡಿ ಚುನಾಯಿತವಾಗುವ ಮುಂದಿನ ಪಾರ್ಲಿಮೆಂಟಿನ ಸ್ಥಾನಮಾನದ ಬಗೆಗಿನ ತಪ್ಪು ತಿಳುವಳಿಕೆಯ

0: ಆದ್ದರಿಂದ ಸಂವಿಧಾನ ರಚನಾ ಸಭೆಯು ಸೀಮಿತ ಮತದಾನದಿಂದ ಚುನಾಯಿತವಾಗಿದ್ದರೂ ಸರಳ ಬಹುಮತದ ಮೂಲಕ ಸಂವಿಧಾನವನ್ನು ಅಂಗೀಕರಿಸುವ ಅಧಿಕಾರವನ್ನು ಅದಕ್ಕೆ ಕೊಡಬಹುದಾಗಿದೆ. ಆದರೆ ಸಂಸತ್ತು ವಯಸ್ಕ ಮತದಾನದ ಮೂಲಕ ಚುನಾಯಿತವಾಗಿದ್ದರೂ ಸಂವಿಧಾನವನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಅದಕ್ಕೆ ವಹಿಸಿಕೊಡುವಂತಿಲ್ಲ. ಕರಡು ಸಂವಿಧಾನ ರಚನಾ ಸಮಿತಿಯು ಸಿದ್ಧಪಡಿಸಿದ ಕರಡು ಸಂವಿಧಾನದ ವಿರುದ್ಧ ಬಂದ ಎಲ್ಲ ವ್ಯತಿರಿಕ್ತ ಟೀಕೆಗಳನ್ನು ಕುರಿತು ವಿವರಿಸಿದ್ದೇನೆಂದು ನಂಬಿದ್ದೇನೆ. ಸಂವಿಧಾನವನ್ನು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಒಪ್ಪಿಸಿದ ಕಳೆದ 8 ತಿಂಗಳ ಅವಧಿಯಲ್ಲಿ ಬಂದ ಮುಖ್ಯ ಟೀಕೆ ಅಥವಾ ವಿಮರ್ಶೆಗಳನ್ನೆಲ್ಲ ಯಾವುದನ್ನೂ ಬಿಡದೆ ಚರ್ಚೆ ಮಾಡಿದ್ದೇನೆಂದು ತಿಳಿದಿದ್ದೇನೆ. ಕರಡು ರಚನಾ ಸಮಿತಿ ರೂಪಿಸಿದ ಸಂವಿಧಾನವನ್ನು ಅಂಗೀಕರಿಸುವುದು ಅಥವಾ ಅಂಗೀಕಾರಕ್ಕೆ ಮುಂಚೆ ಬದಲಾಯಿಸುವುದು ಸಂವಿಧಾನ ರಚನಾ ಸಭೆಯ ತೀರ್ಮಾನಕ್ಕೆ ಬಿಟ್ಟಿದ್ದು. ನಾನು ಹೇಳಬಯಸಿದ್ದು ಇಷ್ಟೇ. ಭಾರತದ ಕೆಲವು ಪ್ರಾಂತೀಯ ವಿಧಾನಸಭೆಗಳಲ್ಲಿ ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ಮದ್ರಾಸು ಮತ್ತು ಪೂರ್ವ ಪಂಜಾಬು ವಿಧಾನಸಭೆಗಳಲ್ಲಿ ಚರ್ಚೆಯಾಗಿದೆ. ಕೆಲವು ಪ್ರಾಂತೀಯ ವಿಧಾನಸಭೆಗಳು ಸಂವಿಧಾನದಲ್ಲಿನ ಹಣಕಾಸಿನ ಉಪಬಂಧಗಳ ಬಗ್ಗೆ ಮತ್ತು ಮದ್ರಾಸಿನಲ್ಲಿ 226ನೇ ಅನುಚ್ಛೇದದ ಬಗ್ಗೆ ಗಂಭೀರ ಆಕ್ಷೇಪವನ್ನು ಮಾಡಿರುವುದೇನೋ ನಿಜ. ಇದನ್ನು ಬಿಟ್ಟರೆ ಯಾವುದೇ ಪ್ರಾಂತೀಯ ವಿಧಾನಸಭೆಯಲ್ಲಿ ಸಂವಿಧಾನದ ಯಾವುದೇ ಇತರ ಅನುಚ್ಛೇದಗಳ ಬಗ್ಗೆ ಆಕ್ಷೇಪ ಮಾಡಿಲ್ಲ. ಯಾವ ಸಂವಿಧಾನವೂ ಪರಿಪೂರ್ಣವಲ್ಲ. ಕರಡು ರಚನಾ ಸಮಿತಿಯೇ ಸಂವಿಧಾನದ ಸುಧಾರಣೆಗಾಗಿ ಕೆಲವು ತಿದ್ದುಪಡಿಗಳನ್ನು ಸಲಹೆ ಮಾಡಿದೆ. ಕರಡು ರಚನಾ ಸಮಿತಿ ಸಿದ್ಧಪಡಿಸಿರುವ ಸಂವಿಧಾನವು ಆರಂಭದ ದಿಸೆಯಲ್ಲಿ ಈ ದೇಶಕ್ಕೆ ಸಾಕಷ್ಟು ಉತ್ತಮವಾಗಿದೆ ಎಂದು ಹೇಳಲು ನನಗೆ ಪ್ರಾಂತೀಯ ವಿಧಾನಸಭೆಗಳಲ್ಲಿನ ಚರ್ಚೆಗಳು ಧೈರ್ಯ ತುಂಬಿವೆ. ಈ ಸಂವಿಧಾನವು ಕಾರ್ಯಸಾಧ್ಯವಾದ ಸಂವಿಧಾನ. ಇದನ್ನು ಪರಿಸ್ಥಿತಿಗೆ ತಕ್ಕಂತೆ ಬದಲಿಸಿಕೊಳ್ಳಬಹುದು ಮತ್ತು ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ನಮ್ಮ ದೇಶವನ್ನು ಒಗ್ಗೂಡಿಸಿ ಸ್ಥಿರವಾಗಿಡಲು ಸಮರ್ಥವಾಗಿದೆ. ಈ ಹೊಸ ಸಂವಿಧಾನದ ಮೂಲಕ ಏನಾದರೂ ತಪ್ಪು ಉಂಟಾದರೆ ಅದಕ್ಕೆ ನಾವು ಕೆಟ್ಟ ಸಂವಿಧಾನವನ್ನು ಹೊಂದಿದ್ದೇವೆ ಎಂದಲ್ಲ, ಮನುಷ್ಯ ದುಷ್ಟನಾಗಿದ್ದಾನೆ ಎಂದು ಹೇಳಬೇಕಾಗಿದೆ ಅಷ್ಟೆ. ಇಲ್ಲಿಗೆ ಕರಡು ಸಂವಿಧಾನ ಕುರಿತ 4 ಭಾಗಗಳು ಮುಗಿದಿವೆ. ವಂದನೆಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ, ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ವ್ಯವಸ್ಥೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಮ್ಮೆ ಮನೆಗೆ ದಿಢೀರಂತ ಅತಿಥಿಗಳು ಬಂದ್ಬಿಡ್ತಾರೆ. ಕೆಲವೊಂದು ಟೈಮಲ್ಲಿ ನಾವು ಅಡುಗೆಯನ್ನ ಮಾಡ್ಕೊಂಡಿರಲ್ಲ, ಬೆಳಗ್ಗೆ ತಿಂಡಿಗೆ ಬಿಟ್ಟಿರ್ತೀವಿ, ಅದೇ ತಿಂಡಿನ ಮಧ್ಯಾಹ್ನ ತಿನ್ಕೊಂಡ್ರೆ ಆಯ್ತಲ್ಲ ಅಂತ. ಅಂತಹ ಸಮಯದಲ್ಲೇ ಏನು ಮಾಡದೇ ಇರುವಾಗಲೇ ಕೆಲವೊಮ್ಮೆ ಅತಿಥಿಗಳು ಬರೋದು ಉಂಟು. ಆಗ ದಿಢೀರಂತ ಸಾಂಬಾರು ಅದು ಇದು ಮಾಡ್ಕೊಂಡು ಕೂರಕ್ಕಾಗಲ್ಲ, ಯಾಕಪ್ಪ ಅಂದರೆ ಲೇಟಾಗಿ ಬಿಟ್ಟಿರುತ್ತೆ, ಊಟದ ಟೈಮಿಗೆ ಬೇರೆ ಬಂದುಬಿಟ್ಟಿರ್ತಾರೆ. ಸಾಂಬಾರೆಲ್ಲ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ಬೇಕಾಗತ್ತೆ, ಅನಿರೀಕ್ಷಿತ ಭೇಟಿ ಕೂಡ ಆಗಿರುತ್ತೆ. ಅಂತಹ ಸಮಯದಲ್ಲಿ ನೆನಪಾಗೋದೇ ಈ ತಿಳಿಸಾರು ಇರ್ಬೋದು, ಅಥವಾ ಈ ಚಟ್ನಿಗಳು ಮಾಡೋದಿರ್ಬೋದು, ಅಥವಾ ಮಜ್ಜಿಗೆ ಸಾಂಬಾರು ಇರ್ಬೋದು, ಜೊತೆಗೆ ಕಾಯಿ ರಸಂ ಇರ್ಬೋದು. ಸೊ ಈ ರೀತಿಯ ದಿಢೀರಾಗಿ ಮಾಡುವಂತಹ ರಸಂಗಳು ನೆನಪಾಗತ್ತೆ. ಸೊ ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದಿಢೀರಾಗಿ ಮನೆಗೆ ಅತಿಥಿಗಳು ಬಂದಾಗ, ಗೆಸ್ಟ್ ಬಂದಾಗ ಕಾಯಿ ರಸಂನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಈ ಕಾಯಿ ರಸಂನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಆರ್ ವಿ ಆರ್ ಕೇಟರಿಂಗ್ ಅನ್ನ ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರಿದ್ದಾರೆ. ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ದಿಢೀರಾಗಿ ಈ ಕಾಯಿ ರಸಂನ ಹೇಗೆ ಮಾಡ್ಕೊಳ್ಬೇಕು, ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನ ಶುರು ಮಾಡೋಣ.
1: ಸುಮಾರು ಜನ ಕೇಳ್ತಿದ್ರು, ಸಡನ್ ಆಗಿ ಗೆಸ್ಟ್ ಬರ್ತಾರೆ, ಏನೋ ಒಂದು ಅನ್ನ ಸಾರು ಮಾಡೋಣ ಅಂತ ಹೇಳಿದ್ರೆ ಬೇಳೆ ಬೇಯಿಸ್ಕೋಬೇಕು, ಅದಕ್ಕೆ ಟೊಮೆಟೊ ಹಚ್ಕೋಬೇಕು, ಅದೆಲ್ಲ ಮಾಡಬೇಕು, ತುಂಬ ಟೈಮ್ ತೊಗೊಳುತ್ತೆ. ಪಟ್ ಅಂತ ಒಂದು ರಸಮ್ ಮಾಡೋದು ಹೇಳ್ಕೊಡಿ ಅಂಥೇಳಿ. ನಾವು ನಮ್ಮ ಕಡೆ ಎಲ್ಲ ನಮ್ಮ ಕೇಟ್ರಿಂಗಲ್ಲೆಲ್ಲ ಸುಮಾರು ಜನಕ್ಕೆ ಒಂದು ಸಾವಿರಾರು ಜನಕ್ಕೆ ಅಡುಗೆ ಮಾಡಿರ್ತೀವಿ. ಸಡನ್ನಾಗಿ ಏನೋ ಒಂದು ಖಾಲಿ ಆಗ್ಬಿಡುತ್ತೆ, ಏನೋ ಒಂದು ಸಾರು ಖಾಲಿ ಆಗುತ್ತೆ, ಏನೋ ಒಂದು ಆಗುತ್ತೆ, ಅರ್ಜೆಂಟಿಗೆ ಏನೋ ಒಂದು ಮಾಡಬೇಕಲ್ವಾ, ಎಲ್ಲ ಕಾಯ್ತಾ ಇರ್ತಾರೆ, ಎಲೆ ಹಾಕ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕಾಯಿ ರಸ ಅಂತ ಒಂದು ಮಾಡ್ತೀವಿ. ಕಾಯಿ ರಸ ಅಂದರೆ ರಸಮ್ಮೆ, ಅದು ಅದ್ರ ಜೊತೆ ಅನ್ನ ಜೊತೆ ಹಾಕೊಂಡು ತಿಂತಾ ಇದ್ರೆ ರುಚಿನೇ ಬೇರೆ. ನಾವು ಒಂದು 12 hours, 13 hours, 14 hours ಮುಂಚೆಯಿಂದ ಪ್ರಿಪ್ರೇಷನ್ ಮಾಡಿ ಅಡುಗೆ ಮಾಡಿರ್ತೀವಲ್ಲ, ಅದಕ್ಕಿಂತ ನಾನೇನು ಕಮ್ಮಿ ಅಂತ ಹೇಳತ್ತಿ. ಕಾಯಿ ರಸ ತುಂಬ ಚೆನ್ನಾಗಿರುತ್ತೆ, ಮನೇಲಿ ಒಂದ್ಸಲಿ ಮಾಡಿ 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಪಟ್ ಅಂತ ಒಂದು 5 ನಿಮಿಷದಲ್ಲಿ ಆಗುವಂಥ ರಸಮ್ ಇದು, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ಬನ್ನಿ. ಈಗ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡಿ. ಸ್ನೇಹಿತರೆ, ಕಾಯಿ ರಸಕ್ಕೆ ನಾನು ಒಂದು ಹೋಳು, ಒಂದು ಕಾಯಿ ಪೂರ್ತಿ, ಒಂದು ಕಾಯಿನ ತುರಿದಿಟ್ಕೊಂಡಿದ್ದೀನಲ್ಲ ಹಸಿ ಕಾಯಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಕಾಯಿ ರಸಕ್ಕೆ ಮೇಯ್ನ್ ಬೇಕಾಗಿರೋದೇ ತೆಂಗಿನಕಾಯಿ. ಒಂದು ಫುಲ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು, ಒಂದು 5-6 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಒಂದಷ್ಟು ಹಸಿಮೆಣಸಿನಕಾಯಿ ಹೇಳ್ತೀನಿ, ಅವೆಲ್ಲ ಹಾಕಿ ರುಬ್ಬಿಕೊಂಡು ಮಾಡೋವಂಥದ್ದು ಕಾಯಿ ರಸ ಇದು, ತುಂಬ ಚೆನ್ನಾಗಿರುತ್ತೆ, ಬನ್ನಿ ನೋಡೋಣ. ಇದಕ್ಕೆ ಸ್ವಲ್ಪ ಶುಂಠಿ, ಅಂದರೆ 1-2 inches ಶುಂಠಿ, ಶುಂಠಿ ಸ್ವಲ್ಪ ಮುಂದಿರಬೇಕು ಇದಕ್ಕೆ ರಸಮ್ಗೆ. ಈ ಕಾಯಿ ರಸಕ್ಕೆ ಶುಂಠಿನೇ ರುಚಿ ಕೊಡೋದು, ಬಹಳ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, 100% ಇಷ್ಟ ಆಗುತ್ತೆ. ಹಾಗೆ ಖಾರಕ್ಕೆ 5-6 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 7-8 ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಖಾರ ಜಾಸ್ತಿ ಬೇಕು ಅನ್ನೋರು ಒಂದು 10 ಹಸಿರು ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, 1/2 teaspoon ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ, ನೋಡಿ 3 teaspoon ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಶುಂಠಿ ಇದಕ್ಕೆ ಮೇಜರು, ಮತ್ತು ತೆಂಗಿನಕಾಯಿ, 3 items ಇದ್ದರೆ ಸಾಕು. ಖಾರಕ್ಕೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಘಮಕ್ಕೆ, ಹಾಗೆಯೇ 1 unit ಬೆಳ್ಳುಳ್ಳಿ. ಜೀರಿಗೆ ಹಾಕಿದ್ರೆ ಈ ಥರ ಸಡನ್ನಾಗಿ ಮಾಡ್ತೀವಲ್ಲ ರಸಮ್ಗಳು, ಡೈಜೆಷನ್ ಚೆನ್ನಾಗಾಗತ್ತೆ ಅನ್ನೋದು ಒಂದು ದೃಷ್ಟಿಯಿಂದ, ಮತ್ತು ರಸಮ್ ಒಳ್ಳೆ ಘಮ ಬರುತ್ತೆ ಅನ್ನೋ ದೃಷ್ಟಿಯಿಂದ ಜೀರಿಗೆ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದ್ರ ಜೊತೆಗೆ 1 unit ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ಕೂಡ ಇದಕ್ಕೆ ಹಾಕೋಣ. ಸ್ನೇಹಿತರೆ, ಯಾರು ಬೆಳ್ಳುಳ್ಳಿ ಇಷ್ಟಪಡಲ್ವೋ ಅವರು ಒಂದು ಸ್ವಲ್ಪ ಇಂಗನ್ನ ಕೂಡ ಹಾಕೋಬೋದು, ಬೆಳ್ಳುಳ್ಳಿ ಬೇಡ ಅನ್ನೋರು ಇಂಗನ್ನ ಕೂಡ ಉಪಯೋಗಿಸ್ಕೋಬೋದು, ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ್ರೆ, ಅದೊಂಥರ ರುಚಿ, ಇದೊಂಥರ ರುಚಿ. ಈಗ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಗಂಧದ ಥರ ರುಬ್ಕೊಂಬರೋಣ. ಸ್ನೇಹಿತರೆ ನೋಡಿ, ಈ ಥರ ಗಂಧದ ಥರ ಚೆನ್ನಾಗಿ ನೈಸಾಗಿ ರುಬ್ಕೊಂಬಂದಿದ್ದೀವಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಕಾಯಿ ರಸ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಘಮ ಘಮ ಘಮ ಅಂತಿರುತ್ತೆ, ಒಳ್ಳೆ ರುಚಿ, ಡೈಜೆಷನ್ ತುಂಬ ಫಾಸ್ಟಾಗಿ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದೇನೇ ಇದು, ಏನು ನಿಮಗೆ ತಪ್ಪಿಲ್ಲ. 100% ಯಾರು ಸಡನ್ನಾಗಿ ಬರ್ತಾರೆ, ಏನೋ ಒಂಚೂರು ಮಾಡಬೇಕು, ಪಟ್ ಅಂತ ಮಾಡ್ಕೋಬೋದು. ಆಫೀಸಿಂದ ಬಂದಿರ್ತೀರ, ಸುಸ್ತಾಗಿರುತ್ತೆ, ಯಾವ ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಏನೋ ಒಂದು ಮಾಡಬೇಕು, ಇದು ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಇಷ್ಟ ಆಗ್ತಾರಿಲ್ಲ. ಸ್ನೇಹಿತರೆ, 1 teaspoon ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ, ನೋಡಿ ಎಣ್ಣೆ ಕಾಯ್ತಿದ್ದಂಗೆ. 1 teaspoon ಸಾಸಿವೆ ಹಾಕ್ಕೊಳ್ತಿದ್ದೀನಿ ನೋಡಿ, ಸಾಸಿವೆ ಸಿಡಿತಾ ಇದ್ದಂಗೆ. 1/2 teaspoon ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಗ್ಗರಣೆ ಮೆಣಸಿನಕಾಯಿ ನೋಡಿ, ಒಗ್ಗರಣೆ ಹಾಕ್ತಿದ್ದಂಗೆ ನಾವು ರುಬ್ಬಿರೋವಂಥ ಮಸಾಲೆ ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ, ಇದು ರಸಂ ಆದ್ದರಿಂದ, ರಸ ಆದ್ದರಿಂದ ಸ್ವಲ್ಪ ನೀರಾಗಿರಬೇಕು, ಅದಕ್ಕೆ ನೋಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಕಿ ಅರಶಿನ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನೋಡಿ ಕುದೀತಾ ಇದೆ. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬೋಣ. ಆ ಕೊತ್ತಂಬರಿ ಸೊಪ್ಪು ಸಮೇತ ಚೆನ್ನಾಗಿ ಅದು ಕುದಿಬೇಕು. ಏನು ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಕುದ್ದುಬಿಟ್ರೆ ಸಾಕು. ಒಳ್ಳೆ ಕಾಯಿ ರಸ ಹಂಗೆ ಆ ಕಾಯಲ್ಲಿರೋ ಜಿಡ್ಡಿನ ಅಂಶ ಒಂಚೂರು ಬಿಟ್ಕೊಂಬರ್ಬೇಕು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾನು ಕಲ್ತಿದ್ದೆಲ್ಲಿ ಅಂತ ಹೇಳಿದ್ರೆ, ನಮ್ಮ ಕಾಲೇಜ್ ಡೇಸಲ್ಲಿ ನಮ್ಮ ಸ್ನೇಹಿತರದೊಂದು ಮದುವೆ ಅರಸೀಕೆರೆಯಲ್ಲಿ ನಡೀತಾ ಇತ್ತು. ಆ ಮದುವೆಗೆ ಹೋದಾಗ ಅಲ್ಲಿ ಅಡುಗೆ ಭಟ್ರು ನಾವೆಲ್ಲ ಮಧ್ಯಾಹ್ನ ಊಟಕ್ಕೆ 3:30-4 ಗಂಟೆಗೆ ಎಲ್ಲರದು ಊಟ ಎಲ್ಲ ಆದಮೇಲೆ ನಾವು ಹೋದ್ವಿ. ನಮ್ಮ ಸ್ನೇಹಿತರೆಲ್ಲ ಫಸ್ಟ್ ಸರ್ಕಲ್ಲು ಮದುವೆ ಎಲ್ಲ ಅವ್ರದ್ದೆಲ್ಲ ಊಟ ಎಲ್ಲ ಆದಮೇಲೆ ಲಾಸ್ಟ್ 4 ಗಂಟೆ ಹೊತ್ತು ಹೋದ್ವಿ. ಆ ಸಮಯದಲ್ಲಿ ಎಲ್ಲ ಅಡುಗೆ ಖಾಲಿಯಾಗೋಗಿತ್ತು. ಅಲ್ಲಿರೋಂಥ ಲೋಕಲ್ ಭಟ್ರುಗಳು ಅವಾಗ ಸಡನ್ನಾಗಿ ಬಂದಿದ್ದೀರ ಕೂತ್ಕೊಳ್ಳಿ 5 ನಿಮಿಷ ಅಂತ ಎಲೆ ಹಾಕಿ ಪಟ್ಟಂತ ಇದು ರಸಮ್ ಮಾಡಿಕೊಟ್ರು. ಅವತ್ತು ಫಸ್ಟ್ ನಾನು ರುಚಿ ನೋಡಿದ್ದು, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ವಿ. ಆಮೇಲೆ ನಾವು ಅದೇ ಥರ ನಮ್ಮ ಕೇಟ್ರಿಂಗ್ಗಳಲ್ಲೂ ಸರಿ ಶಾರ್ಟೇಜ್ ಆದರೆ ಪಟ್ಟಂತ ಇದನ್ನು ಕಾಯಿ ರಸ ರೆಡಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, 100% ನಿಮಗೂ ಇಷ್ಟ ಆಗುತ್ತೆ. ನೋಡಿ ಇದು ಚೆನ್ನಾಗಿ ಕುದ್ದಿದೆ. ಈಗ ಸ್ಟೌನ ಆಫ್ ಮಾಡೋಣ. ನೋಡಿ ಇದೆ, ತುಂಬ ಗಟ್ಟಿನೂ ಇರಬಾರ್ದು, ನೋಡಿ ತುಂಬ ನೀರು ಇರಬಾರ್ದು. ಇಷ್ಟು ಕರೆಕ್ಟಾಗಿದೆ ಇದು ಹದ. ನೋಡಿ ಸ್ನೇಹಿತರೆ, ಚೆನ್ನಾಗಿದು ಕುದ್ದಾಗಿದೆ. ಈಗ ಸ್ಟೌನ ಆಫ್ ಮಾಡ್ಕೋಣ. ಸ್ನೇಹಿತರೆ, ರಸಮ್ ಬಿಸಿ ಬಿಸಿಯಾಗಿ ರೆಡಿ ಇದೆ, ಅನ್ನನೂ ಬಿಸಿಯಾಗಿ ರೆಡಿ ಇದೆ. ಊಟ ಮಾಡಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೀವು ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡೋಣ.
0: ಓಕೆ ಶ್ರೀನಿವಾಸ್ ಸರ್, ದಿಢೀರಾಗಿ ಮಾಡುವಂತಹ ಕಾಯಿ ರಸಮ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಶ್ರೀನಿವಾಸ್ ಸರ್ ಅವರು. ಮನೆಗೆ ಗೆಸ್ಟ್ ಬಂದಾಗಲೇ ಮಾಡಬೇಕು ಅಂತ ಏನಿಲ್ಲ, ನಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ, ಮನೇಲಿ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ತರಕಾರಿ ಸಾರು ತಿಂದು ತಿಂದು ಬೇಜಾರಾದಾಗ, ಮಧ್ಯಾಹ್ನ ಊಟಕ್ಕೂ ಕೂಡ ಈ ರೀತಿಯ ಕಾಯಿ ರಸಮ್ನ ಮಾಡ್ಕೊಳ್ಬೋದು. ನಮ್ಗೆ ಎಷ್ಟು ಬೇಕಷ್ಟು ಕಾಯಿ ತುರಿ, ಶುಂಠಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಜೊತೆಗೆ ಹುಣಸೆ ಹಣ್ಣಿದ್ರೆ ಒಂದೊಳ್ಳೆ ಕಾಯಿ ರಸಮು ತಯಾರಾಗುತ್ತೆ. ಒಗ್ಗರಣೆಗೆ ಜೀರಿಗೆ, ಕರಿಬೇವು, ಸಾಸಿವೆ, ಒಂದು ಚಿಟಿಕೆ ಅರಿಶಿಣ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟಿದ್ರೆ ಸಾಕು, ಬೊಂಬಾಟಾಗಿರುವಂತಹ ಕಾಯಿ ರಸಮ್ ತಯಾರಾಗುತ್ತೆ. ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ, ಹೇಗೆ ಬಂತಂತ ನಮಗೆ ಮೆಸೇಜ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ರಸಂ ಬಗ್ಗೆ ತಿಳಿಯೋಣ. ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಪುಟ್ಟ ವಿರಾಮದ ನಂತರ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ದಿಢೀರಾಗಿ ಮಾಡಿಕೊಳ್ಳುವಂತಹ ಕಾಯಿ ರಸಂ ಬಗ್ಗೆ ತಿಳಿಸಿದರು. ನಮಗೆ ಪ್ರತಿದಿನ ಈ ತರಕಾರಿ ಸಾರು, ಸೊಪ್ಪು ಸಾಂಬಾರು ತಿಂದು ಬೇಸರ ಆದಾಗ ಈ ರೀತಿಯ ಕಾಯಿ ರಸಂನ ಮಾಡಿಕೊಂಡಾಗ ನಾಲ್ಗೆಗೂ ಕೂಡ ಒಂದೊಳ್ಳೆ ರುಚಿ ಸಿಕ್ಕತ್ತೆ, ಹಾಗೆ ಬೇಗ ಕೂಡ ಆಗತ್ತೆ. ಖಂಡಿತ ಅಲ್ವಾ? ಇದರೊಟ್ಟಿಗೆ ಸ್ನೇಹಿತರೆ, ಮತ್ತೊಂದು ತಿಳಿಸಾರನ್ನು ತಿಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ವಿನಯ್ ಶ್ರೀನಿವಾಸ್ ಸರ್ ಅವರು. ಈ ರಸಮು ಮತ್ತು ತಿಳಿಸಾರು ಸ್ಪೆಷಲ್ ಆಗಿ ಒಂದು ರೀತಿಯ ನಾಲ್ಗೆಗೆ ರುಚಿ ಕೊಡತ್ತೆ. ಬಿಸಿ ಬಿಸಿ ಅನ್ನ, ರಸಮು, ಒಂದು ಉಪ್ಪಿನಕಾಯಿ, ಹಪ್ಪಳ ಅಥವಾ ಕೋಸಂಬರಿ ಇದ್ದರೆ ಆಹಾ, ಅದು ನೆನೆಸ್ಕೊಂಡ್ರೇ ಈಗಲೇ ತಿಳಿಸಾರು ಅನ್ನ ಊಟ ಮಾಡಬೇಕು ಅಂತ ಆಸೆ ಆಗುತ್ತೆ. ತಡ ಮಾಡೋದು ಬೇಡ. ಈ ತಿಳಿಸಾರು ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು, ಜೊತೆಗೆ ತಿಳಿಸಾರನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
5: ಇವತ್ತು ಪುಡಿ, ತಿಳಿಸಾರು ಪುಡಿ ಹಾಗೂ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲನೇ ಒಂದು 2 ಟೀಸ್ಪೂನಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. ಸೇಮ್ ಮೆಂತ್ಯ ಏನು ಪ್ರಪೋರ್ಷನೇಟ್ ತೊಗೊಂಡಿರ್ತೀರಾ ಅದೇ ಪ್ರಪೋರ್ಷನೇಟು ಸಾಸಿವೆ ಹಾಕ್ತಾ ಇದ್ದೀನಿ. ಸೇಮ್ ಮೆಷರ್ಮೆಂಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಟೀಸ್ಪೂನ್ ಮೆಂತ್ಯ ತೊಗೊಂಡ್ರೆ 4 ಟೀಸ್ಪೂನ್ ಜೀರಿಗೆ ಹಾಕಬೇಕು. 1, 2, 3, 4. ಈಗ ಧನಿಯಾ ಹಾಕೊಳ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1:8 ಹಾಕ್ಬೇಕು ಇದನ್ನು. 1:4:8, ಇದು ಧನಿಯಾ 8. 2, 3, 4, 5, 6, 7, 8 ನೋಡಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ನಿಧಾನ ಸಣ್ಣಗೆ ಉರಿಲಿ, ಚೆನ್ನಾಗಿ ಚೆನ್ನಾಗಿ ಸಿಮ್ಮಾಗಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು, ಆವಾಗಲೇ ಘಮ್ಮನತ್ತೆ. 1 ಸ್ಪೂನ್ ಮೆಂತ್ಯ, 4 ಸ್ಪೂನ್ ಜೀರಿಗೆ, 8 ಸ್ಪೂನ್ ಧನಿಯಾ, ಇದಕ್ಕೆ 16 ಮೆಣಸಿನಕಾಯಿ ಅಂತ. ಎಲ್ಲ 1:2:2:2 ಹಂಗೆ ಆಗ್ತಾ ಹೋಗುತ್ತೆ. 16 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ಖಾರ ಇಷ್ಟಪಡೋರು ಈ ಥರ ಗುಂಟೂರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ಉಪಯೋಗಿಸ್ತೀನಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಮೆಣಸಿನ್ಕಾಯಿ ಹಾಕಿ ಸುಮಾರು ಹೊತ್ತು ಬಿಸಿ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಒಂದು 2 ಸಲ ಹಿಂಗೆ ತಿರುಗಿಸಿದ್ರೆ ಸಾಕು. ನೋಡಿ, ಒಳ್ಳೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಸ್ಟೌವು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಆಫ್ ಮಾಡಿದ್ಮೇಲೆ ಹಿಂಗೆ ಹಾಕಿ ಘಮ ಹಂಗೆ ಉಳಿಯುತ್ತೆ. ನೋಡಿ, ಸುಮಾರು ಜನ ಏನು ಮಾಡ್ತಾರೆ, ಇದಕ್ಕೆ ಕಾಯಿ ಹಾಕೋದು, ಹುರಿಯೋದು ಅಥವಾ ಕೊಬ್ಬರಿ ಹಾಕಿ ಹುರ್ಕೊಳ್ಳೋದು, ಅದು ಜಾಸ್ತಿ ದಿವಸ ಇಟ್ಕೊಳ್ಳೋದಕ್ಕಾಗಲ್ಲ ಅಥವಾ ಫ್ರಿಡ್ಜಲ್ಲಿ ಇಡೋಕ್ಕಾಗಲ್ಲ. ಈ ಥರ ಡ್ರೈ ಇರೋಷ್ಟು ಪುಡಿ ಮಾಡಿಟ್ಕೊಳ್ಳಿ. ನಿಮಗೆ ಒಂದು ಅಟ್ಲೀಸ್ಟು ಈ ಸಾರಿನ ಪುಡಿ ಒಂದು 6 ಮಟ್ಟಿಗೆ ಆಚೆ ಇಡ್ಬೋದು, ಅಥವಾ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದು ಅಥವಾ ಹಂಗೇನಾದ್ರೂ ಆದರೆ ಒಂದು 1 ವರ್ಷದವರೆಗೂ ಇಟ್ಕೋಬೋದು. ಆ್ಯಕ್ಚುಲಿ ಅಷ್ಟೊಂದು ಹಳೇದು ಮಾಡ್ಕೊಂಡು ಪುಡಿ ಉಪಯೋಗಿಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. 1 ತಿಂಗಳಿಗೊಂದ್ಸಲ ಫ್ರೆಶ್ ಆಗಿ ಪುಡಿ ಹುರ್ಕೊಂಡು ಫ್ರೆಶ್ ಆಗಿ ರಸಮ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇದು ನೋಡಿ, ಚೆನ್ನಾಗಿ ಆರಿದೆ. ಆರಿದ್ಮೇಲೆ ಇದೊಂದು ಚೆನ್ನ ಮಿಕ್ಸಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿಲಿ ಮಾಡೋದ್ರಿಂದ ಈ ಥರ ಒಂದು ಸ್ವಲ್ಪ ಡಲ್ ಆದರೆ, ಸಡನ್ನಾಗಿ ಮಿಕ್ಸಿ ಮಾಡ್ತೀವಲ್ಲ, ಸ್ವಲ್ಪ ಕಲರ್ ಡೌನ್ ಆಗುತ್ತೆ. ನೀವು ಮಿಲ್ ಮಾಡಿಸ್ಕೊಂಡ್ರೆ, ಜಾಸ್ತಿ ಕ್ವಾಂಟಿಟೀಲಿ ಮಾಡಿಟ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. 1 ತಿಂಗಳಿಗೆ ಬೇಕಾಗಿರೋ ಅಷ್ಟು ರಸಮ್ ಪುಡಿನ ಹುರಿದಿಟ್ಕೊಂಡ್ರೆ, ಹುರಿದ್ಬಿಟ್ಟು ಒಂದೇ ಸಲ ಮಿಲ್ ಮಾಡಿಸ್ಕೊಂಡು ಬಂದರೆ ಒಳ್ಳೆ ಕಲರು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತಿಳಿಸಾರು ಪುಡಿ ಮಾಡ್ಕೊಂಡಾಗಿದೆ, ಇವಾಗ ತಿಳಿಸಾರು ಶುರು ಮಾಡೋಣ.
4: ಎಸ್ ಸ್ನೇಹಿತರೆ, ತಿಳಿಸಾರನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ತಿಳಿಸಾರು ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು, ಈ ತಿಳಿಸಾರು ಪೌಡರ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಪ್ರಮಾಣದಲ್ಲಿ ಈ ಪದಾರ್ಥಗಳು ಇರಬೇಕು ಅನ್ನೋದನ್ನು ಅಳತೆ ಪ್ರಕಾರವಾಗಿ ತಿಳಿಸ್ಕೊಟ್ರು ವಿನಯ್ ಶ್ರೀನಿವಾಸ್ ಸರ್ ಅವರು. ಈ ಪದಾರ್ಥಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರುಚಿನೂ ಕೂಡ ಬದಲಾವಣೆ ಆಗ್ಬಿಡತ್ತೆ. ಸ್ವಲ್ಪ ಜೀರಿಗೆ ಜಾಸ್ತಿ ಆದರೆ ಕಹಿ ಆಗತ್ತೆ, ಮೆಂತೆ ಜಾಸ್ತಿ ಆದರೂ ಕೂಡ ಕಹಿ ಆಗತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಮೆಂತೆ, 4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ತೆಗೆದುಕೊಂಡಿದ್ದಾರೆ. ಇದರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಯಾವುದೇ ಆಗಲಿ ಸ್ನೇಹಿತರೆ, ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡಾಗ ಸೀದೋಗ್ಬಿಡತ್ತೆ. ಈ ಸಾಸಿವೆ, ಮೆಂತೆ, ಜೀರಿಗೆ ಸೀದೋದ್ರೆ ಅದು ಫುಲ್ ಪೌಡರ್ ಕೂಡ ಕಹಿ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಈ ರೋಸ್ಟ್ ಮಾಡ್ಕೊಳ್ಳುವಾಗ, ಫ್ರೈ ಮಾಡ್ಕೊಳ್ಳುವಾಗ ತುಂಬ ಚೆನ್ನಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಕೊಳ್ಬೇಕು. ಆಗ ಮಾತ್ರ ಅಡುಗೆ ಕೂಡ ಸೂಪರ್ ಆಗಿರುತ್ತೆ. ಸಾಂಬಾರು ಕೂಡ ನಾವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರ್ತೀವೋ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ರುಚಿಯಾಗಿ ಬರುತ್ತೆ. ಇಲ್ಲಾಂದರೆ ತುಂಬಾ ಬೇಸರ ಕೂಡ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ನೀಟಾಗಿ ಸಮಾಧಾನವಾಗಿ ತಾಳ್ಮೆಯಿಂದ ಮಾಡಿಕೊಂಡ್ರೆ ಮಾತ್ರ ನಾವು ಮಾಡುವಂಥ ಅಡುಗೆ ಕೂಡ ರುಚಿಯಾಗಿರುತ್ತೆ. ಸೊ ಪೌಡರ್ ಏನೋ ರೆಡಿ ಆಗಿದೆ. ಹಾಗಾದರೆ ಈ ತಿಳಿಸಾರು ಮಾಡುವ ವಿಧಾನದ ಬಗ್ಗೆ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಂಗಳೂರಿನ ಆರ್ ವಿ ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ತಿಳಿಸಾರಿನ ಪೌಡರ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಈ ತಿಳಿಸಾರ್ ಪೌಡರ್ ಮಾಡ್ಕೊಳ್ಲಿಕ್ಕೆ 1 tablespoon ಮೆಂತೆ, ಸಾಸಿವೆ, ಮೆಣಸು, 4 tablespoon ಜೀರಿಗೆ, ಧನಿಯಾ ಕಾಳು, ಅದರೊಟ್ಟಿಗೆ ಕರಿಬೇವು, ಅದರೊಟ್ಟಿಗೆ ಒಣಮೆಣಸಿನಕಾಯಿ, ಅರಿಶಿಣ, ಹಿಂಗು, ಇದನ್ನೆಲ್ಲ ಬಳಸ್ಕೊಂಡು ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರೇ ತಿಳಿಸಾರು ಮಾಡೋದು. ಈ ಪೌಡರನ್ನು ಬಳಸ್ಕೊಂಡು ತಿಳಿಸಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಸರ್ ಅವರಿಂದ ಕೇಳೋಣ.
3: ನೋಡಿ, ತಿಳಿಸಾರು ಪುಡಿ ಮಾಡ್ಕೊಂಡಾಗಿದೆ. ಇವಾಗ ತಿಳಿಸಾರು ಶುರು ಮಾಡೋಣ. ಇದಕ್ಕೆ ತಿಳಿಸಾರಿಗೆ ತುಪ್ಪ ಉಪಯೋಗಿಸ್ತಾ ಇದ್ದೀನಿ.

ಎರಡೆರಡು ಗುಂಟೂರು ಮೆಣಸಿನಕಾಯಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆ ಅರಶಿನ ಹಾಕ್ತಾ ಇದ್ದೀನಿ. ಅರಶಿನ ಒಗ್ಗರಣೆ ಹಾಕಿದ್ರೆ ತುಂಬ ಒಳ್ಳೆ ಘಮ ಘಮ ಘಮ ಅಂತ ಚೆನ್ನಾಗಿರುತ್ತೆ. ಇದೇ ಸಮಯದಲ್ಲಿ ಸಾಸಿವೆ ಎಲ್ಲ ಸಿಡಿತಾ ಇದೆ, ಹಿಂಗೆ ಹಾಕೋಣ ಸ್ವಲ್ಪ ಸಾರಿಗೆ.

0: ಒಂದು ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣು. ಆ ಹುಣಸೆ ಹಣ್ಣು ರಸವನ್ನು ಬಿಟ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಆದ ತಕ್ಷಣ. ನೋಡಿ ಇದು ಹುಣಸೆ ಹಣ್ಣು ಚೆನ್ನಾಗಿ ಕುದ್ದಿದೆ. ಇವಾಗ ಟೊಮೆಟೊ ನೈಸಾಗಿ ಹಚ್ಕೊಂಡಿರೋ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ರಸಮ್ಗೆ. ಇದೊಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಇಟ್ಕೊಂಡು ಕುಕ್ಕರಲ್ಲಿ 3 ವಿಸಿಲ್ ಹೊಡೆಸ್ಬಿಟ್ಟು ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಈ ಬೇಳೆ ಕೈಗೆ ಸಿಗಬಾರ್ದು ನೋಡಿ ಹಿಂಗೆ. ಈ ರುಬ್ಬಿದ್ರೆ ಈ ಥರ ಸ್ವಲ್ಪ ಫುಲ್ಲು ಸ್ವಲ್ಪ ನೈಸಾಗಿರಬೇಕು, ಬೇಳೆ ಜಾಸ್ತಿ ಸಿಗಬಾರ್ದು. ಒಂದು 100 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಬೇಳೆ ಹಾಕ್ಕೊಳ್ಳೋ ಟೈಮು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಉಪಯೋಗಿಸ್ಕೋಬೋದು ನೀವು. ಇವಾಗ ನೋಡಿ ಬೆಲ್ಲ ಹಾಕೋ ಸಮಯ. ಸಾರಿಗೆ ತಿಳಿಸಾರಿಗೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಉಪಯೋಗಿಸ್ಬೇಕು. ಒಂದು 1.5 ಟೀಸ್ಪೂನಷ್ಟು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಪುಡಿಯಾಗಿರೋ ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ರಸಂ ಪುಡಿ ಹಾಕೋಣ. ಇದು ಕಾಯಲ್ಲಿ ರುಬ್ಬು ಹಾಕಬೇಕು ಆ ಥರದ್ದೇನಿಲ್ಲ. ಇದನ್ನು ಡೈರೆಕ್ಟಾಗಿ ರಸಮ್ನ ಉಪಯೋಗಿಸ್ಕೋಬೋದು, ರಸಮ್ಗೆ ಡೈರೆಕ್ಟಾಗಿ ಹಾಕ್ಬೋದು. ಯಾಕಂದರೆ ಇದಕ್ಕೆ ಕಡಲೆಬೇಳೆ ತೊಗರಿಬೇಳೆ ಏನೂ ಹಾಕಿರಲ್ಲ, ಇದೇನು ನಿಮ್ಗೆ ಗಂಟು ಆಗಲ್ಲ ರಸಮ್. ಈಗ ಇನ್ನೇನು ಕುದಿಯೋಕ್ಕೆ ಬಂತು, ಆ ಕುದಿಯೋಕ್ಕೆ ಬರೋ ಟೈಮಲ್ಲಿ ಒಂದು 3 ಟೀಸ್ಪೂನಲ್ಲಿ ರಸಮ್ ಪುಡಿನ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ಸುತ್ತ ಹಾಕ್ಕೊಳ್ಳಿ ರಸಮ್ ಪುಡಿ. ರಸಮ್ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ರಸಮ್ನ. ಇದು ನಿಧಾನಕ್ಕೆ ಕುದ್ದು ಅದೇ ಹೊಂದ್ಕೋಬೇಕು, ಆ ಬೇಳೆ ಜೊತೆ ಚೆನ್ನಾಗಿ ಹೊಂದಬೇಕು. ಆಮೇಲೆ ಘಾಟುವೆ ಬೇಗ ಹೋಗುತ್ತೆ, ಇಲ್ಲಾಂದರೆ ರಸಮ್ ಪುಡಿ ಘಾಟು ಬೇಗ ಹೋಗಲ್ಲ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ರೆ ನೀವು 1/2 ಗಂಟೆ ಕುದಿಸಿದ್ರೂ ರಸಮ್ ಪುಡಿ ಆ ಘಾಟು ಹೋಗಲ್ಲ. ಇದು ಸ್ವಲ್ಪ ಚೆನ್ನಾಗಿ ಹುರಿದಿರೋವಾಗಲೂ ಚೆನ್ನಾಗಿ ಹುರಿದಿದ್ದೀವಿ ನಾವು. ಮತ್ತು ಇದರಲ್ಲಿ ಹಾಕಿ ಈ ಮಿಕ್ಸ್ ಮಾಡ್ದಂಗೆ ಹಾಗೇನೆ ಒಂದು 2 ಕುದಿ ಕುದಿಸಿ ಚೆನ್ನಾಗಾಗುತ್ತೆ ರಸಮ್. ತುಂಬ ಚೆನ್ನಾಗಿರುತ್ತೆ ನೋಡಿ, ಯಾವ ಥರ ನಿಧಾನಕ್ಕೆ ಹೊಂದ್ಕೋತಾ ಇದೆ ರಸಮ್. ಅದು ಚೆನ್ನಾಗಿ ಹೊಂದ್ಮೇಲೆ ಒಂದ್ಸಲ ಸೌಟಲ್ಲಿ ತಿರುಗಿಸ್ಬಿಟ್ರೆ ಆಯಿತು. ಇದು ಚೆನ್ನಾಗಿ ಹೊಂದಿದೆ ಇವಾಗ. ಸುಮ್ಮನೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಮಿಕ್ಸ್ ಆಗಿದೆಯಾ ಅಂತ. ನೋಡಿ ಯಾವುದೇ ಗಂಟು ಇಲ್ಲ, ಏನಿಲ್ಲ ನಿಮಗೆ ರಸಮ್. ಇದಕ್ಕೆ ಟೊಮೆಟೊ ಉಪಯೋಗಿಸಿ ಮಾಡೋವಂಥ ರಸಮು, ಕೆಂಪು ರಸಮ್, ಅದನ್ನು ಮೈಸೂರು ರಸಮ್ ಅಂತ ಹೇಳ್ತಾರೆ. ನಮ್ಮ ಕ್ಯಾಟ್ರಿಂಗಲ್ಲಿ ಜೀರಿಗೆ ಮೆಣಸು ರಸಮ್ ಮಾಡ್ತೀವಿ. ಆಮೇಲೆ ಉದ್ದಿನಬೇಳೆ ಅಕ್ಕಿಯೆಲ್ಲ ಹಾಕಿ ಕೊಬ್ಬರಿ ಹಾಕಿ ಹುರಿದುಬಿಟ್ಟು ಅದನ್ನು ಮೆಣಸು ಸಾರು ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿರ್ತದವೆ. ಆಮೇಲೆ ನಿಮಗೆ ಈ ಟೊಮೆಟೊ ರಸಮ್, ಮೈಸೂರು ರಸಮ್, ಮಡ್ರಾಸ್ ರಸಮ್ ಅಂತ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಜೀರಾ ರಸಮ್ ಅಂತ ಬರೀ ಜೀರಾ ರಸಮ್ ಮಾಡ್ತೀವಿ. ಸುಮಾರು ಒಂದು 7-8 ವೆರೈಟಿ ರಸಮ್ ಅಂತೂ ಮಾಡ್ತೀವಿ ಸರ್. ಆಮೇಲೆ ಡ್ರಮ್ ಸ್ಟಿಕ್ ರಸಮ್ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡ್ರಮ್ ಸ್ಟಿಕ್ ಬೇಯಿಸಿ ಅದರಲ್ಲಿರುವಂಥ ರಸ ಎಲ್ಲ ತೆಗೆದು ಅದರಲ್ಲಿ ರಸಮ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನೋಡಿ. ಇದು ಚೆನ್ನಾಗಿ ಘಾಟೆಲ್ಲ ಹೋಗಿದೆ. ಇದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿನ ರುಬ್ಬಿ ಅದನ್ನು ಫಿಲ್ಟರ್ ಮಾಡಿ ಹಾಲು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಯಾವಾಗಲೂ ಅಷ್ಟೇ ಎಲ್ಲ ಘಾಟೆಲ್ಲ ಹೋಗಿ ಕುದ್ದೆಲ್ಲ ಆದಮೇಲೆ ಕಾಯಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ತಿಳಿ ಸಾರು ನೋಡಿ ಹಾಕ್ತಾ ಇದ್ದೀನಿ. 1 ಕಪ್ಪು ಕಾಯಿಲ್ಲ ಹಾಕಿ ಒಂದ್ಸಲ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿ. ಈಗ ಕಾಯಿಲ್ಲ ಹಾಕಾಯಿತು. ಈಗ ಸ್ಟೌವ್ ಆಫ್ ಮಾಡ್ಬೋಣ. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋಣ ಲಾಸ್ಟಿಗೆ ಸಾರಿಗೆ. ಹಾಂ, ಕೊತ್ತಂಬರಿ ಸೊಪ್ಪು ಘಮ ಘಮ ಘಮ ಅಂತ ಇರಬೇಕು ಸಾರಿಗೆ ಯಾವಾಗಲೂ. ತಿಳಿಸಾರು, ತಿಳಿಸಾರು ಯಾವಾಗಲೂ ನಿಮ್ಗೆ ಅನ್ನಕ್ಕೆ ಹಾಕ್ಕೊಂಡ್ರೆ ಹೊಂದ್ಕೋಬೇಕು ಎರಡೂ, ಅನ್ನಕ್ಕೂ ಸಾರಿಗೂ. ಅವಾಗಲೇ ರುಚಿಸೋದು ನಿಮಗೆ ಸಾರು. ಇದು ಅನ್ನಕ್ಕೆ ಹಾಕ್ಕೊಂಡು ಒಂದ್ಸಲ ಊಟ ಮಾಡಿ ನೋಡಿ. ಅಥವಾ ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಗೆ ಬೇಕಾದ್ರೆ ನೀರು ಹಾಕಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ನೀರಿಗೇನು ಎಲ್ಲೂ ಸಮಸ್ಯೆ ಇಲ್ಲ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಮಾಡ್ಕೋಬೋದು. ಮದುವೆ ಮನೆ ತಿಳಿಸಾರು ಸವಿಯಲು ಸಿದ್ಧ. ಒಂದು 7-8 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಒಂದು 4-5 ಜನಕ್ಕಂತೂ ಹಾಗೆ ಆಗುತ್ತೆ. ರೆಡಿ, ನೀವು ಮನೇಲಿ ಮಾಡ್ಕೊಳ್ಳಿ.
1: ವಿನಯ್ ಶ್ರೀನಿವಾಸ್ ಸರ್ ಅವರು ತಿಳಿಸ್ಕೊಟ್ಟಂತಹ ಕಾಯಿ ರಸಮು ಮತ್ತು ತಿಳಿಸಾರು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ರೀತಿಯ ತಿಳಿಸಾರುಗಳಲ್ಲಿ ವಿನಯ್ ಶ್ರೀನಿವಾಸ್ ಸರ್ ಅವರು 7-8 ಬಗೆಯ ತಿಳಿಸಾರುಗಳನ್ನು ಮಾಡ್ತಾರಂತೆ. ನೀವು ಕೂಡ ಈ ರೀತಿಯಲ್ಲಿ ಬಗೆ ಬಗೆಯ ತಿಳಿಸಾರುಗಳನ್ನ ಮಾಡ್ತೀರಾ ಸ್ನೇಹಿತರೆ? ಮತ್ತೆ ಆಗ್ತಾಡ 9680269682799 ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ವಿನಯ್ ಶ್ರೀನಿವಾಸ್ ಸರ್ ಅವ್ರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಮ್ಮ ಇದು, ರೂಮ್ ತುಂಬಾ ಕಸ ಹೊಡೆಸ್ಕೊಂಡಿದ್ಯಲ್ಲಮ್ಮ.
3: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
2: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
3: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
2: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
3: ಸರಿಯಪ್ಪ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
1: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶಗೊಳಿಸಿರುವ ಪರಿಣಾಮ ಮಳೆ ಅಭಾವ ಹೆಚ್ಚಾಗುತ್ತಿದೆ. ಜನರಲ್ಲಿ ಪರಿಸರ ಜಾಗೃತಿ, ಅರಣ್ಯ ಸಂರಕ್ಷಣೆ ಅರಿವು ಮೂಡಿಸುವುದು ಅಧಿಕಾರಿಗಳ ಜವಾಬ್ದಾರಿ ಎಂದು ಸಿವಿಲ್ ನ್ಯಾಯಾಧೀಶ ಆರ್ ಚಂದ್ರಪ್ಪ ಹೊನ್ನೂರು ಹೇಳಿದರು. ಹೈಕೋರ್ಟ್ ನಿರ್ದೇಶನದಂತೆ ಅರಣ್ಯೀಕರಣ ಮತ್ತು ಕೆರೆಗಳ ಪುನರ್ಜೀವನ ಅಭಿಯಾನ ಅಂಗವಾಗಿ ಪುರಸಭೆ, ಅರಣ್ಯ ಇಲಾಖೆ, ವಕೀಲರ ಸಂಘ, ಕಾನೂನು ಸೇವಾ ಸಮಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸೊರಬಾದ ಗಾಂಧಿ ಪಾರ್ಕ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಲಕ್ಷಣಗಳು ದಟ್ಟವಾಗಿದೆ. ರಾಜ್ಯ ಸರ್ಕಾರ ಮುಂಬರುವ ಅಧಿವೇಶನದಲ್ಲಿ ರಾಜ್ಯವನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಜನರು ಈವರೆಗೂ ನಾಶಪಡಿಸಿದಷ್ಟು ಸಸಿಗಳ ಸಂಖ್ಯೆಯಷ್ಟೇ ಗಿಡಗಳನ್ನು ಬೆಳೆಸಿದ್ದರೆ ಪರಿಸರ ಸಮತೋಲನದಿಂದ ಇರುತ್ತಿತ್ತು, ಸಾಮಾನ್ಯ ಜನರು ಸಮೃದ್ಧ ಜೀವನ ನಡೆಸುತ್ತಿದ್ದರು ಎಂದು ತಿಳಿಸಿದರು. ಕಿರಿಯ ನ್ಯಾಯಾಧೀಶ ರಾಜು ಕೆ ಶೇಡಾಬಾಳ್ಕರ್, ತಹಶೀಲ್ದಾರ್ ಕೆ ಪುರಂದರ್, ಪಿಎಸ್ಐ ನವೀನ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಚಂದನ್, ಕಾರ್ಯಪಾಲಕ ಅಭಿಯಂತರ ಕಿರಣ್ ಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಾಲೆಯು ಮಗುವಿಗೆ ಸುರಕ್ಷತೆಯ ತಾಣ, ಜೊತೆಗೆ ಸರಿಯಾದ ಮಾರ್ಗದತ್ತ ಕರೆದೊಯ್ಯುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಾರೆ ಎಂದು ಸಾಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಹೇಳಿದರು. ತ್ಯಾಗರ್ತಿ ತಾಲೂಕಿನ ಜಂಬಾನಿ ಕ್ಯಾಂಪ್ನಲ್ಲಿ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಸೇರಿ ವಿವಿಧ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯತ್ನಿಂದ ಆಯೋಜಿಸಿದ್ದ ಮಿಷನ್ ಸುರಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಾಲಕರು ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಬೇಕು. ಇದರಿಂದ ತಿಳುವಳಿಕೆ ಹೆಚ್ಚುವ ಜೊತೆ ದೇಶದ ಸತ್ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಕಾರಿಯಾಗುತ್ತದೆ. ಶಾಲೆ ಬಿಟ್ಟು ಬೇರೆ ಕಡೆ ಮಕ್ಕಳಿಗೆ ರಕ್ಷಣೆ ಸಿಗಲು ಸಾಧ್ಯವಿಲ್ಲ. ಮಗು ಹೊರಗಿನ ವಾತಾವರಣದಲ್ಲೂ ಹಾಳಾಗದಂತೆ ಪಾಲಕರು ನೋಡಿಕೊಳ್ಳಬೇಕು. ಮಿಷನ್ ಸುರಕ್ಷಾ ಯೋಜನೆ ಪ್ರಜ್ಞಾವಂತ ಮಕ್ಕಳನ್ನು ರೂಪಿಸಲು ಪೂರಕ ಕಾರ್ಯಕ್ರಮ ಎಂದು ತಿಳಿಸಿದರು. ಆನಂದಪುರ ಠಾಣೆ ಪಿಎಸ್ಐ ಪ್ರವೀಣ್ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಪೋಕ್ಸೋ ಪ್ರಕರಣ ಹೆಚ್ಚುತ್ತಿದ್ದು ಬಡ ಕುಟುಂಬಗಳ ಮಕ್ಕಳು, ಸಿಂಗಲ್ ಪೇರೆಂಟ್ಸ್ ಮಕ್ಕಳು, ಶಾಲೆ ಬಿಟ್ಟ ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ. ಇಂಥ ಮಕ್ಕಳ ಮೇಲೆ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದೆ. ಪೊಲೀಸ್ ಇಲಾಖೆ ಶಾಲೆ ಬಿಟ್ಟ ಮಕ್ಕಳ ಪಟ್ಟಿ ಸಿದ್ಧಪಡಿಸಿದೆ. ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ 62 ಮಕ್ಕಳು ಶಾಲೆಯಿಂದ ಹೊರಗೆ ಉಳಿದಿದ್ದಾರೆ. ಆ ಮನೆಗಳಿಗೆ ಪೊಲೀಸ್ ಇಲಾಖೆ ಭೇಟಿ ನೀಡಿ ಪಾಲಕರ ಮನವೊಲಿಸಿ ಮಕ್ಕಳನ್ನು ಶಾಲೆಗೆ ವಾಪಸ್ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಯುಗ್ಮ ಟೆಕ್ ಫೆಸ್ಟ್ 2.0 ಕಾರ್ಯಕ್ರಮದಡಿ ಜುಲೈ 24 ಮತ್ತು 25 ಮೇಧಾದೃಷ್ಟಿ ರಾಷ್ಟ್ರೀಯ ಮಟ್ಟದ ಕೃತಕ ಬುದ್ಧಿಮತ್ತೆ ಹ್ಯಾಕ್ಥಾನ್ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೈ ವಿಜಯ್ ಕುಮಾರ್ ಹೇಳಿದರು. ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳನ್ನು ಸ್ಪರ್ಧೆಗೆ ಆಹ್ವಾನಿಸಿದ್ದು ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಒಳಗೊಂಡಂತೆ 54 ಕಾಲೇಜುಗಳ 124 ತಂಡ ಪಾಲ್ಗೊಳ್ಳಲಿವೆ. 500 ಉತ್ಸಾಹಿ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವರು. 24 ತಾಸು ನಿರಂತರ ಸ್ಪರ್ಧೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಐ ಆಸಕ್ತಿರಿಗೊಂದು ವೇದಿಕೆಯಾಗಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಎಸ್ಐಟಿಇ ಮಾನ್ಯತೆ ಪಡೆದ ದೇಶದ ಯಾವುದೇ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಟೆಕ್ ಫೆಸ್ಟ್ನಲ್ಲಿ ಭಾಗವಹಿಸಬಹುದು. ಒಂದು ತಂಡದಲ್ಲಿ ಗರಿಷ್ಠ 4 ಮಂದಿ ಸದಸ್ಯರಿಗೆ ಅವಕಾಶವಿದೆ ಎಂದರು. ಜುಲೈ 24 ಬೆಳಗ್ಗೆ 10 ಗಂಟೆಗೆ ಉದ್ಯಮಿ ಎಸ್ ರುದ್ರೇಗೌಡರು ಸ್ಪರ್ಧೆ ಉದ್ಘಾಟಿಸುವರು. ಎನ್ಇಎಸ್ ಅಧ್ಯಕ್ಷ ಜಿಎಸ್ ನಾರಾಯಣ ರಾವ್ ಅಧ್ಯಕ್ಷತೆ ವಹಿಸುವರು. ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಭಾಗವಹಿಸುವರು. ಜುಲೈ 25 ಸಂಜೆ 4 ಗಂಟೆಗೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾಧ್ಯಾಪಕಿ ಡಾಕ್ಟರ್ ಅರ್ಚನಾ ಮಥುರ್ ಸಮಾರೋಪ ಭಾಷಣ ಮಾಡುವರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸಮಯೋಚಿತ ಮತ್ತು ಶ್ರೇಷ್ಠ ನ್ಯಾಯದಾನದ ಮೂಲಕ ಸಮಾಜದಲ್ಲಿ ಶಾಂತಿ ಸ್ಥಾಪನೆಗೆ ಮಧ್ಯಸ್ಥಿಕೆ ಪೂರಕ ಎಂದು ಪ್ರಧಾನ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಧೀಶೆ ಕೆಪಿ ಪ್ರೀತಿ ಹೇಳಿದರು. ಶಿವಮೊಗ್ಗದಲ್ಲಿ ಡಿಎಆರ್ ಸಭಾಂಗಣದಲ್ಲಿ ನೂತನವಾಗಿ ಆಯ್ಕೆ ಮಾಡಲಾದ ಶಿವಮೊಗ್ಗ ಜಿಲ್ಲೆಯ 35, ಹಾವೇರಿ ಜಿಲ್ಲೆಯ 15 ಮಧ್ಯಸ್ಥಿಕೆದಾರರಿಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರದ ಸಹಯೋಗದಲ್ಲಿ 40 ಗಂಟೆಗಳ ಮಧ್ಯಸ್ಥಿಕೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಅಲ್ಪಾವಧಿಯಲ್ಲಿ ಪಕ್ಷಗಾರರಿಗೆ ಬೇಕಾದ ಪರಿಹಾರ ನೀಡುವಲ್ಲಿ ಮಧ್ಯಸ್ಥಿಕೆಯು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಮಧ್ಯಸ್ಥಿಕೆಯು ಪೂರಕ ವಾತಾವರಣವನ್ನು ಉಭಯ ಪಕ್ಷಗಾರರಲ್ಲಿ ಉಂಟುಮಾಡಿ ನ್ಯಾಯವನ್ನು ತ್ವರಿತಗತಿಯಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ. ಅನುಕೂಲಕರ ವಾತಾವರಣದಲ್ಲಿ ವಿವಾದ ಬಗೆಹರಿಸುವ ನಿಟ್ಟಿನಲ್ಲಿ ಮಧ್ಯಸ್ಥಿಕೆ ನೆರವಾಗಲಿದೆ ಎಂದು ತಿಳಿಸಿದರು. ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶೆ ಕೆಎಂ ಶೈನಿ ಮಾತನಾಡಿ, ಮಧ್ಯಸ್ಥಿಕೆಯಲ್ಲಿ ನಡೆಯುವ ಮಾತಿನ ಬಗ್ಗೆ ಗೌಪ್ಯತೆ ಬಹಳ ಮುಖ್ಯ. ಆ ಪ್ರಕ್ರಿಯೆಯಲ್ಲಿ ಒದಗಿ ಬರುವ ಸಂದರ್ಭಗಳ ಬಗ್ಗೆ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನೀಡುವಂತಿಲ್ಲ ಎನ್ನುವ ನಿರ್ಬಂಧವಿದೆ. ಉಭಯ ಪಕ್ಷಗಾರರು ಮನಪೂರ್ವಕವಾಗಿ ತಮ್ಮ ವಿವಾದವನ್ನು ಕೇಂದ್ರೀಕರಿಸಿ ಸೂಕ್ತ ಪರಿಹಾರವನ್ನು ಮುಕ್ತ ಮಾತುಕತೆ ಮೂಲಕ ಪಡೆದುಕೊಳ್ಳುವ ವೇದಿಕೆಯಾಗಿದೆ ಎಂದರು. 2025 ಜುಲೈ ತಿಂಗಳಿನಿಂದ ಪ್ರಸಕ್ತ ಜುಲೈವರೆಗೂ ಶಿವಮೊಗ್ಗದ ಕೌಟುಂಬಿಕ ನ್ಯಾಯಾಲಯದಿಂದ 400 ಅಧಿಕ ಪ್ರಕರಣಗಳು ಮಧ್ಯಸ್ಥಿಕೆಗೆ ವಹಿಸಿದ್ದು 180 ದಂಪತಿಗಳು ವಿವಾದವನ್ನು ಪರಿಹರಿಸಿಕೊಂಡು ಒಂದಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎಸ್ ಸಂತೋಷ್ ಮಾತನಾಡಿ, ಮಧ್ಯಸ್ಥಿಕೆಯಿಂದ ಪಕ್ಷಗಾರರು ತ್ವರಿತಗತಿಯಲ್ಲಿ ತಮಗೆ ಬೇಕಾದ ನ್ಯಾಯವನ್ನು ತಾವೇ ಆಯ್ದುಕೊಳ್ಳುವ ಅದ್ಭುತ ಪ್ರಕ್ರಿಯೆ ಇದಾಗಿದೆ ಎಂದರು. ಪಕ್ಷಗಾರರು ತಮ್ಮ ವಿವಾದವನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳಲು ಹಾಗೂ ನ್ಯಾಯಾಲಯದಿಂದ ಬರಬಹುದಾದ ತೀರ್ಪಿನ ಬಗ್ಗೆ ಅವಲೋಕಿಸಿ ಸೂಕ್ತವೆನಿಸುವ ಪರಿಹಾರ ಆಯ್ಕೆ ಮಾಡಿಕೊಳ್ಳುವ ಉತ್ತಮ ವಿಧಾನವಾಗಿದೆ ಎಂದರು. ಮಧ್ಯಸ್ಥಿಕೆ ತರಬೇತುದಾರ ಕುಮಾರ್ ಹಾಗೂ ವಿಜಯಕುಮಾರ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಮೈಲುತುತ್ತ ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಅಡಿಕೆ ಎಲೆಚುಕ್ಕಿ ರೋಗಕ್ಕೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲ್ಲೂಕಿನ ರೈತರು ಮೈಲುತುತ್ತ ಫ್ರೊಫಿನೆಬ್ ಕೊನಾಜೋಲ್ ಫ್ರೊಫಿಕೊನಾಜೋಲ್ ಔಷಧ ಖರೀದಿಸಿ ಉಪಯೋಗಿಸಿದ್ದಲ್ಲಿ ಪ್ರಸಕ್ತ ಸಾಲಿನ ಜಿಎಸ್ಟಿ ಬಿಲ್, ಅಡಿಕೆ ತೋಟ ಹೊಂದಿರುವ ಬಗ್ಗೆ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನೊಂದಿಗೆ ಸರ್ಕಾರದ ಸಹಾಯಧನ ಪಡೆಯಲು ಇಲಾಖೆ ನಿಗದಿಪಡಿಸಿರುವ ಅರ್ಜಿಯೊಂದಿಗೆ ಕಚೇರಿಗೆ ಸಲ್ಲಿಸಬೇಕು. 2 ಹೆಕ್ಟೇರ್ ಅಡಿಕೆ ತೋಟ ಹೊಂದಿರುವ ರೈತರಿಗೆ ಗರಿಷ್ಠ 3,000 ರು ಸಹಾಯಧನ ಇಲಾಖೆಯಿಂದ ಲಭಿಸಲಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಅರ್ಜಿಯೊಂದಿಗೆ ಜಾತಿ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ. ಕೀಟರೋಗ ನಿಯಂತ್ರಣ ಅಡಿಯಲ್ಲಿ ಮೈಲುತುತ್ತ ಖರೀದಿಸಿದ ರೈತರು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದಲ್ಲಿ 2 ಹೆಕ್ಟೇರ್ಗೆ ಗರಿಷ್ಠ 3,000 ರು ಸಹಾಯಧನ ದೊರೆಯಲಿದೆ. ತಾಲೂಕಿನ ಕಸಬಾ ಕೆರೆಹಳ್ಳಿ ಹೋಬಳಿ ವಿಭಾಗದ ರೈತರು ಸಹಾಯಕ ತೋಟಗಾರಿಕೆ ಅಧಿಕಾರಿ ಚಂದ್ರಶೇಖರ್ ಹಾಗೂ ಹುಂಚಾನಗರ ಹೋಬಳಿ ವಿಭಾಗದ ರೈತರು ಸಹಾಯಕ ತೋಟಗಾರಿಕೆ ಅಧಿಕಾರಿ ರಮೇಶ್ ಹೂಗಾರ್ ಅವರನ್ನು ಸಂಪರ್ಕಿಸಬಹುದು ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಪುಟ್ಟನಾಯ್ಕ ತಿಳಿಸಿದ್ದಾರೆ. ಮುಂದಿನ ವಿವರ. ಪ್ರತಿಯೊಬ್ಬರೂ ಆರೋಗ್ಯದ ಕಾಳಜಿ ವಹಿಸಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬದುಕು ಆನಂದಮಯವಾಗಿರುತ್ತದೆ ಎಂದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಆಪ್ಕೋಸ್ ಅಧ್ಯಕ್ಷ ಬಿಎ ಇಂದೂಧರ ಬೇಸೂರು ಹೇಳಿದರು. ಸಾಗರದಲ್ಲಿ ಅಡಿಕೆ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದಲ್ಲಿ ಷೇರುದಾರರಿಗೆ ಏರ್ಪಡಿಸಿದ್ದ ಉಚಿತ ಹೃದಯ ಮತ್ತು ಕಣ್ಣಿನ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಕಾಯಿಲೆ ಬಾರದಂತೆ ಕಾಲಕಾಲಕ್ಕೆ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಆರೋಗ್ಯಕ್ಕಿಂತ ಅತಿದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಹಾಗಾಗಿ ಆಪ್ಕೋಸ್ ಕಣ್ಣು ಮತ್ತು ಹೃದಯ ತಪಾಸಣೆ ಶಿಬಿರ ಆಯೋಜಿಸುವ ಮೂಲಕ ಷೇರುದಾರರ ಆರೋಗ್ಯ ಕಾಪಾಡುವ ಕೆಲಸ ಮಾಡುತ್ತಿದೆ. ಆಪ್ಕೋಸ್ ಕಾರ್ಯಚಟುವಟಿಕೆ ಉತ್ತಮವಾಗಿ ನಡೆಯುತ್ತಿದ್ದು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದರು. ವಾಸನ್ ಕಣ್ಣಿನ ಆಸ್ಪತ್ರೆ ವೈದ್ಯೆ ಪಲ್ಲವಿ ಗೋಜನಾರ್ ಮಾತನಾಡಿ, ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಆಗಾಗ್ಗೆ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರೆ ಭವಿಷ್ಯದಲ್ಲಿ ಅಪಾಯದಿಂದ ದೂರವಾಗಬಹುದು ಎಂದು ತಿಳಿಸಿದರು. ಹೃದಯ ತಜ್ಞ ಡಾ ಯೋಗರಾಜ್ ಮಾತನಾಡಿ, ಮನುಷ್ಯನ ಆರೋಗ್ಯ ಹದಗೆಡಲು ಆಹಾರವೇ ಮುಖ್ಯ ಕಾರಣ. ಪೌಷ್ಟಿಕ ಆಹಾರ ಸೇವನೆ ಅಗತ್ಯ. ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು ಬಾರದಂತೆ ನೋಡಿಕೊಳ್ಳಬೇಕು.
ಬಹುತೇಕ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ವಹಿಸುವುದು ಕೂಡ ತೊಡಕಾಗುತ್ತದೆ ಎಂದರು. ಸಂಸ್ಥೆಯ ನಿರ್ದೇಶಕ ಸೂರ್ಯನಾರಾಯಣ್, ಸುರೇಶ್, ಭಾರತಿ, ನಾಗರತ್ನ, ಡಾ ನಿತಿನ್, ಡಾ ರೋಹಿತ್, ಎಚ್ಎನ್ ಲಂಬೋಧರ ಹಾಜರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ಹಾಗೂ ನಾಯಕತ್ವ ಗುಣಗಳನ್ನು ಪ್ರೋತ್ಸಾಹಿಸಲು ಶಾಲಾ ಚುನಾವಣೆ ಸಹಕಾರಿ ಎಂದು ಡಿವಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪ ಪ್ರಾಚಾರ್ಯ ಸಿಕೆ ಶ್ರೀಧರ್ ಅಭಿಪ್ರಾಯಪಟ್ಟರು. ಡಿವಿಎಸ್ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಶಾಲಾ ಚುನಾವಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಮತದಾನ ಮಹತ್ವ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಇಂತಹ ಪ್ರಾಯೋಗಿಕ ಚುನಾವಣೆಗಳು ನೆರವಾಗುತ್ತದೆ. ನಾಮಪತ್ರ ಸಲ್ಲಿಕೆ ಮತ್ತು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಜ್ಞಾನ ದೊರೆಯುತ್ತದೆ. ಯಾವಾಗಲೂ ಉತ್ತಮ ನಾಯಕನ ಆಯ್ಕೆ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿ, ಸಂವಹನ ಕೌಶಲ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣಗಳನ್ನು ಪ್ರೋತ್ಸಾಹಿಸುವುದು ಚುನಾವಣೆಯ ಪ್ರಮುಖ ಉದ್ದೇಶ. ಶಾಲಾ ಮಟ್ಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲು ಹಾಗೂ ಶಿಸ್ತಿನ ಮನೋಭಾವ ಬೆಳೆಸುವಲ್ಲಿ ಶಾಲಾ ಚುನಾವಣೆ

0: ಸ್ನೇಹಿತರು ಆಗಮಿಸುತ್ತಾರೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರು ವಿಶೇಷ ಶಸ್ತ್ರಚಿಕಿತ್ಸೆ ನಡೆಸಿ 8.5 kg ಗೆಡ್ಡೆ ಹೊರತೆಗೆದು ಮಹಿಳೆಯೊಬ್ಬರಿಗೆ ಪ್ರಾಣ ಉಳಿಸಿದ್ದಾರೆ. ತಾಲೂಕಿನ ನಿಂಬೆಗೊಂದಿ ಗ್ರಾಮದ 2 ಮಕ್ಕಳ ತಾಯಿ ಯಶೋಧಮ್ಮ ರಂಗಪ್ಪ 48 ವರ್ಷ, ಜುಲೈ 19 ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಪೂರಕ ಪರೀಕ್ಷೆ ನಡೆಸಿ ಡಾಕ್ಟರ್ ಶ್ರೀನಿವಾಸ್ ಮತ್ತು ತಂಡದವರು ಜುಲೈ 21 ಶಸ್ತ್ರಚಿಕಿತ್ಸೆ ಮೂಲಕ ಗಡ್ಡೆಯನ್ನು ಹೊರತೆಗೆದರು. ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ಲಕ್ಷ್ಮಿ ಹಾಗೂ ಸಿಬ್ಬಂದಿ ಶಸ್ತ್ರಚಿಕಿತ್ಸೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಹೊಳೆಹೊನ್ನೂರು ಮೆಸ್ಕಾಂ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ವ್ಯಾಪ್ತಿಯ ಘಟಕ 4 ಆನವೇರಿ ಶಾಖೆಗೆ ಸಂಬಂಧಿಸಿದ ತುರ್ತು ನಿರ್ವಹಣಾ ಕಾಮಗಾರಿ ನಿಮಿತ್ತ ಇಂದಿನಿಂದ 25 ಮಲ್ಲಾಪುರ ವಿತರಣಾ ಕೇಂದ್ರದಿಂದ ಹೊರಡುವ ಎಲ್ಲಾ 11 kV ಮಾರ್ಗಗಳಲ್ಲಿ ಬೆಳಗ್ಗೆ 10 ಸಂಜೆ 6 ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಭದ್ರಾವತಿ ನಗರದಲ್ಲಿ ಸಂಚಾರ ಠಾಣೆ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸುವ ಮೂಲಕ ದ್ವಿಚಕ್ರ ವಾಹನಗಳ ತಪಾಸಣೆ ನಡೆಸಿ ನಂಬರ್ ಪ್ಲೇಟ್ ಇಲ್ಲದ ಹಾಗೂ ದೋಷಪೂರಿತ ಸೈಲೆನ್ಸರ್ ಹೊಂದಿರುವ 35 ಹೆಚ್ಚು ವಾಹನಗಳನ್ನು ವಶಕ್ಕೆ ಪಡೆದರು. ಚಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡರು. ವಾಹನ ಚಾಲಕರು ಹಾಗೂ ಮಾಲೀಕರ ವಾಹನ ದಾಖಲೆಗಳನ್ನು ಪರಿಶೀಲಿಸಿ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಮೂಡಿಸಿದರು. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ನಂಬಿ ಇಡೀ ಕುಟುಂಬ ಜೀವಿಸುತ್ತಿದೆ. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವ ಮೂಲಕ ವಾಹನ ಚಾಲನೆ ಮಾಡಿ ಎಂದು ವಾಹನ ಸವಾರರಿಗೆ ತಿಳಿ ಹೇಳಿದರು. ಡಿವೈಎಸ್ಪಿ ಪ್ರಕಾಶ್ ರಾಥೋಡ್, ಪೊಲೀಸ್ ನಗರ ವೃತ್ತ ನಿರೀಕ್ಷಕಿ ನಾಗಮ್ಮ, ಪಿಎಸ್ಐ ಚಂದ್ರಶೇಖರ್ ನಾಯಕ್, ರಾಜೇಶ್ ಸಂಗೊಳ್ಳಿ ಮತ್ತು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500

0: ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
3: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
4: ಕೇಳು ಜಾಣ ಸುದ್ದಿ.

0: ಜಾಣ ಸುದ್ದಿ. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಅಣಬೆ ವಿಷ ಕುಗ್ಗಿಸುವ ಬಣ್ಣ, ಪ್ಲಾಸ್ಟಿಕ್ ಪುರಾಣ 12, ಪ್ಲಾಸ್ಟಿಕ್ ಮಂತ್ರಿಮಂಡಲ, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಫ್ರಾಂಕ್ ಡ್ರೇಕ್.
1: ಅಣಬೆ ವಿಷ ಕಳೆಯುವ ಬಣ್ಣ. ಅಣಬೆ ಪ್ರಿಯರಿಗೊಂದು ಸಿಹಿ ಸುದ್ದಿ. ತಿಳಿಯದೋ ತಿಳಿಯದೆಯೋ ವಿಷಪೂರಿತ ಅಣಬೆಯನ್ನು ಸೇವಿಸಿದವರನ್ನು ಕಾಪಾಡುವ ಹೊಸ ವಿಧಾನವೊಂದನ್ನು ಚೀನಾದ ಸುನ್ಯಾತ್ಸೆನ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರಂತೆ. ಲಿವರ್, ಕಣ್ಣು, ಹೃದಯ ಮೊದಲಾದ ಅಂಗಗಳಿಗೆ ರಕ್ತದ ಸರಬರಾಜು ಸರಿಯಾಗಿ ಆಗುತ್ತಿದೆಯೇ ಎಂದು ಪರಿಶೀಲಿಸಲು ಬಳಸುವ ಒಂದು ಬಣ್ಣ ಪ್ರಪಂಚದಲ್ಲಿಯೇ ಅತಿ ವಿಷಕಾರಿ ಎನ್ನಿಸಿದ ಅಣಬೆಯೊಂದರ ವಿಷದಿಂದ ಪಾರು ಮಾಡುತ್ತದಂತೆ. ಹಾಗೆಂದು ಸುನ್ಯಾತ್ಸೆನ್ ವಿಶ್ವವಿದ್ಯಾನಿಲಯದ ಕಿಯೋ ವಾಂಗ್ ಪಿಂಗ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಅಣಬೆ ತರಕಾರಿಗಳಲ್ಲಿಯೇ ವಿಶೇಷ ಆಹಾರ. ಹಸಿರಲ್ಲದ, ಸಾಮಾನ್ಯವಾಗಿ ಆಹಾರಗಳನ್ನು ಕೊಳೆಯಿಸುವ ಬೂಸುಗಳ ಜಾತಿಗೆ ಸೇರಿದ ಸಸ್ಯಗಳ ಫಲ ಇದು. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಸುಮಾರು 2,000 ಅಣಬೆ ಜಾತಿಗಳಿವೆ. ಇವುಗಳಲ್ಲಿ 300 ಹೆಚ್ಚನ್ನು ಬುಡಕಟ್ಟು ಜನಾಂಗದ ಜನರು ಆಹಾರವನ್ನಾಗಿ ಬಳಸುತ್ತಾರೆ. ಆಹಾರದ ಮಟ್ಟಿಗೆ ಎಲ್ಲ ಅಣಬೆಗಳನ್ನೂ ಬಳಸುವುದು ಸಾಧ್ಯವಿಲ್ಲ. ಕೆಲವೇ ಕೆಲವಷ್ಟು ಆಹಾರ ಯೋಗ್ಯ. ಬಹುತೇಕ ಅಣಬೆಗಳು ವಿಷಕಾರಿ. ದುರದೃಷ್ಟವೆಂದರೆ ಯಾವುದು ವಿಷಕಾರಿ ಯಾವುದು ಅಲ್ಲ ಎನ್ನುವುದನ್ನು ಹೇಳುವುದು ಪರಿಣತ ಸಸ್ಯವಿಜ್ಞಾನಿಗಳಿಗೂ ಕಷ್ಟವೇ. ಹೀಗಾಗಿ ಅಣಬೆಯನ್ನು ತಿನ್ನುವವರು ವಿಷಾಹಾರ ಸೇವನೆಯಿಂದ ಬಳಲುವುದು ಸಾಮಾನ್ಯ. ತಿನ್ನಲು ಯೋಗ್ಯವಾದ ಅಣಬೆಯೊಟ್ಟಿಗೆ ವಿಷದ ಅಣಬೆ ಬೆರೆತೋ ಅಥವಾ ತಿಳಿಯದೆಯೇ ವಿಷದ ಅಣಬೆಯನ್ನೇ ಆಹಾರ ಎಂದು ಭಾವಿಸಿಯೋ ಸಂಕಟಕ್ಕೆ ಸಿಲುಕುವವರು ಸಾಮಾನ್ಯ. ಒಟ್ಟಾರೆ ಅಣಬೆಗಳ ಸಂಖ್ಯೆಗೆ ಹೋಲಿಸಿದರೆ ವಿಷದ ಅಣಬೆಗಳ ಸಂಖ್ಯೆ ಬಹಳ ಕಡಿಮೆಯೇ. ಆದರೆ ಇವುಗಳಲ್ಲಿ ಕುಪ್ರಸಿದ್ಧವಾದದ್ದು ಅಮಾನಿಟಾ ಎನ್ನುವ ಕುಲದ ಅಣಬೆ. ಭಾರತದಲ್ಲಿ ಅಮಾನಿಟಾದಿಂದ ಉಂಟಾಗುವ ವಿಷ ಪರಿಣಾಮಗಳೇ ಅಣಬೆ ವಿಷದಿಂದ ನರಳುವ ರೋಗಿಗಳಲ್ಲಿ ಹೆಚ್ಚು ಎನ್ನುತ್ತದೆ ಒಂದು ವರದಿ. ಈ ಅಮಾನಿಟಾ ಬೂಸು ವಿಷವೆನ್ನಿಸುವುದಕ್ಕೆ ಕಾರಣ ಅದರಲ್ಲಿರುವ ಅಮಾನಿಟಿನ್ ಎನ್ನುವ ಒಂದು ವಿಷ. ಇದು ಜೀವಕೋಶಗಳಲ್ಲಿ ಪ್ರೋಟೀನು ತಯಾರಿಕೆಗೆ ನೆರವಾಗುವ ಆರ್ಎನ್ಎ ಪಾಲಿಮರೇಸ್ ಎನ್ನುವ ಕಿಣ್ವದ ತಯಾರಿಕೆಗೆ ಅಡ್ಡಿಯಾಗುತ್ತದೆ ಎನ್ನುವುದು ತಿಳಿದಿದೆ. ಇದರಿಂದಾಗಿ ಜೀವಕೋಶಗಳು ಸತ್ತು ವಿಷ ಪರಿಣಾಮ ಉಂಟಾಗುತ್ತದೆ ಎನ್ನುವುದು ವಿಜ್ಞಾನಿಗಳ ಅರಿವು. ಅಮಾನಿಟಿನ್ ವಿಷ ತಾಕಿದವರಲ್ಲಿ 1-2% ಮಂದಿ ಸಾವಿಗೀಡಾಗುತ್ತಾರೆ. ಈ ಅಧ್ಯಯನ ನಡೆದ ಚೀನಾದಲ್ಲಿ ಅಣಬೆಗಳು ಬಲು ಜನಪ್ರಿಯ ಆಹಾರವಷ್ಟೇ ಅಲ್ಲ, ಪ್ರತಿ ವರ್ಷ ಏನಿಲ್ಲವೆಂದರೂ 100 ಮಂದಿ ಅಣಬೆ ತಿಂದು ಸಾಯುವುದುಂಟು. ಅಣಬೆಯ ವಿಷದಿಂದ ರಕ್ಷಿಸಲು ಉಪಯೋಗಿಸುವ ಔಷಧಗಳೆಲ್ಲವೂ ಕೂಡ ರೋಗ ಲಕ್ಷಣಗಳನ್ನು ನಿವಾರಿಸುವಂಥವೇ ಹೊರತು ವಿಷವನ್ನು ಕಟ್ಟಿಹಾಕುವಂಥದ್ದಲ್ಲ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಸೋಂಕಿನಿಂದ ತಡೆಗಟ್ಟಲು ಬಳಸುವ ಪೆನಿಸಿಲಿನಂತಹ ಔಷಧಗಳನ್ನೇ ಈ ವಿಷದ ಪರಿಣಾಮಗಳನ್ನು ತಗ್ಗಿಸಲು ಬಳಸುವುದುಂಟು. ಅಮಾನಿಟಿನ್ ಹೇಗೆ ವಿಷ ಪರಿಣಾಮವನ್ನುಂಟು ಮಾಡುತ್ತದೆ? ದೇಹದೊಳಗೆ ಹೇಗೆ ಸೇರುತ್ತದೆ? ಅದು ಜೀವಕೋಶಗಳನ್ನು ಬಾಧಿಸದಂತೆ ತಡೆಯುವುದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲಿ ಅಮಾನಿಟಿನ್ ದುಷ್ಪರಿಣಾಮವನ್ನು ಕುಗ್ಗಿಸಬಹುದು ಎನ್ನುವುದು ವಾಂಗ್ ಪಿಂಗ್ ತಂಡದ ತರ್ಕ. ಈ ಉತ್ತರಗಳನ್ನು ಹುಡುಕಲು ವಾಂಗ್ ಪಿಂಗ್ ತಂಡ 3 ಹಂತಗಳಲ್ಲಿ ಪ್ರಯೋಗಗಳನ್ನು ನಡೆಸಿತು. ಮೊದಲನೆಯದಾಗಿ ಕ್ರಿಸ್ಪರ್ ಎನ್ನುವ ತಂತ್ರವನ್ನು ಬಳಸಿ ಅಮಾನಿಟಿನ್ ವಿಷ ಪ್ರಯೋಗವಾದಾಗ ಜೀವಕೋಶಗಳಲ್ಲಿ ಆಗುವ ಬದಲಾವಣೆಗಳನ್ನು ಗುರುತಿಸಿತು. ಕ್ರಿಸ್ಪರ್ ತಂತ್ರದ ಮೂಲಕ ಯಾವುದೇ ಚಟುವಟಿಕೆಯಿಂದಿರುವ ನಿರ್ದಿಷ್ಟ ಜೀನ್ಗಳನ್ನು ಗುರುತಿಸಬಹುದು. ಹೀಗೆ ಅಮಾನಿಟಿನ್ ವಿಷ ಪ್ರಯೋಗವಾದಾಗ ಜೀವಕೋಶದಲ್ಲಿರುವ ಒಟ್ಟಾರೆ ಜೀನ್ಗಳಲ್ಲಿ ಸುಮಾರು 540 ಜೀನುಗಳ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದವು. ಈ ಜೀನುಗಳು ಯಾವ ಯಾವ ಜೈವಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿವೆ ಎನ್ನುವುದನ್ನು ಪತ್ತೆ ಮಾಡುವುದು ಎರಡನೆಯ ಹಂತ. ಇದಕ್ಕಾಗಿ ಗಣಕತಂತ್ರಗಳನ್ನು ಬಳಸಿಕೊಂಡು ವಿವಿಧ ಜೀನುಗಳು ಪಾಲ್ಗೊಳ್ಳುವ ಕ್ರಿಯೆಗಳು ಯಾವುವು ಇರಬಹುದು ಎಂದು ತರ್ಕಿಸಲಾಯಿತು. ಹೀಗೆ ಮಾಡಿದಾಗ 3 ಪ್ರಮುಖ ಜೈವಿಕ ಕ್ರಿಯೆಗಳು ಅಮಾನಿಟಿನ್ ವಿಷ ಪ್ರಭಾವವನ್ನುಂಟು ಮಾಡುವುದರಲ್ಲಿ ಭಾಗಿಯಾಗಿರಬಹುದೆಂದು ತಿಳಿಯಿತು. ಇದರಲ್ಲಿ ಒಂದು ಆರ್ಎನ್ಎ ಪಾಲಿಮರೇಸ್ ಕಿಣ್ವದ ತಯಾರಿ. ಇದು ಮೊದಲೇ ತಿಳಿದಿದ್ದ ವಿಷಯವಾಗಿತ್ತು. ಆದರೆ ಆಗ ಕೇವಲ ಊಹೆಯಷ್ಟೇ ಎನಿಸಿದ್ದ ಇದು ಈಗ ಇನ್ನಷ್ಟು ಗಟ್ಟಿಯಾದ ಅರಿವಾಯಿತೆನ್ನಬಹುದು. ವಿಶೇಷ ಎಂದರೆ ಇನ್ನೂ 2 ಹೊಸ ಜೈವಿಕ ಕ್ರಿಯೆಗಳೂ ಕೂಡ ಬಾಧೆಗೊಳಗಾಗುತ್ತವೆ ಎನ್ನುವ ಸಂಗತಿ. ಇದರಲ್ಲಿ ಒಂದು ಕೊಲೆಸ್ಟರಾಲ್ ತಯಾರಿಕೆಗೆ ಸಂಬಂಧಿಸಿದ್ದು ಹಾಗೂ ಇನ್ನೊಂದು ಎನ್ ಗ್ಲೈಕಾಲ್ ತಯಾರಿಕೆಗೆ ಸಂಬಂಧಿಸಿದ ಜೈವಿಕ ಕ್ರಿಯೆಗಳ ಸರಣಿ. ಇವು ಹೊಸ ಅರಿವಾಗಿದ್ದುವು. ಅದರಲ್ಲಿಯೂ ಎನ್ ಗ್ಲೈಕಾನ್ ತಯಾರಿಗೆ ಸಂಬಂಧಿಸಿದ ಪ್ರೋಟೀನುಗಳಲ್ಲಿ 10 ಪ್ರಮಾಣ ಅತಿ ಹೆಚ್ಚಿನದಾಗಿತ್ತು. ಅಂದರೆ ಎನ್ ಗ್ಲೈಕಾನ್ ತಯಾರಿಗೂ ಅಮಾನಿಟಿನ್ ವಿಷ ಪರಿಣಾಮಕ್ಕೂ ಸಂಬಂಧವಿದೆ ಎಂದಾಯಿತಷ್ಟೆ. ಎನ್ ಗ್ಲೈಕಾಲ್ ತಯಾರಿಕೆಯನ್ನು ಗಮನಿಸಿದಾಗ ಅದರಲ್ಲಿ ಒಂದು ವಿಶೇಷ STT3B ಎನ್ನುವ ಮತ್ತೊಂದು ಪ್ರೋಟೀನು ಪ್ರಮುಖವಾಗಿದ್ದುದು ಕಂಡುಬಂತು. ಹಾಗಿದ್ದರೆ ಎನ್ ಗ್ಲೈಕಾಲ್ ತಯಾರಿಕೆ ಹಾಗೂ ಈ STT3B ಅಮಾನಿಟಿನ್ ವಿಷ ಪರಿಣಾಮಕ್ಕೆ ಕಾರಣವಿರಬಹುದು ಎನ್ನುವ ಅನುಮಾನದಿಂದ STT3B ಜೀನನ್ನು ತೆಗೆದುಹಾಕಿದ ಕೋಶಗಳನ್ನು ಪ್ರಯೋಗಕ್ಕೆ ಒಳಪಡಿಸಿದರು. ಇಂತಹ ಕೋಶಗಳನ್ನು ಅಮಾನಿಟಿನ್ ಜೊತೆಗೆ ಬೆಳೆಸಿದಾಗ ಅವು ಸಾಯಲಿಲ್ಲ. ಅಂದರೆ STT3B ಚಟುವಟಿಕೆಯಿಂದಾಗಿ ಅಮಾನಿಟಿನ್ ಜೀವಕೋಶಗಳನ್ನು ಕೊಲ್ಲುತ್ತಿದೆ ಎಂದು ತಿಳಿಯಿತು. STT3Bಯ ಚಟುವಟಿಕೆಯನ್ನು ನಿರ್ಬಂಧಿಸಬಲ್ಲ ಔಷಧಗಳು ಯಾವುದಾದರೂ ಇವೆಯೇ? ಅವು ಜೀವಕೋಶಗಳನ್ನು ಅಮಾನಿಟಿನ್ ವಿಷದಿಂದ ಬಚಾವು ಮಾಡಬಹುದೇ? ಇನ್ನೆರಡು ಪ್ರಯೋಗಗಳು ಇವನ್ನು ಪರೀಕ್ಷಿಸಿದವು. STT3Bಯ ರಚನೆಯ ಜೊತೆಗೆ ಹೊಂದಿಕೊಳ್ಳಬಲ್ಲ, ಅದರ ಜೊತೆಗೆ ತಳುಕಿಕೊಳ್ಳಬಲ್ಲ ರಾಸಾಯನಿಕಗಳು ಇವೆಯೇ ಎಂದು ಗಣಕ ತಂತ್ರಗಳ ಮೂಲಕ ಅನ್ವೇಷಿಸಿದರು. ಹಲವು ರಾಸಾಯನಿಕಗಳು ಇದರೊಟ್ಟಿಗೆ ತಳುಕಿಕೊಳ್ಳಬಲ್ಲವು ಎಂದು ತಿಳಿಯಿತು. ಅದರಲ್ಲಿ ಇಂಡೋಸಯಾನಿನ್ ಗ್ರೀನ್ ಎನ್ನುವ ಬಣ್ಣವೂ ಒಂದು. ಈ ಬಣ್ಣವನ್ನು ಹೃದಯ, ಲಿವರ್ ಮೊದಲಾದವುಗಳಲ್ಲಿರುವ ಸೂಕ್ಷ್ಮ ರಕ್ತನಾಳಗಳಲ್ಲಿ ಹರಿವು ಸರಾಗವಾಗಿದೆಯೋ ಇಲ್ಲವೋ ಎಂದು ಪರಿಶೀಲಿಸಲು ಬಳಸುತ್ತಾರೆ. ಈ ಬಣ್ಣ STT3Bಯನ್ನು ನಿರ್ಬಂಧಿಸುತ್ತದಾದರೆ ಬಣ್ಣವನ್ನು ಸೇರಿಸಿಕೊಂಡ ಜೀವಕೋಶಗಳು ಅಮಾನಿಟಿನ್ ವಿಷ ಕೂಡಿಸಿಕೊಂಡರೂ ಬದುಕಿ ಉಳಿಯಬೇಕು. ಹಾಗೆಯೇ ಆಯಿತು. ಅಮಾನಿಟಿನ್ ಜೊತೆಗೆ ಈ ಬಣ್ಣವೂ ಇದ್ದ ಜೀವಕೋಶಗಳಲ್ಲಿ ಸತ್ತಂಥವುಗಳ ಪ್ರಮಾಣ ಕಡಿಮೆ, ಆದರೆ ಬಣ್ಣವನ್ನು ನೀಡದ ಕೋಶಗಳಲ್ಲಿ ಇದು ಹೆಚ್ಚಿತ್ತು. ಹಾಗೆಯೇ STT3B ಇಲ್ಲದ ಜೀವಕೋಶಗಳಲ್ಲಿ ಅಮಾನಿಟಿನ್ ವಿಷದ ಪರಿಣಾಮವನ್ನು ಈ ಬಣ್ಣ ಬದಲಾಯಿಸಲಿಲ್ಲ. ಅಂದರೆ STT3B ಪ್ರೋಟೀನಿನ ಚಟುವಟಿಕೆಯನ್ನು ಇದು ನಿರ್ಬಂಧಿಸುವ ಮೂಲಕ ಅಮಾನಿಟಿನ್ ವಿಷದ ಪರಿಣಾಮದಿಂದ ರಕ್ಷಿಸುತ್ತದೆ ಎಂದಾಯಿತು. ಹಾಗಿದ್ದರೆ ಇನ್ನು ಯಥೇಚ್ಛವಾಗಿ ಯಾವುದೇ ಅಳುಕಿಲ್ಲದೆ ಅಣಬೆಯನ್ನು ಸೇವಿಸಬಹುದೇ? ತಾಳಿ, ಈ ಔಷಧದ ಪರಿಣಾಮವನ್ನು ಕೇವಲ ಜೀವಕೋಶಗಳಲ್ಲಿ ಅಧ್ಯಯನ ಮಾಡಿದ್ದಾರಷ್ಟೇ. ಅಣಬೆಯ ವಿಷದಿಂದ ಬಾಧಿತರಾದವರಲ್ಲಿಯೂ ಪರೀಕ್ಷಿಸಿದ ಮೇಲಷ್ಟೇ ಇದು ನಿಜಕ್ಕೂ ಔಷಧವೋ ಅಲ್ಲವೋ ಹೇಳಬಹುದು. ಆ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆ ಎನ್ನಬಹುದು. ಹಾಗಾದರೆ ಅಣಬೆ ನಂಜನ್ನು ಬಣ್ಣದಿಂದ ತೆಗೆದ ಹಾಗೆ ಎನ್ನಬಹುದು. ಈ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
0: ನಿಮಗೆ ಗೊತ್ತೇ, ಅಂಗೈ ಉದ್ದದ ಹಲ್ಲಿ ಕುಲಕ್ಕೆ ಸೇರಿದ ಹಾರುವ ಹಲ್ಲಿಯೊಂದನ್ನು ಭಾರತೀಯ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಭಾರತದ ಮಿಜೋರಾಂ ರಾಜ್ಯದಲ್ಲಿ ಇದರ ವಾಸ. ದಪ್ಪಗಿನ ದಾರದಂತಹ ಹುರುಪೆ ತುಂಬಿದ ಬಾಲ ಇರುವ ಇದರ ಪಕ್ಕೆಗಳನ್ನು ಅಗಲಿಸಿದರೆ ರೆಕ್ಕೆಗಳಂತೆ ಅವು ಹರಡಿಕೊಳ್ಳುತ್ತವೆ. ಇದನ್ನು ಬಳಸಿಕೊಂಡು ಈ ಹಲ್ಲಿ ಗಾಳಿಯಲ್ಲಿ ಸ್ವಲ್ಪ ದೂರ ತೇಲಬಲ್ಲದು. ಇದನ್ನು ಪತ್ತೆ ಮಾಡಿದ ಮಿಜೋರಾಂ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಇದಕ್ಕೆ ಗೆಕ್ಕೋ ಮಿಜೋರಾಮೆನ್ಸಿಸ್ ಎಂದು ಹೆಸರಿಸಿದ್ದಾರೆ.
2: ಪ್ಲಾಸ್ಟಿಕ್ ಪುರಾಣ 12. ಪ್ಲಾಸ್ಟಿಕ್ ರಾಜ್ಯದ ಮಂತ್ರಿಮಂಡಲ. ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಸ್ಟೀಲ್ ಲೋಟವಿದೆ. ಅದನ್ನ ಅಮ್ಮ ಬಹಳ ಜೋಪಾನವಾಗಿ ಇಟ್ಟಿದ್ದಾರೆ. ಅದು ಸುಮಾರು 70 ವರ್ಷಗಳ ಹಿಂದೆ ಶಾಲೆಯಲ್ಲಿ ಅಕ್ಕನಿಗೆ ಪ್ರಬಂಧ ಬರೆದಿದ್ದಕ್ಕೋ ತರಗತಿಯಲ್ಲಿ ಒಳ್ಳೆ ಅಂಕ ಗಳಿಸಿದ್ದಕ್ಕೋ ದೊರೆತ ಬಹುಮಾನವಂತೆ. ಇಷ್ಟು ವರ್ಷವಾದ ಮೇಲೂ ಅದನ್ನ ಜತನದಿಂದ ಕಾಯ್ದಿಟ್ಟುಕೊಂಡಿದ್ದಾಳೆ ನೆನಪಿಗಾಗಿ. ಈಗ ಇಂತಹ ಬಹುಮಾನಗಳು ಒಂದು ಪ್ಲಾಸ್ಟಿಕ್ನ ಸ್ಮರಣಿಕೆಗಳಾಗಿರ್ತವೆ, ಇಲ್ಲವೋ ಪ್ಲಾಸ್ಟಿಕ್ನ ಸಾಧನಗಳಾಗಿರ್ತವೆ. 70 ಇರಲಿ, 5-6 ವರ್ಷ ಕಳೆದ ಮೇಲೂ ಅವು ಈಗಿರುವ ಸ್ಥಿತಿಯಲ್ಲಿಯೇ ಇರುತ್ತವೆಂದು ಹೇಳಲಾಗದು. ಆಗ ಅವನ್ನ ಇಟ್ಟುಕೊಳ್ಳಲು ಆಗದೆ, ಬಿಸಾಡಲು ಆಗದೆ ಸಂಕಟ ಪಡುವಂತಾಗ್ತದೆ. ಪ್ಲಾಸ್ಟಿಕ್ನ ಹೆಗ್ಗಳಿಕೆಯೇ ಇದು. ಅದರ ದೋಷವು ಇದೆ, ಸುಲಭವಾಗಿ ದೊರೆಯುವ ವಸ್ತು, ಆದರೆ ಸಂಗ್ರಹ ಯೋಗ್ಯವಲ್ಲ. ಹಾಗಂತ ಶೀಘ್ರವಾಗಿ ಕೊಳೆಯುವುದೂ ಇಲ್ಲ, ಮಾರಿದರೆ ಮೌಲ್ಯವೂ ಇಲ್ಲ. ಇದು ಸಮಸ್ಯೆ. ವಿಚಿತ್ರ ಎಂದ್ರೆ ಬಹುತೇಕ ಎಲ್ಲಾ ಪ್ಲಾಸ್ಟಿಕ್ಗಳ ಸ್ಥಿತಿಯೂ ಇದೆ. ಎಲ್ಲಾ ಪ್ಲಾಸ್ಟಿಕ್ಗಳು ಎಂದೇವಲ್ಲ, ಎಷ್ಟು ಬಗೆಯ ಪ್ಲಾಸ್ಟಿಕ್ಗಳಿವೆ ಎಂಬ ಪ್ರಶ್ನೆ ಕೇಳಿದರೆ ಉತ್ತರ ಬಹಳ ಸರಳ. ಲಕ್ಷಾಂತರ ಬಗೆಯ, ಲಕ್ಷಾಂತರ ತೆರನ, ಬಣ್ಣ ಬಣ್ಣದ ಮೃದು ಗಟ್ಟಿ ಹಾಳೆಗಳು, ರಬ್ಬರ್ನಂತಹ ಪ್ಲಾಸ್ಟಿಕ್ಗಳೆಲ್ಲವೂ ಹೆಚ್ಚು ಎಂದ್ರೆ 6-7 ಮೂಲ ವಸ್ತುಗಳಿಂದಲೇ ತಯಾರಾದಂಥವು. ಮೂಲ ವಸ್ತು ಎಂದರೆ ಇನ್ನೇನಲ್ಲ, ಅಣುವಿನ ಸ್ತರದಲ್ಲಿ ಇವು ಬೇರೆ ಬೇರೆಯಾಗಿರ್ತವೆ. ಈ ಅಣುಗಳನ್ನ 100 ಇಲ್ಲವೇ 1000 ಸಂಖ್ಯೆಯಲ್ಲಿ ಜೋಡಿಸಿ ದೊಡ್ಡವಾಗಿಸಿದ್ರೆ ವಿಭಿನ್ನ ಪ್ಲಾಸ್ಟಿಕ್ಗಳು ದೊರೆತವೆ. ಇಂತಹ ಅಣುಗಳನ್ನ ಆಲಿಗೋಮರ್ಗಳು ಎಂದು, ಅವುಗಳ ದೊಡ್ಡಾಣುಗಳನ್ನ ಪಾಲಿಮಾರ್ಗಳು ಎಂದು ಕರೀತೇವೆ. ಪಾಲಿಮಾರ್ಗಳಲ್ಲಿ ಇರುವ ಆಲಿಗೋಮರ್ ಅಣುಗಳ ಸಂಖ್ಯೆ ಹಾಗೂ ಅವನ್ನ ತಯಾರಿಸುವ ವಿಧವನ್ನ ಅನುಸರಿಸಿ ಒಂದೇ ಆಲಿಗೋಮರ್ನಿಂದ 1000 ಬಗೆಯ ಪಾಲಿಮಾರ್ಗಳನ್ನು ತಯಾರಿಸಬಹುದು. ಭೂಮಿಯ ಎಲ್ಲೆಡೆಯ ಹಾವಳಿ ಮಾಡುತ್ತಿರುವ ಎಲ್ಲಾ ಬಗೆಯ ಪ್ಲಾಸ್ಟಿಕ್ಗಳನ್ನ ಅವುಗಳಲ್ಲಿ ಇರುವ ಆಲಿಗೋಮರ್ಗಳಿಗೆ ತಕ್ಕಂತೆ ವಿಂಗಡಿಸಿದ್ರೆ ಹೆಚ್ಚು ಎಂದರೆ 10-12 ಬಗೆಗಳು ಸಿಗ್ತವೆ. ಇವೇ ಪ್ಲಾಸ್ಟಿಕ್ ಪ್ರಪಂಚದ ಮಂತ್ರಿಮಂಡಲದ ಸದಸ್ಯರು. ಬನ್ನಿ, ಈ ಪ್ಲಾಸ್ಟಿಕ್ ಮಂತ್ರಿಮಂಡಲದಲ್ಲಿ ಯಾರ್ಯಾರಿದ್ದಾರೆ ನೋಡೋಣ. ಈ ಎಲ್ಲಾ ಸದಸ್ಯರನ್ನು ನಮ್ಮ ಅಡುಗೆ ಮನೆಯಲ್ಲೇ ಕಾಣಬಹುದು. ಈ ಮಂತ್ರಿಮಂಡಲದ ಸದಸ್ಯರಲ್ಲಿ ಬಹಳ ಜನಪ್ರಿಯವಾದ ಪ್ಲಾಸ್ಟಿಕ್ ಎಂದರೆ ಪಾಲಿಇಥಿಲಿನ್. ಹಾಲಿನ ಪ್ಯಾಕೆಟ್ನ ಪ್ಲಾಸ್ಟಿಕ್ ಪಾಲಿಇಥಿಲಿನ್. ಪಾಲಿಇಥಿಲಿನ್ ನಲ್ಲಿಯೂ ಎರಡು ಪ್ರಮುಖ ವರ್ಗಗಳಿವೆ, ಎಲ್ಡಿಪಿಇ ಹಾಗೂ ಎಚ್ಡಿಪಿಇ. ಎಲ್ಡಿಪಿಇ ಹಗುರವಾದ 100 ಕಡಿಮೆ ಇಥಿಲಿನ್ ಅಣುಗಳ ಸರಪಳಿಯ ಪ್ಲಾಸ್ಟಿಕ್. ಎಚ್ಡಿಪಿಇಯ ಪ್ರತಿ ಅಣುವಿನ 100-1000 ಇಥಿಲಿನ್ ಅಣುಗಳು ಇರಬಹುದು. ಪಾಲಿಇಥಿಲಿನ್ನ ತಯಾರಿಕೆ ಬಹಳ ಸರಳ. ಇದರಿಂದ ಸಿದ್ಧಗೊಳಿಸಿದ ಹಾಳೆಗಳು ತೇವವಾಗೋದಿಲ್ಲ, ಗಾಳಿ ಕೂಡ ಹಾಯದಷ್ಟು ರಂಧವಾಗಿರ್ತದೆ. ಎಳೆದ್ರೆ ಹಿಗ್ಗುವ ಗುಣವಿರುವ ಮೃದು ಪ್ಲಾಸ್ಟಿಕ್. ಅಕ್ಕಿ, ಬೇಳೆ ಮೊದಲಾದವುಗಳ ಪ್ಲಾಸ್ಟಿಕ್, ಹಾಲಿನ ಪ್ಯಾಕೆಟ್, ಪೇಪರ್ ಕಪ್ಪುಗಳ ಮೇಲೆ ಹಚ್ಚಿರುವ ನಯವಾದ ಲೇಪ, ಆಹಾರವನ್ನ ಮುಚ್ಚಿಡಲು ಬಳಸುವ ಪ್ಲಾಸ್ಟಿಕ್ ಹಾಳೆಗಳನ್ನ ಪಾಲಿಇಥಿಲಿನಿಂದಲೇ ತಯಾರಿಸಿರ್ತಾರೆ. ಸಾಮಾನ್ಯವಾಗಿ ಇದರಲ್ಲಿ ಬೇರೆ ಯಾವುದೇ ಆಡಿಟಿವ್ ಇಲ್ಲದಿರುವುದರಿಂದ ಆಹಾರಗಳನ್ನ ಪ್ಯಾಕ್ ಮಾಡಲು ಬಳಸುವುದೇ ಹೆಚ್ಚು. ಆದರೆ ಬಿಸಿ ತಾಗಿದ್ರೆ ಕರಗಿ ಬಿಡುವ ವಸ್ತು. ಅಡುಗೆ ಮನೆಯಲ್ಲಿ ಇರುವ ಇನ್ನೊಂದು ಜನಪ್ರಿಯ ಪ್ಲಾಸ್ಟಿಕ್ ಪಾಲಿಪ್ರಾಪಿಲಿನ್. ಪಾಲಿಇಥಿಲಿನ್ಗಿಂತ ತುಸು ಗಟ್ಟಿಯಾದ ಪ್ಲಾಸ್ಟಿಕ್. ಬಿಸಿ ಮಾಡಿದ್ರೂ ಸ್ವಲ್ಪ ಮೆತ್ತಗಾಗಬಹುದೇ ಹೊರತು ಪಾಲಿಇಥಿಲಿನ್ನಷ್ಟು ಸರಾಗವಾಗಿ ಉರಿಯೋದಿಲ್ಲ. ಹೀಗಾಗಿ ಇದನ್ನ ತುಸು ಗಟ್ಟಿಯಾದ ಪ್ಲಾಸ್ಟಿಕ್ಗಳನ್ನ ಮಾಡಲು ಬಳಸ್ತಾರೆ. ಅಡುಗೆ ಮನೆಯಲ್ಲಿರುವ ಯಾವುದೇ ಬಾಟಲಿಯ ಪ್ಲಾಸ್ಟಿಕ್ ಮುಚ್ಚಳದಲ್ಲಿಯೂ ಪಾಲಿಪ್ರಾಪಿಲಿನ್ ಇರ್ತದೆ. ಅಗ್ಗದ ಟಿಫಿನ್ ಕ್ಯಾರಿಯರ್ಗಳಲ್ಲಿ ಅಥವಾ ಸ್ಟೀಲಿನ ಡಬ್ಬಿಗೆ ಹಾಕುವ ಪ್ಲಾಸ್ಟಿಕ್ ಮುಚ್ಚಳಗಳಲ್ಲಿ ಪಾಲಿಪ್ರಾಪಿಲಿನ್ ಸಾಮಾನ್ಯ. ಅಗ್ಗದ ನೀರು ತುಂಬುವ ಮಗ್ಗು, ಚೆಂಬು ಹಾಗೂ ಬಿಂದಿಗೆಯು ಸಹ ಪಾಲಿಪ್ರಾಪಿಲಿನ್ನಿಂದಲೇ ಮಾಡಿದಂತಹವು. ಇನ್ನು ಮೂರನೆಯ ಜನಪ್ರಿಯ ಪ್ಲಾಸ್ಟಿಕ್ ಪಾಲಿವಿನೈಲ್ ಕ್ಲೋರೈಡ್. ಇದರಲ್ಲಿ ಇರುವ ಕ್ಲೋರೈಡ್ ಸುಲಭವಾಗಿ ಬೆಂಕಿ ಹೊತ್ತಿ ಉರಿಯಬಲ್ಲದ್ದು. ಆದರೂ ಗಟ್ಟಿಯಾದ ಹಾಗೂ ಹಾಳೆಯಂತಹ ಪ್ಲಾಸ್ಟಿಕ್ಗಳನ್ನ ಪಾಲಿವಿನೈಲ್ ಕ್ಲೋರೈಡ್ನಿಂದ ತಯಾರಿಸ್ತಾರೆ. ಪಿವಿಸಿ ಎಂದು ಇದು ಬಹಳ ಜನಪ್ರಿಯ. ಅಡುಗೆ ಮನೆಯಲ್ಲಿರುವ ನಲ್ಲಿಯ ಕೊಳವೆ, ಪ್ಲಾಸ್ಟಿಕ್ ನಲ್ಲಿಗಳು, ತೋಟದಲ್ಲಿ ನೀರುಣಿಸುವ ಕೊಳವೆಗಳು ಪಿವಿಸಿಯವು ಆಗಿರಬಹುದು. ಕಸವನ್ನ ಬಿಸಾಡುವ ಕರಿ ಪ್ಲಾಸ್ಟಿಕ್ನ ಚೀಲವು ಕೂಡ ಪಿವಿಸಿಯದ್ದೇ. ಕೆಲವು ಬಿಂದಿಗೆಗಳನ್ನ ಪಿವಿಸಿಯಿಂದ ತಯಾರಿಸ್ತಾರೆ. ನಿಮ್ಮ ಹ್ಯಾಂಡ್ ಬ್ಯಾಗ್ನಲ್ಲೂ ಇರುವ ಕೃತಕ ಚರ್ಮ ಪಿವಿಸಿಯಿಂದಲೇ ಆಗಿದ್ದು. ಅಡುಗೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೂ ಬಹುಮಟ್ಟಿಗೆ ಮನೆಯ ಹಾಲ್, ಮಲಗುವ ಕೋಣೆಯಲ್ಲಿ ಕಾಣುವ ಜನಪ್ರಿಯ ಪ್ಲಾಸ್ಟಿಕ್ ಪಾಲಿಸ್ಟೈರೀನ್. ಸೋಫಾಗಳಲ್ಲಿ ಬಳಸುವಂತಹ ಮೆತ್ತನೆಯ ಸ್ಪಂಜ್ ಇದು. ಸ್ಟೈರೋಫೋಮ್ ಎಂದು ಎಲ್ಲರಿಗೂ ಇದು ಪರಿಚಿತ. ರಬ್ಬರ್ ಅಥವಾ ತೆಂಗಿನ ನಾರಿನ ಜೊತೆಗೆ ಸೇರಿಸಿ ಹಾಸಿಗೆಯ ಮೆತ್ತೆಯನ್ನು ತಯಾರಿಸುತ್ತಾರೆ. ಇನ್ನು ಮಕ್ಕಳ ಪ್ರಾಜೆಕ್ಟ್ಗೆ ತರುವಂತಹ ಹಗುರವಾದ ಹಲಗೆಯಂತಹ ಹಾಳೆ ಸ್ಟೈರೋಫೋಮ್ನದ್ದು. ದ್ರಾವಣವಾಗಿರುವಾಗಲೇ ಇದರಲ್ಲಿ ಗಾಳಿಯನ್ನು ಊದಿದಾಗ ನೊರೆ ನೊರೆಗಟ್ಟದೆ. ಈ ನೊರೆಯನ್ನು ಒಣಗಿಸಿದಾಗ ಸ್ಟೈರೋಫೋಮ್ ಸಿದ್ಧ. ಹಗುರವಾದ, ತೇವವನ್ನ ಹೀರಿಕೊಳ್ಳೋದಿಲ್ಲ, ಜೊತೆಗೆ ಶಾಖವನ್ನು ಭದ್ರವಾಗಿ ಹಿಡಿದಿರ್ತದೆ. ಈ ಎಲ್ಲಾ ಗುಣಗಳಿಂದಾಗಿ ಇದನ್ನ ಅಡುಗೆಯ ವಸ್ತುಗಳನ್ನ ಬಿಸಿಯಾಗಿಯೇ ಇಡಲು ಬಳಸುವಂತಹ ಡಬ್ಬಿಗಳಲ್ಲಿ ಕಾಣಬಹುದು. ಹೊರಗೆ ಪಾಲಿಪ್ರಾಪಿಲಿನ್ ಅಥವಾ ಪಾಲಿಕಾರ್ಬನೇಟಿನ ಪದರಗಳ ನಡುವೆ ಸ್ಟೈರೋಫೋಮ್ನ ನಾರುಗಳನ್ನ ತುಂಬಿರ್ತಾರೆ. ಒಳಗೆ ಆಹಾರವನ್ನ ಇಡಲು ಸ್ಟೀಲ್ನ ಡಬ್ಬಿಯನ್ನ ಒದಗಿಸಿರ್ತಾರೆ. ಇತ್ತೀಚೆಗೆ ಮಾರಾಟವಾಗುವ ಬಹುತೇಕ ಥರ್ಮಸ್ ಫ್ಲಾಸ್ಕ್ಗಳ ಒಳಗೆ ಪಾಲಿಸ್ಟೈರೀನ್ ಇದ್ದೇ ಇರ್ತದೆ. ಅದು ಬಿಡಿ, ಇನ್ನು ಕಾಫಿಯನ್ನ ಬಿಸಿಯಾಗಿ ಇಡುವ ಇದು ಸುರಕ್ಷಾ ಕವಚವನ್ನ ಒದಗಿಸುತ್ತದೆ ಎಂದರೆ ಅಚ್ಚರಿ ಪಡಬಹುದು. ಸ್ಕೂಟರ್ ಬೈಕ್ ಓಡಿಸುವಾಗ ನೀವು ಧರಿಸುವ ಹೆಲ್ಮೆಟ್ನ ಒಳಗೆ ಇರುವುದೆಲ್ಲವೂ ಪ್ಲಾಸ್ಟಿಕ್, ಹೊರಗಿನದ್ದು ಪಾಲಿಕಾರ್ಬನೇಟ್ ಹಾಗೂ ನೈಲಾನ್ ಮಿಶ್ರಣದಿಂದಾದ ಗಟ್ಟಿಯಾದ ಕವಚ. ಅದರ ಅಡಿಯಲ್ಲಿ ಸ್ಟೈರೋಫೋಮಿನ ಮೃದುವಾದ, ಆದರೆ ಎಂತಹ ಭಾರಿ ಹೊಡೆತ ನಿಮ್ಮ ತಲೆಗೆ ಮುಟ್ಟದಂತೆ ತಡೆಯುವ ಪದರ. ಅದರ ಕೆಳಗೆ ನಮ್ಮ ಬೆವರನ್ನ ಹೀರಿಕೊಳ್ಳುವ ಪಾಲಿಯುರಿಥೇನ್ ಹಾಗೂ ಪಾಲಿಸ್ಟೈರೀನ್ನ ಸ್ಪಂಜ್ ಬಟ್ಟೆ. ಕುತ್ತಿಗೆ ಕಟ್ಟಲು ನೈಲಾನ್ ಪಟ್ಟಿ, ಅದರಲ್ಲಿರುವ ಗಟ್ಟಿಯಾಗಿ ಹಿಡಿದಿಡುವ ಬಕಲ್ ಹಿಡಿ ಪಾಲಿಪ್ರೋಪಿಲ್ನಿಂದ ಮಾಡಿತ್ತು. ಇನ್ನು ಪಾಲಿಯುರಿಥೇನ್ ಕೂಡ ಪಾಲಿಸ್ಟೈರೀನ್ನಂತೆ ಬಹುಪಯೋಗಿ. ಮನೆಯಲ್ಲಿ ನೀವು ಬಳಸುವ ಕೃತಕ ಚರ್ಮದ ವಸ್ತುಗಳಲ್ಲಿ ಇದು ಇದ್ದೇ ಇರ್ತದೆ. ಹಾಸಿಗೆಯ ಮೃದು ಸ್ಪಂಜ್ ಕೂಡ ಪಾಲಿಯುರಿಥೇನಿನದ್ದು. ಮೃದುವಾದ ದಿಂಬು ಕೂಡ ಇದರ ನಾರುಗಳಿಂದಲೇ ಮಾಡಲ್ಪಟ್ಟಿದ್ದು. ನಾರು, ಹಾಳೆ, ಗಟ್ಟಿಯಾದ ಘನವೆ ಮೊದಲಾದ ಎಲ್ಲ ಆಕಾರವನ್ನು ಇದು ತಾಳಬಲ್ಲುದಾದ್ರಿಂದ ಬಹುಪಯೋಗಿ. ಬೆಳಗ್ಗೆ ಚಟ್ನಿ ಮಾಡುವಾಗ ನೀವು ಬಳಸುವ ಮಿಕ್ಸಿಯಲ್ಲಿ ಬಹುತೇಕ ಇರುವುದೆಲ್ಲವೂ ಪ್ಲಾಸ್ಟಿಕ್. ಗಟ್ಟಿಯಾಗಿ ಲೋಹದಂತೆ ಇರುವ, ಆದರೆ ಲೋಹದಂತೆ ವಿದ್ಯುತ್ ಹರಿಯಗೊಡದ ಮಿಕ್ಸಿಯ ದೇಹ ಭಾಗ ಪಾಲಿಪ್ರೋಪಿಲ್ನಿಂದ ಆಗಿದ್ದು, ಮಿಕ್ಸಿಯ ಪಾರದರ್ಶಕವಾದ ಬ್ಲೆಂಡರ್ ಅಥವಾ ಜ್ಯೂಸರ್ ಆಕ್ರಿಲೇಟಿನಿಂದ ಮಾಡಿದ ಪ್ಲಾಸ್ಟಿಕ್. ಆಕ್ರಿಲಿಕ್ ಎನ್ನುವ ವಸ್ತು ಆಕ್ರಿಲೇಟಿನ ಪಾಲಿಮಾರು. ಗಾಜಿನಂತೆ ಪಾರದರ್ಶಕವಾದರೂ ಏಟು ತಿಂದಾಗ ಗಾಜಿನಂತೆ ಚೂರು ಚೂರಾಗಿ ಸಿಡಿಯೋದಿಲ್ಲ, ಕೇವಲ ಸೀಳು ಬಿಡ್ತದೆ ಅಷ್ಟೇ. ಈ ಸುರಕ್ಷತೆಯ ಕಾರಣದಿಂದಾಗಿ ಇರಬಹುದು ಇದು ಗಾಜಿಗಿಂತ ಬಹಳ ಜನಪ್ರಿಯ. ಗಾಜಿಗಿಂತ ಅಗ್ಗವೂ ಹೌದು. ಮಿಕ್ಸಿಯ ಒಳಗೆ ಬ್ಲೆಂಡರ್ನ ತಳದಲ್ಲಿ ಮೋಟರಿಗೆ ಹೊಂದಿರುವಂತಹ ಗಟ್ಟಿಯಾದ ತಳಭಾಗ ಪಾಲಿಕಾರ್ಬನೇಟಿನದ್ದು. ಕಾರ್ಬನೇಟುಗಳನ್ನು ಇಂಜಿನಿಯರಿಂಗ್ ಪ್ಲಾಸ್ಟಿಕ್ಗಳು ಎನ್ನುತ್ತಾರೆ. ಲೋಹಗಳ ಜಾಗದಲ್ಲಿ ಬಳಸುವ ಲೋಹಗಳಷ್ಟೇ ಗಟ್ಟಿಯಾದ ಪ್ಲಾಸ್ಟಿಕ್ ಇದು. ವಿವಿಧ ಯಂತ್ರಗಳ ಭಾಗಗಳನ್ನಾಗಿ ಇದನ್ನು ರೂಪಿಸುವುದೂ ಉಂಟು. ನಿಮಿಷಕ್ಕೆ ಸಾವಿರಾರು ಹೆಚ್ಚು ಬಾರಿ ಗಿರಕಿ ಸುತ್ತುವ ಮಿಕ್ಸಿಯ ಮೋಟರ್ನ ಹೊಡೆತವನ್ನ ತಾಳಿಕೊಳ್ಳುವಷ್ಟು ಗಟ್ಟಿ. ಮಿಕ್ಸಿಯ ಮೋಟರ್ನ ಮೇಲ್ಭಾಗದಲ್ಲಿ ಹಾಗೆ ಮಿಕ್ಸಿಯ ಜಾರ್ನ ತಳಭಾಗದಲ್ಲಿ ಇರುವ ಒಂದಕ್ಕೊಂದು ಹೊಂದಿಕೊಳ್ಳುವ ನಾಲ್ಕು ಇಲ್ಲವೇ ಮೂರು ಅಲಗಿನ ಚಕ್ರದಂತಿರುವ ಭಾಗ ಕೂಡ ಇದು. ಇನ್ನೊಂದು ಮುಖ್ಯವಾದ ಪ್ಲಾಸ್ಟಿಕ್ ಎಂದರೆ ಪಾಲಿಇಥಿಲೀನು ಟೆರಪ್ತಾಲೇಟು ಅಥವಾ ಪಿಇಟಿ, ಪೆಟ್ ಪ್ಲಾಸ್ಟಿಕ್ ಎಂದೇ ಜನಪ್ರಿಯವಾದದ್ದು. ಗಾಜಿನಂತಹ ಪಾರದರ್ಶಕವಾದ ನೀರು ಹಾಗೂ ಪೇಯಗಳನ್ನ ತುಂಬಿದ ಬಾಟಲಿಗಳನ್ನ ಪೆಟ್ ಪ್ಲಾಸ್ಟಿಕ್ನಿಂದ ತಯಾರಿಸುತ್ತಾರೆ. ಹಗುರ ಹಾಗೂ ದೃಢವಾದ ಈ ಪ್ಲಾಸ್ಟಿಕ್ ರಂಧ್ರರಹಿತವಾಗಿರೋದ್ರಿಂದ ಒಳಗಿರುವ ವಸ್ತುಗಳು ಗಾಳಿಯ ಜೊತೆಗೆ ಬೆರೆತು ಸುಲಭವಾಗಿ ಹಾಳಾಗೋದಿಲ್ಲ. ಗಾಜಿಗೆ ಪರ್ಯಾಯವಾದರೂ ಅತಿಯಾದ ತ್ಯಾಜ್ಯಕ್ಕೆ ಕಾರಣವಾದ ವಸ್ತು ಇದು. ಇವೆಲ್ಲವೂ ಅಪ್ಪಟ ಪಾಲಿಮಾರ್ಗಳು. ಇವುಗಳ ಜೊತೆಗೆ ಕೆಲವು ಬೆರಕೆ ಪ್ಲಾಸ್ಟಿಕ್ಗಳು ಇರ್ತವೆ. ಉದಾಹರಣೆಗೆ ಮಿಕ್ಸಿಯಲ್ಲಿಯೇ ಪಾಲಿಕಾರ್ಬನೇಟಿನ ತಳವನ್ನ ಹಿಡಿದಿಡುವ ಕಪ್ಪನೆಯ ಗಟ್ಟಿಯಾದ ರಬ್ಬರ್ನಂತಹ ಭಾಗ, ಸ್ಟೈರಿನು ಹಾಗೂ ರಬ್ಬರಿನ ಅಂಶಗಳೆರಡೂ ಇರುವಂತಹ ಪ್ಲಾಸ್ಟಿಕ್. ಮನೆಯಲ್ಲಿ ಬಳಸುವಂತಹ ಹಲವು ಸಾಧನಗಳಲ್ಲಿ ಇವು ವಿವಿಧ ಪ್ಲಾಸ್ಟಿಕ್ಗಳು ಜೊತೆಯಾಗಿರಬಲ್ಲವು. ಇವೆಲ್ಲವೂ ನಿಮ್ಮ ಅಡುಗೆ ಮನೆಯಲ್ಲಿ ಕಾಣಬಹುದಾದ ಪ್ಲಾಸ್ಟಿಕ್ ಬಗೆಗಳು. ಇನ್ನು ಅಡುಗೆ ಪಾತ್ರೆಗಳಿಗೆ ಬೆಳೆದಿರುವ ಟೆಫ್ಲಾನ್ ಹಾಗೂ ಅವುಗಳ ಹಿಡಿಯಲ್ಲಿ ಇರುವ ಕಪ್ಪನೆಯ ಬೇಕ್ಲೈಟ್ಗಳ ಕತೆ ಬೇರೆಯೇ ಇದೆ.
0: ನಿಮಗೆ ಗೊತ್ತೇ, ಬೀದಿ ನಾಯಿಗಳು ಕಾರು ಬೈಕ್ನ ಹಿಂದೆ ಬೊಗಳುತ್ತಾ ಓಡುವುದನ್ನ ನೀವು ನೋಡಿರ್ತೀರಿ. ಎಂದೋ ಅದೇ ವಾಹನವೋ ಅಥವಾ ಅದರಂತದ್ದೇ ಇನ್ಯಾವುದೋ ವಾಹನವೋ ಆ ನಾಯಿ ಅಥವಾ ಅದರ ಸಂಬಂಧಿಗಳೋ ಗೆಳೆಯರೋ ನಾಯಿಗಳನ್ನ ಗಾಯಗೊಳಿಸಿದ್ದರೆ ಹೀಗೆ ನಾಯಿಗಳು ಪ್ರತಿಕ್ರಿಯಿಸುತ್ತವೆ. ಇದೇ ರೀತಿಯಲ್ಲಿ ಸಾಗರ ಜೀವಿಗಳಾದ ಕಿಲ್ಲರ್ ವೇಲ್ ಎಂದು ಪ್ರಸಿದ್ಧವಾದ ಓರ್ಕಾ ಡಾಲ್ಫಿನ್ಗಳು ವರ್ತಿಸುತ್ತವೆಯಂತೆ. ಯುರೋಪಿನ ಐಬೀರಿಯಾದ ಕಡಲ ತೀರದಲ್ಲಿ ಸಾಗುತ್ತಿದ್ದ ಮೂರು ನಾವೆಗಳನ್ನು ಇವು ಹೀಗೆ ಬಡಿದು ಮುಳುಗಿಸಿವೆಯಂತೆ. ಈ ಸರಣಿ ನಾವೆ ಮುಳುಗಡೆ ಕಾರ್ಯಕ್ರಮ ಆರಂಭವಾಗಿದ್ದು 2020ರಲ್ಲಿ ಹೆಣ್ಣು ಡಾಲ್ಫಿನ್ ಒಂದಕ್ಕೆ ನಾವೆಯೊಂದು ತಗಲಿ ಗಾಯವಾದ ಮೇಲೆ ಎಂದು ನೇಚರ್ ವರದಿ ಮಾಡಿದೆ. ಡಾಲ್ಫಿನ್ಗಳು ಸೇಡು ತೀರಿಸಿಕೊಳ್ಳುತ್ತವೆ ಎನ್ನೋಣವೆ.
3: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 180. ಕೀಲಿಂಗ್ ದ್ವೀಪದ ಉತ್ತರಕ್ಕೆ ಕೆಲವು ಮೈಲಿಗಳ ದೂರದಲ್ಲಿ ಒಂದು ಪುಟ್ಟ ಅಟಲ್ ಇದೆ. ಇದರ ಲಗೂನು ಹೆಚ್ಚು ಕಡಿಮೆ ಹವಳದ ಮಣ್ಣಿನಿಂದಲೇ ತುಂಬಿ ಹೋಗಿದೆ. ಇದರ ಹೊರತೀರದಲ್ಲಿ ಹರಡಿದ್ದ ಕಲ್ಲಿನ ತುಣುಕುಗಳಲ್ಲಿ ಕ್ಯಾಪ್ಟನ್ ರಾಸ್ ಒಂದು ಹಸಿರು ಶಿಲೆಯ ತುಂಡನ್ನು ಹೆಕ್ಕಿದ್ದ. ಮನುಷ್ಯನೊಬ್ಬನ ತಲೆಗಿಂತಲೂ ದೊಡ್ಡದಾದ ಇದನ್ನು ಕಂಡು ಆತ ಹಾಗೂ ಆತನ ಜೊತೆಗಾರ ಎಷ್ಟು ಬೆರಗಾಗಿದ್ದರೆಂದರೆ ಅದನ್ನು ಆ ಕೂಡಲೇ ಹೊತ್ತು ತಂದು ಸಂಗ್ರಹಿಸಿಟ್ಟಿದ್ದರು. ಎಲ್ಲೆಡೆಯೂ ಕೇವಲ ಸುಣ್ಣದ ವಸ್ತುಗಳೇ ಇರುವಲ್ಲಿ ಇಂತಹುದೊಂದು ಶಿಲೆಯು ಇತ್ತೆನ್ನುವುದೇ ಅಚ್ಚರಿಯ ವಿಷಯ. ಈ ದ್ವೀಪಕ್ಕೆ ಭೇಟಿ ನೀಡಿದವರು ಕಡಿಮೆಯೇ, ಅಥವಾ ಅಲ್ಲಿ ಯಾವುದೇ ಹಡಗು ಅಪಘಾತಕ್ಕೀಡಾಗಿರಲೂ ಇಲ್ಲ. ಬೇರೆ ಯಾವ ವಿವರಣೆಗಳೂ ಇಲ್ಲದರಿಂದ ಈ ಶಿಲೆಯು ಯಾವುದಾದರೂ ದೊಡ್ಡ ಮರದ ಬೇರಿನಲ್ಲಿ ಸಿಲುಕಿಕೊಂಡು ಇಲ್ಲಿಗೆ ಬಂದು ತಲುಪಿರಬೇಕು ಎಂದು ನಾನು ತೀರ್ಮಾನಿಸಿದೆ. ಆದರೆ ಇಲ್ಲಿಗೆ ಅತಿ ಸಮೀಪದಲ್ಲಿರುವ ದ್ವೀಪದ ದೂರವನ್ನು ಗಮನಿಸಿದಾಗ ಇಂತಹ ಶಿಲೆ ದೊಡ್ಡದೊಂದು ಮರದ ಬೇರುಗಳೊಳಗೆ ಸಿಲುಕಿಕೊಂಡು ಆ ಮರ ಸಮುದ್ರ ಸೇರುವುದು, ಅಲ್ಲಿಂದ ತೇಲಿ ಇಷ್ಟು ದೂರ ಬಂದು ತೀರ ಮುಟ್ಟಿ ನಮಗೆ ಪತ್ತೆ ಮಾಡಲು ಅನುಕೂಲವಾಗುವಂತೆ ಶಿಲೆಯನ್ನು ತೀರದಲ್ಲಿ ಹುದುಗಿಸುವುದೆನ್ನುವುದೆಲ್ಲವೂ ಅಸಂಭವ ಘಟನೆಗಳು ಎನ್ನಿಸಿತು. ನಾನು ಅಸಂಭವವಾದೊಂದು ಪಯಣವನ್ನು ಕಲ್ಪಿಸುತ್ತಿದ್ದೇನೋ ಎನ್ನುವ ಭಯವೂ ಆಯಿತು. ಆದ್ದರಿಂದ ಕೋಟೆಬೂಗೆ ಜೊತೆಗೆ ಪಯಣಿಸಿದ್ದ ಸಹಜ ಪ್ರಕೃತಿ ವಿಜ್ಞಾನಿ ಚಾಮಿಸ್ಸೋ ನನಗೆ ಪರಿಚಯವಾಗಿದ್ದು ನನ್ನ ಅದೃಷ್ಟ. ಶಾಂತ ಸಾಗರದ ನಟ್ಟ ನಡುವಿನಲ್ಲಿರುವ ರಡಾ ದ್ವೀಪ ಸಮೂಹದ ನಿವಾಸಿಗಳು ತಮ್ಮ ಆಯುಧಗಳನ್ನು ಹರಿತಗೊಳಿಸುವುದಕ್ಕಾಗಿ ಬೇಕಾದ ಕಲ್ಲಿಗಾಗಿ ತೇಲಿ ಬಂದ ಮರಗಳ ಬೇರುಗಳನ್ನು ಹುಡುಕುತ್ತಾರೆ ಎಂದು ತಿಳಿಸಿದ. ಇಂತಹ ಘಟನೆಗಳು ಆಗಾಗ್ಗೆ ಆಗಿರಲೇಬೇಕು ಎನ್ನುವುದು ಇದರಿಂದ ಸ್ಪಷ್ಟ. ಏಕೆಂದರೆ ಇವರಲ್ಲಿ ಹೀಗೆ ಬಂದು ಬಿದ್ದ ಕಲ್ಲುಗಳು ಸಮುದಾಯದ ಮುಖಂಡನ ಆಸ್ತಿ ಎಂಬ ನಿಯಮವೇ ಇದೆ. ಅದನ್ನು ಕದಿಯಲು ಪ್ರಯತ್ನಿಸುವವನಿಗೆ ಶಿಕ್ಷೆಯೂ ಆಗುತ್ತದೆ. ವಿಶಾಲವಾದ ಸಾಗರದ ನಡುವೆ ಇರುವ ಯಾವುದೇ ಹವಳದ ದಿಬ್ಬಗಳಿಂದ ಬಲು ದೂರದಲ್ಲಿರುವ ಒಂಟಿ ದ್ವೀಪಗಳಲ್ಲಿನ ಸಹಜ ನಾವಿಕರಾದ ನಿವಾಸಿಗಳು ಯಾವುದೇ ಬಗೆಯ ಕಲ್ಲಿಗೂ ಕೊಡುವ ಬೆಲೆಯನ್ನು, ತೆರೆದ ಸಮುದ್ರದ ಅಲೆಗಳ ನಿಧಾನಗತಿಯನ್ನು ಗಮನಿಸಿದರೆ ಹೀಗೆ ಸಾಗಿ ಬಂದ ಶಿಲೆಗಳು ಇವೆ ಎನ್ನುವುದೇ ಬೆರಗಿನ ವಿಷಯವಾಗುತ್ತದೆ. ಕಲ್ಲುಗಳು ಹೀಗೆ ಒಮ್ಮೊಮ್ಮೆ ತೇಲಿ ಬಂದು ತೀರ ಸೇರಿದ ದ್ವೀಪಗಳು ಹವಳದಿಂದ ರಚನೆಯಾದವುಗಳಲ್ಲವಾದರೆ ಅವುಗಳತ್ತ ಗಮನ ಹರಿಯುತ್ತಲೂ ಇರಲಿಲ್ಲ. ಅವುಗಳ ಆಕಾರ ಯಾವುದೆಂದು ಯಾರೂ ಊಹಿಸುತ್ತಲೂ ಇರಲಿಲ್ಲ. ಜೊತೆಗೆ ಹೀಗೆ ಬೇರುಗಳಲ್ಲಿ ಕಲ್ಲುಗಳಿರುವ ಮರಗಳು ತೇಲುತ್ತಿರುವಾಗಲೇ ಪತ್ತೆಯಾಗುವುದು ಕಷ್ಟವೇ. ಏಕೆಂದರೆ ಕಲ್ಲುಗಳ ಭಾರದಿಂದಾಗಿ ಬೇರುಗಳು ನೀರಿನಲ್ಲಿ ಮುಳುಗಿರುತ್ತವೆ. ಟೇರಾ ಡೆಲ್ಫ್ಯೂಗೋ ನದಿಯ ತೊರೆಗಳು ಸಾಕಷ್ಟು ದಿಮ್ಮಿಗಳನ್ನು ಕೊಂಡೊಯ್ದು ಕಡಲ ತೀರದಲ್ಲಿ ಬಿಸಾಡುತ್ತವೆ. ಆದರೂ ಅಲ್ಲಿ ಸಾಗರದಲ್ಲಿ ತೇಲುತ್ತಿರುವ ದಿಮ್ಮಿಗಳು ಎದುರಾಗುವುದು ಅಪರೂಪವೇ? ಈ ಎಲ್ಲ ಅಂಶಗಳನ್ನೂ ಸೇರಿಸಿದರೆ ಮೆಕ್ಕಲು ಮಣ್ಣಿನ ಪದರಗಳಲ್ಲಿ ಹುದುಗಿ ಕಾಣುವ ಚೂಪಾದ ಇಲ್ಲವೇ ದುಂಡಗಿನ ಕಲ್ಲುಗಳ ಮೂಲವೇನೆಂಬುದು ಹೊಳೆಯುತ್ತದಷ್ಟೇ. ಇನ್ನೊಂದು ದಿನ ನಾನು ಪಶ್ಚಿಮದಲ್ಲಿದ್ದ ಕಿರುದ್ವೀಪಕ್ಕೆ ಭೇಟಿ ನೀಡಿದೆ. ಇದರ ಮೇಲಿದ್ದ ಸಸ್ಯರಾಶಿ ಉಳಿದೆಲ್ಲ ದ್ವೀಪಗಳ ಮೇಲಿದ್ದುದಕ್ಕಿಂತಲೂ ಸಮೃದ್ಧವಾಗಿತ್ತು. ತೆಂಗಿನ ಮರಗಳು ಸಾಮಾನ್ಯವಾಗಿ ಒಂದರಿಂದೊಂದು ಪ್ರತ್ಯೇಕವಾಗಿರುವಂತೆ ಬೆಳೆಯುತ್ತವೆ. ಆದರೆ ಇಲ್ಲಿ ತಾಯಿ ಮರಗಳ ಅಡಿಯಲ್ಲಿ ಪುಟ್ಟ ಗಿಡಗಳು ಯಥೇಚ್ಛವಾಗಿದ್ದುವು. ತಮ್ಮ ಉದ್ದನೆಯ ಗರಿಗಳನ್ನು ಹರಡಿ ನೆರಳಿನ ನೆಲೆಗಳಾಗಿದ್ದುವು. ಇಂತಹ ಮರಗಳ ನೆರಳಿನಲ್ಲಿ ಕುಳಿತು ತಣ್ಣನೆಯ ಸಿಹಿ ಎಳನೀರನ್ನು ಹೀರುವುದು ಎಷ್ಟು ಸ್ವಾದಿಷ್ಟವಾಗಿರುತ್ತದೆ ಎನ್ನುವುದು ಅದನ್ನು ಅನುಭವಿಸಿದವರೇ ಬಲ್ಲರು. ಈ ದ್ವೀಪದಲ್ಲಿ ಶುದ್ಧವಾದ ಬಿಳಿ ಮರಳಿನಿಂದ ತುಂಬಿದ ದೊಡ್ಡದೊಂದು ಕೊಲ್ಲಿಯಂತಹ ಜಾಗವಿತ್ತು. ಸಪಾಟಾಗಿದ್ದ ಅದು ಉಬ್ಬರವಿದ್ದಾಗ ಮಾತ್ರ ನೀರಿನಲ್ಲಿ ಮುಳುಗಿರುತ್ತದೆ. ಈ ದೊಡ್ಡ ಕೊಲ್ಲಿಯಿಂದ ಹೊರಟ ಹಲವು ಕಿರುತೊರೆಗಳು ಸುತ್ತಲಿನ ಕಾಡಿನೊಳಗೆ ಪಸರಿಸಿದ್ದವು. ನೀರಿನ ಪ್ರತಿನಿಧಿಯಾಗಿ ಹೊಳೆಯುತ್ತಿದ್ದ ಬಿಳಿಯ ಮರಳನ್ನು, ಅದರ ಅಂಚಿನಲ್ಲಿ ತಮ್ಮ ಗರಿಗಳನ್ನು ಬೀಸುತ್ತಾ ತೊನೆಯುತ್ತಿದ್ದ ಎತ್ತರದ ತೆಂಗಿನ ಮರಗಳು ನೋಡಲು ಒಂದು ಸುಂದರ ಚಿತ್ರದಂತಿದ್ದುವು. ಈ ಹಿಂದೆ ತೆಂಗಿನಕಾಯಿಗಳಲ್ಲಿ ನೆಲೆಸಿರುವ ಏಡಿಯೊಂದರ ಬಗ್ಗೆ ಸೂಚಿಸಿದ್ದೇನಷ್ಟೆ. ಇಲ್ಲಿನ ದ್ವೀಪಗಳಲ್ಲಿ ಒಣ ನೆಲವಿರುವಲ್ಲೆಲ್ಲ ಕಾಣಿಸುವ ಈ ಏಡಿ ಬಲು ದೊಡ್ಡ ಗಾತ್ರಕ್ಕೆ ಬೆಳೆಯುತ್ತದೆ. ಇದು ಬಿರ್ಗೋಸ್ ಲ್ಯಾಟ್ರೋದಂತೆಯೇ ಕಾಣುತ್ತದೆ, ಅಥವಾ ಅದರ ಸಂಬಂಧಿಯೂ ಇರಬಹುದು. ಮುಂಭಾಗದಲ್ಲಿರುವ ಜೋಡಿ ಕಾಲುಗಳ ತುದಿಯಲ್ಲಿ ದೊಡ್ಡದಾದ ಭಾರಿ ಚಿಮಟಗಾಲುಗಳಿವೆ. ಉಳಿದ ಕಾಲುಗಳ ಜೋಡಿಗಳು ತುಸು ನೀಳವಾಗಿ ತೆಳುವಾಗಿರುತ್ತವೆ. ಗಟ್ಟಿಯಾದ ದಪ್ಪನೆಯ ನಾರಿನ ಹೊದಿಕೆ ಇರುವ ತೆಂಗಿನಕಾಯಿಯನ್ನು ತೆರೆಯುವುದು ಅಸಾಧ್ಯ ಎಂದೆನಿಸಬಹುದು. ಆದರೆ ಇವು ಹಾಗೆ ತೆಂಗಿನಕಾಯಿಗಳನ್ನು ತೆರೆಯುವುದನ್ನು ಹಲವಾರು ಬಾರಿ ಕಂಡಿದ್ದಾಗಿ ಮಿಸ್ಟರ್ ಲೈಸ್ ಖಚಿತಪಡಿಸಿದ. ಮುಕ್ಕಣ್ಣು ಇರುವ ಕಡೆಯಿಂದ ತೆಂಗಿನ ಮಟ್ಟೆಗಳನ್ನು ಒಂದೊಂದೇ ನಾರನ್ನು ಹಿಡಿದು ಕೀಳುತ್ತಾ ಎಳೆನೀರನ್ನು ತೆರೆಯುತ್ತದೆ. ನಾರನ್ನು ತೆಗೆದ ನಂತರ ಏಡಿ ತನ್ನ ಭಾರಿ ಚಿಮುಟಗಾಲುಗಳಿಂದ ಯಾವುದಾದರೂ ಕಣ್ಣಿನ ಮೇಲೆ ಅಲ್ಲೊಂದು ರಂಧ್ರವಾಗುವವರೆಗೂ ಬಡಿಯುತ್ತದೆ. ತದನಂತರ ಬೆನ್ನು ತಿರುಗಿಸಿ ತನ್ನ ತೆಳುವಾದ ನೀಳವಾದ ಹಿಂಗಾಲುಗಳನ್ನು ಬಳಸಿಕೊಂಡು ಎಳೆನೀರಿನ ಬಿಳಿಯ ತಿರುಳನ್ನು ಹೆಕ್ಕುತ್ತದೆ. ನನಗಂತೂ ಇದು ಕಂಡು ಕೇಳರಿಯದ ಸ್ವಾರಸ್ಯಕರವಾದ ಸಹಜ ಕಲಿಕೆ ಅಥವಾ ಇನ್ಸ್ಟಿಂಕ್ಟ್ಸ್. ಹಾಗೆಯೇ ತೆಂಗಿನ ಗಾಯಿ ಹಾಗೂ ಈ ಏಡಿ ಎನ್ನುವ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಎರಡು ಜೀವಿಗಳ ನಡುವಣ ಈ ಹೊಂದಾಣಿಕೆಯು ಪ್ರಕೃತಿಯ ನಿಸರ್ಗದ ಯೋಜನೆ ಎನ್ನುವುದು ಕೂಡ ಸ್ವಾರಸ್ಯಕರವೇ. ಈ ಬಿರ್ಗೋಸ್ ಹಗಲು ಚುರುಕಾಗಿರುವ ಜೀವಿ, ಆದರೂ ಇದು ಪ್ರತಿ ರಾತ್ರಿಯೂ ಸಮುದ್ರಕ್ಕೆ ತೆರಳುತ್ತದೆ. ಖಂಡಿತವಾಗಿಯೂ ತನ್ನ ಉಸಿರಾಟದ ಅಂಗಗಳನ್ನು ದೇವಗೊಳಿಸಲಿರಬೇಕು. ಅದೇ ರೀತಿಯಲ್ಲಿ ಮೊಟ್ಟೆಗೊಡೆದು ಹೊರಬಂದ ಮರಿಗಳು ಸ್ವಲ್ಪ ಸಮಯದವರೆಗೆ ತೀರದಲ್ಲಿಯೇ ವಾಸಿಸುತ್ತವೆ. ಈ ಏಡಿಗಳು ಮರಗಳ ಬುಡದಲ್ಲಿ ತಾವೇ ಕೊರೆಯುವ ಆಳವಾದ ಬಿಲಗಳಲ್ಲಿ ವಾಸಿಸುತ್ತವೆ. ಅಲ್ಲಿಯೇ ಅವು ತಾವು ಕಿತ್ತು ತೆಗೆದ ತೆಂಗಿನ ನಾರನ್ನು ಸಂಗ್ರಹಿಸಿ ಹಾಸಿಗೆಯನ್ನಾಗಿರಿಸುತ್ತವೆ. ಅವು ಹೀಗೆ ಸಂಗ್ರಹಿಸಿದ ಪ್ರಮಾಣ ಅಚ್ಚರಿಗೊಳಿಸುವಷ್ಟು. ಮಲೆಯನ್ನರು ಕೆಲವೊಮ್ಮೆ ಈ ಹಾಸಿಗೆಯನ್ನು ಸಂಗ್ರಹಿಸಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದುಂಟು. ಈ ಏಡಿಗಳು ತಿನ್ನಲು ರುಚಿಯಾಗಿರುತ್ತವೆ. ದೊಡ್ಡ ಗಾತ್ರದ ಏಡಿಗಳ ಬಾಲದ ಬಳಿಯಲ್ಲಿ ಸಾಕಷ್ಟು ಕೊಬ್ಬು ಸಂಗ್ರಹವಾಗಿರುತ್ತದೆ. ಕರಗಿಸಿದಾಗ ಇದು ಒಂದು ಬಾಟಲನ್ನು ತುಂಬುವಷ್ಟು ಎಣ್ಣೆಯಾಗುತ್ತದೆ. ಕೆಲವರ ಪ್ರಕಾರ ಈ ಬಿರ್ಗೋ ಏಡಿಗಳು ಎಳನೀರನ್ನು ಕದಿಯುವ ಸಲುವಾಗಿಯೇ ತೆಂಗಿನ ಮರಗಳನ್ನು ಏರುತ್ತವೆಯಂತೆ. ಈ ಬಗ್ಗೆ ನನಗೆ ಅನುಮಾನವಿದೆ, ಆದರೆ ಪಂಡಾನ ಸೇಡಿಗೆ ಇದು ಸುಲಭ. ಮಿಸ್ಟರ್ ಲೈಕ್ಸ್ನ ಪ್ರಕಾರ ಈ ದ್ವೀಪದಲ್ಲಿರುವ ಬಿರ್ಗೋ ಏಡಿಗಳು ನೆಲಕ್ಕೆ ಬಿದ್ದ ಕಾಯಿಗಳನ್ನಷ್ಟೇ ಸೇವಿಸಿ ಬದುಕುತ್ತವೆ. ಈ ಏಡಿಗಳು ಇಲ್ಲಿನ ಚಾಗೋಸ್ ಮತ್ತು ಸೈಷಲ್ ದ್ವೀಪಗಳಲ್ಲಿ ನೆಲೆಸಿವೆ, ಆದರೆ ನೆರೆಯಲ್ಲಿರುವ ಮಾಲ್ಡೀವ್ಸ್ ದ್ವೀಪ ಸಮೂಹಗಳಲ್ಲಿ ಅಲ್ಲ ಎಂದು ಕ್ಯಾಪ್ಟನ್ ಮೋರ್ಸಬಿ ನನಗೆ ತಿಳಿಸಿದ್ದ. ಇದು ಹಿಂದೆ ಮಾರಿಷಿಯಸ್ ದ್ವೀಪಗಳಲ್ಲಿ ಸಮೃದ್ಧವಾಗಿದ್ದುವು. ಈಗ ಅಲ್ಲಿ ಕೆಲವೇ ಕೆಲವು ಪುಟ್ಟ ಗಾತ್ರದವಷ್ಟೇ ಕಾಣುತ್ತವೆ. ಶಾಂತ ಸಾಗರದಲ್ಲಿ ಇದೇ ಪ್ರಭೇದ ಅಥವಾ ಇದರ ನಡವಳಿಕೆಯಂತೆಯೇ ನಡೆದುಕೊಳ್ಳುವ ಇನ್ನೊಂದು ಪ್ರಭೇದವು ಸೊಸೈಟಿ ದ್ವೀಪ ಸಮೂಹದ ಉತ್ತರಕ್ಕಿರುವ ಒಂದು ದ್ವೀಪದಲ್ಲಿ ಮಾತ್ರ ಕಾಣುತ್ತದೆ. ಈ ಏಡಿಯ ಮುಂಗಾಲುಗಳು ಬಲವನ್ನು ಪ್ರದರ್ಶಿಸುವುದಕ್ಕೆದ್ದು ಕ್ಯಾಪ್ಟನ್ ಮೋರ್ಸಬಿ ಒಂದು ಏಡಿಯನ್ನು ಬಿಸ್ಕತ್ತು ಇಡುವ ತಗಡಿನ ಡಬ್ಬಿಯೊಂದರಲ್ಲಿ ಮುಚ್ಚಿ ಮುಚ್ಚಳವನ್ನು ತಂತಿಯೊಂದರಿಂದ ಬಿಗಿದ್ದ. ಆದರೆ ಈ ಏಡಿ ಡಬ್ಬಿಯ ಅಂಚುಗಳನ್ನು ಬಾಗಿಸಿ ಡಬ್ಬಿಯೊಳಗಿಂದ ತಪ್ಪಿಸಿಕೊಂಡು ಬಿಟ್ಟಿತು. ಅಂಚನ್ನು ಬಾಗಿಸುವುದಕ್ಕೂ ಮೊದಲು ಅದು ಆ ತಗಡಿನ ಡಬ್ಬದಲ್ಲಿ ರಂಧ್ರಗಳನ್ನು ಕೊರೆದಿತ್ತು.
0: ವಾರದ ವಿಜ್ಞಾನಿ ಅನ್ಯಗ್ರಹ ಜೀವಿಗಳ ಪ್ರೇಮಿ ಫ್ರಾಂಕ್ ಡ್ರೇಕ್. ಫ್ರಾಂಕ್ ಡ್ರೇಕ್ ಅಮೆರಿಕನ್ ವಿಜ್ಞಾನಿ, ಖಗೋಳ ತಜ್ಞ. ಅವನ ಹೆಸರಿನಲ್ಲಿಯೇ ಇರುವ ಡ್ರೇಕ್ ಸೂತ್ರ ಎನ್ನುವ ಸೂತ್ರದಿಂದಾಗಿ ಪ್ರಸಿದ್ಧನಾದವನು. ಸೂರ್ಯಮಂಡಲವಲ್ಲದೆ ಬೇರೆ ಲೋಕವಿದೆಯೇ, ಹಾಗೊಂದು ಲೋಕ ಇರಬಹುದಾದ ಸಂಭಾವ್ಯತೆ ಏನು ಎಂಬುದನ್ನು ಈ ಸೂತ್ರ ಗಣಿಸುತ್ತದೆ. ಫ್ರಾಂಕ್ ಡ್ರೇಕ್ ಹುಟ್ಟಿದ್ದು ಅಮೆರಿಕ ಇಲಿನಾಯ್ ಪ್ರದೇಶದ ಶಿಕಾಗೋ ಪಟ್ಟಣದಲ್ಲಿ May 28, 1930. ಬಿಡುವಿನ ವೇಳೆಯಲ್ಲಿ ಶಿಕಾಗೋ ನಗರದಲ್ಲಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಸ್ತು ಸಂಗ್ರಹಾಲಯಕ್ಕೆ ಫ್ರಾಂಕ್ ಹೋಗುತ್ತಿದ್ದ. ಅಲ್ಲಿಂದನೇ ಈತನ ಖಗೋಳ ವಿಜ್ಞಾನದ ಕಲಿಕೆ ಆರಂಭವಾಯಿತಂತೆ. ಅಲ್ಲಿದ್ದ ದೂರದರ್ಶಕದ ಮೂಲಕ ಗ್ರಹಗಳನ್ನು ನೋಡುವಾಗಲೆಲ್ಲ ಆ ಗ್ರಹಗಳಲ್ಲಿ ಯಾರಾದರೂ ಇರಬಹುದು ಎನ್ನುವ ಕುತೂಹಲ ಅವನಿಗೆ ಇರುತ್ತಿತ್ತಂತೆ. ಈ ಪ್ರಶ್ನೆಗೆ ಉತ್ತರ ದೊರಕಿರಲಿಲ್ಲ. ಆದರೆ ನಂತರ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಅನಂತರ ಅಲ್ಲಿಯೇ ಖಗೋಳ ವಿಜ್ಞಾನ ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ಈತ ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳಲು ಪ್ರಯತ್ನಿಸಿದ. ಆಗ ರೇಡಿಯೋ ಖಗೋಳ ವಿಜ್ಞಾನ ಇನ್ನೂ ಶೈಶವದಲ್ಲಿತ್ತು, ಬೆಳೆಯುತ್ತಿತ್ತು. ಅಮೆರಿಕದಲ್ಲಿ ಕೆಲವೇ ಕೆಲವು ರೇಡಿಯೋ ದೂರದರ್ಶಕಗಳಿದ್ದುವು. ಇಂತಹದೊಂದನ್ನು ಬಳಸುವಾಗ ನಮಗೆ ಕಾಣದ ಕೇಳದ ತರಂಗಗಳನ್ನು ಪತ್ತೆ ಮಾಡುವ ಇಂತಹ ಸಾಧನಗಳನ್ನು ನಮಗೆ ಕಾಣದ ಕೇಳದ ಆದರೆ ನಮ್ಮ ಕುತೂಹಲವನ್ನು ಕೆರಳಿಸಿರುವ ಅನ್ಯಗ್ರಹ ಜೀವಿಗಳನ್ನು ಪತ್ತೆ ಮಾಡಲು ಬಳಸಬಹುದಲ್ಲವೇ ಎಂದು ಡ್ರೇಕ್ ಆಲೋಚಿಸಿದ. ಇದುವೇ ಅವನ ಮುಂದಿನ ಸಂಶೋಧನೆಗಳಿಗೆ ಮೂಲವಾಯಿತು. ಇಂತಹ ತಂತ್ರಜ್ಞಾನಗಳನ್ನು ಬಳಸಿ ಸೂರ್ಯನಿಗೆ ಬಹಳ ಸಮೀಪದಲ್ಲಿರುವಂತಹ ಬೇರೆ ನಕ್ಷತ್ರಗಳನ್ನು ಗಮನಿಸಿದ. ಅವುಗಳ ಸುತ್ತ ಸುತ್ತುತ್ತಿರುವ ಗ್ರಹಗಳಲ್ಲಿ ಜೀವಿಗಳಿವೆಯೇ ಎಂದು ಹುಡುಕಬಹುದು ಎಂದು ಯೋಜಿಸಿದ. ಪ್ರಾಜೆಕ್ಟ್ ಓಜಾ ಎನ್ನುವ ಹೆಸರಿನ ಒಂದು ಹೊಸ ಯೋಜನೆಯನ್ನು ಫ್ರಾಂಕ್ ಆರಂಭಿಸಿದ. ಇಂತಹ ಗ್ರಹಗಳಲ್ಲಿ ಜೀವಿಗಳು ಇದ್ದರೆ ಅವು ನಮಗಿಂತಲೂ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುತ್ತಿರಬಹುದು, ತಮ್ಮಂತಹ ಇತರೆ ಜೀವಿಗಳನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿರಬಹುದು, ಅಂತಹ ಸಂದೇಶಗಳನ್ನು ನಾವು ಪತ್ತೆ ಮಾಡಬಹುದೇ ಎಂಬುದು ಅವನ ಕುತೂಹಲವಾಗಿತ್ತು. ಹೀಗೆ ಆರಂಭವಾದ ಯೋಜನೆ ಅನಂತರ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಅಥವಾ ಸೇಟಿ ಎನ್ನುವ ಯೋಜನೆಯಾಯಿತು. ಅದಕ್ಕಾಗಿಯೇ ವಿಶೇಷವಾದೊಂದು ದೂರದರ್ಶಕವನ್ನು ಸ್ಥಾಪಿಸಲಾಯಿತು. ಇಂದು ನಮಗೆ ತಿಳಿದಿರುವ ವಿಶ್ವದ ಗಾತ್ರ, ಅದರಲ್ಲಿರುವ ನಕ್ಷತ್ರಗಳು, ಗ್ಯಾಲಕ್ಸಿ, ಗ್ರಹಗಳ ಸಂಖ್ಯೆ, ಭೂಮಿಯಂತೆಯೇ ಜೀವಯೋಗ್ಯವಾದಂತಹ ಗ್ರಹಗಳ ಸಂಖ್ಯೆ ಇತ್ಯಾದಿಗಳನ್ನ ನಾವು ಗಣಿಸಬಹುದಾಗಿದೆ. ಇವನ್ನೆಲ್ಲ ಸೇರಿಸಿ ಫ್ರಾಂಕ್ ಡ್ರೇಕನ ಸೂತ್ರದಿಂದ ಲೆಕ್ಕ ಹಾಕಿದರೆ ಈ ವಿಶ್ವದಲ್ಲಿ ಇಂದು ಜೀವಿಗಳಿಗೆ ಆಸರೆಯಾಗಿ ಇರಬಹುದಾದ ಗ್ರಹಗಳ ಅಂದಾಜು ಸಂಖ್ಯೆ ಸಿಗುತ್ತದೆ. ಅದು ಇನ್ನೊಂದು ಜೀವಿಯನ್ನು ನಾವು ಭೇಟಿಯಾಗುವುದು ಎಷ್ಟು ಅಸಂಭವ ಎನ್ನುವುದನ್ನು ತಿಳಿಸುತ್ತದೆ. ಹೀಗೆ ಬೇರೆ ಜೀವಿಗಳು ಇಲ್ಲವೇ ಇಲ್ಲ ಎನ್ನುವುದರ ಬದಲಿಗೆ ಹಾಗೊಂದು ಇದ್ದರೆ ಅದನ್ನು ವೈಜ್ಞಾನಿಕವಾಗಿ ಪತ್ತೆ ಮಾಡುವುದು ಹೇಗೆ ಎಂಬ ಬಗ್ಗೆ ಚಿಂತನೆಗಳನ್ನು ಆರಂಭಿಸಿ ಸೇಟಿಯಂತಹ ಯೋಜನೆಯನ್ನು ರೂಪಿಸಿದ ಫ್ರಾಂಕ್ ಡ್ರೇಕ್ ಹುಟ್ಟಿದ ವಾರ ಇದು. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್, ಶ್ರೀ ವಿಶ್ವಾಸ್ ಸೋಲಗಿ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಒಂದು ಉಚಿತ ಪತ್ರಿಕೆ. ನೀವು ಕೇಳಿ, ಆಸಕ್ತರ ಜೊತೆಗೂ ಹಂಚಿಕೊಳ್ಳಿ. ಜಾಣ ಸುದ್ದಿಗೆ ಸಲಹೆ ಸೂಚನೆಗಳನ್ನು ನೀಡುವುದಕ್ಕೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಕಳಿಸಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 460ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅನಿಲ ಜೀವಿಗಳು ಅಪಾಯಕಾರಿಯಷ್ಟೇ ಅಲ್ಲದೆ ನೀರಿನ ದುರ್ವಾಸನೆಗೂ ಕಾರಣವಾಗುತ್ತವೆ. ಮನೆಯಿಂದ ಹರಿದು ಬರುವ ತ್ಯಾಜ್ಯ ಜಲ, ಕಸಾಯಿಖಾನೆಗಳಿಂದ ಹಾಗೂ ಚರ್ಮ ಹದವ ಮಾಡುವ ಸ್ಥಳಗಳಿಂದ ಬಿಡುಗಡೆಯಾಗುವ ತ್ಯಾಜ್ಯಗಳು ರೋಗಕಾರಿಗಳ ಮೂಲಕ ಮುಖ್ಯ ಮೂಲಗಳು. ರೋಗಕಾರಿ ಜೀವಿಗಳಾದ ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ಪರಾವಲಂಬಿ ಹುಳುಗಳು ಮಾನವರಲ್ಲಿ ಮತ್ತಿತರ ಜೀವಿಗಳಲ್ಲಿ ವಿವಿಧ ರೋಗಗಳನ್ನು ಹರಡುತ್ತವೆ. ಈ ರೋಗಕಾರಕಗಳು ಮನುಷ್ಯರಲ್ಲಿ ಕಾಲರಾ, ಆಮಶಂಕೆ, ಕಾಮಾಯಿಲೆ, ಪೋಲಿಯೋದಂತಹ ಕಾಯಿಲೆಗಳನ್ನು ಹರಡುತ್ತವೆ. ಸಂಶ್ಲೇಷಿತ ಕಾರ್ಬನಿಕ್ ರಾಸಾಯನಿಕಗಳಾದ ಮಾರ್ಜಕಗಳು ಅಂದರೆ ಸೋಪ್, ಡಿಟರ್ಜೆಂಟ್ಸ್, ಕ್ರಿಮಿ ಕೀಟನಾಶಕಗಳು, ಪೆಸ್ಟಿಸೈಡ್ಸ್, ಪ್ಲಾಸ್ಟಿಕ್ಗಳು, ದ್ರಾವಣಗಳು, ಕೈಗಾರಿಕೆಗಳಲ್ಲಿ ಬಳಸುವ ಹಲವು ವಿಧದ ರಾಸಾಯನಿಕಗಳು ಜೀವಿಗಳಿಗೆ ಮಾರಕವಾಗಿರುತ್ತವೆ. ಇವು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗುತ್ತಾ ಸರಣಿಯ ತುದಿಯಲ್ಲಿರುವ ಜೀವಿಗಳನ್ನು ತಲುಪುತ್ತವೆ. ಮಾನವರ ಪಿತ್ತಕೋಶ ಹಾಗೂ ಮೂತ್ರಪಿಂಡಗಳಿಗೆ ಹಾನಿಯನ್ನುಂಟು ಮಾಡುವ ಈ ಪದಾರ್ಥಗಳು ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗಗಳನ್ನು ಉಂಟು ಮಾಡುತ್ತವೆ. ಇದನ್ನು ಇಂಗ್ಲಿಷ್ನಲ್ಲಿ ಬಯೋ ಮ್ಯಾಗ್ನಿಫಿಕೇಶನ್ ಎಂದು ಹೇಳುತ್ತಾರೆ. ನೀರಿನಲ್ಲಿ ಕಡಿಮೆ ಸಾಂದ್ರತೆಯ ವಿಷವಿರುತ್ತದೆ, ಆದರೆ ಅವು ಒಂದು ಹಂತದಿಂದ ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ ತಲುಪಿದಾಗ ಅತ್ಯಂತ ಎತ್ತರದಲ್ಲಿರುವ ಮನುಷ್ಯನು 5ನೇ ಹಂತ ಎಂದು ತಿಳಿದುಕೊಂಡರೆ 5ನೇ ಹಂತ ತಲುಪುವ ವೇಳೆಗೆ ಅದು 1000 ಪಟ್ಟು ಹೆಚ್ಚು ವಿಷಕಾರಿಯಾಗಿರುತ್ತದೆ. ಹಾಗಾಗಿ ನೀರಿನಲ್ಲಿ ಕಡಿಮೆ ವಿಷವಿದ್ದರೂ ಅದು ಮನುಷ್ಯನನ್ನು ತಲುಪಿದಾಗ ಮನುಷ್ಯನಿಗೆ ಕ್ಯಾನ್ಸರ್ ಬರುವಂತಹ ಸಾಂದ್ರತೆಯು ಇರುತ್ತದೆ. ನದಿಗಳು ಅಗಲ ಹರಿವು ಅಥವಾ ಆಳ ಹರಿವು, ತೀರದಲ್ಲಿರುವ ನಗರ ಕಾರ್ಖಾನೆಗಳು, ಅಣೆಕಟ್ಟುಗಳು ಇತ್ಯಾದಿಗಳು ನದಿ ಮಾಲಿನ್ಯದ ಮೇಲೆ ಪ್ರಭಾವ ಬೀರುತ್ತವೆ. ಇತರ ಅಂಶಗಳು ದಡದಲ್ಲಿ ಮರಗಳು ನಿರ್ಮಾಣ ಕಾರ್ಯಗಳಿಗೆ ಸಾಗಿಸುವುದು, ನದಿ ಕಣಿವೆ ಹಾಗೂ ನೆರೆ ಪ್ರದೇಶಗಳಲ್ಲಿ ಕೃಷಿ ಕಾರ್ಯಗಳಿಗೆ ಅಥವಾ ಇತರ ಚಟುವಟಿಕೆಗಳಿಗೆ ಬಳಸುವುದು, ಭೂ ಬಳಕೆಯಲ್ಲಿ ಬದಲಾವಣೆ, ಜಲಕಳೆಯು ಜಲ ಆಕಾರಗಳನ್ನು ಆಕ್ರಮಿಸುವುದು, ಜಲಸಂಚಾರದಿಂದ ತೈಲ ಹಾಗೂ ಇತರ ರಾಸಾಯನಿಕಗಳ ಸೋರಿಕೆ ಇತ್ಯಾದಿಗಳು ಜಲ ಮಾಲಿನ್ಯಕ್ಕೆ ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ಕಾರಣವಾಗುತ್ತದೆ. ಹಲವಾರು ತೈಲ ಟ್ಯಾಂಕರ್ಗಳು ಸಮುದ್ರದ ನೀರಿನಲ್ಲಿ ಸೋರಿಕೆಯಾಗುತ್ತವೆ. ಇವು ಜಲಮಾಲಿನ್ಯಕ್ಕೆ ಮುಖ್ಯ ಕಾರಣ. ಅದೇ ರೀತಿ ನದಿಗಳಿಗೆ ಹಲವಾರು ಕಾರ್ಖಾನೆಗಳು ರಾತ್ರಿ ಕದ್ದು ಮುಚ್ಚಿ ತಮ್ಮ ಕಲುಷಿತ ನೀರನ್ನು ನದಿಗಳಿಗೆ ಬಿಡುತ್ತಾರೆ. ಹಾಗಾಗಿ ನದಿಗಳು ಸಹ ಕಲುಷಿತವಾಗುತ್ತವೆ. ಸಾಗರ ಮಾಲಿನ್ಯ ಮತ್ತು ಅಂತರ್ಜಲ ಮಾಲಿನ್ಯ. ಹಲವಾರು ಸಲ ಕಲುಷಿತ ನೀರು ಟಾಕ್ಸಿಕ್ ಕೆಮಿಕಲ್, ಎಸ್ಪೆಷಲಿ ಟಾಕ್ಸಿಕ್ ಕೆಮಿಕಲ್ ಅತ್ಯಂತ ಹೆಚ್ಚು ಮಾರಕವಾಗಿರುತ್ತದೆ. ಇಂಥ ಟಾಕ್ಸಿಕ್ ಕೆಮಿಕಲ್ ದ್ರವವನ್ನು ಕಾರ್ಖಾನೆಗಳು ನೆಲದ ಮೇಲೆ ಬಿಡುತ್ತಾರೆ ಅಥವಾ ಚರಂಡಿಗಳಲ್ಲಿ ಹರಿಯಬಿಡುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಚರಂಡಿಯ ನೀರು ಆಸಿಡ್ ಅಥವಾ ಆಲ್ಕಲಿಗಳಿಂದ ಹೆಚ್ಚು ಟಾಕ್ಸಿಕ್ ಆಗಿರುತ್ತದೆ. ಈ ಟಾಕ್ಸಿಕ್ ಕೆಮಿಕಲ್ಗಳು ಮಣ್ಣನ್ನು ಕೊರೆದು ಅಂತರ್ಜಲ, ಬಾವಿ ಅಥವಾ ಬೋರ್ವೆಲ್ಗಳನ್ನು ಸೇರುತ್ತವೆ. ಇಂತಹ ಬೋರ್ವೆಲ್ ಮಾಲಿನ್ಯವನ್ನು ನಾವು ಪೀಣ್ಯದಲ್ಲಿ ನೋಡಬಹುದು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸುಮಾರು 22 ಬೋರ್ವೆಲ್ಗಳು ನೀರು ಕುಡಿಯಲು ಯೋಗ್ಯವಲ್ಲವೆಂದು ಅವುಗಳನ್ನು ಮುಚ್ಚಲಾಗಿದೆ. ಸಿಹಿನೀರಿನ ಮಾಲಿನ್ಯವೆಂದರೆ ಸಾಮಾನ್ಯ ನದಿ ಝರಿ ಸರೋವರಗಳಲ್ಲಿರುವ ನೀರು, ಅಂದರೆ ಮೇಲ್ಮೈ ನೀರು ಮಲಿನವಾಗುವುದು. ಭಾರತದಲ್ಲಿ ಸುಮಾರು 80% ಭಾಗದಷ್ಟು ನದಿಗಳು ಮಲಿನಗೊಂಡಿವೆ ಎಂದು ಹೇಳಲಾಗಿದೆ. ಭಾರತದ ಮಲಿನಗೊಂಡ ಕೆಲವು ನದಿಗಳು ಮತ್ತು ಮಾಲಿನ್ಯ ಅಕಾರಕಗಳು ಇಂತಿವೆ. ಭದ್ರಾ ನದಿ ಕರ್ನಾಟಕದಲ್ಲಿ ಕಾಗದದ ಕಾರ್ಖಾನೆಯ ಹಾಗೂ ಕಬ್ಬಿಣ ಕಾರ್ಖಾನೆಯ ಕಲುಷಿತ ನೀರು ಸೇರುತ್ತದೆ. ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡಿನ ನದಿ, ಕಾಗದ ಹಾಗೂ ರಯಾನ್ ಬ್ಯಾಟರಿಯ ಕಲುಷಿತ ನೀರು ನದಿಯನ್ನು ಸೇರುತ್ತದೆ. ಅದೇ ರೀತಿ ಚಂಬಲ್ ಮಧ್ಯಪ್ರದೇಶ, ಇಲ್ಲಿ ರಯಾನ್ ಕಾಸ್ಟಿಕ್ ಸೋಡಾ ಕಲುಷಿತ ನೀರು ನದಿಯನ್ನು ಸೇರುತ್ತದೆ. ಕೋವಂ ತಮಿಳುನಾಡು, ಇದು ವಾಹನಗಳ ತಯಾರಿಕೆಯ ಕಲುಷಿತ ನೀರು ನದಿಯನ್ನು ಸೇರುತ್ತಿದೆ. ಗಂಗಾ ನದಿ ಉತ್ತರ ಪ್ರದೇಶ, ರಾಸಾಯನಿಕ ಲೋಹ ಬ್ಯಾಟರಿ ಬಟ್ಟೆಗಿರಣಿಗಳಿಂದ ಕಲುಷಿತ ನೀರು ನದಿಯನ್ನು ಸೇರುತ್ತಿದೆ. ಗೋದಾವರಿ ಆಂಧ್ರ ಪ್ರದೇಶ, ಕಾಗದ ಕಾರ್ಖಾನೆಯ ಕಲುಷಿತ ನೀರು ಈ ನದಿಯನ್ನು ಸೇರುತ್ತಿದೆ. ಗೋಮತಿ ಲಕ್ನೋ ಬಳಿ ಕಾಗದದ ಕಾರ್ಖಾನೆ ಹಾಗೂ ತಿರುಳು ತಯಾರಿಸುವ ಕಾರ್ಖಾನೆಯ ಕಲುಷಿತ ನೀರು ಗೋಮತಿ ನದಿಗೆ ಸೇರುತ್ತಿದೆ. ಹುಗ್ಲಿ ಕಲ್ಕತ್ತಾದ ಬಳಿ ಇರುವ ನದಿ, ಸೊ ವಿದ್ಯುತ್ ಘಟಕಗಳಿಂದ ಕಾಗದ, ತಿರುಳು, ಅಕಾರ್ಬನಿಕ್ ರಾಸಾಯನಿಕಗಳು, ಬಣ್ಣ, ವಾರ್ನಿಶ್, ಕಬ್ಬಿಣ, ರೆಯಾನ್, ಸೋಪ್, ಪಾಲಿಥಿನ್ ಮುಂತಾದ ಕಾರ್ಖಾನೆಗಳಿಂದ ಕಲುಷಿತ ನೀರು ಹುಗ್ಲಿ ನದಿಯನ್ನು ಸೇರುತ್ತದೆ. ಯಮುನಾ ದೆಹಲಿ, ದೆಹಲಿಯಲ್ಲಿ DDT ತೈಲ ಸಂಸ್ಕರಣೆಗಳಿಂದ, ಉಷ್ಣ ವಿದ್ಯುತ್ ಘಟಕಗಳಿಂದ ಹಾಗೂ ಮನುಷ್ಯನ ಕಲುಷಿತ ನೀರು ನೇರವಾಗಿ ಯಮುನಾ ನದಿಯನ್ನು ತಲುಪಿ, ಯಮುನಾ ನದಿಯು ದೆಹಲಿಯ ಹತ್ತಿರ ಸದಾ ನೊರೆ ಬರುವಂತೆ ಆಗಿದೆ. ನರ್ಮದಾ ಮಧ್ಯಪ್ರದೇಶ, ಕಾಗದದ ಕಾರ್ಖಾನೆಯಿಂದ ಕಲುಷಿತ ನೀರು ಸೇರುತ್ತಿದೆ. ಸಿವಾನ್ ಬಿಹಾರದಲ್ಲಿ ಕಾಗದ, ಸಿಮೆಂಟ್ ಹಾಗೂ ಗಂಧಕ, ಸಕ್ಕರೆ ಮುಂತಾದ ಕಾರ್ಖಾನೆಗಳಿಂದ ಕಲುಷಿತ ನೀರು ಈ ನದಿಯನ್ನು ಸೇರುತ್ತಿದೆ. ಸೋನ್ ಉತ್ತರ ಪ್ರದೇಶದ ನದಿ, ಕಾಗದದ ಕಲುಷಿತ ನೀರು ಇಲ್ಲಿ ಸೇರುತ್ತಿದೆ. ಹೀಗಾಗಿ ಈ ಎಲ್ಲ ನದಿಗಳು ಕೆಲವು ಭಾಗಗಳಲ್ಲಿ ಕಲುಷಿತವಾಗಿವೆ. ಕೈಗಾರಿಕೆಗಳ ಹಲವಾರು ಕ್ರಿಯೆಗಳಲ್ಲಿ ಬಳಸುವ ಆಮ್ಲಗಳು, ಭಾರಲೋಹಗಳು, ಅಕಾರ್ಬನಿಕ್ ಪದಾರ್ಥಗಳು ಮತ್ತು ಕಾರ್ಬನಿಕ್ ರಾಸಾಯನಿಕಗಳು, ಕೃಷಿ ತ್ಯಾಜ್ಯಗಳು ಹಾಗೂ ಗೃಹ ತ್ಯಾಜ್ಯಗಳು ಸೇರಿ ಸಿಹಿ ನೀರಿನ ಆಕಾರಗಳನ್ನು ಮಲಿನಗೊಳಿಸಿವೆ. ಅಂತರ್ಜಲ ಮಾಲಿನ್ಯದ ಪ್ರಮಾಣ ಮೇಲ್ಮೈ ನೀರಿಗಿಂತ ಕಡಿಮೆ. ಇದಕ್ಕೆ ಅಂತರ್ಜಲದ ಆಳವೇ ಕಾರಣ. ಆದರೆ ಅಂತರ್ಜಲ ಒಮ್ಮೆ ಮಲಿನವಾದರೆ ಅದನ್ನು ಸರಿಪಡಿಸುವುದು ತುಂಬ ಕಷ್ಟ. ಬಸಿ ಗುಂಡಿಗಳು, ತ್ಯಾಜ್ಯ ಪದಾರ್ಥಗಳು ಹಾಕುವ ಗುಂಡಿಗಳು, ಪೂತಿಯುತ ಗುಂಡಿಗಳು ಮುಂತಾದವುಗಳಲ್ಲಿ ಅಡಕವಾಗಿರುವ ಕಾರ್ಬನಿಕ್ ಹಾಗೂ ಅಕಾರ್ಬನಿಕ್ ಪದಾರ್ಥಗಳು ಮಣ್ಣಿನಲ್ಲಿ ಬಸಿದು ಅಂತರ್ಜಲವನ್ನು ಸೇರುತ್ತವೆ. ಪಂಜಾಬ್ ಹರಿಯಾಣಗಳಲ್ಲಿ ಸೈಕಲ್ ಮತ್ತು ಉಣ್ಣೆ ಕಾರ್ಖಾನೆಗಳಲ್ಲಿ ಬಳಸುವ ರಾಸಾಯನಿಕಗಳಲ್ಲಿರುವ ನಿಕ್ಕಲ್, ಕಬ್ಬಿಣ, ತಾಮ್ರ, ಕ್ರೋಮಿಯಂ, ಸೈನೈಡ್ ಮುಂತಾದವು ಅಲ್ಲಿನ ಅಂತರ್ಜಲವನ್ನು ಸೇರಿವೆ ಎಂದು ನಿರ್ದೇಶನಗಳಿವೆ. ಕೃಷಿಯಲ್ಲಿ ಬಳಸುವ ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರಗಳಿಂದ ನೈಟ್ರೇಟ್ಗಳು ಅಂತರ್ಜಲವನ್ನು ಸೇರಿವೆ. ಅಂಬಾಲಾ, ಲೂಧಿಯಾನ, ಸೋನೆಪತ್ ಮುಂತಾದ ಪ್ರದೇಶಗಳ ಅಂತರ್ಜಲ ಹೀಗೆ ಮಲಿನಗೊಂಡಿದೆ. ಅಷ್ಟೇ ಅಲ್ಲದೆ ತಮಿಳುನಾಡಿನ ವಾಣಿ ಅಂಬಾಡಿ ಮತ್ತು ಪಲ್ಲವರಂನಲ್ಲಿ ಇವುಗಳು ಚರ್ಮ ಹದ ಮಾಡುವ ಕಾರ್ಖಾನೆಯಿಂದ ಅಂತರ್ಜಲವು ಕಲುಷಿತಗೊಂಡಿವೆ. ಸೊ ರೋಗಗಳು ಹರಡುವ ದಾಖಲೆಗಳು ಸಹ ಇವೆ. ಈ ಸ್ಥಳಗಳಲ್ಲಿ ಕುಡಿಯುವ ನೀರಿನ ಒಂದೇ ಆಕಾರವೆಂದರೆ ಅಂತರ್ಜಲ. ರಾಜಸ್ಥಾನದ ಪಾಲಿ ಎಂಬಲ್ಲಿ ಅಂತರ್ಜಲವೇ ಮುಖ್ಯ ನೀರಿನ ಆಕಾರ. ಸುತ್ತಮುತ್ತಲಿನ 450ಕ್ಕೂ ಹೆಚ್ಚು ಬಟ್ಟೆಗಿರಣಿಗಳಲ್ಲಿ ಬಳಸುವ ಬಣ್ಣ, ಚಿಲುವೆಕಾಡಿ, ಬ್ಲೀಚಿಂಗ್ ಏಜೆಂಟ್, ಗಂಧಕಾಮ್ಲ ಮುಂತಾದ ರಾಸಾಯನಿಕಗಳಿಂದ ಇಲ್ಲಿನ ನೀರು ಮಲಿನಗೊಂಡಿದೆ. ಅದೇ ಥರ ತಮಿಳುನಾಡಿನಲ್ಲಿರುವ ಬಟ್ಟೆ ಕಾರ್ಖಾನೆಗಳಿಂದ ಕಲುಷಿತ ನೀರು ನದಿಯನ್ನು ಸೇರಿ ಅಲ್ಲಿಯೂ ಸಹ ಅಂತರ್ಜಲವು ಕಲುಷಿತವಾಗಿದೆ. ಈ ರಾಸಾಯನಿಕಗಳು ಮಳೆಗಾಲದಲ್ಲಿ ಹರಿಯುವ ನೀರಿನೊಂದಿಗೆ ಬರೆತು ಅಂತರ್ಜಲವನ್ನು ಸೇರುತ್ತವೆ. ಇಂದು ಸಾಗರ ಮಾಲಿನ್ಯದ ಪ್ರಮಾಣವು ಏರುತ್ತಿದೆ. ಅನೇಕ ಕೈಗಾರಿಕೆಗಳು ತಮ್ಮ ತ್ಯಾಜ್ಯವನ್ನು ಸಾಗರಗಳಿಗೆ ಬಿಡುತ್ತವೆ. ಕಾರ್ಬ್ಯಾನಿಕ್ ಅಕಾರ್ಬ್ಯಾನಿಕ್ ಪದಾರ್ಥಗಳು, ಉಷ್ಣ, ತೈಲ ಸೋರಿಕೆ ಮುಂತಾದವು ಇಂದು ಸಾಗರದಂಥ ಬೃಹತ್ ಜಲ ಆಕಾರಗಳನ್ನು ಮಲಿನಗೊಳಿಸಿದೆ. ನೀರಿಗೆ ಸ್ವಶುದ್ಧೀಕರಣದ ಸಾಮರ್ಥ್ಯವಿದೆ. ಮಲಿನಕಾರಕಗಳು ಚದುರಿ ಸಾರರಿಕ್ತಗೊಳ್ಳುವುದು ಅವಸಾಧನ, ಆಮ್ಲಜನಕದ ಮರುಪೂರಣ, ಆಕ್ಸಿಡೀಕರಣ, ಅಪಕರ್ಷಣೆ, ಹೀಗೆ ಹಲವು ನೈಸರ್ಗಿಕ, ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳಿಂದ ನೀರು ತನ್ನಲ್ಲಿರುವ ಮಲಿನಕಾರಕಗಳನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಮಲಿನಕಾರಕಗಳು ಸೇರುವ ದರ ನೀರಿನ ಸ್ವಶುದ್ಧೀಕರಣ ದರಕ್ಕಿಂತ ಹೆಚ್ಚಾದಾಗ ನೀರು ಮಲಿನಗೊಳ್ಳುತ್ತದೆ. ನೀರನ್ನು ಶುದ್ಧೀಕರಿಸಿ ಅದರ ಗುಣಮಟ್ಟವನ್ನು ಸಂರಕ್ಷಿಸುವ ಹಲವು ಕಾರ್ಯಕ್ರಮಗಳು ಜಾರಿಯಲ್ಲಿವೆ. ತ್ಯಾಜ್ಯ ನಿಯಂತ್ರಣ ಮತ್ತು ತ್ಯಾಜ್ಯ ಸಂಸ್ಕರಣೆಗಳು ಜಲಮಾಲಿನ್ಯ ನಿಯಂತ್ರಣದ ಮುಖ್ಯ ಅಂಶಗಳು. ಜಲಮಾಲಿನ್ಯ ನಿಯಂತ್ರಣಕ್ಕಾಗಿ ತ್ಯಾಜ್ಯಗಳ ಉತ್ಪಾದನೆಯನ್ನು ದಕ್ಷ ಪ್ರಕ್ರಿಯೆಗಳಿಂದ ಕಡಿಮೆ ಮಾಡುವುದು, ತ್ಯಾಜ್ಯಗಳನ್ನು ಸಾಧ್ಯವಾದಷ್ಟು ಮರುಬಳಸುವುದು ಮತ್ತು ತ್ಯಾಜ್ಯಗಳನ್ನು ಸಂಸ್ಕರಿಸಿದ ನಂತರ ಹೊರಬರುವ ನೀರನ್ನು ಮರಳಿ ಬಳಸುವುದು, ಸಾಧ್ಯವಾದಷ್ಟು ಕಡಿಮೆ ತ್ಯಾಜ್ಯ ಜಲವನ್ನು, ವಿಶೇಷವಾಗಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಜಲ ಆಕಾರಗಳಿಗೆ ಬಿಡುವುದು ಮುಂತಾದ ಹಲವು ಕಾರ್ಯಕ್ರಮಗಳಿವೆ. ಸರ್ಕಾರಿ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಹಲವು ನಾಗರಿಕ ಗುಂಪುಗಳು ನೀರಿನ ಗುಣಮಟ್ಟವನ್ನು ಕಾಪಾಡಲು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿವೆ. ಜಲ ಸಂರಕ್ಷಣಾ ಕಾಯ್ದೆಗಳು ಇವೆ. 1974 ಜಲ ಕಾಯ್ದೆ ಹಾಗೂ 1986 ಪರಿಸರ ರಕ್ಷಣಾ ಕಾಯ್ದೆಗಳು. ಈ ಎಲ್ಲ ಕಾಯ್ದೆಗಳು ಸಮರ್ಪಕ ಕಾರ್ಯತಂತ್ರಗಳಿಲ್ಲದೆ, ನಿಗಾವಣೆ ಇಲ್ಲದೆ ಸೊರಗಿವೆ. ಇವುಗಳನ್ನು ಸೂಕ್ತವಾಗಿ ನಿಯೋಜಿಸಿ ಕಾಯ್ದೆಗಳನ್ನು ಸರಿಯಾಗಿ ಪಾಲಿಸಿದರೆ ಮಾತ್ರ ಜಲಸಂಪನ್ಮೂಲಗಳು ಉಳಿಯುತ್ತವೆ. ವಾಟರ್ ಪೊಲ್ಯೂಷನ್ ಕಂಟ್ರೋಲ್, ಜಲ ಮಾಲಿನ್ಯ ನಿಯಂತ್ರಣ. ತ್ಯಾಜ್ಯ ಜಲ ಸಂಸ್ಕರಣವನ್ನು ಒಳಗೊಂಡು ಎಲ್ಲ ವಿಧದ ನೀರಿನ ಮಲಿನತೆಯ ನಿಯಂತ್ರಣ ಅಥವಾ ನಿಯಂತ್ರಣಕ್ಕೆ ಬಳಸುವ ವಿಧಾನ. ವಾಟರ್ ಪೊಟೆನ್ಷಿಯಲ್, ಜಲ ವಿಭಾವ, ಜಲ ಸಾಮರ್ಥ್ಯ. ಮೃದ್ವಿಜ್ಞಾನದಲ್ಲಿ ಮಣ್ಣಿನ ರಂಧ್ರಗಳು ನೀರು ಹಿಡಿದಿಡಲು ಕಾರಣವಾದ ಲೋಮ ಕರ್ಷಕ ಹಾಗೂ ಆರ್ದ್ರಕರ್ಷಕ ಬಲ. ಜಲಶಾಸ್ತ್ರದಲ್ಲಿ ನೀರಿನ ಚಲನ ಸಾಮರ್ಥ್ಯ. ಇಲ್ಲಿಗೆ 460ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
8: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 62ನೇ ಪದ್ಯ. ಆ ಪದ್ಯ ಹೀಗಿದೆ. ಒಡೆ ಬಂದಂಕದ ಕೌರವರ್ ದ್ರುಪದ ನಂಬೇರಿಂಗೆ ಮೈಯೊಡ್ಡದೆ ಒಡ್ಡೊಡೆದು ಓಡುತ್ತಿರೇ ಸೂಸೆ ಬೀಳುವ ತಲೆಗಳ ಸೋಳ್ಪಟ್ಟನಾಗಳ್ ಜವಂ ಪಿಡಿದಿಡಾಡುವ ಮಾಳಿಕೆಯಂತೆ ಪಲರಂ ಕೊಂದಿಕ್ಕಿ ಮೈ ಮುಟ್ಟೆ ಒಂದೆಡೆಯೋಳ್ ಮಾಣದೆ ಉರುಳಿಚಿ ಕಟ್ಟಿರಿಪುವಂ ಮುಂದಿಕ್ಕಿದಂ ದ್ರೋಣನ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಒಡೆ ಬಂದು ಅಂಕದ ಕೌರವರ್ ಅಥವಾ ಒಡೆ ಬಂದ ಅಂಕದ ಕೌರವರ್ ದ್ರುಪದನಂ ದ್ರುಪದನ ಅಂಬೇರಿಂಗೆ ಮೈಯೊಡ್ಡದೆ ಒಡ್ಡೊಡೆದು ಓಡುತ್ತಿರಿ. ಸೂಸೆ ಬೀಳುವ ತಲೆಗಳ್ ಸೂಳ್ಪಟ್ಟ ನಾಗಳ್ ಜವಂ ಪಿಡಿದಿಡಾಡುವ ಮಾಳಿಕೆಯಂತೆ ಪಲರಂ ಕೊಂದಿಕ್ಕಿ ಮೈಮುಟ್ಟೆ ಬಂದು ಎಡೆಯೊಳ್ ಮಾಣದೆ ಉರುಳ್ಚಿ ಕಟ್ಟಿ ಇರಿಪುವಂ ಮುಂದಿಕ್ಕಿದಂ ದ್ರೋಣನ. ಇದರ ಅರ್ಥವನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಒಡೆ ಬಂದ ಅಂಕದ ಕೌರವರು ಅಂದರೆ ಇದೇ ರೀತಿಯ ಶಪಥವನ್ನು ದುರ್ಯೋಧನನೇ ಸಹಿತವಾಗಿ 100 ಜನ ಕೌರವರು ಕೂಡ ಮಾಡಿ ದ್ರುಪದನನ್ನು ಕಟ್ಟಿ ಹಾಕುವ ಉದ್ದೇಶದಿಂದ ಪಾಂಚಾಲ ದೇಶಕ್ಕೆ ಬಂದಿದ್ದರು. ಒಡೆ ಬಂದ ಅಂಕದ ಕೌರವರು ಅಂದರೆ ಅರ್ಜುನನ ಜೊತೆಗೆ ಬಂದ ಅಂಕದ ಕಲಿಗಳಾದಂತಹ ಕೌರವರು ದ್ರುಪದನ ಅಂಬೇರಿಂಗೆ, ಆದರೆ ಅವರು ದ್ರುಪದನ ಬಾಣಯುದ್ಧಕ್ಕೆ ಅಂಬೇರು ಬಾಣದ ಯುದ್ಧಕ್ಕೆ ಅಂದರೆ ಬಿಲ್ಲು ಯುದ್ಧಕ್ಕೆ ದ್ರುಪದನ ಅಂಬೇರಿಂಗೆ ಮೈಯೊಡ್ಡದೆ ಎದುರಾಗಿ ನಿಲ್ಲದೆ ಒಡ್ಡು ಒಡೆದು ಓಡುತ್ತಿರೆ ಅಂದರೆ ಸೈನ್ಯ ಒಡೆದು ಓಡುತ್ತಿರಲು ಒಡ್ಡೊಡೆದು ಓಡುತ್ತಿರೆ ಒಡ್ಡು ಅಂದರೆ ಸೈನ್ಯ ಅದು ಒಡೆದು ಅಂದರೆ ಇಬ್ಭಾಗವಾಗಿ ಓಡುತ್ತಾ ಇದ್ರು ಅಂದರೆ ಕೌರವ ಸೈನ್ಯ ದ್ರುಪದನ ಬಾಣದ ಯುದ್ಧಕ್ಕೆ ನಿಲ್ಲದೆ ಎರಡು ಭಾಗವಾಗಿ ಎದ್ದನೋ ಬಿದ್ದನೋ ಎಂದು ಓಡುತ್ತಿರಲು ಸೂಸೆ ಬೀಳುವ ತಲೆಗಳು ಅಂದರೆ ಬೀಳುವಂತಹ ಕಡಿದು ಹಾಕಿದಾಗ ಬೀಳುವ ತಲೆಗಳು ಸೂಸೆ ಅಲ್ಲಲ್ಲಿ ಒದ್ದಾಡುತ್ತಿರಲು ಅಥವಾ ಇಟ್ಟಾಡುತ್ತಿರಲು ಅಂತಹ ಒಂದು ಘೋರವಾದ ಕಾಳಗ ಅಲ್ಲಿ ನಡೆಯಿತು. ಅಂದರೆ ದ್ರುಪದ ಕೌರವರ ಸೈನ್ಯವನ್ನು ಎದುರಾಗಿ ಯುದ್ಧ ಮಾಡಿದ. ಆ ಯುದ್ಧ ಮಾಡಿದಾಗ ಕೌರವರ ಸೈನ್ಯ ಎರಡು ಭಾಗವಾಗಿ ಒಡೆದು ಹೋಯಿತು, ಓಡಿತು. ಓಡಿದಾಗ ಸಿಕ್ಕಿದ ವೀರರ ತಲೆಗಳನ್ನು ದ್ರುಪದ ಕಡಿದು ಹಾಕಿದ. ಆಗ ತಲೆಗಳು ಅಲ್ಲಿ ಇಲ್ಲಿ ಚಲ್ಲಾಪಿಲಿಯಾಗಿ ಸೂಸೆ ಅದು ಇಟ್ಟಾಡುತ್ತಾ ಇರಲು ಸುಳ್ಪಟ್ಟ ನಾಗಳ್ ಆ ಸಂದರ್ಭದಲ್ಲಿ ಅರ್ಜುನ ತನ್ನ ಸರದಿಯನ್ನು ಹೊಂದಿದ. ಸುಳ್ಪಟ್ಟ ಸುಳ್ ಅಂದರೆ ಸರದಿ, ತನ್ನ ಸರದಿಯನ್ನು ಅಂದರೆ ಅನಂತರ ಯುದ್ಧಕ್ಕೆ ಬಂದವನು ಅರ್ಜುನ. ಆಗಳ್ ಜವಂ ಪಿಡಿದು ಆಡುವ ಮಾಳಿಕೆಯಂತೆ ಅಂದರೆ ಯಮನೇ ಹೊಕ್ಕು ಯುದ್ಧವನ್ನು ಮಾಡುವ ರೀತಿಯ ಹಾಗೆ ಮಾಳಿಕೆ ಅಂದರೆ ರೀತಿಯಂತೆ ಪಲರಂ ಕೊಂದಿಕ್ಕಿ ಹೇಗೆ ಯಮ ಯುದ್ಧರಂಗವನ್ನು ಪ್ರವೇಶ ಮಾಡಿದರೆ ಅಥವಾ ಯಮನ ಎದುರಿಗೆ ಯಾರಾದರೂ ತನ್ನ ಪೌರುಷವನ್ನು ತೋರಿದರೆ ಅವರನ್ನು ಹೇಗೆ ನುಂಗಿ ನುಣೆಯುತ್ತನೋ ಹಾಗೆ ಮಾಳಿಕೆಯಂತೆ ಪಲರಂ ಕೊಂದಿಕ್ಕಿ ಹಲವು ಜನರನ್ನು ಕೊಂದು ಇಕ್ಕಿ ಯಾರು ಇದು ಅರ್ಜುನನ ಸಂದರ್ಭ, ಅರ್ಜುನನು ಯುದ್ಧ ಮಾಡುವಂಥ ರೀತಿ. ಅರ್ಜುನ ದ್ರುಪದ ಈಗಾಗಲೇ ಕೌರವರನ್ನು ಸೋಲಿಸಿದನೆ ಎನ್ನುವಂತಹ ಒಂದು ಹೆಮ್ಮೆಯಿಂದ ಅರ್ಜುನನ ಮುಂದೆ ಎದುರಾಗಲು ಅವನನ್ನು ಯಮನು ಹಿಡಿದು ಚೆಂಡಾಡುವ ಹಾಗೆ ಪಿಡಿದಿರಾಡುವ ಮಾಳಿಕೆಯಂತೆ ಅಂದರೆ ಎದುರಾದವರನ್ನು ಚೆಂಡಾಡುವ ಹಾಗೆ ಪಲರಂ ಕೊಂದಿಕ್ಕಿ ಹಲರು ಅವರನ್ನು ಕೊಂದಿಕ್ಕಿ ಅವರನ್ನು ಸಾಯಿಸಿ ಮೈಮುಟ್ಟೆ ಬಂದ ಎಡೆಯೋಳ್ ಹತ್ತಿರಕ್ಕೆ ಬಂದು ಎಡೆಯೋಳ್ ಅಂದರೆ ಮೈಮುಟ್ಟಿ ಬಂದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಮಾಣದ ಉರುಳುಚಿ ಕಟ್ಟಿರಿಪುವಂ ನಿಲ್ಲದೆ ತಡೆಯದೆ ಉರುಳಿಸಿ ರಿಪುವಂ ಅಂದರೆ ವೈರಿಯನ್ನು ಇಲ್ಲಿ ದ್ರುಪದನನ್ನು ಕಟ್ಟಿ ಹೇಗೆ ದ್ರೋಣಾಚಾರ್ಯರು ಹಿಂದೆ ಹೇಳಿದ್ರಲ್ಲ ಕೋತಿಯನ್ನು ಕಟ್ಟುವಾಗೆ ಕಟ್ಟಬೇಕು ಅಂತ ಹಾಗೆ ಕಟ್ಟಿ ರಿಪುವಂ ಮುಂದಿಕ್ಕಿದಂ ದ್ರೋಣನ ದ್ರೋಣನ ಮುಂದೆ ಕೋತಿಯನ್ನು ಕಟ್ಟಿ ಹಾಕುವ ಹಾಗೆ ಆ ಪಾಂಚಾಲ ದೇಶದ ಚಕ್ರವರ್ತಿಯನ್ನು ತಂದು ಕಟ್ಟನ ಮುಂದೆ ಅರ್ಜುನ ನಿಲ್ಲಿಸಿದ.
7: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
10: ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಇಷ್ಟವರೆಗೆ ಏನೆಲ್ಲ ಕಲ್ತ್ವಿ ಅದನ್ನ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ನೋಡೋದಕ್ಕಾಗಿ ಒಂದು ಸಣ್ಣ ಪ್ರಾಕ್ಟೀಸ್ ಸೆಷನ್ನ ಮಾಡಿದ್ವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೆ, ಅಲ್ಲಿ ಕರೆಕ್ಟ್ ಆದ ಆರ್ಟಿಕಲ್ ವರ್ಬ್ ಈ ತರದ ಪದಗಳನ್ನ ನೀವು ಫಿಲ್ ಮಾಡಬೇಕಿತ್ತು. ಜೊತೆಯಲ್ಲಿ ಎರಡು ವಾಕ್ಯಗಳನ್ನು ಹೇಳಿದೆ, ಒಂದು ಸರಿಯಾದದ್ದು ಒಂದು ತಪ್ಪಾದದ್ದು. ಸರಿಯಾದದ್ದು ಯಾವುದು ಅಂತ ಕಂಡಿಡ್ದು ನೀವು ಹೇಳಬೇಕು ಅಂತ. ಇವತ್ತು ಕೂಡ ಈ ಥರದ ಪ್ರಾಕ್ಟೀಸ್ ಸೆಷನ್ ಮುಂದುವರಿತಾ ಇದೆ. ಇಲ್ಲಿನೂ ಅಷ್ಟೇ, ನಾನೊಂದು ತಪ್ಪಾದ ವಾಕ್ಯನ ಹೇಳ್ತೀನಿ, ಯಾವುದೋ ಒಂದು ಸಣ್ಣ ಗ್ರಾಮರ್ ಮಿಸ್ಟೇಕ್ ಮಾಡಿರ್ತೀನಿ, ಅದನ್ನು ಸರಿ ಮಾಡಿ ನೀವು ಹೇಳಬೇಕು. ಇಲ್ಲಿ ಉತ್ತರ ನಾನೇ ಹೇಳ್ತೀನಿ, ಬಟ್ ಆದರೂ ನನಗಿಂತ ಮುಂಚೆ ನೀವು ಹೇಳೋದಕ್ಕೆ ಟ್ರೈ ಮಾಡಿದ್ರೆ ನೀವು ಗೆದ್ರಿ ಅಂತ. ಅಂದರೆ ಈವರೆಗಿನ ಇಂಗ್ಲೀಷ್ ಪಾಠ ಒಂದಷ್ಟು ವರ್ಕ್ ಮಾಡಿದೆ, ನೀವು ಒಂದಷ್ಟು ಕಲ್ತಿದ್ದೀರಾ ಅಂತ ಅರ್ಥ ಆಗತ್ತೆ. ಸೊ ಸ್ಟಾರ್ಟ್ ಮಾಡೋಣ ಅಲ್ಲ. ಮೊದಲನೇ ಪ್ರಶ್ನೆ, ದಿಸ್ ಈಸ್ ಅ ಆಸ್. ದಿಸ್ ಈಸ್ ಅ ಆಸ್, ಇದು ಕರೆಕ್ಟಾ? ಏನು ವಾಕ್ಯ, ಏನು ಮಿಸ್ಟೇಕ್ ಮಾಡಿದ್ದೀನಿ ಹೇಳಿ. ಇಲ್ಲಿ ಎ ಅನ್ನೋ ಲೆಟರ್ ತಪ್ಪಾಗತ್ತೆ. ದಿಸ್ ಈಸ್ ಆನ್ ಆಸ್, ಯಾಕಂದ್ರೆ ಆಸ್ ಎ ಸ್ವರ ಇದೆ, ಓವಲ್ ಲೆಟರ್ ಬಂದಿರೋದಕ್ಕೆ ಅಲ್ಲಿ ಆನ್ ಅನ್ನೋ ಪದನ ಬಳಸಬೇಕು. ದ್ಯಾಟ್ ಈಸ್ ಅ ಬುಕ್, ದ್ಯಾಟ್ಸ್ ಮೈ ಬುಕ್. ಎರಡನೇ ಪ್ರಶ್ನೆ, ದ್ಯಾಟ್ ಈಸ್ ಅ ಬುಕ್, ದ್ಯಾಟ್ಸ್ ಮೈ ಬುಕ್, ಹೀಗೆ ಹೇಳ್ತಾರ? ಇಲ್ಲ ಅಲ್ವಾ. ದ್ಯಾಟ್ ಈಸ್ ಅ ಬುಕ್, ಇಟ್ಸ್ ಮೈ ಬುಕ್, ಅದೊಂದು ಪುಸ್ತಕ, ಇದು ನಂದು, ಹೀಗೆ ಹೇಳ್ತಾರ ತಾನೆ. ಇನ್ನೊಂದು, ವಿ ಟ್ರಾವೆಲ್ಡ್ ಬೈ ಶಿಪ್, ಇಟ್ ಈಸ್ ಅ ಫೈನ್ ಶಿಪ್. ವಿ ಟ್ರಾವೆಲ್ಡ್ ಬೈ ಶಿಪ್, ಇಟ್ ಈಸ್ ಅ ಫೈನ್ ಶಿಪ್. ಇಲ್ಲೇನು ತಪ್ಪಾಗಿದೆ? ವಿ ಟ್ರಾವೆಲ್ಡ್ ಬೈ ಶಿಪ್ ಕರೆಕ್ಟ್ ಆಗಿದೆ, ಇಟ್ ವಾಸ್ ಅ ಫೈನ್ ಶಿಪ್ ಅಂತ ಹೇಳಬೇಕು. ಇಟ್ ಈಸ್ ಅಲ್ಲ, ಟ್ರಾವೆಲ್ ಮಾಡಿ ಆಗ ಹೋಗಿದ್ದೆ ಅಲ್ವಾ, ವಿ ಟ್ರಾವೆಲ್ಡ್ ಬೈ ಶಿಪ್, ಸೊ ಇಟ್ ವಾಸ್ ಅ ಫೈನ್ ಶಿಪ್ ಅಂತ ಆಗಬೇಕು. ನಾಲ್ಕನೇ ವಾಕ್ಯ ನೋಡೋಣ, ಐ ಆಮ್ ಟಾಲರ್ ದ್ಯಾನ್ ಹಿ. ಐ ಆಮ್ ಟಾಲರ್ ದ್ಯಾನ್ ಹಿ, ಇಲ್ಲೇನು ತಪ್ಪಾಗಿದೆ? ಹಿ ಅಂತ ಹೇಳಬಾರ್ದು, ಅಲ್ಲಿ ಹಿಮ್ ಅಂತ ಹೇಳಬೇಕು. ನಾನು ಅವನಕ್ಕಿಂತ ಉದ್ದ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಟಾಲರ್ ದ್ಯಾನ್ ಹಿಮ್ ಅಂತ ಹೇಳಬೇಕು, ಹಿ ಅಂತ ಬಳಸಬಾರ್ದು, ತಪ್ಪಾಗತ್ತೆ. ಮುಂದಿನ ವಾಕ್ಯ, ಹಿ ವಾಸ್ ಲುಕಿಂಗ್ ಮೀ. ಹಿ ವಾಸ್ ಲುಕಿಂಗ್ ಮೀ, ಕರೆಕ್ಟಾಗಿ ಹೇಗೆ ಹೇಳಬೇಕು? ಹಿ ವಾಸ್ ಲುಕಿಂಗ್ ಆ್ಯಟ್ ಮೀ. ಹಿ ವಾಸ್ ಲುಕಿಂಗ್ ಆ್ಯಟ್ ಮೀ, ನನ್ನ ಕಡೆ ನೋಡ್ತಿದ್ದಾನೆ ಅನ್ನೋದಕ್ಕೆ ಹಿ ವಾಸ್ ಲುಕಿಂಗ್ ಮೀ ಅಲ್ಲ, ಹಿ ವಾಸ್ ಲುಕಿಂಗ್ ಆ್ಯಟ್ ಮೀ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣವಾ, ಹಿ ಹ್ಯಾಡ್ ಹಾರ್ಡ್ಲಿ ಫಿನಿಶ್ ದ ವರ್ಕ್ ದೆನ್ ಹಿಸ್ ಫ್ರೆಂಡ್ ಕೇಮ್. ಕೇಳೋದಕ್ಕೇನೋ ಕರೆಕ್ಟಾಗೆ ಇದೆಯಲ್ಲ ಅಂತ ಅನ್ನಿಸ್ತಿರ್ಬೇಕಲ್ವಾ. ಹಿ ಹ್ಯಾಡ್ ಹಾರ್ಡ್ಲಿ ಫಿನಿಶ್ ದ ವರ್ಕ್ ದೆನ್ ಹಿಸ್ ಫ್ರೆಂಡ್ ಕೇಮ್, ಇಲ್ಲಿ ಏನು ಸರಿ ಮಾಡಬೇಕಪ್ಪ ಅಂದರೆ, ಹಿ ಹ್ಯಾಡ್ ಹಾರ್ಡ್ಲಿ ಫಿನಿಶ್ ದ ವರ್ಕ್ ವೆನ್ ಹಿಸ್ ಫ್ರೆಂಡ್ ಕೇಮ್, ಆಗ ಅವನ ಫ್ರೆಂಡ್ ಬಂದ ಅನ್ನೋದಕ್ಕೆ ದೆನ್ ಅಲ್ಲ ವೆನ್ ಅಂತ ಬಳಸಬೇಕು. ಅವನು ಇನ್ನೇನು ಕೆಲಸ ಮಾಡ್ತಿದ್ದ ಅಷ್ಟೊತ್ತೇ ಅವನ ಫ್ರೆಂಡ್ ಬಂದ. ಹಿ ಹ್ಯಾಡ್ ಹಾರ್ಡ್ಲಿ ಫಿನಿಶ್ ದ ವರ್ಕ್ ವೆನ್ ಹಿಸ್ ಫ್ರೆಂಡ್ ಕೇಮ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣವಾ, ಈದರ್ ಯು ಆರ್ ಥೀಫ್ ಆರ್ ಅ ರಾಬರ್. ಈದರ್ ಯು ಆರ್ ಥೀಫ್ ಆರ್ ಅ ರಾಬರ್, ನೀನೊಬ್ಬ ಕಳ್ಳನೋ ದರೋಟೆಕೋರನೋ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮಿಸ್ಟೇಕ್ ಆಗಿದೆ? ಹೇಗೆ ಹೇಳಬೇಕು ಅಂದರೆ, ಯು ಆರ್ ಈದರ್ ಅ ಥೀಫ್ ಆರ್ ಅ ರಾಬರ್ ಅಂತ ಹೇಳಬೇಕು. ಯು ಆರ್ ಈದರ್ ಅ ಥೀಫ್ ಆರ್ ಅ ರಾಬರ್, ಈದರ್ ಯು ಆರ್ ಥೀಫ್ ಆರ್ ಅ ರಾಬರ್ ಹೇಳೋ ಬದಲು

spent plenty of money at his wedding. He spent plenty of money at his wedding. Tumba duddana avan madveyalli kharchu madda anta heltidivi. Adre sariyada vyakarana shuddha vakya andre he spent plenty of money on his wedding. Avana madveyalli anodike he spent plenty of money on his wedding, at his wedding alla, on his wedding anta helbeku. Mundina vakya, I no sooner left the house when it began to rain. I no sooner left the house when it began to rain. Hege heltira ee vakyana? Correct madi. Tappantu nan heltidini ashtu nimage ishtothige gotagirutte. Alva, no sooner did I leave the house than it began to rain. No sooner did I leave the house than it began to rain. Nan innu mane bitte irlilla ashothige male jor shuru aagibittittu anta helladalva. Mundina vakya nodana. Though his arms were weak but his legs were strong. Though his arms were weak but his legs were strong. ಇದರರ್ಥ ಏನು? ಅವನ ತೋಳ್ಗಳೇನೋ ವೀಕ್ ಆಗಿದೆ, ಆದರೆ ಕಾಲಂತೂ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಿದ್ದೀವಿ. ನೋಡಕ್ಕೆ ವಾಕ್ಯ ಸರಿ ಇದೆ ಅನಿಸುತ್ತೆ, ಆದರೆ ಸಣ್ಣ ಮಿಸ್ಟೇಕ್ ಅಂತೂ ಖಂಡಿತ ಇದೆ. ದೋ ಹಿಸ್ ಆರ್ಮ್ಸ್ ವರ್ ವೀಕ್ ಹಿಸ್ ಲೆಗ್ಸ್ ವರ್ ಸ್ಟ್ರಾಂಗ್. ದೋ ಹಿಸ್ ಆರ್ಮ್ಸ್ ವರ್ ವೀಕ್ ಹಿಸ್ ಲೆಗ್ಸ್ ವರ್ ಸ್ಟ್ರಾಂಗ್. ಹೀಗೆ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ. ನೀದರ್ ಯು ನಾರ್ ಐ ಆರ್ ಲಕ್ಕಿ. ನೀನು ನಾನು ಇಬ್ಬರು ಲಕ್ಕಿ ಅಲ್ಲ ಅಂತ ಹೇಳ್ತಿರೋದು. ನೀದರ್ ಯು ನಾರ್ ಐ ಆರ್ ಲಕ್ಕಿ. ಇದನ್ನು ಹೇಗೆ ಸರಿಯಾಗಿ ಹೇಳಬೇಕು? ನೀದರ್ ಆಫ್ ಅಸ್ ಈಸ್ ಲಕ್ಕಿ ಅಂತ ಹೇಳಬೇಕು. ಇಬ್ಬರು ಲಕ್ಕಿ ಇಲ್ಲ ಅಂತ ಹೇಳ್ತಿದ್ದೀವಿ ತಾನೆ. ನೀದರ್ ಆಫ್ ಅಸ್ ಈಸ್ ಲಕ್ಕಿ ಅಂತ ಹೇಳಬೇಕು. Neither you nor I are lucky. ಇದು ತಪ್ಪಾಗತ್ತೆ. Neither of us is lucky ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣವಾ. ಇಟ್ ಈಸ್ ಟೂ ಹಾಟ್ ಫಾರ್ ವರ್ಕ್. ಬಹುಶಃ ತುಂಬ ಸೆಕೆ ಇದೆ, ಬಿಸಿಲಿದೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಇಟ್ ಈಸ್ ಟೂ ಹಾಟ್ ಫಾರ್ ವರ್ಕ್. ಇದರ ಸರಿಯಾದ ವಾಕ್ಯ ನೋಡೋಣವಾ. ಇಟ್ ಈಸ್ ಟೂ ಹಾಟ್ ಟು ವರ್ಕ್ ಅಂತ ಹೇಳಬೇಕು. ತುಂಬ ಸೆಕೆ ಇದೆ, ಬಿಸಿ ಇದೆ ಕೆಲಸ ಮಾಡೋದಕ್ಕೆ ಅನ್ನೋದಕ್ಕೆ ಇಟ್ ಈಸ್ ಟೂ ಹಾಟ್ ಟು ವರ್ಕ್ ಅನ್ನಬೇಕು. ನಾವಿಲ್ಲಿ ತಪ್ಪಾಗಿ ಏನು ಹೇಳಿದ್ವಿ? ಇಟ್ ಈಸ್ ಟೂ ಹಾಟ್ ಫಾರ್ ವರ್ಕ್ ಅಂತ ಹೇಳಿದ್ವಿ. ಹ್ಯಾವ್ ಯು ಮಚ್ ಟಾಯ್ಸ್? ನಿನ್ನ ಹತ್ರ ಇನ್ನೂ ಟಾಯ್ಸ್ ಇದೆಯಾ ಅಂತ ಕೇಳಕ್ಕೆ ಹೊರಟಿದ್ದೀವಿ ಅಲ್ವಾ. ಅದನ್ನು ಡೂ ಯು ಹ್ಯಾವ್ ಮೆನಿ ಟಾಯ್ಸ್ ಅಂತ ಕೇಳಬೇಕು. ಡೂ ಯು ಹ್ಯಾವ್ ಮೆನಿ ಟಾಯ್ಸ್ ಅಂತ ಕೇಳಬೇಕು. ಹ್ಯಾವ್ ಯು ಮಚ್ ಟಾಯ್ಸ್ ಅಂತ ಕೇಳಿದರೆ ತುಂಬ ತಪ್ಪಾಗತ್ತೆ ಆ ವಾಕ್ಯ. This is a bread, bread is a food. This is a bread, bread is a food. ಇದನ್ನು ಸರಿಯಾಗಿ ಹೇಗೆ ಹೇಳೋದು? This is bread, bread is food ಅಂತ ಹೇಳ್ಬೇಕು. This is a bread, bread is a food ಅಂತ ಅನ್ನೋ ಲೆಟರ್ನಲ್ಲಿ ಬಳಸೋದು ಬೇಕಿಲ್ಲ. This is bread, bread is food ಅಂತ ಹೇಳಿದರೆ ಆಯಿತು. ಮುಂದೆ she is too weak that she can't walk. She is too weak that she can't walk. ಅದನ್ನ ಹೇಗೆ ಸರಿಯಾಗಿ ಹೇಳಬೇಕು? She is too weak to walk. She is too weak to walk ಅಂದರೆ ಆಯಿತು. She is too weak that she can't walk ಹೇಳೋ ಬದಲು ಅದು ತಪ್ಪಾಗತ್ತೆ. She is too weak that she can't walk ಅಂತ ಹೇಳಿದರೆ ತಪ್ಪಾಗತ್ತೆ. She is too weak to walk ಅಂತ ಹೇಳಿದರೆ ಸರಿಯಾಗತ್ತೆ. ಮುಂದಿನ ವಾಕ್ಯ ನೋಡೋಣವಾ. ಹಿ ವರ್ಕ್ಸ್ ಹಾರ್ಡ್ ಲೆಸ್ಟ್ ಹಿ ವಿಲ್ ಫೇಲ್. ಹಿ ವರ್ಕ್ಸ್ ಹಾರ್ಡ್ ಲೆಸ್ಟ್ ಹಿ ವಿಲ್ ಫೇಲ್. ಇದನ್ನು ಸರಿಯಾಗಿ ಹೇಗೆ ಹೇಳಬೇಕಂದ್ರೆ ಹಿ ವರ್ಕ್ಸ್ ಹಾರ್ಡ್ ಲೆಸ್ಟ್ ಹಿ ಶುಡ್ ಫೇಲ್. ಹಿ ವರ್ಕ್ಸ್ ಹಾರ್ಡ್ ಲೆಸ್ಟ್ ಹಿ ಶುಡ್ ಫೇಲ್ ಅನ್ನೋದು ಕರೆಕ್ಟ್ ಆಗುತ್ತೆ. ಹಿ ವರ್ಕ್ಸ್ ಹಾರ್ಡ್ ಲೆಸ್ಟ್ ಹಿ ವಿಲ್ ಫೇಲ್ ಅಲ್ಲ, ಹಿ ಶುಡ್ ಫೇಲ್ ಅನ್ನೋದು ಕರೆಕ್ಟು. ಸಂಬಡಿ ಸ್ಪೋಕ್ ಟು ಮೀ ಐ ಫೋರ್ಗೆಟ್ ಹೋಮ್. ಯಾರೋ ನನ್ನೊಟ್ಟಿಗೆ ಮಾತಾಡಿದ್ರು, ನಾನು ಮರೆತು ಬಿಟ್ಟೆ ಅವ್ರು ಯಾರಂತ ಅಂತ ಹೇಳೋದಕ್ಕೆ ಹೊರಟಿದ್ದೀವಿ. ಸಂಬಡಿ ಸ್ಪೋಕ್ ಟು ಮೀ ಐ ಫೋರ್ಗೆಟ್ ಹೋಮ್. ಇದನ್ನು ಹೇಗೆ ಹೇಳೋದು? ಸಂಬಡಿ ಸ್ಪೋಕ್ ಟು ಮೀ ಐ ಫೋರ್ಗೆಟ್ ಹೂ. ಸಂಬಡಿ ಸ್ಪೋಕ್ ಟು ಮೀ ಐ ಫೋರ್ಗೆಟ್ ಹೂ ಅಂತ ಹೇಳಬೇಕು. ಇಲ್ಲಿ ಏನು ಹೇಳಿದ್ವಿ? ಸಂಬಡಿ ಸ್ಪೋಕ್ ಟು ಮೀ ಐ ಫೋರ್ಗೆಟ್ ಹೂಮ್ ಅಂತ ಹೇಳಿದ್ವಿ, ಇದು ತಪ್ಪಾಗತ್ತೆ. ಮುಂದಿನ ವಾಕ್ಯ ನೋಡೋಣ. ಹೀ ಈಸ್ ಅ ಮ್ಯಾನ್ ಹೂಮ್

0: I know he is correct. He is a man whom I know is corrupt. ನನಗೆ ಗೊತ್ತಿರೋ ಆ ಮನುಷ್ಯ ಕರಪ್ಟೆಡ್ ಅವನು ಅಂತ ಹೇಳ್ತಾ ಇದ್ದೀವಿ. ಹಿ ಈಸ್ ದ ಮ್ಯಾನ್ ಹೂ ಐ ನೋ ಈಸ್ ಕರಪ್ಟ್ ಅಂತ ಹೇಳಬೇಕು. ಹಿ ಈಸ್ ದ ಮ್ಯಾನ್ ಹೂ ಐ ನೋ ಈಸ್ ಕರಪ್ಟ್ ಅನ್ನೋದು ಸರಿಯಾದ ವಾಕ್ಯ ಆಗತ್ತೆ. ಹಿ ಈಸ್ ಅ ಮ್ಯಾನ್ ಹೂಮ್ ಐ ನೋ ಈಸ್ ಕರಪ್ಟ್ ತಪ್ಪಾಗತ್ತೆ. ಇನ್ನೊಮ್ಮೆ ಹೇಳ, ಹಿ ಈಸ್ ಅ ಮ್ಯಾನ್ ಹೂಮ್ ಐ ನೋ ಈಸ್ ಕರಪ್ಟ್ ಇದು ರಾಂಗ್. ಇಲ್ಲಿ ಕರೆಕ್ಟ್ ಮಾಡಿ ಹೇಳಿದರೆ ಹಿ ಈಸ್ ದ ಮ್ಯಾನ್ ಹೂ ಐ ನೋ ಈಸ್ ಕರಪ್ಟ್ ಅನ್ನೋದು ಸರಿಯಾದ ವಾಕ್ಯ ಆಗತ್ತೆ. ಪುಟ್ ಎವ್ರಿಥಿಂಗ್ ಇನ್ ದರ್ ಪ್ಲೇಸ್, ಎಲ್ಲಾದ್ರು ಸರಿಯಾದ ಜಾಗದಲ್ಲಿ ಇಡಿ. ಪುಟ್ ಎವ್ರಿಥಿಂಗ್ ಇನ್ ದರ್ ಪ್ಲೇಸ್, ಅದನ್ನು ಪುಟ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅನ್ನಬೇಕು. ಇನ್ ದೇರ್ ಪ್ಲೇಸ್ ಅಲ್ಲ, ಇನ್ ಇಟ್ಸ್ ಪ್ಲೇಸ್. ಪುಟ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ. ನನ್ ಆಫ್ ದೆಮ್ ವರ್ ಅವೈಲಬಲ್ ದೇರ್. ನನ್ ಆಫ್ ದೆಮ್ ವರ್ ಅವೈಲಬಲ್ ದೇರ್, ಯಾರು ಅಲ್ಲಿ ಇರಲಿಲ್ಲ ಅನ್ನೋದಕ್ಕೆ ನನ್ ಆಫ್ ದೆಮ್ ವಾಸ್ ಅವೈಲಬಲ್ ದೇರ್ ಅನ್ಬೇಕು. ನನ್ ಆಫ್ ದೆಮ್ ವಾಸ್ ಅವೈಲಬಲ್ ದೇರ್ ಅನ್ಬೇಕು. ವರ್ ಅನ್ನೋ ಪದ ಬಳಸಬಾರ್ದು, ತಪ್ಪಾಗತ್ತೆ ವಾಕ್ಯ. ಮುಂದಿನ ವಾಕ್ಯ. There is a misery in the life of all men. There is a misery in the life of all men. ಇದನ್ ಸರಿಯಾಗಿ there is a misery in the lives of all men ಅಂತ ಹೇಳಬೇಕು. There is a misery in the lives of all men ಅಂತ ಹೇಳಬೇಕು. There is a misery in the life of all men ಬದಲು. ಮುಂದಿನ ವಾಕ್ಯ. ಆರ್ ಯು ಸೀನಿಯರ್ ಫ್ರಾಮ್ ಹಿಮ್, ಅವ್ರಿಗಿಂತ ನೀವು ಸೀನಿಯರಾ ಅಂತ ಕೇಳೋದಿಕ್ಕೆ ಆರ್ ಯು ಸೀನಿಯರ್ ಟು ಹಿಮ್ ಅಂತ ಕೇಳಬೇಕು. ಫ್ರಮ್ ಅಂತ ಬಳಸಬಾರ್ದು, ಟು ಅಂತ ಬಳಸ್ಬೇಕು. ಆರ್ ಯು ಸೀನಿಯರ್ ಫ್ರಾಮ್ ಹಿಮ್ ತಪ್ಪು, ಆರ್ ಯು ಸೀನಿಯರ್ ಟು ಹಿಮ್ ಅಂತ ಬಳಸಬೇಕು. ಹೇಗನ್ನಿಸ್ತು ಇವತ್ತಿನ ಕ್ಲಾಸು? ಪ್ರಾಕ್ಟೀಸ್ ಸೆಷನ್ ಚೆನ್ನಾಗಿತ್ತಾ? ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನ, ಅಂದರೆ ಎಲ್ಲ ತಪ್ಪಾದ ವಾಕ್ಯಗಳನ್ನು ನೀವು ಸರಿಯಾಗಿ ಹೇಳಿದ್ರಾ? ಕಲಿಯೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ನಾವು ಮುಂದಿನ ಸಂಚಿಕೆವರೆಗೂ ಅದಕ್ಕಾಗಿ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
6: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ಸಿದೆ.
2: ಮಕ್ಕಳು ಇಲ್ಲದವರು ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶುರ, RMR ರಸ್ತೆ, ಪಾರ್ಕ್ ಬಡ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತ್ ಹೋಟೆಲ್ ಮೇಲ್ಭಾಗ.

0: ಮೇಲ್ಭಾಗ ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಳೆಗಾಲ ಶುರುವಾಗಿದೆ. ಮಳೆಗಾಲದಲ್ಲೇ ವಿಶೇಷವಾಗಿ ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಕೂಡ ವಿಶೇಷವಾದಂಥ ಅಡುಗೆಗಳನ್ನು ಮಾಡ್ತಾಯಿದ್ರು. ಈ ಮಳೆಗಾಲದಲ್ಲೇ ಸಿಗುವಂಥ ಕೆಸುವಿನ ಎಲೆ ಇರ್ಬೋದು, ಅಥವಾ ಕಡಲೆ ಇರ್ಬೋದು, ಅಥವಾ ಅಮಟೆಕಾಯಿ, ಇವೆಲ್ಲವೂ ಕೂಡ ಮಳೆಗಾಲದಲ್ಲೇ ಸಿಗೋದ್ರಿಂದ ಹಲಸಿನ ಹಣ್ಣು, ಇವೆಲ್ಲವನ್ನು ಬಳಸಿ ಅಡುಗೆಗಳನ್ನು ತಯಾರಿಸ್ತಿದ್ರು. ಅಂದರೆ ಸಾಂಪ್ರದಾಯಿಕವಾಗಿ ಹಳೆಯ ಕಾಲದಲ್ಲಿ ಮಾಡ್ತಿದ್ದಂಥ ಅಡುಗೆಗಳು. ನಿಮ್ಮ ಭಾಗದಲ್ಲಿ ಯಾವ ರೀತಿಯ ಸಾಂಪ್ರದಾಯಿಕ ಅಡುಗೆ ಇತ್ತು? ಈಗ ಸಾಕಷ್ಟು ಸಾಂಪ್ರದಾಯಿಕ ಅಡುಗೆಗಳು ಕಣ್ಮರೆ ಆಗ್ತಾ ಇದೆ. ಅದರಲ್ಲಿ ಈ ಮಳೆಗಾಲದಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದರೆ, ಆಹಾರದಲ್ಲಿಯೇ ಔಷಧಿಯನ್ನು ಕಂಡುಕೊಂಡಿದ್ರು. ಅಂದರೆ ನಾವು ಬಳಸುವಂಥ ಆಹಾರ ಯಾವ್ಯಾವ ಋತುಮಾನಕ್ಕೆ ತಕ್ಕಂತೆ, ಯಾವ್ಯಾವ ಸೀಸನ್ ವೈಸ್ ಅಂತ ತಿಂತಿದ್ರು. ಅಂದರೆ ಈಗ ಮಳೆಗಾಲದಲ್ಲಿ ಏನೇನೆಲ್ಲ ಸಿಗುತ್ತೋ ಅದನ್ನೇ ಬಳಸ್ತಾ ಇದ್ರು. ಈಗ ಮಳೆಗಾಲದಲ್ಲಿ ಸಿಗುವಂಥ ಈ ರೀತಿಯ ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದಿರ್ಬೋದು, ಕಡಲೆ ಈಗ ಮಳೆಗಾಲದಲ್ಲೇ ಸಿಗೋದು, ಕಡಲೆಯಿಂದ ಉಪ್ಪಿನಕಾಯಿ ಮಾಡೋದು, ಅಥವಾ ಕಡಲೆ ಪಲ್ಯ ಮಾಡೋದು, ಅಥವಾ ಸಾಂಬಾರು ಮಾಡೋದು, ಇವನ್ನೆಲ್ಲ ಬಳಸ್ತಾ ಇದ್ರು. ಈ ರೀತಿ ಬಳಸೋದ್ರಿಂದ ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮ ಆರೋಗ್ಯದ ಮೇಲೆ ಜಾಸ್ತಿ ಅಂದರೆ ಕಾಯಿಲೆಗಳು ಬರೋದು ಈ ಮಳೆಗಾಲದಲ್ಲಿ ಜಾಸ್ತಿ. ಶೀತ ಆಗೋದಿರ್ಬೋದು, ಅಥವಾ ಕೆಮ್ಮು, ನೆಗಡೆ, ಇವೆಲ್ಲವೂ ಕೂಡ ಹೆಚ್ಚಾಗೋದು ಮಳೆಗಾಲದಲ್ಲೇ. ಆದ್ದರಿಂದ ಈ ಮಳೆಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂಥೇಳಿ ಒಂದಷ್ಟು ಅಡುಗೆಗಳನ್ನು ಮಾಡ್ತಾಯಿದ್ರು. ಈ ಸಾಂಪ್ರದಾಯಿಕ ಅಡುಗೆಗಳು ಈಗೇನಾಗಿದೆ ಅಂದರೆ ಸಾಕಷ್ಟು ಕಣ್ಮರೆ ಆಗ್ತಾ ಇದೆ. ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನನ್ನ ಜೊತೆ ಮಾತಾಡ್ಬೋದು. ನಿಮ್ಮ ಭಾಗಗಳಲ್ಲಿ ಯಾವ ರೀತಿಯ ಅಡುಗೆಗಳನ್ನು ಮಾಡ್ತೀರ, ಅಂದರೆ ಹಳೆ ಕಾಲದ ಅಡುಗೆಗಳು ಯಾವ್ಯಾವುದೆಲ್ಲ ಇನ್ನೂ ಇದೆ ಅನ್ನೋದ್ರ ಕುರಿತು ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಭಾಗಗಳಲ್ಲಿ ಯಾವ ರೀತಿಯ ಸಾಂಪ್ರದಾಯಿಕ ಅಡುಗೆಗಳು ಇನ್ನೂ ಉಳಿದಿದೆ, ಅಥವಾ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಮಾಡುವಂಥ ಅಡುಗೆಗಳ ಬಗ್ಗೆ ನೀವು ಕರೆ ಮಾಡಿ ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ಬೋದು ಸ್ನೇಹಿತರೆ. ಹಾಗೆ ನಮ್ಮ ಮಲೆನಾಡಿನಲ್ಲಂತೂ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಅರಿಶಿನ ಎಲೆ ಸಿಗುತ್ತೆ ನಮಗೆ. ಈ ಅರಿಶಿನ ಎಲೆಯಿಂದ ವಿಶೇಷವಾಗಿ ಕಡುಬನ್ನು ಮಾಡ್ತೀವಿ, ಜೊತೆಗೆ ಕೆಸುವಿನ ಎಲೆ ಸಿಗುತ್ತೆ, ಅದರಿಂದ ಪತ್ರೊಡೆಯನ್ನು ಮಾಡ್ತೀವಿ. ಹಾಗೆ ಕಡಲೆ ಈ ವರ್ಷಕ್ಕೆ ಒಂದು ಸರಿ ತಿನ್ನಬೇಕು. ಇವೆಲ್ಲವನ್ನು ವರ್ಷದಲ್ಲಿ ಒಂದು ಸರಿ ತಿಂದರೆ ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಈ ರೀತಿ ಮಾಡ್ಕೊಬಂದಿದ್ದಾರೆ. ಯಾಕೆಂದರೆ ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಬೆಚ್ಚನೆಯ ಒಂದು ಇದನ್ನು ಕೊಡುತ್ತೆ, ಅಂದರೆ ನಮ್ಮ ತಿನ್ನೋದ್ರಿಂದ ಮಳೆಗಾಲದಲ್ಲಿ ಶೀತ ಆಗಿರುತ್ತಲ್ವ, ಹಾಗಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ ನೋಡೋಣ. ಹಲೋ, ಹಲೋ ಪ್ರೇಮ ಮೇಡಮ್, ನಮಸ್ತೆ. ಹಲೋ ಹಲೋ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
4: ಹಲೋ ನಮಸ್ತೆ ಮೇಡಮ್.
3: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ? ಕಾಫಿ ಆಯ್ತು ಸರ್, ನಿಮ್ದಾಯ್ತಾ?
4: ಕಾಫಿ ಆಯ್ಕೆ ಕೂತಿದ್ದ ಕಾರ್ಯಕ್ರಮ ಕೇಳ್ತಾ. ಮಳೆ ಇಲ್ಲ ಇವತ್ತು.
3: ಇವತ್ತು ಮಳೆ ಇಲ್ಲ, ಬ್ರೇಕ್ ಕೊಟ್ಟಿದೆ.
4: ನೋಡಕೈದ ವಾತಾವರಣ, ಜೊತೆಗೆ ಮೊದಲಿನ ಇದಕ್ಕೆ ಈಗಿನ ಆಹಾರ ಪದ್ಧತಿ ಬಂದಾಗ
3: ಸರ್,
4: ಮೊದಲು ನಮ್ಗೆ ಶೀತ ಆದ್ರೆ ಮೇಡಮ್ ಈಗ ಆಸ್ಪತ್ರೆಗೆ ತಕ್ಷಣ ಓಡೋಗ್ತಿವಿ. ಆಗ ನಮ್ ತಂದೆ ತಾಯಿ ಏನ್ ಮಾಡೋರು ಅಂದ್ರೆ, ಈ ಶುಂಠಿ ಮತ್ತೆ ಒಳ್ಳೆ ಮೆಣಸು ಮತ್ತೆ ಇವೆಲ್ಲ ಹಾಕ್ಬಿಟ್ಟು ಒಂದು ಕಾಫಿ ಮಾಡೋರು,
3: ಕಷಾಯ.
4: ಆ ಕಷಾಯ ಒಂದ್ ಎರಡ್ ಮೂರ್ ಸರಿ ಒಂದ್ ಚೂರು ಬೆಲ್ಲ ಕಾಫಿ ಬೆಲ್ಲ ಹಾಕ್ಬಿಟ್ರೆ ಸಾಕು, ಕುಡ್ದು ಬಿಟ್ರೆ ಸೋಸ್ಬಿಟ್ಟು ಕುಡ್ದು ಬಿಟ್ರೆ ನಮ್ ಶೀತ ಕೆಮ್ಮು ತಲೆನೋವು ಎಲ್ಲ ಕಮ್ಮಿ ಆಗದು.
3: ಕಮ್ಮಿ ಆಗ್ತಿತ್ತು,
4: ಆದ್ರೆ ಈಗ ಆತರ ಮಾಡಾಕಲ್ಲ. ಈಗ ಎಲ್ಲ ಆರೋಗ್ಯ ಅಥವಾ ಟ್ಯಾಬ್ಲೆಟ್ ತಗೊಳ್ಳೋದು, ಮೆಡಿಕಲ್ ಗೆ ಹೋಗೋದು, ಈ ತರ ಎಲ್ಲ ಮಾಡ್ತಾರೆ. ಮತ್ತೆ ಕೆಲವು ಈಗ ನಮ್ಗೆ ಈಗ ಇಲ್ಲಿ ಇಲ್ಲಿಯ ಒಂದು ಪದ್ಧತಿ, ನಾವು ಮಂಗಳೂರಿನಿಂದ ಒಂದು ಪತ್ರೊಡೆ ಅಂತ ಮಾಡ್ತೀವಿ. ಪತ್ರೊಡೆ ಪತ್ರೊಡೆ ಅಂದ್ರೆ ಈಗ ಆಷಾಢದಲ್ಲಿ ಅದನ್ನ ತಿಂದ್ರೆ ನಮ್ಮ ಹೊಟ್ಟೆಯಲ್ಲಿರುವಂತ ತಲೆ ಕೂದ್ಲಾಗ್ಲಿ ಅಥವಾ
3: ಏನಾದ್ರೂ
4: ಅಂಶಗಳೆಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನೀರ್ ಕೆಸ, ಹಾಲ್ ಕೆಸ, ಮತ್ತೆ ಇದು ಇನ್ನೊಂದು ಮರ್ಗೆಸ, ಮತ್ತೆ ಇನ್ನೊಂದು ಇದು ಚಿಂತೆ ಸೊಪ್ಪು, ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು, ಆಟಿ ಸೊಪ್ಪು ಇವೆಲ್ಲ ಸೇರಿಸ್ಬಿಟ್ಟು ಹುಲ್ಲು ಕುಯ್ದ್ಬಿಟ್ಟು ಅಕ್ಕಿ ಒಂದು ಅರ್ಧ ಸರ ಅಕ್ಕಿ ರುಬ್ಬಿಟ್ಟು ಅದಕ್ಕೆ ಇಟ್ಟು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಬೇಯಕ್ಕೆ ಇಡ್ತೀವಿ. ಬೇಯಕ್ಕೆ ಇಟ್ಟ ಮೇಲೆ ಅದು ಬೆಂದ ಆದ ತಕ್ಷಣ ಅದಕ್ಕೊಂದು ಸ್ವಲ್ಪ ಬೇರೆ ಒಂಥರ ಸಾಂಬಾರ್ ಕಾಯಿಗೆ ಎಲ್ಲ ಹಾಕಿ ಸ್ವಲ್ಪ

0: ತುಪ್ಪ ಹಾಕಿ ಮಸಾಲೆ ಪದಾರ್ಥ ಹಾಕಿ ಅದಕ್ಕೆ ಇದು ಮಾಡಿ ಅದು ಒಂದು ತಪ್ಪಲಲ್ಲಿ ಕುದಿಸಿ ಇದು ಬೆಂದಾಗ ಆ ಬೆಂದಿದ್ದನ್ನ ಸ್ವಲ್ಪ ಪೀಸ್ ಪೀಸ್ ಮಾಡಿ ಅದನ್ನ ಆರಿಸ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ಬಿಟ್ಟು ಇದ್ದು ರಾತ್ರಿ ಇದ್ ಮಾಡ್ತೀವಿ, ಬೆಳಗ್ಗೆ ಟಿಫನ್ ಗೆ ಅದನ್ನ ತಿಂತೀವಿ.
1: ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋದು?
0: ಹಾ, ಬೆಳಿಗ್ಗೆ ತಿನ್ನೋದು ಯಾಕೆ ಅಂತ ಹೇಳಿದ್ರೆ ರಾತ್ರಿ ಅಷ್ಟು ಬೇಗ ತಿಂದ್ರೆ ಬಿಸಿ ಬಿಸಿಲಿ ತಿಂದ್ರೆ ಟೇಸ್ಟ್ ಕಾಣೋದಿಲ್ಲ, ರುಚಿ ಬೆಳಗ್ಗೆ ಬಾರಿ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಚೆನ್ನಾಗಿ ಅದನ್ನ ತಿಂದಾಗ ಅದೊಂದು ನಮ್ಮಲ್ಲಿ ಆಟಿ ಪತ್ರಡ ಅಂತ ಹೇಳ್ತೀವಿ. ಅದಕ್ಕೆ ಶ್ರೇಷ್ಠ ಅದು ಮರಗೆಸ ಮರದಲ್ಲೇ ಇರ್ಬೇಕು, ಕೆಳಗಡೆ ಇರಬಾರ್ದು. ಆ ಕೆಸದ ಜೊತೆ ಊರ್ ಕೆಸ, ನೆಲ ಕೆಸ, ಮತ್ತೆ ಇದು ಹಾಲ್ ಕೆಸ ಇವೆಲ್ಲ ಮಿಕ್ಸ್ ಮಾಡಿ ಇದ್ ಮಾಡ್ತೀವಿ. ಜೊತೆಗೆ ಕಳಿಲೆ ಅಂತ ಬರುತ್ತೆ, ಬಿದಿರಿನ
1: ಕಳಿಲೆ.
0: ಹಾ, ಕಳಿಲೆಗಳನ್ನ ತಗೊಬಂದು ಅದನ್ನ ನಾವು ಉತ್ತರಿಸ್ಬಿಟ್ಟು ಅದನ್ನ ನೀರಿಗೆ ಹಾಕ್ಬಿಟ್ಟು 3 ದಿವಸ ನೀರಿಗೆ ಹಾಕ್ತಿವಿ. 3 ನೀರ್ ತೆಗಿಬೇಕು, ಅದು
1: 3 ನೀರ್
0: ತೆಗೆದಾಗ ಅದ್ರ ಕೈ ಅದು ಒಗರು ಎಲ್ಲ ಹೋಗುತ್ತೆ. ಅದನ್ನ ಸಾರು ಮಾಡ್ತೀವಿ, ಪಲ್ಯನು ಮಾಡ್ತೀವಿ, ಮತ್ತೆ ಉಪ್ಪಿನಕಾಯಿನು ಮಾಡ್ತೀವಿ.
1: ಉಪ್ಪಿನಕಾಯಿ
0: ಈ ತರ ಕಳಿಲೆಯಿಂದ ಬರುತ್ತೆ. ಮತ್ತೆ ಒಂದು ಆಟಿ ಸೊಪ್ಪು ಅಂತ ಬರುತ್ತೆ, ಆಟಿ ಸೊಪ್ಪು ಮತ್ತೆ ಒಂದು ಪಾಲೆದೆಲೆ ಅಂತ ಬರುತ್ತೆ. ಅದನ್ನ ಮಂಗಳೂರಿನಲ್ಲಿ ಕೆತ್ತಬಿಟ್ಟು ಇದೆ ಅಮಾಸೆ ಟೈಮ್ ನಲ್ಲಿ ಕೆತ್ತಬಿಟ್ಟು ಅದನ್ನ ತಗೊಬಂದು ಕಷಾಯ ಮಾಡ್ತಾರೆ,
1: ಆಟಿ ಕಷಾಯ ಅಂತ.
0: ಆಟಿ ಕಷಾಯ ಅಂತ ಅದನ್ನ ಈಗ ಆಟಿ ಸೊಪ್ಪಲ್ಲಿ ನಾವು ಇದನ್ನ ಮಾಡಿ ಕುಡ್ದಾಗ ನಮ್ಮ ಇದ್ರಲ್ಲಿ ಇರುವಂತ ಕಲ್ಮಶಗಳೆಲ್ಲ ಹೊರಗಡೆ ಹೋಗುತ್ತೆ. ಇದರಿಂದ ಇದು ಆಷಾಢ ತಿಂಗಳಲ್ಲಿ ಇದನ್ನ ತಿಂದ್ರು ಒಳ್ಳೇದು. ಅಂದ್ರೆ ಬೇರೆ ತಿಂಗಳಲ್ಲೂ ತಿಂತಾರೆ, ಅದೇ ಆಟಿ ಇದು ಚಕ್ಕೆ ತಗೊಬಂದ್ಬಿಟ್ಟು ಅದು ಇದ್ರಲ್ಲಿ ಈ ತಿಂಗಳಲ್ಲಿ ಮಾತ್ರ ಅದಕ್ಕೆ ಸಂಜೀವಿನಿ ಇರುತ್ತೆ. ಅದನ್ನ ತಗೊಬಂದ್ ಇದ್ ಮಾಡ್ಕೊಟ್ರೆ ಅವು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಈಗಿನ ಮೊದಲು ಏನ್ ಮಾಡೋರು ಅಂದ್ರೆ ನಮ್ ತಂದೆ ತಾಯಿ ಖಾರ ತಿರುಗ್ಬಿಟ್ರೆ ಖಾರ ತಿರುಗ್ದ್ರೆ ಅಷ್ಟು ಗಮ್ ಸ್ಮೆಲ್ ಬರೋದು, ಅಷ್ಟು ಚೆನ್ನಾಗಿ ಮೆಣಸಿನಕಾಯಿ ಎಲ್ಲ ಹುರಿದ್ಬಿಟ್ಟು ಸಾಂಬಾರ ಹುರಿದ್ಬಿಟ್ಟು ಎಲ್ಲ ಇದ್ ಮಾಡೋರು. ಈಗ ಏನಾಗಿದೆ ಅಂದ್ರೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಟೇಸ್ಟಿಂಗ್ ಪೌಡರ್ ಹಾಕ್ದಾಗ ಏನಾಗುತ್ತೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಮತ್ತೆ ಬೇರೆ ಏನೇನೋ ತೊಂದರೆಗಳು ಆಗ್ತವೆ. ಇಂಥವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು. ನಮ್ಮ ತಾಯಿ ತಂದೆ ಕಾಲದಲ್ಲಿ ಯಾವುದೇ ತರದ ಒಂಥರ ಇದಿರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡೋರು. ಉಪ್ಪಿನಕಾಯಿ ಹಾಕಿರ್ ಸಾಕು, ಒಂದು ಉಪ್ಪಿನಕಾಯಿ ಭರಣಿ ಬರೋದು ಮೊದ್ಲು ಪಿಂಗಾಣಿದು, ಆ ಪಿಂಗಾಣಿದು ಭರಣಿ ಒಳಗೆ ಉಪ್ಪಿನಕಾಯಿ ಹಾಕಿಬಿಟ್ರೆ ನಿಜವಾಗ್ಲು ಎಷ್ಟು ದಿವಸ ಆದ್ರೂ ಕೆಡ್ತಾ ಇರ್ಲಿಲ್ಲ ಉಪ್ಪಿನಕಾಯಿ. ಈಗೇನಿಲ್ಲ, ಉಪ್ಪಿನಕಾಯಿ ಒಂದು ವಾರ ಆದ್ರೆ ಕೆಟ್ಟೋಗ್ಬಿಡುತ್ತೆ. ಮತ್ತೆ ಟೇಸ್ಟಿಂಗ್ ಪೌಡರ್ ಹಾಕ್ತಿವಿ, ಏನೇನೋ ಮಾಡಿ ಎಂತದೊಂದು ಮಾಡಿಬಿಟ್ಟು ಕೊಡ್ತಾರೆ. ಆದ್ರೆ ಮೊದಲಿನ ಕಾಲದ ಹಿಂದಿನ ಕಾಲದ್ದೆಲ್ಲ ಅಡಿಗೆಗಳು ಅಲ್ಲಿ ಮಾಡುವಂತ ಕ್ರಮಗಳು ಎಲ್ಲ ನನಗೆ ಗೊತ್ತಿತ್ತು. ಅದೆಲ್ಲ ಮಾಡಿದ್ರೆ ಆರೋಗ್ಯದಲ್ಲಿ ಅದೇ ತರ ಸ್ವಲ್ಪ ಮುಂದುವರ್ಸ್ಕೊಂಡು ಹೋದ್ರೆ ಈಗ್ಲೂ ಸಹ ಆರೋಗ್ಯ ಚೆನ್ನಾಗಿಟ್ಕೋಬಹುದು. ಯಾಕೆಂತ ಹೇಳಿದ್ರೆ ಈಗಿನ ಆರೋಗ್ಯ ಏನಾಗಿದೆ ಅಂದ್ರೆ 30-40 ವರ್ಷ ಆಯ್ತು ಅಂದ್ರೆ ಕ್ಲೋಸ್ ಅವ್ರದ್ದು ಪೂರ್ತಿ ಹೇಳಕ್ಕಾಗಲ್ಲ, ಒಂಥರ ಏನೋ ಒಂಥರ ಇದ್ ಮಾಡ್ತಾರೆ.
1: ಆಹಾರ ಪದ್ಧತಿನೇ ಹಾಗಿತ್ತಲ್ಲ,
0: ಆಹಾರ ಪದ್ಧತಿ ಅಷ್ಟು ಚೆನ್ನಾಗಿತ್ತು. ಈಗಿನ ಅವ್ರಿಗೆ ಏನಿಲ್ಲ, 30-40 ವರ್ಷಕ್ಕೆ ನಡೆಯಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ತಿರ್ಗಕ್ಕಾಗಲ್ಲ ಅಂತ ಇಷ್ಟಾಗುತ್ತೆ. ಇವೆಲ್ಲ ದೋಷ ಬರೋದು ಆಹಾರ ಪದ್ಧತಿಗಳು. ಬರೆಸುವಂತ ಆಹಾರ ಕ್ರಮಗಳು ಚೆನ್ನಾಗಿದ್ರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ, ನಮ್ಮ ಜೀವನ ಶೈಲಿಯು ಚೆನ್ನಾಗಿರುತ್ತದೆ. ಮುಂದೆ ಇನ್ನು ಒಂದು 10 ವರ್ಷ ಬದುಕೋದು, 20-30 ವರ್ಷ ಬದುಕಬಹುದು ಅಂತ ಈ ಮೂಲಕ ಹೇಳ್ತೇನೆ ಮೇಡಮ್.
1: ನಮ್ಮ ಆಹಾರದ ಗುಟ್ಟೆ ಹೀಗೆ ಅಂತ
0: ನಮ್ಮನೆಯಲ್ಲಿ ಮೊನ್ನೆ ಪತ್ರಡೆ ಮಾಡಿದ್ದು, ಇನ್ನು ಆಟಿ ಪಾಯಸ ಮಾಡ್ತೀವಿ, ಜೊತೆಗೆ ಕಳಲೆ ಸಾರು ಮಾಡ್ತೀವಿ. ಪ್ರತಿಯೊಂದು ಎಲ್ಲವೂ ತಿಂಗಳಲ್ಲಿ ಮಾಡ್ಬಿಟ್ರೆ ಮತ್ತೆ ಒಳ್ಳೆ ಆಹಾರ ಪದಾರ್ಥ ರೂಢಿಸ್ಕೊಂಡು ಹೋದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮೇಡಮ್.
1: ಓಕೆ ಸರ್, ತುಂಬಾ ಮಾಹಿತಿ ತಿಳಿಸಿದ್ರಿ. ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ ಈ ಆಷಾಢ ಮಾಸದಲ್ಲಿಯೇ ಸಾಕಷ್ಟು ಔಷಧಿಗಳನ್ನ ಕೂಡ ಈ ಆಟಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಇದನ್ನ ಹೇಳ್ತಾರೆ. ಮಂಗಳೂರು ಭಾಗದಲ್ಲಿ ಪಾಲೆ ಮರದ ಚಕ್ಕೆಯನ್ನ ತಂದು ಅದ್ರ ಕಷಾಯವನ್ನ ಮಾಡಿ ಕುಡಿಯೋದ್ರಿಂದ ವರ್ಷ ಪೂರ್ತಿ ನಮಗೆ ಆರೋಗ್ಯ ಸಿಗುತ್ತೆ ಅನ್ನೋದು. ಅಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀರಿ?
1: ನಾವು ಆರಾಮಾಗಿದ್ದೀವ್ರಿ. ಊಟ ಆಯ್ತು ಸರ್? ಸಾವಯವ ಸರ್, ಬೆಂಡೆಕಾಯಿ ಸಾಂಬಾರು ಅನ್ನ.
2: ಅಲ್ಲ, ಸಾವಯವ ಮಾಡಿದ್ರೇನೆ ಒಳ್ಳೇದು ಮೇಡಮ್ ಈಗಿನ
1: ಕಾಲದಲ್ಲಿ. ಹೌದು ಸರ್.
2: ಪ್ರತಿಯೊಂದು ಯಾಕಂತ ಕೇಳಿದ್ರೆ ಈಗ ಏನಾಗ್ಯದ ಅಂದ್ರೆ ಎಲ್ಲಾನೂ ಒಂದು ವಿಸ್ಮಯ ಆಗ್ಬಿಟ್ಟಿದೆ ಮೇಡಮ್. ಒಟ್ಟು ವಿಷಕಾರಿ ಹೆಚ್ಚು ಊಟ ಮಾಡಿಸ್ತಾರೆ ಮೇಡಮ್ ಎಲ್ಲಿ ಆಗುದು ಇವಾಗ.
1: ಹೌದು, ಮಾರ್ಕೆಟ್ ಅಲ್ಲಿ ಸಿಗದೆ ಅದೇ ಆಗಿರೋದ್ರಿಂದ ನಾವು ಅದನ್ನೇ ತರ್ಬೇಕಾಗುತ್ತೆ.
2: ಯಾಕಂತ ಕೇಳಿದ್ರೆ ನಾನ್ ನೋಡ್ತಿರ್ತೀನಿ ಮೇಡಮ್ ಇಲ್ಲಿ, ನಾನು ಸಬ್ಜಿ ಹೋಯ್ತೀನಿ ಮೇಡಮ್ ಮಾರ್ಲಕ್ಕ, ಹೀರೆಕಾಯಿ ಬೆಂಡೆಕಾಯಿ ಯಾವ್ದೇ ಒಂದು ಪಾಯಿಪಲ್ಲೆ ಹೋಗಿರ್ತೀನಿ ನಾನು. ಆದ್ರೆ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ ಮೇಡಮ್ ಅದ್ರದ್ದು. ಕೆಲವೊಬ್ರು ಏನ್ ಮಾಡ್ತಾರೆ ಕ್ವಾಲಿಟಿ ನೋಡ್ತಾರೆ, ಭಯಂಕರ ಕ್ವಾಲಿಟಿ, ಇದು ಸಣ್ಣ ಐತ್ರಿ ನಿಮ್ದು, ಇದು ಕರ್ಲ್ ಐತಿ, ಇದು ಇದು ಮಾಡ್ತಾರ ಅವ್ರು. ಯಾಕಂತ ಕೇಳಿದ್ರೆ ನಾವು ಇವ್ರೆ ಹಾಕುದಿಲ್ಲ, ಯಾವ್ದು ರಾಸಾಯನಿಕ ಹೊಡೆಯಂಗಿಲ್ಲ. ಅದಕ್ಕೆ ಅಲ್ಲಿ ಹೋದ ಸಿಟಿಯಾಗ ಹೋದ ಕೂಡಲೇ ಒಂದು 100 ಮಂದಿ ಬರ ಮೇಡಮ್ ಅವರು, ಅವ್ರು ಅಷ್ಟೇ ನನ್ನ ತಲೆ ಬರ್ತಾರ
1: ತಗೊಳ್ತಾರೆ.
2: ಹಾ ತಗೋತಾರ. ಉಳಿದವ್ರು ಏನೈತಲ್ಲ ಬ್ಯೂಟಿ ಪಾರ್ಲರ್ ಏನ್ ಹೋಗಿ ಬರ್ತಾರಲ್ಲ ಅವ್ರನ್ನ ಅದನ್ನ ತಗೋತಾರ ಮೇಡಮ್ ಎಲ್ಲಾರು. ಅಲ್ಲಿ ಏನೈತಲ್ಲ ರಾಸಾಯನಿಕ ಹೊಡೆದಿರ್ತಾರಲ್ಲ, ಐಸಲ್ ಹೊಡೆದಿದ್ದು ಯಾವ್ದೇ ಒಂದ್ ನೋಡಿದ್ರು ಐಸಲ್ ಯಾರು ಹೊಡಿತಾರ ಮೇಡಮ್.
1: ಹಾಗೆ
2: ಭಯಂಕರ ಕ್ವಾಲಿಟಿ ಇರುತ್ತೆ ಮೇಡಮ್.
1: ಹಾಗೆ ಸರ್ ಶಿವಶರಣ ಸರ್, ನಿಮ್ಮ ಬಯಲ್ಸೀಮೆಯಲ್ಲಿ ಈ ಮಳೆಗಾಲದಲ್ಲಿ ಯಾವ ರೀತಿ ಆಹಾರವನ್ನು ಮಾಡ್ತಾರೆ ಅಂದ್ರೆ ಮಳೆಗಾಲದಲ್ಲೇ ಪರ್ಟಿಕ್ಯುಲರ್ ಆಗಿ ಮಾಡೋದು?
2: ಮಳೆಗಾಲದಲ್ಲೇ ಮೇಡಮ್ ಅದೇ ಹೇಳ್ತಾ ಇದ್ದೀನಿ ನಾನು ಇವಾಗ ಅಡಿಗೆ ಸದ್ದನೆ ಹೇಳಾಗತ್ತೀನಿ ನಾನು ನಿಮಗೆ. ಸಾವಯವ ಯಾರು ಊಟನೆ ಮಾಡಲ್ಲ ಮೇಡಮ್ ಇವಾಗ ಹೆಚ್ಚು. ಅದಕ್ಕೆ ನಮ್ಮ ಆರೋಗ್ಯದಲ್ಲಿ ಯಾಕಂದ್ರೆ 40 ವರ್ಷ ಈಗ ಮೊಳಕಾಲು ಹಿಡಿದು ನಾನು ಇದು ಹಿಡಿದು ಅಂತಾರೆ. ನಮಗೆ 60 ವರ್ಷ ಇನ್ನು ಮೊಳಕಾಲು ಇಲ್ಲ ಏನು ಇಲ್ಲ.
1: ಸ್ಟ್ರಾಂಗ್ ಆಗಿದ್ದೀರಾ.
2: ಸ್ಟ್ರಾಂಗ್ ಇರ್ಬೇಕು ಮೇಡಮ್, ಯಾಕಂದ್ರೆ ನಮ್ಮ ಹೋಗಲೇ ತೋಳಂಗೆ ಇಲ್ಲ. ಬಜಾರ್ನಾಗ ನೋಡ್ತೀನಿ ನಾನು ಒಂದ್ 100 ಮಂದಿ ಏನ್ ಬರ್ತಾರ ಅವ್ರ ಹತ್ತೆ ಬಂದ ನನ್ ಕಾಯ್ತಲ್ಲ ಹಾಗೆ ಹೋಗ್ಬಿಡುತ್ತೆ,
1: ಅಲ್ಲೇ ಖಾಲಿ ಆಗ್ಬಿಡುತ್ತಲ್ಲ. ಮತ್ತೆ
2: ಅಲ್ಲೇ ಖಾಲಿ ಆಗುತ್ತೆ, ನಾನ್ ವಿಚಾರ ಬಡಲ್ಲ. ಅದಕ್ಕೆ ನಾನು ಏನಂದ್ರೆ ಸರಿ ಇಲ್ಲ ಅಂತ ಹೋಗ್ಬಿಡ್ತಾರ. ಕೆಲ್ ಬರ್ತಾರ ಮೇಡಮ್ ಅವ್ರು, ಯಾಕಂದ್ರೆ ಹಳೆ ಮಂದಿ ನೌಕರಿಸ್ತರು ಬ್ರಾಹ್ಮಣರ ಮಂದಿ ಇವ್ರೇನ್ ಬರ್ತಾರಲ್ಲ ಅವ್ರ ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ಮೇಡಮ್ ನಮಗೆ. ಕ್ವಾಲಿಟಿ ನೋಡಿ ತಗೊಂಡ್ಬಿಡ್ತಾರ ಮೇಡಮ್ ಅವರು. ಅದಕ್ಕೆ ಯಾವ್ದೇ ಇದ್ರು ಕ್ವಾಲಿಟಿ ಮಾಲ್ ಯಾರು ತಗೋಕ್ ಹೋಗ್ಬೇಡ್ರಿ ಕೇಳ್ತೀನಿ ನಾನು. ಅದ್ರಲ್ಲಿ ಯಾಕಂದ್ರೆ ವಿಷಕಾರಿ ಇರುತ್ತೆ ಸ್ವಲ್ಪ.
1: ಸಾಂಪ್ರದಾಯಿಕ ಬೆಳೆದಿದ್ದೆ ನೀವಂತ
2: ಸಾಂಪ್ರದಾಯಿಕವಾಗಿ ಬೆಳೆದಿರ್ತೀವಲ್ಲ ನಮ್ದು, ಯಾಕಂದ್ರೆ ನಮ್ದು ಹೊಗೆ ಹೋಗುತ್ತೆ ನಮ್ಮಲ್ಲಿ ಮನಿಗೆ ಬಂದು ಹೋಯ್ತಾರ ಮೇಡಮ್. ಅದ್ರದೇನ್ ನನಗೆ ತಿಂತಿಲ್ಲ. ಯಾಕಂತ ಕೇಳಿದ್ರೆ ಕ್ವಾಲಿಟಿ ಬೇಕು ಬೇಡ್ತಾರ. ಗೊಬ್ಬರ ನೀವು ಹಾಕಿಲ್ಲ ಅಂತ ಓಪನ್ ಹೇಳ್ತಾರ ಅವ್ರು ತಗೊಳವ್ರೆ. ನೀವ್ ಇದು ಗೊಬ್ಬರ ಹಾಕಿಲ್ಲ ಇದು ಯಾಕೆ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ ನನಗೆ ಅವರು.
1: ಸರ್ ಈಗ ಮಳೆಗಾಲದ ನಿಮ್ ಕಡೆ ಇನ್ಯಾವ ರೀತಿ ಬೆಳೆ ಇದೆ ಸರ್, ಅಂದ್ರೆ ಅಡುಗೆ ಬಳಸುವಂತ ತರಕಾರಿಗಳು?
2: ತರಕಾರಿ ನೋಡಿ ಮೇಡಮ್ ಪಾಲಕ್ ಬೆಳಿತೀವಿ ನಾವು.
1: ಸರ್ ಈಗಿನ ತರಕಾರಿ ಅಲ್ಲ ಅಡುಗೆಗಳಲ್ಲ, ಹಳೆ ಕಾಲದ್ದು ಹೇಳ್ತಿರೋದು.
2: ಹಳೆ ಕಾಲದ್ ನೋಡಿ ಮೇಡಮ್ ಕೊತ್ತಂಬರಿ, ಆ ನಂತರ ಕರಿಬೇವು, ಬೆಂಡಿ, ಚವಳಿಕಾಯಿ, ಹೀರೆಕಾಯಿ, ಇದು ಏನೇ ಬೆಳೆದ್ರು ಮೇಡಮ್ ಇದನ್ ಏನೈತಲ್ಲ ನೀವು ಹೇಳೋ ಪ್ರಕಾರ ನಾವು ಬೆಳೆದೇವು ಅಂದ್ರೆ ನಾವು ಆರೋಗ್ಯವಾಗಿರ್ತೀವಿ. ಮತ್ತೀಗ ಬರೀ ಹೇಳಕತ್ತ ಆಗ್ಬಿಡುತ್ತೆ ಮೇಡಮ್ ಅದು. ಈಗ ಏನಾಗುತ್ತೆ ಎಲ್ಲರೂ ಅದಕ್ಕೆ ಮೂಗಿಗೆ ತುಪ್ಪ ಹಚ್ಚಿದಂಗೆ ಹೇಳ್ಬಿಡ್ಬೇಕತ್ತೆ ನಾವು ಇವಾಗ.
1: ಧನ್ಯವಾದ ಸರ್. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ,
3: ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್, ಪ್ಲೀಸ್ ಸ್ಟೇ ಆನ್ ದ ಲೈನ್.
1: ಹಲೋ
4: ಹಲೋ
1: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
4: ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
4: ನಮ್ದು ಊಟ ಈಗ ಊಟ ಆಯ್ತು ಮೇಡಮ್. ಅರೆ ನಿಮ್ದು ಊಟ ಆಯ್ತರ?
1: ಊಟ ಆಯ್ತು ಸರ್, ಊಟ ಆಯ್ತು ಸರ್. ಇವತ್ತು ಮಳೆಗಾಲದಲ್ಲೇ ಮಾಡುವಂತ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
4: ಹೌದು ಮೇಡಮ್, ಅರೆ ಯಾಕಂದ್ರೆ ಆಯಾ ಸಮಯಕ್ಕೆ ತಕ್ಕಾಗೆ ಒಂದೊಂದು ಅಡುಗೆಗಳು ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ನಮ್ಮನೇಲಿ ನನ್ನ ಅರ್ಧಾಂಗಿ ಮಾಡ್ತಾವೆ ಒಂದು ಸಿಹಿ ಕಡುಬು ಅಂತ ಹೇಳಿ. ಅದು ಅಕ್ಕಿ ಹಿಟ್ಟನ್ನ ಸ್ವಲ್ಪ ನೀರ್ ಹಾಕಿ ಒಲೆ ಮೇಲೆ ಬಿಸಿ ಮಾಡಿ ಅದನ್ನ ಮುದ್ದೆ ತರ ಸ್ವಲ್ಪ ತಿರುಗಿಸ್ತಾರಲ್ಲ ಆತರ ತಿರ್ಗಿಸ್ಬಿಟ್ಟು ತಕ್ಕಂದು, ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ತುರ್ದು ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಕ್ಕಿಟ್ಟು ಆ ಬೆಲ್ಲ ಕಾದ್ ಸ್ವಲ್ಪ ನೀರಾದ್ಮೇಲೆ ಕೊಬ್ಬರಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಅದು ಮತ್ತೆ ಕೆಳಗಿಳಿಸ್ಕೊಂಡು ಈ ಏನ್ ಹಿಟ್ಟು ಇರುತ್ತಲ್ಲ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡು ಇರುತ್ತಲ್ಲ ಅದನ್ನ ಕರಿಗಡುಬಿನ ಎಲೆ ತರ ಇದನ್ ಮಾಡ್ಕೊಂಡ್ಬಿಟ್ಟು, ಕರಿಗಡುಬು ಅಂತಾರಲ್ಲ ಗೊತ್ತಲ್ರಿ, ಆತರ ಎಲೆ ಸ್ವಲ್ಪ ಇದನ್ನ ಲೆತ್ತಿಸ್ಕೊಂಡು ಅದ್ರಲ್ಲಿ ಒಂದೊಂದ್ ಚಮಚ ಇದನ್ನ ಕೊಬ್ಬರಿ ಬೆಲ್ಲದ ಏನ್ ಇರುತ್ತಲ್ಲ ಅದನ್ನ ಇಟ್ಬಿಟ್ಟು ಮತ್ತೆ ಇದನ್ನ ಕರಿಗಡ ತರ ಮಡಚಿಬಿಟ್ಟು ಈ ಅರಿಶಿನದ ಎಲೆಯಲ್ಲಿ ಸುತ್ತಿ ಅದು ಕಳಚಿಕಲ್ದಂಗೆ ದಾರ ನೀಟ್ ದಾರ ಸುತ್ತಿ ಆ ಒಂದು ಒಂದು ಪಾತ್ರೆ ಒಳಗೆ ನೀರಿಗೆ ತಾಕಲಂಗೆ ಒಂದು ಕಡ್ಡಿಗಳು ಇಟ್ಟಿರ್ತಾರ ಅಡ್ಡ ಅಡ್ಡಡ್ಡ ಎಲ್ಲ ಆ ನೀರಿಗೆ ತಾಕಬಾರ್ದು ಅಂತ ಹೇಳಿ ಅಡ್ಡಡ್ಡ ಕಡ್ಡಿಗಳು ಇಟ್ಬಿಟ್ಟು ಅದ್ರಲ್ಲಿ ಫುಲ್ ಎಲ್ಲ ಇಟ್ಬಿಟ್ಟು ಆ ಇಡ್ಲಿ ಪಾತ್ರೆ ಇರುತ್ತಲ್ಲ ಆ ಪಾತ್ರೆ ಒಳಗೆ ಇಟ್ಬಿಟ್ಟು ಅವೆಲ್ಲ ಇಟ್ಟು ಆಮೇಲೆ ಅದನ್ನ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಒಂದು ಎಷ್ಟೊತ್ತು ಇಷ್ಟು ಟೈಮ್ ಅಂತ ಇರುತ್ತೆ ಅದು ಕುದ್ದು ಆದ ನಂತರ ಅದನ್ನ ಇಳಿಸಿದ್ಮೇಲೆ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ಆ ದಾರ ಬಿಚ್ಚಿಬಿಟ್ಟು ಆ ದಾರ ಬಿಚ್ಚಬಿಟ್ಟು ಅದ ತಿನ್ನೋದು ಸಿಹಿ ಕಡುಬು ಅಂತ ತುಂಬಾ ಚೆನ್ನಾಗಿರುತ್ತೆ. ಅದು ನಾನು ಅರ್ಧಂಗಿ ಮಾಡಿದ ನೆನಪು ಈಗ ನನಗೆ ಸ್ವಲ್ಪ ಗೊತ್ತಾಗ್ತಾ ಇದೆ.
1: ಈಗ ಅರಿಶಿನ ಎಲೆಯಲ್ಲಿ ಕಟ್ಟಿರೋದ್ರಿಂದ ಅದ್ರ ಫ್ಲೇವರ್ ಕೂಡ ಇರುತ್ತೆ.
4: ಅದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಬಾಳೆದೆಲೆಗೆ ಅದ್ರಾಗೆ ಎಲ್ಲ ಮಾಡ್ಬೋದು, ಆದ್ರೆ ಈ ಅರಿಶಿನದೆಲೆಯಲ್ಲಿ ಮಾಡಿದ್ರೆ ಅದ್ರ ಕಂಪೆ ಬೇರೆ ಇರುತ್ತೆ ಮೇಡಮ್.
1: ಈ ಮಳೆಗಾಲದಲ್ಲಿ ಅರಿಶಿನ ಎಲೆ ಜಾಸ್ತಿ

0: ಸಿಗುತ್ತೆ ಹಾಗಾಗಿ.
1: ಹೌದೌದು, ಎಲ್ಲಾ ಕಡೆನೆ ಸಿಗ್ತಾ ಇರುತ್ತಲ್ಲ, ಅದು ಮಾಡ್ಕೊಂಡ್ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಆಮೇಲೆ ಈಗ ಇನ್ನೊಂದು ಕಳಲೆ ಇದೆ ಅಲ್ಲ, ಈಗ ಈ ಸಮಯದಲ್ಲಿ ಕಳಲೆ ಬಹಳ ಎಲ್ಲಾ ಕಡೆನೆ ಸಿಗ್ತಾ ಇರುತ್ತೆ. ಆ ಕಳಲೆಯನ್ನ ಒಂದು ಕನಿಷ್ಠ 2-3 ದಿವಸ ನೆನೆ ಹಾಕ್ಬೇಕಾಗುತ್ತೆ ಮೇಡಮ್ ಅವರೇ. ಅದ ಡೈರೆಕ್ಟ್ ಆಗಿ ಮಾಡಕ್ ಬರೋದಿಲ್ಲ, 2-3 ದಿವಸ ತೊಳೆದು ನೀರಲ್ಲಿ ನೆನೆ ಹಾಕ್ಬೇಕಾಗುತ್ತೆ. ಆದ್ಮೇಲೆ ಅದನ್ನ ಕೋಸಂಬರಿ, ಈಗ ಸೌತೆಕಾಯಿ ಎಲ್ಲ ಕೋಸ್ತಾರಲ್ಲ, ಆತರ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಬೇಯಿಸಿ ಬೆಂದಾದ್ಮೇಲೆ ಅದಕ್ಕೆ ಗರಂ ಮಸಾಲ ಪುಡಿ, ಸ್ವಲ್ಪ ಇದು ಕೊತ್ತಂಬರಿ ಕಾಳು ಪೌಡ್ರು, ಮಸಾಲ ಪುಡಿ, ಖಾರ ಪುಡಿ, ಉಪ್ಪು ಎಲ್ಲಾ ಹಾಕಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕಡಲೆಕಾಳು ಇದ್ರೆ ಇನ್ನೂ ಒಳ್ಳೇದೇ.
0: ಕಾಳೆಲ್ಲ
1: ಮಿಕ್ಸ್ ಮಾಡಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಅವು ಅಂತವನ್ನೆಲ್ಲ ನಾವು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಒಳಗಿರ್ತಕ್ಕಂತ ಒಂದು ಕಲ್ಲು ಆಗಿರ್ಬೋದು, ಏನೇ ಒಂದು ಇದ್ರು ಕೂಡ ಅದು ಒಂದು ರಾಮಬಾಣ ಆಗುತ್ತೆ. ಆಮೇಲೆ ಇನ್ನು ನೋಡ್ರಿ, ಇದು ಇನ್ನೊಂದು ಏನಂದ್ರೆ ಬಾಳೆಕಾಯಿ ಇದು ಇರುತ್ತಲ್ಲ, ದಿಂಡ್ ಇರುತ್ತಲ್ಲ, ಬಾಳೆದಿಂಡಿ. ಈಗ ಆಲ್ರೆಡಿ ನಾನು ಅದನ್ನೇ ತಿಂದದ್ದು, ಬಾಳೆದಿಂಡಿನ ಪಲ್ಯ ಚಪಾತಿನೇ ಕಟ್ಟಿಸಿದ್ರು. ಬಾಳೆದಿಂಡಿನ ಕೂಡ ಅದು ಒಳ್ಳೇದೇ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದು. ಅವೆಲ್ಲ ನಾವು ತಿನ್ನೋದ್ರಿಂದ ನಾವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು. ಯಾವ್ಯಾವ್ದೋ ಎಲ್ಲೆಲ್ಲೋ ಎಲ್ಲೋ ಮಾಡಿ ತಯಾರು ಮಾಡಿದಂತ ಒಂದು ಫುಡ್ ಗಳನ್ನ ತಿಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಈ ತರ ಮನೆಯೊಳಗೆ ಆಯಾ ಸಮಯಕ್ಕೆ ಯಾವ್ಯಾವ್ದು ಇರುತ್ತೋ ಅಂತವನ್ನೆಲ್ಲ ಮಾಡ್ಕೊಂಡು ನಾವು ಊಟ ಮಾಡೋದ್ರಿಂದ ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್.
0: ಖಂಡಿತ ಹೌದು ಸರ್, ಆರೋಗ್ಯವಾಗಿಯೂ ಇರ್ಬೋದು.
1: ನಾವು ಆರೋಗ್ಯವಾಗಿ ಇರ್ಬೋದು ಮೇಡಮ್. ಆಮೇಲೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಸಮಯದಲ್ಲಿ ಅಣಬೆಗಳು ಸಿಗ್ತಾ ಇದ್ವು. ನಾನು ಅವಾಗ ನಮ್ಮ ಊರಲ್ಲಿ ಇದ್ದಾಗ ನಾನು ಇಂಥ ಜಾಗದಲ್ಲೇ ಅಣಬೆ ಹುಟ್ಟುತ್ತೆ ಅಂತ ನನಗೆ ಗೊತ್ತಿರ್ತಿತ್ತು. ಅದು ಯಾವಾಗ ಹುಟ್ಟೋದಿಲ್ಲ, ಇವತ್ತು ಮಳೆ ಹೋಯ್ತು ಅಂದ್ರೆ ಹಿಂದಿನ ದಿವಸ ಮಾತ್ರ ಹುಟ್ಟೋದವ ಅಣಬೆ. ಹೌದಿಲ್ಲ, ನನಗೆ ಜಾಗ ಗೊತ್ತಿತ್ತು, ನಾನು ಹೋಗಿ ಕಿತ್ಕೊಂಡ್ ಬರ್ತಾ ಇದ್ದೆ. ಆದ್ರೆ ಆ ಅಣಬೆಗೂ ಈ ಸಾಕು ಅಣಬೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹೌದು, ಈ ಸಾಕು ಅಣಬೆ ಇದೆಯಲ್ಲ ಅಂತ ಏನಂತ ಟೇಸ್ಟ್ ಇರೋದಿಲ್ಲ. ಅಲ್ಲಿ ಹುಟ್ಟಿದ ಅಣಬೆ ಇರುತ್ತಲ್ಲ ಅವು ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಮಾತ್ರ ಟೇಸ್ಟ್ ಸಖತ್ ಆಗಿರುತ್ತೆ.
0: ಮಳೆಗಾಲ ಶುರು ಆಗ್ತಿರತ್ತಿಗೆ ಅಣಬೆಗಳೆಲ್ಲ
1: ಮಳೆ ಎಲ್ಲ ನೆಲ ಯಾವಾಗ ಚೆನ್ನಾಗಿ ನೆನೆಯುತ್ತಲ್ಲ ಆ ಸಮಯದಲ್ಲಿ ಅವು ಯಾವಾಗ ಬೇಕಾವಾಗ ಹುಟ್ಟೋದಿಲ್ಲ. ಅದು ಮಳೆ, ಒಂದು ಮಳೆ ಯಾವ್ದಾರು ಹೋಗುತ್ತಲ್ಲ ಆ ಮಳೆ ಹೋದ ಹಿಂದಿನ ದಿವಸ ಸಂಜೆ ಅವು ಹುಟ್ಟೋದು ಮೇಡಮ್ ಅವ್ರೆ. ಅವು ಆ ಸಮಯದಲ್ಲೇ ಹೋಗಿ ನೋಡಿ ನಮಗೆ ಗೊತ್ತಿರುತ್ತೆ ಯಾವ ಮಳೆ ಹೋದಾಗ ಎಲ್ಲಿ ಅವು ಹುಟ್ಟುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆ ಜಾಗದಲ್ಲಿ ಹೋದ್ರೆ ನಮಗೆ ಕರೆಕ್ಟ್ ಆಗಿ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ಅಂತವೆಲ್ಲ ನಾವು ಯೂಸ್ ಮಾಡ್ಬೇಕು, ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮೇಡಮ್. ಇವೆಲ್ಲ ನೆನ್ಪ್ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು.
0: ಓಕೆ ಸರ್, ನಮ್ಗೂ ಕೂಡ ಮತ್ತೊಂದ್ಸರಿ ನೆನ್ಪ್ ಮಾಡಿದ್ರಲ್ಲ ನೀವೆಲ್ಲ ಏನೇನೆಲ್ಲ ಮಳೆಗಾಲದಲ್ಲಿ ತಿಂತಾರೆ ಅಂತೇಳಿ.
1: ಹೌದು, ಇವೆಲ್ಲ ಒಳ್ಳೇದು ಮೇಡಮ್. ಬಾಳೆದಿಂಡ ಆಗಿರೋದು, ಕಳಲೆ ಆಗಿರ್ಬೋದು, ಅಣಬೆ ಆಗಿರ್ಬೋದು, ಇವೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇಂಥವನ್ನ ನಾವು ಮುಂದುವರ್ಸೋಣ, ಇವು ಎಲ್ಲರೂ ಈ ತರ ಒಂದು ಪಾಲಿಸ್ಲಿ ಅನ್ನೋದೇ ನನ್ನ ಒಂದು ಆಶಯ.
0: ಓಕೆ ಸರ್, ಧನ್ಯವಾದ ಸರ್ಕಾರಿ.
1: ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
0: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಮಳೆಗಾಲದಲ್ಲಿ ತಿನ್ನುವಂತ ಸಾಕಷ್ಟು ಆಹಾರದ ಬಗ್ಗೆ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮೇಡಮ್. ಹೌದಾ, ಮತ್ತೆ ಕಟ್ ಆಯ್ತು. ಕೆಲವೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೂ ಹಾಗಾಗುತ್ತೆ.
2: ಮಳೆಗಾಲದ್ದು ಹೇಳ್ತಿದ್ರಲ್ಲ ಮೇಡಮ್, ಮಳೆಗಾಲದಂತೂ ಈಗ ತುಂಬಾ ಈ ಇದ್ದಿದೆಯಲ್ಲ ಮೇಡಮ್ ದೊಡ್ಡಪತ್ರೆ, ಅದ್ರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಗಂಟ್ಲ ಕೆಪ್ಪ ಇದಕ್ಕೆಲ್ಲ ನಾನು ಅದನ್ನ ಮಾಡ್ತಾನೆ ಇರ್ತೀನಿ, ಪಾಟಲ್ ಹಾಕಿರ್ತೀನಿ ಮೇಡಮ್. ಅದು ದೊಡ್ಡಪತ್ರೆ ಆಗ್ಲಿ, ದೊಡ್ಡಪತ್ರೆ, ತುಳಸಿ, ತುಂಬೆ, ಅದೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸಿ ಇದನ್ನ ದೊಡ್ಡಪತ್ರೆ ಜೊತೆ ಚಟ್ನಿ ಮಾಡಿದ್ರೆ ತುಂಬಾ ಒಳ್ಳೇದು ಮೇಡಮ್ ಈ ಮಳೆಯಲ್ಲಿ. ಹೌದು ಮೇಡಮ್, ಈ ಖಾರ ಚಟ್ನಿ ಆಗ್ಲಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇದನ್ನ ಹೆಚ್ಚಾಕಿ ಒಣಮೆಣಸಿಕಾಯಿ ಖಾರ ಚಟ್ನಿ ಮಾಡಿದ್ರೆ ಗಂಟ್ಲ ಕೆರದಕ್ಕೆಲ್ಲ ಆ ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನಮ್ಮ ಅಮ್ಮ ಎಲ್ಲ ಈ ತರ ಹೇಳ್ಕೊಟ್ಟಿದ್ರು ಮೇಡಮ್ ಮಳೆಯಲ್ಲೆಲ್ಲ ಮಾಡೋದನ್ನ, ಶೀತ ಆದ್ರೆ ಒಳ್ಳೇದು ಅಂತ. ಮತ್ತೆ ಈಗೆಲ್ಲ ಬಾಳೆದಿಂಡೆಲ್ಲ ಸಿಗುತ್ತಲ್ಲ ಮೇಡಮ್, ಬಾಳೆ ಹೂವಿನ ಪಲ್ಯ ಚೆನ್ನಾಗಿರುತ್ತೆ, ಬಾಳೆ ದಿಂಡು, ಒಂದೆರಗ, ಈ ತರದ್ದೆಲ್ಲ. ಕಳಲೇನು ಈಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್, ಸಿಗುತ್ತೆ ಒಳ್ಳೇದು ಮಳೆಗಾಲದಲ್ಲಿ ಅಂದ್ರೆ. ಸರಿ, ಮಳೆನೆ ಕಡಿಮೆ ಇರೋದ್ರಿಂದ ತುಂಬಾ ಎಲ್ಲ ಮಾರ್ತಿದ್ರು ಮೇಡಮ್ ಕಳಲೆ, ಇತ್ತೀಚೆಗೆ ಕಡಿಮೆ
0: ಆಗ್ಬಿಟ್ಟಿದೆ.
2: ಹಾಗಾಗಿ ಕಳಲೆನು ತುಂಬಾ ಒಳ್ಳೇದು
0: ಮೇಡಮ್, ಜಾಸ್ತಿ ಬರುತ್ತೆ.
2: ಜಾಸ್ತಿ ಬರುತ್ತೆ ಮೇಡಮ್. ಮತ್ತೆ ಕೆಸುವಿನ ಸೊಪ್ಪು ಸಿಗುತ್ತೆ ಮೇಡಮ್ ಈಗ, ಅದು ಸ್ವಲ್ಪ ಮಳೆ ಆದ್ರೂ ಬಂದ್ಬಿಡುತ್ತೆ ಕೆಸುವು.
0: ಹೌದು,
2: ಅದ್ದು ಪಲ್ಯ ಈ ತರದ ಮಳೆಗಾಲಕ್ಕಾಗಿ ಕೆಲವು ಅದು ಪ್ರಕೃತಿಲೇ ಸೃಷ್ಟಿ ಆಗ್ಬಿಟ್ಟಿರ್ತಾವ ಮೇಡಮ್ ತರಕಾರಿಗಳಾಗ್ಲಿ. ಹೌದು, ತಿಂದ್ರೆ ತುಂಬಾ ಒಳ್ಳೇದು ಮೇಡಮ್. ಎಷ್ಟೋ ನಮ್ಮ ಕೆಮ್ಮು ನೆಗಡಿ ಶೀತ ಗಂಟ್ಲು ಕೆರೆತ ಇಂಥವೆಲ್ಲ ಈ ಮನೆ ಮದ್ದು ಔಷಧಿಗಳಂತ ಸೊಪ್ಪಲ್ಲೇ ಕಡಿಮೆ ಆಗ್ಬಿಡುತ್ತೆ ಮೇಡಮ್.
0: ಕಮ್ಮಿ ಆಗುತ್ತೆ ಅಂತ ಹೇಳಿ.
2: ಹೌದು ಮೇಡಮ್,
0: ಜಾಸ್ತಿ ಕೆಮ್ಮು ಶೀತ ಎಲ್ಲ ಆಗೋದಲ್ಲ ಹಾಗಾಗಿ.
2: ಹೌದು ಹೌದು ಮೇಡಮ್. ಮತ್ತೆ ಹುರುಳಿಕಾಯಿ ಹುರಿದು ಮಾಡೋದ್ರಿಂದ ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ
0: ಮೇಡಮ್,
2: ನೀಟ್ ಆಗುತ್ತೆ ಅಲ್ಲದು. ಹಾಗಾಗಿ ಅದು ಸಾಂಬಾರು ಈ ತರೆಲ್ಲ ಮಳೆಗಾಲಕ್ಕೆ ತುಂಬಾ ಒಳ್ಳೇದು ಮೇಡಮ್. ಅದು
0: ಓಕೆ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್.
2: ಧನ್ಯವಾದ ಮೇಡಮ್.
0: ಆಲೂರಿನಿಂದ ಪ್ರೇಮ್ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಈ ಮಳೆಗಾಲದಲ್ಲಿ ಯಾವ್ಯಾವ ರೀತಿಯ ಸೊಪ್ಪುಗಳನ್ನು ಬಳಸಬೇಕು ಅಂದರೆ ಕೆಮ್ಮು ಇರೋದ್ರಿಂದ ಕೆಮ್ಮಿಗೆ ಈ ದೊಡ್ಡಪತ್ರೆ ಇದೆಲ್ಲ ಚಟ್ನಿ ಎಲ್ಲ ಮಾಡೋದು ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಈಗಾಗಲೇ ಮಳೆಗಾಲ ಶುರುವಾಗಿರೋದ್ರಿಂದ ಮಳೆಗಾಲದಲ್ಲಿ ವಿಶೇಷವಾಗಿ ಮಾಡುವಂಥ ಅಡುಗೆಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು ಎಲ್ಲರೂ ಕೂಡ. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
7: ಹಲೋ
0: ಹಲೋ ಸರ್, ನಮಸ್ತೆ. ನಮಸ್ತೆ,
7: ನಮಸ್ಕಾರ ಮೇಡಮ್.
0: ಹಾ ಸರ್,
7: ಗೌರಿ ಬಿದ್ದೋರ್ ಮೇಡಮ್, ಸುರೇಶ್ ಭಟ್.
0: ಹಾ ಸುರೇಶ್ ಸರ್, ಆರಾಮಿದ್ದೀರಾ?
7: ಆರಾಮಿದ್ದೇವೆ ಮೇಡಮ್, ತಾವು?
0: ನಾವು ಚೆನ್ನಾಗಿದ್ದೀವಿ ಸರ್. ಸರ್, ಇವತ್ತು ಮಳೆಗಾಲದಲ್ಲಿ ಮಾಡುವಂತ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
7: ಮಳೆಗಾಲದಲ್ಲಿ ಅಡುಗೆ?
0: ಹಾ ಸರ್,
7: ನನಗೆ ಮಳೆಗಾಲದಲ್ಲಿ ಅಡುಗೆ ಅಂದ್ರೆ ನಾನು ಬಜ್ಜಿ ಬೋಂಡ ಎಲ್ಲ ತಿಂತೀನಿ ಮೇಡಮ್, ಮಳೆಗಾಲ ಬಂದ್ರೆ.
0: ಹಾ, ಅದನ್ನ ಬಿಟ್ಟು ಸರ್, ಪ್ರಕೃತಿಯಲ್ಲಿ ಸಿಗುವಂತ ಒಂದು ವಸ್ತುಗಳನ್ನೆಲ್ಲ ಬಳಸಿ.
7: ಹೌದು. ಇದು ಹುರುಳಿ,
0: ಹುರುಳಿ
7: ಉಸುಳಿ ಉಸುಳಿ ಮಾಡ್ತಾರಲ್ಲ, ಅದು ತಿಂತೀನಿ. ಆಮೇಲೆ ಆಚೆ ಬಂದ್ರೆ ಮಸಾಲ ಪುಡಿ ಬಿಸಿ ಬಿಸಿ ಇವೆಲ್ಲ ತಿಂತೀನಿ ಮೇಡಮ್.
0: ಸರ್, ನಿಮ್ಮ ಗೌರಿ ಬಿದ್ದನೂರ್ ಕಡೆ ಇಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಬೇರೆ ಬೇರೆ ರೀತಿ ಅಡುಗೆಗಳು ಮಾಡ್ತಾರ ಅಂತ ಹೇಗೆ ಅಂತ?
7: ಇಲ್ಲ ಮೇಡಮ್, ಅಂತದ್ದು ಏನ್ ಮಾಡಲ್ಲ, ಇಲ್ಲಿ ಆಂಧ್ರ ಬಾರ್ಡರ್ ಅಲ್ವಾ, ಏನಿಲ್ಲ.
0: ಆಂಧ್ರ ಬಾರ್ಡರ್? ಮಿರ್ಜಿ ಬಚ್ಚಿ ಈ ತರದ್ದೆಲ್ಲ ಬೋಂಡಾ? ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
7: ಮೇಡಮ್, ಒಂದು ರಾತ್ರಿ 8:00 ಬರೋ ಇದು ಹಳೆ ಸಮುದ್ರ ಗೀತೆಗಳು ಸಾಕಾಗಿದೆ ಮೇಡಮ್.
0: ಹೌದಾ?
7: ಧರಿಸ್ಕೊಡೋದು ಯಾರು ಮೇಡಮ್?
0: ಹಲೋ,
7: ಹೌದು
0: ಹೌದು ಸರ್,
7: ಒಳ್ಳೆ ಒಳ್ಳೆ ಸೆಲೆಕ್ಟ್ ಆರ್ಡರ್ ಮಾಡು.
0: ಓಕೆ ಸರ್.
7: ಬೆಳಿಗ್ಗೆ 5 ಗಂಟೆಗೆ ಭಕ್ತಿ ಗೀತೆಗಳು, ಆಹಾ ಸಕ್ಕತ್ತಾಗಿದೆ ಮೇಡಮ್.
0: ಎಲ್ಲ ಕಾರ್ಯಕ್ರಮನು ಕೇಳಿ ಸರ್ ಅವ್ರ ಕಾರ್ಯಕ್ರಮದ ಜೊತೆಗೆ.
7: ಹೌದು ಮೇಡಮ್, ನಾವೆಲ್ಲ ಕೇಳ್ತಾ ಇರ್ತೀವಿ.
0: ಓಕೆ ಓಕೆ ಸರ್.
7: ಹೌದು ಮೇಡಮ್, ಓಕೆ ಓಕೆ ಮೇಡಮ್,
0: ಧನ್ಯವಾದ ಸರ್.
7: ಧನ್ಯವಾದ.
0: ಸುರೇಶ್ ಅವರು ಗೌರಿ ಬಿದ್ದನೂರಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
8: ಹಲೋ
0: ಹಲೋ
8: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್. ಬ್ರಹ್ಮಾನಂದ
8: ಮೇಡಮ್,
0: ಗುಡ್ ಆಫ್ಟರ್ನೂನ್ ಸರ್.
8: ಮೇಡಮ್, ಕಾಫಿ ಆಯ್ತಾ?
0: ಕಾಫಿ ಆಯ್ತು ಸರ್. ನಿಮ್ದಾಯ್ತಾ?
8: ನಮ್ದು ಆಗ್ತಾ ಇದೆ ಮೇಡಮ್. ಇವತ್ತೇನ್ ಟಾಪಿಕ್
0: ಸರ್? ಇವತ್ತು ಮಳೆಗಾಲ ಶುರು ಆಗಿದೆಯಲ್ಲ ಇವಾಗ, ಮಳೆಗಾಲದಲ್ಲಿ ಮಾಡುವಂತ ವಿಶೇಷ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
8: ಹೌದು ಮೇಡಮ್, ನೋಡ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಇವಾಗ ಆಕ್ಚುಲಿ ನಮ್ಮ ಮೊದ್ಲೆಲ್ಲ ಒಂದು ಕೂಡು ಕುಟುಂಬ ಇರ್ತಿತ್ತು, ಹಳ್ಳಿಗಳಲ್ಲಿ ಜಾಸ್ತಿ ಇರ್ತಿದ್ವಿ, ಮತ್ತೆ ಕೃಷಿ ಆಧಾರಿತ ಜೀವನ ಇತ್ತು.
0: ಹೌದು,
8: ಹಾಗಾಗಿ ಮಳೆಗಾಲಕ್ಕೆ ಅಂತಾನೆ ಅವಾಗ ಮಳೆಗಾಲನು ಹಿಡಿದ್ರೆ ಎರಡು ಮೂರು ತಿಂಗಳು ಬಿಡ್ತಿರ್ಲಿಲ್ಲ, ತುಂಬಾ ಮಳೆನೂ ಇರ್ತಿತ್ತು. ಹಾಗಾಗಿ ಅದಕ್ಕೆ ತಕ್ಕಂತೆ ಎಲ್ಲ ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ರು. ಈಗ ಕಾಲ ಬದಲಾಗಿದೆ, ಎಲ್ಲ ನಗರೀಕರಣ ಆಗಿದೆ, ಅದ್ರ ಜೊತೆಗೆ ಮಳೆ ಕೂಡ ಕಡಿಮೆ ಆಗಿದೆ. ಮತ್ತೆ ಈ ಕಾಲಕ್ ತಕ್ಕಂತೆ ಅಡಿಗೆ ಮಾಡ್ತಕ್ಕಂತ ಪದ್ಧತಿ ಇದ್ರು ಕೂಡ ಮಾಡ್ಲಿಕ್ಕೆ ಯಾರಿಗೂ ಸಮಯ ಇಲ್ಲ, ತುಂಬಾ ಚೇಂಜ್ ಆಗಿದೆ. ಸದ್ಯ ಈಗ ಎಷ್ಟು ಬಿಜಿ ಆಗಿದ್ದಾರೆ ಅಂದ್ರೆ ಅವತ್ತಿಂದ ಅವತ್ತು ಊಟ ತಿಂಡಿ ಅಡಿಗೆ ಮಾಡ್ಕೊಂಡು ಹೋಗೋದೆ ಜನಕ್ಕೆ ಕಷ್ಟ ಆಗಿದೆ. ಆದ್ರೂ ಈ ಕೆಲವು ಮನೆಗಳಲ್ಲಿ ಇನ್ನು ಈ ಕೂಡು ಕುಟುಂಬಗಳಿದಾವೆ, ಆಮೇಲೆ ಕೃಷಿ ಆಧಾರಿತ ಕುಟುಂಬಗಳು ಹಳ್ಳಿಲಿ ಈಗಲೂ ಇದಾವೆ. ಆಮೇಲೆ ಅಲ್ಲೆಲ್ಲ ಈಗಲೂ ಸಹ ನನಗೆ ಗೊತ್ತಿರೋಂಗೆ ಈ ಮಳೆಗಾಲದಲ್ಲಿ ಸುಮಾರು ತಿಂಡಿಗಳನ್ನ ಮಾಡ್ತಾರೆ. ನಮ್ಮ ಮಲ್ನಾಡು ಮತ್ತೆ ಮಂಗಳೂರು ಕಾರವಾರ ಸೈಡ್ ಎಲ್ಲ ಆದ್ರೆ ಈ ಮಳೆಗಾಲದಲ್ಲಿ ಇದನ್ನ ಗೋಡಂಬಿ ಸುಟ್ಟು ತಿನ್ನೋದು, ಹಲಸಿನಕಾಯಿ ಹಪ್ಪಳ ಕರೆದು ಅದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಂಡು ತಿನ್ನೋದು. ಮತ್ತೆ ಈ ಇದರಲ್ಲಿ ಬೇಸಿಗೆಗಾಲದಲ್ಲಿ ಹಲಸಿನ ಹಣ್ಣಿಂದು ಮಾವಿನ ಹಣ್ಣಿಂದು ಹಂಚಟ್ ಅಂತ ಮಾಡಿರ್ತಾರೆ, ಸ್ಲೈಸ್ ತರ, ಅದನ್ನ ಚಾಕ್ಲೇಟ್ ತರ ಉಪಯೋಗಿಸ್ತಾ ಇರ್ತಾರೆ. ಹೀಗೆ ವಿವಿಧ ತಿಂಡಿ ತಿನಿಸುಗಳನ್ನ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಇದು ಕೆಸುವಿಂದು ಇದು ಮಾಡ್ತಾರೆ, ಪತ್ರೋಡೆ ಅಂತ ಮಾಡ್ತಾರೆ, ಆ ತರದ್ ಮಾಡ್ತಾರೆ. ಮತ್ತೆ ಅಕ್ಕಿ ಕಡುಬು, ಅರಿಶಿನ ಕಡುಬು, ಅರಿಶಿನ ಹಣ್ಣು ಮುಗಿತಾ ಬಂದಿರುತ್ತೆ ಈಗ, ಕೆಲ ಕಡೆ ಇರತ್ತೆ. ಅದ್ರದ್ದು ಕಡುಬೆಲ್ಲ ಮಾಡಿ ಅದ್ರದ್ದು ಇದು ಏನು ಪಾಯಸ ಮಾಡಿ ದೋಸೆ ಮಾಡಿ ಎಲ್ಲ ತಿಂತಾ ಇರ್ತಾರೆ. ಅದ್ರ ಜೊತೆಗೆ
0: ಟೇಸ್ಟ್ ಮಾಡಿಲ್ವಾ ಸರ್?
8: ಮಾಡಿದೀನಿ ಮೇಡಮ್, ಖಂಡಿತ. ಯಾಕಂದ್ರೆ ನಮ್ಮಅಮ್ಮ ಸೌಖ್ಯಂದ್ರದವರು, ಅವರು ಇದು ಬೆಳ್ತಂಗಡಿ ತಾಲೂಕವರು, ಹಾಗಾಗಿ ನಮ್ಮಅಮ್ಮ ಇರೋ ತನಕ ಅವನ್ನೆಲ್ಲ ಖಂಡಿತವಾಗ್ಲೂ ಮಾಡ್ತಾ ಇದ್ರು. ಪ್ರತಿಯೊಂದನ್ನು ಟೇಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಬೆಳ್ತಂಗಡಿ ಹತ್ರ ಅರ್ಧಂಗಡಿ ಹತ್ರ ಇದೆ, ನಮ್ಮ ಅಜ್ಜಾಜಿ ಮನೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಮತ್ತೆ ನಮ್ಮ ರಿಲೇಷನ್ಸ್ ಮನೆಗೆಲ್ಲ ಹೋಗ್ತಾ ಇದ್ವಿ. ಅವಾಗೆಲ್ಲ ಈ ತರ ಈ ಮಲ್ನಾಡ್ ಅಡಿಗೆ, ಸೌತ್ ಕೇಂದ್ರ ಅಡಿಗೆ ಎಲ್ಲ ತುಂಬಾ ಟೇಸ್ಟ್ ಮಾಡಿದ್ವಿ. ಇವಾಗ್ಲೂ ಸಹ ಅದನ್ನೆಲ್ಲ ನೆನೆಸ್ಕೊಂಡು ತಿನ್ಬೇಕು ಅನ್ಸುತ್ತೆ. ಇಲ್ಲೆಲ್ಲಾರು ಎಕ್ಸಿಬಿಷನ್ ಅಲ್ಲಿ ಎಲ್ಲಾರು ಕಂಡ್ರೆ ಅಂತ ಐಟಮ್ಗಳನ್ನ ನಾವು ತಿನ್ಲಿಕ್ಕೆ ಇಷ್ಟಪಡ್ತೀವಿ. ಮುಖ್ಯವಾಗಿ ನಾವು ಈಗಿನ ಕಾಲಕ್ಕೆ ತಕ್ಕಂತೆ ನೋಡೋದಾದ್ರೆ, ನಾವು ಮಳೆಗಾಲದಲ್ಲಿ ಥಂಡಿಯನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಈ ಕಾಫಿ ಟೀನ್ಗಳಲ್ಲಿ ಹಾಲ್ಗಳಲ್ಲಿ ಶುಂಠಿ ಮೆಣಸಿನ ಪುಡಿ ಲವಂಗ ಪುಡಿ ಇತರಗಳನ್ನ ಸ್ವಲ್ಪ ಯೂಸ್ ಮಾಡ್ಬೇಕು. ಆಮೇಲೆ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಎದ್ದ ಕೂಡಲೇ ಮತ್ತೆ ರಾತ್ರಿ ಮಲಗುವ ಮುನ್ನ ಒಂದೊಂದು ಹೊತ್ತ ಬಿಸಿನೀರು ಕುಡಿಬೇಕು. ಮತ್ತೆ ರಾತ್ರಿ ಹಣ್ಣು ಮತ್ತು ಮೊಸರನ್ನು ಅವಾಯ್ಡ್ ಮಾಡ್ಬೇಕು, ಶೀತದ ಐಟಮ್. ಹೌದು, ಮತ್ತೀಗ ಈಗ ಸಂಜೆಗೆಲ್ಲ ಕೆಲವರೆಲ್ಲ ಈ ಮಳೆಗಾಲ ಇದ್ರೆ ಥಂಡಿ ಇದ್ರೆ ಟೈಮ್ ಇದ್ರೆ ಕೆಲವು ಸ್ನಾಕ್ಸ್ ಗಳನ್ನ ಮಾಡಿ ತಿಂತಾರೆ. ಈಗಂತೂ ನಮ್ಗೆ ಹೊರಗಾದ್ರೆ ಬೇಕಾದ ಸ್ನಾಕ್ಸ್ ಸಿಟಿಗಳಲ್ಲಿ ಸಿಕ್ಕೇ ಸಿಗತ್ತೆ. ಹಾಗೆ ಅವರವ್ರ ಅನುಕೂಲ ತಕ್ಕಂತೆ ಮಾಡ್ತಾ ಹೋಗ್ತಾ ಇದಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಏನಿತ್ತಲ್ಲ, ಆ ಒಂದು ಪದ್ಧತಿ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಬಿಆರ್ ಪ್ರಾಜೆಕ್ಟ್ ನಲ್ಲಿ ನಮ್ಮಅಮ್ಮ ಅವಾಗೆಲ್ಲ ಹೊರಗಡೆ ತಿಂಡಿಗಳು ಸಿಗ್ತಿರ್ಲಿಲ್ವಲ್ಲ, ಮನೆಯಲ್ಲೇ ಒಂದೊಂದು ದೊಡ್ಡ ಡಬ್ಬಿಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಹೀಗೆ ಪ್ರತಿ ರವೆ ಉಂಡೆ, ಪ್ರತಿಯೊಂದನ್ನು ಒಂದೊಂದು ಡಬ್ಬ ಮಾಡಿ ತುಂಬಿರ್ತಿದ್ರು. ನಾವ್ ಅದನ್ನು ಮಳೆಗಾಲದಲ್ಲ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಚಿಕ್ಕ ಮಕ್ಳು ಇದ್ದಾಗ ತಿಂತಾ ಇದ್ವಿ. ಈಗ ಆ ತರ ಪದ್ಧತಿ ಹೋಗಿದೆ, ಏನೇ ಖರೀದಿ ಮಾಡ್ತಾವ ಮನ್ ತಿಂತೀವಿ, ಆದ್ರೆ ಆ ಒಂದು ಅಮ್ಮ ಮಾಡಿರ್ತಕ್ಕಂತ ಟೇಸ್ಟ್ ಇವಾಗ ಬರಲ್ಲ. ಆದ್ರೆ ಏನು ಮಾಡಕ್ಕಾಗಲ್ಲ, ಕಾಲ ಬದಲಾದಂತೆ ಎಲ್ಲ ಬದಲಾಗಿದೆ, ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗ್ಬೇಕು. ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಏನೇನು ನಾವು ನಮ್ಮ ಶರೀರವನ್ನು ಬೆಚ್ಚಗಿಡ್ಬೇಕು, ಶೀತ ಆಗ್ದಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾವೇ ನೋಡ್ಕೊಂಡು ತಿಳ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ ತುಂಬಾ ವಿಚಾರ ತಿಳಿಸಿದ್ರಿ.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರೆ ಚಿಕ್ಕವರಿದ್ದಾಗೆಲ್ಲ ತಿಂದಿದ್ದಂಥ ಈ ಮಳೆಗಾಲದಲ್ಲಿ ಅವರ ಅಮ್ಮ ಮಾಡಿದಂಥ ಅಡುಗೆಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಅಮ್ಮ ಮಾಡಿದಿರ್ಬೋದು ಅಥವಾ ಮಳೆಗಾಲದಲ್ಲಿ ನೀವು ತಿಂದಿದಂಥ ಅಡುಗೆಯ ಬಗ್ಗೆ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
9: ನಮಸ್ಕಾರ ಕನಕ.
0: ನಮಸ್ತೆ ಮುರಳೀಧರ್ ಸರ್, ಶಿವಮೊಗ್ಗದಿಂದ ಗೊತ್ತಾಯ್ತು ಸರ್. ಹಲೋ
9: ಅಕ್ಕ, ನಾವೆಲ್ಲ ಸಣ್ಣವರಿದ್ದಾಗ ನಮ್ಗೆ ಗದ್ದೆ ಬೇಲಿ ಕರ್ಕೊಂಡು ಹೋಗೋರು ಬದ ಕಡೆಯಕ್ಕೆ. ನಾವು ಬದ ಕಡೆ ಬಿಟ್ಟು ಸಣ್ಣ ಸಣ್ಣ ಮೀನು ಹಿಡ್ಕೊಂಡ್ ಬರ್ತಿದ್ವಿ.
0: ಮೀನು?
9: ಹಾ, ಮೀನು ಸಸ್ಲಿ ಮೀನು ಅಷ್ಟೇ. ಅದೆಲ್ಲ ತೊಂದ್ರೆ ಅದನ್ನ
0: ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಇರಲ್ಲಿ ನಿಂತ್ಕೊಂಡು.
9: ನಮಗೆ ಶೀತ ಆಗ್ತಿದ್ವಿ, ನಮ್ಗೆಲ್ಲ ಔಷಧಿ ಅಂದ್ರೆ ಮೀನ್ ಸಾರು, ಏಡಿ ಏಡಿಕಾಯಿ, ಏಡಿಕಾಯ್ದು ಏಡಿಕಾಯಿ ಸಾರು ಎಲ್ಲ ತಿಂದ್ಬಿಟ್ರೆ ಶೀತ ಕೆಮ್ಮು.
0: ಏಡಿ ಮತ್ತೆ ಸಣ್ಣ ಮೀನ್ ಹಿಡ್ಕೊ ಬಂದ್ಬಿಟ್ಟು ಸಾರ್ ಮಾಡ್ತಿದ್ರ ಅಮ್ಮ?
9: ಏಡಿ ಕಷಾಯ ಕೊಟ್ಬಿಟ್ರೆ ನಮ್ಗೆ ಕೆಮ್ಮು ಏನಿಲ್ಲ.
0: ಕಷಾಯ ಮಾಡ್ತಿದ್ರು ಏಡಿಯಿಂದ? ಈಗ ಇಲ್ಲೇ ಇಲ್ಲ ಸರ್. ಸರ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ
10: ಹಲೋ.
0: ಹಾ ಸರ್ ವಾಯ್ಸ್. ಹಾ ಈಗ ಕೇಳ್ತಿದೆ ಸರ್. ಹುರುಳಿಕಾಳೆಲ್ಲ
10: ಇಂಥವೆಲ್ಲ
0: ಚೆನ್ನಾಗಿತ್ತು ನೋಡಿ ಸರ್.
10: ಈಗ ಸ್ನಾಕ್ಸ್
0: ಹಲೋ. ಧನ್ಯವಾದ ಧನ್ಯವಾದ ಸರ್. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಜೋರು ಮಳೆ ಬರ್ತಿರುವಾಗ ಚಿಕ್ಕ ಚಿಕ್ಕ ಮೀನುಗಳು ಗದ್ದೆಲ್ಲಿ ಸಿಗ್ತಿತ್ತಂತೆ. ಅದು ಮತ್ತೆ ಈ ಏಡಿಯನ್ನ ಬಳಸಿದ್ರು, ಕಷಾಯವನ್ನ ಏಡಿ ಕಷಾಯವನ್ನು ಕೂಡ ಮಾಡ್ತಿದ್ರಂತೆ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯ್ತು. ಅಂದರೆ ಹಿಂದೆಲ್ಲ ಈಗ ಗದ್ದೆಗಳಿಗೆಲ್ಲ ಔಷಧಿ ಎಲ್ಲ ಹೊಡಿತಿರ್ಲಿಲ್ಲ, ಆವಾಗ ಸಣ್ಣ ಸಣ್ಣ ಮೀನು ಮತ್ತೆ ಏಡಿಗಳೆಲ್ಲ ಸಿಗ್ತಿತ್ತಂತೆ. ಅದ್ರ ಬಗ್ಗೆ ತಿಳಿಸಿ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್.
11: ಹಾ ಮೇಡಮ್
0: ಸರ್, ಇವತ್ತು ಮಳೆಗಾಲದಲ್ಲಿ ಮಾಡುವಂತ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
11: ನಿಜ ನಿಜ ಮೇಡಮ್, ಖಂಡಿತ. ಇದು ನೋಡಿ ಮೇಡಮ್, ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ ಮೇಡಮ್,
0: ಕಮ್ಮಿ ಇರುತ್ತೆ. ಹೌದು,
11: ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ತಾಜಾ ಆಹಾರ ಮತ್ತೆ ಬೇಯಿಸಿದ ಆಹಾರ ಜಾಸ್ತಿ
0: ಉಪಯೋಗಿಸ್ಬೇಕಾಗುತ್ತೆ
11: ಮನೆಯಲ್ಲಿ. ಅದನ್ನ ಮಾಡ್ಕೊಂಡು ಆಮೇಲೆ ನಾವು ಸಾಮಾನ್ಯವಾಗಿ ಕೆಲವರು ಮಾಡ್ತಾರೆ, ಬೆಳಿಗ್ಗೆ ಒಂದ್ಸರಿ ಮಾಡ್ಬಿಟ್ರೆ ಮೂರೊತ್ತು ಊಟ ಮಾಡೋ ಹಾಗೆ ಮಾಡ್ತಾರೆ. ಅದಲ್ಲ ಮಳೆಗಾಲದಲ್ಲಿ, ಮತ್ತೆ ಸಂಜೆನೂ ಬಿಸಿ ಅನ್ನ ಎಲ್ಲ ಮಾಡ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೇದು ಮೇಡಮ್. ಹಾಗೆ ನಾವು ಈ ಮಳೆಗಾಲದಲ್ಲಿ ನಾವು ದೇಹ ಬೆಚ್ಚಗಿಡ್ಬೇಕು ಅಂದ್ರೆ ಆಗಾಗ್ಗೆ ಕಷಾಯಗಳನ್ನು ಕುಡಿಬೇಕು ಮೇಡಮ್. ಶುಂಠಿ ಕಷಾಯ, ಜೀರಿಗೆ ಕಷಾಯ ಇವೆಲ್ಲ ತುಂಬಾ ಒಳ್ಳೇದು. ಅದು ವಾರಕ್ಕೊಮ್ಮೆ ಆತರ ಮಾಡ್ಕೊಂಡೋದ್ರೆ ತುಂಬಾ ಒಳ್ಳೇದು ಮೇಡಮ್. ಅದು ಹಾಗೆ ಈ ಹಣ್ಣುಗಳಿಗೆ ಹೋದ್ರೆ ಮೇಡಮ್, ಪಪ್ಪಾಯ ತುಂಬಾ ಒಳ್ಳೇದು ಮಳೆಗಾಲದಲ್ಲಿ.
0: ಪಪ್ಪಾಯ,
11: ಪಪ್ಪಾಯ ಸೇಬು ಮತ್ತೆ ಸೀಬೆ ತುಂಬಾ ಪೇರಲ ಅಂತ ಹೇಳ್ತಾರೆ ಕೆಲವು ಕಡೆ, ಸೀಬೆ ಬಹಳ ಉತ್ತಮ ಅದು. ಹಾಗೆ ಮಿತ್ರರು ಹೇಳ್ದಾಗೆ ಈ ಹುರುಳಿ ಕಾಳು ಇದೆಯಲ್ಲ, ತುಂಬಾ ಒಳ್ಳೇದು ಮೇಡಮ್.
0: ಹುರುಳಿ,
11: ಹಾ ಹುರುಳಿ ಕಾಳು ತುಂಬಾ ಒಳ್ಳೇದು. ಹಾಗೆ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೋಮವಾರ ಬಂದ್ರೆ ಮೇಡಮ್ ಅದು ವಾರದ ದಿನ ಅಂತ ಇಲ್ಲಿ ಪ್ರತೀತಿ. ಹಾಗಾಗಿ ಆ ವಾರದ ದಿನ ಸಿಹಿ ಮಾಡ್ತಾರೆ. ಆ ಹುರುಳಿ ಮತ್ತೆ ಕಾಯಿಯ ಹಾಲು ಅಂತ ಮಾಡ್ತಾರೆ. ನಾವು ಹುರುಳಿ ಕಾಳೆಲ್ಲ ಬೇಯಿಸಿ ತಿರುಗ್ಬಿಟ್ಟು ಅದಕ್ಕೆ ಕಾಯಿಯ ಹಾಲು ಹಾಕೊಂಡು ಮತ್ತೆ ಬೆಲ್ಲದ ಇದು ಅದನ್ನು ಮಾಡ್ತಾರೆ ಮೇಡಮ್. ಬೆಲ್ಲದ ಬಹಳ ಚೆನ್ನಾಗಿರುತ್ತೆ ಅದು. ಅದನ್ನ ಹುರುಳಿ ಕಾಳು ಕಾಯಿ ಹಾಲು ಅಂತ ಕರೀತಾರೆ ಇಲ್ಲಿ,
0: ಕಾಯಿ ಹಾಲು ಅಂತೇಳಿ.
11: ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
0: ಸೋಮವಾರ ದಿನ ಮಾಡ್ತಿದ್ರೆ ಸಿಹಿ ಅಂತ
11: ಪ್ರತಿ ಸೋಮವಾರ ನಮ್ಮ ಅಜ್ಜಿ ಮಾಡುದು ಮೇಡಮ್. ನಮ್ಗೆ ಇಲ್ಲಿ ವಾರ ಅಂದ್ರೆ ಸೋಮವಾರ. ಕೆಲವರಿಗೆ ಆಶ್ಚರ್ಯ ಆಗುತ್ತೆ, ಕೆಲವರು ಇಲ್ಲಿ ವಾರಕ್ಕೊಂದೇ ದಿವಸ ಸ್ನಾನ ಮಾಡುದು ಮೇಡಮ್ ವಾರದ ದಿನ.
0: ಹಾಗೆ ಹಿಂದೆ ಮಾಡ್ತಾರೆ
11: ವಾರದ ದಿನ ಅಂತ. ಈಗ ಏನಿಲ್ಲ, ಪ್ರತಿನಿತ್ಯವೂ ಎಲ್ಲ ಈಗೆಲ್ಲ ಸ್ವಚ್ಛಾಗಿರ್ತಾರೆ. ಹಾಗೆ ಮೇಡಮ್ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ಸಮಯದಲ್ಲಿ ಕುದಿಸಿ ಆರಿಸಿದ ನೀರು ಕುಡಿಬೇಕು ಮಳೆಗಾಲದಲ್ಲಿ. ಆಮೇಲೆ ನೀವು ಹಾದಿ ಬದಿಯಲ್ಲಿ ಅಂದ್ರೆ ಏನು ಸ್ಟ್ರೀಟ್ ಫುಡ್ ಅಂತ ಇರುತ್ತಲ್ಲ, ಅದ್ರ ಗೋಜಿಗೆ ಹೋಗ್ಬಾರ್ದು ಮೇಡಮ್ ಮಳೆಗಾಲದಲ್ಲಿ.
0: ಬೇಗ ಜೀರ್ಣ ಆಗಲ್ಲ ಅಂತ ಹೇಳಿ,
11: ಜೀರ್ಣ ಆಗೋದಿಲ್ಲ ಅದು, ತಾಪತ್ರಯ ತಂದ್ಬಿಡುತ್ತೆ. ಹಾಗಾಗಿ ಆಮೇಲೆ ಸಾರ್ವಕಾಲಿಕವಾಗಿ ಮೇಡಮ್ ಎಲ್ಲಾ ಕಾಲಕ್ಕೂ ಒಂದು ಹಾಗೆ ನೀವು ಮನೆ ಊಟ ತುಂಬಾ ಒಳ್ಳೇದು.
0: ಮನೆ ಊಟ
11: ಏನೋ ಬೇಕಾದ್ರೆ ಹೊರಗಡೆ ಹೋಗಿ ಒಳ್ಳೆ ಹೋಟೆಲ್ಗಳಲ್ಲಿ ಊಟ ಮಾಡ್ಬೋದು. ಸ್ಟ್ರೀಟ್ ಫುಡ್ ಮಾತ್ರ ಸ್ವಲ್ಪ ಆರೋಗ್ಯಕ್ಕೆ ಮಾರಕ ಆಗ್ಬಿಡುತ್ತೆ.
0: ಸ್ವಲ್ಪ
11: ಮಳೆಗಾಲದಲ್ಲಿ ಈ ರೀತಿಯ ಒಂದು ಮನೆಯಲ್ಲಿ ಬೇಯಿಸಿ ಆಹಾರ ಮಾಡ್ಕೊಳ್ಳೋದು ಮತ್ತೆ ಹಿತವಾಗಿ ಮೇಡಮ್ ಮಳೆಗಾಲದಲ್ಲಿ ಜಾಸ್ತಿ ತಿಂದ್ಬಿಟ್ರೆ ಅದು ಡೈಜೆಷನ್ ಆಗೋದಿಲ್ಲ. ಹಾಗಾಗಿ ಮಿತವಾಗಿ ತಿನ್ಕೊಂಡು ಆರೋಗ್ಯ ತುಂಬಾ ಒಳ್ಳೆ ಮೇಡಮ್. ನಾನು ಆರೋಗ್ಯದ ಬಗ್ಗೆ ನೋಡಿ, ನಮ್ಮ ಫಾದರ್ ಒಂದ್ ವಾರ ಆಸ್ಪತ್ರೆಯಲ್ಲಿ ಇದ್ರು, ನಾನು ಅಲ್ಲೇ ಇದ್ನಲ್ಲ,
0: ಹುಷಾರಿರ್ಲಿಲ್ಲ ಸರ್.
11: ಅವಾಗ ಗೊತ್ತಾಯ್ತು ಮೇಡಮ್ ಆರೋಗ್ಯದ ಎಷ್ಟು ಮುಖ್ಯ. ಆರೋಗ್ಯ ಮನುಷ್ಯನಿಗೆ ಅಂದ್ರೆ ಅಲ್ಲಿ ಬಂದು ನೋಡ್ತಾ ಇದ್ವಲ್ಲ, ಬೇರೆ ಬೇರೆ ಎಲ್ಲ ಈ ಚಿಕ್ಕ ಮಕ್ಳು ಇರ್ಬೋದು ದೊಡ್ಡವ್ರು ಇರ್ಬೋದು ಏನ್ ಕಾಯಿಲೆ ಏನ ಎತ್ತ ಅಂತ.
0: ಹೌದು ಸರ್, ಆರೋಗ್ಯ ಬೆಲೆ ಗೊತ್ತಾಗುತ್ತೆ.
11: ಖಂಡಿತ ಮೇಡಮ್, ಮನುಷ್ಯನಿಗೆ ಒಂದ್ ಸ್ವಲ್ಪ ಹಣ ಕಡಿಮೆ ಇದ್ರೂ ಚಿಂತೆ ಇಲ್ಲ, ಆರೋಗ್ಯ ಇರ್ಬೇಕು. ಆರೋಗ್ಯ ಇರ್ಬೇಕು ಅಂದಾಗ ಅವನು ಶುಚಿ ರುಚಿಯಾಗಿ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಿತವಾಗಿರೋದು. ಆಮೇಲೆ ಮಳೆಗಾಲದಲ್ಲಿ ಎಳ್ನೀರ್ ಸೇವನೂ ಒಳ್ಳೇದೇ ಮೇಡಮ್.
0: ಎಳ್ನೀರನ್ನ ಕುಡಿಯೋದು,
11: ಎಳ್ನೀರು ಕೂಡ ಕುಡಿಬಹುದು. ಮತ್ತೆ ಮಜ್ಜಿಗೆ ಅಂತೂ ಬಹಳ ಒಳ್ಳೇದು, ಅದೇ ಮಜ್ಜಿ ಊಟಕ್ಕೆ ಲೇಸು, ಮಜ್ಜನಕ್ಕೆ ಮಡಿ ಲೇಸು, ಕಜ್ಜಾಯ ತುಪ್ಪ ಒಣ ಲೇಸು, ಮನೆಗೆ ಒಂದು ಅಜ್ಜಿ ಲೇಸ್ ಅಂತ ಸರೋದು ನಾನು.
0: ಒಬ್ರ ಅಜ್ಜಿ ಇದ್ಬಿಟ್ರೆ ಸಾಕು, ಒಂದು ವಿಶ್ವವಿದ್ಯಾಲಯ
11: ಅಜ್ಜಿ ಇದ್ರೆ ಎಲ್ಲಾದ್ರು ಹೇಳ್ಕೊಡುತ್ತೆ. ಆಮೇಲೆ ಮಜ್ಜಿಗೆ ಇದೆಯಲ್ಲ ಮೇಡಮ್, ಮಜ್ಜಿಗೆ ನೀವು ಕುಡಿಲಿಲ್ಲ ಅಂದ್ರೆ ಊಟ ಅಪರಿಪೂರ್ಣ ಆಗ್ಬಿಡುತ್ತೆ, ಪರಿಪೂರ್ಣ ಆಗಲ್ಲ,
0: ಪರಿಪೂರ್ಣ ಆಗಲ್ಲ ಅಂತ.
11: ಹಾಗಾಗಿ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
0: ಓಕೆ ಸರ್, ಅಂದ್ರೆ ನಮ್ಮ ಹಿರಿಯರು ಎಷ್ಟು ಚಂದ ಆಹಾರವನ್ನೇ ಔಷಧಿಯಾಗಿ ಎಷ್ಟು ಚಂದ ಬಳಸ್ತಾ ಇದ್ರು ಅಂತ.
11: ಖಂಡಿತ ಮೇಡಮ್, ಖಂಡಿತ. ಅವ್ರ ಮನೇಲಿ ಒಬ್ರು ಹಿರಿಯರು ಇದಾರೆ ಅಂದ್ರೆ ನಮ್ಗೆ ಅವರು ಡಾಕ್ಟರ್ ಇದ್ದಂಗೆ,
0: ಡಾಕ್ಟರ್ ಇದ್ದ ಹಾಗೆ ಎಲ್ಲವನ್ನು ಹೇಳ್ಕೊಡ್ತಾರೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
11: ಧನ್ಯವಾದಗಳು ಮೇಡಮ್. ತಮಗೂ
0: ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು ಆಹಾರದ ಬಗ್ಗೆ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಕರೆ ಹಲೋ ಹಲೋ
12: ಹಲೋ
0: ಸರ್, ನಮಸ್ತೆ. ಸುಬ್ರಹ್ಮಣ್ಯ ಸರ್.
12: ಸುಬ್ರಹ್ಮಣ್ಯ ಸರ್ ಮೇಡಮ್ ಮಾತಾಡ್ತಾ.
0: ಓಕೆ ಸರ್,
12: ನಮಸ್ತೆ ಮೇಡಮ್. ತಾವು ಹೇಗಿದ್ದೀರಾ ಮೇಡಮ್?
0: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
12: ಸೂಪರ್ ಮೇಡಮ್.
0: ಸೂಪರ್ ಆಗಿದ್ದೀರಾ ಸರ್. ಉಡುಪಿ ಭಾಗಗಳಲ್ಲಿ ಈ ಮಳೆಗಾಲದಲ್ಲಿ ಏನ್ ಸ್ಪೆಷಲ್ ಆಗಿ ಮಾಡ್ತಾರೆ ಸರ್ ಮಳೆಗಾಲದಲ್ಲಿ?
12: ಉಡುಪಿ ಭಾಗದಲ್ಲಿ ಮೇಡಮ್ ಹುರುಳಿ ಇದೆಯಲ್ಲ,
0: ಹುರುಳಿ
12: ಹುರುಳಿ ಬೇಯಿಸಿ ಅದರದ್ದು ಕಡುಬು ಮಾಡ್ತಾರೆ, ಸಾರು ಮಾಡ್ತಾರೆ
0: ಸಾರು.
12: ಅದರಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ, ಅದ್ರ ಆ ಸಾರಿನ ಕಟ್ಟಿದ್ರೆ ಅಂದ್ರೆ ಹುರುಳಿ ಬೇಯಿಸಿದನ್ನು ತೆಗ್ದಿರ್ತಾರೆ ಮೇಡಮ್. ಕಟ್ಟಿರ್ತದಲ್ಲ ಅದ್ರದ್ದು, ಆ ಕಟ್ಟಲ್ಲಿ ಹುರುಳಿದು ಇದು ಮಾಡ್ಬಿಟ್ಟು ಅದಕ್ಕೆ ಸಾರು ಮಾಡ್ತಾರೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರೆ, ಮತ್ತೆ ಹುರುಳಿಯಲ್ಲಿ ಕಡುಬು ಮಾಡ್ತಾರೆ.
0: ಕಡುಬು
12: ಹುರುಳಿ ಕಡುಬು ಮಾಡ್ತಾರೆ. ಹುರುಳಿ ಕಡುಬು, ಹುರುಳಿಗೆ ಅದೊಂದು ಸ್ವಲ್ಪ ಉದ್ದಿನ ಮಿಕ್ಸ್ ಮಾಡಿ ಕಡುಬು ಮಾಡ್ತಾರೆ ಮೇಡಮ್. ಅದು ಚೆನ್ನಾಗಿರುತ್ತೆ, ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರ ಮಾವಿನಕಾಯಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
0: ಮಾವಿನಕಾಯಿ ಚಟ್ನಿ?
12: ಹೌದು ಹೌದು ಮೇಡಮ್. ಮತ್ತೆ ಇದು ನಿಮ್ದು ಕೊಚ್ಚಿಗೆ ಅಕ್ಕಿ ಇದೆಯಲ್ಲ ಮೇಡಮ್, ಕೊಚ್ಚಿಗೆ ಅಕ್ಕಿ, ಕೊಚ್ಚಿಗೆ ಅಕ್ಕಿ ಹಿಂದಿನ ದಿವಸ ನೆನ್ಸಿ ಇಟ್ಬಿಟ್ಟು ಬೆಳಿಗ್ಗೆ ಅದನ್ನ ಒಂದ್ ಸ್ವಲ್ಪ ಕಾಯಿ ಹಸಿಮೆಣಸು ಹಾಕಿ ರುಬ್ಬಿ ಅದ್ರದ್ದು ಉಂಡಿ ಮಾಡ್ತಾರೆ ಮೇಡಮ್. ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
0: ಕುಚ್ಚಕ್ಕಿ ಉಂಡೆ?
12: ಹೌದು ಹೌದು, ಕುಚ್ಚಕ್ಕಿ ಉಂಡೆ ಅದೆಲ್ಲ. ಮತ್ತೆ ಇದು ನಿಮ್ದು ಮೆಣಸಿನಕಾಯಿ ನಮ್ಮ ಕಡೆ ಅದೆಲ್ಲ ಶ್ರೇಷ್ಠ ಮೇಡಮ್. ಹುರುಳಿ ಗೊಜ್ಜು
0: ಉಡುಪಿ ಸ್ಪೆಷಲ್ ಮಳೆಗಾಲದಲ್ಲಿ.
12: ಹೌದು ಹೌದು ಮೇಡಮ್. ಮುಂದಿನ ಒಂದು ಕರೆಗೆ ಸ್ವೀಕಾರ ಕೊಡಿ ಮೇಡಮ್. ಅವರು ಯಾರಾದ್ರೂ ಮಾತಾಡ್ಲಿ, ಅವರಿಗೆ ಒಂದ್ ನಾಲ್ಕು ಮಾತಾಡ್ಲಿ.
0: ಧನ್ಯವಾದ ಧನ್ಯವಾದ
12: ಧನ್ಯವಾದ ಧನ್ಯವಾದ.
0: ಉಡುಪಿಯಿಂದ ಸುಬ್ರಹ್ಮಣ್ಯ ಐತಾಳ್ರವರು ಕರೆ ಮಾಡಿ ಅಲ್ಲಿ ಉಡುಪಿ ಭಾಗದಲ್ಲಿ ಏನೆಲ್ಲ ಸ್ಪೆಷಲ್ ಇತ್ತು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
13: ನಮಸ್ತೆ.
0: ಹಲೋ ಸರ್, ನಮಸ್ತೆ. ಯೋಗೇಶಪ್ಪ ಸರ್, ಆರಾಮಿದ್ದೀರಾ?
13: ಮೇಡಮ್ ಆರಾಮಿದ್ದೀವಿ
0: ಸರ್. ಹೇಗಿದೆ ಸರ್ ಮಳೆಗಾಲ ನಿಮ್ ಕಡೆ?
13: ಮಳೆ ಇಲ್ಲ ಮೇಡಮ್, ಕಡಿಮೆ ಇದೆ.
0: ಕಮ್ಮಿ ಇದೆಯಾ?
13: ಕಡಿಮೆ ಇದೆ, ಕಡಿಮೆ ಇದೆ ಮಳೆ.
0: ಇಲ್ಲಿ ಸ್ವಲ್ಪ ಬರ್ತಾ ಇದೆ ಮಳೆ ಶಿವಮೊಗ್ಗದ.
13: ಸ್ವಲ್ಪ ನಿನ್ನಿಂದ ಸ್ವಲ್ಪ ಮೋಡದ ವಾತಾವರಣ, ತುಂತುರು ತುಂತುರು ಬರುತ್ತೆ, ಆದ್ರೆ ಸಾಲದು, ಬಯಲ್ಸೀಮೆಗೆ ಸಾಲದು. ಮಲ್ನಾಡಿಗೆ ಸ್ವಲ್ಪ ಅತ್ಮಳೆ ಆಗಿರ್ಬೋದು, ಅಪ್ಪಟ ಮಲ್ನಾಡಿಗೆ. ಬಯಲ್ಸೀಮೆಗೆ ಬಂದಿಲ್ಲ ಬಿಡಿ, ಚಿಕ್ಕಮಗಳೂರು ದಾಟಿ ಈ ಕಡೆ ಕಡೂರ್ ಭಾಗ ಅಚ್ಚಿಕೆರೆ ಭಾಗ ಎಲ್ಲ ಮಳೆ ಇಲ್ಲ,
0: ಕಮ್ಮಿ ಇದೆ.
13: ಕಡಿಮೆ ಇದೆ, ಕಡಿಮೆ ಇದೆ
0: ಸರ್. ಮಳೆಗಾಲದ ಅಡಿಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
13: ಮಳೆಗಾಲದ ಅಡಿಗೆ ಬಗ್ಗೆ ಹೇಳಿದ್ರು ಮೇಡಮ್, ಸಾಕಷ್ಟು ಜನ ಹೇಳಿದ್ರು. ಬಿದಿರು ಕಡಲೆ ಉಪಯೋಗಿಸ್ತಾರೆ ನಮ್ಮ ಭಾಗದ. ನಾನಲ್ಲಿ ಎರಡು ಬಾರಿ ಉಪಯೋಗಿಸಿದೆ
0: ಬಿದಿರು ಕಡಲೆ. ಸಿಕ್ಕಿತು ನಿಮಗೆ?
13: ಬಿದಿರು ಕಡಲೆ ಒಂದು ಉಪ್ಪಿನಕಾಯಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ, ಅದಕ್ಕೆ ಹುಚ್ಚಳ್ ಪುಡಿ ಎಲ್ಲ ಹಾಕಿ. ಮತ್ತೆ ಅಣಬೆಗಳು ಸಿಗುತ್ತೆ ಮಳೆಗಾಲದಲ್ಲಿ, ಈ ಕಾಲದಲ್ಲಿ ಅಣಬೆ ಎಣ್ದಳುತ್ತೆ, ಅಣಬೆ ಉಪಯೋಗಿಸ್ತಾರೆ. ಆಮೇಲೆ ಎಳ್ಳಿ ಮದ್ದು ಏನು ಮಿಡಿ ಉಪ್ಪಿನಕಾಯಿ ಈ ತರದ್ದೆಲ್ಲ ಸ್ವಲ್ಪ ಹಾಕಿ ಇಟ್ಕೊಂಡಿರ್ತಾರೆ. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಈ ತರದ್ದೆಲ್ಲ ಮಳೆಗಾಲಕ್ಕಾಗಿ. ನೀವು ಮಳೆಗಾಲಕ್ಕಾದ್ಯ ಅಂತ ಹೇಳ್ತಾ ಇದೀರಲ್ಲ, ಅದಕ್ಕೆ
0: ಮಳೆಗಾಲಕ್ಕಂತಾನೆ ತಯಾರು ಮಾಡ್ಕೊಂಡಿರ್ತಾರೆ. ಈಗ ಬೇಸಿಗೆ
13: ಮಾಡ್ಕೊಂಡಿರ್ತಾರೆ. ನಾನು ಅಮಟೆಕಾಯಿ ಸಿಕ್ಕಿತ್ತು ಮೊನ್ನೆ, ಎಲ್ಲ ಒಂದ್ ಕಡೆ ಉಪ್ಪಿನಕಾಯಿ ಹಾಕಿ ಇಟ್ಸಿದ್ದೆ, ಚೆನ್ನಾಗಿದೆ ಅದು. ಅಮಟೆಕಾಯಿ
0: ವಿಶೇಷವಾಗಿರುತ್ತೆ. ಹೌದು ಹೌದು, ಚೆನ್ನಾಗಿರುತ್ತೆ.
13: ಹಾಗಾಗಿ ಮೊನ್ನೆ ಶೃಂಗೇರಿಗೆ ಹೋದಾಗ ಅಲ್ಲೂ ಕೂಡ ಅಲ್ಲಿ ಮೇಲ್ಗಡೆ ಗಣಪತಿ ಭಟ್ರು ಅಂತ ಹೇಳಿ ಅಲ್ಲಿ ಎಲ್ಲಾ ಪುಡಿಗಳನ್ನೆಲ್ಲ ಅವರು ಮಾರಾಟನು ಮಾಡ್ತಾರೆ. ಓರ್ನಾಡಲ್ಲಿ ಮೇಲ್ ಗಣೇಶನ್ ದೇವಸ್ಥಾನ ಅಂತ ಇದೆ, ಅಲ್ಲಿ ಹತ್ರದಲ್ಲಿ ಇದೆ. ಅಲ್ಲಿ ಹೋದ್ರೆ ಅವರು ಅದು ಅರ್ಚಕರು ಅದು ಒಂದ್ ಪದ್ಧತಿ ಇಟ್ಕೊಂಡಿದ್ದಾರೆ, ಎಲ್ಲಾ ತರದ ಪೌಡರ್ಗಳು ಅಲ್ಲಿ ನೀವು ಯಾರು ಹೋದ್ರು ಕೂಡ ಅಲ್ಲಿ ಹೋದ್ರೆ
0: ತರಬಹುದು.
13: ಅಲ್ಲಿಂದ ಏನು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅವ್ರ ಮುಂದೆ ಎಲ್ಲಾ ತರದ ಉಪ್ಪಿನಕಾಯಿಂದ ಹಿಡಿದು ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಮಳೆಗಾಲದ ಖಾದ್ಯಗಳನ್ನೆಲ್ಲ ಕೊಡ್ತಾರೆ. ಹೌದೌದೌದೌದೌದು. ಹಾಗಾಗಿ ಇವೆರಡು ಮೂರ್ನ ನಾನು ಬಳಸ್ದೆ ಈ ಸರಿ ಮಳೆಗಾಲದಲ್ಲಿ.
0: ಕೈ ಕಳಲೆ ಎಲ್ಲ ಸಿಕ್ಕಿದೆ ನಿಮ್ಗೆ?
13: ಕಳೆದ ಎಲ್ಲ ಉಪಯೋಗಿಸ್ತೇನೆ. ಈಗ ಬಾಳೆಹೊನ್ನೂರಿಂದ ಒಬ್ರು, ಜೈಪುರದಿಂದ ಒಬ್ರು ಸ್ನೇಹಿತರು ಕೊಟ್ಟಿದ್ರು, ಅದನ್ನ ಬಳಕೆ ಮಾಡಿದೆ. ಇರುತ್ತೆ ಅವರ ಸಂಪ್ರದಾಯಕ್ಕೆ ತಕ್ಕಂತೆ ಮಳೆಗಾಲದ ಖಾದ್ಯಗಳನ್ನ ಬಳಕೆ ಮಾಡ್ತಾರೆ. ಹಾಗಾಗಿ ನಾನು ತಿಳಿದಿದ್ದು ನಾನು ವಿವರಣೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
13: ಧನ್ಯವಾದ.
0: ಹಾಸನದಿಂದ ಯೋಗೇಶಪ್ಪ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಅವ್ರ ಭಾಗಗಳಲ್ಲಿ ಸಿಗುವಂತಹ ಆಹಾರದ ಬಗ್ಗೆ ಹೇಳಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆ ಲೈವ್ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
17: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
16: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
17: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
16: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
17: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
16: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
17: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
16: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವಾಗಲೇ ಮಳೆಗಾಲ ಶುರುವಾಗಿದೆ. ಈ ಮಳೆಗಾಲದಲ್ಲಿ ಕೆಲವೊಂದು ಭಾಗದಲ್ಲಿ ವಿಶೇಷವಾದಂತಹ ಅಡುಗೆಗಳನ್ನು ಮಾಡ್ತಾರೆ. ಈ ಮಳೆಗಾಲದಲ್ಲಿ ಸಿಗುವಂತಹ ಕೆಸು ಇರ್ಬೋದು, ಕಡಲೆ ಇರ್ಬೋದು, ಅಥವಾ ಅಮಟೆಕಾಯಿ, ಈ ಥರದನ್ನೆಲ್ಲ ಬಳಸಿ ಮಳೆಗಾಲದಲ್ಲಿ ಒಂದು ಸರಿ ಆದರೂ ತಿನ್ನಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯ ಅಡುಗೆಗಳನ್ನು ಮಾಡ್ತಿಂತಾರೆ. ಇದೇ ವಿಚಾರವಾಗಿ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ. ಹಲೋ,
18: ನಮಸ್ತೆ ಮೇಡಮ್.
0: ನಮಸ್ತೆ ಶಂಭುಲಿಂಗ್ ಅವ್ರು, ಹೇಗಿದ್ದೀರಾ?
18: ಆರಾಮಿದ್ದೀವಿ ಮೇಡಮ್.
0: ಮುಗಿತಾ ವ್ಯಾಪಾರ ಇಲ್ಲ?
18: ವ್ಯಾಪಾರ ಬೆಳಿಗ್ಗೆ ಅಷ್ಟೇ ಇರುತ್ತೆ. ಎಲ್ಲಿ ಹೋಗಿ ಮಳೆ ಬರುವಾಗ ಸ್ವಲ್ಪ ನೆನ್ಕೊಂಡ್ಬಂದೆ.
0: ನೆನ್ಬಿಟ್ರ?
18: ರೈನ್ ಕೋಟ್ ಮರ್ಕೊಂಡ್ಬಂದೆ ಸ್ವಲ್ಪ, ಅದರಲ್ಲಿ ನಿಂತ್ಕೊಂಡ್ಬಂದೆ. ಹೇಳಿ ಮೇಡಮ್.
0: ಸರ್, ಮಳೆಗಾಲದಲ್ಲಿ ಮಾಡುವಂತ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶೇಷವಾಗಿ ಮಾಡ್ತಾರಲ್ಲ ಅಡುಗೆಗಳು
18: ಮಳೆಗಾಲ ವಿಶೇಷವಾಗಿ ಅಂದ್ರೆ, ನಮ್ಮಲ್ಲಿ ಕಡಲೆ ಪಲ್ಯ ಮಾಡ್ತಾರೆ, ಆಮೇಲೆ ಇದು ಮೆಣಸಿಕಾಳು ಸಾಂಬಾರ್ ಮಾಡ್ತಾರೆ.
0: ಏನ್ ಸಾಂಬಾರು?
18: ಪತ್ರೊಡೆ ಮೆಣಸಿನಕಾಳು ಸಾಂಬಾರ್.
0: ಮೆಣಸಿನಕಾಳು?
18: ಮೆಣಸಿನಕಾಳಿನ ಸಾಂಬಾರ್. ಅದು ಗೆಂಟ್ಲು ನೋವು ಬರಲಿ ಏನೇ ಬರಲಿ, ಅದು ಊಟಕ್ಕಿಂತ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಮೇಡಮ್. ಆಮೇಲೆ ಮಜ್ಜಿಗೆ ಸಾರು.
0: ಮಜ್ಜಿಗೆ ಸಾರು?
18: ಅದು ಬಿಸಿ ಬಿಸಿ ಮಜ್ಜಿಗೆ ಸಾರು, ಬಿಸಿ ಬಿಸಿ ಇದ್ರೆ ಒಂಥರ ಚೆನ್ನಾಗಿ ಮೇಡಮ್.
0: ಚೆನ್ನಾಗಿ.
18: ಆಮೇಲೆ ಇದಾದ್ಮೇಲೆ ಪತ್ರೊಡೆ ಪತ್ರೊಡೆ ಮಾಡ್ತಾರೆ, ಬಾಡಿ ಹೀಟ್ ಆಗೋದು. ಆಮೇಲೆ ಅದ್ರದ್ದು ಹುಳಿಕಾಳು ಪಲ್ಯ ಮಾಡ್ತಾರೆ. ಆಮೇಲೆ ಅದ್ರ ಹಿಟ್ಟು, ಹೆಸರು ಹಿಟ್ಟು, ಹಿಟ್ಟನ್ನ ತಿನ್ಲಿಕ್ಕೆ ಕೊಡ್ತಾರೆ. ತುಪ್ಪಾಕಿ ತಿಂತೀವಿ, ಉಂಡೆ ಟೈಪ್ ಮಾಡ್ತಾರೆ. ಅದೆಲ್ಲ ಇರುತ್ತೆ. ಆಮೇಲೆ ನನ್ನ ಮನೆಯಲ್ಲಿ ಹೆಚ್ಚಾಗಿ ಬಿಸಿ ಬಿಸಿ ಅನ್ನೋದು ಕೆಲವೊಂದು ಟೈಮ್ ಅಷ್ಟೇ, ಹೆಚ್ಚಾಗಿ ಆರಿದ ಅನ್ನ ಉಣ್ಣ ಆರಿದ ಅಣ್ಣ ನನಗೆ ಬಿಸಿ ಸಾರಿ ಬರ್ಕೊಂಡು. ಯಾಕಂದ್ರೆ ಬಿಸಿಯನ್ನ ಉಣ್ಣಕಲ್ಲ ಮೇಡಮ್, ಬೆಳಕಂದ್ರೆ ಒಂದು ಆಯಸದಂಗೆ ಹೊರಗಿತ್ತೀನಿ. ಅದು ಆರಿದ ಖುಷಿ ಖುಷಿ ಊಟ ಮಾಡ್ತೀರಿ ಆರಿದ ಅನ್ನ. ಆದ್ರೆ ಸ್ವಲ್ಪ ತಣ್ಣಗಿದ್ರೆ ನಾವು ಉಣ್ಣಂಗಾದ ಮೇಡಮ್, ಬಿಸಿದ್ರೆ ನಾವು ಉಣ್ಣಂಗಲ್ಲ ಮೇಡಮ್. ಬೆಳಕಂದ್ರೆ ಮಿತಿ ಮಿತಿ ಬೆಳೆಯುತ್ತೆ. ಆರಿ ಮೇಲೆ ಸ್ವಲ್ಪ ಕರೆಕ್ಟ್ ಆಗಿ ಲೆವೆಲ್ ಬರುತ್ತೆ, ಅದೊಂಥರ ಅದಕ್ಕೆ ಬರುತ್ತೆ. ಆಮೇಲೆ ರಾತ್ರಿ ಮಲಗುವಾಗ ಕಷಾಯ ಮಾಡ್ಕೊಂಡು ಕುಡಿತೀವಿ. ಆಮೇಲೆ ಅನ್ನ ಗಂಜಿ ಕುಡಿತೀವಿ. ಅನ್ನ ಬಸ್ಸಿದ ಅನ್ನ ಗಂಜಿ ಇರುತ್ತಲ್ಲ, ಅದನ್ನ ಕುಡಿತೀವಿ ಮೇಡಮ್. ಇನ್ನು ಕೆಲವೊಂದು ನಾಟಿ ಔಷಧಿ ರಸಂಗಳೆಲ್ಲ ಮಾಡ್ತಾರೆ, ಟೊಮೆಟೊ ರಸಂ ಮಾಡ್ತಾರೆ. ಆಮೇಲೆ ಪುದೀನ ರಸಂ ಮಾಡ್ತಾರೆ. ಹಿಂಗ್ ಕೆಲವು ರಸಂಗಳು ಈಗ ಬಿಸಿಯಲ್ಲಿ ಚಳಿಯಲ್ಲಿ ಮಾಡೋದು ಜಾಸ್ತಿ ಮೇಡಮ್. ಹೇಳ್ಬೇಕಂದ್ರೆ ಈ ಚಳಿಗಾಲಕ್ಕೆ ಬೇರೆ, ಬೇಸಿಗೆಗೆ ಚಳಿಗಾಲ ಮಳೆಗಾಲಕ್ಕೆ ಒಂದೇ ಟೈಪ್, ಬೇಸಿಗೆಲೆ ತಂಬುಳಿ ಟೈಪ್ ಅದ್ ಬೇರೆ ಮಾಡ್ತಾರೆ
0: ಮೇಡಮ್.
18: ಫೋನ್ ಕರೆಕ್ಟ್ ಮಾತಾಡ್ತೀವಿ, ಫೋನಲ್ಲಿ ರೇಡಲ್ಲಿ ಮಾತಾಡ್ತೀವಿ. ನಮ್ ಸಹಕಾರ ಏನ್ ಮಾತಾಡ್ತೀರ ಅಂದ್ರ
0: ಶಿವಮೊಗ್ಗದ ಗುರುಪುರದಿಂದ ಶಂಭುಲಿಂಗ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಮಳೆಗಾಲದಲ್ಲಿ ಏನೇನೆಲ್ಲ ಅಡುಗೆಗಳನ್ನ ಮಾಡ್ಬೇಕು ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅಂತೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
19: ನಮಸ್ತೆ
0: ನಮಸ್ತೆ ರಾಜು ಸರ್. ಹಲೋ,
19: ಸರಿ ಲೈನ್
0: ಕಟ್ ಆಯ್ತಾ? ಈಗ ಸಿಕ್ತು ನೋಡಿ ಸರ್. ಮತ್ತೆ
19: ಇವತ್ತು ಖಾದ್ಯಗಳೊಂದಿಗೆ ಬಂದ್ಬಿಟ್ಟಿದ್ದೀರಾ?
0: ಹೌದು ಸರ್, ಮಳೆಗಾಲದ ಖಾದ್ಯಗಳು.
19: ಮಳೆಗಾಲದ ಖಾದ್ಯ, ಹೌದು ಮೇಡಮ್. ಮಳೆಗಾಲದಲ್ಲಿ ವಿಶೇಷವಾದ ತಿಂಡಿಗಳು ಇರ್ತವೆ. ಆಮೇಲೆ ನಮ್ ಕಡೆ ಏನ್ ಗೊತ್ತಾ ಮೇಡಮ್, ಕೇಸಿನ ಸೊಪ್ಪು, ಅರಿಶಿನ ಸೊಪ್ಪು ಮತ್ತೆ ಬಾಳೆ ಎಲೆಯಿಂದ ಕೆಂಡದ ಹೆಡ್ಡೆ ಅಂತ ಮಾಡ್ತಾರೆ.
0: ಬಾಳೆ ಎಲೆಯಿಂದ ಕೆಂಡದ
19: ಹೆಡ್ಡೆ, ಕೇಸಿನ ಸೊಪ್ಪು ಅಥವಾ ಅರಿಶಿನ ಸೊಪ್ಪು ಅಥವಾ ಬಾಳೆ ಎಲೆ, ಇವೆಲ್ಲ ಸಿಗ್ಲಿಲ್ಲ ಅಂದ್ರೆ ಅದನ್ನ ನಮ್ ಕಡುಬು ಇದು ಮಾಡ್ತೀವಲ್ಲ ಮೇಡಮ್,
0: ಅಕ್ಕಿ
19: ಕಡುಬಿಗೆ ಅಕ್ಕಿ ಇಟ್ ಮಾಡ್ತೀವಲ್ಲ, ಅದೇ ತರ ಮಾಡ್ಬಿಟ್ಟು ಎಲೆ ಮೇಲೆ ಚೆನ್ನಾಗಿ ಹಾಕ್ಬಿಟ್ಟು ಕೆಲವ್ರು ಬೆಲ್ಲ ಹಾಕ್ತಾರೆ, ಇಲ್ಲಾಂದ್ರೆ ಕೆಲವರು ಕಾಯಿ ಉಪ್ಪು ಮತ್ತೆ ಇದು ಉಪ್ಪು ಮೇಲೆ ಮಾಡ್ತಾರೆ. ಅದನ್ನ ಚೆನ್ನಾಗಿ ಕಟ್ಟಿಬಿಟ್ಟು ನಾವು ಕಡುಬು ಬೇಯಿಸ್ತೀವಲ್ಲ,
0: ಕಡುಬು
19: ಆ ತರ ಕೆಂಡದಲ್ಲಿ ಬೇಯಿಸ್ತಾರೆ.
0: ಅದಕ್ಕೆ
19: ಅದು ಅದಕ್ಕೆ ನಾಟಿ ಕೋಳಿ ಸಾರಿತ್ತು ಅಂದ್ರೆ ಅದಕ್ಕೆ ಮಜನೇ ಬೇರೆ. ಈ ಮಳೆಗಾಲದಲ್ಲಿ
0: ಕಾಂಬಿನೇಷನ್ ಅದು
19: ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸೌತ್ ಸೈಡ್ ನಲ್ಲಿ ಬೇಸಿಗೆ ಟೈಮ್ನಲ್ಲೆಲ್ಲ ಇದು ಮಾಡ್ತಾರೆ ಮೇಡಮ್, ಏನು ಅಕ್ಕಿ ಸಾವಿಗೆ ಎಲ್ಲ ರೆಡಿ ಮಾಡಿ ಇಟ್ಕೋತಾರೆ. ಅಕ್ಕಿ ಸಾವಿಗೆ ಅದು ದಪ್ಪ ಇರುತ್ತೆ, ನಮ್ ತರ ಅಲ್ಲ, ದಪ್ಪ ಇರುತ್ತೆ ಸ್ವಲ್ಪ. ಅದನ್ನ ಏನ್ ಮಾಡ್ತಾರೆ ಮಳೆಗಾಲದ ಟೈಮ್ನಲ್ಲಿ ಸಂಜೆ ಟೈಮ್ನಲ್ಲಿ ಸ್ನಾಕ್ಸ್ ತರ ಮಾಡ್ತಾರೆ. ಅಂದ್ರೆ ಕುದಿಸ್ಬಿಟ್ಟು ಅದನ್ನ ಮತ್ತೆ ಬೆಳೆಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ತಿನ್ನಕ್ಕೆ ಕೊಡ್ತಾರೆ. ಅದೊಂದು ಮಳೆಗಾಲದಲ್ಲಿ ಮೈಯೆಲ್ಲ ಬೆಚ್ಚಿಗಿರುತ್ತೆ ಅದು ತಿಂತಾರೆ.
0: ಈ ಶಾವಿಗೆ ಎಲ್ಲ ಮಾಡ್ತಾರಲ್ಲ ಹಾಗೆ ಮಾಡ್ತಾರೆ.
19: ಹಾಗೆ ಹಾಗೆ ಇದೆಲ್ಲಕ್ಕಿಂತ ಇದೆಲ್ಲಕ್ಕಿಂತ ವಿಶೇಷ ಅಂದ್ರೆ ಮೇಡಮ್ ಹುಳ್ಳಿ ಇದು ಮಾಡ್ತಾರೆ, ಸಾಂಬಾರ್
0: ಮಾಡ್ತಾರೆ,
19: ಹುಳಿ ಕರ್ಡೆ ಕಟ್ ಮಾಡ್ತಾರೆ. ಈಗ ಸಾಮಾನ್ಯ ಜಾನುವಾರು ಇರೋ ಕಡೆ ಏನ್ ಮಾಡ್ತಾರೆ ಅಂದ್ರೆ ಹುಳ್ಳಿನ ಬೇಯಿಸ್ಬಿಟ್ಟು ಜಾನುವಾರಿಗೆ ಹಾಕ್ತಾರೆ, ಕಟ್ಟನ್ನ ತೆಗೆದು ಇಟ್ಕೋತಾರೆ, ತೆಗೆದು ಇಟ್ಕೋತಾರೆ. ಒಂದು ಪಾತ್ರೆ ತುಂಬಾ ಆದ್ಮೇಲೆ ಅದನ್ನ ಚೆನ್ನಾಗಿ ಬಸ್ತಿ ಅರ್ಧ ಪಾತ್ರೆಗೆ ತಂದು ಆ ನಂತರ ಅದಕ್ಕೆ ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಇಷ್ಟೇ. ಅದಕ್ಕೆ ಅದನ್ನ ಹಾಕ್ಬಿಟ್ಟು ಮಾಡ್ತಾರೆ ಮೇಡಮ್. ಆ ಸಾರು ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ಅದ್ರ ಮಜಾನೇ ಬೇರೆ,
0: ಸೂಪರ್ ಆಗಿರುತ್ತೆ.
19: ಚೆನ್ನಾಗಿ ನಮ್ಮಲ್ಲೆಲ್ಲ ಮೊದ್ಲೇ ನಾವ್ ಮಾಡ್ತೀವಿ ಅಂದ್ರೆ ಅಕ್ಕಿನ ಹುರಿದು ಬಿಟ್ಟು ಅದನ್ನ ಈ ನಮ್ದು ಈ ಖಾರ ಕುಟ್ಟ ಇದಿತ್ತಲ್ಲ ಮೇಡಮ್, ಮೊದ್ಲು ಒನಕೆ
0: ಬರ್ತಾರೆ,
19: ಆ ಒನಕೆಯಲ್ಲಿ ಕುಟ್ಟು ಬಿಟ್ಟು ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಇದೆಲ್ಲ ಹಾಕ್ಬಿಟ್ಟು ಅದು ಉಂಡೆ ಕಟ್ಟಿ ತಿಂತಾ ಇದೀವಿ ಮಳೆಗಾಲದಲ್ಲೆಲ್ಲ.
0: ಕುಚ್ಚಕ್ಕಿ ಅಂತ
19: ಕುಚಲಕ್ಕಿ ಮತ್ತೆ ನಮ್ಮಲ್ಲಿ ಈ ಕಡೆ ಏನಾಗ್ತಿದ್ರು ನಾಟಿ ಇದೆ, ಮಾಮೂಲಿ ಇದೆ, ಅದೇ ಕುಚಲಕ್ಕಿ ಸಿಕ್ತು ಅಂದ್ರೆ ತುಂಬಾ ಚೆನ್ನಾಗಿರೋದು
0: ತಂಬಿಟ್ಟುಂಡೆ.
19: ಈಗ ಕುಚಲಕ್ಕಿ ಈಗೆಲ್ಲ ಕಡೆ ಕುಚಲಕ್ಕಿ ಸಿಕ್ತು, ಮೊದ್ಲು ಸಿಕ್ತಿರ್ಲಿಲ್ಲ ನಮ್ಮಲ್ಲಿ. ಬೆಣಸಕ್ಕಿನೇ ನಮ್ ಮಿಲ್ಲಿಂದ ಮಿಲ್ ಹತ್ರ ಇತ್ತು, ಮಿಲ್ಲಿಂದ ಅಕ್ಕಿ ತಂದ್ಬಿಟ್ಟು ಅಕ್ಕಿನ ಚೆನ್ನಾಗಿ ಇದ್ ಮಾಡ್ಬಿಟ್ಟು ಇಲ್ಲಾಂದ್ರೆ ಮಾಡ್ತಿದ್ವಿ, ಭತ್ತನ ಹುರಿದು ಮಾಡ್ತಿದ್ವಿ.
0: ರಾಜು ಸರ್ ಸುಮಾರು ಅಡ್ಗೆಗಳು ಬರುತ್ತೆ ಹಾಗಾದ್ರೆ?
19: ಮೇಡಮ್
0: ಸುಮಾರು ಅಡ್ಗೆಗಳು ಬರುತ್ತೆ.
19: ನಮ್ಮ ಅಮ್ಮ ಮಾಡೋರು ಮತ್ತೆ ನಮ್ ದೊಡ್ಡಮ್ಮರ ಮನೆಗೆ ಹೋದ್ರೆ ಮಂಡಗದ್ದೆಗೆ ಹೋದ್ರೆ ನಮ್ ದೊಡ್ಡಮ್ಮರ ಮನೇಲಿ ಮಾಡೋ, ನಮ್ ದೊಡ್ಡಮ್ಮರು ತುಂಬಾ ತರ ಮಾಡೋರು ಅಲ್ಲಿ ತಿಂಡಿ, ಅದು ತುಂಬಾ ಚೆನ್ನಾಗಿರೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಂದ್ರೆ ಖಾರ ಮಂಡಕ್ಕಿ ಮೆಣಸಿಕಾಯಿ ಬಂದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
0: ಜೊತೆಗೆ ಕಾಂಬಿನೇಷನ್
19: ಹೌದು, ಈಗ ಮಳೆ ಬರ್ತಾ ಇದೆ ನೋಡಿ, ತಿನ್ನಕ್ ಭಾರಿ ಮಜಾ ಇರುತ್ತೆ. ಆಯ್ತು, ಮಳೆಗಾಲದಲ್ಲಿ ಒಳ್ಳೊಳ್ಳೆ ವಿಷಯ ತಂದಿದ್ರು, ಖುಷಿ ಆಯ್ತು ಮೇಡಮ್.
0: ಧನ್ಯವಾದ ಸರ್. ಶಂಕರಘಟ್ಟದಿಂದ ರಾಜು ಶೆಟ್ಟಿ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಮಳೆಗಾಲದಲ್ಲಿ ಸುಮಾರು ಅಡುಗೆಗಳನ್ನ ಹೇಳಿದ್ರು, ಇದ್ರ ಜೊತೆಗೆ ಅದರ ಕಾಂಬಿನೇಷನ್ ಆಗಿ ಕೂಡ ಸುಮಾರು ಅಡುಗೆಗಳನ್ನ ತಿಳಿಸಿದ್ರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಅಂದರೆ ಈ ಮಳೆಗಾಲ ಅಂದ ತಕ್ಷಣವೇ ಸಾಕಷ್ಟು ಅಡುಗೆಗಳನ್ನು ನಾವು ನೋಡ್ತೀವಿ. ಈಗ ಸುಮಾರು ಅಡುಗೆಗಳು ಕಣ್ಮರೆ ಆಗಿದ್ರು ಕೂಡ ಮಳೆಗಾಲ ಬಂತು ಅಂದ ತಕ್ಷಣವೇ ನಮ್ಮ ಹಳ್ಳಿ ಭಾಗದಲ್ಲಂತೂ ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ತಿಂತಾರೆ. ಯಾಕೆಂದರೆ ಆರೋಗ್ಯದ ದೃಷ್ಟಿಯಿಂದ ಈಗ ಕೆಸು ತಿನ್ನೋದ್ರಿಂದ ಎಲ್ಲರೂ ಹೇಳಿದ್ರಲ್ಲ, ನಮ್ಮ ದೇಹದಲ್ಲಿರುವಂತಹ ವಿಷದ ಅಂಶ ಏನಾದರೂ ಇದೆ ಅದು ಹೋಗುತ್ತೆ ಅನ್ನೋ ವಿಷಯದಿಂದನೋ, ಅಥವಾ ಈ ಅಣಬೆಯನ್ನು ವರ್ಷದಲ್ಲಿ ಒಂದು ಸರಿ ತಿನ್ನಬೇಕು ಅಥವಾ ಕಳಲೆಯನ್ನು ತಿನ್ನಬೇಕು, ಇವೆಲ್ಲವೂ ಕೂಡ ಒಂದು ಸಂಪ್ರದಾಯ ಥರ ಮಾಡಿಟ್ಟಿದ್ದಾರೆ ಯಾಕೆಂದರೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ,
20: ನಮಸ್ತೆ ಮೇಡಮ್.
0: ನಮಸ್ತೆ ಅನಂತರಾಜು ಸರ್, ಹೇಗಿದ್ದೀರಾ?
20: ನಾವೇನು
0: ಚೆನ್ನಾಗಿದ್ದೀರಾ?
20: ಮೇಡಮ್ ಮಳೆ ಇಲ್ಲ.
0: ಮಳೆ ಇಲ್ವಾ?
20: ಮಳೆ ಹೆಂಗ ಮಲ್ಸಿ ಇದು ಶಿವಮೊಗ್ಗದಲ್ಲಿ ಸ್ವಲ್ಪ ತುಂತುರುನಾದ್ರೂ ಬರ್ತೇನೆ, ಇಲ್ಲಿ ಯಾತದ ಇಲ್ಲ ಮೇಡಮ್.
0: ಇಲ್ಲಿ ಸ್ವಲ್ಪ ಬರ್ತಾ ಇದೆ ಸರ್, ಸ್ವಲ್ಪ ಬರುತ್ತೆ ಸ್ವಲ್ಪ ಬ್ರೇಕ್ ತಗೊಳುತ್ತೆ.
20: ಇಲ್ಲಿ ಏನೇನು ಒಂದು ಹನಿನೂ ಇಲ್ಲ ಮೇಡಮ್.
0: ಆ ಕಡೆ ಬಂದಿಲ್ವ?
20: ಬಂದೇ ಇಲ್ಲ ಮೇಡಮ್, ಎರಡು ತಿಂಗಳಾಯ್ತು ಬಿತ್ತನೆ ಆಗಿ ಎಲ್ಲ ಬೆಳೆ ಎಲ್ಲ ಒಣಗ್ತಾ ಇದೆ ಮೇಡಮ್.
0: ಈ ವರ್ಷ ಮಳೆ ಪ್ರಮಾಣನೂ ಕಮ್ಮಿನೇ ಆಗಿದೆ ಸರ್.
20: ಹೌದು,
0: ತುಂಬಾ ಕಮ್ಮಿ ಇದೆ.
20: ಕಡಿಮೆ ಮೇಡಮ್.
0: ಹಾ ಸರ್, ಮಳೆಗಾಲದ ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ ಕಡೆ ಮಳೆನೇ ಇಲ್ಲ ಅಂದ್ರಲ್ಲ ಸರ್.
20: ಹೌದು ಮೇಡಮ್, ಇನ್ನೆಲ್ಲಿ ಮಳೆಗಾಲದ ಅಡಿಗೆ. ಈಗ ಏನಾದ್ರೂ ಚಳಿ ಗಿಳಿ ಜಾಸ್ತಿ ಆದ್ರೆ ಏನಾದ್ರು ಒಂದು ಕುರುಕುಲು, ಈಗ ನಮ್ಮ ಕಡೆ ಎಲ್ಲ ಚಿನ್ಕುರುಳಿ ಅಂತ ಹೇಳಿ ಮಾಡಾರ ಮೇಡಮ್.
0: ಚಿನ್ಕುರುಳಿ ಅಂತ?
20: ಹುರುಳಿ ಕಾಳು, ಕಡಲೆ ಬೀಜ ಎಲ್ಲ ಹುರಿದು ಬಿಟ್ಟು ಅದಕ್ಕೆ ಖಾರ ಹಾಕ್ಬಿಟ್ಟು ಚಿನ್ಕುರುಳಿ ಅಂತ ಹೇಳಿ ಈಗ ಮಳೆ ಇಟ್ಕೊಂಡಿರ್ತಾರ, ಚಳಿ ಆದ ತಿನ್ನಾರ ಮೇಡಮ್. ಮತ್ತೆ ಮೇಡಮ್, ಮತ್ತೆ ಈಗ ಕಡಲೆ ಬೀಜ ಚಟ್ನಿ ಅದೆಲ್ಲ ಮಳೆಗಾಲ ಚಳಿ ವಾತಾವರಣ ಇದ್ದಾಗ ಚೆನ್ನಾಗಿ ಊಟಕ್ಕೆ ಸೇರುತ್ತೆ ಮೇಡಮ್.
0: ಊಟ ಜೋರ್ ಮಳೆ ಬರ್ತಿರೋದಕ್ಕೆ ಬಿಸಿ ಬಿಸಿ ರೊಟ್ಟಿ ಜೊತೆ
20: ಚಳಿ ವಾತಾವರಣ ಇದ್ರೆ ಅದೆಲ್ಲ ಚೆನ್ನಾಗಿ ತಿನ್ಬಹುದು ಮೇಡಮ್ ಆತರ.
0: ಹೌದು ಸರ್.
20: ಮೇಡಮ್
0: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
20: ಧನ್ಯವಾದ ಮೇಡಮ್.
0: ಅನಂತರಾಜು ಅವರು ಕರೆ ಮಾಡಿ ಅವರು ಕೂಡ ಮಾಹಿತಿಯನ್ನು ಹೇಳಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದರಲ್ಲಿ ಹಾಸನದಿಂದ ಸಂಕಪ್ಪ ಅವರು ಕರೆ ಮಾಡಿದರು, ವಿಜಯಪುರದಿಂದ ಶಿವಶರಣರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು, ಹಾಗೆ ಗೌರಿಬಿದ್ದನೂರಿನಿಂದ ಸುರೇಶ್ ಭಟ್ ಅವರು ಕರೆ ಮಾಡಿದರು, ಶಿವಮೊಗ್ಗದಿಂದ ಮುರಳೀಧರ್ ಅವರು, ಸೋಮಶೇಖರ್ ಅವರು ದುಮ್ಮೇನಹಳ್ಳಿಯಿಂದ ಕರೆ ಮಾಡಿದರು, ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರದಿಂದ ಕರೆ ಮಾಡಿದರು, ಹಾಗೆ ಸುಬ್ರಹ್ಮಣ್ಯ ಐತಾಳ್ ಅವರು ಉಡುಪಿಯಿಂದ ಕರೆ ಮಾಡಿದರು, ಯೋಗೇಶಪ್ಪ ಅವರು ಹಾಸನದಿಂದ ಕರೆ ಮಾಡಿದರು, ಹಾಗೆ ಶಂಭುಲಿಂಗ್ ಅವರು ಶಿವಮೊಗ್ಗದ ಗುರುಪುರದಿಂದ ಕರೆ ಮಾಡಿದರು, ರಾಜು ಶೆಟ್ಟಿಯವರು ಶಂಕರಘಟ್ಟದಿಂದ ಕರೆ ಮಾಡಿದರು, ಹಾಗೆ ಅನಂತರಾಜು ಸರು ಇವರೆಲ್ಲರೂ ಕರೆ ಮಾಡಿ ಈ ಮಳೆಗಾಲದಲ್ಲಿ ತಿನ್ನುವಂಥ ಆಹಾರದ ಬಗ್ಗೆ, ಹಾಗೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಈ ರೀತಿಯ ಆಹಾರಗಳು, ನಮ್ಮ ಹಿಂದಿನ ಕಾಲದಲ್ಲಿ ಒಂದು ರೀತಿಯ ಸಂಪ್ರದಾಯದ ಥರ ಈ ಮಳೆಗಾಲದಲ್ಲಿ ಈ ರೀತಿಯ ಆಹಾರವನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಮಳೆಗಾಲದಲ್ಲಿ ಈ ರೀತಿಯ ಸಾಂಪ್ರದಾಯಿಕ ಅಡುಗೆಗಳ ಕೇವಲ ರುಚಿಗಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ಇವು ತುಂಬ ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು. ಅದನ್ನು ಈಗ ಕೂಡ ಎಷ್ಟೊಂದು ಜನ ಪಾಲಿಸ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ ಡ್ಯೂಡ್.
1: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗದ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಸಂಸ್ಥೆಯು ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗಾಗಿ 31 ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿಯನ್ನು ಆಯೋಜಿಸಿದ್ದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು September 1 ಪ್ರಾರಂಭವಾಗಲಿದ್ದು 18-50 ವಯೋಮಿತಿಯ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳು, ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ತರಬೇತಿಯ ನಂತರ ಅಭ್ಯರ್ಥಿಗಳು ಸ್ವಂತ ಉದ್ಯೋಗ ಪ್ರಾರಂಭಿಸಲು ಸಹಕಾರಿಯಾಗಲಿದೆ. ಆಸಕ್ತ ಅಭ್ಯರ್ಥಿಗಳು ಒಂದು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದನ್ನು ಫೋಟೋ ತೆಗೆದು ಕೆಳಗಿನ ವಾಟ್ಸಪ್ ಸಂಖ್ಯೆಗೆ ಕಳುಹಿಸುವ ಮೂಲಕ ಅಥವಾ ಕರೆ ಮಾಡುವ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸುವವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9483485489, ಮತ್ತೊಂದು ಸಂಖ್ಯೆ 8970145354 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಹುತೇಕ ಬರದ ಛಾಯೆ ಮೂಡಿದೆ. ಇದರಿಂದ ರಾಜ್ಯ ಸರ್ಕಾರ ತಕ್ಷಣ ರಾಜ್ಯದಲ್ಲಿ ಬರ ಎಂದು ಘೋಷಿಸಬೇಕು. ರೈತರಿಗೆ ಮುಂದುವರೆದ ದೇಶಗಳಲ್ಲಿ ನೀಡುವಂತೆ ಉಳುಮೆಯ ರಜೆ ಎಂದು ಘೋಷಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ರಾಜ್ಯ ರೈತ ಸಂಘದ ಮುಖಂಡ KT ಗಂಗಾಧರ್ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ನೋಡಿಕೊಂಡು ಕೃಷಿಗೆ ರಜೆ ನೀಡಬೇಕು. ಮುಖ್ಯಮಂತ್ರಿಗಳು ಜಲಾಶಯಗಳ ನೀರನ್ನು ಗಮನಿಸಿಕೊಂಡು ಬೆಳೆ ಬೆಳೆಯಬೇಡಿ ಎಂದು ಹೇಳಿದ್ದಾರೆ. ಆದರೆ ಇಷ್ಟಕ್ಕೆ ಅವರ ಹೇಳಿಕೆ ಸಾಕಾಗುವುದಿಲ್ಲ. ಬೆಳೆ ಬೆಳೆಯಬೇಡಿ ಅಂದ್ರೆ ಬರಗಾಲ ಅಂತ ಅರ್ಥ. ಬರಗಾಲದ ಪರಿಹಾರೋಪಾಯಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಹಳ್ಳಿಗಳಲ್ಲಿ ಇರುವ ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು. ರೈತನ ಜಾನುವಾರುಗಳಿಗೆ ಮೇವು, ರೈತನ ಖರ್ಚು ವೆಚ್ಚಗಳಿಗೆ ಬೇಕಾದ ಪರಿಹಾರದ ಹಣವನ್ನು ಬರಗಾಲದಲ್ಲಿ ಕೊಡಬೇಕಾಗುತ್ತದೆ. ಬರಗಾಲ ಅಂತ ಬೆಳೆ ಬೆಳೆಯಬೇಡಿ ಅಂದ್ರೆ ಸಾಕಾಗುವುದಿಲ್ಲ. ಇಲ್ಲಿ ಸರ್ಕಾರದ ನಿರ್ಧಾರವೇನು ಎಂಬುದನ್ನು ತಿಳಿಸಬೇಕು. ಕೃಷಿಗೆ ರಜೆ ನೀಡುವುದರಿಂದ ಮಣ್ಣಿನ ಸತ್ವ ಜಾಸ್ತಿ ಆಗುತ್ತದೆ. ಮುಂದಿನ ವರ್ಷಕ್ಕೆ ಮಣ್ಣು ಉತ್ತಮ ಬೆಳೆ ಬೆಳೆಯಲು ಸನ್ನದ್ಧವಾಗುತ್ತದೆ. ಅಗ್ರಿಕಲ್ಚರ್ ಹಾಲಿಡೇಸ್ ನಮ್ಮಲ್ಲೂ ಮಾಡಿ ರೈತ ಯಾವ ಬೆಳೆ ಬೆಳೆಯುತ್ತಿದ್ದನು ಎಂಬುದನ್ನು ನೋಡಿ. ಅದರಿಂದ ರೈತನಿಗೆ ನಿವ್ವಳ ಲಾಭ ಎಷ್ಟು ಬರುತ್ತಿತ್ತು ಅದನ್ನು ರಾಜ್ಯ

ಸರ್ಕಾರದಿಂದ ಸರಿದೂಗಿಸುತ್ತೇನೆ ಎಂಬ ಆಶ್ವಾಸನೆ ಸಿಎಂ ಕೊಡಬೇಕು ಎಂದು ಒತ್ತಾಯಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಭದ್ರಾವತಿ ನಗರ ವೃತ್ತ ನಿರೀಕ್ಷಕರಾದ ನಾಗಮ್ಮ ಅವರ ನೇತೃತ್ವದಲ್ಲಿ ಸಂಚಾರ ಪೊಲೀಸರು ಭದ್ರಾವತಿ ನಗರದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಕರ್ಕಶ ಶಬ್ದ ಮಾಡುವ ಹಾಗೂ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಂಚಾರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತು ರಾಜೇಶ್ ಸಂಗೊಳ್ಳಿ ಮತ್ತು ಸಿಬ್ಬಂದಿಗಳು ವಿವಿಧೆಡೆ ವಿಶೇಷ ಕಾರ್ಯಾಚರಣೆ ಮಾಡಿದರು. ಜನರಿಗೆ ಮತ್ತು ಇಲಾಖೆಗೆ ತಲೆನೋವಾಗಿದ್ದ ನಂಬರ್ ಪ್ಲೇಟ್ ಇಲ್ಲದ ಹಾಗೂ ದೋಷಪೂರಿತ ಸೈಲೆನ್ಸರ್ ಹೊಂದಿದ್ದ 35 ದ್ವಿಚಕ್ರ ವಾಹನಗಳನ್ನು ತಡೆಹಿಡಿದು ಕಾನೂನು ಕ್ರಮ ಕೈಗೊಳ್ಳಲಾಯಿತು. ನಂತರ ಡಿವೈಎಸ್ಪಿ ಪ್ರಕಾಶ್ ರಾಥೋಡ್ ವಾಹನ ಚಾಲಕರಿಗೆ ಸಂಚಾರ ಅರಿವು ಮೂಡಿಸಿದರು. ನ್ಯೂಟೌನ್ ಸಬ್ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಆರ್ಥಿಕ ವಲಯದಲ್ಲಿ ನಂಬಿಕೆಗೆ ಮತ್ತೊಂದು ಹೆಸರೇ ಬ್ಯಾಂಕ್ ಆಫ್ ಬರೋಡಾ ಎಂದು ಪ್ರಾದೇಶಿಕ ಜಿಲ್ಲಾ ಕಚೇರಿಯ ರೀಜನಲ್ ಮ್ಯಾನೇಜರ್ ಸುಹಾಸ್ ಅವರು ತಿಳಿಸಿದರು. ಇತ್ತೀಚೆಗೆ ಶಿವಮೊಗ್ಗ ನಗರದಲ್ಲಿ ಬ್ಯಾಂಕ್ ಆಫ್ ಬರೋಡಾದ 119ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದು ಕೇವಲ ಯಶಸ್ಸಿನ ಮೈಲಿಗಲ್ಲು ಅಲ್ಲದೆ ನಂಬಿಕೆ, ಸಮಗ್ರತೆ, ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ಪರಂಪರೆಯ ಆಚರಣೆಯಾಗಿದೆ. ಸರ್ ಸಯಾಜಿರಾವ್ ಗಾಯಕ್ವಾಡ್ ಜನರನ್ನು ಸಬಲೀಕರಣಗೊಳಿಸುವ ಮತ್ತು ವಾಣಿಜ್ಯವನ್ನು ಬೆಂಬಲಿಸುವ ದೃಷ್ಟಿಯಿಂದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಉದ್ದೇಶದಿಂದ ಬ್ಯಾಂಕನ್ನು ಸ್ಥಾಪಿಸಿದರು. ಒಂದು ಸಾಧಾರಣ ಸಂಸ್ಥೆಯಾಗಿ ಪ್ರಾರಂಭಗೊಂಡು ಇಂದು ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ವ್ಯವಹಾರದ ಮೈಲಿಗಲ್ಲು ಯಶಸ್ವಿಯಾಗಿ ತಲುಪಿದೆ. ಸಾರ್ವಜನಿಕ ವಲಯದಲ್ಲಿ ಬ್ಯಾಂಕ್ಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ. ಜಾಗತಿಕ ಕಾಲಕ್ಕೆ ತಕ್ಕಂತೆ ನಿರಂತರವಾಗಿ ವಿಕಸನಗೊಂಡಿದ್ದು ಪಾರದರ್ಶಕತೆ, UPI, AI ಆಧಾರಿತ ಸೇವೆಗಳು ಮತ್ತು ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಉತ್ತೇಜಿಸುವ ಮೂಲಕ, ಕಾಗದ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಹಸಿರು ಬ್ಯಾಂಕಿಂಗ್ ಅನ್ನು ಹೆಚ್ಚು ಪ್ರೋತ್ಸಾಹಿಸುತ್ತಿದೆ ಎಂದರು. ಬ್ಯಾಂಕ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಬ್ಯಾಂಕ್ ಆಫ್ ಬರೋಡಾದ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಹಾಗೂ ನಿವೃತ್ತ ಉದ್ಯೋಗಗಳ ಪಾತ್ರ ಮಹತ್ವದ್ದಾಗಿದೆ. ಶಿಸ್ತಿನ ಆಡಳಿತ, ಗ್ರಾಹಕರ ನಂಬಿಕೆ ನಿರಂತರವಾಗಿ ಇರುವ ಕಾರಣ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಂಗ್ ವಲಯದಲ್ಲಿ ಸಾಧನೆಯನ್ನು ಮಾಡಿದೆ ಎಂದರು. ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಮಾತನಾಡಿ, ಒಂದು ದೇಶವು ಆರ್ಥಿಕವಾಗಿ ಮುಂದುವರೆಯಬೇಕೆಂದರೆ ಬ್ಯಾಂಕಿಂಗ್ ಸೆಕ್ಟರ್ನ ಪಾತ್ರ ಬಹಳ ಮುಖ್ಯ. ಬ್ಯಾಂಕ್ ಆಫ್ ಬರೋಡಾ ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಎಂಬ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಅಭಿಯಾನಕ್ಕೆ ಬೆಂಬಲವಾಗಿ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಅರಣ್ಯೀಕರಣ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಶಿವಮೊಗ್ಗ ನಗರದ ತುಂಗಾ ಮೇಲ್ದಂಡೆ ಯೋಜನೆಯ ಒಂದು ಭಾಗದಲ್ಲಿ ಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯೀಕರಣಗೊಳಿಸಿ ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡುವ ಮೂಲಕ ಹಸಿರು ಭಾರತದ ನಿರ್ಮಾಣಕ್ಕೆ ಕೈಜೋಡಿಸಿ ಭೂಮಿಯನ್ನು ಇನ್ನಷ್ಟು ಸುಂದರಗೊಳಿಸುತ್ತಿದೆ. ಅರಣ್ಯ ಬೆಳೆಸಲು ಸಹಜವಾಗಿ ನಮ್ಮ ಇಲಾಖೆ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು. ಈಗ ಬ್ಯಾಂಕ್ ಆಫ್ ಬರೋಡಾ ಆ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದೆ. ಆರ್ಥಿಕವಾಗಿ ವ್ಯವಹಾರ ನಡೆಸುವ ಬ್ಯಾಂಕಿಂಗ್ ಸೆಕ್ಟರ್ ಪರಿಸರ ಸುಸ್ಥಿರತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಾ ತಮ್ಮ ಉದ್ಯೋಗಿಗಳಿಗೂ ಸಹ ಕನಿಷ್ಠ 1 ಗಿಡ ನೆಟ್ಟು ತಾಂತ್ರಿಕ ನೆರವಿನೊಂದಿಗೆ ಸಮರ್ಪಕ ನಿರ್ವಹಣೆ ಮತ್ತು ಸಂರಕ್ಷಣೆ ಮಾಡುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ. 2047ಕ್ಕೆ ಬ್ಯಾಂಕ್ ಆಫ್ ಬರೋಡಾ ತನ್ನದೇ ಆದಂತಹ ರೀತಿಯಲ್ಲಿ ಸಹಕರಿಸಲಿದೆ ಎಂದರು. ಹೆಚ್ಚುವರಿ ರಕ್ಷಣಾಧಿಕಾರಿ ಕಾರ್ಯಪ್ಪ ಅವರು ಸೈಬರ್ ಕ್ರೈಂನ ಬಗ್ಗೆ ಮಾಹಿತಿ ನೀಡಿ ಗ್ರಾಹಕರಿಗೆ ಮತ್ತು ಅಧಿಕಾರಿಗಳಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಡೆಪ್ಯುಟಿ ರೀಜನಲ್ ಮ್ಯಾನೇಜರ್ ದೀಪಕ್ ಎನ್ ಶಹಕರ್, ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯ ವ್ಯವಸ್ಥಾಪಕರು, ಬ್ಯಾಂಕ್ ನಿವೃತ್ತ ಅಧಿಕಾರಿಗಳು, ಬ್ಯಾಂಕ್ ಸಂಘಟನೆಯ ಸಿಬ್ಬಂದಿ ವರ್ಗದವರು, ಗ್ರಾಹಕರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯೋಚಿತ ಮತ್ತು ಶ್ರೇಷ್ಠ ನ್ಯಾಯದಾನದ ಮೂಲಕ ಸಮಾಜದಲ್ಲಿ ಶಾಂತಿ ಸ್ಥಾಪನೆಗೆ ಮಧ್ಯಸ್ಥಿಕೆ ಪೂರಕ ಎಂದು ಪ್ರಧಾನ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಧೀಶೆ ಕೆಪಿ ಪ್ರೀತಿ ಹೇಳಿದರು. ಶಿವಮೊಗ್ಗದಲ್ಲಿ ಡಿಎಆರ್ ಸಭಾಂಗಣದಲ್ಲಿ ನೂತನವಾಗಿ ಆಯ್ಕೆ ಮಾಡಲಾದ ಶಿವಮೊಗ್ಗ ಜಿಲ್ಲೆಯ 35 ಹಾವೇರಿ ಜಿಲ್ಲೆಯ 15 ಮಧ್ಯಸ್ಥಿಕೆದಾರರಿಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರದ ಸಹಯೋಗದಲ್ಲಿ 40 ಗಂಟೆಗಳ ಮಧ್ಯಸ್ಥಿಕೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಅಲ್ಪಾವಧಿಯಲ್ಲಿ ಪಕ್ಷಗಾರರಿಗೆ ಬೇಕಾದ ಪರಿಹಾರ ನೀಡುವಲ್ಲಿ ಮಧ್ಯಸ್ಥಿಕೆಯು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಮಧ್ಯಸ್ಥಿಕೆಯು ಪೂರಕ ವಾತಾವರಣವನ್ನು ಉಭಯ ಪಕ್ಷಗಾರರಲ್ಲಿ ಉಂಟುಮಾಡಿ ನ್ಯಾಯವನ್ನು ತ್ವರಿತಗತಿಯಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ. ಅನುಕೂಲಕರ ವಾತಾವರಣದಲ್ಲಿ ವಿವಾದ ಬಗೆಹರಿಸುವ ನಿಟ್ಟಿನಲ್ಲಿ ಮಧ್ಯಸ್ಥಿಕೆ ನೆರವಾಗಲಿದೆ ಎಂದು ತಿಳಿಸಿದರು. ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶೆ ಕೆಎಂ ಶೈನಿ ಮಾತನಾಡಿ, ಮಧ್ಯಸ್ಥಿಕೆಯಲ್ಲಿ ನಡೆಯುವ ಮಾತಿನ ಬಗ್ಗೆ ಗೌಪ್ಯತೆ ಬಹಳ ಮುಖ್ಯ. ಆ ಪ್ರಕ್ರಿಯೆಯಲ್ಲಿ ಒದಗಿ ಬರುವ ಸಂದರ್ಭಗಳ ಬಗ್ಗೆ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನೀಡುವಂತಿಲ್ಲ ಎನ್ನುವ ನಿರ್ಬಂಧವಿದೆ. ಉಭಯ ಪಕ್ಷಗಾರರು ಮನಪೂರ್ವಕವಾಗಿ ತಮ್ಮ ವಿವಾದವನ್ನು ಕೇಂದ್ರೀಕರಿಸಿ ಸೂಕ್ತ ಪರಿಹಾರವನ್ನು ಮುಕ್ತ ಮಾತುಕತೆ ಮೂಲಕ ಪಡೆದುಕೊಳ್ಳುವ ವೇದಿಕೆಯಾಗಿದೆ ಎಂದರು. 2025 ಜುಲೈ ತಿಂಗಳಿನಿಂದ ಪ್ರಸಕ್ತ ಜುಲೈವರೆಗೂ ಶಿವಮೊಗ್ಗದ ಕೌಟುಂಬಿಕ ನ್ಯಾಯಾಲಯದಿಂದ 400 ಅಧಿಕ ಪ್ರಕರಣಗಳು ಮಧ್ಯಸ್ಥಿಕೆಗೆ ವಹಿಸಿದ್ದು 180 ದಂಪತಿಗಳು ವಿವಾದವನ್ನು ಪರಿಹರಿಸಿಕೊಂಡು ಒಂದಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎಸ್ ಸಂತೋಷ್ ಮಾತನಾಡಿ, ಮಧ್ಯಸ್ಥಿಕೆಯಿಂದ ಪಕ್ಷಗಾರರು ತ್ವರಿತಗತಿಯಲ್ಲಿ ತಮಗೆ ಬೇಕಾದ ನ್ಯಾಯವನ್ನು ತಾವೇ ಆಯ್ದುಕೊಳ್ಳುವ ಅದ್ಭುತ ಪ್ರಕ್ರಿಯೆ ಇದಾಗಿದೆ ಎಂದರು. ಪಕ್ಷಗಾರರು ತಮ್ಮ ವಿವಾದವನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳಲು ಹಾಗೂ ನ್ಯಾಯಾಲಯದಿಂದ ಬರಬಹುದಾದ ತೀರ್ಪಿನ ಬಗ್ಗೆ ಅವಲೋಕಿಸಿ ಸೂಕ್ತವೆನಿಸುವ ಪರಿಹಾರ ಆಯ್ಕೆ ಮಾಡಿಕೊಳ್ಳುವ ಉತ್ತಮ ವಿಧಾನವಾಗಿದೆ ಎಂದರು. ಮಧ್ಯಸ್ಥಿಕೆ ತರಬೇತುದಾರ ಕುಮಾರ್ ಹಾಗೂ ವಿಜಯಕುಮಾರ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಮೈಲುತುತ್ತ ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಅಡಿಕೆ ಎಲೆಚುಕ್ಕಿ ರೋಗಕ್ಕೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲ್ಲೂಕಿನ ರೈತರು ಮೈಲುತುತ್ತ ಫ್ರುಫಿನೆಬ್ ಕೊನಾಜೋಲ್ ಫ್ರುಫಿಕೊನಾಜೋಲ್ ಔಷಧ ಖರೀದಿಸಿ ಉಪಯೋಗಿಸಿದ್ದಲ್ಲಿ ಪ್ರಸಕ್ತ ಸಾಲಿನ ಜಿಎಸ್ಟಿ ಬಿಲ್, ಅಡಿಕೆ ತೋಟ ಹೊಂದಿರುವ ಬಗ್ಗೆ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನೊಂದಿಗೆ ಸರ್ಕಾರದ ಸಹಾಯಧನ ಪಡೆಯಲು ಇಲಾಖೆ ನಿಗದಿಪಡಿಸಿರುವ ಅರ್ಜಿಯೊಂದಿಗೆ ಕಚೇರಿಗೆ ಸಲ್ಲಿಸಬೇಕು. 2 ಹೆಕ್ಟೇರ್ ಅಡಿಕೆ ತೋಟ ಹೊಂದಿರುವ ರೈತರಿಗೆ ಗರಿಷ್ಠ 3,000 ರು ಸಹಾಯಧನ ಇಲಾಖೆಯಿಂದ ಲಭಿಸಲಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಅರ್ಜಿಯೊಂದಿಗೆ ಜಾತಿ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ. ಕೀಟರೋಗ ನಿಯಂತ್ರಣ ಅಡಿಯಲ್ಲಿ ಮೈಲುತುತ್ತ ಖರೀದಿಸಿದ ರೈತರು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದಲ್ಲಿ 2 ಹೆಕ್ಟೇರ್ಗೆ ಗರಿಷ್ಠ 3,000 ರು ಸಹಾಯಧನ ದೊರೆಯಲಿದೆ. ತಾಲೂಕಿನ ಕಸಬಾ ಕೆರೆಹಳ್ಳಿ ಹೋಬಳಿ ವಿಭಾಗದ ರೈತರು ಸಹಾಯಕ ತೋಟಗಾರಿಕೆ ಅಧಿಕಾರಿ ಚಂದ್ರಶೇಖರ್ ಹಾಗೂ ಹುಂಚಾನಗರ ಹೋಬಳಿ ವಿಭಾಗದ ರೈತರು ಸಹಾಯಕ ತೋಟಗಾರಿಕೆ ಅಧಿಕಾರಿ ರಮೇಶ್ ಹೂಗಾರವರನ್ನು ಸಂಪರ್ಕಿಸಬಹುದು ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಪುಟ್ಟನಾಯ್ಕ ತಿಳಿಸಿದ್ದಾರೆ. ಮುಂದಿನ ವಿವರ. ಪ್ರತಿಯೊಬ್ಬರೂ ಆರೋಗ್ಯದ ಕಾಳಜಿ ವಹಿಸಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬದುಕು ಆನಂದಮಯವಾಗಿರುತ್ತದೆ ಎಂದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಆಪ್ಕೋಸ್ ಅಧ್ಯಕ್ಷ ಬಿಎ ಇಂದೂಧರ ಬೇಸೂರು ಹೇಳಿದರು. ಸಾಗರದಲ್ಲಿ ಅಡಿಕೆ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದಲ್ಲಿ ಷೇರುದಾರರಿಗೆ ಏರ್ಪಡಿಸಿದ್ದ ಉಚಿತ ಹೃದಯ ಮತ್ತು ಕಣ್ಣಿನ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಕಾಯಿಲೆ ಬಾರದಂತೆ ಕಾಲಕಾಲಕ್ಕೆ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಆರೋಗ್ಯಕ್ಕಿಂತ ಅತಿದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಹಾಗಾಗಿ ಆಪ್ಕೋಸ್ ಕಣ್ಣು ಮತ್ತು ಹೃದಯ ತಪಾಸಣೆ ಶಿಬಿರ ಆಯೋಜಿಸುವ ಮೂಲಕ ಷೇರುದಾರರ ಆರೋಗ್ಯ ಕಾಪಾಡುವ ಕೆಲಸ ಮಾಡುತ್ತಿದೆ. ಆಪ್ಕೋಸ್ ಕಾರ್ಯಚಟುವಟಿಕೆ ಉತ್ತಮವಾಗಿ ನಡೆಯುತ್ತಿದ್ದು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದರು. ವಾಸನ್ ಕಣ್ಣಿನ ಆಸ್ಪತ್ರೆ ವೈದ್ಯೆ ಪಲ್ಲವಿ ಗೋಜನಾರ್ ಮಾತನಾಡಿ, ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಆಗಾಗ್ಗೆ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರೆ ಭವಿಷ್ಯದಲ್ಲಿ ಅಪಾಯದಿಂದ ದೂರವಾಗಬಹುದು ಎಂದು ತಿಳಿಸಿದರು. ಹೃದಯ ತಜ್ಞ ಡಾಕ್ಟರ್ ಯೋಗರಾಜ್ ಮಾತನಾಡಿ, ಮನುಷ್ಯನ ಆರೋಗ್ಯ ಹದಗೆಡಲು ಆಹಾರವೇ ಮುಖ್ಯ ಕಾರಣ. ಪೌಷ್ಟಿಕ ಆಹಾರ ಸೇವನೆ ಅಗತ್ಯ. ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು ಬಾರದಂತೆ ನೋಡಿಕೊಳ್ಳಬೇಕು.
ಬಹುತೇಕ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ವಹಿಸುವುದು ಕೂಡ ತೊಡಕಾಗುತ್ತದೆ ಎಂದರು. ಸಂಸ್ಥೆಯ ನಿರ್ದೇಶಕ ಸೂರ್ಯನಾರಾಯಣ್, ಸುರೇಶ್, ಭಾರತಿ, ನಾಗರತ್ನ, ಡಾಕ್ಟರ್ ನಿತಿನ್, ಡಾಕ್ಟರ್ ರೋಹಿತ್, ಎಚ್ಎನ್ ಲಂಬೋಧರ ಹಾಜರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ಹಾಗೂ ನಾಯಕತ್ವ ಗುಣಗಳನ್ನು ಪ್ರೋತ್ಸಾಹಿಸಲು ಶಾಲಾ ಚುನಾವಣೆ ಸಹಕಾರಿ ಎಂದು ಡಿವಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪ ಪ್ರಾಚಾರ್ಯ ಸಿಕೆ ಶ್ರೀಧರ್ ಅಭಿಪ್ರಾಯಪಟ್ಟರು. ಡಿವಿಎಸ್ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಶಾಲಾ ಚುನಾವಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಮತದಾನ ಮಹತ್ವ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಇಂತಹ ಪ್ರಾಯೋಗಿಕ ಚುನಾವಣೆಗಳು ನೆರವಾಗುತ್ತದೆ. ನಾಮಪತ್ರ ಸಲ್ಲಿಕೆ ಮತ್ತು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಜ್ಞಾನ ದೊರೆಯುತ್ತದೆ. ಯಾವಾಗಲೂ ಉತ್ತಮ ನಾಯಕನ ಆಯ್ಕೆ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿ, ಸಂವಹನ ಕೌಶಲ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣಗಳನ್ನು ಪ್ರೋತ್ಸಾಹಿಸುವುದು ಚುನಾವಣೆಯ ಪ್ರಮುಖ ಉದ್ದೇಶ. ಶಾಲಾ ಮಟ್ಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲು ಹಾಗೂ ಶಿಸ್ತಿನ ಮನೋಭಾವ ಬೆಳೆಸುವಲ್ಲಿ ಶಾಲಾ ಚುನಾವಣೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಮುಂದಿನ ವಿವರ. ನಾಡಿನ ಪ್ರಸಿದ್ಧ ಶಕ್ತಿ ದೇವತೆಗಳ ಪೀಠದಲ್ಲಿ ಒಂದಾಗಿರುವ ತೀರ್ಥಹಳ್ಳಿ ತಾಲೂಕು ಅಲಸೆ ಶ್ರೀ ಚಂಡಿಕೇಶ್ವರಿ ಅಮ್ಮನವರ ದೇವಸ್ಥಾನ ಶಿವ ಮತ್ತು ಶಕ್ತಿಯ ಸಾನ್ನಿಧ್ಯವೂ ಹೌದು. ಈ ಕ್ಷೇತ್ರದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತವೆ. ಆಷಾಢ ಮಾಸದ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಇಲ್ಲಿ ವಿಶೇಷ ದರ್ಶನವಿರುತ್ತದೆ. ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿ, ಮಹಾಪೂಜೆ, ಅಲಂಕಾರ ಪೂಜೆ, ಹೂ ಪ್ರಸಾದ ನೆರವೇರುತ್ತದೆ. ಶಂಕರೇಶ್ವರ ಸ್ವಾಮಿಗೆ ಪ್ರತಿ ಸೋಮವಾರ ರುದ್ರಾಭಿಷೇಕವಿರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಆಷಾಢದ ಶುಕ್ರವಾರ ಹಾಗೂ ಮಂಗಳವಾರ ಇಲ್ಲಿಗೆ ನೂರಾರು ಮಂದಿ ಆಗಮಿಸುತ್ತಿದ್ದಾರೆ. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಹೆಚ್ಚು ಭಕ್ತರು ಆಗಮಿಸುತ್ತಾರೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರು ವಿಶೇಷ ಶಸ್ತ್ರಚಿಕಿತ್ಸೆ ನಡೆಸಿ 8.5 kg ಗೆಡ್ಡೆ ಹೊರತೆಗೆದು ಮಹಿಳೆಯೊಬ್ಬರಿಗೆ ಪ್ರಾಣ ಉಳಿಸಿದ್ದಾರೆ. ತಾಲೂಕಿನ ನಿಂಬೆಗೊಂದಿ ಗ್ರಾಮದ ಎರಡು ಮಕ್ಕಳ ತಾಯಿ ಯಶೋಧಮ್ಮ ರಂಗಪ್ಪ 48 ವರ್ಷ ಜುಲೈ 19 ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಪೂರಕ ಪರೀಕ್ಷೆ ನಡೆಸಿ ಡಾ ಶ್ರೀನಿವಾಸ್ ಮತ್ತು ತಂಡದವರು ಜುಲೈ 21 ಶಸ್ತ್ರಚಿಕಿತ್ಸೆ ಮೂಲಕ ಗಡ್ಡೆಯನ್ನು ಹೊರತೆಗೆದರು. ಡಾ ಪ್ರಕಾಶ್, ಡಾ ಲಕ್ಷ್ಮಿ ಹಾಗೂ ಸಿಬ್ಬಂದಿ ಶಸ್ತ್ರಚಿಕಿತ್ಸೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಹೊಳೆಹೊನ್ನೂರು ಮೆಸ್ಕಾಂ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ವ್ಯಾಪ್ತಿಯ ಘಟಕ 4 ಆನವೇರಿ ಶಾಖೆಗೆ ಸಂಬಂಧಿಸಿದ ತುರ್ತು ನಿರ್ವಹಣಾ ಕಾಮಗಾರಿ ನಿಮಿತ್ತ ಇಂದಿನಿಂದ 25 ಮಲ್ಲಾಪುರ ವಿತರಣಾ ಕೇಂದ್ರದಿಂದ ಹೊರಡುವ ಎಲ್ಲಾ 11 kV ಮಾರ್ಗಗಳಲ್ಲಿ ಬೆಳಗ್ಗೆ 10 ಸಂಜೆ 6 ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಭದ್ರಾವತಿ ನಗರದಲ್ಲಿ ಸಂಚಾರ ಠಾಣೆ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸುವ ಮೂಲಕ ದ್ವಿಚಕ್ರ ವಾಹನಗಳ ತಪಾಸಣೆ ನಡೆಸಿ ನಂಬರ್ ಪ್ಲೇಟ್ ಇಲ್ಲದ ಹಾಗೂ ದೋಷಪೂರಿತ ಸೈಲೆನ್ಸರ್ ಹೊಂದಿರುವ 35 ಹೆಚ್ಚು ವಾಹನಗಳನ್ನು ವಶಕ್ಕೆ ಪಡೆದರು. ಚಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡರು. ವಾಹನ ಚಾಲಕರು ಹಾಗೂ ಮಾಲೀಕರ ವಾಹನ ದಾಖಲೆಗಳನ್ನು ಪರಿಶೀಲಿಸಿ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಮೂಡಿಸಿದರು. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ನಂಬಿ ಇಡೀ ಕುಟುಂಬ ಜೀವಿಸುತ್ತಿದೆ. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವ ಮೂಲಕ ವಾಹನ ಚಾಲನೆ ಮಾಡಿ ಎಂದು ವಾಹನ ಸವಾರರಿಗೆ ತಿಳಿ ಹೇಳಿದರು. ಡಿವೈಎಸ್ಪಿ ಪ್ರಕಾಶ್ ರಾಥೋಡ್, ಪೊಲೀಸ್ ನಗರ ವೃತ್ತ ನಿರೀಕ್ಷಕಿ ನಾಗಮ್ಮ, ಪಿಎಸ್ಐ ಚಂದ್ರಶೇಖರ್ ನಾಯಕ್, ರಾಜೇಶ್ ಸಂಗೊಳ್ಳಿ ಮತ್ತು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸಂಜೆಯ ತಂಪಾದ ಗಾಳಿಯ ಜೊತೆಗೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಸೂಪರ್ ಗುಡ್ ನ್ಯೂಸ್ ತಂದಿದ್ದೀನಿ, ವಿಶೇಷವಾಗಿ ನಮ್ಮ ಯುವ ಜನತೆಗೆ ಅಂತಾನೆ ಹೇಳಬಹುದು. ಎಸ್, ನೀವು ಆಕ್ಟಿವ್ ಆಗಿದ್ದೀರಾ? ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ತುಡಿತ ನಿಮಗಿದೆಯಾ? ಹಾಗಾದ್ರೆ ಈ ಮಾಹಿತಿ ನಿಮಗಾಗಿ. ನಮ್ಮ ಸರ್ಕಾರ ರಾಜ್ಯಾದ್ಯಂತ ಭಾರತ್ ಜೂಡೋ ಯುವಕ ಸಂಘಗಳನ್ನ ಶುರು ಮಾಡ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲೂ ಈ ಸಂಘಗಳು ಬರಲಿವೆ ಅಂತ ಜಿಲ್ಲಾಧಿಕಾರಿಯಾದ ಪ್ರಭುಲಿಂಗ ಕವಳಿಕಟ್ಟಿ ಸರ್ ಅವರು ಹೇಳಿದ್ದಾರೆ. ಓ ಹೌದಾ ಶ್ವೇತಾ, ಯಾರ್ಯಾರು ಸೇರಬಹುದು, ಏನಿದರ ಕತೆ ಅಂತ ನೀವು ಕೇಳೋದಾದ್ರೆ, ಎಸ್ ಎಸ್ ಹೌದು ಸ್ನೇಹಿತರೆ, 16-35 ವರ್ಷದೊಳಗಿನ ಯುವಕ ಯುವತಿಯರು ಯಾರು ಬೇಕಾದರೂ ಈ ಒಂದು ಸಂಘಕ್ಕೆ ಸೇರಬಹುದು. ಎಷ್ಟು ಜನ ಇರಬೇಕಾಗುತ್ತೆ ಅಂತ ಕೇಳೋದಾದ್ರೆ, ಒಂದು ಸಂಘದಲ್ಲಿ 100-250 ಜನ ಇರಬಹುದು. ಹಾಗೆ ಎಲ್ಲೆಲ್ಲಿ ಈ ಸಂಘ ಇರುತ್ತೆ ಗೊತ್ತಾ? ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ, ಹಾಗೆ ನಗರ ಪ್ರದೇಶಗಳಲ್ಲಿ 4-10,000 ಜನಸಂಖ್ಯೆಗೆ ಒಂದು ಸಂಘ ಇರುತ್ತೆ ಸ್ನೇಹಿತರೆ. ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ಕೇಳಿ. ಸಂಘ ಮಾಡಿದ್ರೆ ಆಯ್ತಾ, ದುಡ್ಡು ಬೇಡವಾ ಶ್ವೇತಾ ಅಂತ ಕೇಳ್ತೀರಾ? ಖಂಡಿತ ಇದೆ ಸ್ನೇಹಿತರೆ. ಪ್ರತಿ ಸಂಘಕ್ಕೂ ಸರ್ಕಾರ ವರ್ಷಕ್ಕೆ ಭರ್ತಿ 10 ಲಕ್ಷ ರೂಪಾಯಿ ಅನುದಾನ ಕೊಡುತ್ತೆ. ಎಸ್ ಹೌದು, ನೀವು ಕೇಳಿದ್ದು ಸರಿ, 10 ಲಕ್ಷ ರೂಪಾಯಿ ಅನುದಾನ ಕೊಡುತ್ತೆ. ಸರಿ, ಈ ದುಡ್ಡನ್ನ ಏನ್ ಮಾಡೋದು ಅಂತ ನೀವು ಕೇಳೋದಾದ್ರೆ, ಎಸ್ ಇದನ್ನ ನೀವು ಕ್ರೀಡಾ ವಸ್ತುಗಳನ್ನ ತರೋದಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ, ಸಂಘಕ್ಕೆ ಕಂಪ್ಯೂಟರ್, ಇಂಟರ್ನೆಟ್, ಲೈಬ್ರರಿ ಮಾಡಿಕೊಳ್ಳೋದಕ್ಕೆ ಬಳಸಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ತರಬೇತುದಾರರನ್ನು ನೇಮಿಸಿಕೊಂಡು ಅವರಿಗೆ ಗೌರವಧನ ಕೂಡ ಕೊಡಬಹುದು. ಹಾಗಾದ್ರೆ ಈ ಸಂಘದ ಕೆಲಸಗಳೇನು ಅಂತ ನೀವು ಕೇಳೋದಾದ್ರೆ, ಎಸ್ ಸುಮ್ನೆ ಸಂಘ ಮಾಡಿಕೊಂಡು ಕೂರೋದಲ್ಲ. ಇಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂದ್ರೆ, ಆಟೋಟ ಸ್ಪರ್ಧೆ, ಯೋಗ ಶಿಬಿರ ಮಾಡಬಹುದು, ಕೆರೆ ಕಲ್ಯಾಣಿ ಸ್ವಚ್ಛ ಮಾಡೋದು, ಸಸಿ ನೆಡೋದು, ಹಾಗೆ ರಕ್ತದಾನ ಶಿಬಿರ, ಆರೋಗ್ಯ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಬಹುದು. ಇದರ ಜೊತೆಗೆ ಡಿಜಿಟಲ್ ಸಾಕ್ಷರತೆ, ಜೀವನ ಕೌಶಲ್ಯದ ಬಗ್ಗೆ ತರಬೇತಿಯನ್ನು ಕೂಡ ಕೊಡಬಹುದು ಸ್ನೇಹಿತರೆ. ಸೊ ಈ ಸಂಘವನ್ನ ನಡೆಸೋದಕ್ಕೆ 15 ಜನರ ಒಂದು ಕಮಿಟಿ ಇರುತ್ತೆ. ಅದರಲ್ಲಿ ಮಹಿಳೆಯರಿಗೆ ಮೀಸಲಾತಿಗೆಲ್ಲ ಅವಕಾಶ ಇದೆ. ಈ ಕಮಿಟಿ 2 ವರ್ಷ ಮಾತ್ರ ಅಧಿಕಾರದಲ್ಲಿ ಇರುತ್ತೆ ಸ್ನೇಹಿತರೆ. ಯುವಜನತೆಯಲ್ಲಿ ನಾಯಕತ್ವ ಗುಣ ಬೆಳೆಸೋದಕ್ಕೆ, ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತೀರಾ? ನಿಮ್ಮ ಊರಿನಲ್ಲಿ, ವಾರ್ಡ್ನಲ್ಲಿ ಸಂಘ ಶುರು ಮಾಡೋದಕ್ಕೆ ರೆಡಿಯಾಗಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನ ಸಂಪರ್ಕಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯ್ತು ಅಂತ ಅನ್ಕೊಳ್ತಾ, ಇನ್ನ ಮುಂದಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ, ಈಗ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪರ್ ಇಂಪಾರ್ಟೆಂಟ್, ಹಾಗೆ ನಮ್ಮ ನಿಮ್ಮೆಲ್ಲರ ಮನೆ ಮನ ಹಾಗೂ ನಮ್ಮ ಶಿವಮೊಗ್ಗದ ಭವಿಷ್ಯಕ್ಕೆ ಸಂಬಂಧಪಟ್ಟ ದೊಡ್ಡ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಅದೇನ್ ಗೊತ್ತಾ, ಇತ್ತೀಚೆಗೆ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ನಮ್ಮ ಹೆಮ್ಮೆಯ ಶಿವಮೊಗ್ಗದಲ್ಲಿ ನಡೆದ ಬೇಡ ಬ್ರೋ ಜಾಗೃತಿ ಕಾರ್ಯಕ್ರಮದ ಬಗ್ಗೆ. ಎಸ್, ಬೇಡ ಬ್ರೋ ಹೆಸರು ಕೇಳೋದಕ್ಕೆ ಎಷ್ಟು ಕ್ಯಾಚಿ ಆಗಿದೆ ಅಲ್ವಾ? ಆದ್ರೆ ಸ್ನೇಹಿತರೆ, ಇದರ ಹಿಂದೆ ಇರೋ ಉದ್ದೇಶ ಮಾತ್ರ ತುಂಬಾನೇ ಗಂಭೀರವಾದದ್ದು. ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ರೋಟರಿ ಸಂಸ್ಥೆ, ಕಾಲೇಜುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸೇರಿ ಹಮ್ಮಿಕೊಂಡಿದ್ದ ಈ ಬೃಹತ್ ಜಾಗೃತಿ ಕಾರ್ಯಕ್ರಮದ ಮುಖ್ಯ ಗುರಿ ಮಾದಕ ದ್ರವ್ಯ ಮುಕ್ತಿ ಶಿವಮೊಗ್ಗ ಹಾಗೂ ಸೈಬರ್ ಅಪರಾಧಗಳ ತಡೆ. ಸೊ ಇವತ್ತಿನ ಯುವಜನತೆ ಅಂದ್ರೆ ನಮ್ಮ ಟೀನೇಜರ್ಸ್ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಗೊತ್ತೋ ಗೊತ್ತಿಲ್ಲದೇನೋ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗ್ತಾ ಇದ್ದಾರೆ. ಫ್ರೆಂಡ್ಸ್ ಒತ್ತಾಯ ಮಾಡಿದ್ರು ಒಂದೇ ಒಂದು ಸಾರಿ ಟ್ರೈ ಮಾಡೋಣ ಅಂತ ಶುರು ಮಾಡೋ ಈ ಡ್ರಗ್ಸ್ ಅಭ್ಯಾಸ ಕೊನೆಗೆ ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಮ್ಮ ಪೊಲೀಸರು ಹೇಳ್ತಾ ಇರೋ ಒಂದೇ ಮಾತು, ಡ್ರಗ್ಸ್ಗೆ ಹೇಳಿ ಬೇಡ ಬ್ರೋ ಅಂತ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾಲೇಜು ವಿದ್ಯಾರ್ಥಿಗಳು ಯುವಕರು ಭಾಗವಹಿಸಿ ಪ್ರತಿಜ್ಞೆ ತೆಗೆದುಕೊಂಡಿದ್ದಾರೆ. ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ನಾಟಕಗಳು, ಜಾನಪದ ಕಲೆ ಮತ್ತು ಭಾಷಣಗಳ ಮೂಲಕ ಪ್ರತಿಯೊಬ್ಬರಿಗೂ ತಲುಪುವಂತೆ ಮೆಸೇಜ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬೇಡ ಬ್ರೋ ಅಭಿಯಾನದಲ್ಲಿ ಎರಡು ಪ್ರಮುಖ ವಿಷಯಗಳ ಬಗ್ಗೆ ಕಂಪ್ಲೀಟ್ ಜಾಗೃತಿ ಮೂಡಿಸಲಾಗಿದೆ. ಮೊದಲನೇದಾಗಿ ಮಾದಕ ದ್ರವ್ಯ ಮುಕ್ತ ಸಮಾಜ. ಡ್ರಗ್ಸ್ ಸೇವನೆ ವಿದ್ಯಾರ್ಥಿಗಳನ್ನು ಹಾಳು ಮಾಡುವುದು ಮಾತ್ರವಲ್ಲ, ಇಡೀ ಕುಟುಂಬವನ್ನು ಬೀದಿಗೆ ತಳ್ಳುತ್ತೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರೆ ಅಥವಾ ಬಳಸ್ತಾ ಇದ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ನಿಮ್ಮ ಹೆಸರು ರಹಸ್ಯವಾಗಿರುತ್ತೆ. ಇನ್ನು ಎರಡನೆಯದಾಗಿ ಸೈಬರ್ ಅಪರಾಧಗಳ ಬಗ್ಗೆ ಎಚ್ಚರ. ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್, ಲಿಂಕ್ ಕ್ಲಿಕ್ ಮಾಡಿ ಹಣ ಕಳೆದುಕೊಳ್ಳುವುದು, ಫೇಕ್ ಪಾರ್ಟ್ ಟೈಮ್ ಜಾಬ್ ಆಫರ್ ಅಂತ ಸಾಲು ಸಾಲು ಸೈಬರ್ ಕ್ರೈಮ್ಗಳು ನಡೀತಾ ಇವೆ. ಅಪರಿಚಿತ ಕರೆಗಳು ಅಥವಾ ಮೆಸೇಜ್ಗಳಿಗೆ ಒಲಿದು ನಿಮ್ಮ ಒಟಿಪಿ ಅಥವಾ ಪರ್ಸನಲ್ ಡೀಟೇಲ್ಸ್ ಕೊಡಬೇಡಿ. ಒಂದು ವೇಳೆ ಸೈಬರ್ ವಂಚನೆಗೊಳಗಾದ್ರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ನನ್ನ ಪ್ರೀತಿಯ ಶಿವಮೊಗ್ಗದ ಯುವ ಜನತೆಯರೇ, ಲೈಫ್ ಅಂದ್ರೆ ಎಂಜಾಯ್ ಮಾಡೋಕಿರೋದು, ಹಾಳ್ ಮಾಡ್ಕೊಳ್ಳಕ್ಕಲ್ಲ. ಒಂದೇ ಒಂದು ಕ್ಷಣದ ಮೋಜು ನಿಮ್ಮ ಹೆತ್ತವರ ಕಣ್ಣೀರಿಗೆ ಕಾರಣವಾಗದಿರಲಿ. ಹಾಗೆ ಅಪ್ಪ ಅಮ್ಮಂದಿರಿಗೆ ಒಂದು ಕಿವಿ ಮಾತು, ನಿಮ್ಮ ಮಕ್ಕಳ ಜೊತೆ ಸ್ನೇಹಿತರಂತೆ ಇರಿ. ಅವರ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆ ಕಂಡರೆ ತಕ್ಷಣ ಅವರ ಜೊತೆ ಮಾತನಾಡಿ, ಧೈರ್ಯ ತುಂಬಿ. ಖಿನ್ನತೆ ಅಥವಾ ಕೆಟ್ಟ ಅಭ್ಯಾಸಕ್ಕೆ ಸಿಲುಕಿದ್ರೆ ಹೆಲ್ಪ್ ಅನ್ನ ತಗೊಳ್ಳಿ. ಸೈಬರ್ ಕ್ರೈಮ್ಗೆ ಒಳಗಾದ್ರೆ ತಕ್ಷಣ 1930 ಈ ನಂಬರ್ಗೆ ಕರೆ ಮಾಡಿ. ಯಾರೇ ಡ್ರಗ್ಸ್ ಆಫರ್ ಮಾಡಿದ್ರೂ ನೇರವಾಗಿ ಮುಖದ ಮೇಲೆ ಹೇಳಿ ಬೇಡ ಬ್ರೋ ಅಂತ. ಬನ್ನಿ, ನಾವೆಲ್ಲರೂ ಸೇರಿ ನಮ್ಮ ಶಿವಮೊಗ್ಗವನ್ನು ಸುಂದರ, ಸುರಕ್ಷಿತ ಹಾಗೂ ಮಾದಕ ದ್ರವ್ಯ ಮುಕ್ತ ನಗರವನ್ನಾಗಿ ಮಾಡೋಣ. ಈ ಬೇಡ ಬ್ರೋ ಅಭಿಯಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆ 9686096279 ಈ ನಂಬರ್ಗೆ ಕಳಿಸಿಕೊಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಮತ್ತೊಂದು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದೊಳ್ಳೆ ಬೆಳವಣಿಗೆ ನಡೀತಾ ಇದೆ, ನೀವು ಕೂಡ ಗಮನಿಸಿರ್ತೀರಾ ಅಲ್ವಾ? ನಮ್ಮ ಪೊಲೀಸ್ ಇಲಾಖೆಯವರು ನಗರದ ಸೌಂದರ್ಯ ಮತ್ತು ನಮ್ಮೆಲ್ಲರ ಸುರಕ್ಷತೆಗಾಗಿ ಫುಟ್ಪಾತ್ ಮೇಲಿರೋ ಒತ್ತುವರಿಗಳನ್ನ ತೆರವುಗೊಳಿಸಿದ್ದಾರೆ. ಅಂದಹಾಗೆ ಈ ವಿಷಯದ ಬಗ್ಗೆ ರಸ್ತೆಯಲ್ಲಿ ಸಿಗೋ ಚಹಾ ಅಂಗಡಿಯಿಂದ ಹಿಡಿದು ಸೋಷಿಯಲ್ ಮೀಡಿಯಾ ತನಕ ಚರ್ಚೆ ನಡೀತಾ ಇದೆ. ಒಬ್ಬರು ಹೇಳ್ತಾರೆ ನಡೆಯೋದಕ್ಕೆ ಜಾಗ ಸಿಕ್ತು ಅಂತ, ಇನ್ನೊಬ್ಬರು ಹೇಳ್ತಾರೆ ಅಯ್ಯೋ ಆ ಬಡ ವ್ಯಾಪಾರಿಗಳ ಕತೆ ಏನು ಅಂತ. ಆದ್ರೆ ರಿಯಲ್ ಆಗಿ ಯೋಚನೆ ಮಾಡಿ ಸ್ನೇಹಿತರೆ, ಫುಟ್ಪಾತ್ ಅಂದ್ರೆ ಕಾಲ್ನಡಿಗೆಯ ದಾರಿ, ಅದು ಗಾಡಿಗಳ ಮಧ್ಯೆ ನಾವು ನೀವು ಸರ್ಕಸ್ ಮಾಡೋ ಜಾಗ ಅಲ್ಲ. ನೋಡಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ನಮಗಾಗಿ ನಮ್ಮ ಅನುಕೂಲಕ್ಕಾಗಿ ಇಷ್ಟು ದಿನ ರಸ್ತೆ ಬದಿಯಲ್ಲಿ ಸೇವೆ ಕೊಟ್ಟಿದ್ದಾರೆ, ಅವರ ಕಷ್ಟ ನಮಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬರ ಹೊಟ್ಟೆ ಪಾಡು ಮುಖ್ಯ. ಆದರೆ ಅದೇ ನೆಪದಲ್ಲಿ ಕಾಲ್ನಡಿಗೆಯ ಜಾಗ ಬಂದಾದ್ರೆ ಶಾಲೆಗೆ ಹೋಗೋ ಮಕ್ಕಳು, ವಯಸ್ಸಾದ ಹಿರಿಯರು ರಸ್ತೆ ಮಧ್ಯೆ ನಡೆದುಕೊಂಡು ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ನೋವು ಯಾರಿಗೆ ಹೇಳಿ? ಹಾಗಾಗಿ ಒಂದು ಮಾತು ನೆನ್ಪಿಡಿ ಸ್ನೇಹಿತರೆ, ಕಾನೂನು ಇರೋದು ನಮ್ಮ ರಕ್ಷಣೆಗಾಗಿ, ನಿಯಮಗಳು ಇರೋದು ನಮ್ಮ ಶಿವಮೊಗ್ಗದ ಶಿಸ್ತಿಗಾಗಿ. ಇಲ್ಲಿ ಪೊಲೀಸ್ ಇಲಾಖೆಯ ಉದ್ದೇಶ ಯಾರಿಗೂ ತೊಂದರೆ ಕೊಡೋದಲ್ಲ, ಬದಲಾಗಿ ನಮ್ಮ ಮಲೆನಾಡಿನ ರಾಜಧಾನಿ ಶಿವಮೊಗ್ಗವನ್ನು ಸೇಫ್, ಬ್ಯೂಟಿಫುಲ್ ಮತ್ತು ಹೈಟೆಕ್ ನಗರವನ್ನಾಗಿ ಮಾಡೋದು. ಸೊ ಶಿವಮೊಗ್ಗದ ಪ್ರಜ್ಞಾವಂತ ನಾಗರಿಕರಾಗಿ ನಾವೇನು ಮಾಡಬಹುದು ಗೊತ್ತಾ? ಮೊದಲನೇದಾಗಿ, ನಡಿಬೇಕಾದ್ರೆ ಫುಟ್ಪಾತ್ನಲ್ಲೇ ನಡೆಯೋಣ, ರಸ್ತೆ ಸುರಕ್ಷತೆ ಪಾಲಿಸೋಣ. ಇನ್ನ ಎರಡನೆಯದಾಗಿ, ನಮ್ಮ ಬೀದಿ ಬದಿ ವ್ಯಾಪಾರಿ ಬಂಧುಗಳಿಗೆ ಸರ್ಕಾರ ಅಥವಾ ಮಹಾನಗರ ಪಾಲಿಕೆ ಸೂಕ್ತವಾದ ಪರ್ಯಾಯ ಜಾಗ ಗುರುತಿಸಿಕೊಡಲಿ ಅಂತ ಆಶಿಸೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
2: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ

ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೇ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ಪ್ರಕೃತಿಯನ್ನು ನೋಡಿದಾಗ ಎಷ್ಟೊಂದು ವಿಶೇಷತೆಗಳು ನಾವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಪ್ರಕೃತಿನಲ್ಲಿ ಇರುವಂತಹ ಬಣ್ಣಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ಹಾಗೆ ಕಲ್ಲು ಬಂಡೆ ಈ ಥರದ ಎಲ್ಲ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದರೆ ಎಲ್ಲದರೂ ಕೂಡ ಒಂದೊಂದು ಯುನಿಟ್ನೆಸ್ನ ನಾವು ನೋಡ್ಬೋದು. ಆ್ಯಂಡ್ ಬಣ್ಣಗಳು ಅಂತ ಬಂದಾಗ ನಾವು ನಮ್ಮ ಚರ್ಮದ ಬಣ್ಣ ಒಂದು ರೀತಿಯಲ್ಲಿದ್ದರೆ, ಮತ್ತು ಹುಲಿ ಹಾವುಗಳು ಚಿಟ್ಟೆಗಳು ಇದೆಲ್ಲದನ್ನು ನೋಡಿದಾಗ ಎಷ್ಟು ವಿಸ್ಮಯ ಅನಿಸುತ್ತೆ ಈ ಪ್ರಕೃತಿ. ಸೊ ಹಾಗೆ ಪ್ರಕೃತಿಯಲ್ಲಿರುವಂತಹ ನಾವೆಲ್ಲರೂ ಕೂಡ ಪ್ರತಿದಿನ ಬೇರೆ ಬೇರೆ ಬಣ್ಣಗಳನ್ನು ನೋಡ್ತಾ ಇರ್ತೀವಿ. ಹಾಗೆ ಈಗಂತೂ ಬಟ್ಟೆಗಳನ್ನು ನೋಡ್ತೀವಿ ಅಂತಂದರೆ ಹಲವಾರು ಬಣ್ಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಬಣ್ಣಗಳು ಅಂತಂದಾಗ ಈ ಹಿಂದಿನ ಕಾಲವನ್ನು ನೋಡಿದಾಗ ಬಣ್ಣಗಳನ್ನು ನೈಸರ್ಗಿಕವಾಗಿ ಬಳಕೆ ಮಾಡ್ತಾಯಿದ್ರು, ನೈಸರ್ಗಿಕ ಬಣ್ಣಗಳನ್ನು ಬಟ್ಟೆಗಳಿಗೆ ಎಲ್ಲದಕ್ಕೂ ಕೂಡ ಬಳಕೆ ಮಾಡ್ತಾಯಿದ್ರು. ಕಾಲಕ್ರಮೇಣ ಕೃತಕ ಬಣ್ಣಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಬಣ್ಣಗಳಲ್ಲಿ ನೈಸರ್ಗಿಕವಾದಂತಹ ಬಣ್ಣಗಳನ್ನು ನೀವು ಗಮನಿಸಬೇಕು ಅಂತಂದರೆ ಬಹಳಷ್ಟಿದೆ. ಹಸಿರು ಬಣ್ಣ ಎಲೆಗಳಲ್ಲಿ ಸಿಗುತ್ತೆ, ಬಿಳಿ ಬಣ್ಣ ಸುಣ್ಣದ ಕಲ್ಲುಗಳಿಂದ ಸಿಗುತ್ತೆ, ಹೀಗೆ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಕಡೆಯಿಂದ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈಗ ನೈಸರ್ಗಿಕವಾದಂತಹ ಬಣ್ಣಗಳ ಜೊತೆಗೆ ಕೃತಕವಾದಂತಹ ಬಣ್ಣಗಳನ್ನು ಸೇರಿಸಿ ಒಂದು ಯುನಿಕ್ನೆಸ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಬಣ್ಣಗಳು ಯಾವ ರೀತಿ ತಯಾರಾಗುತ್ತೆ, ಮತ್ತು ಬಣ್ಣಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದ್ಯಾವಾಗ, ಈ ರೀತಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ಬಣ್ಣಗಳ ಬಗ್ಗೆ ಏನಾದರೂ ತಿಳ್ಕೊಂಡಿದ್ರೆ ಅಂತಂದರೆ ಅವುಗಳನ್ನ ಕೂಡ ನಮಗೆ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686097869689 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನೀವು ಸಹ ಬಣ್ಣಗಳ ಕುರಿತಂತೆ ಹೇಳ್ಬೋದು, ಆದರೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶೋಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ, ಈಗ ನೋಡಿ ಬಣ್ಣಗಳು ಅಂತಂದಾಗ ಬಣ್ಣಗಳಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಸೊ ನಮಗೆ ಮೇಯ್ನ್ಲಿ ಕಾಣುವಂತಹ ಕಲರ್ಗಳು ಅಂತಂದರೆ ಮೂರು ಕಲರ್ಗಳಾಗಿರುತ್ತೆ, ರೆಡ್, ಯೆಲ್ಲೋ ಮತ್ತು ಬ್ಲೂ ಕಲರ್ಗಳಾಗಿರುತ್ತೆ. ಇವಿಷ್ಟು ಬೇಸ್ ಕಲರ್ಗಳಾಗಿರ್ತವೆ. ಈ ಮೂರು ಕಲರ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಲರ್ಗಳನ್ನ ತಯಾರು ಮಾಡಲಾಗುತ್ತೆ. ಆ್ಯಂಡ್ ಇದರಲ್ಲಿ ನಾವು ಪ್ರೈಮರಿ ಕಲರ್ ಮತ್ತು ಸೆಕೆಂಡರಿ ಕಲರ್, ಟೆರಿಟರಿ ಕಲರ್ಸ್, ಹೀಗೆ ಮೂರು ವಿಭಾಗದಲ್ಲಿ ನೋಡ್ಬೋದು. ಆ್ಯಂಡ್ ಪ್ರೈಮರಿ ಕಲರ್ ಅಂತ ಬಂದಾಗ ಅದರಲ್ಲಿ ನಾನಾಗಲೇ ಹೇಳಿದಾಗೆ ರೆಡ್, ಯೆಲ್ಲೋ ಮತ್ತು ಬ್ಲೂ ಕಾಣಿಸ್ಕೊಂಡ್ರೆ ಈ ಮೂರು ಕಲರ್ಗಳು ಬೇಸ್ ಕಲರ್ಸ್ ಆಗಿರ್ತವೆ. ಮತ್ತು ಸೆಕೆಂಡರಿ ಕಲರ್ಸ್ ಅಂತ ನಾವು ನೋಡೋದಾದರೆ ಈ ಮೂರು ಕಲರ್ಗಳನ್ನ ಬೇಸ್ಮೆಂಟಾಗಿ ಇಟ್ಕೊಂಡೆ ಆರೆಂಜ್, ಗ್ರೀನ್ ಮತ್ತು ವೈಲೆಟ್ ಕಲರ್ಗಳ ಅಥವಾ ಪರ್ಪಲ್ ಕಲರ್ಗಳನ್ನ ರೆಡಿ ಮಾಡಲಾಗುತ್ತೆ. ಲೈಕ್ ಇದನ್ನು ಹೇಗೆ ಮಾಡೋದು ಅಂತಂದರೆ, ಈಕ್ವಲ್ ಪಾರ್ಟಾಗಿ ನಾವು ಎರಡು ಕಲರ್ನ ತೊಗೊಂಡ್ವಿ ಅಂತಂದರೆ, ಲೈಕ್ ಯೆಲ್ಲೋ ಮತ್ತು ಬ್ಲೂ ಕಲರ್ ತೊಗೊಂಡ್ವಿ ಅಂತಂದರೆ ಅದರಿಂದ ಗ್ರೀನ್ ಕಲರ್ ಜನ್ರೇಟ್ ಆಗುತ್ತೆ. ಸೊ ಹೀಗೆ ನಾವು ಸೆಕೆಂಡರಿ ಕಲರ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ಆ್ಯಂಡ್ ಹಾಗೆ ಟೆರಿಟರಿ ಕಲರ್ಸ್ನ ನಾವು ನೋಡ್ತೀವಿ ಅಂತಂದರೆ, ಆರು ಇಂಟರ್ಮೀಡಿಯೇಟ್ ಕಲರ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರೈಮರಿ ಕಲರ್ಗಳು ಮತ್ತು ಸೆಕೆಂಡರಿ ಕಲರ್ಗಳನ್ನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೋದು. ಹೇಗೆಂದರೆ ರೆಡ್ ಮತ್ತು ಆರೆಂಜ್ ಹಾಗೆ ಯೆಲ್ಲೋ ಮತ್ತು ಗ್ರೀನ್ ಕಲರ್ಗಳನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಲರ್ಗಳನ್ನ ನಾವು ರೆಡಿ ಮಾಡ್ಬೋದು. ಆ್ಯಂಡ್ ಈ ಕಲರ್ಗಳು ಹೇಗೆ ಇಂಟ್ರೊಡ್ಯೂಸ್ ಆಯಿತು, ಮತ್ತು ಈಗಿನ ಕಾಲದಲ್ಲಿ ಬಟ್ಟೆಗಳ ಮೇಲುಗಡೆ ತುಂಬ ಕಲರ್ಗಳು ಇರುತ್ತೆ, ವೆರೈಟಿ ಆಫ್ ಕಲರ್ಸನ್ನ ನೋಡ್ಬೋದು. ಹಾಗಾದರೆ ಇಂದಿನ ಬಟ್ಟೆಗಳು 100 ವರ್ಷಗಳ ಹಿಂದೆ ಇದ್ದಂತಹ ಬಟ್ಟೆಗಳಿಗಿಂತ ತುಂಬಾ ವರ್ಣರಂಜಿತವಾಗಿರ್ತವೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಣ್ಣಗಳ ತಯಾರಿಕೆಯಲ್ಲಿ ಇರುವಂತಹ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ಇದರಿಂದಾಗಿ ಇಷ್ಟೆಲ್ಲ ವೆರೈಟಿ ಆಫ್ ಕಲರ್ಸ್ನ ನಾವು ನೋಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಆ್ಯಂಡ್ ಈ ಹಿಂದೆ ಕಲರ್ಗಳು ಹೇಗಿರ್ತಾ ಇತ್ತು ಅಂತ ನೋಡೋದಾದರೆ, ಹಿಂದಿನ ಶತಮಾನದ ಮಧ್ಯಭಾಗದವರೆಗೆ ಹೆಚ್ಚಾಗಿ ಮರಗಿಡಗಳು ಮತ್ತು ಹೂಗಳಿಂದ ಪಡೆದಂತಹ ನೈಸರ್ಗಿಕ ಉತ್ಪನ್ನಗಳಿಂದ ಬಣ್ಣಗಳನ್ನು ತಯಾರು ಮಾಡಲಾಗ್ತಾ ಇತ್ತು. 1856 ಮೊಟ್ಟ ಮೊದಲ ಬಾರಿಗೆ ಕೃತಕವಾದಂತಹ ಬಣ್ಣವನ್ನು ಕಂಡುಹಿಡಿಯಲಾಗುತ್ತೆ. ಇದು ನೀಲಿ ಮಿಶ್ರಿತ ಊದು ಬಣ್ಣವಾಗಿರುತ್ತೆ. ವಿಲಿಯಂ ಪಕ್ರಿನ್ ಅನ್ನುವಂತಹ ವಿಜ್ಞಾನಿ ಕ್ವಿನೈನ್ ಔಷಧಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗವನ್ನು ನಡೆಸಿದಾಗ ಈ ಬಣ್ಣವನ್ನು ಕಂಡುಹಿಡಿತಾರೆ. ಸೊ ಹೀಗೆ ಬಣ್ಣಗಳ ಇನ್ವೆನ್ಷನ್ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾದರೆ ಇನ್ನೂ ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳು ಈ ಒಂದು ಬಣ್ಣಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಬೋನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಣ್ಣಗಳ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಈಗ ಬಣ್ಣಗಳನ್ನು ನಾವು ಬಟ್ಟೆಗಳಲ್ಲಿ ಎಷ್ಟೊಂದು ವೆರೈಟಿ ಆಫ್ ಕಲರ್ಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈಗ ಅಂತೂ ಬಣ್ಣಗಳಲ್ಲಿ ಅದರ ಶೇಡ್ ಏನು ಬರುತ್ತೆ, ಸೊ ಬಟ್ಟೆಗಳನ್ನ ನೋಡ್ತಾ ಇದ್ರೆ ಓ ಈ ಬಟ್ಟೆನೂ ನನಗೆ ತಗೋಬೇಕು ಅಂತ ಅನಿಸುವಂತಹ ರೀತಿಯಲ್ಲಿ ಇವಾಗ ಕಲರ್ಗಳನ್ನ ನಾವು ನೋಡ್ಬೋದು. ಹಾಗೆ ಈಗ ಬಟ್ಟೆಗಳಷ್ಟೇ ಅಲ್ಲದೆ ಬಣ್ಣಗಳನ್ನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ನಾನಾಗಲೇ ಹೇಳಿದಾಗೆ ಆಗಿನ ಕಾಲದಲ್ಲಿ ಬಟ್ಟೆಗಳಲ್ಲಿ ಅಷ್ಟೊಂದು ವೆರೈಟಿ ಆಫ್ ಕಲರ್ಗಳು ಇರ್ತಾ ಇರಲಿಲ್ಲ. ಖಾದಿ ಬಟ್ಟೆಗಳನ್ನ ಮಾಡ್ತಾ ಇದ್ರು ಅಂತಂದಾಗ ಬಿಳಿ ಬಟ್ಟೆಗಳು ಹೆಚ್ಚಾಗಿರ್ತಾ ಇತ್ತು. ಆದರೆ ಕಾಲಕ್ರಮೇಣ ಈ ಬಟ್ಟೆಗಳಿಗೆ ಬಣ್ಣ ಬರೋದಕ್ಕೆ ಯಾವಾಗ ಶುರುವಾಯಿತು ಅಂದರೆ ನ್ಯಾಚುರಲ್ ಬಣ್ಣಗಳು ಅಂದರೆ ಎಲೆಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಇದೆಲ್ಲ ಬಂದಾಗ ಸೊ ಬಟ್ಟೆಗಳ ವಿನ್ಯಾಸನೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇದು ಕೂಡ ಒಂದು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಾಗಲೇ ಹೇಳಿದಾಗೆ ಕೃತಕ ಬಣ್ಣವನ್ನು ತಯಾರು ಮಾಡೋದಕ್ಕೆ ಆರಂಭ ಮಾಡಿದ್ದು 1856 ಮೊಟ್ಟ ಮೊದಲ ಮಾರಿಗೆ ಈ ಒಂದು ಕೃತಕ ಬಣ್ಣವನ್ನು ಕಂಡುಹಿಡಿತಾರೆ. ಆ್ಯಂಡ್ ಈ ರೀತಿ ಬಣ್ಣವನ್ನು ಕಂಡುಹಿಡಿದ ನಂತರದಲ್ಲಿ ಅವುಗಳನ್ನು ಬಳಕೆ ಮಾಡೋದನ್ನು ಆರಂಭ ಮಾಡಿ ಮೊದಲಿಗೆ ಖಾದಿ ಬಟ್ಟೆಗಳ ಮೇಲೆ ಇದನ್ನು ಪ್ರಯೋಗ ಮಾಡ್ತಾರೆ. ಸೊ ಬಟ್ಟೆಗಳಿಗೆ ಬಣ್ಣಗಳನ್ನು ಹಾಕಿದ್ರು ಕೂಡ ಬಟ್ಟೆಗಳು ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದಾದ ನಂತರದಲ್ಲಿ ಕೃತಕ ಬಣ್ಣಗಳನ್ನು ಉಣ್ಣೆ ಬಟ್ಟೆಗಳಿಗೆ ಉಪಯೋಗ ಮಾಡಿ ನೋಡ್ತಾರೆ, ಆಗಲೂ ಕೂಡ ಏನೂ ಆಗೋದಿಲ್ಲ. ಆದರೆ ಹತ್ತಿ ಬಟ್ಟೆಗಳಿಗೆ ಈ ಕೃತಕ ಬಣ್ಣಗಳನ್ನು ಉಪಯೋಗ ಮಾಡಿದ್ರೆ ಆ ಬಣ್ಣಗಳು ಹೊರಟೋಗ್ತಾ ಇರುತ್ತೆ. ಹಾಗಾಗಿ ಕಾಟನ್ ಬಟ್ಟೆಗಳಿಗೆ ಆದಷ್ಟು ಬಣ್ಣಗಳನ್ನು ಬೆರೆಸೋದನ್ನು ಕಡಿಮೆ ಮಾಡ್ತಾರೆ. ನಂತರ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಬೇಕು ಅಂಥೇಳಿ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೂ ಮುಂಚೆ ಅವುಗಳನ್ನು ಮೆಟಲ್ ಸಾಲ್ಟ್ನ ದ್ರಾವಣದೊಂದಿಗೆ ಅದ್ದಿಡ್ತಾರೆ. ಜೊತೆಗೆ ಇದಕ್ಕೆ ಟ್ಯಾನಿಕ್ ಆಮ್ಲವನ್ನು ಕೂಡ ಆ್ಯಡ್ ಮಾಡಿ ಬಣ್ಣಗಳು ತುಂಬಿರುವಂತಹ ಬಕೆಟ್ಗಳಲ್ಲಿ ಅಥವಾ ಡ್ರಮ್ಗಳಲ್ಲಿ ಬಟ್ಟೆಗಳನ್ನು ಅದ್ದಿ ಇಡ್ತಾ ಇರ್ತಾರೆ. ಇದರಿಂದಾಗಿ ಆ ಬಟ್ಟೆಗಳಿಗೆ ಬಣ್ಣ ನೀಟಾಗಿ ಹತ್ಕೊಳ್ತಾ ಇರುತ್ತೆ. ಹಾಗೆ ಬಣ್ಣ ಕೂಡ ಬಟ್ಟೆಗಳಿಂದ ಹೋಗ್ತಾ ಇರಲಿಲ್ಲ. ಆನಂತರ ಬಹಳಷ್ಟು ಸಂಖ್ಯೆಯಲ್ಲಿ ಬಣ್ಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಇವುಗಳನ್ನು ಮುಖ್ಯವಾಗಿ ಸೆಲ್ಯುಲೋಸಿಕ್ ನೂಲಿನ ಬಟ್ಟೆಗಳಿಗೆ ಉಪಯೋಗ ಮಾಡಲಾಗ್ತಾ ಇರುತ್ತೆ. ಇವತ್ತು ಅಧಿಕ ಸಂಖ್ಯೆಯಲ್ಲಿ ಕೃತಕ ಬಣ್ಣಗಳನ್ನು ತಯಾರು ಮಾಡಲಾಗ್ತಾ ಇದೆ. ಇವನ್ನು ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಆಗಿರ್ಬೋದು, ಕಾಗದಗಳಿಗೆ, ಹಾಗೆ ಎಣ್ಣೆ ರಬ್ಬರ್ಗೆ ಮತ್ತು ಸೋಪ್ಗಳಿಗೆ, ಹಾಗೆ ಬೇರೆ ಬೇರೆ ಮೆಟಲ್ಗಳಿಗೂ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಬಣ್ಣದ ಒಂದು ಇನ್ವೆನ್ಷನ್ ಆದ ನಂತರದಲ್ಲಿ ಬಣ್ಣಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಈಗ ನಾವು ಕೂಡ ಮನೆಗಳಿಗೆ ಬಣ್ಣ ಹೊಡಿಸ್ತೀವಿ, ಹಾಗೆ ಚೇರ್ಗಳಿಗೆ ಅಥವಾ ಮನೆಯಲ್ಲಿರುವಂತಹ ಇನ್ನಿತರೆ ವಸ್ತುಗಳಿಗೆ ಬಣ್ಣವನ್ನು ಹಾಕ್ತೀವಿ. ಈ ಬಣ್ಣ ಅನ್ನೋವಂಥದ್ದು ಬರೀ ಬಟ್ಟೆಗಷ್ಟೇ ಸೀಮಿತ ಆಗಲಿಲ್ಲ, ಅಥವಾ ಬಣ್ಣ ಅಂಥದ್ದು ಬರೀ ಯಾವುದೋ ಒಂದು ವಸ್ತುಗೆ ಮಾತ್ರ ಸೀಮಿತ ಆಗಲಿಲ್ಲ. ಬಣ್ಣ ಅಂಥದ್ದು ಎಲ್ಲದರಲ್ಲೂ ಕೂಡ ಈಗ ಕಾಣಿಸ್ಕೊಳ್ಳುತ್ತೆ. ಇವನ್ ನೀವು ಹಾಕ್ಕೊಳ್ಳುವಂತಹ ಸ್ಲಿಪ್ಪರಿಂದ ಹಿಡಿದು ಮತ್ತು ಬಟ್ಟೆಗಳವರಿಗೆ ಎಲ್ಲದರಲ್ಲೂ ಕೂಡ ಬಣ್ಣಗಳನ್ನು ನಾವೀಗ ನೋಡೋದಕ್ಕೆ ಸಾಧ್ಯ ಇದೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ, ಬಣ್ಣಗಳನ್ನು ಈಗ ಎಲ್ಲ ಕಡೆಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ ಅಂದರೆ ಇದೇ ಕಾರಣಕ್ಕೆ. ಸೊ ಹಾಗಾದರೆ ಈ ಬಣ್ಣಗಳ ವಿಚಾರ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟೊಂದು ಕಾರ್ಯ ಕೇಳಿದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪುರಾಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ರು ಹೇಗಿದ್ದೀರಾ? ಆರಾಮಾಗಿ ಖುಷಿ ಖುಷಿಯಾಗಿ ನಗ್ ನಗ್ತಾ ಇದ್ರ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪ ಅಂದ್ರೆ, ಸಮಯ ಏನೋ 6:30 ಆಗಿದೆ. ಸೊ ನಾನು ನಿಮ್ಮ ಆರ್ಜಿ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕ್ ಬಂದಿತು ಆಗಿದೆ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣವಾ? ಮೊದಲನೇದಾಗಿ ನಿಮ್ಮೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಡಿಯರ್ ಲಿಸ್ನರ್ಸ್, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಹಾಗೆ ಈಗಂತೂ ಎಲ್ರು ಕೈಯಲ್ಲೂ ಮೊಬೈಲ್ ಆಯ್ತಾ? ಒಂದು ಮನೇಲಿ ಟಿವಿ ಇರುತ್ತೋ ಇಲ್ವೋ ಅಥವಾ ಮನೇಲಿ ಸಾಮಾನು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೈಯಲ್ಲಂತೂ ಮೊಬೈಲ್ ಇರುತ್ತೆ. ಹೀಗೆಲ್ಲ ಇರುವಾಗ ಮೊಬೈಲ್ಗೆ ಜನ ತುಂಬಾ ಅಡಿಕ್ಟ್ ಕೂಡ ಆಗಿದ್ದಾರೆ. ಹಾಗಿದ್ಮೇಲೆ ಮೊಬೈಲ್ ಶೋ ಬಿಸ್ನೆಸ್ ಬಗ್ಗೆ ಇವತ್ತು ಮಾತಾಡೋಣವಾ? ಸೊ ಇವತ್ತು ನಮ್ಮೊಟ್ಟಿಗೆ RC ಎಂಟರ್ಪ್ರೈಸಸ್ ನ ಮಾಲೀಕರಾಗಿರುವಂತಹ ರೊನಾಲ್ಡೋ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣವಾ? ಹಾಗಿದ್ಮೇಲೆ ರೊನಾಲ್ಡೋ ಸರ್, ನಮಸ್ತೆ.
10: ನಮಸ್ಕಾರ.
9: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಥ್ಯಾಂಕ್ ಯು.
9: ಓಕೆ, ರೊನಾಲ್ಡೋ ಸರ್, ಹೇಗಿದ್ದೀರಾ?
10: ಆರಾಮಿದ್ದೀವಿ.
9: ಆರಾಮಿದ್ದೀರಾ? ಕಾಫಿ ಟೀ ಆಯ್ತಾ?
10: ಆಯ್ತು.
9: ಆಯ್ತು ಸರ್. ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
10: ಹಾಯ್, ನಾನು ರೊನಾಲ್ಡ್ ಅಂತೇಳಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ. ತಾಯಿದು ನೇಟಿವ್ ತೀರ್ಥಳ್ಳಿ ಬರುತ್ತೆ, ತಂದೆದು ಅಷ್ಟೇ ನೇಟಿವ್ ತೀರ್ಥಳ್ಳಿನೇ. ಬಟ್ ನಾವು ಶಿವಮೊಗ್ಗದಲ್ಲೇ, ನಾನು ಹುಟ್ಟಿದ್ದೆಲ್ಲ ಶಿವಮೊಗ್ಗದಲ್ಲೇ. ಸೊ ಐನೂರು ಗೇಟು ನಂದು ಆ್ಯಕ್ಚುಲಿ ಹುಟ್ಟಿ ಸಣ್ಣ ವಯಸ್ಸಿಂದ ಬೆಳೆದಿರೋಂಥದ್ದು. ಸೊ ಸ್ಟಡಿ ಮಾಡಿದ್ದೆಲ್ಲ ಸೇಕ್ರೆಡ್ ಹಾರ್ಟ್ ಕಾಲೇಜು ಮತ್ತು ATNCC ಕಾಲೇಜು. ಸೊ ಅದಾದ್ಮೇಲೆ ನಾನು ಕ್ವಿಟ್ ಮಾಡಿ ನಾನು ಮೊಬೈಲ್ ಇಂಡಸ್ಟ್ರಿಯಲ್ಲೇ, ಮೊಬೈಲ್ ಕಂಪ್ನಿಲೇ ಎಂಪ್ಲಾಯ್ ಕೆಲಸ ಮಾಡಿದೆ ಓವರ್ ಆಲ್ 14 ಇಯರ್ಸ್. 14 ವರ್ಷ ಆದಮೇಲೆ ಸೊ ನಾನು ಅದನ್ನು ಬಿಟ್ಟು ಸೊ ಏನಾದರೂ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಮೊಬೈಲ್ಸ್ ನಾನು ಯಾವ ಲೈನಿಂದ ಬಂದಿದ್ದೀನಿ ಅದೇ ಲೈನಲ್ಲಿ ಸ್ಟಾರ್ಟಪ್ ಮಾಡೋಣ ಅಂತೇಳಿ ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್ ವಿತ್ ಮೊಬೈಲ್ಸ್. ಇದರಲ್ಲೇ ಮೊಬೈಲ್ ಶಾಪನ್ನು ಸ್ಟಾರ್ಟಪ್ ಮಾಡಿದ್ವಿ. ಸೊ ಈಗ ಓವರ್ ಆಲ್ ಲಾಸ್ಟ್ ಮಂತ್ 22ಗೆ ಟೋಟಲ್ 6 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀವಿ.
9: ಸೂಪರ್ ಸರ್, ನಿಮಗೆ ಸುಮಾರು 14 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇತ್ತು ಆಸ್ ಎ ಎಂಪ್ಲಾಯ್ ಆಗಿ. ಬಟ್ ಎಂಪ್ಲಾಯಿಂದ ಯಾಕೆ ಓನರ್ ಆಗಬೇಕು ಅಂತ ಅನ್ನಿಸ್ತು ಸರ್? ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್?
10: ಕೆಲವೊಬ್ರು ಇದನ್ನು ನೆಗೆಟಿವ್ ಆಗಿ ತೊಗೊಬೋದು, ಕೆಲವೊಬ್ರು ಪಾಸಿಟಿವ್ ಆಗಿ ತೊಗೊಬೋದು. ಎಷ್ಟು ದಿವಸ ಅಂತ ಎಂಪ್ಲಾಯ್ ಕೆಲಸ ಮಾಡ್ಬೋದು, ಸೊ ಅದಕ್ಕೊಂದು ಕೊನೆ ಅಂತ ಇರುತ್ತಲ್ವ. ಸೊ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ಕಂಪ್ನಿಲಿ ನೀವು ಅವತ್ತಿನ ದಿನಕ್ಕೆ ಮಾತ್ರ, ಅಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವತ್ತು ನಿಮಗೆ ಶಬಾಷ್ಗಿರಿ ಸಿಗುತ್ತೆ. ಸೊ ನಾಳೆ ನೀವು ಕೆಲಸ ಮಾಡಿಲ್ಲ, ಸೊ ನಿಮಗೇನಾಗುತ್ತೆ, ಮತ್ತೆ ಬಯ್ಯೋದು ಅವೆಲ್ಲ ಇದ್ದೇ ಇರುತ್ತೆ. ಸೊ ನೀವು ಓನ್ ಫರ್ಮ್ ಮಾಡಿದಾಗ ಅಲ್ಲಿ ನಾವೇನು 100% ಕೊಡ್ತಾ ಇದ್ದೀವಿ, ಇಲ್ಲಿ 200% ಎಫರ್ಟ್ ಕೊಟ್ಟು ನಾವು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ವಿ. ಸೊ ಅದ್ರದ್ದು ಈಗ ರಿಸಲ್ಟಿಗೆ ಆಲ್ರೆಡಿ ಈಗ ಬರ್ತಾ ಇದೆ. ಸೊ 6 ಇಯರ್ಸ್ ಆಯಿತು, ಮಂತ್ ಆನ್ ಮಂತ್, ಇಯರ್ ಆನ್ ಇಯರ್ ನಾವು ಸೇಲ್ಸ್ ಗ್ರೋತ್ ಮಾಡ್ತಾನೆ ಬಂದಿದ್ದೀವಿ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಜಸ್ಟ್ ನಾನು ಮತ್ತು ನನ್ನ ವೈಫ್ ಇಬ್ಬರೇ ಇದ್ದಿದ್ದು. ಸೊ ಇವತ್ತು ನಮ್ಮ ಹತ್ರ ಓವರ್ ಆಲ್ 6-7 ಜನ ಎಂಪ್ಲಾಯ್ಸ್ ಇದ್ದಾರೆ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಹತ್ರ ಇದ್ದಿದ್ದು ಬ್ರ್ಯಾಂಡ್ ಒಂದೇನೆ, ಇವತ್ತು ಓವರ್ ಆಲ್ 8-10 ಬ್ರ್ಯಾಂಡ್ಸು ನಮ್ಮ ಜೊತೆಗಿದ್ದಾವೆ.
9: ಸೂಪರ್. ಸೊ ಎಷ್ಟು ದಿನ ಅಂತ ಎಂಪ್ಲಾಯ್ ಆಗಿ ವರ್ಕ್ ಮಾಡಿದ್ರು? ಸೊ ಓನರ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಶಾಪ್ ಪ್ರಾರಂಭ ಮಾಡಿದ್ರಿ. ಸುಮಾರು 6 ಇಯರ್ಸ್ ಆಗಿದೆ ಈ ಒಂದು ಶಾಪ್ ಪ್ರಾರಂಭ ಮಾಡಿ ಅಂತ ಹೇಳಿದ್ರಿ. ಸೊ ಬಿಸ್ನೆಸ್ ಹೇಗಿದೆ ಸರ್?
10: ಚೆನ್ನಾಗಿ ನಡೀತಾ ಇದೆ. ಬಟ್ ಈಗ ನಾರ್ಮಲಿ ಮಳೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಡಲ್ ಇರುತ್ತೆ. ಸೊ ಮತ್ತೆ ದಿವಾಲಿ ಸೀಸನ್ ಬರಬೇಕು, ಸೊ ಪಿಕಪ್ ಆಗುತ್ತೆ. ಮತ್ತೆ ಏಳು ಬೀಳು ಇದ್ದೇ ಇರುತ್ತೆ ಬಿಸ್ನೆಸ್ಸಲ್ಲಿ, ಒಂದು ಸ್ವಲ್ಪ ದಿನ ಕಮ್ಮಿ ಇರುತ್ತೆ, ಸ್ವಲ್ಪ ದಿನ ಜಾಸ್ತಿ ಇರುತ್ತೆ.
9: ಓಕೆ ರೊನಾಲ್ಡೋ ಸರ್, ಏನಪ್ಪ ಅಂದರೆ ಹಿಂದೆ ಎಲ್ಲ ಸಾವಿಲ್ದಿರೋ ಮನೇಲಿ ಸಾಸಿವೆ ತಗೋಬಾ ಅಂತ ಒಂದು ಗಾದೆ ಇತ್ತು. ಆದರೆ ಈಗ ಮೊಬೈಲ್

0: ಅಲ್ಲಿಲ್ದಿರೋ ಮನೇಲಿ ಸಾಸಿವೆ ತಗೊಳ್ಬ ಅನ್ನಂಗಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಮನೇಲಿ ಕೂಡ ಮೊಬೈಲ್ ಅನ್ನೋದು ಹಾಸು ಹೊಕ್ಕಾಗ್ಬಿಟ್ಟಿದೆ. ಸೊ ಈಗ ನಿಮ್ಮ ಈ ಒಂದು RC ಎಂಟರ್ಪ್ರೈಸಸ್ ನಲ್ಲಿ ಯಾವ್ಯಾವ ರೀತಿಯ ಮೊಬೈಲ್ಗಳು ಸಿಗುತ್ತೆ, ಏನು ಎಷ್ಟು ದುಬಾರಿಯ ಮೊಬೈಲ್ಸ್ ಗಳೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
1: ನಮ್ಮಲ್ಲಿ ಓವರಾಲ್ ಕೀಪ್ಯಾಡ್ ಇಂದ ತಗೊಂಡ್ರೆ ನಿಮಗೆ ಓವರಾಲ್ ಒಂದು 800 ರೂಪಾಯಿಂದ ಹಿಡಿದು ಒಂದು 3-3.5 ಸಾವಿರ ರೂಪಾಯಿ ತನಕ ಬರುತ್ತೆ. ಸ್ಮಾರ್ಟ್ಫೋನಿಗೆ ಹೋಗ್ತೀರ ಅಂದರೆ ಓವರಾಲ್ ನಿಮಗೆ 5.5 ಸಾವಿರದಿಂದ 2 ಲಕ್ಷ ರೂಪಾಯಿ ತನಕ ಬರ್ತವೆ. ಸೊ ಅದರಲ್ಲಿ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ಸ್ಗಳಿರ್ತವೆ. ಅಂದರೆ ಓವರಾಲ್ ನಿಮಗೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಹೋದರೆ ಒಂದು 50-60 ಸಾವಿರದ ಮೇಲೆ ಹೋದರೆ ವಿವೋ, ಮತ್ತು ಒನ್ ಪ್ಲಸ್, ಐಫೋನ್ ಮತ್ತು ಸ್ಯಾಮ್ಸಂಗ್ಸ್ಗಳು ಸಿಗ್ತವೆ. ಇನ್ ಬಿಟ್ವೀನ್ ಒಳಗಭಾಗದಲ್ಲಿ ಬಂದರೆ ನಿಮಗೆ ಒನ್ ಪ್ಲಸ್, ಅದೇ ವಿವೋ, ಓಪೋ, ರೆಡ್ಮಿ, ನಥಿಂಗ್, ಐಕ್ಯೂ, ಇನ್ಫಿನಿಕ್ಸ್, ಲಾವಾ ಇವೆಲ್ಲ ಬ್ರ್ಯಾಂಡ್ಸ್ಗಳು ಬರ್ತವೆ.
0: ಓಕೆ ಸರ್, ಈಗ ಟ್ರೆಂಡಿಂಗಲ್ಲಿರುವಂಥ ಬ್ರ್ಯಾಂಡ್ ಯಾವುದು
1: ಜಾಸ್ತಿ ಮೂವಿಂಗ್ ಹೋಗ್ತಾ ಇರೋದು? ವಿವೋ ಮತ್ತು ಸ್ಯಾಮ್ಸಂಗ್.
0: ಸ್ಯಾಮ್ಸಂಗ್, ವಿವೋ. ಸೊ ಯಾವುದೇ ಫೋನ್ ತೊಗೊಂಡ್ರು ಕೂಡ ಅದರದೇ ಆದಂಥ ಒಂದು ಅಪ್ಲಿಕೇಶನ್ಸ್ ಎಲ್ಲ ಇರುತ್ತೆ ಸರ್. ಸೊ ನೀವು ಜನಕ್ಕೆ ಏನಾದರೂ ರೆಕಮೆಂಡ್ ಮಾಡೋದಾದರೆ ಯಾವ ರೀತಿ ಫೋನ್ ತೊಗೊಂಡ್ರೆ ಬೆಟರ್ ಇರುತ್ತೆ ಅಂತ ರೆಕಮೆಂಡ್ ಮಾಡ್ತೀರಾ? ಪರ್ಟಿಕ್ಯುಲರ್ ಕಂಪ್ನಿ ಅಂತಲ್ಲ, ಒಂದು ಫೋನ್ ಅಂದರೆ ಮಿನಿಮಮ್ ಇಷ್ಟು ಇರಬೇಕು ಅಂತ.
1: ಇದು ಸೀಕ್ರೆಟ್ ವೈಸ್ ಹೋಗಿ ಹೇಳೋದಾದರೆ ನಾರ್ಮಲಾಗಿ ಒಂದು ಟೈಮಲ್ಲಿ, ಈಗ ನಾನು 2011 ಪ್ರಮೋಟರ್ ಕೆಲಸ ಮಾಡ್ಬೇಕಾದ್ರೆ ಒಂದು ಕನಸಿತ್ತು, ಒಂದು ದಿನ ಟಾಪ್ ಎಂಡ್ ಮಾಡಲ್ ಇಡ್ತೀನಿ ಅಂತ. ಆ ಟೈಮಲ್ಲಿ ನನಗೆ ಒಂದು ಕನಸಿತ್ತು ಒಂದಿನ ಟಾಪ್ ಎಂಡ್ ಮಾಡಲ್ ಇಡಬೇಕು ಅಂತ. ಬಟ್ ಲಾಸ್ಟ್ 16 ಇಯರ್ಸಲ್ಲಿ ನಾನು ಇದುವರೆಗೂ ಒಂದು ಟಾಪ್ ಎಂಡ್ ಇಡೋಕ್ಕಾಗಿಲ್ಲ. ಯಾಕಂದರೆ ಪ್ರತಿ 3-6 ಮಂತ್ಸಿಗೆ ಹೊಸ ಮಾಡಲ್ ಲಾಂಚ್ ಆಗ್ತಾನೆ ಇರುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಹಳೆ ಮಾಡಲ್ಗಾಗ್ತಾ ಹೋಗುತ್ತದು. ಸೊ ಅಲ್ಲಿಗೆ ಮುಂಚೆ 2011 ನಾವು ಕೊಡ್ತಿದ್ದ ಹ್ಯಾಂಡ್ಸೆಟ್ ಓವರಾಲ್ ಕಸ್ಟಮರ್ಗೆ 7-8 ವರ್ಷ ಬರ್ತಿತ್ತು ಫೋನು. ಬಟ್ ಇವತ್ತು ಕೊಡುವಂಥ ಫೋನ್ಸ್ಗಳು 7-8 ವರ್ಷ ಬರಲ್ಲ, 2-3 ವರ್ಷ ಅಷ್ಟೇ. ಸೊ ಹಾಗಾಗಿ ಕಸ್ಟಮರ್ಸ್ಗಳು ಅಮೌಂಟ್ 20-25 ಇಲ್ಲ 30 ಸಾವಿರ ರೂಪಾಯಿ ಅಮೌಂಟಿಂದು ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಬಟ್ ಕಸ್ಟಮರ್ ಇದನ್ನೇ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ. ದಿಸ್ ಇಸ್ ದ ಬಿಸ್ನೆಸ್ ಸೀಕ್ರೆಟ್ ನಾ ಹೇಳ್ತಾ ಇರೋದು.
0: ಕಸ್ಟಮರ್ ಆಗಿ ಹೇಳ್ತಾ ಇದ್ರ ಯಾವ ರೀತಿ?
1: ಇವತ್ತು ತಗೊಂಡಿದ್ದ ಮಾಡಲ್ 6 ಮಂತ್ಸಿಗೆ ಹಳೇದಾಗುತ್ತೆ, ಮತ್ತು ಹೊಸ ಮಾಡಲ್ ಅದರದೇ ನೆಕ್ಸ್ಟ್ ವರ್ಷನ್ ಬರುತ್ತೆ. ಸೊ ಮುಂಚೆ ಹೆಂಗಿತ್ತು ಅಂದರೆ ಒಂದು ಮೊಬೈಲ್ ಸಾಕು ಸಾಕು, ಒಂದು 7-8 ವರ್ಷ ಬಳಸೋಣ ಅನ್ನೋದಿತ್ತು. ಬಟ್ ಇವತ್ತಿನ ಜನ ಫ್ರಿಕಿ ಆಗಿಬಿಟ್ಟಿದ್ದಾರೆ. ಅಂದರೆ ಓವರಾಲ್ ಈಗ ತೊಗೊಂಡ್ರು, ಸೊ 2 ವರ್ಷದಲ್ಲಿ ನಿಮಗೆ 3 ವರ್ಷಕ್ಕೆ ಒಂದು ಆ್ಯಂಡ್ರಾಯ್ಡ್ ವರ್ಷನ್ ಬರ್ತಿತ್ತು. ಬಟ್ ಇವತ್ತಿನ ದಿನ 1 ವರ್ಷಕ್ಕೆ 3 ಆ್ಯಂಡ್ರಾಯ್ಡ್ ವರ್ಷನ್ ಚೇಂಜ್ ಆಗ್ತಾ ಇದೆ. ಸೊ ಅಲ್ಲಿಗೆ ಏನಾಗುತ್ತೆ, ಫೋನ್ಸ್ಗಳ ಲೈಫ್ ಸೈಕಲ್ ಸ್ಪ್ಯಾನ್ ಬಂದು ಕಮ್ಮಿ ಮಾಡಿದ್ದಾರೆ, 2-3 ವರ್ಷದೊಳಗಡೆ ಮುಗಿದೋಗುತ್ತೆ. ಅಷ್ಟು ಒಳಗಡೆ ಜನ ಬೋರ್ ಆಗ್ತಾರೆ, ಇಲ್ಲ ಟೆಕ್ನಾಲಜಿ ಅಪ್ಗ್ರೇಡ್ ಆಗುತ್ತೆ, ಇಲ್ಲ ಕಳೀತಾರೆ, ಒಡಿತಾರೆ, ನೀರಿಗೆ ಹಾಕ್ಕೊಳ್ತಾರೆ, ಬೇಜಾರಾಗ್ತಾರೆ, ಮತ್ತೆ ಬಂದು ಫೋನ್ ಚೇಂಜ್ ಮಾಡ್ತಾರೆ. ಸೊ ಆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸಿಗೆ ಹೋಗ್ತಿರಂದ್ರೆ ಓವರಲ್ಲಿ 20-30 ಸಾವಿರ ರೂಪಾಯಿ ಫೋನ್ ಇಸ್ ಅ ಬೆಸ್ಟ್ ಆಪ್ಷನ್. ಅದರಲ್ಲೂ ಸಹಿತ ನಾವು ನೋಡಿರೋ ಬ್ರ್ಯಾಂಡ್ಸಲ್ಲಿ ಕಂಪ್ಲೇಂಟ್ಸೆ ನೋಡಿರೋಂಥ ಬ್ರ್ಯಾಂಡ್ಸ್ ಅಂದರೆ ವಿವೋ ಮತ್ತು ಓಪೋ, ಸ್ಯಾಮ್ಸಂಗ್, ಈ ಬ್ರ್ಯಾಂಡ್ಸ್ಗಳು ತುಂಬ ಚೆನ್ನಾಗಿ ಮೂಮೆಂಟ್ ಆಗ್ತವೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈಗ ಟ್ರೆಂಡಿಂಗ್ ಫೋನ್ ಯಾವುದು, ಯಾವ ಫೋನ್ ತೊಗೊಂಡ್ರೆ ಬೆಟರು, ಏನು ಅನ್ನೋದ್ರ ಬಗ್ಗೆ ನಮ್ಮ ರೊನಾಲ್ಡೊ ಸರ್ ಒಳ್ಳೆ ಮಾಹಿತಿನ ಕೊಡ್ತಾ ಇದ್ರು. ಸೊ ಈ ಒಂದು ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು RC ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಮಾಲೀಕರಾಗಿರುವ ರೊನಾಲ್ಡೋ ಅವರು ನಮ್ಮ ಜೊತೆ ಮಾತಾಡ್ತಿದ್ರು. ಸೊ ಅವರು ಬೇರೆ ಕಡೆ ಎಂಪ್ಲಾಯ್ ಆಗಿ ವರ್ಕ್ ಮಾಡಿ ನಂತರದಲ್ಲಿ ನಾನೇ ಯಾಕೆ ಓನರ್ ಆಗಬಾರ್ದು ಅಂತ ಡಿಸೈಡ್ ಮಾಡಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದರೆ ಸುಮಾರು 6 ವರ್ಷದಿಂದ. ಹಾಗೆ ಆ ಬಿಸ್ನೆಸ್ ಯಶಸ್ವಿಯಾಗಿ ಕೂಡ ಮುನ್ನಗ್ತಾ ಇದೆ. ಸೊ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣವಾ?
3: ಸರ್, ನೀವೇ ಹೇಳಿದಾಗನೆ ಈಗ ಕೆಲವರು ಫೋನ್ ಯೂಸ್ ಮಾಡಿ ಬೋರ್ ಆಯಿತು ಅಂತ ಹೇಳಿ ಹೊಡೆದಾಕೋದಾಕೋದು, ನೀರಿಗೆ ಹಾಕೋದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಸೊ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳುವಾಗ ಅಲ್ಲಿ ಇನ್ಶೂರೆನ್ಸ್ ಅನ್ನೋದು ಇಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಫೋನ್ಗಳಿಗೆ ಕೂಡ ಇನ್ಶೂರೆನ್ಸ್ ಮಾಡಿಸೋದು ಬೆಟರ್ ಆಗಿರುತ್ತಾ?
4: ಒಂದೇ ವರ್ಷದಲ್ಲಿ ಒಡ್ಕೊಳ್ತಾರೆ ಅಂದರೆ, ಈಗ ಕೆಲವೊಬ್ರಿಗೆ ಏನಿರುತ್ತೆ ಅಂದರೆ ಸಿಟ್ಟು ಬಂದು ಒಡೆಯೋದು ಅವೆಲ್ಲ ಜಾಸ್ತಿ ಇರ್ತವೆ. ಆ ಥರ ಪರ್ಪಸ್ ಇದ್ದರೆ ಇನ್ಶೂರೆನ್ಸ್ ಮಾಡೋದು ಒಳ್ಳೆಯದು. ಬಟ್ ಕಂಪ್ನಿಯವರು ಕೊಟ್ಟಿರುವಂಥ ಫೋನ್ಸ್ಗಳು ನಿಮಗೆ 2-3 ವರ್ಷ ಏನು ಕಂಪ್ಲೇಂಟ್ಸ್ ಬರಲ್ಲ, ನಿಮ್ಮ ಕೈಯಿಂದನೇ ಒಡೆದಾಕಿ ಬೀಳಿಸ್ಬೇಕು. ಬಟ್ ಇನ್ಶೂರೆನ್ಸು ನಿಮಗೆ ಮಾಡಿಕೊಡೋದು 1 ವರ್ಷಕ್ಕೆ ಮಾಡಿಕೊಡ್ತಾರೆ. ಒಂದು ಈಗ ಹೇಗೆ ನಾವು ಗಾಡಿಗಳಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತೀವಿ, ಬರ್ತಾ ಬರ್ತಾ IDR ವ್ಯಾಲ್ಯೂ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ ವ್ಯಾಲ್ಯೂ ಕಮ್ಮಿ ಆದಮೇಲೆ ಮತ್ತೆ ಏನು ಮಾಡ್ಬೋದು, ನಾವು ಮತ್ತೆ 2-wheeler ಇದಕ್ಕೆಲ್ಲ ಮಾಡಿಸ್ತೀವಿ. ಬಟ್ ಮೊಬೈಲಿಗೆ ಯಾರು ಸಹಿತ ಮಾಡಿಸಲ್ಲ. ಅಲ್ಲಿಗೆ ನೀವು ಇನ್ವೆಸ್ಟ್ ಮಾಡಿರೋದು 1 ವರ್ಷದಲ್ಲೇ ಒಡೆದ್ರೆ ಮಾತ್ರ ನಿಮಗೆ ಹೊರತು, ಅದ್ರ ನಂತರ ಹೊಡೆದ್ರೆ ಉಪಯೋಗ ಇಲ್ಲ. ಅಲ್ಲಿಗೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಇನ್ಶೂರೆನ್ಸ್ ಬೇಕೋ ಬೇಡವೋ ಅಂತೇಳಿ. ಹೌದು,

0: ನೀವು ಹೊಡೆದಾಕೊಳ್ಳೋ ಪರ್ಸನ್ ಆದರೆ ಸಿಟ್ಟು ಬಂದಾಗೆಲ್ಲ ಫಸ್ಟ್ ಮೊಬೈಲ್ನೇ ಕೈಯಲ್ಲಿ ತೊಗೊಂಡು ಹೊಡೆಯೋದಾದ್ರೆ ಅದು ತೆಗಿಯೋದಾದ್ರೆ ಸೊ ನೀವು ಇನ್ಶೂರೆನ್ಸ್ ಮಾಡೋದು ಮ್ಯಾಂಡೇಟರಿ, ಇಲ್ಲ ಅಂದರೆ ನೋ ಇಶ್ಯೂ.
1: ಸರ್, ನೀವು ಹೇಳ್ದ ಹಾಗೇ 14 ಇಯರ್ಸ್ ಎಂಪ್ಲಾಯ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ, ಹಾಗೆ ಓನರ್ ಆಗಿ 6 ಇಯರ್ಸ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ. ಟೋಟಲಿ 20 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಯಲ್ಲಿ ಒಂದು ದಿನ ತುಂಬ ಖುಷಿಯಾಯಿತು, ಹಾಗೆ ಆ ದಿನವನ್ನು ಮತ್ತೆ ಮತ್ತೆ ರೀಕಾಲ್ ಮಾಡ್ಕೋಬೇಕು ಅಂತ ಇಷ್ಟಪಡೋದಾದರೆ, ಒಂದಿನ ನಿಮಗೆ ಸಾರ್ಥಕತೆ ಸಿಕ್ತು ಅಂತ ಅನಿಸಿರೋದಾದರೆ ಯಾವಾಗ ಅನಿಸಿದೆ ಸರ್?
0: ಅಂದರೆ ಇದು ನಂದು ಕಂಪ್ನಿ ಎಂಪ್ಲಾಯ್ ಆಗಿದ್ದಾಗಲ ಅಥವಾ ಮೊಬೈಲ್?
1: ಟೋಟಲ್ ಆಫ್ 20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ.
0: ದಿವಾಲಿ ಸೀಸನಲ್ಲಿ ನಾವು ದಿ ಬೆಸ್ಟ್ ಅಚೀವ್ಮೆಂಟ್ ಮಾಡಿದ್ವಿ ಮೊಬೈಲ್ಸಲ್ಲೇ, ಅಂದರೆ ನಮ್ಮ ಶೋರೂಮಲ್ಲೇ. ಓವರಾಲ್ ಅವತ್ತಿನ ದಿನ ನಾವು ಊಟಕ್ಕೆ ಹೋಗಿದ್ದೆ ರಾತ್ರಿ 7:30-8 ಗಂಟೆ ಆಗಿತ್ತು. ನಾವು ಇದ್ದಿದ್ದೆ ಓವರಾಲ್ ಇಬ್ಬರೇ ಎಂಪ್ಲಾಯಿ. ಅವತ್ತಿನ ದಿನ ನನ್ನ ಸ್ಟಾಫ್ಗಳಿದ್ದರು ಬಟ್ ಎಲ್ಲರೂ ರಜಾ ಮಾಡಿದ್ರು, ಶೋರೂಮ್ ಫುಲ್ ಇತ್ತು. ಸೊ ಅಷ್ಟು ಕಸ್ಟಮರ್ನು ಸಹಿತ ಕ್ಲೋಸ್ ಮಾಡಿದ್ವಿ, ಒಂದು ಕಸ್ಟಮರ್ ಹೊರಗಡೆ ಬಿಟ್ಟಿಲ್ಲ ನಾವು. ಸೊ ಅವತ್ತಿನ ದಿನ ಓವರಾಲ್ ನಾವು ಹೋಗ್ಬೇಕಾದ್ರೆ 11:30-12 ಗಂಟೆ ಟೈಮ್ ಆಗಿತ್ತು. ಸೊ ದಟ್ ಇಸ್ ಅವತ್ತಿನ ದಿನ ಏನಿದೆ ತುಂಬ ಖುಷಿಯಾಗುವಂಥ ದಿನ.
1: ಸೊ ಸೇಲ್ಸ್ ಹೆಚ್ಚಿಗೆ ಆಗಿತ್ತು, ಹಾಗಾಗಿ ಆ ದಿನವನ್ನು ಯಾವಾಗಲೂ ರೀಕಾಲ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ. ಅಟ್ ದಿ ಸೇಮ್ ಟೈಮ್ ಎಲ್ಲ ಬಿಸ್ನೆಸ್ಸಲ್ಲೂ ಚಾಲೆಂಜಸ್ ಅನ್ನೋದು ಇರುತ್ತೆ ಸರ್. ಸೊ ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿ, ಎಸ್ಪೆಷಲಿ 20 ಇಯರ್ಸ್ ಆಫ್ ಜರ್ನಿಯಲ್ಲಿ ಒಂದು ದಿನ ತುಂಬ ಸ್ಟ್ರಗಲ್ ಆಯಿತು, ತುಂಬ ಚಾಲೆಂಜಿಂಗ್ ಇತ್ತು ಅಂದರೆ ಯಾವ್ದಿರ್ಬೋದು ಸರ್?
0: ಒಂದಿನ 95 ರೂಪಾಯಿ ತೊಗೊಂಡೋಗಿದ್ದೆ.
1: ಓಕೆ,
0: ಇಡೀ ದಿನ ಕೂತು, ಅವಾಗ ನಂದು ಹಳೆ ಶಾಪ್ ಇದ್ದಾಗ 95 ರೂಪೀಸ್ ಇಡೀ ದಿನ ಕೂತ್ಕೊಂಡು 95 ರೂಪಾಯಿ ತೊಗೊಂಡೋಗಿದ್ದು ಕೂತು ಹತ್ತಿದ್ದೀವಿ ಆ ದಿನವೂ ಸಹಿತ.
1: ಸೊ ಸೇಲ್ಸ್ ಆಗಿದೆ
0: ಇಡೀ ದಿನ ಕಸ್ಟಮರ್ ವಾಕಿನ್ ಆದರೂ ಏನು ಮಾಡಿದ್ರು ಸಹಿತ ಬರೀ 95 ರೂಪಾಯಿ. ಅವತ್ತಿನ ದಿನ ಕಲೆಕ್ಷನೇ 95 ರೂಪಾಯಿ, ಈಗ ನಮ್ದೇನು ಈಗ 1.5-2 ಲಕ್ಷ ಈ ಥರ ಬಿಸ್ನೆಸ್ ಏನಾಗುತ್ತೆ. ಸೊ ಆ ಥರದ್ರಲ್ಲಿ ಅವತ್ತೊಂದು ದಿನ ಮಾತ್ರ 95 ರೂಪಾಯಿ ಬಿಸ್ನೆಸ್ ಆಗಿತ್ತು. ಅದು ಓವರಾಲ್ ಒಂದು 4 ಇಯರ್ಸ್ ಬಿಫೋರು, ಅದು ತುಂಬ ವರ್ಸ್ಟ್ ಡೇ ಬಿಸ್ನೆಸ್ಸಿಂದ ಅವತ್ತಿನ ದಿನ ಆಗಿತ್ತು.
1: ಸರ್, ಆ ಒಂದು ಡೇನ ಕಮಕ್ರಾಸ್ ಮಾಡೋಕ್ಕೆ ಏನು ಮಾಡಿದ್ರಿ ಸರ್ ನೀವು?
0: ಸೊ ನಾವು ಅದೇ ನಾನು ನಿಮಗೆ ಬಿಫೋರೇ ಹೇಳ್ದಂಗೆ ರೋಲ್ ಮಾಡಲ್ ಆಗಿ ಒಂದು ಬ್ರ್ಯಾಂಡನ್ನು ತೊಗೊಂಡ್ವಿ. ಮಾರ್ಕೆಟಲ್ಲಿ ಯಾರು ಗ್ರೋಯಿಂಗಲ್ಲಿದ್ದಾರೆ ಸೊ ನಾವು ಅವ್ರ ದುಶ್ಮನಲ್ಲ, ನಮಗೆ ಕಾಂಪಿಟೇಟರ್ ಇರ್ಬೋದು ಬಟ್ ಅವ್ರನ್ನ ನಾವು ಗುರುವಾಗೂ ತೊಗೊಂಡ್ವಿ, ಜೊತೆಗೆ ಅವ್ರನ್ನ ನಾವು ಕಾಂಪಿಟೇಟರ್ ಆಗಿನೂ ತೊಗೊಂಡ್ವಿ, ಫಾಲೋ ಅವ್ರನ್ನೇ ಮಾಡಿದ್ವಿ. ಸೊ ಅವ್ರು ಯಾವ ರೀತಿ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಾಯಿದ್ದಾರೆ, ಕಸ್ಟಮರ್ನ ಅಟೆಂಡ್ ಮಾಡೋದಿರ್ಬೋದು, ಒಂದು ಬ್ರ್ಯಾಂಡಿಂಗ್ ಇಂದಿರ್ಬೋದು, ಪ್ರತಿಯೊಂದು ಸಹಿತ. ಸೊ ಎಲ್ಲದನ್ನು ಸಹಿತ ಸ್ಟಡಿ ಮಾಡಿ ಲಾಸ್ಟಿಗೆ ನಾವು ಶೋರೂಮ್ ಕ್ರಿಯೇಟ್ ಮಾಡಿದ್ವಿ. ಶೋರೂಮ್ ಕ್ರಿಯೇಟ್ ಮಾಡಿ ಇವತ್ತಿನ ದಿನ ಅಟ್ಲೀಸ್ಟ್ ನಮ್ಮೊಂದು ಎಕ್ಸಿಸ್ಟೆನ್ಸ್ ಇದೆ. ಅಟ್ಲೀಸ್ಟ್ ಕಸ್ಟಮರ್ ಬಂದರೆ ಒಂದು ಫೀಲ್ ಮಾಡ್ತಾರೆ, ಕಸ್ಟಮರ್ ಕೂರ್ತಾರೆ, ಒಳಗಡೆ ಬರ್ತಾರೆ, ಎ ಸಿ ಇದೆ, ಪ್ರತಿಯೊಂದು ಸಹಿತ ಮೇಂಟೈನ್ ಮಾಡಿದ್ದೀವಿ. ಸೊ ಇದರಿಂದ ನಾವೇನು ಮಾಡ್ತೀವಿ, ಸೇಲ್ಸ್ ಪಿಕಪ್ ಆಗ್ತಾ ಇದೆ ಸ್ಲೋಲಿ.
1: ಸೂಪರ್ ಸರ್, ನಿಮ್ಮ ಈ ಒಂದು ಶಾಪಿಗೆ RC ಎಂಟರ್ಪ್ರೈಸಸ್ ಅಂತ ಒಂದು ನೇಮ್ ಇಟ್ಟಿದ್ದೀರ, ವಾಟ್ಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ಸ್?
0: ಕಾಮಿಡಿ ಆಡಿಗೆ ಹೇಳೋದ್ರೆ ರೇಷನ್ ಕಾರ್ಡ್ ಅಂತ ಬರುತ್ತೆ.
1: ಓಕೆ,
0: ಸೊ ಮೇನ್ ಆಗಿ ಬರೋದಾದರೆ ನನ್ನ ತಾಯಿ ಮತ್ತು ನನ್ನ ಹೆಸರು ಬರುತ್ತೆ. ಈಗ ತಾಯಿ ಜಾಗದಲ್ಲಿ ಮಗಳು ಇದೆ ಅದೇ ಹೆಸರಲ್ಲೇ, ಸಿ ಇದರಲ್ಲಿ. ಸೊ ಹಾಗಾಗಿ RC ಮುಂಚಿಂದನೂ ಇದೆ.
1: ಸೊ ಒಂದು ಸೆಂಟಿಮೆಂಟ್ ಕೂಡ ಇದೆ.
0: ಹೌದು,
1: ಆ ನೇಮ್ ನಿಮಗೆ ಲಕ್ಕಿ ಆಗಿದೆಯಾ?
0: ಆಗಿದೆ. ನನ್ನ ಶೋರೂಮ್ ಸ್ಟಾರ್ಟಪ್ ಮಾಡೋಕ್ಕಿಂತ ಮುಂಚೆ ನಮ್ಮ ತಾಯಿ ಆ್ಯಕ್ಚುಲಿ ಟೈಲರಿಂಗ್ ಮಾಡ್ತಾರೆ. ಸೊ ಅವರಿಗೆ RC ಟೈಲರ್ಸ್ ಅಂತ ಅವರೇ ಇಟ್ಕೊಂಡಿದ್ರು, ನಾನೇ ಹಾಕ್ಕೊಟ್ಟಿದ್ದು ಅಂಗಡಿ ಅವರಿಗೆ ನಮ್ಮ ಶೋರೂಮ್ ಸ್ಟಾರ್ಟ್ ಆಗೋ 3 ವರ್ಷದ ಮುಂಚೆ. ಸೊ ಅದೇ ನೇಮ್ನೇ ನಾನು ಮೊಬೈಲ್ಸಿಗೆ ಕಂಟಿನ್ಯೂ ಮಾಡಿದೆ, ನಾವು ಹೆಸರು ಚೆನ್ನಾಗಿದೆ. ಸೊ ಇದಕ್ಕೋಸ್ಕರ ಸ್ಟಾರ್ಟಪ್ ಮಾಡಿದೆ.
1: ಸರ್, ನೀವು ನೋಡೋ ಹಾಗೇ, ನಾವು ನೋಡೋ ಹಾಗೇ ಶಿವಮೊಗ್ಗದಲ್ಲಿ ಸಾಕಷ್ಟು ಮೊಬೈಲ್ ಶಾಪ್ಸ್ ಇದೆ ಸರ್. ಸೊ ಈ ಒಂದು ಕಾಂಪಿಟೇಷನ್ ಹೇಗಿದೆ ಸರ್?
0: ಕಾಂಪಿಟೇಷನ್ ತುಂಬ ವರ್ಸ್ಟ್ ಇದೆ. ಇದನ್ನು ಕೆಲವೊಂದು ಯೂತ್ಸ್ಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಏನು ಅಂದರೆ, ಈಗ ಒಂದು ಪ್ರಾಡಕ್ಟು 10 ರೂಪಾಯಿದ ಪ್ರಾಡಕ್ಟ್ ಸಿಗ್ತಾ ಇದೆ, ಅದೇ ಪ್ರಾಡಕ್ಟು ನಿಮಗೆ 8 ರೂಪಾಯಿಗೂ ಸಿಗ್ತಾ ಇದೆ. ರೀಸನ್ಸ್ ಏನಿರುತ್ತೆ, ಎರಡಕ್ಕೂ ಸಹಿತ ಒಂದೇ ಕಂಪ್ನಿಯವ್ನು ಕೊಡ್ತಾರೆ ಅಂದ್ ಬಟ್ 8 ರೂಪಾಯಿಗೆ ಯಾಕೆ ಸಿಗುತ್ತೆ ಅಂದರೆ ಅದರಲ್ಲಿ ಏನೋ ಸ್ವಲ್ಪ ಡಿಫೆಕ್ಟಿವ್ ಇರ್ತವೆ. ಇವತ್ತಿನ ದಿನ ನಿಮಗೆ ಕಮ್ಮಿ ಕೊಡ್ತಾನೆ ಯಾರಾದರೂ ಅಂತ ಅಂದರೆ ಅದರಲ್ಲಿ ಏನಾಗಿರುತ್ತೆ, ನಿಮಗೆ ಸಿಮ್ ಆಕ್ಟಿವೇಷನ್ ಮಾಡಿರ್ತಾರೆ, ರೀಪ್ಯಾಕ್ಡ್ ಹ್ಯಾಂಡ್ಸೆಟ್ಗಳು ಬರ್ತವೆ, ಅಂದರೆ ರಿಫರ್ನಿಷ್ ನಿಮ್ಮ ಹ್ಯಾಂಡ್ಸೆಟ್ಸ್ಗಳು ನೀವು ನೋಡ್ತಾ ಇದ್ದೀರ, ತಲೆ ಮೇಲೆ ಹೊಡೆದಂಗಿರುತ್ತೆ, ಅದು ನಮಗೆ ಮಾತ್ರ ಗೊತ್ತಾಗುತ್ತೆ, ಬಿಟ್ಟರೆ ಕಸ್ಟಮರ್ಗಳಿಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಇವತ್ತು ನಾನು ಇಲ್ಲಿ 100 ರೂಪಾಯಿ ಕೊಡ್ತಾ ಇದ್ದೀನಿ ಮೊಬೈಲು ಅಂತಂದರೆ ಬೇರೆ ಕಡೆ ಒಬ್ಬ 600 ರೂಪಾಯಿ ಕೊಡ್ತಾ ಇರ್ತಾನೆ, ಏನು ಮಾಡ್ತಾರೆ, ಅಲ್ಲಿ ಕಮ್ಮಿ ಇದೆ ಇಲ್ಲಿ ಕಮ್ಮಿ ಇದೆ ಅಂತ ಜನ ಹೋಗ್ತಾರೆ. ಬಟ್ ಅವ್ರಿಗೆ ಏನಾಗಿರುತ್ತೆ, ಆಲ್ಮೋಸ್ಟ್ 7 ಡೇಸು ಅಥವಾ 10 ಡೇಸು 15 ಡೇಸ್ ಬಿಫೋರ್ ಸಿಮ್ ಆಕ್ಟಿವೇಷನ್ ಆಗಿರುವಂಥ ಹ್ಯಾಂಡ್ಸೆಟ್ಗಳನ್ನು ರೀಪ್ಯಾಕ್ ಮಾಡಿ ಕಸ್ಟಮರ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಕಸ್ಟಮರ್ ಫುಲ್ ಖುಷಿ ಆಗ್ತಾರೆ, ಭಾಳ ಕಮ್ಮಿ ಕೊಟ್ಟ ಅಂತ. ಬಟ್ ರಿಯಾಲಿಟಿ ನೀವು ನೋಡಬೇಕು ಅಂದರೆ ಅದೇ ಹ್ಯಾಂಡ್ಸೆಟ್ನ ನೀವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದ್ರೆ ನಿಮಗೆ ಸಿಮ್ ಆಕ್ಟಿವೇಷನ್ ಆ್ಯಕ್ಚುಯಲ್ ಡೇಟ್ ಏನಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ಕಮ್ಮಿಗೆ ಸಿಗೋದು ಇದೇ ರೀಸನ್ಗೋಸ್ಕರನೇ. ಯಾಕಂದರೆ ಆನ್ಲೈನು ಸಹಿತ ಒಂದು ಪ್ರೈಸ್ ಮೇಂಟೈನ್ ಮಾಡ್ತಾನೆ, ಕೆಲವೊಂದು ಶೋರೂಮ್ಸು ಅದೇ ಪ್ರೈಸ್ ಮೇಂಟೈನ್ ಮಾಡ್ತಾರೆ, ನಾವು ಅದೇ ಪ್ರೈಸ್ ಮೇಂಟೈನ್ ಮಾಡ್ತೀವಿ. ನಮ್ಮಲ್ಲೂ ಡಿಸ್ಕೌಂಟ್ ಕೊಡ್ತೀವಿ, ಇಲ್ಲ ಅಂತಿಲ್ಲ. ಬಟ್ ಓವರಾಲ್ ನಿಮಗೆ 10 ಸಾವಿರ ರೂಪಾಯಿ ಫೋನಿಗೆ ಓವರಾಲ್ 600 ರೂಪಾಯಿ ಕೊಡೋದು, 400 ರೂಪಾಯಿ ಡಿಸ್ಕೌಂಟ್ ಯಾವ ಕಾರಣಕ್ಕೂ ಬರಲ್ಲ. ಬಟ್ ಸಿಗ್ತಾ ಇದೆ ಅಂತಂದರೆ ಸಮಥಿಂಗ್ ಗೋಲ್ಮಾಲ್ ಅದ್ರಲ್ಲಿ ಇದೆ ಅಂತ. ಹೌದು,
1: ಆಸ್ ಎ ಕಸ್ಟಮರ್ ಆಗಿ ನಾವ್ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕು. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಡಿಸ್ಕೌಂಟ್ ಅಲ್ಲಿ ಫೋನ್ ಸಿಗ್ತಾ ಇದೆ ಅಥವಾ ಆಫರ್ ಅಲ್ಲಿ ಫೋನ್ ಸಿಗ್ತದೆ ಅಂತ ತಗೊಳ್ಳುವಾಗ ಅದು ಕಡಿಮೆ ರೇಟಿಗೆ ಒಳ್ಳೆ ಫೋನ್ ನ ಸೇಲ್ ಮಾಡ್ತಾ ಇದೆ ಅನ್ನುವಾಗ ಕಸ್ಟಮರ್ ಆಗಿ ನಾವು ಸ್ವಲ್ಪ ಥಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೊನಾಲ್ಡೋ ಸರ್ ಒಳ್ಳೆ ಮಾಹಿತಿನ ಕೊಡ್ತಾ ಇದ್ರು, ಕಸ್ಟಮರ್ ಗಳಿಗೆ ಯೂಸ್ ಆಗುವಂತ ಮಾಹಿತಿನೇ ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸ್ನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಆರ್ಸಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇದೊಂದು ಮೊಬೈಲ್ ಶಾಪ್. ಸೊ ಇದರ ಮಾಲೀಕರಾಗಿರುವ ರೊನಾಲ್ಡೋ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಮಾತುಕತೆಯನ್ನ ಮುಂದುವರೆಸೋಣ, ಯಾಕಂದ್ರೆ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನೂ ಬಾಕಿ ಇದೆ. ರೊನಾಲ್ಡೋ ಸರ್, ನೀವೊಬ್ರು ಬಿಸ್ನೆಸ್ ಮನ್ ಆಗಿದ್ದೀರಾ, ಸುಮಾರು 6 ವರ್ಷಗಳಿಂದ ಯಶಸ್ವಿ ಬಿಸ್ನೆಸ್ ಮನ್ ಆಗಿದ್ದೀರಾ. ಹಾಗಿದ ಮೇಲೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ನಾನು ಓವರಾಲ್ 6 ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೊಂಡಿದ್ರು. ಸೊ ನಮಗೆ ತಂದೆ ಗೈಡೆನ್ಸ್ ಇಲ್ಲ. ಹುಡುದಾಗಿಂದನು ನಮಗೆ ತಾಯಿನೇ ತಂದೆ ಎರಡೂ ಅವರೇ ಇರೋದು. ಹೇಳಿರೋ ಮಾತೇನು, ಒಂದು ಅರಸನಾಗುವವನು ಅಗಸನಾಗನು ರೆಡಿ ಇರ್ಬೇಕು, ಎರಡಕ್ಕೂ ರೆಡಿ ಇರ್ಬೇಕು. ಅಂದ್ರೆ ನೀವು ಅಂಗಡಿ ಮಾಡ್ತೀರಾ ಅಂದ್ರೆ ಕಸ ಗುಡ್ಸಕ್ಕೂ ಸಹಿತ,
4: ಹೌದು,
3: ಕಸ ಗುಡ್ಸಕ್ಕೂ ಸಹಿತ ರೆಡಿ ಇರಬೇಕು. ಅಕಸ್ಮಾತ್ ಕಸದವ್ರು ಬಂದಿಲ್ಲ ಅಂದ್ರೆ ಅವತ್ತಿಂದ ನೀವು ಕಸ ಗುಡ್ಸಕ್ಕೂ ರೆಡಿ ಇರಬೇಕು. ಓನರ್ ಆಗುವಂಥವ್ರು, ಬರೀ ನಾನು ಓನರ್ ಆಗ್ತೀನಿ, ಎಲ್ಲರಿಗೂ ಆರ್ಡರ್ ಕೊಡ್ತೀನಿ, ನೀ ಎಲ್ಲ ಕಸ ಗುಡ್ಸಿ, ಅದಾಗಲ್ಲ. ಸೊ ಪ್ರತಿಯೊಂದು ಕೆಲಸನೂ ಸಹಿತ ಮಾಡೋದಕ್ಕೆ ರೆಡಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಿ, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಪಾಸಿಬಿಲಿಟೀಸ್ ಇಲ್ಲ. ಮತ್ತೆ ಯಾವುದೇ ಬಿಸ್ನೆಸ್ಸು, ಒಂದು ಈಗ ನಾರ್ಮಲಿ ತೆಂಗಿನ ಮರ ನೆಡ್ದಂಗೆ, ಓವರಾಲ್ ನೀವು ಒಂದು 3 ವರ್ಷ ಅದನ್ನು ಬೆಳೆಸಬೇಕಾಗತ್ತೆ, ನೀರು ಹಾಕಿ ಅದೆಲ್ಲ. ಓವರಾಲ್ ಒಂದು 6 ಇಯರ್ಸ್ ಆದಮೇಲೆ ಅದು ನಿಮಗೆ ಫಲ ಕೊಡೋದು. ಇದು ಸಹಿತ ಹಂಗೇನೆ. ಒಂದು ಬಿಸ್ನೆಸ್ ಏನಿದೆ ಮಿನಿಮಮ್ 2-3 ಇಯರ್ಸ್ ಟೈಮ್ ತೊಗೊಂಡೇ ತೊಗೊಳುತ್ತೆ. ಸ್ಟ್ರಗಲ್ ಮಾಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ, ಅದಕ್ಕೆ ಫಾಲೋ ಅಪ್ ಮಾಡಬೇಕು. ಅದ್ರ ನಂತರ ನಿಮಗೆ ಫಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
2: ಸೊ ಮಿನಿಮಮ್ ಒಂದು 2-3 ಇಯರ್ಸ್ ಆದರೂ ವೇಟ್ ಮಾಡಬೇಕು. ಸೊ ಆಸ್ ಎ ಬಿಸ್ನೆಸ್ ಮನೆಗೆ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ.
3: ಒಂದೇ ಬಿಸ್ನೆಸ್, 4-5 ಬಿಸ್ನೆಸ್ ಅಲ್ಲ. ಈಗ 3 ತಿಂಗಳು ಒಂದು ಬಿಸ್ನೆಸ್ ಮಾಡಿದ್ರೆ ಇದು ನಡೀಲಿಲ್ಲ, ಇನ್ನೊಂದು ಬಿಸ್ನೆಸ್ ಮಾಡು, ಅದ್ರಲ್ಲಿ ಯಾವ ಕಾರಣಕ್ಕೂ ಸಕ್ಸಸ್ ಇಲ್ಲ. ಒಂದ್ಸರಿ ನೀವು ಇಳಿತೀರ ಅಂದರೆ ಓವರಾಲ್ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಟು ಮಿನಿಮಮ್ 2 ಇಯರ್ಸ್ ಆದರೂ ಬೇಕೇ ಬೇಕು. ಛಲ ಬಿಡದಲ್ಲ ನೀವು ಮಾಡಿದ್ರೆ ಡೆಫಿನೆಟ್ಲಿ ಅದು ಫಲ ಕೊಡ್ತಾ ಬರುತ್ತೆ ನೆಕ್ಸ್ಟ್.
2: ಓಕೆ, ಸೊ ಹಾಗಾಗಿ ನೀವು ಹೇಳೋ ಪ್ರಕಾರನೇ ಒಂದೇ ಬಿಸ್ನೆಸ್ನ ಸುಮಾರು 2-3 ವರ್ಷನಾದರೂ ಪೇಷನ್ಸಿಂದ ವೇಟ್ ಮಾಡಿದಾಗ ಅಲ್ಲಿ ಸಕ್ಸಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸರ್, ಈಗ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ತಿದ್ರ. ಸೂಪರ್ ಸರ್, ಈಗ ಒಂದು ಹೊಸದಾಗಿ ಮೊಬೈಲ್ ಶಾಪ್ ಪ್ರಾರಂಭ ಮಾಡಬೇಕು ಅನ್ನುವಾಗ ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು, ಹಾಗೆ ಏನೆಲ್ಲ ಬೇಕಾಗ್ಬೋದು ಸರ್?
3: ಒಂದು ಮೇನ್ ಸಿಚು ಕರೆಕ್ಟಾಗಿರೋ ಒಂದು ಲೊಕೇಶನ್ ಬೇಕು. ಸಣ್ಣದಾಗಿ ಮಾಡಿದ್ರೂ ಬೇಜಾರಿಲ್ಲ, ದೊಡ್ಡದಾಗಿ ಮಾಡಿದ್ರೂ ಬೇಜಾರಿಲ್ಲ. ಬಟ್ ನಿಮಗೆ ಮೊಬೈಲ್ ನಾಲೆಡ್ಜ್ ಇರಬೇಕು, ಮೊಬೈಲ್ಸಿನ ನಾಲೆಡ್ಜ್ ಇರಬೇಕು. ಜೊತೆಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂದರೂ ಸಹಿತ, ನೀವು ಅಡ್ವಾನ್ಸು ಅವೆಲ್ಲ ತೆಗೆದ್ರೂ ಸಹಿತ, ಓವರಾಲ್ ಮಿನಿಮಮ್ 5-10 ಲಕ್ಷ ಅಂತೂ ನಿಮ್ಮ ಕೈಗೆ ಬೇಕೇ ಬೇಕು. ಇದು ಸಣ್ಣ ಮಟ್ಟದಲ್ಲಿ ನೀವು ಮಾಡ್ತೀರಾ ಅಂತಂದರೆ, ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತಂದರೆ ಓವರಾಲ್ ನಿಮಗೊಂದು 20-50 ಲಕ್ಷ ತನಕ ದುಡ್ಡು ಬೇಕಾಗುತ್ತೆ.
2: ಸರ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ. ನಾಟ್ ಓನ್ಲಿ ಎ ಮೊಬೈಲ್ ಶಾಪ್, ಎನಿ ಬಿಸ್ನೆಸ್ ಮಾಡೋದಾದ್ರೂ ಆ್ಯಸ್ ಎ ಸ್ಟಾರ್ಟಪ್ ಆಗಿ ಅಥವಾ ಒಬ್ಬ ಹೊಸ ಫ್ರೆಷರ್ ಆಗಿ ಅವನು ಒಂದಿಷ್ಟು ಥಿಂಗ್ಸ್ಗಳನ್ನ ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಪಾಯಿಂಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸರ್?
3: ಫಸ್ಟ್ ಆಫ್ ಆಲ್ ಏನಿದೆ ಅಂದರೆ ಆಸಕ್ತಿ ಇರಬೇಕು, ಮತ್ತು ನೀಡ್ ಇರಬೇಕು. ಅದಾಗಿಲ್ಲ ಅಂದರೆ ನನಗೆ ನನ್ನ ಲೈಫಲ್ಲಿ ಬೇರೆ ಏನೂ ಇಲ್ಲ, ನಾನು ಅದೇ ಮಾಡಬೇಕು. ಹಾಂ ಹಾಂ, ಸೊ ಅದನ್ನು ನಾವು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋದರೆ ಅದು ಖಂಡಿತವಾಗಿ ಸಕ್ಸಸ್ಫುಲ್ ಆಗುತ್ತೆ. ಮೈಂಡಲ್ಲಿ ಯಾವಾಗಲೂ ಅದಿರಬೇಕು, ನಾನು ಮಾಡ್ತೀನಿ ಅಂತ ನಾನು ಒಂದ್ಸರಿ ಇಳಿದ್ಮೇಲೆ ಅದನ್ನು ಮಾಡೇ ಬರಬೇಕು, ಯಾವ ಕಾರಣಕ್ಕೂ ಬಿಡಂಗಿಲ್ಲ. ಸೊ ಆಗಿದ್ದರೆ ಮಾತ್ರ ಬಿಸ್ನೆಸ್ ಮಾಡಲಿ, ಇಲ್ಲಾಂದರೆ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ಒಂದ್ಸರಿ ಇಳಿದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ನಾನು ಬಿಡ್ತೀನಿ, ಅರ್ಧಂಬರ್ಧ ಮೈಂಡ್ ಸೆಟಲ್ಲಿ ಇಟ್ಕೊಂಡು ಯಾವ ಕಾರಣಕ್ಕೂ ಸಹಿತ ಹೋಗಬಾರ್ದು. ಫಸ್ಟ್ ಛಲ ಕರೆಕ್ಟಾಗಿರ್ಬೇಕು, ನಮ್ಮ ಮೈಂಡಲ್ಲಿ ಯಾವಾಗಲೂ ಕರೆಕ್ಟಾಗಿ ಒಂದು ಏಮ್ ಕರೆಕ್ಟಾಗಿ ಇಟ್ಕೊಂಡು ಆಗಬೇಕು.
2: ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ಸರ್? ಈಗ ಸಾಲ ಮಾಡೋದಬೇಕಾ ಅಥವಾ ನಾವು ಒಂದಿಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಹೇಗೆ?
3: ಮಾಮೂಲಾಗಿ ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ನಿಮಗೆ ಏನಾದ್ರು ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಕೈಯಲ್ಲಿ ಸ್ವಲ್ಪನಾದರೂ ದುಡ್ಡು ಇಟ್ಕೊಂಡು ಮಾಡಲೇಬೇಕು ಅಂತ. ಬಟ್ ಮೊಬೈಲ್ ಬಿಸ್ನೆಸ್ ಮಾಡಲಿಕ್ಕೆ ಅದು ರಿಕ್ವೈರ್ಮೆಂಟ್ ಇಲ್ಲ, ಬಟ್ ಅಡ್ವಾನ್ಸಿಗೋಸ್ಕರನಾದರೂ ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಬೇಕಾಗತ್ತೆ, ಒಂದು 2-3 ಲಕ್ಷ ನೀವು ಸಣ್ಣ ಮಟ್ಟದಲ್ಲಿ ಮಾಡ್ತೀರಾ ಅಂದರೆ. ಜೊತೆಗೆ ಈಗ ರೀಸೆಂಟಾಗಿ ಗೌರ್ಮೆಂಟಿಂದನೂ ಪ್ಲಾನ್ಸಸ್ಗಳು ಬರ್ತಿದ್ದಾವೆ, MSME ಸರ್ಟಿಫಿಕೇಟ್ ಮಾಡಿಕೊಂಡು ಉದ್ಯಮ ಮಾಡಿಕೊಂಡ್ರೆ. ಸೊ ಓವರಾಲ್ ಮುದ್ರಾ ಲೋನು ಓವರಾಲ್ 3-10 ಲಕ್ಷ ರೂಪಾಯಿ ತನಕ ಲೋನ್ ಸಿಗುತ್ತೆ. ಸೊ ಅದನ್ನು ನೀವು ಮಾಡ್ಬೋದು, ಬಟ್ ಅಟ್ಲೀಸ್ಟ್ ಅದನ್ನು ಮಾಡಲಿಕ್ಕಾದ್ರೂ ಒಂದು 6 ಮಂತ್ಸ್ ಆದರೂ ನೀವು ಸರ್ವೈವಲ್ ಆಗಿರ್ಬೇಕು, 6-1 ಇಯರ್. ಅದ್ರ ನಂತರ ನಿಮಗೆ ಬ್ಯಾಂಕ್ಸಲ್ಲಿ ಕೊಡೋದು, ಅದು ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಮಾತ್ರ, ಪ್ರೈವೇಟೈಸ್ ಬ್ಯಾಂಕಲ್ಲಿ ಸಿಗೋಲ್ಲ. ಸೊ ನಾವು ಈಗಲೂ ಸಹಿತ ಪ್ರೈವೇಟೈಸ್ ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡಿದ್ದೀವಿ, ಬಟ್ ಪ್ರೈವೇಟೈಸ್ ಬ್ಯಾಂಕಿಂದ ನಮಗೆ ಓನ್ಲಿ ನೆಟ್ ಬ್ಯಾಂಕಿಂಗ್ ಅವೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಬಿಟ್ಟರೆ ಲೋನ್ ಫೆಸಿಲಿಟೀಸ್ ಯಾವುದೇ ಥರ ಸಪೋರ್ಟ್ ಸಿಗೋಲ್ಲ. ಯಾಕಂದರೆ ಅವರು ಕೊಲೆಟ್ರಾಲ್ ತೊಗೊಳ್ದಲ್ಲ, ಯಾಕೊಂಡು ಸಹಿತ ಲೋನ್ ಕೊಡೋಲ್ಲ. ಗೌರ್ಮೆಂಟ್ ಬ್ಯಾಂಕ್ಸ್ಗಳು ಕೆಲವೊಂದು ಕಡೆ ಸಪೋರ್ಟಲ್ಲಿದ್ದಾವೆ.
2: ಸರ್, ಲಾಸ್ಟ್ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಮೊಬೈಲ್ ಶಾಪ್ಸ್ಗಳಿದ್ರು ಕೂಡ ಜನ ಯಾಕೆ RC ಮೊಬೈಲ್ಸ್ಗೆ ಬರಬೇಕು, ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಕಸ್ಟಮರಿಗೆ ನಾವೇನಿದೆ ಜಿನೇನ ಹೇಳಿ ಮಾರ್ತೀವಿ. ಪ್ರೈಸು ಸಹಿತ ಅಷ್ಟೇ ರೀಸನಬಲ್ ಪ್ರೈಸಿಂಗ್ ಇರುತ್ತೆ. ಇಲ್ಲ ಆಫರ್ಸ್ ಕೊಡ್ತೀವಿ, ಇಲ್ಲ ಡಿಸ್ಕೌಂಟ್ಸ್ ಕೊಡ್ತೀವಿ. ಕಸ್ಟಮರಿಗೆ ಜಿನೇನ್ ಫೋನ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. ಕಸ್ಟಮರು ತೊಗೊಳ್ಬೇಕಾದ್ರೆ ನಾವು ಏನು ರೆಸ್ಪಾನ್ಸ್ ಕೊಡ್ತೀವಿ, ಈವನ್ ಸರ್ವಿಸಿಗೆ ಬಂದಾಗಲೂ ಸಹಿತ ನಮ್ದು ಅದೇ ರೆಸ್ಪಾನ್ಸ್ ಇರುತ್ತೆ. ಬಟ್ ಕಸ್ಟಮರ್ ಇದ್ರು ಅಂದರೆ 5 ನಿಮಿಷ ವೇಟ್ ಮಾಡೋಕ್ಕೆ ಹೇಳ್ತೀವಿ. ಅಕಸ್ಮಾತ್ ಕಸ್ಟಮರ್ಸ್ ಯಾರೂ ಇಲ್ಲ ಫ್ರೀ ಇದ್ದೀವಿ ಅಂತಂದರೆ ನಾವು ಅದನ್ನು ಅಟೆಂಡ್ ಮಾಡ್ತೀವಿ.
2: ಸೊ ನಿಮ್ಮ ಸಮಯ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ,

0: Kid, keep smiling and keep listening Radio Shivamugga 90.8 FM Samudaya Banuli. Bharavasegagi, Bhavishyakagi, Namma Banuli.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ನಂದಿನಿ
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 9629 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತವಾದಂತಹ ಪದವಿಯನ್ನು ಪಡ್ಕೊಂಡು ನಂತರ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಳ್ತಾರೆ. ಸೊ ಸೇರಿಕೊಂಡ ನಂತರದಲ್ಲಿ ಇವರು ಬಹಳಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ನಂತರದಲ್ಲಿ ಮೂಲತಃ ಕೃಷಿಯ ಕುಟುಂಬದಿಂದ ಬಂದಿರೋದ್ರಿಂದ ಕೃಷಿಯ ಬಗ್ಗೆನೂ ಕೂಡ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಸೊ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿರುವ ಜೊತೆಯಲ್ಲಿ ಕೃಷಿಯ ಕಡೆಗೂ ಕೂಡ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯನ್ನು ಸಹ ಮಾಡಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಕೊಂಡು ತಮ್ಮ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ, ಸೊ ಇವರಿಗಿದ್ದಂತಹ ಕೃಷಿಯ ಮೇಲಿನ ಆಸಕ್ತಿ, ಸೊ ಇವರ ತಂದೆಯವರು ಕೂಡ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇವರು ಮಾಡ್ತಾ ಇದ್ದಂತಹ ಕೃಷಿಯಲ್ಲಿ ಸೊ ಬೆಳೆಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಯಾವುದೇ ರೀತಿಯ ಲಾಭಗಳು ಸಿಗ್ತಾ ಇರಲಿಲ್ಲ ಅಥವಾ ಬೆಳೆ ಮಾಡಿದ್ದಕ್ಕೆ ತಕ್ಕ ಹಾಗೆ ಹಣ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಇವರು ಕೃಷಿನಲ್ಲೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ತಮ್ಮ ಪಣವನ್ನು ತೊಟ್ಟು ಸೊ ಕೃಷಿಗೆ ಬರ್ತಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ ನಂತರದಲ್ಲಿ ಕೃಷಿಯ ಕಡೆಗೆ ಬಂದು ಕೃಷಿಯಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನ ಹಾಕುವಂಥದ್ದು, ಸೊಪ್ಪುಗಳನ್ನ ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆನಂತರ ಅವರು ಒಂದು ಕೃಷಿನಲ್ಲಿ ಉಪಾಯವನ್ನು ಕಂಡುಕೊಂಡು ಸೊ ಸೀಸನ್ ಆಗಿ ಬರುವಂತಹ ತರಕಾರಿಗಳನ್ನ ಸೊಪ್ಪುಗಳನ್ನ ಹಾಕೋದ್ರ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಇವರಿಗಿರುವಂತಹ 60 ಎಕರೆಯ ಕೃಷಿ ಭೂಮಿನಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೆಳೆಗಳನ್ನು ಮಾಡ್ತಾ ಇದರೊಂದಿಗೆ ಹಣ್ಣಿನ ಗಿಡಗಳನ್ನು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದು.

ಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ ಅನ್ನೋದು ಇವರ ಮಾತಾಗಿದೆ. ಸೊ ಹಾಗಿದ್ರೆ ಯಾಕೆ ಈ ರೀತಿ ಉತ್ತಮವಾಗಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ, ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಮತ್ತೆ ಪ್ರತಿ ಸೀಸನ್ಗೆ ತಕ್ಕ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನ ಮಾಡ್ತಾ ಇರೋದ್ರಿಂದ ಯಾವ್ಯಾವ ರೀತಿಯ ಬೆಳೆಗಳನ್ನ ಮಾಡ್ತಾ ಇದಾರೆ. ಸೊ ಅದರಲ್ಲಿ ನಾವು ನೋಡ್ಬೋದು, ಈಗ ತರಕಾರಿಗಳಂತ ಬಂದರೆ ಟೊಮ್ಯಾಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಇದಾರೆ. ಇದ್ರ ಜೊತೆಯಲ್ಲಿ ತರಕಾರಿಗಳ ಅಷ್ಟೇ ಅಲ್ಲದೆ ಸೊಪ್ಪುಗಳನ್ನ ಕೂಡ ಬೆಳೆಸ್ತಾ ಇದಾರೆ. ಇವರು ಬೆಳೆಸಿರುವಂತಹ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯೆ, ಅರವೆ ಸೊಪ್ಪು, ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳೆಸಿ ಮಾರಾಟವನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದರೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಮತ್ತು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋದು ಇವರು ಮಾಡ್ತಾ ಇರುವಂತಹ ಕೃಷಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಮಾತಾಡಿ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಕೊಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಹೇಗೆ ಹೆಚ್ಚು ಲಾಭ ಬರೋದಕ್ಕೆ ಸಾಧ್ಯ ಆಯಿತು, ಮತ್ತು ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದರೆ, ಮತ್ತು ಆ ಬೆಳೆಗಳಿಗೆ ಯಾವ ರೀತಿ ಪೂರಕವಾಗಿ ಕೃಷಿ ಭೂಮಿಯನ್ನು ಸಿದ್ಧಪಡಿಸ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಿಳಿಸ್ಕೊಡೋಕೆ ಇರುವಂತಹ ಇವರು ಕೋಲಾರ ಜಿಲ್ಲೆಯವರು. ಸೊ ಇವರು ಶಾಂತಮೂರ್ತಿ, ಮೊದಲಿಗೆ ಪ್ರೊಫೆಸರ್ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ, ನಂತರ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಕೃಷಿಗೆ ಬಂದು ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿಯ ವಿಶೇಷತೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ, ನಾಡಿ ಪುನರ್ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾವು ಮಾತಾಡ್ತಿರುವಂತಹ ಕೃಷಿಯ ಬಗ್ಗೆ ಕೋಲಾರದ ಶಾಂತಮೂರ್ತಿ ಅವರು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ತಮ್ಮ ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಮಾಡ್ತಾ, ಅದರಲ್ಲಿ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಕೃಷಿಯ ಕಡೆಗೆ ಬಂದು ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ, ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಕೃಷಿಗೆ ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿ ಸ್ಫೂರ್ತಿಯಾಗಿರುತ್ತೆ. ಯಾಕೆ ಅಂತಂದರೆ ಇವರ ತಂದೆಯವರು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಹಲವಾರು ಬಾರಿ ಅದರಲ್ಲಿ ಲಾಸ್ನ ಕಾಣ್ತಾರೆ. ಅಂದರೆ ತರಕಾರಿಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೆದ ನಂತರದಲ್ಲಿ ಅದಕ್ಕೆ ತಕ್ಕನಾದಂತಹ ಬೆಲೆ ಸಿಗೋದಿಲ್ಲ, ಕೆಲವೊಂದ್ಸರಿ ಲಾಸ್ ಆಗುವಂತಹ ಸಾಧ್ಯತೆ

0: ಇರುತ್ತೆ. ಜೊತೆಗೆ ಅವರ ಭೂಮಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಇರಲ್ಲ ಅಥವಾ ಆದಾಯ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇವರು ಕೃಷಿನಲ್ಲಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅಥವಾ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ ಸೊ ಕೃಷಿ ಭೂಮಿನಲ್ಲಿ ಬಂದು ಸೊ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿ ನಂತರ ಕೃಷಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇವರು ಕಂಡುಕೊಂಡಿರುವಂತಹ ಈ ಉಪಾಯ ಏನಿದೆ, ಇವರ ಕೃಷಿನಲ್ಲಿ ಇದುವರೆಗೂ ಕೂಡ ಲಾಸ್ ಅನ್ನೋದನ್ನು ಕಂಡೇ ಇಲ್ಲ, ಹೆಚ್ಚಿನವಾದಂತಹ ಲಾಭವನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸೀಸನಲ್ ಆಗಿ ಸಿಗುವಂತಹ ತರಕಾರಿ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನು ಬೆಳೆದು ಇವರು ಆದಾಯವನ್ನು ಗಳಿಸ್ತಾ ಇರೋದು ಮತ್ತು ಲಾಭವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗಾದರೆ ನೀವು ಇದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀರಾ ಅಂತಂದರೆ ಸೊ ನೀವು ಮಾಡ್ತಾ ಇರುವಂತಹ ಕೃಷಿ ಹೇಗಿದೆ ಮತ್ತು ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡ್ತಿದ್ದೀರಾ ಮತ್ತು ಬೆಳೆಗಳಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಭೂಮಿಗೆ ತಕ್ಕ ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಎಲ್ಲ ವಿಚಾರಗಳನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ, ನೀವು ಕೂಡ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ತಪ್ಪದೇ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಯ್ಸ್ ಮೆಸೇಜ್ನ ಅಥವಾ ಮೆಸೇಜ್ನ ಕೂಡ ಮಾಡಿ ನೀವು ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೋದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609769 ಈ ಸಂಖ್ಯೆಗೆ ವಾಯ್ಸ್ನನ್ನು ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯವರು ಶಾಂತಮೂರ್ತಿ. ಸೊ ಬನ್ನಿ ಹಾಗಿದ್ರೆ ಇವರ ಜೊತೆಯಲ್ಲಿ ಮಾತಾಡೋಣ, ಇವರು ಮಾಡ್ತಿರುವಂತಹ ಈ ಒಂದು ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಕೃಷಿಯನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಸೊ ಲಾಸ್ ಆಗ್ತಾ ಇದ್ದಂತಹ ಇವರ ಕೃಷಿ ಭೂಮಿ ಈಗ ಲಾಭದಲ್ಲಿ ನಡೀತಾ ಇದೆ, ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನು ಅವ್ರ ಹತ್ರನೇ ಮಾತಾಡೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೋದಾ, ಹೇಗೆ ನಿಮ್ಮ ಕೃಷಿಯ ಜೀವನ ಆರಂಭ ಆಯಿತು ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ನಾನು BE MTech ಮಾಡಿ ಒಂದು 10-12 ವರ್ಷವರೆಗೂ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಮ್ಮದು ಜಮೀನಿತ್ತು 60 ಎಕರೆ. ಸೊ ಒಂದು ಕೃಷಿಯಿಂದ ಕೆಲಸ ರಿಸೈನ್ ಮಾಡಿಬಿಟ್ಟು ಬಂದು ಲಾಸ್ಟ್ 3 ಇಯರ್ಸಿಂದ ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ತಗೊಂಡು. ಸೊ ಇದರಲ್ಲಿ ಏನಾಗುತ್ತಾ ಇತ್ತಂದರೆ ನಮ್ಮ ತಂದೆಯವರು ಮಾಡುವಾಗ ಎಲ್ಲನೂ ಬಂದು ಎಲ್ಲರೂ ಹಾಕಿ ಬಿತ್ತನೆ ಎಲ್ಲರೂ ಹಾಕಿ ತರಕಾರಿ ಎಲ್ಲ ಹಾಕಿ ಲಾಸು ಲಾಭ ಬಂತಾಯಿತ್ತು. ಆಮೇಲೆ ನಾನೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದೆ, ಯಾವಾಗ ಯಾವಂಥ ಸೀಸನ್ನಲ್ಲಿ ಏನು ಕ್ರಾಪ್ ಹಾಕಬೇಕು, ಯಾವ ಬೆಳೆ ಚೆನ್ನಾಗಿ ಬರ್ತದೆ, ಯಾವಂಗೆ ದುಡ್ಡು ಮಾಡೋದಂತ ಯೋಚನೆ ಮಾಡಿ ಪ್ಲ್ಯಾನಿಂಗು ಪ್ರಾಸೆಸ್ಸು ಮುಂಚೆನೇ ಮಾಡಿಕೊಂಡು ಆಮೇಲೆ ಒಂದೊಂದು ಬೆಳೆನೂ ಹಾಕ್ತಾಯಿದ್ದೀನಿ. ನಾನು ಮಿನಿಮಮ್ ಎವ್ರಿ ಸೀಸನ್ ಅಂದರೆ 3 ತಿಂಗಳ ಪೀರಿಯಡಲ್ಲಿ ಒಂದೊಂದು ಕ್ರಾಪ್ ತೆಗಿತೀವಿ ವೆಜಿಟೇಬಲ್ಸು. ಎವ್ರಿ ಸೀಸನ್ಗೆ 20 ಎಕರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಇನ್ನು 20 ಎಕರೆಗೆ ಹಾರ್ವೆಸ್ಟಿಂಗ್ ಮಾಡೋದು, ಇನ್ನು 20 ಎಕರೆಗೆ ನೆಕ್ಸ್ಟ್ ಸೋವಿಂಗ್ ಮಾಡೋ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ ಲಾಸ್ಟ್ 2.5 ಇಯರಿಂದ ನಾನು ಯಾವುದೊಂದು ಬೆಳೆಯಿಂದ ನನ್ನ ಕೈಯಿಂದ ದುಡ್ಡು ಯಾವುದೂ ಹೋಗಿಲ್ಲ, ಅಷ್ಟೊಂದು ಲಾಭ ಮಾಡಿದ್ದೀವಿ. ನಾನು ಏನು ಹೇಳೋದಂದರೆ ರೈತರಿಗೆಲ್ಲರಿಗೂ, ಯಾರೋ ಏನೋ ಮಾಡ್ತಾರೆ, ಇವತ್ತು ಟೊಮೊಟೊ ರೇಟ್ನ ಟೊಮೊಟೊ ಹಾಕಬೇಕು, ಕ್ಯಾರೆಟ್ ರೇಟ್ ಕ್ಯಾರೆಟ್ ಹಾಕಬೇಕು, ಆ ಥರ ಮಾಡಬಾರ್ದು. ಸೊ ಯಾವಾಗ ಹಬ್ಬ ಬರುತ್ತೆ, ಯಾವ ತಿಂಗಳಲ್ಲಿ ಮೂರ್ತಗಳು ಜಾಸ್ತಿ ಇರುತ್ತೆ, ಸೊ ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಕ್ರಾಪ್ ಪೀರಿಯಡ್ ಎಷ್ಟು, 60 ಡೇಸಾ 90 ಡೇಸಾ ಅಂತ ಮಾಡ್ಕೊಂಡು ಅದಕ್ಕೆ ತಕ್ಕಂತಾಗಿ Day 1 ಕೌಂಟ್ ಮಾಡಿಕೊಂಡು ಅದನ್ನು ದಾಸ್ಯದಿಂದ ನೋಡಿ ಚೆನ್ನಾಗಿ ಮಾಡಿದ್ರೆ ಎಲ್ಲ ರೈತರು ಲಾಸ್ ಅನ್ನೋದು ನೋಡಿದಿರ ಬೆಳೆ ಚೆನ್ನಾಗಿ ಮಾಡ್ಬೋದು.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಾಂತಮೂರ್ತಿ ಅವರು ಮಾತಾಡ್ತಾ ಇದ್ರು. ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ ಏನಿದೆ, ಇದರಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆಸ್ತಾ ಇದ್ದಾರೆ. ಸೊ ತರಕಾರಿ ಸೊಪ್ಪುಗಳ ಜೊತೆಯಲ್ಲಿ ಇವ್ರೇನು ಮಾಡ್ತೀರ ಅಂತಂದರೆ ಅವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಇವರು ಮಾಡ್ತಾ ಇರುವಂಥದ್ದು, ಜೊತೆಗೆ ಇವರಿಗೆ ಎಲ್ಲಿ ಲಾಸ್ ಆಗಿತ್ತು, ಲಾಭ ಬಂದಿತ್ತು, ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಿ ಕೃಷಿಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತಾಗಿದೆ. ಇದರ ಜೊತೆಯಲ್ಲಿ ಇವರು ಮುಖ್ಯವಾಗಿ ಅಳವಡಿಸ್ಕೊಂಡಿರುವಂಥದ್ದು ಅಂದರೆ ಸೊ ಸೀಸನಲ್ ಆಗಿ ಯಾವ ರೀತಿಯ ತರಕಾರಿಗಳನ್ನು ಯಾವ ರೀತಿಯ ಸೊಪ್ಪುಗಳನ್ನು ಬೆಳಿಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರೋದು ಇವರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಮತ್ತು ಉತ್ತಮವಾದಂತಹ ಲಾಭವನ್ನು ಕೂಡ ತಂದುಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವರ ಕೃಷಿನಲ್ಲಿ ಮಾಡ್ತಿರುವಂತಹ ತರಕಾರಿಗಳೇನೇನು ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಶಾಂತಮೂರ್ತಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರಕಾರಿ ಬೆಳೆಗಳ ಜೊತೆಯಲ್ಲಿ ಸೊಪ್ಪುಗಳನ್ನು ಬೆಳೆದು ಸೊ ಉತ್ತಮವಾದಂತಹ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ನಮ್ಮ ಕೋಲಾರದ ಶಾಂತಮೂರ್ತಿ ಅವರು. ಸೊ ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ತಮ್ಮ ಆಸೆಯಂತೆ ಕೃಷಿನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಸೊ ಕೃಷಿನಲ್ಲಿ ಕೂಡ ಉತ್ತಮವಾದಂತಹ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಹೇಗೆ ಆದಾಯ ಗಳಿಸ್ತಾ ಇದ್ದಾರೆ, ಮತ್ತು ಅವರು ಮಾಡ್ತಿರುವಂತಹ ಕೃಷಿನಲ್ಲಿರುವಂತಹ ಪದ್ಧತಿ

0: ಏನೇನು. ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಶಾಂತಮೂರ್ತಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗ್ಲೇ ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಸೊ ತರಕಾರಿಗಳನ್ನ ಮತ್ತೆ ಸೊಪ್ಪುಗಳನ್ನ ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಮಾಡಿದ್ರ ಅಂತೇಳಿ. ಸೊ ಈಗ ತರಕಾರಿಗಳಲ್ಲಿ ಯಾವ್ಯಾವ ತರಕಾರಿಗಳನ್ನ ಮಾಡಿದ್ರ, ಮತ್ತೆ ಪ್ರಮುಖವಾಗಿ ಯಾವ ತರಕಾರಿನ ಮಾಡಿದ್ರ, ಮತ್ತೆ ಸೀಸನ್ ವೈಸ್ ತರಕಾರಿಗಳನ್ನ ಬೆಳಿತೀವಿ ಅಂತ ಹೇಳ್ತಾ ಇದ್ರಿ, ಹೇಗೆ ಯಾವ್ಯಾವ ತರಕಾರಿಗಳನ್ನ ಬೆಳಿತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ಎರಡು ಟೈಪ್ ಆಫ್ ಕ್ಯಾರೆಟ್ ಸೀಸನ್ ಇದೆ ನಮಗೆ, ಒಂದು ವಿಂಟರ್ ಸೀಸನ್ನು, ಇನ್ನೊಂದು ಸಮ್ಮರ್ ಸೀಸನ್ನು. ವಿಂಟರ್ ಸೀಸನಲ್ಲಿ ನವಂಬರ್ ಆರ್ ಡಿಸೆಂಬರಲ್ಲಿ ಸೋಯಿಂಗ್ ಮಾಡ್ಕೊತೀವಿ, ಸಮ್ಮರ್ ಸೀಸನಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್, ದೀಸ್ ಟು ಸೀಸನಲ್ಲಿ ಮಾಡ್ಕೊತೀವಿ. ಸೊ ವಿಂಟರ್ ಸೀಸನಲ್ಲಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಮೇಯ್ನ್ ಬೇಸ್ ಥಿಂಕ್ ಮಾಡ್ತೀವಿ. ಸೊ ರೈನಿ ಸೀಸನ್ ಏನಾದರೂ ಡಿಸೆಂಬರಲ್ಲಿ ರೈನ್ ಚೆನ್ನಾಗಿದ್ದರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇರುತ್ತೆ ಫೆಬ್ರವರಿ ಮಾರ್ಚಲ್ಲೆಲ್ಲನೂ. ಸೊ ಆಫ್ಟರ್ ದಟ್ ಸಮ್ಮರ್ ಸೀಸನಲ್ಲಿ ಮಾಡ್ತೀವಿ. ಸಮ್ಮರ್ ಸೀಸನ್ ನಮ್ಗೆ ಅನುಕೂಲ, ವಾತಾವರಣ ತುಂಬ ಅನುಕೂಲ ಆಗಿರ್ತದೆ. 30 degrees ಆ 32 degrees ಡೇ ಟೈಮಲ್ಲಿ, 19-20 degrees ನೈಟ್ ಟೈಮಲ್ಲಿ ಇರುತ್ತೆ. ಸೊ ಜರ್ಮಿನೇಷನ್ ಸೂಪರಾಗಿ ಬರ್ತದೆ ಈ ಕಡೆ ಎಲ್ಲನೂ. ಆಫ್ಟರ್ ಸೇವಿಂಗ್ ಫಸ್ಟ್ ಡೇ ಟು 6th day ನೋಡಿಬಿಟ್ಟು, 6th day ಹರ್ಬಿಸೈಡ್ ಹೊಡೆದು 10th or 12th day ಫುಲ್ ಜರ್ಮಿನೇಷನ್ ಬಂದಿದೆ ಅಂತ ನೋಡಿಬಿಟ್ಟು ಆಮೇಲೆ ಕ್ರಾಪ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಫ್ಟರ್ 25th day ಮತ್ತೆ ನಾವು ಕಳೆ ತೆಗೆಯೋಕ್ಕೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ಎಲ್ಲ ತೆಗೆದುಬಿಟ್ಟು ಆಫ್ಟರ್ 30 days ಸ್ವಲ್ಪ ಲೈಟಾಗಿ ಫರ್ಟಿಲೈಸರ್ ಕೊಡ್ತೀವಿ. ನೋ ಹೆವಿ ಫರ್ಟಿಲೈಸರ್ ವಿಲ್ ಯೂಸ್ ಫಾರ್ ದಿಸ್ ಕ್ಯಾರೆಟ್. 60 days ಆದಮೇಲೆ ನಾವು ಈ ಥರ ಕಿತ್ತು ನೋಡ್ತೀವಿ, ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಕ್ಯಾರೆಟ್, ಸೊ ಏನಾದರೂ ರೋಗ ಬಂದಿದೆಯಾ, ಬೋರಾನ್ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಆಫ್ಟರ್ 10 days ಅದಕ್ಕೆ ಏನು ಬೇಕೋ ಎಲ್ಲನೂ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಆಮೇಲೆ ಸೋವಿಂಗ್ 70 days ನಾವು ಒಳ್ಳೆ ರೇಟ್ಗೆ ಕೊಟ್ಟಿದ್ದೀವಿ ಇದುವರೆಗೂ.
0: ಓಕೆ ಸರ್, ಹಾಗಾದರೆ ಈಗ ಕ್ಯಾರೆಟ್ಗೆ ಖರ್ಚೆಲ್ಲ ಹೇಗೆ ಬರುತ್ತೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಾಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಕ್ಯಾರೆಟ್ಗೆ 1 acre ₹50,000-60,000 ಖರ್ಚು ಬರ್ತದೆ. ಆಫ್ಟರ್ 70 days ಆದಮೇಲೆ ನಾವು ಮಿನಿಮಮ್ 200-250 bags ತೊಗೊತಾ ಇದ್ದೀವಿ. ಸಮ್ಮರ್ ಸೀಸನಲ್ಲಿ ಮಿನಿಮಮ್ 30 rupees ಮ್ಯಾಕ್ಸಿಮಮ್ 70 rupees ಕ್ಯಾರೆಟ್ ಮಾರಿದ್ದೀವಿ. ವಿಂಟರ್ ಸೀಸನಲ್ಲಿ ಮಿನಿಮಮ್ 20-40 rupees ಮಾಡಿದ್ದೀವಿ. ಸೊ ವಿಂಟರ್ ಸೀಸನಲ್ಲಿ ಖರ್ಚು ಭಾಳ ಕಡಿಮೆ ಇರುತ್ತೆ, ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಎಲ್ಲನೂ ಕಡಿಮೆ ಯೂಸ್ ಮಾಡ್ತೀವಿ. ಓನ್ಲಿ ಸಮ್ಮರ್ ಸೀಸನ್ ಮಾಡ್ತಾ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಸೊ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರ್ತದೆ, ಅಂದರೆ 34 degrees ಹೊರತು ಇರುತ್ತೆ ನಮ್ಮ ಏರಿಯಾದಲ್ಲಿ. ಕ್ಯಾರೆಟಲ್ಲಿ ಒಳ್ಳೆ ಲಾಭ ನೋಡಿದ್ದಾರೆ ಇಲ್ಲಿ ರೈತರೆಲ್ಲನೂ. ಮಿನಿಮಮ್ 1 acre 200,000 ಮಾಡಿದ್ದಾರೆ, ಮ್ಯಾಕ್ಸಿಮಮ್ 1,200,000 ಹೋಗಿದೆ ನಮ್ಮ ಕಡೆ. ಸೊ ಲಾಸ್ಟ್ ಇಯರ್ ಒಳ್ಳೆ ಸಮ್ಮರ್ ಸೀಸನಲ್ಲಿ 6-7 lakhs ನಮ್ಮ ವಠಾರದಲ್ಲಿ ಮಾಡಿದ್ದಾರೆ. ಸೊ ನಾವು ಈ ಸಲ ಒಂದು 3 crops, 3 seasonಲ್ಲಿ ಹಾಕಿದ್ದೀವಿ.
0: ಓಕೆ ಸೊ ಹಾಗೆ ಸರ್, ಈಗ ಬೇರೆ ಯಾವ ತರಕಾರಿಗಳನ್ನ ಮಾಡಿದಿರ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಊದುಗುಂಬಳ ಮಾಡ್ತೀವಿ. ಸೊ ನಾವು ಎವ್ರಿ ಇಯರ್ ಒಂದು ಸೈಕಲ್ ಒಂದು ಕ್ರಾಪ್ ಹಾಕಿ ಹಾಕಿರ್ತೀವಿ ಹೋಗ್ರೂ. ಇದು ಲಾಂಗ್ ಟರ್ಮ್ ಕ್ರಾಪ್, ಅಂದರೆ 5-6 months ನಾವು ಹಾರ್ವೆಸ್ಟಿಂಗ್ ಪೀರಿಯಡ್ ಇಟ್ಕೋಬೋದು. ಸೊ ಇವಾಗ ನವಂಬರಲ್ಲಿ ನಾವು ಸೋವಿಂಗ್ ಮಾಡ್ಕೊತೀವಿ, ನವಂಬರಲ್ಲಿ ಸೋವಿಂಗ್ ಮಾಡ್ಕೊಂಡು ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ಗೆ ರೆಡಿ ಮಾಡ್ತೀವಿ. ಸೊ ಯಾಕೆ ನವಂಬರಲ್ಲೇ ಮಾಡಬೇಕು, ಯಾಕೆ ಮಾರ್ಚಲ್ಲೇ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ, ನಾರ್ತ್ ದಿಲ್ಲಿ ಆ ಕಡೆ ಎಲ್ಲ ಬಂದು ಇದಕ್ಕೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಏಪ್ರಿಲ್ ಮೇ ಎಲ್ಲೆಲ್ಲ ಬಂದು ಫುಲ್ ಡಿಮ್ಯಾಂಡ್ ಇರುತ್ತೆ. ಮಿನಿಮಮ್ ರೇಟ್ 10 rupees ಇರುತ್ತೆ, ಮ್ಯಾಕ್ಸಿಮಮ್ ರೇಟ್ 20 rupees ಮಾಡಿದ್ವಿ. 1 acre 25-30 tons ವರೆಗೂ ನಾವು ಬೆಳೆ ತೆಗೆದಿದ್ದೀವಿ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗಿಲ್ಲಿ, ಸೊ ನವಂಬರಲ್ಲಿ ಕೊಂಡ್ರೆ ವಿಂಟರ್ ಸೀಸನ್ನಲ್ಲಿ ಬೆಳೆ ಭಾರಿ ಚೆನ್ನಾಗಿರುತ್ತೆ ನಮ್ಮ ಕಡೆ. ನವಂಬರ್ ಡಿಸೆಂಬರ್ ಜನವರಿ ಎಲ್ಲ 3 ವಿಂಟರ್ ಇರುತ್ತೆ, ವಾಟರ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಆಫ್ಟರ್ ಫೆಬ್ರವರಿಗೆ ಬಂದು ಒಂದು ಮೀಡಿಯಮಲ್ಲಿ 5-10 kg ಕಾಯಿ ಬರುವಾಗ ಸ್ವಲ್ಪ ಮಾತ್ರ ನಾವು ತುಂಬ ಭಾರಿ ಕಡಿಮೆ ಖರ್ಚೆಲ್ಲ, ಒಂದು 15-20,000 ಬರುತ್ತೆ 1 acre. ಟನ್ನೇಜ್ ನೋಡಿದ್ರೆ ನಾವು 25-31 ಮಾಡ್ಬೋದು. ಸ್ವಲ್ಪ ಭೂಮಿಗೆ ಸ್ವಲ್ಪ ತಾಕತ್ತು ಗೊಬ್ಬರ ಅದೆಲ್ಲ ಹೊಡ್ಸಿಕ್ಕಿದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರೆ ಸಾಕು. ಆಮೇಲೆ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡಲ್ಲಿ ತುಂಬ ಕಡಿಮೆ ನಮಗಿಲ್ಲೆಲ್ಲ ಯೂಸ್ ಮಾಡ್ತದೆ. ಆಮೇಲೆ ಆ ಟೈಮಲ್ಲಿ ಸೀಸನ್ ಬಂದರೆ ಒಂದು ದಿವಸ ಗಾಡಿ ಬರ್ತದೆ, ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಡ್ತೀವಿ. ಸೊ ಅದು ಮಿಸ್ ಆದ್ರೂ ನಮಗೆ ಮದುವೆ ಮುಹೂರ್ತಗಳೆಲ್ಲ ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಇದು ಒಳ್ಳೆ ಸೇಲ್ಸ್ ಇರುತ್ತೆ. ಸೊ 10 rupees ಅಂತೂ ಬಿಡೋದೇ ಇಲ್ಲ ನಮ್ಮ ಕಡೆ. ನಾವು ಎವ್ರಿ ಇಯರ್ ನನ್ನ ತೋಟದಲ್ಲಿ ಈ ಸಲ 6-7 acres ಹಾಕಿದ್ದೆ, ನೆಕ್ಸ್ಟ್ ವೀಕಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಮಾಡಿದ್ದೀನಿ. ಸೊ ಮಿನಿಮಮ್ 25 tons ತೆಗಿಬೋದು ಈ ಕ್ರಾಪಲ್ಲಿ. ಫ್ರೂಟ್ ವೆಯ್ಟ್ ನೋಡಿದ್ರೆ 10-40 kgವರೆಗೂ ನಾವು ಬೆಳೆದಿದ್ದೀವಿ. ಸೊ ಇದು ಒಳ್ಳೆ ಕ್ರಾಪು. ಸೀಸನ್ ಬಂದು ನವಂಬರ್ ಟು ಮಾರ್ಚ್, ನವಂಬರಲ್ಲಿ ಬಿತ್ತನೆ ಮಾಡಬೇಕು, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಬಿಡು. ರೇಟ್ ಹೆಂಗಿರುತ್ತೋ ನೋಡ್ಕೊಂಡು 1 ಕೂಡ ನಾವು ಲೇಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಖಂಡಿತ ಇದ್ರಿಗೆ ಬೆಳೆ ಸಿಗುತ್ತೆ. ಸೊ ಡೆಲ್ಲಿಯವರು ಆ ಕಡೆಯಿಂದ ವ್ಯಾಪಾರ ಮಾಡೋರು ಬಂದು ಇಲ್ಲಿ ತಗೊಂಡೋಗ್ತಾರೆ.
0: ಓಕೆ ಸೂಪರ್ ಸರ್. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಹಾಗೆ ನೀವು ಹೇಳಿದಿರುವಂತಹ ಈಗ ಏನು ತರಕಾರಿಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಬೆಳೆದು ಸೊ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಈಗಿನ ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗೆ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಪದ್ಧತಿ ಏನಿದೆ ಮತ್ತು ಇದರಲ್ಲಿ ವಾತಾವರಣವನ್ನು ನೋಡಿಕೊಂಡು ನೀವು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅದರಲ್ಲಿ ಕೂಡ ತರಕಾರಿಯಿಂದ ಹೇಗೆ ಲಾಭವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರದ ಶಾಂತಮೂರ್ತಿ ಅವರ ಜೊತೆನಲ್ಲಿ. ಸೊ ಅವ್ರು ಮಾಡ್ತಿರುವಂತಹ ಈ ತರಕಾರಿ ಮತ್ತು ಸೊಪ್ಪುಗಳು ಏನಿದೆ ಸೊ ಈ ಬೆಳೆಗಳಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದಾರೆ. ಸೊ ಹಾಗಾದ್ರೆ ನೀವು ಕೂಡ ಈ ರೀತಿ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ ನಾಡಿ ಪುನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರದ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಅವರು ಮಾಡ್ತಿರುವಂತಹ ಈ ಕೃಷಿನಲ್ಲಿ ಹೇಗೆ ಆದಾಯವನ್ನು ಗಳಿಸೋಕ್ಕೆ ಸಾಧ್ಯ ಆಗ್ತಾ ಇದೆ, ಮತ್ತು ಅವುಗಳಿಂದ ಯಾವ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಬೋದು, ಹಾಗೆ ಈ ರೀತಿ ತರಕಾರಿಗಳನ್ನ ಬೆಳಿತಿದ್ದೀವಿ ಅಂತಂದಾಗ ಸೊ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತೆ ಹವಾಮಾನಕ್ಕೆ ತಕ್ಕಂತೆ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ಇವರು ನಮಗೆ ತಿಳಿಸ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಆಗಲೇ ಹೇಳಿದಾಗೆ ಕ್ಯಾರೆಟ್ನಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ಮಾಡಬೇಕಾಗತ್ತೆ, ಮತ್ತು ಕ್ಯಾರೆಟ್ನ ಬೆಳೆಯಿಂದ ಸೊ ಹೇಗೆ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೂದುಗುಂಬಳದ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಇದರ ಜೊತೆಯಲ್ಲಿ ಅವರು ಸೊಪ್ಪುಗಳನ್ನು ಕೂಡ ಅವರ ಹೊಲದಲ್ಲಿ ಬೆಳೆದಿರುವಂಥದ್ದನ್ನು ಗಮನಿಸ್ಬೋದು. ಸೊ ಅವರು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಹೀಗೆ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಅವರ ತೋಟದಲ್ಲಿ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಹಾಗಾದರೆ ಅವರು ಸೊಪ್ಪುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾಯಿದ್ರೆ, ಹೇಗೆ ಅವುಗಳನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ, ಮತ್ತು ಅವುಗಳು ಹಾಳಾಗದೇ ಇರೋ ರೀತಿಯಲ್ಲಿ ಹೇಗೆ ನಾವು ಬೆಳೆನ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಂತಮೂರ್ತಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ತರಕಾರಿಗಳ ಜೊತೆಯಲ್ಲಿ ಸೊಪ್ಪನ ಕೂಡ ಬೆಳೀತಾ ಇದ್ರಿ ಅಂತ ಹೇಳಿ. ಹಾಗಾದರೆ ಈಗ ಯಾವ ರೀತಿಯ ಸೊಪ್ಪನ್ನು ನೀವು ನಿಮ್ಮ ಹೊಲದಲ್ಲಿ ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆಯನ್ನು ಮಾಡ್ತೀರಾ, ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪೋಷಣೆಯನ್ನು ನೀಡಬೇಕಾಗತ್ತೆ, ಮತ್ತು ಹೇಗೆ ಆ ಸೊಪ್ಪನ್ನು ಬೆಳೆಯನ್ನು ನಾವು ಲಾಭದಾಯಕವಾಗಿ ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ನಾನು ಇವಾಗ ನಿಮಗೆ ಕೊತ್ತಂಬರಿ ಬೆಳೆ ಹೆಂಗೆ ಬೆಳೆಯೋದು, ಹೆಂಗೆ ಹಾರ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ. ಮೇಜರ್ ಕ್ರಾಪ್ ಸಮ್ಮರಲ್ಲಿ ನಾವು ಇದನ್ನೇ ಹಾಕೋದು. ಇದರಲ್ಲಿಂದ ಲಾಭ ಏನಂದ್ರೆ ಭಾಳ ಭಾಳ ಕಡಿಮೆ ಖರ್ಚಂತೂ, ಭಾಳ ಭಾಳ ಕಡಿಮೆ, ಲಾಭ ಅಂತೂ ಜಾಸ್ತಿ ಇರುತ್ತೆ ನಮಗೆ. ಸೊ ಹೆಂಗೆ ಮಾಡ್ತೀವಂದರೆ, ಇದು March 25th April 25th ಮೇಜರ್ ಪೀರಿಯಡ್ ನಮಗೆ, ಸೋವಿಂಗ್ ಪೀರಿಯಡ್ ಅಂದರೆ ಬಿತ್ತನೆ ಮಾಡೋ ಕಾಲ ನಮಗೆ. ಸೊ ನಾವು ಒಂದು ತಿಂಗಳಿಂದನೇ ಈ ನೆಲ್ಲನ್ನು ಚೆನ್ನಾಗಿ, ಕೆಂಪು ನೆಲಗಳಿದ್ರೆ ಚೆನ್ನಾಗಿ ಬರ್ತದೆ. ಸೊ ಲ್ಯಾಂಡಿನ ಪ್ರಿಪ್ರೇಷನ್ ಮಾಡ್ಕೊಂಡು, ತಿಪ್ಪೆ ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟು March 20th ಆ ಟೈಮಲ್ಲಿ ನೋಡಿಬಿಟ್ಟು, ಸೊ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ ಒಂದು ಎಕರೆಗೆ 20 kg ಯೂಸ್ ಮಾಡ್ತೀವಿ ಸೀಡ್. 20 kg ಕೊತ್ತಂಬರಿ ಸೀಡ್ ಯೂಸ್ ಮಾಡ್ಕೊತು, ಆಮೇಲೆ ಅವತ್ತು ಮಾತ್ರ ಒಂದು ಮೂಟೆ DAP ಹಾಕೊತು. ಸೊ ಎಲ್ಲನೂ ನಾವು ಎತ್ತುಗಳಲ್ಲೇ ಚೆಲ್ಲಿಬಿಟ್ಟು ಸಾಲೆ ಮಾಡ್ಕೊಂಡು, ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ, ಟ್ರೆಂಚಿಂಗ್ ಇದ್ದರೆ ಟ್ರೆಂಚಿಂಗ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋವಾಗ ಏನು ಮಾಡ್ತೀವಿ ಅಂದರೆ 8 feet ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ಪೇಸಿಂಗ್ ಮಾಡ್ಕೊಂಡು, ಯಾವತ್ತು ಸೋವಿಂಗ್ ಮಾಡ್ತೀವಿ ಬೀಜ ಅವತ್ತೇ ನೀರು ಬಾಕು. ಮೇಜರ್ ಫಸ್ಟ್ ಥಿಂಗ್ ಬಂದು ಅದೇ, ಒಂದು ದಿವಸ ಕೂಡ ಡೇ ಲೇಟ್ ಮಾಡಬಹುದು, ಯಾಕಂದರೆ ಟೆಂಪರೇಚರ್ ಅವಾಗ ಜಾಸ್ತಿ ಇರುತ್ತೆ, 30-35 degrees ಇರುತ್ತೆ. ಸೊ ಎಷ್ಟಾಗುತ್ತೆ ಅವತ್ತು ಅರ್ಧ ಎಕರೆ ಇಲ್ಲ ಒಂದು ಎಕರೆ ಮಾಡ್ಕೊಂಡು ಅವತ್ತೇ ವಾಟರ್ ತುಂಬ ಕೊಟ್ಬಿಡಬೇಕು. 15 days ಆದಮೇಲೆ ಸ್ವಲ್ಪ ಒಂದು ಎಕರೆಗೆ 15-20 kg ಯೂರಿಯಾ ಚೆಲ್ತೀವಿ. 20-25 days ಆದಮೇಲೆ ಕಳೆ ಏನಾದರೂ ಇನ್ನೂ ಇದ್ದರೆ ಸ್ವಲ್ಪ ಲೇಬರ್ ನೆಟ್ಕೊಂಡು ಕಳೆ ತೆಗೆದುಬಿಟ್ಟು 25 days ಆದಮೇಲೆ ಮತ್ತೆ 24-24 R16-16 ಈ ಥರ ಫರ್ಟಿಲೈಸರ್ ಒಂದು ಎಕರೆಗೆ ಒಂದು ಮೂಟೆ ಕೊಟ್ಬಿಟ್ಟು 30 days ದ ಹೈಟ್ ಬಂದು ಒಂದು ಮೀಡಿಯಮ್ ಇಷ್ಟಿರುತ್ತೆ. 35-40 days ಆರ್ 45 days ಮೇಜರ್ ಆಗಿ ಒಂದೇ ಸಲ ಇಷ್ಟು ಬೆಳೆಯಿರುತ್ತೆ. ಸೊ ಇಲ್ಲಿ ನಾವು ಸಮ್ಮರ್ ಸೀಸನ್ ಮಾಡೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ, ಇಳಿ ನಮ್ಮ ಡಿಸ್ಟಿಕಲ್ಲಿ ಎಲ್ಲ ಕಡೆಯೂ ಟೆಂಪ್ರೇಚರ್ ನಮಗಿಂತ ಜಾಸ್ತಿ ಇರುತ್ತೆ, 40-45 degrees ಇರುತ್ತೆ. ಸೊ ಅಲ್ಲೆಲ್ಲ ಆ ಟೆಂಪ್ರೇಚರ್ ಜರ್ಮಿನೇಷನ್ ಇರೋಲ್ಲ, ಅದರಿಂದ ಅದು ಆ ಟೈಮಲ್ಲಿ ವ್ಯಾಪಾರಿಗಳೆಲ್ಲರೂ May 2nd ಜೂನ್ ಲಾಸ್ಟ್ವರೆಗೂ 90% ವ್ಯಾಪಾರ ಎಲ್ಲ ನಮ್ಮ ತಾಲೂಕಲ್ಲೇ ಇರ್ತಾರೆ. ಸೊ ಇಲ್ಲಿ ಭಾರಿ ದುಡ್ಡು ಮಾಡಿದ್ದೀವಿ ನಾವೆಲ್ಲನೂ, 1 lakh ಮಿನಿಮಮ್ ಆ ಟೈಮಲ್ಲಿ ಸಮ್ಮರ್ ಸೀಸನ್. ಸೊ ಇದೊಂದು ಒಳ್ಳೆ ಕ್ರಾಪ್ ಚೂಸ್ ಮಾಡ್ಬೋದು. ಬಟ್ ಟೆಂಪರೇಚರ್ ಬಂದು ನೈಟ್ ಟೈಮಲ್ಲಿ 19-20 ಇರಬೇಕು, ಡೇ ಟೈಮಲ್ಲಿ 32-34 ಇರಬೇಕು ಬೇಸಿಗೆ ಕಾಲದಲ್ಲಿ. ಮತ್ತು ಮಿಕ್ಕಿದ ಕಾಲದಲ್ಲಿ ವಿಂಟರ್ ರೈನಿ ಸೀಸನ್ ಎಲ್ಲ ಕಡೆಯೂ ಎಲ್ಲ ಕ್ಲೈಮೇಟ್ ಚೆನ್ನಾಗಿರುತ್ತೆ ಬರುತ್ತೆ. ಬಟ್ ಮೇಜರ್ ನಮಗೆ ಇಲ್ಲಿ ಬಂದು March 20th April 20th ಗಂಡ ಸೋವಿಂಗ್ ಪೀರಿಯಡು, ಹಾರ್ವೆಸ್ಟಿಂಗ್ ಪೀರಿಯಡು ಫ್ರಮ್ ದ ಸೋವಿಂಗ್ ಡೇಟ್ ಟು 40 days.
0: ಓಕೆ ಸರ್, ಹಾಗೆ ಈಗ ನೀವು ನಿಮ್ಮ ಹೊಲದಲ್ಲಿ ಬೀಟ್ರೂಟ್ ಬೆಳೆಯನ್ನು ಕೂಡ ಮಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಹೇಗೆ ಅದರ ನಿರ್ವಹಣೆ ಹೇಗಿರುತ್ತೆ, ಮತ್ತು ಯಾವ ಸೀಸನಲ್ಲಿ ಅದನ್ನು ಬೆಳಿತೀರಾ, ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದು ಸರ್?
1: ಸೊ ಇಲ್ಲಿ ಬೀಟ್ರೂಟು ವರ್ಷ ಪೂರ ನಾವು ಇಲ್ಲಿ ಬೀಟ್ರೂಟ್ ಬೆಳೀತಾ ಇರ್ತೀವಿ. ಅದರಲ್ಲಿ ಮೇಜರಾಗಿ ನಾವು ಸಮ್ಮರ್ ಸೀಸನ್ನು ವಿಂಟರ್ ಸೀಸನ್ನಲ್ಲಿ ಬೀಟ್ರೂಟ್ ಹಾಕ್ಕೊತಾ ಇರ್ತೀವಿ. ಸೊ ಇದು ಬೀಟ್ರೂಟು ಅದೇ ಥರ ಸೀಡ್ ಚೆನ್ನಾಗಿರೋ ಸೀಡು ಚೂಸ್ ಮಾಡಿದ್ರೆ ಇಲ್ಲಿ ಬೆಳೆ ತುಂಬ ಚೆನ್ನಾಗಿರ್ತದೆ. ಕೆಂಪು ಭೂಮಿ ಇದ್ದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಸಲ ನಾನೊಂದು 8-10 acres ಮಾಡಿದ್ದೆ. ಇದು ಖರ್ಚು ಅಂದರೆ ನೋಡಿದ್ರೆ ಭಾಳ ಭಾಳ ಕಡಿಮೆ, ಸೀಡ್ ರೇಟು ಸ್ವಲ್ಪ ಫರ್ಟಿಲೈಸರು ಹರ್ಬಿಸೈಡು ಇಷ್ಟು ಯೂಸ್ ಮಾಡಬೇಕಿರೋದು. ಸೊ ಎಷ್ಟು ಬರ್ತಂದು ಎಕರೆಗೆಲ್ಲನೂ 20-25 thousand ಬರ್ತದೆ. ನಾನು 1 acre ಮಿನಿಮಮ್ 1.5 ಲಕ್ಷ, ಮ್ಯಾಕ್ಸಿಮಮ್ 3.5 ಲಕ್ಷವರೆಗೆ ಕೊಟ್ಟಿದ್ದೀನಿ. ಸೊ ಇದು ಟೈಮ್ ಪೀರಿಯಡ್ ಬಂದು 50-60 ಡೇಸಲ್ಲೇ ಬಂದುಬಿಡುತ್ತೆ. ಸೊ ನೀರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಫ್ಟರ್ 40 ಡೇಸ್ ಆದಮೇಲೆ 3 ಡೇಸ್ ಬಿಟ್ಟು 4 ಡೇಸ್ ಬಿಟ್ಟು ನೀರು ಕಡಿಮೆ ಇದ್ರೂ ನಡೀತದೆ. ಸೊ ಒಳ್ಳೆ ಕ್ರಾಪು ಈಗ ಚೂಸ್ ಮಾಡ್ಬೋದು ನೀವು ಬೀಟ್ರೂಟು. ಸೊ ಸೀಸನ್ ಬಂದು ಸಮ್ಮರ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಮೇಜರ್ ಚೆನ್ನಾಗಿ ಬೆಳಿಬೋದು ಇದನ್ನು. ರೈನಿ ಸೀಸನಲ್ಲಿ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡೆಯೋಂಗಿರುತ್ತೆ, ರೋಗಗಳು ಸ್ವಲ್ಪ ಬರುತ್ತೆ. ಪ್ಲ್ಯಾನಿಂಗು ಆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋಗಿ ಹಾರ್ವೆಸ್ಟಿಂಗ್ ವರ್ಕ್ ನೋಡಿಬಿಟ್ಟು ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೆ ಒಂದು 10 ದಿವಸ ಹಿಂಗೋ ಹಂಗೋ ರೇಟ್ ನೋಡಿಕೊಂಡು ಹಾರ್ವೆಸ್ಟಿಂಗ್ ಪೀರಿಯಡ್ ಚೆನ್ನಾಗಿ ಮಾಡ್ಕೋಬೇಕು. ಸೊ ಎಲ್ಲ ರೈತರಿಗೂ ನಾನೊಂದು ಖುಷಿಯಿಂದ ಹೇಳ್ತಾ ಇದ್ದೀನಿ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಅವ್ರು ಹಾಕಿದ್ರೆ ನಾವು ಹಾಕೋದಂಗಿಲ್ಲ, ಏನು ಇವಾಗ ಹಾಕಿದ್ರೆ ಏನು ಯಾವ ಕಾಲದಲ್ಲಿ ಬರ್ತದೆ, ಅವಾಗ ಏನು ರೇಟ್ ಇರುತ್ತೆ, ಎಲ್ಲ ಒಂದು ಖುಷಿಯಿಂದ ನಾಲ್ಕು ಗೊತ್ತಿರೋರನ್ನ ಕೇಳಿ ಮಾಡಿ.
0: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಹಾಗೆ ನಿಮ್ಮ ಕಡೆಗೆ ಬರ್ತಾ ಇರುವಂತಹ ಈ ಬೆಳೆಗಳು ಯಾವ ಹವಾಮಾನದಲ್ಲಿ ಬರಬೇಕಾಗುತ್ತೆ, ಎಷ್ಟು ಟೆಂಪರೇಚರ್ ಇರಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಒಂದು ಬೆಳೆಯನ್ನು ಮಾಡ್ತಿರೋದು ಉತ್ತಮವಾಗಿ ಇಳುವರಿ ಬರೋದಕ್ಕೆ ಮತ್ತು ಉತ್ತಮವಾದಂತಹ ಆದಾಯ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗೆ ಯಾರೇ ರೈತರು ಈ ರೀತಿ ಕೃಷಿಯನ್ನು ಮಾಡಬೇಕು ಅಂತ ಇದ್ದಾಗ, ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ಮಾಡ್ತಿದ್ದೀರಿ ಅಂತಂದಾಗ, ಸೊ ಅವುಗಳನ್ನು ಯಾವ ರೀತಿಯಲ್ಲಿ ಯಾವ ಸೀಸನಲ್ಲಿ ನಾಟಿ ಮಾಡಬೇಕಾಗತ್ತೆ, ಮತ್ತು ಅಥವಾ ಯಾವ ಸೀಸನಲ್ಲಿ ಅವುಗಳನ್ನು ಬೆಳೆಸಬೇಕಾಗತ್ತೆ, ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ ನಂತರದಲ್ಲಿ ಈ ಒಂದು ಕೃಷಿನಲ್ಲಿ ಮುಂದುವರೆದ್ರೆ ಉತ್ತಮವಾದಂತಹ ಆದಾಯ ಇಳುವರಿ ಎಲ್ಲದೂ ಕೂಡ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕೋಲಾರದ ಶಾಂತಮೂರ್ತಿಯವರು ಕೂಡ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ತರಕಾರಿಗಳನ್ನ ಈ ರೀತಿಯಲ್ಲಿ ಬೆಳಿಬೇಕು ಅಂತ ಇದ್ದರೆ, ಸೊ ಈ ರೀತಿಯ ಒಂದಷ್ಟು ಅಂಶಗಳನ್ನ ಗೊತ್ತಿರುವಂತ ತಿಳ್ಕೊಂಡು ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನೀವು ಕೂಡ ಏನು ವಿಜ್ಞಾನಿಗಳ ಜೊತೆಯಲ್ಲಿ ಮಾತನಾಡಿ ವಿಚಾರಗಳನ್ನ ತಿಳ್ಕೊಂಡು ಈ ಒಂದು ಕೃಷಿಯನ್ನು ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಗಳಿಸೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೀನಿ. ಹಾಗೆ ಮತ್ತೊಮ್ಮೆ ನಮ್ಮ ಶಾಂತಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿತ್ತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ಒಂದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಅಥವಾ ನಿಮ್ಮ ನಂಬರ್ನ ಸೆಂಡ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ನಮ್ಮ ನಿತ್ಯ ಬದುಕಿಗೆ ಆಹಾರ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ನೀರಿಲ್ಲದಿದ್ದರೆ ನಮ್ಮ ಬದುಕಿನ ಬಂಡಿ ಮುಂದಕ್ಕೆ ಚಲಿಸುವುದೇ ಇಲ್ಲ. ನೀರಿಲ್ಲದಿದ್ದರೆ ನಾವಷ್ಟೇ ಅಲ್ಲ, ಸಕಲ ಜೀವಿಗಳು ಬದುಕಲಾರವು. ಈ ಸೂಕ್ಷ್ಮ ಸಂಗತಿ ನಮಗೆ ತಿಳಿದಿದ್ದರೂ ನಾವು ನೀರಿನ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದೇವೆ. ವ್ಯಕ್ತಿಗಳು ಮಾತ್ರವಲ್ಲ, ಆಡಳಿತ ವ್ಯವಸ್ಥೆಗಳು ನೀರಿನ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಎದ್ದು ಕಾಣುತ್ತದೆ. ರಾಷ್ಟ್ರದ ನೀರಿನ ಮನುಷ್ಯನೆಂದೇ ಹೆಸರಾದ ಜಲ ಸಂರಕ್ಷಕ ರಾಜೇಂದ್ರನಾಥ್ ಸಿಂಗ್ನಂಥವರು ನೀರೆಚ್ಚರದ ಬಗ್ಗೆ ಅದೆಷ್ಟೋ ಮಾತುಗಳನ್ನು ಹೇಳುತ್ತಲೇ ಬಂದಿದ್ದಾರೆ. ನಾಳೆ ಯುದ್ಧಗಳಾದರೆ ಅದು ನೀರಿಗಾಗಿ ಎಂದು ಪರಿತಪಿಸಿದ್ದಾರೆ. ಜಗತ್ತಿನಲ್ಲಿ ನೀರಿನ ಎಚ್ಚರಿಕೆಯ ಗಂಟೆ ಬಾರಿಸುತ್ತಲೇ ಇದೆ. ನೀರಿನ ಸಂಗ್ರಹ, ಸಂರಕ್ಷಣೆ ಹಾಗೂ ಅದರ ಸದ್ಬಳಕೆಯ ವಿಚಾರದಲ್ಲಿ ನಾವಿನ್ನೂ ಎಚ್ಚರಗೊಳ್ಳದೆ ಕುಂಭಕರ್ಣ ನಿದ್ದೆಯಲ್ಲಿದ್ದೇವೆ. ಪ್ರತಿ ವರ್ಷವೂ ಬೇಸಿಗೆ ಕಾಲ ಬಂದರೂ ಜಲಮೂಲಗಳು ಒಣಗುತ್ತಾ ಒಣಗುತ್ತಾ ಬಣಗುಡುತ್ತವೆ. ಕೆರೆಕಟ್ಟೆಗಳು ಬರಿದಾಗುತ್ತವೆ. ಅವುಗಳ ಒಡ್ಡು ಒಡೆದು ಅಕ್ರಮ ಸಾಗುವಳಿ ನಡೆಯುತ್ತದೆ. ಅಂಥ ಜಾಗಗಳನ್ನು ಕಬಳಿಸಲು ಜನ ಹೊಂಚು ಹಾಕಿ ಕುಳಿತಿರುತ್ತಾರೆ. ಮುಚ್ಚಿದ, ಬತ್ತಿದ ಸಾವಿರಾರು ಕೆರೆಗಳು ಈಗಾಗಲೇ ಬಲಾಢ್ಯರ ಸ್ವತ್ತಾಗಿವೆ. ಅವುಗಳ ಹಕ್ಕುಪತ್ರಗಳ ಹಕ್ಕಿಗಾಗಿ ಜನ ಹೋರಾಟ ನಡೆಸುತ್ತಿದ್ದಾರೆ. ಅಳಿದುಳಿದ ಕೆರೆಕಟ್ಟೆ, ನದಿ ಕಾಲುವೆಗಳು ಮಾಲಿನ್ಯದಿಂದ ತುಂಬಿ ಮಡುಗಳಾಗಿವೆ. ಅಣೆಕಟ್ಟೆಗಳು ಮಳೆಗಾಲದಲ್ಲಿ ತುಂಬಿದ್ದರೂ ಬೇಸಿಗೆ ಬರುವಷ್ಟರಲ್ಲಿ ಅವು ಖಾಲಿಯಾಗುತ್ತವೆ. ಅಲ್ಲಿ ತುಂಬಿದ ಹೂಳು ತೆಗೆಯಲು ಸಾಧ್ಯವೇ ಇಲ್ಲ. ಒಂದು ಅಣೆಕಟ್ಟೆಯ ಹೂಳೆತ್ತುವ ಖರ್ಚಿನಲ್ಲಿ ಹೊಸದೊಂದು ಅಣೆಕಟ್ಟೆ ನಿರ್ಮಾಣ ಮಾಡಬಹುದು. ಆ ಕಾರಣದಿಂದಲೇ ಅಣೆಕಟ್ಟೆಗಳ ಹೂಳು ತೆಗೆಯುವ ಕಾರ್ಯಕ್ಕೆ ಸರ್ಕಾರಗಳು ಮುಂದಾಗುತ್ತಿಲ್ಲ. ನೀರಿನ ಮೂಲಗಳು ದಿನದಿನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಮರೆಯಾಗುತ್ತಿರುವ ಹೊತ್ತಿನಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯವು ದೇಶದಲ್ಲಿ ಲಭ್ಯವಿರುವ ಜಲನಿಧಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಮೊದಲ ಬಾರಿಗೆ ಜಲಮೂಲಗಳ ಗಣತಿ ಕಾರ್ಯವನ್ನು ನಡೆಸಿ ವರದಿ ಬಿಡುಗಡೆ ಮಾಡಿದೆ. ಇದುವರೆಗೆ ದೇಶದಲ್ಲಿ ಅದೆಷ್ಟೋ ಗಣತಿ ಕಾರ್ಯಗಳು ನಡೆದಿವೆ, ಆದರೆ ಈಗ ನಡೆದ ಜಲಗಣತಿ ಜನರಿಗೆ ಖುಷಿ ತಂದಿದೆ. ಮುಂದಿರುವ ಸವಾಲುಗಳೆಂದರೆ ಎಣಿಕೆಗೆ ಸಿಕ್ಕ ಜಲಮೂಲಗಳನ್ನು ಉಳಿಸಿಕೊಳ್ಳುವುದು. ಭಾರತದಲ್ಲಿ ಕೆರೆ, ಕಟ್ಟೆ, ಕೊಳ, ಸರೋವರ, ಪುಷ್ಕರಣಿ, ಜಲಾಶಯ ಮುಂತಾದವು ಎಷ್ಟಿವೆ ಹಾಗೂ ಅವುಗಳ ಗಾತ್ರ, ಸಂಖ್ಯೆ, ಜಲಸಾಮರ್ಥ್ಯ ಎಷ್ಟು ಎಂಬುದು ಈಗ ನಮ್ಮ ತಿಳುವಳಿಕೆಗೆ ಬಂದಿದೆ. ಈ ಜಲಮೂಲಗಳ ಗಣತಿ ಅತಿ ಮುಖ್ಯವಾದ ದಾಖಲೆ. ಇದು ಭವಿಷ್ಯದಲ್ಲಿ ನೀರಿನ ಬವಣೆಯನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು. ಜಲಮೂಲಗಳ ಗಣತಿ ಕಾರ್ಯ ಮುಗಿದ ಮೇಲೆ ಯಾವ ಯಾವ ಕೆರೆ, ಕಟ್ಟೆ, ಜಲಾಶಯ ಯಾವ ಸ್ಥಿತಿಯಲ್ಲಿ ಇದೆ ಎಂಬುದನ್ನು ಪರಿಶೀಲಿಸಬೇಕಾಗಿದೆ. ಅವು ಎಷ್ಟು ಹೂಳು ತುಂಬಿಕೊಂಡಿವೆ, ಎಷ್ಟು ಒಡೆದಿವೆ, ಎಷ್ಟು ಪಾಳು ಬಿದ್ದಿವೆ ಹಾಗೂ ಎಷ್ಟು ಅತಿಕ್ರಮಣಗೊಂಡಿವೆ ಎಂಬುದನ್ನು ಪರೀಕ್ಷಿಸಿದರೆ ಮುಂದೆ ಯೋಜನೆ ರೂಪಿಸಲು ಅದು ಸಹಾಯವಾಗಬಹುದು. ಇಂದಿನ ನೀರಿನ ಅಪವ್ಯಯ ಹಾಗೂ ಭೂ ಅತಿಕ್ರಮಣದ ಸಂಕಟದ ಸಂದರ್ಭದಲ್ಲಿ ಇದು ಅಗತ್ಯವಾಗಿ ಆಗಬೇಕಾದ ಕಾರ್ಯವಾಗಿದೆ. ಜಲಮೂಲಗಳ ರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಗ್ರ ಪ್ರಗತಿಗಾಗಿ ಹೇಗೆ ಪಂಚವಾರ್ಷಿಕ ಯೋಜನೆಗಳು ರಚನೆಯಾಗಿ ಅವು ಪ್ರಗತಿಯನ್ನು ಕಂಡವೋ ಅದೇ ಮಾದರಿಯಲ್ಲಿ ಮುಂದಿನ ಜಲಸಂರಕ್ಷಣೆಯ ಕಾಲಮಿತಿ ಯೋಜನೆಗಳು ಕೂಡ ಜಾರಿಗೆ ಬರಬೇಕಾಗಿದೆ. ಕರ್ನಾಟಕದಲ್ಲಿ ಕೆರೆ, ಕೊಳ, ಜಲಾಶಯ, ಸರೋವರಗಳು ಸೇರಿದಂತೆ 27,013 ಜಲಮೂಲಗಳು ಗಣತಿಯಾಗಿವೆ. ದುರಂತವೆಂದರೆ ಅವುಗಳಲ್ಲಿ 75% ಜಲಮೂಲಗಳು ಬಳಕೆಯಾಗದೆ ನಿರುಪಯುಕ್ತವಾಗಿವೆ. ಕೇವಲ 5,874 ಜಲಮೂಲಗಳು ಮಾತ್ರ ಸಮರ್ಥವಾಗಿವೆ. ಮತ್ತೊಂದು ದುರದೃಷ್ಟಕರ ಸಂಗತಿ ಎಂದರೆ ಕರ್ನಾಟಕದ 75% ಕೆರೆಗಳು ಅಕ್ರಮವಾಗಿ ಒತ್ತುವರಿಯಾಗಿವೆ. ಇಡೀ ಭಾರತದ ಜಲಮೂಲಗಳ ಗಣತಿಯ ಲೆಕ್ಕಾಚಾರದಲ್ಲಿ 24.24 ಲಕ್ಷ ಜಲಮೂಲಗಳು ನಮಗೆ ಸಿಕ್ಕಿವೆ. 63% ಜಲಮೂಲಗಳು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಆಸಾಂ ರಾಜ್ಯಗಳಲ್ಲಿ ಕಂಡುಬರುತ್ತವೆ. 55.2% ಜಲಮೂಲಗಳು ಖಾಸಗಿ ಒಡೆತನದಲ್ಲಿರುವುದರಿಂದ ಸರ್ಕಾರಕ್ಕೆ ಅತಿ ಹೆಚ್ಚು ನೀರಿನ ಅಭಾವ ತಲೆದೋರುವುದರಲ್ಲಿ ಸಂದೇಹವೇ ಇಲ್ಲ. ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ಮಹಾರಾಷ್ಟ್ರ ರಾಜ್ಯಗಳು ಕ್ರಮವಾಗಿ ಅತಿ ಹೆಚ್ಚಿನ ಜಲಮೂಲಗಳನ್ನು ಹೊಂದಿವೆ. ಇದರ ಜೊತೆಗೆ ಅಲ್ಲಿಯ ಸರ್ಕಾರಗಳು ಜಲಮೂಲಗಳ ಸಂರಕ್ಷಣೆಗೆ ಅತಿ ಹೆಚ್ಚಿನ ಆದ್ಯತೆ ನೀಡಿವೆ. ರಾಜ್ಯ ಸರ್ಕಾರಗಳಿಗೆ ಜಲಮೂಲಗಳ ಗಣತಿ ಕಾರ್ಯವು ಅಭಿವೃದ್ಧಿಗೆ ಪೂರಕವಾಗಿದೆ. ಆದರೆ ಆಯಾ ರಾಜ್ಯ ಸರ್ಕಾರಗಳು ನೀರಿನ ಮಹತ್ವದ ಬಗ್ಗೆ ತುರ್ತು ಗಮನ ಹರಿಸಬೇಕು. ಗುಜರಾತ್ನಂಥ ರಾಜ್ಯ ಸರ್ಕಾರಗಳು ಅಲ್ಲಿ ಜಲಸಂಪತ್ತನ್ನು ರಕ್ಷಿಸುವಲ್ಲಿ ಸಫಲವಾಗಿವೆ. ಆದರೆ ಕರ್ನಾಟಕದಲ್ಲಿ ಜಲಸಂಪತ್ತು ಅತ್ಯಧಿಕ ಪ್ರಮಾಣದಲ್ಲಿದ್ದರೂ ರಕ್ಷಣಾ ಕಾರ್ಯದಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ. 16 ಪ್ರಣಾಳಿಕೆ ಇತ್ತು. ಚುನಾವಣೆಗೆ ಸ್ಪರ್ಧಿಸಿದ ಉಮೇದುವಾರರು ಗೆದ್ದು ಬಂದು ಅಧಿಕಾರ ಚುಕ್ಕಾಣಿ ಹಿಡಿದು ನೀರಿಗಾಗಿ ನಾವು ಎಂಬ ಬದ್ಧತೆಯನ್ನು ಅವರು ತೋರಿಸಬೇಕಾಗಿದೆ. ನಾವು ಕಾದುಕೊಂಡಿದ್ದೇವೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ನನಗೆ ತುಂಬ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಓಕೆ ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
0: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಮಂಕುದಿಣ್ಣೆ ಎನ್ನುವಂತ ಒಂದು ಚಿತ್ರದ ಗೀತೆಯಿಂದ ಮಧುರ ಮಧುರವಿ ಮಂಜುಳ ಗಾನ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಂದ ದೀಪ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಯಾರಿಗೆ ಯಾರು ನಿನಗಿನ್ಯಾರು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. ನಮ್ಮ ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ಎಂ ವೆಂಕಟರಾಜು ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹರಿಣಿ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1963ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಮಧುರವಾದಂತ ಗೀತೆ, ಅದುವೇ ನೀ ಧರ್ಮ ಕರ್ಮದ ಮಾಡಬೇಡ ನಕರ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಕೆ ಯುವರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ, ಅವರದೇ ಆದಂತ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ಕೂಲ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಬಾಮೆಯ ನೋಡಲು ತಾ ಬಂದ. ಇದು ಆರ್ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು ಬಿ ಆರ್ ಪಂತಲು ಅವರ ಒಂದು ನಟನೆಯ ಚಿತ್ರ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣವೇ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಂದ ಗೋಕುಲ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಂಜನಗೂಡಿಂದ ನಂಜುಂಡ ಬರುತ್ತಾನೆ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ಸಂಯೋಜನೆ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಹಾಗೂ ಜಯಶ್ರೀ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ಕೇಳಿ ಆನಂದಿಸೋಣ.
1: ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ, ನೋಡೆ ಅಮ್ಮಯ್ಯ.
2: ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ, ನೋಡೆ ಅಮ್ಮಯ್ಯ.

0: ವರ್ಷ ಕಳೆದಾಗ ಹರುಷಾಯದಲ್ಲಿ ಕೇಳಮ್ಮ.
1: ನಿಮಿಷದಂತೆ ವರುಷ ಕಳೆದಾಗ ಹರುಷಾಯದಲ್ಲಿ ಕೇಳಮ್ಮ.
0: ಎಂದು ಇರದಂಥ ಅಂದ ಮೊಗದಲ್ಲಿ ಮಡಿಲಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪಾತಾಳ ಮೋಹಿನಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹಗಲು ಇರುಳು ಎನ್ನುವಂತಹ ಒಂದು ಗೀತೆ. ಇದು ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1965ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಲಗ್ನ ಪತ್ರಿಕೆ ಎನ್ನುವಂತ ಒಂದು ಚಿತ್ರದ ಗೀತೆ ಅಂತ ಸಾಕ್ತಾ ಇದ್ದೀನಿ. ಅದುವೇ ಬಲು ಅಪರೂಪ ನಮ್ ಜೋಡಿ ಎನ್ನುವಂತ ಒಂದು ಗೀತೆ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಎಲ್ ರಾಘವನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಅವರ ಒಂದು ಗೀತ ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ಸಂಯೋಜನೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಭಾಗ್ಯದ ಬಾಗಿಲು ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ನಾನೇ ರಾಜಕುಮಾರ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಬಿ ವಿ ರಾಧಾ, ಬಿ ವಿಜಯಲಕ್ಷ್ಮಿ ದ್ವಾರ್ಕಿಶ್ ಅವರ ಒಂದು ನಟನೆಯ ಚಿತ್ರ. ಇದು 1968ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: Rajkumar. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧರ್ಮ ಸೆರೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕಂದ ಓ ನನ್ನ ಕಂದ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಂದ ಗೋಕುಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ಈ ದಿನ ಜನ್ಮ ದಿನ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಭಾಗ್ಯದ ಬಾಗಿಲು ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಹಗಲೇನು ಇರುಳೇನು. ಇದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ್ ಶಂಕರ್ ಅವರ ಒಂದು ಗೀತ ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ಸಂಯೋಜನೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ದ್ವಾರಕೀಶ್ ಅವರ ಒಂದು ನಟನೆಯ ಚಿತ್ರ. ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ರಜೇ ಬಿನ್ನ ಲೋಟುಗಳು ಹಣವಂತರಿಗೆ ಸೇರುವುದು ಅಗಲೇನು ಇರುಳೇನು ದುಡಿಯುವ ಜೀವ.

ಚಿನ್ನದ ದೇವಗೆ ಪರಮಾನ ಬಡವನ ಹೊಟ್ಟೆಗೆ ಇಲ್ಲ ಅಗಲೇನು ಎದುಳೇನು ದುಡಿಯುವ ದೇವಗೆ ಹೊತ್ತೇನು ಪ್ರತಿದಿನವೂ ಹಸಿದಿರಲು ದುಡಿತಕ್ಕೆ ಕೊನೆ ಮೊದಲಿದೇನು ಅಗಲೇನು ಎದುಳೇನು.

0: ಇದ್ದೀಯಾ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ರತ್ನಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆ. ನೀ ಯಾರು ಯಾರು ಎಲ್ಲಿಂದ ಬಂದೆ ಹೇಳು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ, ಯಾವೂರು, ಯಾರು

0: ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು.
1: ನೋಡು ನೋಡು ನಾನಿಲ್ಲಿ,
0: ಎಲ್ಲಿ
1: ಗಿಡದಲ್ಲಿ
0: ಉಳಿದಿದ್ದಲ್ಲಿ.

ಅಯ್ಯ ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕೆಲ್ಲಿ ಜನರು ಬಂದುಳಿಯಲಾರು ಯಾಕೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು

0: ರುಂಡ ಮುಂಡಾನೆ ಹಾಗೆ ಸೇರ್ಸೋದು?
1: ಆ ಕೈನಲ್ಲಿರೋ ಉಂಗುರ ತಗೊಂಡು ಘುಂಗುಡ ಸೇರ್ಕೊಳ್ಳುತ್ತೆ.
0: ಗುಂಗುಡಕ್

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತುಂಬಿದ ಕೊಡ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಂಡರೂ ಕಾಣದ ಹಾಗೆ, ಡಾಕ್ಟರ್ ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಹಾಗೂ ನರಸಿಂಹರಾಜು ಅವರ ಒಂದು ಜೋಡಿಯ ಈ ಒಂದು ಗೀತೆ. ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

தடியின தோம் பலாங்கு தடியின தோம் பலாங்கு தடியின தோம்.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗೌರಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಯಾವ ಜನ್ಮದ ಮೈತ್ರಿ ಎನ್ನುವಂಥ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕುವೆಂಪು ಬರೆದಿರುವಂಥ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಗೀತೆ. ಇದು 1963ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕನ್ಯಾರತ್ನ ಎನ್ನುವಂಥ ಒಂದು ಚಿತ್ರದ ಗೀತೆ, ಬಿಂಕದ ಸಿಂಗಾರಿ ನಡು ಡೊಂಕಿನ ವಯ್ಯಾರಿ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರ. ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೂಗನ ಸೇಡು ಎನ್ನುವಂತಹ ಒಂದು ಚಿತ್ರದ ಗೀತೆ ಬಂಗಾರದ ಬೊಂಬೆಯ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣ್ S ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗೆ 6 ತಿಂಗಳಾದ್ಮೇಲೆ ಅವ್ನು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಹೇಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರು ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ.
2: ಹೌದಪ್ಪ,
1: ಒಬ್ಬರಿಗೆ ಇಷ್ಟ ಅಂದರೆ ಅದು ಮತ್ತೊಬ್ಬರಿಗೆ ಕಷ್ಟ.
2: ಹೌದು,
1: ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಗಾಯಿ ಹೆಸರು ಕೇಳಿದ್ರೆ ನಿನಗೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್? ಯು ಆರ್ ಟೆಲಿಂಗ್ ಹರಿಕತೆ? ಐ ವಿಲ್ ಟೆಲ್ ಆಲ್ ಪ್ಯಾಥೋಲವರ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಫರ್ಗೆಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್ಡು, ಇಲ್ಲ ಅಂದ್ರೆ ಕೈಗೆರಡು ಲಡ್ಡು. ಹಣೆ ಮೇಲೆ ಎರಡು ವೈಟು, ಒಂದ್ರೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಗಂಟೆಯವರೆಗೆ ಆರ್ ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮೇಡಮ್ ಕೈ ಗೊಡಿತಾರೆ, ಮೇಸ್ಟ್ರು ಕಾಲ್ ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ,

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: Yes.
1: Yeah.

0: ಅಪ್ಪಾ, ನೀನು ಎಷ್ಟೊಂದು ತಾಯಿ ನೋಡಿದ್ರೆ ನೀನು ಬುದ್ಧಿ ಶಟ್ಟಾಗ್ಲೂ ಬೀಳು. ಎಷ್ಟು ಹೊಡಿತು?
1: The cinema Malini get midnight calls who was seen coming around her.
0: Chandu! Chandu gaga hella. Family kare hogi nodu anta. Hadi bus ko hogi bekava. Ee katha gelle ni mata. Agla hindi kavu aage kandik bandini. Aa ko tadi. ನಾನು ಸ್ವಲ್ಪ

0: ಸಣ್ಣ ಅರ್ಥದ ನೋಡು.
1: ಧರ್ಮೇಂದ್ರ ಹೇಮಾ ಮಾಲಿನಿ ಲಾಸ್ಟ್

0: ಕೆಲವರು ದೇವಸ್ಥಾನದಲ್ಲಿ
1: ಸುಮ್ಮನ ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ.

0: ಅಲ್ರಿ ಹೊಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ನೀವೇ ನೋಡಿ ಮತ್ತೆಲ್ಲ ಅರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನಕ್ಕೆ ಅವ್ರ ಹೆಂಡತಿ
0: ಬಸ್ ಕ್ಯಾನ್ಸಲ್ ಆಗ ಹಂಗಂತ ಚಂದು ಬಾಜು ಹೇಳಿದ್ರು.
1: ಇವತ್ತು ಬರ್ತಾನ ಹೊರಳು ಅಂದ್ರ ಬಾಳು ಹೊರಟು ಬರ್ತಾನೆ.

0: ನೀವು ಬದುಕು ಅವ್ರು ಇವತ್ತು ಬಿಡುವುದಿಲ್ಲ. ಆ ದೇವರು ನಿಮ್ಮ ಬಾಗಿಲು ಯಾರು ತಂದಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
0: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದ್ ಸ್ವಲ್ಪ ಖುಷಿ ಕೊಟ್ಟಿಲ್ಲ ನಮ್ ದಾಚೆ. ಸಂಜೆ ಅವಧಾನ ಮಾಡಿ ಎದ್ದವರು ಹಾಂಗ ಕುಸ್ಬಿಟ್ರು. ನಾನು ದಾಚೆ ಆಗ್ತಾ ಅಂತ ಕೂತಾ ಇದ್ದು. ಎಲ್ಲಿ ಎಲ್ಲಿ ಏನೋ ಆಗ್ಬೋದು.
0: ಅವ ಹೇಗಿದಾರ?
1: ಇದಾರ ಬರೋಬರಿ ನಿಮ್ ದಾರಿನ ಕಾಯ್ತಾ ಇದ್ದ.
0: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ.
1: ನಿನ್ನೆ ಹೆಸರಿನ ಜಪ್ಪ ನಾವು ನಡೆದ
0: ಇಷ್ಟು ಮಯ ಗರಂಗಿಲ್ಲ ಮಾಡಿದ್ದೀರಿ.
2: ನಿಮ್ಗಂತೂ ಎಲ್ಲ ಗೊತ್ತಾದ ಬಹುಶಃ ಅಮೂಲ್ಯದ ಕಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಜನ ಇತ್ತು ಜನಕ ಮಾಡಲಿಲ್ಲ ಅಂತ ಎಂತೂ ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ ಹಾಗಾದ್ರೆ ಎಷ್ಟು ಶಕ್ತಿನೂ ಅವರಲ್ಲಿ ಏನಿಲ್ಲ. ಆಗ ದೇವ್ಕೊಳ್ಳಿ ಅಭಯ ಯಾಕಿಲ್ಲ ಅವನ ಬಗ್ಗೆ ಅಂತೂ ಇಷ್ಟ ಕೌತ ಅಂತೀವಿ ತಾತೆ ಇದೆ.
0: ಅವನ ಏನ್ ಹೆಸರು ಅದವ ಈ ವರ್ಷದ್ದು ಅಂದ್ರ ಸಮಯದ
1: ಅವನ್ಗ ಬಹಳ ಅನ್ಸಿತ್ತು.
2: ಏಕಂದಾಗ ರಿಸರ್ವೇಶನ್ ಆದ್ರೂ ಎಲ್ಲಿ ಸಿಕ್ತಾಗ
0: ಇವೇಳೆಗಳ ಕಳಿಸ್ತೀನಣ್ಣ.
1: ಕಳಿಸು. ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
2: ಸಾಮಾನೊಳಗಿಟ್ಟು ಒಂದ್ ಭೇಟಿ
1: ಇವತ್ತಿನ ರಾತ್ರಿ ತಿಜೋರಿ ಕೊನೆ ಆದ ಮಗ್ರಿ
0: ಯಾಕ ಅಟ್ಟ ಚೆನ್ನಾಗಿತ್ತಲ್ಲ
1: ಇತ್ತಾಗ ಅಟ್ಟ ಎಲ್ಲಿ ನೋಡಿದ್ದೀನೋ ಅದಕ್ಕ ಹಂಗ ಕೇಳ್ತೀನಿ.

0: 바로 가옥이었던 것도
1: 수디라, 넌 너하는 일을 먹고 있던 말은 내가
2: 아들아, 남아들아 형들아 내려
3: ಮಗನನ್ನು ಕರ್ಕೊಂಡು ಬರ್ಬೇಕು
2: ಅಮ್ಮ ಎದ್ದು ಬಾಗಿ ಬಿಟ್ಟಾಳಲ್ಲ
4: ಅಲ್ಲ ಈ ಶಾಖೆ ಬರ್ತಿರ್ತದ ಭವಿಷ್ಯ ಯಾವುದಾಗಿ ನಿಮ್ಮ ಜೀವ ಇದ್ರು ಕೂಡ
2: ಹಾಕ ಬರ್ತೀವಲ್ಲ

Oh,

Take your time.

0: ಮೊದಲು ಆ ಕೂದಲು ಸರಿ ಮಾಡ್ಕೋ.
1: ಪರಾಗ ಹೋಗು.
2: ಪರಾಗ ಮುಂಜಾನೆ ಚಾಕೊಂಡು
1: ವ್ಯಾಯಾಮ ನಿಯಮ ಮಾಡ್ತಾನೇನಮ್ಮ?
0: ಊರಿನ ಹೊಂದಿಸುವುದು ವ್ಯಾಯಾಮ. ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ? ಹಂಗಲ್ವೇ, ಅಷ್ಟ ದೊಡ್ಡ ಶಹರದಾಗ ಏನೇನೆಲ್ಲ ಮಾರ್ಬೋದಿಲ್ಲ.
1: ಮತ್ತ ಅದ್ರ ಉಳಿದಿದಾಗ್ಲೂ ಏನಲ್ಲ, ಅದಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿದ್ರೆ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದ ನೋಡ್ತೀನಿ, ಇನ್ನಷ್ಟು ಬೇಡಿದ್ರೆ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಅಲ್ಲಿದ್ದಲ್ಲ ಬೆಳೆದಿದ್ದಲ್ಲ ಮುರಿಲಿಕ್ಕ ಬಂದದ.
0: ಕಳೆದ 20 ವರ್ಷದಿಂದ ಯಾರು ನಡೆಸಲ್ಲ,
1: ಹಣ ಎಲ್ಲ ನಿಪ್ಪಲಾಯ್ತು, ಆಗ್ಲೇ ಮಾರಿ ಹಾಕಿ ಬಿಡ್ಬೇಕಾಗಿತ್ತು.
0: ಯಾರಿಗಿತ್ತು ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸ್ ತಗೊಂಡು ಟ್ಯಾಕ್ಸ್ ತಗೊಂಡು ಒಂದು ತಂದು ತಂದ ಅದ್ರ ಉಪಯೋಗ ಏನು ಅಂತ ತಿಳ್ಕೊಂಡ್ರು. ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು. ಅವ್ರಿಗೆ ಅನ್ನಿಸ್ತು ಮಾಲಕ್ಕೆ ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವ್ರ ಮಾಡ್ತಾರ ಅಂತ. ಒಟ್ಟಿನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರಿ ಕೆಡ್ತು, ಒಂದ್ ಸಾರಿ ನಿಂತು ಅಂದ್ರ ನಿಂತ ಬಿಟ್ಟು.
2: ಮತ್ತ
1: ಊರಾಗಿಂದ ಬಾಡಿಗೆ ಮೇಲೆ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ? 2 ಎಕರೆ 3 ಎಕರೆ 5 ಎಕರೆ ನೀರ್ ಕೊಟ್ಟು ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದ್ರೂ ನಾನು ಪ್ರಯತ್ನ ಮಾಡಿದೆ. ಜನ ನಾವು ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗ್ಲೇ ತಾತ್ಯ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದ್ 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬರೋದಿಲ್ಲ, ಅದಕ್ಕ ಮಳೆ.
2: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತ ಮನಿ ಮುಂದ ಆನೆ ತಮ್ಮ ಸೊಂಡಿ ತುಂಬಾಸ್ತಿದೆಯಲ್ಲೇನು, ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದಿಟ್ಟು ಬಿಟ್ಟರು ಮನಿ ಮುಂದೆ.
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳದ ಬಂದದ್ದು ಮಠ ಕಾಣಿಸ್ತದ. ಮಾಡಿದ್ದ ಅವ್ನ ಅಪ್ಪ ಲೋಟ ತೆಗೆದುಕೊಂಡು ಬಂದಿದ್ದ ದೇವ್ರನ್ನ ಕೊಟ್ಟಿಗೆ ಸಂಸಾರ ಹೊಡಿದ್ದ ಮತ್ತಾನ ಕಾಣಿಸ್ತದ ನೀನು ಕಳ್ಸ್ಕೊಂಡು ಬಂದಿ ಆ ಬಿಳಿ ಬಿಳಿ ಮನುಷ್ಯನ ಮಾತನ ನಾನು ಮುಂದಕ್ಕೆ ಹೋಗಿರ್ತೀನಿ ಕೈ ಚೀಲ ತಗೊಂಡ್ ಬಾ ಮತ್ತ ಒಂದು ಕೋಳಿ ಚೀಲ ಸಕ್ಕರೆ ಸ್ವಲ್ಪ ತಗೊಂಡ್ ಬಾ
2: ಮನಿ ಆಳ್ಬಾರ್ದು ಅವ್ರಿಗೆ ಯಾರು ಕೆಲ್ಸಕ್ಕೆ ಯಾಕೆ ಹಚ್ಚಬಾರ್ದು ಆಮೇಲೆ
3: ಹೋಗೋದ್ರ ತುಂಡು ಮಾಡಿ ತಿಂದವರು.
4: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ.
3: ನಮ್ಮ ಅಣ್ಣ ಹಾಕೊಂಡಿ ಭಾಳ ನಿಮಗೆ
5: ಗೊತ್ತಿರೇನು ಅವ್ರ ಸಿಟ್ಟು ಊರಾ ದೇಶಪಾಂಡೆನ ಅದಾರ ಅವ್ರಿಗು ಬಿಪಿ.
4: ನಿಮಗ್ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೇನಾಗಿರ್ತೀವಿ ಅಂತ.
5: ಆದ್ರ ನಮ್ದು ನಮಗಾಗುತ್ತು ಕಲಿ ತಲೆ ಮುಚ್ಕೊಳ್ಳಿ ಚಾವೆ ಹೇಳಿದ್ರ ಕಾಲ್ ಹೊರಗಿಡ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊರಗಿಡ್ತದ. ಇಂಥ ಪ್ರಕಾರ ಎರಡು ಕೋಣೆ ಜಾಗ ಬೇಕು ಅಂತ ಇಷ್ಟು ದಿವಸ ಬಡ್ಡಾಡಿದ್ದು ಈಗ ಸಾರೆ ಭಕ್ತ ಆಗಬಹುದು ಅಂತ ಬಡ್ಡಾಡು. ಇಲ್ಲಿ ಹ್ಯಾಂಗಾದ್ರು ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆಯಾಗಿ ಧಾನ್ಯವ
3: ನೀವಿ ಬಡ್ಡಿ ಹಾಡ ಹಚ್ಚಬೇಡ ಯಾರು ನಿಮ್ಮ ಕಡೆ ಬರಲಿಲ್ಲ ನಾನು ಹೋಗುದಿಲ್ಲ ಆಯ್ತು ಪಕ್ಕ ಕೋಪ ಇದ್ದು ನೋಡು ಹಾಗಲ್ಲ ನನ್ ಎರಡು ದಿನ ನೀವ ನಮ್ ಜೋಡಿ ಇದ್ದು ಬಂದ್ ನೋಡಿ ನಿಮಗ್ ಅರ್ಥ ಆಗ್ತದ ಇದಕ್ಕಂತಾನೆ ನಾನ್ ನಿಂದು ಮಾತಾಡೋದಿಲ್ಲ ಸುಮ್ಮ ಅರ್ಥ ಕನರ್ಥ
4: ನಿನ್ ತಂಗಿ ಕಲೇ ಇಷ್ಟು ವರ್ಷ
3: ಅಲ್ಲಿ ಅಕ್ಕಿ ಕಾಲೇಜ್ ತಮ್ಮನಿಯಿಂದ ಹತ್ರ ಆಗ್ತದ ಅಂತ ನಡು ನಡುವೆ ಇದ್ದಿದ್ಲು ಎಂದು ನಮ್ ಜೋಡಿ ಇದ್ದಿದ್ದಿಲ್ಲ ಅಕ್ಕಿ ಯಾರು ಹೇಳ್ತಾರೆ
1: ಮೈಗೆ ಕೂತು ಬಿಡೋದಿಲ್ಲ ಗಾಂಧ ಸಮಯ ಇರ್ತದ
5: ಮುಂದೆ ನೋಡಿದ್ರು ನನ್ ಕೋಪಡಿಸ್ತಾನ ಉದ್ಧಾರ ನನ್ ಕೈಗ ಮುಂಬೈ ಆಗಿ ಹೊಂದಿ ಹೋಗ್ಯದ ಇಲ್ಲಿ ಇಷ್ಟು ಮಂದಿ ಇದ್ದಾರ ನನಗ ಅರ್ಥ ಸಿಗ್ತಿಲ್ಲ.
4: ಬಂದಾದ್ರೂ ಜೀನಸ್ ಕಡಿಮೆ ಆಯ್ತು ಏನು ಹೋಗು ಅಂದ್ರೆ ನನ್ ಕೋಪಡಿಸುತ್ತಿದ್ದವರು ಸ್ವರ್ಗಕ್ಕ
1: ವ್ಯವಸ್ಥೆಯಿಂದ ಒಳ್ಳೆಯವರಿದ್ದಾರ ನಮ್ಮ ಅತ್ತಿಗೆ
5: ಅದು ನಿಮ್ ಬಗ್ಗೆ ಈಗ ನಿರ್ಮಾಣ ಏನಾಯ್ತು ನೀವೇನು ಸಂಧು ಭಾವಿಸಿದ್ರೆ ಕೇಳಿ ಅವ್ರು ಅವ್ರು ಒಳ್ಳೆ ಕಡೆ ಬಂತ
1: ಇದೆಲ್ಲ ನಮ್ಮ ಅಣ್ಣನ ಕಾರ್ಬಲ್ಲ
5: ಮತ್ತ ಈಗ ಯಾರಿಗಾದ್ರೂ
3: ಹಾಕಿದ್ರು ಇಲ್ಲ ಮಾಡಿ ಬಿಟ್ಟು ಹಾಗ
1: ಸರಿ ಅದೊಂದು ತಗೊಂಡು ಏನ್ ಮಾಡ್ತಿದ್ದೀರಾ ನೀವು ಮುಂಬೈ ವಸ್ತು ಎಷ್ಟೆಷ್ಟು
6: ಗೊತ್ತಿಲ್ಲ ಮಾಡ್ತಾನೆ.

0: ಹಾಗೇನಿಲ್ಲ, ನಿಮ್ಮೆಲ್ಲರ ಬಗ್ಗೆ ಬಹಳ ಇಷ್ಟ ನಾನು.
1: ಪರಾಜನ ಬಗ್ಗೆ ಇಷ್ಟ ಅಂತ ಹೌದಾ?
0: ಪರಾಗಾಗ ಈ ಕೆರೆಗೆ ಇಸ್ತಿ ಕಳಿಸಿದ್ದಲ್ಲ ಅದ್ರದ್ದಂತೂ ಹೆಚ್ಚಿಟ್ಟಲ್ಲಮ್ಮ. ಈ ಹುಡುದ ಈ ವಾಡದ ತುಂಬ ಉಂಡಿತ್ತಲ್ಲ.
2: ಬಂದೆ ನಮ್ಮ ಗುರುರಾಜ ಮನೀಗ ನೋಡಿಟ್ಟಿರು ನೀನು ರಾಘವನ್ ಲಕ್ಷಣ. ನಾನು ನಮಗ ಮೊದಲೇ ಹೇಳಿದ್ದೆ, ಮನೆಯಿಂದ ಹೊರಗೆ ಹೆಜ್ಜೆ ಐತಿ ಅಂತ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ. ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕ್ಕಾಗಿಲ್ಲ. ಎಲ್ಲೋ ನಾವು ಕ್ರಮ ಕೂಡ ಅವನಿಗೆ ಬೆಲ್ಲಿ ಹಾಕೋಳ ರೀತಿ ಅದಕ್ಕ ಕೊಟ್ಟಿದ್ದು. ಬರೋಬ್ಬರ್ ಮ್ಯಾಗಿಡಾಗ ಕುಂದಿ ಮ್ಯಾಲ ಛಲ ಹೊರತು ಬಿದ್ದಿದ್ರ ಇಂಥ ಮ್ಯಾಲಿ ಬಿಟ್ಟಿರ್ಲಿಲ್ಲ. ಸುಧಾರಿಸೋದು ಯಾರು? ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೊಬೈಲ್ ಕಟ್ಟೊಂಡ್ ಮುಂತ ನಿನ್ ಹೇಳೋ ಮುಂದ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು? ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿನಂಗಿತ್ತು ಅವನು ಮೈ ಕಟ್ಟು. ಈಗ ಅದೇ ಎಲ್ಬಾವ ಕಾಣಿಸ್ತಾವ. ನಾನು ಹಗಲಿಡಿ ಸಾಯೋತಂತ ದುಡಿಯೋದು, ಇವ ಮುಂಜಾನೆ ಸಂಗೀತ ಅಂತ ಅಲ್ಲಿ ಹಿಂದಿರೋದು ಇಲ್ಲ ಮಲ್ಕೊಂಡಿರೋದು. ಮಾಡ ಹಂಗ ನನ್ನ ಮಕ್ಕಳೆಲ್ಲ ಕುಡಿದು ಉದ್ಧಾರ ಮಾಡಕ್ ಬಂದಾರ. ನಿನ್ ಮಗ ಒಳ್ಳೆ ಮುದ್ದಾರೆ, ಅವನಿಗೆ ಹಾಂಗ ಚಲೋನ ಇಟ್ಟಿ. ನಮ್ಮ ಧರಣ ದಾವಣಗೆರೆ ದೇಶಪಾಂಡೆ ಅವರ ಹೆಸರನ್ನ ಏನಾದ್ರು ಮೇಲ್ ತರುವುದಾದ್ರ ಅದು ನಿಮ್ಮ ಬೇರೆ ತರ್ತಾರೆ. ಈ ಕುಡಿಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ಬೀಳ್ ಬಿಡ್ಬೇಡಿ.
0: ಹೋಗ್ಲಿ ಬಿಡೋಣ, ನಾವು ಇದ್ರ ತನಕ ಅಡ್ಗ ಅಂದ್ರೆ ಹೊರಡ್ಬೇಡ.
2: ನಿನ್ಗೆ ಏನ್ ಗೊತ್ತಾಗ್ತದೆ? ನನಗ ಈ ಕರ್ಡ್ ಬಿಡ್ದಾಗ್ತದೆ
0: ಅಣ್ಣ. ಕೂತ ಸ್ವಲ್ಪ ಅದಕ್ಕೆ ನೀವು ಕೂಡ್ರಿ. ಬಂದಾಗಿತ್ತ ನೋಡ್ತೀನಿ ನಾನು ನಿಮ್ಮಿಬ್ಬರದ್ದು ತೆರ್ಸಾನೆ ಕೆಲ್ಸ. ಸರಿಯಾದ ಕೂತಿಲ್ಲ, ಸರಿಯಾದ ಮಾತಿಲ್ಲ
1: ಹೇಳಿ.
0: ಈ ವಾರ ನೋಡ್ರಿ ಎಷ್ಟು ಹೊಲಸಾಗ ಸಿಗತ್ತೆ ಅದ ರಿಪೇರಿ ಮುಂತಾದ್ರು
2: ರಿಪೇರಿ. ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು. ಇಷ್ಟು ದೊಡ್ಡ ಮಾಡಿ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆಗಳಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಾಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡುವ ಅಗತ್ಯದ.
0: ನಾವು ಅಲ್ಲಿ 500 ಮೈಲಿ ದೂರದಿಂದ
2: ಅದೇ ಹೇಳೋದು. ಇಲ್ಲಿ ಒಬ್ಬರಿಂದ ಒಬ್ಬರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ತಾತ್ಯ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟು ಹೋಗ್ಬಿಟ್ಟ. ನೋಡಪ್ಪ ನೀನು ಶ್ಯಾಣಿಯಾಗಿದ್ರ ನನ್ ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲೂ ಕುಲ್ಗೆಟ್ ಹೋಗ್ಯಾವ. ನಿನ್ ಮಗ ಒಳ್ಳೆ ಉಂಟ, ಅವನ ಹಾಗೆ ಒಳ್ಳೆ ಸಹಾಯ ಮಾಡಿ. ಎಷ್ಟು ಹೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ಮಟ್ಟಕ್ಕೆ ಬರ್ತಾರೆ ಹೌದು.
0: ಮೆರಿಟ್ನಾಗ ಎಷ್ಟು ಕಟ್ಟಿದ್ದಾನು
2: ಮತ್ತ
1: ಅದು
2: ಒಂದು ಕೋಪಗ್ರಸ್ತು ಗುಣನೇ. ನಮ್ಗೆ ನೋಡ್ರಿ ತೂಗು ಮಣಿ ಮ್ಯಾಲ ಕುಂತು ಹೊಲ ಮಾಡಿದ್ವಿ, ಎಲ್ಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳೆದಾಗ ನೌಕರ ಮಂದಿ ಬಂದು ಉಗುಳಿ ಕಪ್ಪಿಂಗ್ದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡ್ಲಿಲ್ಲ. ನೀ ನಮ್ಮ ಪಿಚ್ಕಾರಿ ನಾ ಇಲ್ಲೇ ಮುಂದೆ ಹೊರಬಿಟ್ಟಿ. ಮತ್ತ ಖರೆ ಹೇಳ
0: ಬಂದೆ
3: ಸುಧೀರ್ ಕಾಕಾ
0: ನಾನು ಕುಟುಂಬನೆ
1: ಬಾಜಿ ಬಾಬು ಬಾಜಿಗೆ
3: ಸರ್ ಮಾಡ್ನೆ ತೋಣಿ ಸುಜಿತಾಯ ನೀಡಲಿ ಅಲ್ಲಿ ಅವಿತಾ ಅಂತಾ
0: ಹಾ ನೀನಾ ಬರ್ತನಲ್ಲ ಮೆಡಿಸಿನ್ ಅಂತ ಆಯಿ ತಗೊಂಡಿಕ್ಕೆ
3: ಸುಜಿತಾ
0: ಹೋಗಿ ಏ ಇಲ್ಲ ಜಯ ಕೂಡ ಅಂತ ಬರ್ತಾಳ ಏನು ಕೇಳಿಕ
3: ನಕ್ಕು ಎಷ್ಟು ನಿಮ್ಮಂತಿರ್ತಲ್ಲ ಕೇಶ್ವಾನಿ ಅಷ್ಟೇ
0: ನಮ್ಮ ಮನೆ ಇಂತ ಹೌದು ತಾತ
3: ನನಗೆ ಇಷ್ಟ ಇಲ್ಲ

అయ్యే

0: చెప్తూ నిల్లు వచ్చిన కామెడి
1: ಇವತ್ ಮುಂಜಾನೆ ಸೊತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರ
2: ನಿಮಗೇನು ಮುಂಬೈ ಕಡೆಗೆ ಹೇ ರಂಜು ಆ ಬಾಗಿ ಕಡೆ ಯಾಕೆ ನಿಂತೇ
3: ಬಾಗಿ
1: ಎಷ್ಟು ತುಂಬಾ ನೋಡು ನಾನು ಮುಂಜೆ ಒಂದಿದ್ದ ನೋಡ್ತಾನೆ
2: ಹಿಂಗ
1: ಸರಿಯಾ ಬಿಡ್ತೀನಿ ನಾವು ಸಿನಿಮಾಕ್ಕಂತ ಹೊರಬೇಕಾದ್ರೆ ಬಂದಾಗಿದ್ದ
3: ನೀವು ಟಿವಿ ತಗೊಂಡ್ರಿ
1: ಹಾ ಮುಂದೆ ಬಂದೆ ಅಷ್ಟೇ ಒಂದಿಷ್ಟು ಅದೇ ಸಿಕ್ತು ಹತ್ತನೇ ಅಲ್ಲ ಅಣ್ಣ ಐದು
3: ಕೂತಿದ್ದೀರಿ ಅಂತ ಒಂದು ವಿಷಯ ಇರ್ತೀನಿ ತಾತ್ಯ ಅಂತ ಸರಿ ಇಟ್ಬಿಟ್ಟಿಲ್ಲ ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
3: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದ ನನಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರೆ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬಕ್ಕೆ ಆಚೆ ಇಂದ ಕಲಿಯುವಂಗಿಲ್ಲ ಇವ್ರನ್ನ ಪ್ರತಿಷ್ಠೆ ಅದು ಮಾಷಲ ಮಂಡಲ ಆಗಿದೆ
0: ಅಂದ್ರೆ ನೀನು ಬಾಳೆ ಎಲ್ಲ ನೀನು ನಿರ್ಣಯವನ್ನು ಸಾಧ್ಯತೆ ಇಟ್ಕೊಂಡಿಲ್ಲ ನಾವು ಯಾಕೆ ಈ ಕ್ಲಾಸ್ ಬಂದ್ವಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ರಿಗೂ ಹೊರಹಾಕಲು ಶಕ್ತಿ ಇರಲಿಲ್ಲ ನನ್ನ ಭವಿಷ್ಯದ ಏನಾಯ್ತು ಮಣ್ಣಾಯ್ತೋ ಚಿನ್ನ ಆಯ್ತೋ ಇದೇ ಇದೇ ಹೊಲದಾಗ ಭೂತ್ ಬಂದಿದೆ ನನ್ನ ಜನ ಆಗಲೇ ನೌಕರಿ ಸೂಪರಿಟ್ಟಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರೇಮಿಸ್ತೇನೆ ಮೊದಲು ಮೊದಲು ಕೂಡ ಬರ್ತಿರ್ಲಿಲ್ಲ ನಂತರ ಕೂಡ ಬಂದು ಇದೇ ಊರು ಮೂಗು ಬರ್ತಿದ್ದು
2: ಆ ಬಿವಾರ ಕೊಡೋ ಹೋಗಿಲ್ಲ ನಾಳೆ ಇವ್ರು ಲಂಗ ನಿಜ ಹೇಳ್ತಂದ್ರ ಹುಡುಗಿ ಮೇಲೆ ಹಾಕೋದ ಅಥವಾ ಹಂಗ ಬಜಿ ಮಾಡ್ಕೊಡ್ತೀವಿ ಹಂಗಾರ ಇದ್ದಾರ ಯಾರು ಮಾಡ್ಕೊತಾರ ನೀವು ಹುಡುಗಿ ಚೋಡಿದಾಗ ನಾನು ಅದ್ರಾಗ ರೂಮ್ ಕೂಡ ಇಷ್ಟು ಸುಂದರ ನಾ ಬಿವಾರ ಕೂಡ ಹೊಂದಿಲ್ಲ
0: ತೋಟ ಹಿಡ್ಬೇಕಾದ
2: ನೀವ್ ಏನ್ ಬೇಕಾದ್ರು ಮಾಡ್ಕೊಳ್ರಿ ಆದ್ರೆ ನಾ ಬಿವಾರ ಕೊಡೋ ಹೊಂದಿಲ್ಲ
1: ತೋಟ ನಮ್ ಮೂರ ಮಂದಿ ಹೆಸರು ಇದ್ದಾರೆ
0: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕತ್ತಿದ್ದಿ
1: ಅಣ್ಣ ಏನ್ ತಪ್ಪಾಯ್ತಂದಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸ ಬಗ್ಗೆ ನೀವು ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂತೀವಿ ಗೊತ್ತದೇನ ನಿನ್ನ ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ರು ಖರ್ಚು
0: ತಾತ್ಯ ಮಾಡಿ ಹೆಸರಿಗೆ ಅಷ್ಟೇ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮೊಬೈಲ್ಗೆ ಹಾಕುತ್ತಿದ್ರು ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಆ ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಏನು ಈಗ ನೀನು ಇಷ್ಟೇ ಬೇಡ ಕೊಂಡಿ
1: ಅಣ್ಣ ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ ನೀನಂತ ನಿನ್ ಶಿಕ್ಷಣ ಕೊಟ್ಟೆ ನೀನ್ ಕಗ್ಗ ಮಾಡಿದೆ ಅಂತ ಈಗ ಕೇಳು ನಂದು ಸ್ವಲ್ಪ ನಿನ್ ಕಿಸದಾಗೆ ನನ್ನ ಖರ್ಚು ಮಾಡಿಲ್ಲ ನನ್ ಶಿಕ್ಷಣ ಅಕ್ಕಮ್ಮ ಬೇಕ ಅಲ್ಲದೆ 20 ವರ್ಷದಿಂದ ನನ್ನದನ್ನದು ಏನಿಲ್ಲ ಸಿಗ್ತದೆ ನಿಮಗೆ ನನ್ನ ಜಮೀನು ಕಡಿಮೆ ಇತ್ತೇನೋ ನನ್ನ ಹೆಸರಿನ ಮೇಲೆ ಇದ್ದ ಜಮೀನಿನ ಉತ್ಪನ್ನದ ಮೇಲೆ ನನ್ನದೆಲ್ಲ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಮುಗಿದ 20 ವರ್ಷ ಆಯ್ತು ಅದ್ರ ಉತ್ಪನ್ನ ನೀನು ಬುದ್ಧಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಬುದ್ಧಿ ಐಸತ್ತು ನಾಲ್ಕು ದುಡ್ಡು ಖರ್ಚು ಅನ್ನೋ ನನ್ನ ಉತ್ಪನ್ನದ ಅಂತ ಅಂದ್ರೆ ತುಂಬಿ ಸುತ್ತ ಬಾರಿ ಅಂತ ಖರ್ಚು ಒಮ್ಮೆ ಅದು
0: ಬರಬೇಕು ಮತ್ತೊಂದೇ ಅಂತ ತಕ್ಕೊಂಡು ಹೋಗ್ಬೇಕು
1: ನಾವೇನ್ ಬುದ್ಧಿ ಬೆಳೆದನು ಎತ್ಕೊಂಡು ಹೋಗ್ಬೇಕ ಅದ್ರ ನೀ ಏನಾದ್ರೂ ಕೈ ಇಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ ಸೂಚಿಕ ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಅಂತ 10 ಸಲ ಬಿಟ್ಟೆ ಹಾಕಿದ ಹೇಳ್ತಿದ್ದಿ ಆಗ ನಿಮಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಇವತ್ತು ನಾನು ತಿಳಿಸಿದ ಅಂತ ಅಲ್ಲದೆ ನಾಲ್ಕು ವರ್ಷ ಬಂದಿಲ್ಲ ನಾಳೆ ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಒಮ್ಮೆ ಕೊಡಿದ್ದಿ ಹೇಳ್ಬೇಕು ಅನ್ನೋದು ಚಿಕ್ಕ ಮಕ್ಕಳು ಸುತ್ತಿನ ಒಂದ್ಸಾರಿ ಸತ್ಯ ಅನ್ನೋದು ಅಂತ ಮತ್ತೆ ನಾಳೆ ನೀವು ಕುಂಕತ್ತೆ ಉಂಡು ಮಾಡಿ ತಿಂದಿದ್ದ ಅಂತ ಆಯ್ತಪ್ಪ ಪುಟ ಎತ್ತು ನೀನು ಮಾತು
0: ನಾನು ನಿನ್ನ ಉತ್ಪನ್ನ ಕೊಡಲಿಲ್ಲ ಕರೆಯದ ಹಾನಿಯ ಕೊಡಲಿಲ್ಲ ಹಣ ಕೊಡಲಿಲ್ಲ ಅದು ಕರೆಯದ ಮಾತ್ರ ನಿನಗೆ ಇಷ್ಟು ವರ್ಷದಾದ 1,000 ಅನಿಸ್ತೇನು ಹುಲು ಕೆಲಸ ಹೆಂಗ್ ಕೇಳಬೇಕು ಅಂತ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ 2 ತಿಂಗಳು ಬಾಡಿಗೆ ಮನೆಯಲ್ಲಿದ್ವಿ ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ
1: ಮತ್ತ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡಿ ಎಲ್ಲ ಅವ್ರು ಇರ್ತಾರ ಹಂಗಂದ್ರ ಅವ್ರಿಗೆ ಯಾಕೆ ಕಾಣಿಸ್ತಿ ಅವ್ರಿಗೆ ಯಾಕೆ ಕೊಡ್ತಿ
0: ಒಂದು ನೋಡು 1 ವರ್ಷ ಫೈನ್ ಇದ್ರ 3 ವರ್ಷ ಬರ್ಗಲ್ಲ
1: ನೀರಾವರಿ ಹ್ಯಾಂಗ್ ಬರ್ತದೆ ಬರ್ಗಲ್ಲ
0: ಮತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ ಕೋರ್ಟ್ ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ ಕೈಯಾಗಿನ ಕೆಲಸ ದಿವಸ ಬಿಟ್ಟು ಅಮರಾವತಿ ನೋಡ್ಬೇಕಾಗ್ತಿತ್ತು ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಇದು ಕೇಳತ್ತಂತ ಎಲ್ರು ಭ್ರಾಮಣ ಪ್ರವೇಶರು ಒಂದೇ ಒಂದು ಕೇಸ್ ನಿಕ್ಕಾದ್ರೆ ನನ್ನ ಮನಸ್ಸಿಗೆ ಒಪ್ಪಂದ ಆಗ್ಲಿಲ್ಲ ಸಾಹೇಬ್ ಜನರಿಗ ತಿನ್ನಕ ಕುಡಿಯಕ ಎಲ್ಲ ಕೊಟ್ಟರು ನನಗೆ ಯಶಸ್ಸು ಸಿಗಲಿಲ್ಲ ನಿಮಗೆ ಗೊತ್ತಿಲ್ಲಪ್ಪ ರಾಮನ್ ಮಂದಿಗ ಇಂತ ಹಳ್ಳಿಯಾಗಿತ್ತು ಹೋಗೋದು ಎಷ್ಟು ಕಷ್ಟದ ಅಂತ
1: ಉಳ್ದಲ್ಲ ಹ್ಯಾಂಗ ನಡೆದ ಅಂದ್ರ
0: ಹ್ಯಾಂಗ ನಡೆದ ಗೊತ್ತದೇನು ಈಗ ಈ ಊರಾಗಿರೋದು 7 ಬ್ರಾಹ್ಮಣ ಮನೆ ಅದ್ರಾಗ 3 ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು ಒಂದು ದೇವರ ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ ಇನ್ನು ಉಳಿದವ್ರು 4 ಅದ್ರಾಗ 3 ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ ಎಲ್ಲರೂ ಸಾಲಗಾರರೇ ನಮ್ಮ ತಲೆ ಮ್ಯಾಲೆ ಪೊಗಳಿನ ದೊಡ್ಡದು ಸಾಲನು ದೊಡ್ಡದು ಇತರ ಮಂದಿ ಜನರದ್ದು ಛಲೋ ನಡೆದ ಸೇರದಿಂದ ತೆಗೆದು ಮನೆ ಕಟ್ಕೊಂಡಲ್ಲ ದಲ್ಲಾಳಿ ಮಾಡ್ತಾರ ಟ್ರಕ್ ನಡೆಸ್ತಾರ ಏನು ಇಲ್ಲ ಅಂದ್ರೆ ರಾಜಕೀಯ ಇದ್ದಿದ್ದೆ
1: ಇದೆಲ್ಲ ನಮಗ್ ಮಾಡಕ್ ಆಗ್ತದೆ.
0: ಕಾಲ ಬದಲಾಗಿದೆ ಸುಧೀರ, ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿಮೆ ಕುಲಾಚಾರ ಶ್ರದ್ಧ ಪಕ್ಷ ಪ್ರೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ, ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಎಲ್ಲಾನು ಕಡಿಮೆ ಮಾಡ್ಬೇಕು.
0: ಹ್ಯಾಂಗ್ ಕಡಿಮೆ ಮಾಡೋದು? ನೀ ಬಾ ಮತ್ತೆ ಮಾಡಿ ತೋರಿಸು.
1: ನಾನೇ ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ ಆ ರೂಪದ ಕಠಿಣ ಹಬ್ಬ.
2: ನನಗೂ ಕಾಟಿ ತುಂಬಾ ಸರಿಯಾಗಿ ಬಳಸ್ತಾ ಹೊರತು ಸಮಾಧಾನ ಅನ್ಸುತ್ತಿದೆ. ಏನಂತ ನನ್ನ ಸಾಧ್ಯವಾಗಿಲ್ಲಪ್ಪ. ನನಗೆ ಅಪ್ಪ ಅಮ್ಮನ ನೀವೇನ್
0: ಬೇಕಾದ್ರೆ ಮತ್ತ ಊರಾಗಂದು ಬಿಟ್ರು ಅವ್ರ ಮುಳುಗಿಸಿದ್ರು ಅಂತ
3: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರು ಜನ ಹೇಳೋದೇ ಅಲ್ಲ ಕಡಿ ಖರ್ಚಿದ್ರು ಚಲ ಹೊತ್ತಾಗ ಬರೋಬರಿ ಆಗಿ ಅಂದ್ರೆ ನನ್ನ ಜೀವ ಹಾಳಾಗ್ತಾ ಬಿದ್ದಿತ್ತು. ಒಮ್ಮೆ ಕರೆಸಿದ್ರಲ್ಲ ಮಾರಿಬಿಡು ಆ ಜಾಗ.
2: ಅಲ್ಲ ಒಮ್ಮೆ ಕರೆಸಿದ್ರು ಅಂದ್ರೆ ಏನು?
3: ಅಲ್ಲ ಅವಾಗ ನಾನೇ ಹೇಳ್ದೆ ಅವಾಗ ಇಷ್ಟ ಹಿಡಿದು ತರ್ತಾನ
2: ಕೆಲಸ ಮಾಡಲು ಮನೆ ನಡೆಸಲು ಈಗ ಕಂಡಂದ್ರು
0: ಇವತ್ತು ಹೀಗೆ ಹೇಳಕತ್ತಿ ನಾಳೆ ನೀನೇನಾದ್ರೂ ಅಂದಿದ್ದೀನಿ.
3: ಮಗು ಸತ್ತು ಹಂಗ್ ಮಾಡ್ಬೇಡ. ಅಲ್ಲ ನನ್ನ ಆಶ್ರಮ ಉಳಿದಿದ್ದಷ್ಟು
2: ಅಲ್ಲ ತೋಟ ಮಾರಿನ ಕಡೆ ಹಿರಿಯರೆಲ್ಲ ಕುಂತಿ ತಮ್ಮ ಸ್ವಂತ ಹೆಸರು ಮಾರಿ ಹೇಳಿ ಈಗ
0: ಮಾಡ್ತೀನಿ ಮಾಡಿದ್ರೆ ನಿನ್ನೆ ತಿದ್ದಿ.
3: ಅರೆ ಇನ್ನು 10 ದಿವಸ ಆಗಿಲ್ಲ ಯಾಕೆ ಮಾಡಕತ್ತಿ ಬಿಡಿ ನೀವೆಲ್ಲ ನನಗಂತೂ ಬರಬೇಕು ಕಾಣಲಿಲ್ಲ ಈ ವಾದವಾಗಿ.
0: ಅವನ್ ಮಾತು ಕೇಳೋಣ ಅಣ್ಣ ನನ್ನ ಹೆಸರು ಮೇಲೆಲ್ಲ ನಾಕೆಕ್ರಿ ಅರಿವಿಟ್ಬಿಡು. ನೋಡು ಚಂದ್ರವ್ವ, ನೀನ್ ಇವತ್ತು ಉದಾರವಾಗಿ ಹೇಳಕತ್ತಿ ನಾಳೆ ಊರ್ ಮಂದಿ ಇದ್ರ ಹೇಳ್ತೀನಿ ನೀನು ಅಣ್ಣ ಬಂದು ಎಲ್ಲಿ ನಾಲ್ಕು ಅಂತ ಅಂತ ಹಂಗೆಲ್ಲ ಬೇಡಪ್ಪ. ಅವ್ವ ಏನ್ ಹೇಳ್ತಾರೋ ಅದು ಬರೋಬರಲ್ಲ ಹಂಗೆ ಮಾಡಲ್ಲ. ಏನಂತೀರ?
1: ನನಗ್ ಕೇಳ ಉಪಕ್ಷಣ ಮಾಡ್ಬೇಡ ಬೇಕಂತಿದೆ. ಎಲ್ಲಾನು ಮೊದಲೇ ಜಿಕ್ಕಿ ಆಗಿತ್ತು ಹೊಂದಲ್ಲ
0: ಒಳ್ಳೆ ಪ್ಲೇಯರ್ ಆಗ್ತಿದ್ದ. ಅವಾಗ ಒಳ್ಳೆ ಇಂಜಿನಿಯರ್ ಆಗೋದಿಲ್ಲ
1: ನೀ ಏನ್ ಹಾಕ್ತಿ ಒಳ್ಳೇದು?
0: ಅವ ಒಳ್ಳೆ ಸೆರೆ ಕೂಡ್ಕಾಕ್ತಾನ.
2: ಹಿಂಗ ನೋಡಿ ಹಿಂಗ
1: ನಾನ್ ಬಂದೆ ಮುಂಬೈಗೆ. ಮುಂಬೈ ಬಂದು ಏನ್ ಮಾಡವ ನೀನು?
4: ಕರೀತಿ ಸಲ ನಡ್ಕೋತೀನಿ.
1: ಅದೇನಾ ನೋಡ್ರಿ ಬೇಕಂದ್ರ
4: ಯಾಕೋ ಈಗ ಚಾಕಿ ಹೇಳ್ಕೊಡ್ಬೇಕು.
1: ಒಳ್ಳೇದಲ್ಲ
2: ಹೇಳಿ ಅಪ್ಪಗಿರಿ ತಾಕ ಅಂತ ಇರ್ತಾ ಸಿಹಿ ಸಮಂತ
4: ಬಿಡ್ತೀಯಾಕ
1: ನನ್ ಬಿಡ್ರಿಯಲ್ಲ.
4: ನನಗ್ ಬಿಡ್ರಿಯಲ್ಲ ಅದನ್ನ ಹೇಳೋ ಅದನ್ನಂತ ನಿಮ್ಮಿಂದ ನಾನ್ ಕುಡಿಯೋದಿಲ್ಲ. ನೋಡ್ತೀನಿಲ್ಲ ನನ್ ಹಿಡಿಯೋದಕ್ಕ
1: ನೋಡಿದಂತೆ ಹಂಗೆ ನನ್ ಕರ್ಕೊಂಡು ಹೋಗ್ತೀರಲ್ಲ ನಾನ್ ಸಲ ನಡ್ಕೊಂಡ್ರೆ ಕಾಕು
4: ಕರ್ಕೊಂಡು
2: ಹೋಗ್ತೀನಿ. ಹೇಗಿರ್ಬೇಕು ನನಗೆ ಹೇಳಿ

0: ಪ್ರಭಾ, ಏನಾಯ್ತು ತಾಯಿ?
1: ಏನೂ ಇಲ್ಲ.
0: ಇಲ್ಲಿ ನೋಡು ಅವ್ವ, ಇವಾಗ ಮಲಗ.
1: ಇಲ್ಲಿ ನೋಡವ್ವ.
0: ಯಾವ್ದಾಗ್ಬೇಕಮ್ಮ ನಮ್ದೆಲ್ಲ?
1: ಎಲ್ಲ ಅವ್ರ ಕೈಲಿ ಅದಾವ.
0: ನೀನು ಜಾಗ ಕೊಟ್ಬಿಟ್ಟು ಮಾಡ್ಬಿಡ್ಲಿಕ್ಕ ಯಾವ ಚೀಟಿ ಮಾಡ್ದ
1: ಪ್ರಭಾ?
0: ಸ್ವಂತ ಮನ್ಯಾಗ ಹುಕ್ಕಿನವ್ರಂಗ ಇರ್ಬೇಕಾಗ್ತದ ನಿನ್ಗ.
1: ನೀನ್ ಹೇಳ್ಬಾರ ಏನ್ ಮಾಡಿತ್ತು?
0: ಹೋಳೆ ಇದ್ವಿ ಹಂಗ ಹೇಳ್ ತಾಯಿ.
1: ಆದ್ರ ನನ್ ಮುಂದೆ ಏನ್ ಮಾಡೋಣ?
0: ನನ್ ಮಕ್ಳು ಮನ್ಸ್ಕೊಂಡ್ವಿ ಏನ್ ಹೋಗಂಗಿತ್ತು?
1: ಏನ್ ಆಗದ ಏನಿಲ್ಲ ಅನ್ನೋದು ನನ್ ತಿಂದಿಲ್ಲ ಅಂತ ತಿಳ್ಕೊಂಡೇನು?
0: ನಿಮ್ಗೂ ಒಂದ್ ಮಾತು ಹೇಳ್ತೀನಿ ಪ್ರಭಾ, ತಲೆಯಾದ ಬೆಂಕಿ ಹಾಕೊಂಡಿರ್ಬೇಡ.
1: ನನ್ ಸದ್ದಿನ ಬೇಕು.
0: ಈಗ ರಾಜ್ಯ ಅತ್ಯಂತ ಹೇಳದ
1: ಲಕ್ಷ ತಡಿಕೊಂಡಿ
0: ನನ್ನ ಎಷ್ಟು ಕೂಡ ಅವ್ರ ಕಡೆಗೆ ಕಳೆಯೋಗದ. ನೀನೊತ್ತು ಏನ್ ತಡ ತಡ ಅಂತ ಮಾತಾಡ್ತಿ?
1: ಅದು ಬರೋಬರಿ ಕಾಣೋದಿಲ್ಲ.
0: ಎಲ್ಲರೂ ಸ್ವಾರ್ಥ ಇದ್ದಾರ?
1: ಸ್ವಾರ್ಥ ಯಾರಿಗೆ ಬಿಟ್ಟಿದೆ ಪ್ರಭಾ?
0: ಇಚ್ಛಾ ಏನ್ಲಿ ಬಿಡಿ, ಪ್ರಪಂಚ ಕಟ್ಟಿದ್ರೆ ಮನುಷ್ಯ ತನ್ನಿಂದಾನೇ ಸ್ವಾರ್ಥ ಆಗ್ತದ?
2: ನಿನ್ ಜೀವ ಮಗ ಸಸಿ ಕಡೆ ಒಲಿ
1: ಪ್ರಭಾ. ಸ್ವಾರ್ಥ
0: ಏನ್ ಬೇಕಾದ್ರೂ,
1: ಆಗ ನನ್ ಮಕ್ಳು ಮನಸ್ಸು ಇಲ್ಲ ನಡೆಯೋ ಹಾಗಿಲ್ಲ.
2: ಬಟ್ಟಿ ಮೇಲ ಮುಂದಿನ ಶಿಕ್ಷಣ ಆಗ್ತದ, ಜೊತೆಗೆ ಒಂದ್ ಸಣ್ಣದ ಗೌತಿ ಹಿಡಿತೀನಿ, ಶಿಕೋಣಿ ಮಾಡ್ತೀನಿ,
1: ದೇವಿಸ್ತದೋ
2: ಎಲ್ಲ ಮಾಡ್ತೀನಿ. ನೋಡಿ ಬಂದೆ, ನೀವು ಬಂದಿರು ನನ್ನ ಬಳಿ.
1: ಎಷ್ಟು ಹಳೆ ಬಂಗಾರ ನಮ್ಮ ಮನಿಂದ ಎಲ್ಲ ದೊಡ್ಡದಿಂದ ಅದರಾಗ ಅದಾವ. ಮಮ್ಮಿ ಬಿಎ ಇದ್ದು ನೌಕರಿ ಇದ್ದು ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಕಯಮ್ಮನ ಕಡೆ ಬಂದಿದ್ರು. ಕರೆ ಹೇಳ್ತೀನವ್ವ, ನಂಗೀಗ ಗಂಡ ಮನೆ ಸಂಸಾರ ಯಾರ ತದ ಹವ್ಯಾಸ ನೋಡಿದ್ವಿ, ನಾವಿದ್ರು ಸ್ವತಂತ್ರ ಆಗೋಣ.
2: ಎಷ್ಟು ಬಂಗಾರ ಮಾಡ್ತೀರಲ್ಲ ಅಷ್ಟೇ ಬಂಗಾರ ಮತ್ತೆ ಬಂದ್ಕೊಂಡ್ಬಿಡ್ತೀನಿ. ಆಗ ಬಿಸ್ತಾನೆ ಸೊಸೆ ಮೈಗೆ ಒಬ್ಬೊಬ್ಬರಿಗೆ ಒಂದು ಕರೆಯೋ ಕರೆ ಮಾಡಿಸ್ಕೊಂಡು.
1: ಎಷ್ಟು ದಿವಸದಿಂದ ನನಗೆ ಕತ್ತಿ ಮಾರೋಣ ಬಂಗಾರ ಕರೆನೆ ಮಾರೋಣ.
3: ನರ್ಲಿಕ್ಕೆ ಏನಾಗ್ತದೆ ಫಸ್ಟ್ ಅನುಭವ ಒಪ್ಪಲ್ಲ
4: ಅಂದ್ರೆ ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿದೆ ಸುಮ್ ಸುಮ್ಮನ ಕಟ್ಟಿ ಸುತ್ತಲಿ. ನಾನು ಮುಂಜಾನೆ ನಾನು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಮಾತ ನೀವು ದೊಡ್ಡವರು ದುಡ್ಡಿಸ್ತಂತಿಂದ ಆಗಿಲ್ಲ ಮಾಡಬೇಕು ಚೆನ್ನಾಗಿ ಏನ್ ಮಾಡೋರು. ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ, ನಿಮ್ಗೆ ಯಾರು ಚರ್ಪಿಸ್ತಾ ಇಡಬಾರ್ದು ಅಂತ. ಮತ್ತ ಈ ಹಿಂಸ ವಾದ ಮುಗಿತು ಅಂದ್ರ ಯಾರು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
3: ಏನು ಏನ್ ಕೊಡೋದು?
4: ಯಾಕೆ ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿಗೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
3: ಏನ್ ಕೊಡೋದು? ಯಾಕೆ ಕೊಡೋದು?
4: ಯಾರ ಹಿಸೆ ಅದವಲ್ಲ ಅವ್ರಿಗೆ ಕೊಟ್ಬಿಟ್ರಿ.
3: ಅರೆ ಇರೋ 12 ಎಕರೆ ಕೊಟ್ಬಿಟ್ರೆ ಏನ್ ಮುನ್ನೋದು?
4: ನಾನು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮಂತಿ ಬಹಳ ಒಳ್ಳೆಯವರಿದ್ದಾರೆ, ಅಂಜಲಿಗೂ ಕೂಡ ಒಳ್ಳೆಯವರಿದ್ದಾರೆ. ಹಿಂದಿನ ಸಲ ರಚಿಸಲಾಗಿ ಸ್ಕರ್ಟ್ನಲ್ಲಿ ತಂದು ಪ್ರೀತಿಯಿಂದ ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಕ್ಸಿನ್ ಅಂತ ಹ್ಯಾಂಗ್ ಹೇಳೋದು ಇಲ್ಲ ಇಷ್ಟೊಂದೆ ಗುಚ್ಚಿಟ್ಟಾಗಿ ದಿಮ್ಮಗಳ ಮಾತೆ ಕರೀತ.
3: ನಾನ್ ವಿಲನ್ ಇದ್ದಾಳಂತಿ
4: ಕೊಡಿಸ್ತಾಕಿ ಕರೆ ಆದ್ರೆ ಇನ್ನು ಒಂದಿಲ್ಲ ನನ್ಗೆ ನನಗೆ ದಟ್ಟೊಳ್ಳಿ ಅಂದ್ರೆ ಬಂದಿದ್ದು ಯಾರು ಇದ್ದಾರೆ ಈ ಸುಧೀರ್ ಬಾಜಿ ಮುಂಬೈ ಮಾಡಿದಾಗ ಅಲ್ಲಿ ಹಾಕೊಂಡು ಯಾರು ಅಡ್ಡ ಅಂತ ತಗೊಂಡು ಹೋಗಿಲ್ಲ. ಆಗ ತಾತ ಹೋಗಿದ್ರು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
3: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
4: ಜವಾಬ್ದಾರಿ ಏನಿಲ್ಲ

0: D'accord. Multiplié, non?
1: ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರುದು ಮತ ನನ್ ನಾನು ಇದನ್ನ ಸುಧಿರಾಗ ತೋರಿಸಕ್ ಹೋಗುದಿಲ್ಲ.
2: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದಂತ
1: ತಾತಿ ಅವರು ಮಾಡ್ಬಿಟ್ಟು ಅಂತೀನಿ.
0: 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡಿ ಏನ್ ನೋಡುದು ಅಂತೀನಿ.
1: ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
2: ಯಾರು ನೋಡಿ ಕೇಳಿದ್ರ
1: ಮಂಜು ಕೇಳ್ತಿದ್ಲು ಏನದ ಏನದ ಅಂತ ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ ನಿಮ್ಗಿನ್ ಕೇಳ್ದ.
2: ಬೇಡಿ ಇದೆಲ್ಲ ಬೇಡ ಸುಮ್ ಸುಮ್ನ
1: ಕಡಿ ಕೆಲ್ಸಕ್ ಬರೋದು ಅದ ನಮ್ಮ ಮುದ್ದಿನ ಮೈದಾನ ಅಲ್ಲ.

0: ಇದನ್ನ ಹಾಕು.
1: ನಾವು ಸೂತ್ರರಾಗಿದ್ದೀವಿ.
0: ಮಾನವನ್ ಸೂತ್ರ ಬಾರ್ಸಕ್ ಹೋಗಿ ಹಾಕೋ ಹಾಕೋ. ನೀನ್ ಒಳಗೆ ಹಾಕಂಡೆ ಸುಮಾರು ದಿನ ಆಯ್ತು, ನಾನು ನೋಡ್ದೇನೆ. ಚಂದ್ರಹಾರ ಹದಿನೈದು ತೋಲಿ. ಮೋಹನ ಮಾಳ ಇಪ್ಪತ್ತು ತೋಲಿ. ಚಪ್ರಿ ಹಾರ ಹದಿನೈದು ತೋಲಿ. ಅವಲಕ್ಕಿ ಹಾರ ಹತ್ತು ತೋಲಿ. ಚುಂಚಾಪಟ್ಟಿ ಇಪ್ಪತ್ತು ತೋಲಿ. ತೋಡೆ ಹತ್ತು ತೋಲಿ. ಒಂಕಿ

Ole. حط طولي. ونقرأ. أيدي طولي.

جن ہو پا نتو گمرا سرا ಇದು ವಜ್ರದ್ದು, ಇದು ನತ್ತಿಂದು, ಇದು ಹವಳದ್ದು, ಇದು ಪಚ್ಚೆದು.

0: ಈಗ ಹತ್ತು ನೀರು ಲಕ್ಷಾವಧಿ ರೂಪಾಯಿ ಧಣಿ ಕಾಣಿಸ್ತಿ.
1: ಹೇಳಿ ನನಗ ಹಿಂಗ ಅನಿಸ್ತದ, ಇದು ಬರೀ ಬಂಗಾರ ಇಲ್ಲ, ಇನ್ನು ಏನೇನೋ ಅದಾಯ್ತು ಅಂತ ಅನಿಸ್ತದ.

ದೇಶಪಾಂಡೆ ತನಗೆಲ್ಲ ಹೆಂಡಂದು ನನ್ನ ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರು ಮುಂದೆ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ. ಅವ್ರಿಗೂ ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

இதுல தேவர் பணிக்க போயிருக்கீங்க. உங்க யாருக்கு சின்னையாக

ఇంకా

ಬರಿ ತುಂಬ ಓಡಾಟವಾರಿ ಒಳಗಿಂದೇ ಕೊಡದೆ ಬಿಟ್ಟವಾ.

Yeah.

0: ರಾತ್ರಿ ಎಷ್ಟಾಗ ನೋಡು, 12 ಹೊತ್ತೋಯ್ತು. ದೇಶಪಾಂಡೆ ಅವ್ರ ಜೊತೆಗೆ ಸೋಪ್ಸೋದಿಲ್ಲ ಅಂತ ಹೇಳಿದ್ದ. ಅವನು ಹೇಳಲು ಕರೆನ
1: ಒಂದಿಷ್ಟು ಸ್ವಾರ್ಥ ಆಗಿದವಂತೂ ಈ ಜಗತ್ತಲ್ಲ ಏನು
0: ನಡೆಯಾಗಿಲ್ಲ. ಮತ್ತ ಸಿಕ್ಕರು ತಗೊಂಡೋಗಿ ಮರಣಿಸಿದ ಬಗ್ಗೆ ಸಂಶಯ ಆಗ್ತದೆ.

0: ಇದೆಯಲ್ಲ, ನೋಡ ಹ್ಯಾಂಗ್ ತಿಳಿಸ್ಲು ಹೋಗ್ಲಿ ಬಿಡೋಣ. ಆಗಿದ್ದಾಗಂತೂ ಅಪ್ಪನ ಇದ್ದವ್ ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕೆ ಶುರು ಆಗ್ತದ. ಆದರೆ ಚೌಕಾಸಿ ಮಾಡ್ತಾ ಇದ್ವಿ,
1: ಬಂದಿಲ್ಲ ಅಣ್ಣ ಪತ್ನಿ
0: ಒಳ್ಳೆ ಕಿಮ್ಮತ್ತಿನ ಜಗ ಮಣ್ಣಿನ ಗರ್ ಮ್ಯಾಲ ಹೋಗ್ಯ ಮ್ಯಾಲ ಮರ್ಗಿಯಲ್ಲಿ ಬರ್ತ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸಿಗೋದು.
1: ನಮ್ಮದು ಏನು ತಪ್ತಿರ್ಬೇಕು, ಕೊನೆ ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಂಗ ಅಂತ
0: ನೋಡಿ. ನೆಲೆಗ ಆಯಾಸ ಆಗಿರ್ಬೇಕು, ಹೋಗಿ ಮಲ್
1: ಅಭಯ ಗಟ್ಟಿಯಾದ ಗಟ್ಟಿಯಾದ ಹೋಗ್ ಬಂದ ಮನೆಗೆ ಕೂದಲಿಲ್ಲ ಅವಾಗ ನಡಿ ಅಂದ ಇಲ್ಲ ಅಂದ ಹಸ್ತ ಬರ್ತದ ಬರ್ತದ ಅಲ್ಲಿ ಒಳಗೆ
2: ನಾ ಮುಂಬೈ ಬಂದೆ ಅಂದ್ರೆ ಆಗ್ತದ ಬಿಟ್ಟಿ
1: ಆಗ ಹೊರಗ ಈ ಸತ್ತಿ ಬರೋದು ಬೇಡ ಮುಂಬೈ
2: ಯಾಕ
1: ಅದೇ ಈತ ಬರೆದಾಗ ಅಮ್ಮನ್ ಜೋಡಿ ಯಾರು ಬೇಡ
2: ಸಿಕ್ಕ
1: ಅದು
2: ಅಲ್ಲಿ ಕೇಳಿ ಮಾಡಿದ್ರೆ ಕಾಕುವ ಕಾಕು
3: ಕರ್ಕೊಂಡು ಹೋಗಬೇಕಿನ್ನ ನಾನು ಆಯ್ತು ಸಾಷ್ಟಿ ಮಾಡಿ
2: ನೀವ ಹೇಳಿದ ಕಾಕ ಅಲ್ಲಿ ನೋಡಿದ್ವಿ
3: ಕಾಕು ಹೇಳ
2: ಹೋದಿರ್ಲಿ ಕಾಕ
1: ಆ ಕರ್ಕೊಂಡು ಹೋಗ್ತೀನಿ ಈಗ ಹೋಗಿ ಬರ್ಕೊ
3: ಅಪ್ಪ
1: ನಡಿವಾಗ ಕರ್ಕೊಂಡೋಗೋದು ಸಾಧ್ಯ ಇಲ್ಲ ಅದು ಯಾಕೆ ಸ್ಪಷ್ಟ ಹೇಳೋಣ ಅವಾಗ ಕರ್ಕೊಂಡು ಬರಬೇಡಿ ಅಂತ
3: ಜೀವ ಅಭಿಯ ಕಾಳಜಿ ಹೈರಾಣ ಆಗಿತ್ತು ದಿವಸ ಒಬ್ಬನೇ ಇದ್ದಾರ ಉಡುತ್ತಾನೋ ತಿಂತಾನೋ ಯಾವ ಇಲ್ಲ ಗೆಳೆಯ ಚೋಳಿ ಕೂತು ಹುಬ್ಬಿಯಲ್ಲಿ ಕುಳಿತಾನೋ ಜೀವ ತನ್ನ ಸಾಧ್ಯವಾಗಿರಲಿಲ್ಲ
0: ಸಾವಿರ
3: ಲೆಕ್ಕಾಪತ್ರ
0: ಅವರ ಮುಖ್ಯ

Rabab.

0: ಲಗೂನ್ ಮುಗಿಸ್ರಿ ಬೇಗ ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಶುರುವಾಗಿದ್ದು

0: ಚಂದು ನಾಲ್ಕು ಮರು ಕರ್ಕೊಂಡು ಹೋಗ್ಬೇಕು ಅಥವಾ ಮಾಡ್ಬೇಡಿ
1: ನೀವು ಕಾಳಜಿ ಮಾಡ್ಬೇಡಿ
0: ಚದಂತ ಕಲಿಬೇಕು ಏನ್ ಹೇಳ್ತೀವಿ
1: ಒಂದ್ಕೊಂಡ
0: ಎಲ್ಲಿ
1: ಹೋಗಲಿ ಬಿಡಿರಿ

Thank you.

Mantenha-me.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತೋರೆ ಸಿರಿನೆಗೆಯ ಸುಂದರಿ ಎನ್ನುವಂತಹ ಒಂದು ಗೀತೆಯನ್ನ ರಮೇಶ್ ಚಂದ್ರ ಹಾಗೂ ಸುಜಾತ ದತ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀಚಂದ್ರ ಬರೆದಿರುವಂತಹ ಒಂದು ಗೀತೆ. ನಂಜುಂಡ ಸ್ವಾಮಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ತಂಪಾದ ತಂಗಾಳಿಯಲ್ಲಿ ಮುಂಜಾನೆಯ ಹೊತ್ತಿನಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನವರಾತ್ರಿಯಲ್ಲಿ ದುರ್ಗಾದೇವಿಗೆ ಎನ್ನುವಂತಹ ಒಂದು ಗೀತೆಯನ್ನ ಚನ್ನರಾಯಪಟ್ಟಣದ ನಂದಿತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹೊರನಾಡಿನಲ್ಲಿ ನಿಂತ ಎನ್ನುವಂತಹ ಒಂದು ಗೀತೆಯನ್ನ ನೀತು ಉಮೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ರಘುರಾಮ್ ಶೆಟ್ಟಿ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮುಂಜಾನೆಯ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮೈಸೂರು ಬೆಟ್ಟದ ಮಂಗಳದಾತಿ ಎನ್ನುವಂತಹ ಒಂದು ಗೀತೆಯನ್ನ ಪ್ರತಿಮಾ ಆತ್ರೇಯ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಲೋಕೇಶ್ ಗೌಡರ ಒಂದು ರಚನೆ, ಹಾಗೆ ಚಿಕ್ಕ ನಾಗರಾಜ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ಮುಂಜಾನೆಯ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾಗಿರುವಂತಹ ಭಕ್ತಿ ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದಕ್ಷಿಣ ಕಾಶಿಯಲ್ಲಿ ಎನ್ನುವಂತಹ ಒಂದು ಗೀತೆಯನ್ನ ನೀತು ಉಮೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ರಘುರಾಮ್ ಶೆಟ್ಟಿ ಅವರ ಒಂದು ರಚನೆಯ ಈ ಒಂದು ಗೀತೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪುಣ್ಯಕ್ಷೇತ್ರ ಮಂದಾರ್ತಿ, ಮಂದಾರ್ತಿ ದೇವಿಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಮೊಬೈಲ್ ಆ್ಯಪ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.